ಪ್ರೀತಿಯ ಜನಧ್ವನಿ ಕೇಳುಗರಿಗೆ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಆತ್ಮೀಯರೇ, ಇಂದು 2026ನೇ ಇಸ್ವಿಯ ಆಗಸ್ಟ್ ತಿಂಗಳ 23ನೇ ತಾರೀಕಿನ ಭಾನುವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಕೇಳುಗರೆ ಬನ್ನಿ, ಇಂದು ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುಣಾಳುಬ ಬೆಳಕೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ವಚನವೈಭವ.

8:25 ಕನ್ನಡ ಟಿಪ್ಪಣಿ, 8:35 ಗೀತಸುನಾದ, 8:45 ವಿಜ್ಞಾನ ಜಾಣಸುದ್ದಿ. ಪ್ರತಿ ವಾರ ಹೊಸಜ್ಞಾನ ವಿಶೇಷ ಕಾರ್ಯಕ್ರಮ. ಒಂಬತ್ತು ಕಲರವ, 9:50 ಸಾಮಾನ್ಯ ಜ್ಞಾನ ಕಾರ್ಯಕ್ರಮ, 10:20 ಮನೆಯ ಮೊದಲ ಪಾಠಶಾಲೆ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ. ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ, ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ.

ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗಿರಿ ಅವರು ಪ್ರಸ್ತುತಪಡಿಸುವ ಕರುಣಾಳುಬ ಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾ

ನಾವು ಪುರಾಣಗಳಲ್ಲಿ ರಾಕ್ಷಸರಿದ್ದರು ಅಂತ ಕೇಳಿದ್ವಿ. ಅವ್ರಿಗೆ ಕೋರೆ ದಾಡೆ ಇತ್ತು, ತಲೆ ಮೇಲೆ ಕೋಡುಗಳಿದ್ದು ಅಂತೇನೋ ಕತೆ ಕೇಳ್ತೀವಿ. ಆದರೆ ಯಾವುದೂ ಇಲ್ಲದೆ ನರರಾಕ್ಷಸರು ಇದ್ರಲ್ಲ ಅಂತ ಇತಿಹಾಸ ಹೇಳುತ್ತೆ. ನಮ್ಮ ಅಡಾಲ್ಫ್ ಹಿಟ್ಲರ್ ಅಂತ ಒಬ್ಬ ಮಹಾರಾಕ್ಷಸ, ತನ್ನ ದ್ವೇಷಕ್ಕಾಗಿ, ಯಹೂದಿಗಳ ಮೇಲೆ ದ್ವೇಷಕ್ಕಾಗಿ, ಮಹತ್ವಾಕಾಂಕ್ಷೆಗಾಗಿ ಅದು ಎಷ್ಟು ಜೀವನಗಳನ್ನು ಆಹುತಿ ಕೊಟ್ಬಿಟ್ನೋ ಮಹಾರಾಯ. ಆ ಯಹೂದಿಗಳನ್ನು ಪ್ರಾಣಿಗಳಂತೆ ಹಿಡುತ್ತಂತಂದು ಕ್ಯಾಂಪ್ಗಳಲ್ಲಿ ಹಾಕಬೇಕು. ವಯಸ್ಸಾದವ್ರನ್ನ ಬೇರೆ ಕಡೆ ಕೂಡಿಸಿ ಅವ್ರ ವಸ್ತು ಬಟ್ಟೆಗಳನ್ನು ತೆಗೆದುಬಿಟ್ಟು ಒಂದು ಕೋಣೆಯಲ್ಲಿ ಹಾಕಿ ವಿಷಗಾಳಿ ಬಿಟ್ಟು ಕೊಂದು ಹಾಕ್ತಿದ್ದ. ಅದೇ ರೀತಿ ಮಕ್ಕಳನ್ನು ಒಂದು ಕಡೆ ಕೂಡಿ ಕೊಂದು ಹಾಕ್ತಿದ್ದ. ನೆನೆಸ್ಕೋಬೇಕು ಸ್ನೇಹಿತರೆ, ಮೈ ಜುಮ್ ಅನ್ನತ್ತೆ. ಅವನು ಅಧಿಕಾರದಿಂದ ಮೆರೆಯುತ್ತಿರುವಾಗ ಸುಮಾರು 10 ಲಕ್ಷ ಮಕ್ಕಳುಗಳನ್ನು ಕೊಂದಿದ್ದ. 10 ಲಕ್ಷ ಮಕ್ಕಳನ್ನು ಕೊಂದಿದ್ದ. ಹೀಗೆ ಜರ್ಮನಿಯಲ್ಲಿ ರಾಕ್ಷಸ ನೃತ್ಯ ಮಾಡ್ತಿರಬೇಕಾದ್ರೆ ಒಂದು ಯಹೂದಿ ಸಂಸಾರ ಅಲ್ಲಿಂದ ಪಾರಾಗಿ ನೆದರ್ಲ್ಯಾಂಡ್ಸಿಗೆ ಬಂತು. ಆಮ್ಸ್ಟರ್ಡ್ಯಾಮ್ ಅಂತಿದೆ, ಆಮ್ಸ್ಟರ್ಡ್ಯಾಮಿಗೆ ಬಂದು ನಿಂತ್ಕೊಳ್ತು. ತಂದೆ ಹೆಸರು ಆಟೋ ಫ್ರ್ಯಾಂಕ್ ಅಂತ, ಅವನ ಹೆಂಡತಿ ಮತ್ತು ಇಬ್ಬರು ಮಕ್ಕಳು ಮಾರ್ಗೋಟ ಮತ್ತು ಆ್ಯನ್ ಅಂತ ಇಬ್ಬರು ಹುಡುಗಿಯರು ಒಂದು ಹೊಸ ಪ್ರದೇಶದಲ್ಲಿ ನೆಲ್ಕೊಂಡು ಜೀವನ ನಿಧಾನಕ್ಕೆ ಶುರು ಮಾಡಿದರು. ದುರ್ದೈವ, 42ನೇ ಇಸವಿಗೆ ಹಿಟ್ಲರನ್ನ ಸೇನೆ ನೆದರ್ಲ್ಯಾಂಡ್ ಕೂಡ ಆಕ್ರಮಣ ಮಾಡ್ಕೊಂಡ್ಬಿಡ್ತು. ಅಲ್ಲಿದ್ದಂಥ ಯಹೂದಿಯರು ಹಿಡಿಯೋಕ್ಕೆ ಶುರು ಮಾಡ್ತು. ಒಂದು ದಿವಸ ಹಿರಿಯ ಹುಡುಗಿ ಮಾರ್ಗೋಟಳಿಗೆ ಒಂದು ವಾರಂಟ್ ಬಂತು, ನೀನು ಯಹೂದಿ ಹುಡುಗಿ ಅಂತ ಅನಿಸುತ್ತೆ, ಹಿಡಿಬೇಕು, ಅರೆಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂತ. ಗಾಬರಿಯಾದಂಥ ಸಂಸಾರ ಊರು ಬಿಟ್ಟು ಹೊರಗಡೆ ಹೋಗಿ ಒಂದು ಸ್ನೇಹಿತರ ಜೊತೆ ಒಂದು ಮನೆಯಲ್ಲಿ ಸೇರಿಕೊಂಡ್ರು, ಒಂದು ಅಟ್ಟ ಕಟ್ಕೊಂಡ್ರ ಮೇಲೆ ನಂಬುತ್ತೀರ ಸ್ನೇಹಿತರೆ ಜೀವನದಲ್ಲಿ ಎಂಥ ಪರಿಸ್ಥಿತಿ ಬರ್ತದೆ ಅಂತ. ಅಟ್ಟದ ಮೇಲೆ ಇಡೀ ಪರಿವಾರ ಅಡ್ಕೊಂಡು ಕೂತ್ಕೊಂಡ್ರು ಸುಮಾರು 2 ವರ್ಷ. ಮನೆ ಬಾಗಿಲು ತೆಗೆದೇನೆ, ಹೊರಗೆ ಬರದೆ ನರಕವಾಸವನ್ನು ಅನುಭವಿಸಿದ್ರು ಅಟ್ಟದ ಮೇಲೆ ಕೂತ್ಕೊಂಡ್ರು. ಆ ಕಿರಿ ಹುಡುಗಿತ್ತಲ್ಲ ಆ್ಯನ್ ಅಂತ ಹೇಳಿ, ಆಕೆ 13ನೇ ಹುಟ್ಟಿದ ಹಬ್ಬಕ್ಕೆ ಆಕೆ ಅಪ್ಪ ಕಾಣಿಕೆಯಾಗಿ ಒಂದು ಡೈರಿ ಕೊಟ್ಟಿದ್ದ. ಅಟ್ಟದ ಮೇಲೆ ಕೂತ್ಕೊಂಡು ಹೊರಗಿನ ಬೆಳಕು ಕೂಡ ನೋಡಿದೇನೆ ಆ ಹುಡುಗಿ ತನಗಾದಂಥ ಭಯ ಆತಂಕ ಜಿಗುಪ್ಸೆಗಳ ಬಗ್ಗೆ ಬರೆಯೋಕೆ ಶುರು ಮಾಡಿದ್ದು, ಡೈರಿ ಬರೆಯೋಕೆ ಶುರು ಮಾಡಿದ್ದು. 44ನೇ ಇಸವಿ ಆಗಸ್ಟ್ 1ನೇ ತಾರೀಕು ಯಾರೋ ಹಿಟ್ಲರ್ನ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು ಇಲ್ಲಿ ಮ್ಯಾಲೆ ಇರಬೇಕು ಇವರು ಅಂತ. ಬಂದು ಇವ್ರು ಹಿಡ್ಕೊಂಡು ಹೋದರು. ಜರ್ಮನಿ ಗಡಿ ಹತ್ರನೇ ಇದ್ದಂಥ ವೆಸ್ಟರ್ ಬಾರ್ಕ್ ಅಂತ ಒಂದು ಕ್ಯಾಂಪಲ್ಲಿ, ಕಾನ್ಸಂಟ್ರೇಷನ್ ಕ್ಯಾಂಪ್, ನರಕ ಅದು.

ಅಲ್ಲಿ ಹಾಕ್ಬಿಟ್ರು. ಇಬ್ರು ಹುಡುಗಿಯರು ಕ್ಯಾಂಪ್ನಲ್ಲಿ ಪಟ್ಟು ಕಷ್ಟ ಕಲ್ಪನೆ ಮಾಡೋಕೆ ಸಾಧ್ಯ ಇಲ್ಲ ಸ್ವಾಮಿ. ಹೊಟ್ಟೆ ಊಟ ಇಲ್ಲ, ಬಟ್ಟೆ ಇಲ್ಲ, ಚಳಿಯಲ್ಲಿ ಮೈ ಎಲುಬು ಕೂಡ ಲಟಕಟ ಅಂತ ಇತ್ತು. ಕಲ್ಲು ಹೊಡೆಯೋ ಕೆಲಸ, ಭಾರ ಎತ್ತೋ ಕೆಲಸ, ಆ್ಯಸಿಡ್ ತುಂಬಿದ ಬ್ಯಾಟ್ರಿ ಎಲ್ಲ ಹೊಡಿಬೇಕು. ಹುಡುಗಿಯರು ಎರಡು ಕೈ ಬೆಳೆ ಸುಟ್ಟು ಹೋಗ್ಬಿಟ್ಟಿದ್ದು, ಕರಕಲಾಗಿ ಹೋಗಿದ್ದು. ಅವ್ರ ತಾಯಿ ಅಲ್ಲೇ ತೀರ್ಕೋಬಿಟ್ರು. ಮಾರ್ಚ್ 1945 ಇಂಗ್ಲೆಂಡ್ ಸೇನೆ ಬಂದು ಅಟ್ಯಾಕ್ ಮಾಡಿ ಇವ್ರನ್ನ ಪಾರ ಮಾಡೋದಕ್ಕಿಂತ ಕೆಲವೇ ವಾರಗಳ ಮೊದಲು ಟೈಫಾಯ್ಡ್ ರೋಗ ಬಂದ್ಬಿಡ್ತು. ಯಾರು ಔಷಧಿ ಕೊಡ್ತಾರೆ ಕಾನ್ಸಂಟ್ರೇಷನ್ ಕ್ಯಾಂಪಲ್ಲಿ? ಟೈಫಾಯ್ಡ್ ಬಂದರೆ ಜನ ಹುಳ ಸತ್ತಂಗೆ ಸತ್ತೋಗ್ಬಿಟ್ರು. ಯಾವುದೇ ಔಷಧಿ ಇಲ್ಲ, ಇಬ್ಬರು ಹುಡುಗಿಯರು ಸತ್ತೋದ್ರು. ನರಕದಿಂದ ಪಾರಾಗಿ ಬಂದಂಥ ವ್ಯಕ್ತಿ ಒಬ್ಬನೇ ಅಂದರೆ ಈ ಹುಡುಗಿಯರ ತಂದೆ ಒಟ್ಟೋ ಫ್ರ್ಯಾಂಕ್. ಅವನ ಹುಚ್ಚು ಹಿಡಿಲಾರದ್ದೇ ದೊಡ್ಡದು. ಆತ ಮರಳಿ ತನ್ನ ಮನೆಗೆ ಬಂದ. ಆಗ ಸ್ನೇಹಿತರಿದ್ದರಲ್ಲ, ಅಟ್ಟ ಎಲ್ಲ ಸ್ವಚ್ಛ ಮಾಡಿದಾಗ ನೋಡ್ತಾರೆ, ಆ್ಯನ್ ಮಗಳು ಆ್ಯನ್ ಇದ್ದಾಳಲ್ಲ, ತನ್ನ ಡೈರಿ ಬರೆದಿದ್ದಾಕೆ, ಅದನ್ನು ಕೊಟ್ಟರು. ಏನು ಬರೆದಿದ್ದಾಳೆ ಆಕೆ ಅಂದರೆ, ನನಗಾದಂಥ ಆತಂಕಗಳನ್ನು ಭಯಗಳನ್ನು ಬರೆದಿದ್ದಾಳೆ. 1947 ಈ ಡೈರಿಯನ್ನು ಜರ್ಮನ್ ಭಾಷೆ ಅನುವಾದ ಮಾಡಿ ಪ್ರಕಟ ಮಾಡಿದರು. ಜನಕ್ಕೆ ಹುಚ್ಚತ್ಬಿಡ್ತು ಡೈರಿ, ಆ್ಯನ್ ಫ್ರ್ಯಾಂಕ್ ಡೈರಿ, ಆ್ಯನ್ ಫ್ರ್ಯಾಂಕ್ ಡೈರಿ ಅಂತ ಫೇಮಸ್ ಆಯಿತು. ಎಷ್ಟು ಓದಿದ್ರು ಅಂದರೆ ಹಲವಾರು ಭಾಷೆಗಳಲ್ಲಿ ಅನುವಾದ ಆಯ್ತದು. ಅನೇಕ ಸಿನಿಮಾಗಳನ್ನು ಈ ಡೈರಿ ಆಧಾರದ ಮೇಲೆ ತಯಾರು ಮಾಡಿದರು. ಆದರೆ ಈ ಹುಡುಗಿಯ ಡೈರಿ ವಿಷಗಾಳಿಯ ಕೊಠಡಿಯಲ್ಲಿ ಕ್ಯಾಂಪ್ನಲ್ಲಿ ಒದ್ದಾಡಿ ತಣ್ಣಗಾಗಿ ಹೋದ ಲಕ್ಷಾಂತರ ಮಕ್ಕಳ ಸಂಕಟದ ಕೂಗಿಗೆ ಧ್ವನಿಯಾಗ್ಬಿಡ್ತು. ಪುಟ್ಟ ಆ್ಯನ್ ಫ್ರ್ಯಾಂಕ್ ಸತ್ರು ಕೂಡ ಅಮರಳಾಗಿ ಹೋದ್ಲು. 13 ವರ್ಷದ ಪುಟ್ಟ ಹುಡುಗಿ ಅನುಭವಿಸಿದ ಆತಂಕ ಒಂದು ಭಾಗ, ಆದರೆ ಆತಂಕವನ್ನು ದಾಖಲೆ ಮಾಡುವಂಥ ಧೈರ್ಯ ಧಾಷ್ಟ್ಯ ಆ ಮಗುಗಿತ್ತಲ್ಲ. ಅದರಿಂದಾಗಿ ಆ ಪ್ರಪಂಚದಲ್ಲಿ ಏನಾಯಿತು ಆ ಕಾಲಕ್ಕೆ ಇರೋದನ್ನು ಕಣ್ಣು ಮುಂದೆ ಕಟ್ಟು ಹಾಕಿ ಮಾಡಿದ್ಲಲ್ಲ. ಆ್ಯನ್ ಫ್ರ್ಯಾಂಕ್ ಅಮರಳಾಗಿ ಹೋದ್ಲು.

0: ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸಿದ ಕರುಣಾಳುಬ ಬೆಳಕೆ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 23/8/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 9:30-11:30 ಸ್ಕ್ಯಾನಿಂಗ್ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686-66663-18. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686-66663-18. ಧನ್ಯವಾದಗಳು.

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೇ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ನೀರು ಉಳಿಸಿ ಬೆಳೆಯ ಪ್ರಮಾಣ ಹೆಚ್ಚಿಸುವ ಗ್ರೂಪ್ ಫಾರ್ಮಿಂಗ್ ಕೃಷಿ ಪದ್ಧತಿ ಉತ್ತಮ, ಸಚಿವ ಪಿಎಂ ನರೇಂದ್ರ ಸ್ವಾಮಿ. ಬರಡು ಭೂಮಿ ಸರ್ಕಾರಿ ಜಮೀನು ಇರುವ ಕಡೆ ಎರಡನೇ ಹಂತದ ನಗರಗಳ ನಿರ್ಮಾಣಕ್ಕೆ ಸರ್ಕಾರ ಒತ್ತು ನೀಡುವುದು ಅವಶ್ಯ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ನಾಗರಿಕ ಬಳಕೆಗೆ ಮೀಸಲಾದ ಉದ್ಯಾನಗಳನ್ನು ಖಾಸಗಿ ಹಿತಾಸಕ್ತಿಗಳಿಗೆ ಬಳಸಿಕೊಳ್ಳಲು ರಾಜ್ಯ ಸರ್ಕಾರ ಮುಂದಾಗಿದೆ, ಬಿಜೆಪಿ ಆರೋಪ. ಇಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನ, ಐತಿಹಾಸಿಕ ಚಂದ್ರಯಾನ 3ರ ಸ್ಮರಣೆ. ವಾರ್ತೆಗಳ ವಿವರ: ರಾಜ್ಯದಲ್ಲಿ ನೀರಿನ ಲಭ್ಯತೆ ಕಡಿಮೆಯಾಗುತ್ತಿರುವ ಹಿನ್ನೆಲೆ ನೀರನ್ನು ಉಳಿಸಿ ಬೆಳೆಯ ಪ್ರಮಾಣ ಹೆಚ್ಚಿಸುವ ಗ್ರೂಪ್ ಫಾರ್ಮಿಂಗ್ ಕೃಷಿ ಪದ್ಧತಿಗೆ ಒತ್ತು ನೀಡಬೇಕಾಗಿದೆ ಎಂದು ಕೃಷಿ ಖಾತೆ ಸಚಿವ ಪಿಎಂ ನರೇಂದ್ರ ಸ್ವಾಮಿ ಹೇಳಿದ್ದಾರೆ. ಬೆಂಗಳೂರಿನ ಕೃಷಿ ಭವನದಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೆಚ್ಚಿನ ಸಂಖ್ಯೆಯ ರೈತರು ಒಂದೇ ಪ್ರದೇಶದಲ್ಲಿ ಒಟ್ಟಾಗಿ ಒಂದೇ ಬೆಳೆ ಬೆಳೆಯುವ ಮೂಲಕ ಉತ್ಪಾದನೆ, ಮಾರುಕಟ್ಟೆ, ಸಂಗ್ರಹಣೆ ಮತ್ತು ಮಾರಾಟದಲ್ಲಿ ಹೆಚ್ಚಿನ ಲಾಭ ಪಡೆಯಲು ಸಾಧ್ಯ. ಈ ಕುರಿತು ರೈತರ ಮನವೊಲಿಸಿ ಅವರಿಗೆ ಅಗತ್ಯ ಮಾರ್ಗದರ್ಶನ ನೀಡಬೇಕು ಎಂದರು. ನೀರಿನ ಬಳಕೆಯನ್ನು ವೈಜ್ಞಾನಿಕವಾಗಿ ನಿರ್ವಹಿಸುವುದು, ಕಡಿಮೆ ನೀರಿನಲ್ಲಿ ಹೆಚ್ಚು ಇಳುವರಿ ಪಡೆಯುವ ಬೆಳೆಗಳನ್ನು ಉತ್ತೇಜಿಸುವುದು ಹಾಗೂ ರೈತರಿಗೆ ಪರ್ಯಾಯ ಬೆಳೆ ಪದ್ಧತಿಗಳ ಬಗ್ಗೆ ಮಾಹಿತಿ ನೀಡುವುದು ಅಗತ್ಯ ಎಂದು ಅವರು ಪ್ರತಿಪಾದಿಸಿದರು. ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳ ಯೋಜನೆಗಳಲ್ಲಿ ಪರಸ್ಪರ ಹೊಂದಾಣಿಕೆ ಇರಬೇಕು. ರೈತರ ಅಗತ್ಯಕ್ಕೆ ಅನುಗುಣವಾಗಿ ವಿನೂತನ ಯೋಜನೆಗಳನ್ನು ರೂಪಿಸಿ ಅವರನ್ನು ತಲುಪಬೇಕು. ಹೊಸ ತಂತ್ರಜ್ಞಾನ ಮತ್ತು ಬದಲಾಗುತ್ತಿರುವ ಕೃಷಿ ಪದ್ಧತಿಗಳನ್ನು ಗಮನದಲ್ಲಿಟ್ಟುಕೊಂಡು ಈಗಿನಿಂದಲೇ ಯೋಜನೆ ರೂಪಿಸಬೇಕಾಗಿದೆ ಎಂದು ಅವರು ಹೇಳಿದರು. ರಾಜ್ಯದ ವಿವಿಧ ಭಾಗಗಳಲ್ಲಿ ಬರಡು ಭೂಮಿ ಸರ್ಕಾರಿ ಜಮೀನು ಇರುವ ಕಡೆ ಎರಡನೇ ಹಂತದ ನಗರಗಳ ನಿರ್ಮಾಣಕ್ಕೆ ಸರ್ಕಾರ ಒತ್ತು ನೀಡುವುದು ಅವಶ್ಯ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ಫಲವತ್ತಾದ ಭೂಪ್ರದೇಶದಲ್ಲಿ ನಗರಗಳನ್ನು ನಿರ್ಮಿಸುವುದು ಸರಿಯಲ್ಲ, ಇದರಿಂದ ರೈತರಿಗೆ ತೊಂದರೆಯಾಗಲಿದೆ, ಇದನ್ನು ರಾಜ್ಯ ಸರ್ಕಾರ ಮನಗಾಣಬೇಕು ಎಂದರು. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮದ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಧಾನಸಭೆಯಲ್ಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಒಪ್ಪಿಕೊಂಡಿದ್ದರು. ಆನಂತರ ಸಂಬಂಧಿಸಿದ ಸಚಿವರ ರಾಜೀನಾಮೆ ಪಡೆಯಲಾಗಿತ್ತು. ಈಗ ಮತ್ತೆ ಅವರನ್ನು ಸಚಿವರನ್ನಾಗಿ ನೇಮಕ ಮಾಡಲಾಗಿದೆ. ಸಚಿವ ಸ್ಥಾನ ಉಳಿಸಿಕೊಳ್ಳಲು ಜಾತಿಯ ಹೆಸರು ಮುನ್ನೆಲೆಗೆ ತರುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಅವರು ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿಕಸಿತ ಭಾರತ ನಿರ್ಮಾಣದ ಸಂಕಲ್ಪಕ್ಕೆ ಅನುಗುಣವಾಗಿ ತಂತ್ರಜ್ಞಾನ ಮತ್ತು ಆಧುನಿಕ ಸೌಲಭ್ಯಗಳ ಮೂಲಕ ಅಂಚೆ ಸೇವೆಗಳನ್ನು ಕೇಂದ್ರ ಸಂವಹನ ಖಾತೆ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ನೇತೃತ್ವದಲ್ಲಿ ಮತ್ತಷ್ಟು ಬಲಪಡಿಸಲಾಗುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಧಾರವಾಡದ ವಿದ್ಯಾಗಿರಿಯಲ್ಲಿ ನವೀಕೃತಗೊಂಡ ಅತ್ಯಾಧುನಿಕ ಎನ್ಜೆನ್ ಅಂಚೆ ಕಚೇರಿ ಉದ್ಘಾಟಿಸಿ ಮಾತನಾಡಿದ ಅವರು, ಎನ್ಜೆನ್ ಪೋಸ್ಟ್ ಆಫೀಸ್ ಮುಂದಿನ ಪೀಳಿಗೆಗಾಗಿರುವ ಅತ್ಯಾಧುನಿಕ ಪೋಸ್ಟ್ ಆಫೀಸ್ ಆಗಿದ್ದು, ಮುಖ್ಯವಾಗಿ ವಿಶ್ವವಿದ್ಯಾಲಯಗಳು ಮತ್ತು ಕಾಲೇಜು ಆವರಣಗಳಲ್ಲಿ ಯುವ ಪೀಳಿಗೆಗೆ ಅನುಕೂಲವಾಗುವಂತೆ ಆರಂಭಿಸಿರುವ ಒಂದು ಆಧುನಿಕ ಮತ್ತು ಡಿಜಿಟಲ್ ಸ್ನೇಹಿ ಅಂಚೆ ಕಚೇರಿಯಾಗಿದೆ ಎಂದರು. ಆಧುನಿಕ ಸೌಲಭ್ಯಗಳು ಮತ್ತು ಗ್ರಾಹಕ ಸ್ನೇಹಿ ಸೇವೆಗಳನ್ನು ಒಳಗೊಂಡಿರುವ ಈ ಕಚೇರಿಯು ಸಾರ್ವಜನಿಕರಿಗೆ

0: ಮತ್ತಷ್ಟು ವೇಗದ ಸುಲಭ ಅಂಚೆ ಸೇವೆಗಳನ್ನು ಒದಗಿಸಲಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ನುಡಿದರು. ರಾಜ್ಯದಲ್ಲಿ ಉಂಟಾಗಿರುವ ಮಳೆಯ ಅಭಾವ ಹಾಗೂ ಬರ ಪರಿಸ್ಥಿತಿಯನ್ನು ಎದುರಿಸಲು ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದ್ದು, 60 ದಿನಗಳ ಅವಧಿಯಲ್ಲಿ 200 ಗಂಟೆಗಳ ಕಾಲ ವಿಮಾನಗಳ ಮೂಲಕ ಮೋಡ ಬಿತ್ತನೆ ನಡೆಸಲು ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ವಿಷಯ ಹಂಚಿಕೊಂಡಿರುವ ಅವರು, ಮಳೆಯ ಕೊರತೆಯಿಂದಾಗಿ ಸಂಕಷ್ಟಕ್ಕೆ ಸಿಲುಕಿರುವ ರೈತ ಬಾಂಧವರಿಗೆ ನೆರವಾಗಲು, ಕುಡಿಯುವ ನೀರಿನ ಅಭಾವ ನೀಗಿಸಲು ಹಾಗೂ ಜಲಾಶಯಗಳಲ್ಲಿ ನೀರಿನ ಮಟ್ಟ ಹೆಚ್ಚಿಸಲು ಈ ತಂತ್ರಜ್ಞಾನ ಆಧಾರಿತ ಕಾರ್ಯಾಚರಣೆ ಪೂರಕವಾಗಲಿದೆ. ರೈತರ ಹಿತರಕ್ಷಣೆ ಮತ್ತು ಬರ ನಿರ್ವಹಣೆಗೆ ತಮ್ಮ ಸರ್ಕಾರ ಸದಾ ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ಕೈಗಾರಿಕಾ ಪ್ರದೇಶಗಳಲ್ಲಿನ ಕೈಗಾರಿಕೆಗಳ ಸಾಂಸ್ಥಿಕ ಹೊಣೆಗಾರಿಕೆ ನಿಧಿ ಸಿಎಸ್ಆರ್ ಅಡಿ ಅನುದಾನ ಪಡೆದು ಗ್ರಾಮೀಣ ಭಾಗದ ಯುವಜನರಿಗೆ ಕೌಶಲ್ಯ ತರಬೇತಿ ನೀಡಿ ಅವರನ್ನು ಉದ್ಯೋಗಕ್ಕೆ ಅರ್ಹರನ್ನಾಗಿಸಲು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಚಿಂತಾಮಣಿಯಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿ, ಜಿಲ್ಲೆಗಳಲ್ಲಿರುವ ಅರಿವು ಕೇಂದ್ರಗಳಿಗೆ ಅಗತ್ಯವಿರುವ ಕಂಪ್ಯೂಟರ್ಗಳನ್ನು ಒದಗಿಸಿ ಆಧುನಿಕ ತಂತ್ರಜ್ಞಾನದ ನೆರವಿನಿಂದ ಯುವಜನರ ಹೆಚ್ಚಿನ ಕಲಿಕೆ ಮತ್ತು ಅಧ್ಯಯನಕ್ಕೆ ಅವಕಾಶ ಕಲ್ಪಿಸಬೇಕು. ಇಂದಿನ ಮಕ್ಕಳಲ್ಲಿ ಪುಸ್ತಕ ಓದುವ ಹವ್ಯಾಸವನ್ನು ಬೆಳೆಸಬೇಕು. ಅರಿವು ಕೇಂದ್ರಗಳಲ್ಲಿ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಕಲಿಸಿದರೆ ಯುವಜನರ ಉದ್ಯೋಗಾವಕಾಶಗಳು ದ್ವಿಗುಣಗೊಳ್ಳುತ್ತವೆ ಎಂದು ಹೇಳಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರ ನಾಗರಿಕ ಬಳಕೆಗೆ ಮೀಸಲಾದ ಉದ್ಯಾನಗಳನ್ನು ಖಾಸಗಿ ಹಿತಾಸಕ್ತಿಗಳಿಗೆ ಬಳಸಿಕೊಳ್ಳಲು ವ್ಯವಸ್ಥಿತವಾಗಿ ಮುಂದಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ತೋಟಗಾರಿಕೆ ಇಲಾಖೆಯ ಸರ್ಕಾರಿ ಉದ್ಯಾನಗಳ ರಕ್ಷಣೆ ಕಾಯ್ದೆ 1975ಕ್ಕೆ ತಿದ್ದುಪಡಿ ತರಲು ಸಚಿವ ಸಂಪುಟ ಅನುಮೋದನೆ ನೀಡಿದ್ದು, ಪ್ರಸಕ್ತ ಅಧಿವೇಶನದಲ್ಲೇ ಮಸೂದೆ ತರಲು ಸರ್ಕಾರ ಸಿದ್ಧತೆ ನಡೆಸಿದೆ. ರಾಜ್ಯದಲ್ಲಿರುವ ಉದ್ಯಾನಗಳ ಒಟ್ಟು ವಿಸ್ತೀರ್ಣದ 5%ನ್ನು ಮಾರಾಟ, ವಿನಿಮಯ, ಉಡುಗೊರೆ ಅಥವಾ ಅಡಮಾನ ಇಡಲು ಅವಕಾಶ ಕಲ್ಪಿಸುವ ಪ್ರಸ್ತಾವನೆ ತಿದ್ದುಪಡಿ ಮಸೂದೆಯಲ್ಲಿದೆ ಎಂದು ವಿಜಯೇಂದ್ರ ಹೇಳಿದ್ದಾರೆ. ಪರಿಸರ ಸಂರಕ್ಷಣೆ, ನಾಗರಿಕರ ಆರೋಗ್ಯ ಮತ್ತು ಸಾರ್ವಜನಿಕ ಹಿತಾಸಕ್ತಿಗಾಗಿ ಮೀಸಲಾದ ಉದ್ಯಾನಗಳನ್ನು ಖಾಸಗಿ ಹಿತಾಸಕ್ತಿಗಳಿಗೆ ಬಳಸಿಕೊಳ್ಳಲು ಸರ್ಕಾರ ವ್ಯವಸ್ಥಿತವಾಗಿ ಮುಂದಾಗಿದೆ ಎಂದು ಅವರು ಟೀಕಿಸಿದ್ದಾರೆ. ಈ ಹಿಂದೆ ಕೆರೆಗಳ ಬಫರ್ ವಲಯವನ್ನು ಕಡಿಮೆ ಮಾಡುವ ಮೂಲಕ ರಿಯಲ್ ಎಸ್ಟೇಟ್ ಹಿತಾಸಕ್ತಿಗಳಿಗೆ ಅನುಕೂಲ ಮಾಡಿಕೊಡಲಾಗಿತ್ತು. ಇದೀಗ ಉದ್ಯಾನಗಳ ಮೇಲೂ ಕಣ್ಣಿಟ್ಟಿರುವ ಸರ್ಕಾರಕ್ಕೆ ನೆಲ, ಜಲ, ವಾಯು ಮತ್ತು ಪರಿಸರ ಸಂರಕ್ಷಣೆಯ ಬಗ್ಗೆ ಕಾಳಜಿ ಇಲ್ಲ ಎಂದು ಅವರು ಆರೋಪಿಸಿದ್ದಾರೆ. ಇಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನ. 2023ರಲ್ಲಿ ಚಂದ್ರಯಾನ 3 ಮಿಷನ್ನ ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ರೋವರ್ ಚಂದ್ರನ ದಕ್ಷಿಣ ಧ್ರುವದ ಸಮೀಪ ಯಶಸ್ವಿಯಾಗಿ ಸಾಫ್ಟ್ ಲ್ಯಾಂಡಿಂಗ್ ನಡೆಸಿದ ಐತಿಹಾಸಿಕ ಸಾಧನೆಯೇ ನೆನಪಿಗಾಗಿ ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 23ರಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಆಚರಿಸಲಾಗುತ್ತದೆ. ಚಂದ್ರಯಾನ 3 ಮಿಷನ್ನ 2023ರ ಆಗಸ್ಟ್ 23ರಂದು ಚಂದ್ರನ ಮೇಲ್ಮೈಯಲ್ಲಿ ವಿಕ್ರಮ್ ಲ್ಯಾಂಡರ್ನ ಸುರಕ್ಷಿತ ಮತ್ತು ಮೃದುವಾದ ಇಳುವಿಕೆಯನ್ನು ಯಶಸ್ವಿಯಾಗಿ ಪೂರೈಸಿತು. ಇದರೊಂದಿಗೆ ಚಂದ್ರನ ಮೇಲೆ ಇಳಿದ 4ನೇ ದೇಶವಾಗಿ ಮತ್ತು ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಸಮೀಪ ಇಳಿದ 1ನೇ ದೇಶವಾಗಿ ಭಾರತ ಹೊರಹೊಮ್ಮಿತು. ಲ್ಯಾಂಡಿಂಗ್ ನಡೆದ ಸ್ಥಳಕ್ಕೆ ಶಿವಶಕ್ತಿ ಪಾಯಿಂಟ್ ಎಂದು ಹೆಸರಿಸಲಾಯಿತು. ರಾಜ್ಯದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಪಡೆಯುತ್ತಿರುವ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಒಂದೇ ಪ್ರಾಂಗಣದಲ್ಲಿ ಎಲ್ಕೆಜಿಯಿಂದ 12ನೇ ತರಗತಿಯವರೆಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡರಲ್ಲೂ ಗುಣಾತ್ಮಕ ಶಿಕ್ಷಣ ನೀಡುವ ಸ್ಮಾರ್ಟ್ ತರಗತಿ ಹಾಗೂ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ 1,000 ಸುಸಜ್ಜಿತ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಾದರಿ ಶಾಲೆಗಳನ್ನು ಆರಂಭಿಸಲು ಉದ್ದೇಶಿಸಲಾಗಿದ್ದು, ಹಂತ ಹಂತವಾಗಿ ಅನುಷ್ಠಾನಕ್ಕೆ ಕ್ರಮ ವಹಿಸಲಾಗುವುದು ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರ ಸಹಕಾರ ಖಾತೆ ಸಚಿವ ಎಸ್ ಮಧು ಬಂಗಾರಪ್ಪ ಹೇಳಿದ್ದಾರೆ.

0: ಸಿಎಸ್ಆರ್ ನಿಧಿಯಲ್ಲಿ ಶಿವಮೊಗ್ಗದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ನೂತನ ಶಾಲಾ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಕೆಪಿಎಸ್ ಶಾಲೆಗಳಲ್ಲಿ ಮಕ್ಕಳಿಗೆ ದ್ವಿಭಾಷಾ ಕಲಿಕೆ, ದೈಹಿಕ ಶಿಕ್ಷಣ, ಸಂಗೀತ, ಗಣಕಯಂತ್ರ ಸೇರಿದಂತೆ ಎಲ್ಲಾ ಶಿಕ್ಷಕರ ಸೇವೆ ದೊರೆಯಲಿದೆ. ಶಿಕ್ಷಣ ಇಲಾಖೆಯಲ್ಲಿ ಇನ್ನೂ 75,000 ಶಿಕ್ಷಕರ ಅಗತ್ಯವಿದ್ದು, ಈಗಾಗಲೇ 15,000 ಶಿಕ್ಷಕರ ನೇಮಕಾತಿಗೆ ಕ್ರಮ ವಹಿಸಲಾಗಿದೆ ಎಂದು ಅವರು ಹೇಳಿದರು. ಶಿಕ್ಷಕರು ತಮ್ಮ ಬೋಧನೆಯಲ್ಲಿ ವಿವಿಧ ತಂತ್ರಜ್ಞಾನ ಆಧಾರಿತ ಬೋಧನಾ ತಂತ್ರಗಳನ್ನು ಅಳವಡಿಸಿಕೊಳ್ಳುವುದು ಅಗತ್ಯ ಎಂದು ಕರ್ನಾಟಕ ರಾಜ್ಯ ಶಿಕ್ಷಣ ನೀತಿ ಆಯೋಗದ ಸದಸ್ಯ ಕಾರ್ಯದರ್ಶಿ ಡಾ ಭಾಗ್ಯವಾನ ಮುದಿಗೌಡರ್ ಹೇಳಿದ್ದಾರೆ. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ಆಯೋಜಿಸಿದ್ದ 8 ದಿನಗಳ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ದೃಷ್ಟಿಕೋನ ಮತ್ತು ಸಂವೇದನಾತ್ಮಕ ತರಬೇತಿ ಕಾರ್ಯಕ್ರಮದಲ್ಲಿ ಅವರು ಆನ್ಲೈನ್ ಸಮಾರೋಪ ಭಾಷಣ ಮಾಡಿ ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀರು ಉಳಿಸಿ ಬೆಳೆಯ ಪ್ರಮಾಣ ಹೆಚ್ಚಿಸುವ ಗ್ರೂಪ್ ಫಾರ್ಮಿಂಗ್ ಕೃಷಿ ಪದ್ಧತಿ ಉತ್ತಮ, ಸಚಿವ ಪಿಎಂ ನರೇಂದ್ರ ಸ್ವಾಮಿ. ಬರಡು ಭೂಮಿ, ಸರ್ಕಾರಿ ಜಮೀನು ಇರುವ ಕಡೆ 2ನೇ ಹಂತದ ನಗರಗಳ ನಿರ್ಮಾಣಕ್ಕೆ ಸರ್ಕಾರ ಒತ್ತು ನೀಡುವುದು ಅವಶ್ಯ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ನಾಗರಿಕ ಬಳಕೆಗೆ ಮೀಸಲಾದ ಉದ್ಯಾನಗಳನ್ನು ಖಾಸಗಿ ಹಿತಾಸಕ್ತಿಗಳಿಗೆ ಬಳಸಿಕೊಳ್ಳಲು ರಾಜ್ಯ ಸರ್ಕಾರ ಮುಂದಾಗಿದೆ, ಬಿಜೆಪಿ ಆರೋಪ. ಇಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನ, ಐತಿಹಾಸಿಕ ಚಂದ್ರಯಾನ 3 ಸ್ಮರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 115 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVG ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ಧರೆಯ ನೀರ್ಗೆ ಆಗಸದ,
4: ಧರೆಯ ನೀರ್ಗೆ ಆಗಸದ,
3: ನೀರಿಳಿದು ಬೆರೆವಂತೆ,
4: ನೀರಿಳಿದು ಬೆರವಂತೆ,
3: ನರನ ಪ್ರಾಕ್ತನಕ್ಕೆ,
4: ನರನ ಪ್ರಾಕ್ತನಕ್ಕೆ,
3: ನೂತನ ಸತ್ವ ಬೆರೆತು,
4: ನೂತನ ಸತ್ವ ಬೆರೆತು,
3: ಪರಿವುದೀ ವಿಶ್ವ ಜೀವನ,
4: ಪರಿವುದೀ ವಿಶ್ವ ಜೀವನ,
3: ಲಹರಿಯು ಅನವರತ,
4: ಲಹರಿಯು ಅನವರತ,
3: ಚಿರಪ್ರತ್ನ ನೂತ್ನ ಜಗ ಮಂಕುತಿಮ್ಮ,
4: ಚಿರಪ್ರತ್ನ ನೂತ್ನ ಜಗ ಮಂಕುತಿಮ್ಮ.
3: ಸೊ ಇವತ್ತು ನಾವು 129 ಮುಕ್ತಕದಲ್ಲಿದ್ದೀವಿ. ನಾವು ಕಳೆದ ಮುಕ್ತಕಗಳನ್ನು ಮೇಲ್ಕ ಹಾಕಿದ್ರೆ ಸಚ್ಚಿತ್ ಆನಂದ ಘನ ಅನ್ನೋದನ್ನು ನೋಡಿದ್ವಿ. ಆ ಸಚ್ಚಿತ್ ಆನಂದ ಘನ ಪರಿಪೂರ್ಣವಾದಂಥದ್ದು, ಅದು ನಮ್ಮ ಸುತ್ತಮುತ್ತಲ್ಲಿರೋಂಥ ಎಲ್ಲ ವಸ್ತುಗಳಲ್ಲಿ ನಮಗದು ಕಾಣಿಸುತ್ತೆ ಅನ್ನೋದನ್ನು ನಾವು ನೋಡಿದ್ವಿ. ಅದನ್ನು ನೋಡುವಾಗ ಪ್ರಮಾಣ ನಮ್ಗೆ ಎಷ್ಟು ಸಿಕ್ಕತ್ತೆ, ಎಷ್ಟು ಹೊತ್ತಿರುತ್ತೆ ಅನ್ನೋದನ್ನು ಸ್ವಲ್ಪ ನಾವು ನೋಡ್ತಾ ಬಂದ್ವಿ. ನಾವು ಯಾವುದೇ ಅನುಭವವನ್ನು ಅಂತರ್ಗತ ಮಾಡಿಕೊಳ್ಳುವಾಗ ಅಥವಾ ಅದರ ಬಗ್ಗೆ ನಾವು ಹೇಳುವಾಗ 2-3 ಅಂಶಗಳು ಬಹಳ ಮುಖ್ಯ. ಒಂದು, ಆ ಅನುಭವ ಏನು ಅನ್ನೋದು. ಎರಡನೇದು, ಅದು ಎಲ್ಲಿ ಅನ್ನೋದು. ಮೂರನೇದು, ಅದು ಯಾವಾಗ ಅನ್ನೋದು. ಸೊ ಹಾಗೆ ಇದನ್ನು ನಾವು ವಸ್ತು, ದೇಶ, ಕಾಲ, ಇದನ್ನು 3 ಅಂಶಗಳು ಅಂತ ಹೇಳ್ತೀವಿ. ಸೊ ಈಗ ದೇಶ ಕಾಲಗಳ ಒಂದು ಸಾಪೇಕ್ಷತೆಯಲ್ಲಿಯೇ ನಾವು ಎಲ್ಲ ಅನುಭವಗಳನ್ನು ನಮ್ದಾಗಿಸ್ಕೊಳ್ತೀವಿ. ಎಲ್ಲ ವಸ್ತುಗಳನ್ನು ಕೂಡ ನಾವು ನೋಡೋದಕ್ಕೆ ಇಚ್ಛೆ ಪಡ್ತೀವಿ. ಈಗ ಒಂದು ಮನೆ ಇದೆ ಅಂತಂದರೆ ಅದು ಎಲ್ಲಿ ಮತ್ತು ಯಾವಾಗ, ನಾನು ಅಲ್ಲಿಗೆ ಹೋಗಿದ್ದೆ ಅಂತ ಹೇಳುವಾಗ ಯಾವಾಗ ಅಂತ ಬಂತು, ಅಲ್ಲಿಗೆ ಅಂತನ್ನುವಾಗ ದೇಶ ಬಂತು. ಸೊ ಹೀಗೆ ದೇಶ ಕಾಲಗಳು ಬಹಳ ಮುಖ್ಯವಾದಂಥವು. ಸೊ ದೇಶದ ಬಗ್ಗೆ ಹೊರಗೆ ಮತ್ತು ಒಳಗೆ, ಅದರ ಬಗ್ಗೆ ನಾವು ಹಿಂದಿನ ಮುಕ್ತಕದಲ್ಲಿ ನೋಡಿದ್ವಿ.

ಹೊರ ಒಳಗುಗಳು ಒಂದೇ ಅನ್ನುವಂಥ ಉದಾತ್ತವಾದಂಥ ಪರಿಕಲ್ಪನೆ ನಾವು ಕಳೆದ ಮುಕ್ತಕದಲ್ಲಿ ನೋಡಿದ್ವಿ. ಇಲ್ಲಿ ಕಾಲದ ಬಗ್ಗೆ ಬಹಳ ಸುಂದರವಾದಂಥ ಒಂದು ದೃಷ್ಟಾಂತವನ್ನು ಕೊಡ್ತಾ ವಿವರಿಸ್ತಾರೆ ಡಿ ವಿ ಜಿಯವರು. ನಾವು ಸಾಧಾರಣವಾಗಿ ಕಾಲದ ಪರಿಗಣನೆಯನ್ನು ನಮ್ಮ ಜೀವಮಾನದ ಸಾಪೇಕ್ಷತೆಯಲ್ಲಿ ಮಾಡ್ತೀವಿ. ಅಂದರೆ ನಾವೊಂದು 60 ವರ್ಷ ಇರ್ತೀವಿ ಅಂತಂದರೆ ನಮಗೆ ಯಾವುದೋ ಹೊಸದು ಅಂತಂದಾಗ ಯಾವುದು, ನಾವು ನಿನ್ನೆನೋ ಮೊನ್ನೆನೋ ಹೋದ ತಿಂಗಳು ತೊಗೊಂಡಿದ್ದು ನನಗೆ ಹೊಸದು, 10 ವರ್ಷದಿಂದ ತಗೋ ನನ್ನ ಹತ್ರ ಇದ್ದಿದ್ದು ಅದೇನು ಹೊಸದಲ್ಲ ಅಂತ ನನಗನ್ಸುತ್ತೆ. ಹಾಗೆ ವಸ್ತುಗಳ ಮೇಲೆ ಕೂಡ ನಾನು ಈ ಹೊಸ ಅಳತೆಗಳನ್ನು ನಾನು ತೀರ್ಮಾನ ಮಾಡಬೇಕಾಗತ್ತೆ. ಒಂದು ಶರ್ಟು ಅದು ನಾನು ಇವತ್ತು ಹೊಸದಾಗಿ ತೊಗೊಂಡಿರ್ತೀನಿ, ಬಟ್ ಅಟ್ಲೀಸ್ಟ್ ಇನ್ನೊಂದು 6 ತಿಂಗಳು ಒಂದು ವರ್ಷನಾದರೂ ಅದು ಹೊಸದು ಅಂತಲೇ ನಾನು ಅಂದ್ಕೊಂಡಿರ್ತೀನಿ ಸಾಧಾರಣವಾಗಿ. ಇವಾಗಲೂ ಕೂಡ ನಿತ್ಯ ಹೊಸ ಬಟ್ಟೆಗಳನ್ನು ತೊಗೊಳ್ಳೋಂಥವ್ರು ಜಾಸ್ತಿ ಜನ ಇಲ್ಲ. ಆದರೆ ಹಾಲು ಹಾಗಲ್ಲ, ಹಾಲು ನಾನು ನಿನ್ನೆ ತೊಗೊಂಡಂಥ ಹಾಲು ನಾಳೆಗದು ಹೊಸ ಹಾಲು ಆಗಿರಲ್ಲ ಅಲ್ವಾ, ಅದು ಹಳತಾಗೋಗಿರುತ್ತೆ. ಸೊ ಹೀಗೆ ಕಾಲದ ಪರಿಗಣನೆಯನ್ನು ನಾವು ಯಾವ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅನ್ನೋದ್ರ ಮೇಲೆ, ಯಾವ ದೃಷ್ಟಿಕೋನದಿಂದ ಮಾತಾಡ್ತಾ ಇದ್ದೀನಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಈಗ ನಾವು ಬ್ರಹ್ಮನನ್ನು ಕುರಿತು ಆಲೋಚನೆ ಮಾಡುವಾಗ, ಇಡೀ ಜಗತ್ತನ್ನು ಕುರಿತು ಆಲೋಚನೆ ಮಾಡುವಾಗ ಯಾವ ರೀತಿಯ ಮಾನದಂಡವನ್ನು ಅಥವಾ ಪ್ರಮಾಣಗಳನ್ನು ನಾವು ಇಟ್ಕೊಳ್ಬೇಕು ಅನ್ನೋದು ಬಹಳ ಇಂಟ್ರೆಸ್ಟಿಂಗ್, ಸ್ವಾರಸ್ಯಕರವಾದಂಥದ್ದು. ನಾವು ನೋಡಿದಂಗೆ ಈ ಜೀವನ ಲಹರಿ ಯಾವುದ್ರದ್ದು, ವಿಶ್ವ ಜೀವನದ ಲಹರಿ, ಲಹರಿ ಅಂದರೆ ಹರ್ಕೊಂಡು ಹೋಗ್ತಾ ಇರೋವಂಥದ್ದು ಅಂತ, ಅದು ಅನವರತ ಪರಿವುದು. ನಮಗೆ ಸಮಯ ಅಂತ ಲೆಕ್ಕ ಹಿಡಿದ್ರೆ ಅದೆಷ್ಟೋ ಕೋಟಿ ವರ್ಷದ ಹಿಂದೆ ಡೈನಾಸೋರ್ ಇತ್ತಂತೆ, ಇನ್ನೊಂದಿತ್ತಂತೆ ಅಂತ ನಾವು ಕೇಳ್ತೀವಿ ಅಲ್ವಾ. ಸೊ ಆವಾಗಿಂದ ಇವಾಗಿನವರೆಗೂ ಯಾವುದೋ ಒಂದು ಕಂಟಿನ್ಯೂಸ್ ಆಗಿ ಹರ್ಕೊಂಡು ಬರ್ತಾ ಇದೆ ಜೀವನ. ಸೊ ಹಾಗೆ ಅಂತಹ ಒಂದು ಹರ್ಕೊಂಡು ಬರ್ತಾ ಇರುವಂಥ ಒಂದು ಜೀವನದ ಲಹರಿಗೆ ಯಾವ ರೀತಿಯ ಪರಿಗಣನೆಯನ್ನು ನಾವು ಮಾಡಿಕೊಳ್ಬೇಕು ಅನ್ನೋದು ನಮಗೆ ಇವಾಗ ಪ್ರಶ್ನೆ ಬರುತ್ತೆ. ಯಾವುದು ಹೊಸದು, ಯಾವುದು ಹಳೆಯದು, ಇದರಲ್ಲಿ ಹಳೆಯದು ಹೊಸದು ಅಂತ ಹೇಳೋದಕ್ಕೆ ಸಾಧ್ಯವಾ, ಅದು ಪ್ರಶ್ನೆ. ಅದಕ್ಕೆ ನಾವು ತಗೊಳ್ಬಹುದಾದಂಥ ಒಂದು ಉದಾಹರಣೆ, ಇವಾಗ ಮಳೆಗಾಲ, ಮಳೆಗಾಲದಲ್ಲಿ ನೀರು ಬರುತ್ತೆ. ನಮ್ಮ ಕ್ಷೇತ್ರದಲ್ಲಿ ಕಬಿನಿ ಕಪಿಲೆ ಹರಿತಾ ಇದ್ದಾಳೆ. ವಯನಾಡ್ ಕ್ಷೇತ್ರದಲ್ಲಿ ಮಳೆ ಚೆನ್ನಾಗಿ ಬಂದರೆ ನದಿಯಲ್ಲಿ ನೀರು ಚೆನ್ನಾಗಿ ಬರುತ್ತೆ. ಸೊ ಮಳೆಗಾಲದಲ್ಲಿ ನಾವು ನೋಡ್ತೀವಿ ಕಪಿಲಾ ನದಿ ಹರಿಯುವಂಥ ನೀರಿನ ಬಣ್ಣ ಬದಲಾಗ್ಬಿಡುತ್ತೆ, ಮಣ್ಣಿನ ಬಣ್ಣ ಇರುತ್ತೆ. ಯಾಕೆ, ಯಾಕೆ ಮಣ್ಣಿನ ಬಣ್ಣ ಬಂತು? ಅದು ಹೊಸದಾಗಿ ಬಿದ್ದಂಥ ಮಳೆ ಮಣ್ಣನ್ನು ಕೊಚ್ಚಿಕೊಂಡು ಬರ್ತಾ ಬರ್ತಾ ಅದು ನಮ್ಮ ಊರಿಗೆ ಬರೋ ಹೊತ್ತಿಗೆ ಅದು ಮಣ್ಣಿನ ಬಣ್ಣದ ನೀರಾಗ್ಬಿಟ್ಟಿರುತ್ತೆ. ಸೊ ಆವಾಗ ನಾವೇನು ಹೇಳ್ತೀವಿ, ಓ ಹೊಸ ನೀರು ಬಂದಿದೆ, ಹೊಸ ನೀರು ಬಂದಿದೆ, ಮಳೆಗಾಲದಲ್ಲಿ ಹೊಸ ನೀರು ಅಂತ ಹೇಳ್ತೀವಿ ಅಲ್ವಾ. ಅದು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ, ಯಾಕೆ ಕಳೆದ ತಿಂಗಳು ಈ ಥರ ಬಣ್ಣ ಈ ಥರ ಇರಲಿಲ್ಲ, ಇವಾಗ ಹೊಸದಾಗಿ ಬದಲಾಗಿದೆ, ಅದಕ್ಕೋಸ್ಕರ ನೀರು ಹೊಸದು ಅಂತ. ಆದರೆ ಆ್ಯಕ್ಚುಲಿ ನೋಡಿದ್ರೆ ಹರಿಯುವಂಥ ಕಪಿಲೆ ಪ್ರತಿ ಕ್ಷಣಕ್ಕೂ ಹೊಸ ನೀರನ್ನು ನಮ್ಮ ಊರಿಗೆ ತಂದುಕೊಡ್ತಾ ಇರ್ತಾಳೆ. ಯಾಕೆ, ಅದು ಹರಿದು ಹೊರಟೋಯ್ತು ಮುಂದಕ್ಕೆ. ಇವಾಗ ಹರಿತಾ ಇರುವಂಥ ನೀರು ಮುಂದಿನ ಕ್ಷಣ ನನ್ನ ಜಾಗದಲ್ಲಿ ಇಲ್ಲ, ಅದು ಹರ್ಕೊಂಡು ಮುಂದಕ್ಕೆ ಹೊರಟೋಗಿದೆ ಅಲ್ವಾ, ಹೊರಟೋಗಿದೆ. ಸೊ ಹರಿಯುವ ನೀರು ಯಾವಾಗಲೂ ಹೊಸದೇ, ಆದರೆ ಕಪಿಲೆ ನದಿಯಾಗಿ ಅದೆಷ್ಟು 1000 ವರ್ಷದಿಂದ ಇಲ್ಲಿ ಹರಿತಾ ಇದ್ದಾಳೋ ನಮಗೆ ಗೊತ್ತಿಲ್ಲ. ನದಿ ಕಂಟಿನ್ಯೂಸಾಗಿ ಹರಿತಿದೆ, ನದಿಯಲ್ಲಿ ಹರಿತಾ ಇರುವಂಥ ನೀರು ಪ್ರತಿ ಕ್ಷಣಕ್ಕೂ ಹೊಸದು. ಹಾಗಾದರೆ ಅದು ಕಪಿಲೆಗೆ ನೀರು ಎಲ್ಲಿಂದ ಬಂತು? ಮಳೆಯಿಂದ ಬಂತಲ್ವಾ. ಮಳೆಗೆ ಎಲ್ಲಿಂದ ಬಂತು ನೀರು ಅಂತ ಕೇಳಿದರೆ ಅದು ಆಗಸದಲ್ಲಿತ್ತು, ಆಕಾಶದಲ್ಲಿ ಮೋಡದಲ್ಲಿತ್ತು. ಮೋಡದಲ್ಲಿ ಎಲ್ಲಿಂದ ಬಂತದ್ದು ಸೇರಿಕೊಳ್ತು ನೀರು ಅಂತಂದರೆ, ತಿರ್ಗಾ ಅದು ಭೂಮಿಯಿಂದಲೇ ಮೇಲಕ್ಕೆ ಹೋಗಿ ಮೋಡವಾಗಿ ಘನೀಕೃತವಾಗಿ ಅದು ಮಳೆಯ ಹನಿಗಳ ರೂಪದಲ್ಲಿ ಮೇಲಿಂದ ಕೆಳಗೆ ಬಿತ್ತು, ತಿರ್ಗಾ ಅದು ಇಲ್ಲಿಂದ ಹರಿತಾ ಇದೆ. ಇವಾಗ ಕಪಿಲೆ ಕಾವೇರಿಗೆ ಸೇರುತ್ತೆ, ಕಾವೇರಿ ಹೋಗಿ ಸಮುದ್ರಕ್ಕೆ ಸೇರುತ್ತೆ, ಸಮುದ್ರದಿಂದ ತಿರ್ಗಾ ಮೇಲಕ್ಕೆ ಹೋಗುತ್ತೆ ನೀರು. ಸೊ ಹಾಗೆ ಹೊಸದಾಗಿ ನನಗೆ ಇವತ್ತು ಮಳೆಗಾಲದಲ್ಲಿ ಕಾಣಿಸ್ತಾ ಇರುವಂಥ ಈ ನೀರು ಆ್ಯಕ್ಚುಲಿ ಹಳೆಯದು. ಸೊ ಆ ಹಳೆಯ ನೀರೇ ಹೊಸದಾಗಿ ಬರ್ತಾ ಇದೆ. ಹಾಗೆಯೇ ಮನುಷ್ಯನಿಗೆ ಯಾವುದೋ ಒಂದು ಹೊಸದು ಅಂತ ಕಾಣಿಸಿದ್ರೆ ಆ ಹೊಸದು ಇವಾಗ ಸೇರ್ಕೊಳ್ತಾ ಇದೆ, ಆದರೆ ಆ್ಯಕ್ಚುಲಿ ಅದು ಬಹಳ ಹಳೆಯದು. ಯಾಕೆ, ಮನುಷ್ಯನ ಜೀವನ ಲಹರಿಯೇ ಅದು ಯಾವಾಗ ಶುರುವಾಯಿತು ಅಂತ ಗೊತ್ತಿಲ್ಲದೆ ಇರೋವಂಥ ಒಂದು ನದಿ, ಒಂದು ಲಹರಿ, ಅದು ನಡೀತಾ ಇದೆ, ಹರಿತಾ ಇದೆ. ಹಾಗೆ ಹರಿತಾ ಇರುವಂಥ ನದಿಯಲ್ಲಿ ಹೊಸತನ ಬರ್ತಾ ಇದೆ ಅಂತಂದರೆ ಹಳೆದು ಹೊರಟೋಯ್ತಾ ಅಂತ ಪ್ರಶ್ನೆ ಬರುತ್ತೆ. ಹಳೆದು ಹೊರಟೋಯ್ತಾ? ಹಳೆದು ಯಾವತ್ತೂ ಹೋಗಲ್ಲ, ಅದು ಅದಲ್ಲೇ ಇರುತ್ತೆ, ಅದರ ಜೊತೆಗೆ ಹೊಸದು ಸೇರ್ಕೊಳ್ತಾ ಬರುತ್ತೆ. ಸೊ ನರನ ಪ್ರಾಕ್ತನಕ್ಕೆ, ಹಳೆಯತನಕ್ಕೆ ನೂತನ ಸತ್ವ ಬೆರೀತಾ ಇದ್ದಂಗೆ ಅದು ಹೊಸದಾಗಿ ನಮಗೆ ಗೋಚರವಾಗುತ್ತೆ. ಇದನ್ನು ನಾವು ನೆನ್ಪಿಟ್ಕೊಳ್ಬೇಕು. ನಮ್ಮಲ್ಲಿ ಸಾಧಾರಣ ಈ ಹಳೆ

0: ಇದು ಹೊಸದು ಅಂತೆಲ್ಲ ಅನ್ಕೊಳ್ಳುವಾಗ ಕೆಲವ್ರಿಗೆ ಹಳೆಯದ್ರ ಬಗ್ಗೆ ಬಹಳ ಶ್ರದ್ಧೆ ಇರುತ್ತೆ, ಕೆಲವ್ರಿಗೆ ಹಳೆಯದ್ರ ಬಗ್ಗೆ ಅಗೌರವ ಇರುತ್ತೆ, ಏನದೆಲ್ಲ ಹಳೆ ಗೊಡ್ಡು ವಿಚಾರಗಳು ಅವೆಲ್ಲ ಸರಿ ಇಲ್ಲ ಅಂತ. ಹೊಸದ್ರ ಬಗ್ಗೆನೂ ಅಷ್ಟೆ, ಹೊಸದ್ ಬಂದದ್ದೆಲ್ಲ ಸರಿ ಅಂತ ಕೆಲವ್ರಿಗೆ ಅನ್ಸುತ್ತೆ, ಅಯ್ಯೋ ಹೊಸದ್ ಯಾವುದು ಬೇಡಪ್ಪ ಅಂತ ದೂರ ಇರೋವಂಥವ್ರು ಕೆಲವರು ಇರ್ತಾರೆ. ಇಲ್ಲಿ ಮುಂದಿನ ಎರಡು ಮೂರು ಪದ್ಯಗಳಲ್ಲೂ ಕೂಡ ಟಿ ವಿ ಜಿಯವರು ಈ ಕಾಲ ಪರಿಗಣನೆ ಹಳೆಯದು ಹೊಸದ್ರ ಬಗ್ಗೆ ವಿವರವನ್ನು ಕೊಡ್ತಾರೆ. ಅಲ್ಲಿ ಮತ್ತೆ ಇದನ್ನು ನೋಡ್ಬೋದು. ಅದೇ ಇಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾದೇನಪ್ಪ ಅಂತಂದರೆ, ಹಳೆಯದು ಇದ್ದು ಹೊಸದು ಇರುತ್ತೆ ಅನ್ನೋದಾದರೆ ಅದು ಹೇಗೆ ಸಾಧ್ಯ, ನಿಜಕ್ಕೂ ಸಾಧ್ಯವಾ ಅಂತ. ಸೊ ಇದಕ್ಕೆ ನಾವೊಂದು ಮರವನ್ನು ನೋಡೋಣ. ಒಂದು ಮರ ಸಸಿಯಾಗಿತ್ತು, ಗಿಡವಾಯಿತು, ದೊಡ್ಡದಾಗಿ ಮರವಾಯಿತು. ಆ ಮರದಲ್ಲಿ ಹಳೆಯ ಬೇರು ಮತ್ತು ಹಳೆಯ ಕಾಂಡ ಇನ್ನೂ ಹಾಗೆ ಇದೆ, ಅದು ಹೋಗಿಲ್ಲ. ಆದರೆ ಹೊಸ ಎಲೆಗಳು ಬರ್ತಾ ಇವೆ, ಹೊಸ ಎಲೆಗಳು ಬೀಳ್ತಾ ಇವೆ, ಬಿದ್ದ ಜಾಗದ ತುಂಬೋದಿಕ್ಕೆ ಅಂಥೇಳಿ ಇನ್ನಷ್ಟು ಹೊಸ ಎಲೆಗಳು ಬರ್ತಾ ಇವೆ. ಹಾಗೆ ಹೂ, ನಾವು ನಿತ್ಯ ಹೂ ಕಿತ್ತಷ್ಟು ಒಂದು ರೋಸಾ ಗಿಡದಲ್ಲೂ ಕೂಡ ಹೊಸ ಹೂಗಳು ಬರ್ತಾ ಇರುತ್ತೆ. ಮಲ್ಲಿಗೆ ಹೂ ನಾವು ಕಿತ್ತಷ್ಟು ಆ ಕಾಲದಲ್ಲಿ ಹೊಸ ಮಲ್ಲಿಗೆ ಹೂಗಳು ಅದೇ ಗಿಡದಲ್ಲಿ ಬರ್ತಾ ಇರುತ್ತೆ. ಅಕಸ್ಮಾತ್ ಆ ಕಾಂಡ ಇರುತ್ತಲ್ಲ ದಪ್ಪ ಕಾಂಡ ಮರದ್ದು, ಅದೇ ಉರುಳು ಹೋಯಿತು ಅಂದ್ಕೊಳ್ಳೋಣ, ಆವಾಗ ಮರವೇ ಇಲ್ಲದಂತಾಗುತ್ತೆ. ಸೊ ನಿರಂತರವಾಗಿ ಮುಂದುವರ್ಕೊಂಡು ಹೋಗಬೇಕಾದಂಥ ಕೆಲವು ಅಂಶಗಳು ಆ ಮರದಲ್ಲಿದೆ, ಹೊಸದಾಗಿ ನಿತ್ಯ ಸೇರೋಂಥ ಅಂಶಗಳು ಆ ಮರದಲ್ಲಿದೆ. ಅದಕ್ಕೋಸ್ಕರ ಆ ಮರದಲ್ಲಿ ಒಂದು ರೀತಿಯ ಮುಂದುವರಿಕೆಯನ್ನು ನಾವು ನೋಡ್ತೀವಿ. ಸೊ ವಿಶ್ವ ಜೀವನದಲ್ಲೂ ಕೂಡ ಹಾಗೆ ನಿರಂತರವಾಗಿ ಒಂದು ರೀತಿಯಲ್ಲಿ ಅಡಿಪಾಯದಂತೆ ಇರೋಂತಹ ಪ್ರಾಕ್ತನ ಹಳೆಯತನ ಇದೆ. ಆ ಹಳೆಯತನದ ಬುನಾದಿಯ ಮೇಲೆ ಅಡಿಪಾಯದ ಮೇಲೆ ಹೊಸದು ಬಂದು ಸೇರಿಕೊಳ್ಳುತ್ತೆ, ಮತ್ತೆ ಅದು ಹಳೆಯದಾಗತ್ತೆ, ಹಳೆಯದಾಗಿದ್ದು ಮತ್ತೆ ಹೊಸದಾಗತ್ತೆ. ಸೊ ಈ ಸೈಕಲ್, ಈ ಸರ್ಕಲ್ ಅದು ಕಂಟಿನ್ಯೂಸ್ ಆಗಿ ಆಗ್ತಾ ಇರೋದ್ರಿಂದ ವಿಶ್ವ ಜೀವನ ಲಹರಿ ಅದೆಂಥದಪ್ಪ ಅಂತಂದರೆ ಚಿರ ಪುರಾತನ ನಿತ್ಯ ನೂತನ, ಹಳೆಯದು ಮತ್ತು ಹೊಸದು ಇವೆರಡರ ಸುಂದರವಾದಂಥ ಸಮ್ಮಿಳನ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 115 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಎಲ್ಲಿ ಕಳೆದು ಹೋಗುತ್ತಿದೆ ಬಾಲ್ಯ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಎಲ್ಲಿ ಕಳೆದು ಹೋಗುತ್ತಿದೆ ನಮ್ಮ ಬಾಲ್ಯ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಧಾವಂತದ ಬದುಕಿನಲ್ಲಿ ಸಮಯ ವೇಗವಾಗಿ ಓಡಿದಂತಿದೆ. ಆದರೆ ಓಡುತ್ತಿರುವುದು ಸಮಯವಲ್ಲ, ನಮ್ಮ ಆಸೆ, ಆಕಾಂಕ್ಷೆ, ಮೋಹ, ವ್ಯಾಮೋಹಗಳ ಬೆನ್ನತ್ತಿ ನಾವೇ ಓಡುತ್ತಿದ್ದೇವೆ. ಹಣ ಗಳಿಸುವ ಯಂತ್ರಗಳಾಗಿ ಭಾವನೆಗಳನ್ನು ಬದಿಗೊತ್ತಿ ಗೆಲುವಿಗಾಗಿ ಸ್ಪರ್ಧಿಸುತ್ತಿದ್ದೇವೆ. ಒಂದಿಷ್ಟು ಶ್ರಮಿಸಿ ಹಿಂತಿರುಗಿ ನೋಡಿದಾಗ ಯಾಂತ್ರಿಕ ಬದುಕಿನ ನೆನಪುಗಳನ್ನು ಹೊರತುಪಡಿಸಿ ನಮಗೆ ಉಳಿಯುವುದೇನು ಎಂಬ ಪ್ರಶ್ನೆ ಮೂಡದೆ ಇರದು. ತಲೆಮಾರಿನಿಂದ ತಲೆಮಾರಿಗೆ ಬದುಕು ಸಾಕಷ್ಟು ಬದಲಾಗಿದೆ. ಆದರೆ ಹಿಂದೆಂದಿಗಿಂತಲೂ ಹೆಚ್ಚಿನ ಪೈಪೋಟಿ ಈ ಕಾಲದಲ್ಲಿದೆ. ನಿತ್ಯದ ಬದುಕು ಅವಸರದಲ್ಲಿ ಮುಳುಗಿದೆ. ಹೇಳುವುದರಿಂದ ಹಿಡಿದು ಮಲಗುವವರೆಗೂ ಯಾವುದೇ ಕೆಲಸವನ್ನು ಸಾವಕಾಶವಾಗಿ ಮಾಡಲು ಮನಸ್ಸು ಸಿದ್ಧವಿಲ್ಲ. ಎಲ್ಲವನ್ನು ಮೊದಲು ಮಾಡಬೇಕು, ಎಲ್ಲರಿಗಿಂತ ಮುಂದೆ ಇರಬೇಕು ಎನ್ನುವ ಧಾವಂತ ಸ್ಪರ್ಧೆಗೆ ಇಳಿದಿರುವ ಮನಸ್ಸು ಜಿದ್ದಿಗೆ ಬಿದ್ದು ವರ್ತಿಸುವಂತೆ ಮಾಡುತ್ತಿದೆ. ಪರಿಣಾಮವಾಗಿ ವಿವೇಕವು ಮನಸ್ಸಿನ ಒತ್ತಡಕ್ಕೆ ಸಿಲುಕಿ ಪರಿಸ್ಥಿತಿಯನ್ನು ಸಮಚಿತ್ತದಿಂದ ಅರ್ಥೈಸಿಕೊಳ್ಳುವ ಶಕ್ತಿಯನ್ನು ಕಳೆದುಕೊಂಡಂತಿದೆ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಬೇರೆಯವರೊಂದಿಗೆ ಗೆಲುವಿಗಾಗಿ ಹೋರಾಡುವುದಕ್ಕಿಂತ ಹೆಚ್ಚು

ಹಾಗಾಗಿ ನಮ್ಮೊಳಗೆ ನಾವು ಸ್ಪರ್ಧೆಗೆ ಇಳಿದಿದ್ದೇವೆ. ನಮ್ಮನ್ನು ನಾವು ಸಾಬೀತುಪಡಿಸಿಕೊಳ್ಳಲು ಅದೆಷ್ಟೇ ಕಷ್ಟವಾದರೂ ಮಾಡಿಯೇ ತೀರುತ್ತೇನೆ ಎನ್ನುವ ಛಲ ಬೆಳೆಸಿಕೊಂಡಿದ್ದೇವೆ. ಆದರೆ ಆ ಛಲ ಯಾವಾಗ ಒತ್ತಡವಾಗಿ ಬದಲಾಗುತ್ತಿದೆ ಎನ್ನುವುದನ್ನು ಗಮನಿಸುವ ಸಮಯವು ನಮ್ಮ ಬಳಿ ಇಲ್ಲ. ಈ ಧಾವಂತದ ಪರಿಣಾಮ ದೊಡ್ಡವರ ಬದುಕಿಗಷ್ಟೇ ಸೀಮಿತವಾಗಿಲ್ಲ, ಇದು ಮಕ್ಕಳ ಬಾಲ್ಯವನ್ನು ಆವರಿಸಿಕೊಂಡಿದೆ ಎನ್ನುವುದು ಬೇಸರದ ಸಂಗತಿ. ಒಂದು ಕುಟುಂಬದಲ್ಲಿ ಮಗುವು ವಯಸ್ಸಿನಲ್ಲಿ ಎಲ್ಲರಕ್ಕಿಂತ ಕಿರಿಯದಾದರೂ ಮನೆಯ ಕೇಂದ್ರ ಬಿಂದುವಾಗಿರುತ್ತದೆ. ಮನೆಯವರ ದಿನಚರಿ ಮಗುವಿನ ಆಟ, ಪಾಠ, ಊಟ, ನೋಟ, ಓಟದ ಸುತ್ತಲೇ ಸಾಗುತ್ತದೆ. ಆದರೆ ಮಗುವಿಗೆ ಅದರ ಅರಿವಿರುವುದಿಲ್ಲ. ಅದು ತನ್ನದೇ ಲೋಕದಲ್ಲಿ ಆಟವಾಡುತ್ತಾ ಕುತೂಹಲದಿಂದ ಜಗತ್ತನ್ನು ನೋಡುತ್ತದೆ. ಮಗು ಶಾಲೆಗೆ ಹೋಗಲು ಆರಂಭಿಸುತ್ತಿದ್ದಂತೆ ನಾವು ಅದನ್ನು ಸ್ಪರ್ಧೆಗೆ ತಯಾರು ಮಾಡಲು ಆರಂಭಿಸುತ್ತೇವೆ. ಓದು ಬರಹದ ಜೊತೆಗೆ ಕೋಚಿಂಗ್ ತರಗತಿಗಳು, ಸಂಗೀತ, ನೃತ್ಯ, ಕ್ರೀಡೆ, ಹೀಗೆ ಒಂದರ ಹಿಂದೆ ಒಂದರಂತೆ ಚಟುವಟಿಕೆಗಳನ್ನು ಮಗುವಿನ ಹೆಗಲಿಗೇರಿಸಿ ಸಂಭ್ರಮಿಸುತ್ತಿದ್ದೇವೆ. ಮಗುವಿನ ಆಸಕ್ತಿಗಿಂತ ಪೋಷಕರ ನಿರೀಕ್ಷೆ ತುಸು ಹೆಚ್ಚಾಗಿರುತ್ತದೆ. ನನ್ನ ಮಗು ಎಲ್ಲರಿಗಿಂತ ಮುಂದೆ ಇರಬೇಕು, ಚಿಕ್ಕ ವಯಸ್ಸಿನಲ್ಲೇ ಹೆಸರು ಮಾಡಬೇಕು, ಸಾಧನೆ ಮಾಡಬೇಕು ಎಂಬ ಆಸೆಯಿಂದ ಮಗುವಿನ ದಿನಚರಿಯನ್ನು ನಾವು ಕಲಿಯುವುದಕ್ಕೆ ಮೀಸಲಿಟ್ಟಿದಂತಿದೆ. ಮಗುವಿಗೆ ಸಮಯವಿಲ್ಲ, ತನ್ನೊಂದಿಗೆ ತಾನು ಇರುವ ಅವಕಾಶವೂ ಇಲ್ಲ. ತನಗೆ ಆಸಕ್ತಿ ಇಲ್ಲದಿದ್ದರೂ ತನ್ನ ಗೆಳೆಯ ಗೆಳತಿಯರಿಗೆ ಸಿಗುವ ಚಪ್ಪಾಳೆ, ಪ್ರಶಂಸೆ, ಪ್ರೀತಿಯನ್ನು ನೋಡಿ ತಾನು ಅದನ್ನು ಗಳಿಸಬೇಕು ಎಂದು ತನ್ನ ಮನಸ್ಸಿನೊಂದಿಗೆ ಹೋರಾಡುತ್ತದೆ. ಚಿಕ್ಕ ವಯಸ್ಸಿನಲ್ಲೇ ಹಾಡು, ನೃತ್ಯ, ಕ್ರೀಡೆ ಹಲವು ಕೌಶಲ್ಯಗಳನ್ನು ಕಲಿತು ಪ್ರಶಂಸೆ ಪಡೆಯುತ್ತದೆ. ಪೋಷಕರಿಗೆ ಹೆಮ್ಮೆ, ಸುತ್ತಲಿನವರ ಮೆಚ್ಚುಗೆ ಮಗುವಿನ ದಿನಚರಿಯ ಭಾಗವಾಗುತ್ತದೆ. ಮಗುವು ಆ ಚಪ್ಪಾಳೆಯ ಬೆನ್ನತ್ತಿ ಓಡುತ್ತಾ ಬೆಳೆಯುತ್ತದೆ. ಆದರೆ ಒಂದು ಹಂತದಲ್ಲಿ ಮುಂದೇನು ಪ್ರಶ್ನೆ ಎದುರಾಗದೇ ಇರದು. ಬಾಲ್ಯದಲ್ಲೇ ಎಲ್ಲವನ್ನು ಕಲಿತ ಮಗು ಯೌವನಕ್ಕೆ ಕಾಲಿಟ್ಟಾಗ ಹೊಸತನ್ನು ಕಲಿಯುವ ಆಸಕ್ತಿ ಕಡಿಮೆಯಾಗಬಹುದು, ನಿರೀಕ್ಷೆಗಳು ಹೆಚ್ಚಾಗಿ ಸಾಧನೆಯ ಒತ್ತಡ ನೋವು ಕೊಡಬಹುದು, ನಿರೀಕ್ಷಿಸಿದಷ್ಟು ಫಲ ಸಿಗದಾಗ ಕೋಪ, ಹತಾಶೆ, ಬೇಸರಗಳು ಕಾಣಿಸಿಕೊಳ್ಳಬಹುದು. ಮಕ್ಕಳನ್ನು ಬೆಳೆಸುವುದು ಸುಲಭದ ಮಾತಲ್ಲ, ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಸವಾಲು, ಹೊಸದೊಂದು ಜವಾಬ್ದಾರಿ ಎದುರಾಗುತ್ತದೆ. ಮಕ್ಕಳಿಗೆ ಎಲ್ಲವನ್ನು ಬೇಗ ಕಲಿಸುವುದಕ್ಕಿಂತ ಯಾವ ವಯಸ್ಸಿನಲ್ಲಿ ಏನು ಕಲಿಸಬೇಕು, ಎಷ್ಟು ಕಲಿಸಬೇಕು, ಮಗುವಿನ ಆಸಕ್ತಿ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಪ್ರತಿಯೊಂದು ಮಗುವಿನಲ್ಲಿ ಭಿನ್ನತೆಗಳಿರುತ್ತವೆ. ಎಲ್ಲ ಮಕ್ಕಳನ್ನು ಒಂದೇ ಅಳತೆಯಲ್ಲಿ ಅಳೆಯಲು ಸಾಧ್ಯವಿಲ್ಲ. ಒಂದು ಮಗುವಿನ ಸಾಧನೆ ಮತ್ತೊಂದು ಮಗುವಿನ ಮೇಲೆ ಒತ್ತಡವಾಗುತ್ತಿದೆ. ಮಗುವಿಗೆ ಕಲಿಯುವ ಅವಕಾಶದ ಜೊತೆಗೆ ಆಟವಾಡಲು, ತಪ್ಪು ಮಾಡಿ ತಿದ್ದುಕೊಳ್ಳಲು, ಸೋಲು ಅನುಭವಿಸಿ ಮತ್ತೆ ಪ್ರಯತ್ನಿಸಲು ಹಾಗೂ ಕೆಲವೊಮ್ಮೆ ಏನು ಮಾಡದೆ ಸುಮ್ಮನೆ ಇರಲು ಕೂಡ ಸಮಯ ಮಾಡಿಕೊಡಬೇಕು. ಬದುಕಿನಲ್ಲಿ ಗೆಲುವು ಮುಖ್ಯವೇ, ಆದರೆ ಗೆಲುವಿನ ಬೆನ್ನತ್ತಿ ಓಡುವಾಗ ಬದುಕಿನ ಸಿಹಿ ಕಳೆದುಕೊಳ್ಳುವಂತಾಗಬಾರದು. ಹಾಗೆಯೇ ಮಕ್ಕಳನ್ನು ಯಶಸ್ಸಿನ ಓಟಕ್ಕೆ ಸಿದ್ಧಪಡಿಸುವಾಗ ಅವರ ಬಾಲ್ಯವನ್ನು ಕಸಿದುಕೊಳ್ಳಬಾರದು. ಎಲ್ಲವನ್ನು ಬೇಗ ಕಲಿತು ಖಾಲಿಯಾಗುವುದಕ್ಕಿಂತ ಸಮಯ ತೆಗೆದುಕೊಂಡು ಕಲಿತು ಬದುಕಿನ ಪ್ರತಿಯೊಂದು ಹಂತವನ್ನು ಅನುಭವಿಸಿದರೆ ಬದುಕು ಸಾರ್ಥಕ ಎನಿಸುತ್ತದೆ. ಮಕ್ಕಳು ಪೋಷಕರ ಕನಸುಗಳನ್ನು ನನಸಾಗಿಸುವ ಸಾಧನಗಳಲ್ಲ. ಅವರು ತಮ್ಮದೇ ಕನಸುಗಳನ್ನು ಕಾಣುವ ಅವಕಾಶ ಕೊಟ್ಟು ಅವರೊಂದಿಗೆ ಹೆಜ್ಜೆ ಇಟ್ಟಾಗ ಇಬ್ಬರು ಗೆಲ್ಲಬಹುದು. ಪ್ರಿಯ ಕೇಳುವರೆ, ಕೇಳಿದಲ್ಲಷ್ಟೊತ್ತು ಎಲ್ಲಿ ಕಳೆದು ಹೋಗುತ್ತಿದೆ ನಮ್ಮ ಬಾಲ್ಯ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಹೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 23/8/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 9:30-11:30 ಸ್ಕ್ಯಾನಿಂಗ್ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಭಾರತದ ಆತಿಥ್ಯದಲ್ಲಿ ವಿಶಾಖಪಟ್ಟಣದಲ್ಲಿ ಇಂದು ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ. ದೂರದರ್ಶನ ವಾಹಿನಿಗಳ ಜಾಹೀರಾತು ಅವಧಿಗೆ ವಿಧಿಸಲಾಗಿದ್ದ 12 ನಿಮಿಷಗಳ ಮಿತಿ ರದ್ದುಪಡಿಸಿ ಅಧಿಸೂಚನೆ ಹೊರಡಿಸಿದ ಕೇಂದ್ರ ಸರ್ಕಾರ. ಇಂದಿನಿಂದ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ 2 ದಿನಗಳ ರಷ್ಯಾ ಭೇಟಿ. ಟೆಸ್ಟ್ ಕ್ರಿಕೆಟ್ ಶ್ರೀಲಂಕಾ ಭಾರತ ನಡುವಿನ 2ನೇ ಪಂದ್ಯ ಇಂದು ಆರಂಭ. ಹಾಗೂ ಏಷ್ಯನ್ ಕ್ರೀಡಾಕೂಟ 492 ಸದಸ್ಯರ ಭಾರತೀಯ ತಂಡಕ್ಕೆ ಕ್ರೀಡಾ ಸಚಿವಾಲಯದಿಂದ ಅನುಮೋದನೆ. ವಾರ್ತೆಗಳ ವಿವರ. ಭಾರತದ ಆತಿಥ್ಯದಲ್ಲಿ ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ ಇಂದು ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೆಯಲಿದೆ. ಕ್ರೀಡಾ ಕ್ಷೇತ್ರದಲ್ಲಿ ಸಹಕಾರವನ್ನು ಬಲಪಡಿಸುವ ಉದ್ದೇಶದಿಂದ ನಡೆಯಲಿರುವ ಈ ಸಚಿವರ ಮಟ್ಟದ ಸಭೆಯಲ್ಲಿ ಬ್ರಿಕ್ಸ್ನ ಎಲ್ಲಾ 11 ಸದಸ್ಯ ರಾಷ್ಟ್ರಗಳ ಕ್ರೀಡಾ ಸಚಿವರು ಹಾಗೂ ನಿಯೋಗಗಳ ಮುಖ್ಯಸ್ಥರು ಭಾಗವಹಿಸಲಿದ್ದಾರೆ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದು, ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಖಾತೆ ರಾಜ್ಯ ಸಚಿವೆ ರಕ್ಷಾ ಖಡ್ಸೆ ಕೂಡ ಭಾಗವಹಿಸಲಿದ್ದಾರೆ. ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಭಾರತ, ಇಂಡೋನೇಷ್ಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಹಾಗೂ ಸಂಯುಕ್ತ ಅರಬ್ ಎಮಿರೇಟ್ಸ್ನ ಪ್ರತಿನಿಧಿಗಳು ಸಭೆಯಲ್ಲಿ ತಮ್ಮ ದೇಶಗಳ ಹೇಳಿಕೆಗಳನ್ನು ಮಂಡಿಸಲಿದ್ದಾರೆ. ಸಭೆಯ ಅಂಗವಾಗಿ ಬ್ರಿಕ್ಸ್ ಸ್ನೇಹ ಸೈಕ್ಲಿಂಗ್ ಕಾರ್ಯಕ್ರಮ, ದ್ವಿಪಕ್ಷೀಯ ಸಭೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಸಭೆಯ ಅಂತ್ಯದಲ್ಲಿ ಬ್ರಿಕ್ಸ್ ಕ್ರೀಡಾ ಜಂಟಿ ಘೋಷಣೆಯನ್ನು ಅಂಗೀಕರಿಸಲಾಗುವುದು. 2026 ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿರುವ ಭಾರತದ ಆಶಯವು ಸ್ಥಿತಿಸ್ಥಾಪಕತ್ವ, ನವೋದ್ಯಮ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯದಡಿ ಮುನ್ನಡೆಯುತ್ತಿದೆ. ಜನಕೇಂದ್ರಿತ ಹಾಗೂ ಮಾನವೀಯತೆಗೆ ಆದ್ಯತೆ ನೀಡುವ ದೃಷ್ಟಿಕೋನವನ್ನು ಇದು ಪ್ರತಿಬಿಂಬಿಸುತ್ತದೆ. ಕೇಂದ್ರ ಸರ್ಕಾರ ದೂರದರ್ಶನ ವಾಹಿನಿಗಳ ಜಾಹೀರಾತು ಅವಧಿಗೆ ವಿಧಿಸಲಾಗಿದ್ದ 12 ನಿಮಿಷಗಳ ಮಿತಿಯನ್ನು ರದ್ದುಪಡಿಸಿ ಅಧಿಸೂಚನೆ ಹೊರಡಿಸಿದೆ. ಕೇಬಲ್ ಟೆಲಿವಿಷನ್ ನೆಟ್ವರ್ಕ್ಸ್ ನಿಯಮಗಳು 1994 ತಿದ್ದುಪಡಿ ಮಾಡಿ ಗೆಜೆಟ್ನಲ್ಲಿ ಅಧಿಸೂಚನೆ ಪ್ರಕಟಿಸುವುದರೊಂದಿಗೆ ಈ ನಿರ್ಧಾರ ಜಾರಿಗೆ ಬಂದಿದೆ. ದೂರದರ್ಶನ ಪ್ರಸಾರ ಕ್ಷೇತ್ರದಲ್ಲಿ ಆಗಿರುವ ಬದಲಾವಣೆಗಳ ಹಿನ್ನೆಲೆಯಲ್ಲಿ ಜಾಹೀರಾತು ಅವಧಿಗೆ ಸಂಬಂಧಪಟ್ಟ ನಿಯಮಾವಳಿಗಳನ್ನು ಮರುಪರಿಶೀಲಿಸುವ ಅಗತ್ಯವಿದೆ ಎಂದು ಈ ಹಿಂದೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ತಿಳಿಸಿತ್ತು. ಹಣ ಪಾವತಿಸುವ ಅಥವಾ ಉಚಿತ ಪ್ರಸಾರ ವಾಹಿನಿಗಳೆಂಬ ಭೇದವಿಲ್ಲದೆ ಭಾರತದಲ್ಲಿ ಈ ಕ್ಷೇತ್ರ ಜಾಹೀರಾತು ಆದಾಯದ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಅವಲಂಬಿತವಾಗಿದೆ ಎಂದು ಸಚಿವಾಲಯ ಹೇಳಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದಿನಿಂದ 2 ದಿನಗಳ ಕಾಲ ರಷ್ಯಾಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಸಚಿವರು ಭಾರತ ರಷ್ಯಾ ಅಂತರ ಸರ್ಕಾರಿ ಆಯೋಗದ ವ್ಯಾಪಾರ, ಆರ್ಥಿಕ, ವೈಜ್ಞಾನಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸಹಕಾರದ 27ನೇ ಅಧಿವೇಶನದ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಡಾ ಎಸ್ ಜೈಶಂಕರ್ ರಷ್ಯಾದ ವಿದೇಶಾಂಗ ಸಚಿವ ಸರ್ಗೇ ಲಾವ್ರೋವ್ ಅವರನ್ನು ಭೇಟಿ ಮಾಡಿ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಿನ್ನೆ ನವದೆಹಲಿಯ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಬಿಜೆಪಿ ನೂತನ ರಾಷ್ಟ್ರೀಯ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮತ್ತಿತರರು ಸಭೆಯಲ್ಲಿ ಭಾಗವಹಿಸಿದ್ದರು. ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸುವ

0: ಹಾಗೂ ಜನರೊಂದಿಗೆ ಸಂಪರ್ಕವನ್ನು ಗಾಢಗೊಳಿಸುವ ಉದ್ದೇಶದಿಂದ ನೂತನ ಆಲೋಚನೆಗಳು ಮತ್ತು ದೃಷ್ಟಿಕೋನಗಳ ಕುರಿತು ಸಂಘಟನಾತ್ಮಕ ಸಭೆಗಳಲ್ಲಿ ಚರ್ಚೆ ನಡೆಯಿತು ಎಂದು ಪ್ರಧಾನಿ ಮೋದಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ನೂತನ ರಾಷ್ಟ್ರೀಯ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ವಂದೇ ಮಾತರಂ ಗೀತೆಯ ಐತಿಹಾಸಿಕ ಪರಂಪರೆಯ ಗೌರವ ಮತ್ತು ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ನಿರ್ಣಯವನ್ನು ಬಿಜೆಪಿ ಅಂಗೀಕರಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಗೀತೆಯ ಮೊದಲ ಎರಡು ಚರಣಗಳಿಗೆ ಮಾತ್ರ ಗಾಯನವನ್ನು ಸೀಮಿತಗೊಳಿಸುವ 1937 ನಿರ್ಣಯವನ್ನು ಪುನರುಚ್ಚರಿಸುವ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಈ ತಿಂಗಳ 19 ನಿರ್ಧಾರವನ್ನು ಬಿಜೆಪಿ ಖಂಡಿಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಹಿಂಸೆ ಮತ್ತು ಶಾಂತಿಯು ಭಾರತದ ಸಂಸ್ಕೃತಿಯಾಗಿದ್ದು ಅಹಿಂಸೆಯ ಈ ಮೌಲ್ಯವನ್ನು ದೇಶದ ದೌರ್ಬಲ್ಯವೆಂದು ಯಾರೂ ಕೂಡ ತಪ್ಪಾಗಿ ಭಾವಿಸಬಾರದೆಂದು ಹೇಳಿದ್ದಾರೆ. ದೇಶದ ಭದ್ರತೆ, ಸಾರ್ವಭೌಮತ್ವ ಮತ್ತು ಗೌರವವನ್ನು ಕಾಪಾಡುವುದು ಸರ್ಕಾರದ ಪ್ರಮುಖ ಕರ್ತವ್ಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಜೈನ ಧರ್ಮವು ಭಾರತದ ನಾಗರಿಕತೆ ಮತ್ತು ಸಂಸ್ಕೃತಿಯ ಹೆಮ್ಮೆಯಾಗಿದ್ದು ಜೈನ ಸಂಪ್ರದಾಯಗಳು ಹಾಗೂ ಪರಂಪರೆಯ ಸಂರಕ್ಷಣೆ ಮತ್ತು ಉತ್ತೇಜನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಆದ್ಯತೆ ನೀಡಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದರು. ಕಳೆದ ಕೆಲವು ವರ್ಷಗಳಲ್ಲಿ ವಿವಿಧ ಸಮಯಗಳಲ್ಲಿ ಕಳವುಗೊಂಡಿದ್ದ 20 ಹೆಚ್ಚು ಪೂಜ್ಯ ತೀರ್ಥಂಕರರ ವಿಗ್ರಹಗಳನ್ನು ವಿದೇಶಗಳಿಂದ ಭಾರತಕ್ಕೆ ಮರಳಿ ತರಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತವು ವಿಶ್ವದ ಔಷಧಾಲಯ ಎಂಬ ತನ್ನ ಗುರುತನ್ನು ಮೀರಿ ಸಂಶೋಧನೆ, ನವೋದ್ಯಮ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳ ಆಧಾರದಲ್ಲಿ ವಿಶ್ವದ ಪ್ರಯೋಗಾಲಯವಾಗಿ ಹೊರಹೊಮ್ಮಬೇಕು ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್ ಹೇಳಿದ್ದಾರೆ. ಅಹಮದಾಬಾದ್ನ ಭಾರತೀಯ ವ್ಯವಸ್ಥಾಪನಾ ಸಂಸ್ಥೆಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆಯ ಪ್ರಗತಿ ಎಂಬ ವಿಷಯದಡಿ ಆಯೋಜಿಸಿದ್ದ IIMA ಆರೋಗ್ಯ ಶೃಂಗಸಭೆ 2026 ಮೂರನೇ ಆವೃತ್ತಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆಯ ಪರಿವರ್ತನಾ ಸಾಮರ್ಥ್ಯವನ್ನು ಪ್ರತಿಪಾದಿಸಿದ ಅವರು, ಔಷಧಗಳ ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನು ವೇಗಗೊಳಿಸುವುದು ಹಾಗೂ ಉತ್ತಮ ತಪಾಸಣೆ, ವೈದ್ಯಕೀಯ ನಿರ್ಧಾರ ಕೈಗೊಳ್ಳುವಿಕೆ ಮತ್ತು ರೋಗಗಳ ಮೇಲ್ವಿಚಾರಣೆಯ ಮೂಲಕ ಆರೋಗ್ಯ ಸೇವೆಯನ್ನು ಬಲಪಡಿಸುವಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಮುಖ ಪಾತ್ರ ವಹಿಸಲಿದೆ ಎಂದರು. ಆದರೆ ಕೃತಕ ಬುದ್ಧಿಮತ್ತೆಯ ಬಳಕೆ ಸುರಕ್ಷಿತ, ಜವಾಬ್ದಾರಿಯುತ ಮತ್ತು ಮಾನವ ಕೇಂದ್ರಿತವಾಗಿರಬೇಕು. ರೋಗಿಗಳ ಗೌಪ್ಯತೆಯನ್ನು ರಕ್ಷಿಸಲು ಬಲವಾದ ಸುರಕ್ಷತಾ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಅವರು ಹೇಳಿದರು. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಜೆಪಿ ನಡ್ಡಾ ಚಾಲ್ತಿಯಲ್ಲಿರುವ ಖರೀಫ್ ಮತ್ತು ಮುಂಬರುವ ರಬಿ ಹಂಗಾಮಿಗೆ ಸಂಬಂಧಪಟ್ಟಂತೆ ರಸಗೊಬ್ಬರ ಇಲಾಖೆಯ ಸಿದ್ಧತೆಗಳನ್ನು ಪರಿಶೀಲಿಸಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಸಭೆಯಲ್ಲಿ ರಸಗೊಬ್ಬರ ಇಲಾಖೆಯ ಕಾರ್ಯದರ್ಶಿ ಮತ್ತು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿರುವ ಅವರು, ದೇಶದಲ್ಲಿ ರಸಗೊಬ್ಬರದ ಪರಿಸ್ಥಿತಿ ಸಮರ್ಪಕವಾಗಿದೆ. ರೈತರಿಗೆ ರಸಗೊಬ್ಬರಗಳ ನಿರಂತರ ಅಡೆತಡೆಯಿಲ್ಲದೆ ಪೂರೈಕೆ ಹಾಗೂ ಸಕಾಲದಲ್ಲಿ ಲಭ್ಯತೆಯನ್ನು ಖಚಿತಪಡಿಸುವುದು ಸರ್ಕಾರದ ಪ್ರಮುಖ ಆದ್ಯತೆ ಎಂದು ಅವರು ಹೇಳಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿನ ಹದಗೆಡುತ್ತಿರುವ ಪರಿಸ್ಥಿತಿಯ ಕುರಿತು ಮಧ್ಯಪ್ರವೇಶಿಸುವಂತೆ 70 ಹೆಚ್ಚು ಬ್ರಿಟಿಷ್ ಸಂಸದರು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರಿಗೆ ಪತ್ರ ಬರೆದಿದ್ದಾರೆ. ಪಾಕಿಸ್ತಾನಿ ಪಡೆಗಳಿಂದ ನಡೆಯುತ್ತಿರುವ ಹಿಂಸಾಚಾರವನ್ನು ಕೊನೆಗೊಳಿಸುವಂತೆ ಹಾಗೂ ನಾಗರಿಕರ ಜೀವರಕ್ಷಣೆಗೆ ಕ್ರಮ ಕೈಗೊಳ್ಳುವಂತೆ ಅವರು ಆಗ್ರಹಿಸಿದ್ದಾರೆ. ಆಕ್ರಮಿತ ಪ್ರದೇಶದಲ್ಲಿ ಹೆಚ್ಚುತ್ತಿರುವ ಹಿಂಸಾಚಾರ ಮತ್ತು ದೌರ್ಜನ್ಯಗಳ ಹಿನ್ನೆಲೆಯಲ್ಲಿ ಈ ಮನವಿ ಮಾಡಲಾಗಿದೆ. ಪಾಕಿಸ್ತಾನಿ ಪಡೆಗಳ ಕಠಿಣ ದಮನ ಕ್ರಮದಲ್ಲಿ 106 ಮಂದಿ ಮೃತಪಟ್ಟಿದ್ದು ಹಲವರು ಗಾಯಗೊಂಡಿದ್ದಾರೆ ಎಂದು ತಿಳಿಸಲಾಗಿದೆ. ಈ ಪ್ರದೇಶದಲ್ಲಿ ಕಠಿಣ ನಿರ್ಬಂಧ, ಕರ್ಫ್ಯೂ ಹಾಗೂ ಸಂಪೂರ್ಣ ಸಂಪರ್ಕ ವ್ಯವಸ್ಥೆ ಸ್ಥಗಿತವೂ ಕೂಡ ಮುಂದುವರೆದಿದೆ. ಕ್ರೀಡಾಸುದ್ದಿ: ಶ್ರೀಲಂಕಾ ಹಾಗೂ ಭಾರತ ತಂಡಗಳ ನಡುವಿನ ಎರಡನೇ ಟೆಸ್ಟ್ ಪಂದ್ಯ ಇಂದು ಕೊಲಂಬೋದಲ್ಲಿ 10:00 ಆರಂಭವಾಗಲಿದೆ. ಎರಡು ಪಂದ್ಯಗಳ ಈ ಸರಣಿಯ ಮೊದಲ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ನಾಯಕತ್ವದ ಭಾರತ ತಂಡ 165 ರನ್ಗಳಿಂದ ವಿಜಯ ಸಾಧಿಸಿತ್ತು. ಎರಡನೇ ಪಂದ್ಯವನ್ನು ಗೆದ್ದು ಸರಣಿ ಕ್ಲೀನ್ ಸ್ವೀಪ್ ಮಾಡುವ ಗುರಿಯೊಂದಿಗೆ ತಂಡ ಇಂದು ಅಂಗಳಕ್ಕೆ ಇಳಿಯಲಿದೆ.

0: ಮುಂದಿನ ತಿಂಗಳು ಜಪಾನ್ನಲ್ಲಿ ಆರಂಭವಾಗಲಿರುವ ಏಷ್ಯನ್ ಕ್ರೀಡಾಕೂಟಕ್ಕೆ 492 ಸದಸ್ಯರ ಭಾರತೀಯ ತಂಡಕ್ಕೆ ಕ್ರೀಡಾ ಸಚಿವಾಲಯ ಅನುಮೋದನೆ ನೀಡಿದೆ. ತಂಡದಲ್ಲಿ 265 ಪುರುಷರು ಮತ್ತು 257 ಮಹಿಳಾ ಕ್ರೀಡಾಪಟುಗಳು ಸೇರಿದ್ದಾರೆ. 73 ಕ್ರೀಡಾಪಟುಗಳನ್ನು ಒಳಗೊಂಡ ಅಥ್ಲೆಟಿಕ್ಸ್ ವಿಭಾಗ ಅತಿ ಹೆಚ್ಚಿನ ಸಂಖ್ಯೆಯ ಸ್ಪರ್ಧಿಗಳನ್ನು ಹೊಂದಿದೆ. ಸ್ಲೊವಾಕಿಯಾದಲ್ಲಿ ನಡೆಯುತ್ತಿರುವ 20 ವರ್ಷದೊಳಗಿನವರ ಕುಸ್ತಿ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮಹಿಳಾ ಕುಸ್ತಿಪಟುಗಳು ದೇಶದ ಪದಕಗಳ ಪಟ್ಟಿಗೆ 3 ಪದಕಗಳನ್ನು ಸೇರಿಸಿದ್ದಾರೆ. ಮಾನ್ಸಿ ಲಾಥರ್ ಬೆಳ್ಳಿ ಪದಕ ಗೆದ್ದರೆ ತನ್ವಿ ಗುಂಡೇಶ್, ಮಗ್ದುಮ್ ಮತ್ತು ಕೋಮಲ್ ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಆತಿಥ್ಯದಲ್ಲಿ ವಿಶಾಖಪಟ್ಟಣದಲ್ಲಿ ಇಂದು ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆ. ದೂರದರ್ಶನ ವಾಹಿನಿಗಳ ಜಾಹೀರಾತು ಅವಧಿಗೆ ವಿಧಿಸಲಾಗಿದ್ದ 12 ನಿಮಿಷಗಳ ಮಿತಿ ರದ್ದುಪಡಿಸಿ ಅಧಿಸೂಚನೆ ಹೊರಡಿಸಿದ ಕೇಂದ್ರ ಸರ್ಕಾರ. ಇಂದಿನಿಂದ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ 2 ದಿನಗಳ ರಷ್ಯಾ ಭೇಟಿ. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ಭಾರತ ನಡುವಿನ 2ನೇ ಟೆಸ್ಟ್ ಪಂದ್ಯ ಇಂದು ಆರಂಭ. ಏಷ್ಯನ್ ಕ್ರೀಡಾಕೂಟ 492 ಸದಸ್ಯರ ಭಾರತೀಯ ತಂಡಕ್ಕೆ ಕ್ರೀಡಾ ಸಚಿವಾಲಯದಿಂದ ಅನುಮೋದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಇನ್ನು ಮುಂದೆ ಕೇಳಿ ಬರೋಣ ವಚನವೈಭವ. ವಚನಗಳ ನುಡಿಗುಚ್ಚ ಭಾಗ 36 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಉಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
3: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
2: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
3: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
2: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
3: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ.
2: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
4: ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಭವಿ ಭಕ್ತ ಆಚಾರ ಅನಾಚಾರ, ಯೋಗ್ಯ ಅಯೋಗ್ಯ, ಅರ್ಪಿತ ಅನರ್ಪಿತ, ಸುಸಂಗ ದುಸ್ಸಂಗ, ಸುಚಿತ್ತ ಕುಚಿತ್ತ, ಸುಬುದ್ಧಿ ಕುಬುದ್ಧಿ, ಅಹಂಕಾರ ನಿರಹಂಕಾರ, ಸುಮನ ಕುಮನ, ಸುಜ್ಞಾನ ಅಜ್ಞಾನ, ಸದ್ಭಾವ ದುರ್ಭಾವ, ಪಾಪ ಪುಣ್ಯ, ಧರ್ಮ ಕರ್ಮ, ಸ್ವರ್ಗ ನರಕ, ಇಹ ಪರ, ಭೇದ ಅಭೇದ, ಹೀಗೆ ಶರಣರು ಪ್ರತಿಯೊಂದು ವಿಷಯದಲ್ಲೂ ತಮ್ಮದೇ ಆದಂತಹ ಉನ್ನತ ವಿಚಾರಗಳನ್ನು ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಶರಣರು ಬಳಸಿದ ಕನ್ನಡದ ಪದಗಳು ಕೂಡ ಹಿಂದಿನ ಕನ್ನಡದ ವಿದ್ವಾಂಸರು ಆಶ್ಚರ್ಯಪಡುವಂತಹ ಪದಗಳನ್ನು ಬಳಸಿರುವುದನ್ನು ನಾವು 12ನೇ ಶತಮಾನದಲ್ಲಿ ಕಾಣುತ್ತೇವೆ. 12ನೇ ಶತಮಾನದಲ್ಲಿ ಕನ್ನಡ ಭಾಷೆಯನ್ನು ಅತ್ಯಂತ ಶ್ರೇಷ್ಠವಾಗಿ ಬಳಸಿದ್ದು ಶರಣರು ಕನ್ನಡ ಭಾಷೆ ಎನ್ನುವ ಭಾಷೆ ವಿಶ್ವದಲ್ಲೇ ಖ್ಯಾತಿಯಾಗುವಂತೆ ಮಾಡಿದ್ದು ಶರಣರ ವಚನಗಳು. ಕನ್ನಡ ಭಾಷೆಯ ಶ್ರೀಮಂತತನವನ್ನು ಶರಣರು ತಮ್ಮ ವಚನಗಳ ಮೂಲಕ ಎಲ್ಲೆಡೆಗೆ ಪಸರಿಸುವ ಉನ್ನತವಾದಂತಹ ಕೆಲಸವನ್ನು ಮಾಡಿದ್ದಾರೆ. ಕಳೆದ 35ನೇ ಸಂಚಿಕೆಯಲ್ಲಿ ಮಹಿಮಾನ್ವಿತ ಶರಣ ಮಡಿವಾಳ ಮಾಚಿದೇವರ ವಚನಗಳ ವಿಚಾರವನ್ನು ತಿಳಿಯಲು ಪ್ರಯತ್ನ ಮಾಡಿದ್ದೆವು. ಇಂದು ನಾವು 36ನೇ ನುಡಿಸಂಚಿಕೆಯಲ್ಲಿ ಬಸವಣ್ಣನವರ ನೆರಳಿನಂತೆ ಬದುಕಿ ಬಾಳಿದ ಶರಣ ಹಡಪದ ಅಪ್ಪಣ್ಣನವರ ವಚನಗಳ ವಿಚಾರವನ್ನು ತಿಳಿಯಲು ಪ್ರಯತ್ನ ಮಾಡೋಣ. ಸಮಗ್ರ ವಚನ ಸಂಪುಟದ

ಒಂಬತ್ತನೇ ಸಂಪುಟವು ಸಂಕೀರ್ಣ ವಚನ ಸಂಪುಟವಾಗಿದ್ದು ಇದನ್ನು ಡಾಕ್ಟರ್ ಬಿ ಆರ್ ಹಿರೇಮಠ ರವರು ಸಂಪಾದನೆ ಮಾಡಿದ್ದಾರೆ. ಇದರಲ್ಲಿ 27 ವಚನಕಾರರ 1210 ವಚನಗಳನ್ನು ಸಂಪಾದಿಸಿ ಓದುಗರಿಗೆ ನೀಡಿದ್ದಾರೆ. ಹಾಗೆಯೇ 54 ಅಜ್ಞಾತ ವಚನಕಾರರ 250 ವಚನಗಳನ್ನು ಕೂಡ ಸಂಪಾದನೆ ಮಾಡಿದ್ದಾರೆ. ಇದರಲ್ಲಿ ಶರಣ ಹಡಪದ ಅಪ್ಪಣ್ಣನವರ 249 ವಚನಗಳಿವೆ. ಹಡಪದ ಅಪ್ಪಣ್ಣನವರು ಎಲೆ ಅಡಿಕೆಯನ್ನು ಡಬ್ಬದಲ್ಲಿ ಇಟ್ಟುಕೊಂಡು ಶರಣರಿಗೆ ವೀಳೆಯವನ್ನು ಕೊಡುವಂತಹ ಕಾಯಕ ಮಾಡುತ್ತಿದ್ದರು ಎನ್ನುವಂತಹ ವಿಚಾರವನ್ನು ನಾವು ವಚನಗಳಲ್ಲಿ ಅರಿಯಬಹುದಾಗಿದೆ. ಹೀಗೆ ವೀಳೆಯವನ್ನು ನೀಡುವ ಶರಣರಾದ ಹಡಪದ ಅಪ್ಪಣ್ಣನವರು ಹಲವು ಬೆಡಗಿನ ವಚನಗಳನ್ನು ಬರೆದಿದ್ದು ಅವರ ಅನುಭವದ ಜ್ಞಾನ ಎಷ್ಟಿತ್ತು ಎನ್ನುವುದನ್ನು ತಿಳಿಸುತ್ತದೆ. ಹಾಗೆಯೇ ಅವರು ಅನೇಕ ವಿಷಯಗಳ ಬಗ್ಗೆ ತಮ್ಮ ವಿಚಾರ ಲಹರಿಯನ್ನು ಹರಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಒಂದಷ್ಟು ವಚನಗಳನ್ನು ಹಾಗೂ ಅವುಗಳ ವಿಚಾರವನ್ನು ಅರಿಯಲು ಪ್ರಯತ್ನ ಮಾಡೋಣ. ಹಡಪದ ಅಪ್ಪಣ್ಣನವರಿಗೆ ಬಸವಣ್ಣನವರನ್ನು ಕಂಡರೆ ಅತ್ಯಂತ ಭಕ್ತಿ ಮತ್ತು ನಿಷ್ಠೆ. ಹಾಗಾಗಿ ಅವರನ್ನು ಅವರು ಗುರುವಾಗಿ ಸ್ವೀಕರಿಸಿಕೊಂಡಿದ್ದಾರೆ, ಅವರನ್ನು ದೇವರಂತೆ ಕಂಡಿದ್ದಾರೆ. ಅವರ ವಚನಗಳಲ್ಲಿ ಇದನ್ನು ನಾವು ಗಮನಿಸಬಹುದಾಗಿದೆ. ಒಂದು ವಚನವನ್ನು ಗಮನಿಸೋಣ. ದಿವ್ಯ ಆನಂದ ಗುರುವೇ, ದೇದೀಪ್ಯ ಮಾಯಮಾದ ಗುರುವೇ, ಆನಂದ ಪ್ರಸಾದಮಯ ಗುರುವೇ, ದೀಕ್ಷಾನಂದ ಗುರುವೇ, ಶಿಕ್ಷಾ ಸಾಮರ್ಥ್ಯ ಗುರುವೇ, ಮೋಕ್ಷ ಸಾಧನ ಗುರುವೇ, ಈಕ್ಷಿಸಿದ ಅಕ್ಷಿಯಲ್ಲಿ ನಿಕ್ಷೇಪಿಸಿದ ಗುರುವೇ, ಅವಧಾನಿ ಗುರುವೇ, ಆನಂದ ಪ್ರಸಾದಮಯ ಗುರುವೇ, ಪರಂಜ್ಯೋತಿ ಬಸವ ಪ್ರಿಯ, ಕೂಡಲ ಸಂಗಮ ದೇವ ಪ್ರಭುವೇ, ಕೂಡಲ ಸಂಗಮ ದೇವ ಪ್ರಭುವೇ. ಇಲ್ಲಿ ಹಡಪದ ಅಪ್ಪಣ್ಣನವರು ಗುರುವಿನ ಮಹಿಮೆಯನ್ನು ಹೇಳುತ್ತಾ ಅಂತಹ ಗುರು ನನ್ನ ಕೂಡಲ ಸಂಗಮ ದೇವ ಪ್ರಭು ಅಂದರೆ ಬಸವಣ್ಣನವರು ಎನ್ನುತ್ತಾರೆ. ಈ ವಚನ ನಿಜವಾಗಲೂ ಗುರುವಿನ ಶಕ್ತಿಯನ್ನು ಬಹಳ ಚೆನ್ನಾಗಿ ತಿಳಿಸಿದೆ. ಇದು ನಿಜವೂ ಹೌದು. ಅವರು ಹೇಳುತ್ತಾರೆ, ಗುರುವಾದವನು ಸದಾ ಆನಂದದಿಂದ ಇದ್ದು ಬೇರೆಯವರಲ್ಲಿನ ಆನಂದವನ್ನು ಹೆಚ್ಚಿಸುವ ಬೆಳಕು, ಅಂತಹ ದಿವ್ಯ ಆನಂದಿ ಎನ್ನ ಗುರು ಎನ್ನುತ್ತಾರೆ. ಗುರುವಿನಲ್ಲಿ ದೀಕ್ಷಾಗುರು, ಶಿಕ್ಷಾಗುರು ಮತ್ತು ಮೋಕ್ಷಾಗುರು ಎಂದು ವಿಭಾಗಿಸಿರುವುದನ್ನು ನಾವು ಲಿಂಗವಂತ ಧರ್ಮದಲ್ಲಿನ ವಿಧಿ ವಿಧಾನದಲ್ಲಿ ಕಾಣುತ್ತೇವೆ. ಲಿಂಗ ದೀಕ್ಷೆಯನ್ನು ಕೊಟ್ಟು ಅದನ್ನು ಪೂಜಿಸುವ ಬಗೆ ಹೇಗೆ ಎನ್ನುವುದನ್ನು ತಿಳಿಸುವ ಗುರುವನ್ನು ದೀಕ್ಷಾ ಗುರುವೆಂದು, ದೀಕ್ಷೆ ಕೊಟ್ಟ ನಂತರ ಲಿಂಗ ಪೂಜೆಯನ್ನು ಅತ್ಯಂತ ಶ್ರದ್ಧೆ ನಿಷ್ಠೆಯಿಂದ ಮಾಡುತ್ತಾ ಲಿಂಗದ ಗುಣಗಳನ್ನು ಪರಿಪಾಲಿಸುತ್ತಾ ಕುಟುಂಬಕ್ಕೆ ಸಮಾಜಕ್ಕೆ ಪ್ರೀತಿ ಪಾತ್ರನಾಗಿರುವನೆ ಎನ್ನುವುದನ್ನು ಗಮನಿಸುತ್ತಾ ಸರಿಯಿಲ್ಲದಿದ್ದರೆ ಅದನ್ನು ತಿದ್ದುತ್ತಾ ಸಾಮಾಜಿಕ ಧರ್ಮಗಳಿಗೆ ಸೇರುವ ಹಾಗೆ ಮಾಡುವ ಗುರುವೇ ಶಿಕ್ಷಾ ಗುರು ಎನ್ನಲಾಗಿದೆ. ಯಾರು ಲಿಂಗವ ಆಯತವ ಮಾಡಿಕೊಂಡು ಲಿಂಗದ ಗುಣಗಳನ್ನು ಸ್ವಾಯತ್ತ ಮಾಡಿಕೊಂಡಿರುತ್ತಾನೋ ಅಂತಹವನನ್ನು ಗುರುತಿಸಿ ಅವನಿಗೆ ಪಾರಮಾರ್ಥಿಕ ಸುಖವನ್ನು ತೋರಿಸಿ ಸಾಂಸಾರಿಕ ಭವಬಂಧನದಿಂದ ದೂರ ಮಾಡಿ ಮುಕ್ತಿಯನ್ನು ಕರುಣಿಸುತ್ತಾನೋ ಅವನಿಗೆ ಮೋಕ್ಷ ಗುರು ಎನ್ನಲಾಗಿದೆ. ಇಲ್ಲಿ ಅಪ್ಪಣ್ಣನವರು ಎನಗೆ ಬಸವಣ್ಣನವರೇ ದೀಕ್ಷಾ ಗುರು, ಶಿಕ್ಷಾ ಗುರು, ಮೋಕ್ಷ ಗುರುವಾಗಿದ್ದರು, ಎಲ್ಲವೂ ಅವರೇ ಆಗಿದ್ದರು ಎನ್ನುತ್ತಾರೆ. ಇಲ್ಲಿ ಒಂದು ಸುಂದರ ಪದವಿದೆ, ಈಕ್ಷಿಸಿದ ಅಕ್ಷಿಯಲ್ಲಿ ನಿಕ್ಷೇಪಿಸಿದ ಗುರುವೇ ಅಂದಿದ್ದಾರೆ. ಅಂದರೆ ಯಾವ ಕಣ್ಣುಗಳಿಂದ ನಾವು ಲಿಂಗವನ್ನು ವೀಕ್ಷಿಸುತ್ತೇವೋ ಅಲ್ಲೇ ಲಿಂಗದ ಕಿರಣ ನಿಕ್ಷೇಪಗೊಂಡು ಅಂದರೆ ಉಳಿದು ಆ ಕಿರಣಗಳೇ ಗುರು ಕಿರಣವಾಗಿ ಕಣ್ಣುಗಳ ನೋಟ ನಿರ್ಮಲವಾಗಿಸಿದಂತಹ ಗುರು ನಮ್ಮ ಬಸವಣ್ಣ ಗುರು ಎನ್ನುತ್ತಾರೆ. ಹಾಗೆಯೇ ಅವಧಾನಿ ಗುರು ಎನ್ನುತ್ತಾರೆ. ಅಂದರೆ
ಸದಾ.

ಎಚ್ಚರದಿಂದ ಇದ್ದು ಎಚ್ಚರಿಸುವ ಗುರು ಪರಮ ಜ್ಯೋತಿ ಗುರು ಎನ್ನ ಬಸವ ಪ್ರಭು ಗುರು ಎಂದು ಹೇಳುವ ಮೂಲಕ ಗುರುವಿನ ಶಕ್ತಿಯನ್ನು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ಇದು ಅಪ್ಪಣ್ಣನವರು ತಾಯಿ ಹೇಗೆ ತನ್ನ ಮಗುವಿನಲ್ಲಿ ಎಲ್ಲವನ್ನೂ ಕಾಣುತ್ತಾಳೋ ಹಾಗೆ ಗುರುವಿನಲ್ಲಿ ಎಲ್ಲವನ್ನೂ ಕಂಡಿದ್ದಾರೆ. ಹಾಗಾಗಿ ಅವರು ಮತ್ತೊಂದು ವಚನದಲ್ಲಿ ನಿಜ ಶರಣ ಹೇಗಿರಬೇಕು ಎನ್ನುವುದನ್ನು ಕಾಣುತ್ತೇವೆ. ವಚನ ಹೀಗಿದೆ: ಅಂಗವ ಮರೆದು ಲಿಂಗವ ಕೂಡಿ, ಸಂಘವ ಮರೆದು ಜಂಗಮವ ಕೂಡಿ, ಗುಣವ ಮರೆದು ಗುರುವ ಕೂಡಿ, ಪರವ ಮರೆದು ಪ್ರಸಾದವ ಕೂಡಿ, ಹರುಷವ ಮರೆದು ಹರನ ಕೂಡಿ, ಬೆರಸಿ ಬೇರಿಲ್ಲದಿಹ ನಿಜ ಶರಣಂಗೆ ನಮೋ ನಮೋ ನಮೋ ಎಂಬೆ ಬಸವ ಪ್ರಿವ ಕೂಡಲ ಚನ್ನ ಬಸವಣ್ಣ. ಅಪ್ಪಣ್ಣನವರು ಹೇಳುತ್ತಾರೆ, ದೇಹ ಭಾವವನ್ನು ಮರೆತು ಲಿಂಗ ಭಾವವನ್ನು ಧರಿಸಿ ಲಿಂಗದ ಕೂಡ ಕೂಡಿರಬೇಕು. ಸಂಘವ ಮರೆತು ಎಂದರೆ ಪ್ರತಿಯೊಬ್ಬರಿಗೂ ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಅಣ್ಣ ಅಕ್ಕ ತಮ್ಮ ತಂಗಿ ಹೀಗೆ ಸಂಸಾರದ ಸಂಘವಿರುತ್ತದೆ. ಇವುಗಳು ಇದ್ದರೂ ಕೂಡ ಅದರೊಡನಿದ್ದು ಅದರೊಡನೆ ಇಲ್ಲದ ಹಾಗೆ ಇದ್ದು ಅದನ್ನೇ ಇಲ್ಲಿ ಮರೆತು ಎಂದಿದ್ದಾರೆ. ಮುಂದೆ ಹೇಳುತ್ತಾರೆ ಜಂಗಮವು ಕೂಡಿ. ಜಂಗಮ ಎಂದರೆ ಇಲ್ಲಿ ಸಮಾಜ ಎಂದರ್ಥ. ಯಾರು ಸಮಾಜಕ್ಕಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡು ಸಮಾಜವೇ ನನ್ನ ಉಸಿರು ಎಂದು ಸಮಾಜಕ್ಕೆ ಹಗಲಿರುವೆನ್ನದೆ ದುಡಿಯುವ ಶ್ರೇಷ್ಠ ವ್ಯಕ್ತಿ ಜಂಗಮ. ಅಂತಹ ಸಮಾಜದೊಡನೆ ಅಂದರೆ ಜಂಗಮದೊಡನೆ ನಿನ್ನ ಸಂಘವ ಮರೆತು ಬೇರೆ ಕೂಡು. ಗುಣವ ಮರೆದು ಅಂದರೆ ಪ್ರತಿಯೊಬ್ಬರಿಗೂ ಆಸೆ ಭಯಕ್ಕೆ ಕಾಮನೆಗಳು ಇದ್ದೇ ಇರುತ್ತದೆ. ಆ ಎಲ್ಲ ಆಸೆಗಳನ್ನು ಕಾಮನೆಗಳನ್ನು ತ್ಯಜಿಸಿ ಗುರುವೆಂಬ ಬೆಳಕನ್ನು ಕೂಡಿ ತೃಪ್ತನಾಗು. ಪರವ ಮರೆದು ಇಲ್ಲಿ ಪರ ಎಂದರೆ ಸ್ವರ್ಗ ಎಂದು, ಅಂದರೆ ನಾನು ಭೂಲೋಕವನ್ನು ಬಿಟ್ಟು ಸ್ವರ್ಗಲೋಕಕ್ಕೆ ಹೋಗುತ್ತೇನೆ ಎನ್ನುವ ಭಾವವನ್ನು ಬಿಟ್ಟು ಇಹದಲ್ಲಿನ ವಸ್ತುಗಳನ್ನೇ ಪ್ರಸಾದವೆಂದು ಭಾವಿಸಿ ಇಲ್ಲೇ ಸ್ವರ್ಗವನ್ನು ಕಾಣು. ವೈಯಕ್ತಿಕ ಸಂತೋಷವನ್ನು ಬದಿಗೊತ್ತಿ ಸಾರ್ವತ್ರಿಕ ಸಂತೋಷದೆಡೆಗೆ ಸಾಗುವುದನ್ನೇ ಹರುಷವ ಮರೆದು ಹರಣ ಕೂಡಿ ಎನ್ನಲಾಗಿದೆ. ಹೀಗೆ ಯಾರು ಇರುತ್ತಾರೋ ಅವರೇ ನಿಜ ಶರಣ ಎನ್ನುತ್ತಾರೆ. ಅಂತಹ ಶರಣನಿಗೆ ನಾನು ಸದಾ ನಮಿಸುತ್ತೇನೆ ಎನ್ನುತ್ತಾರೆ. ಹೀಗೆ ಶರಣನ ಗುಣಗಳನ್ನು ಅಪ್ಪಣ್ಣನವರು ತಿಳಿಸುವ ಮೂಲಕ 12ನೇ ಶತಮಾನದ ಶಿವಶರಣ ವೃಂದ ಹೇಗಿತ್ತು ಎನ್ನುವುದನ್ನು ನಮಗೆ ತಿಳಿಸಿಕೊಡುವಂತಹ ಕೆಲಸ ಮಾಡಿದ್ದಾರೆ. ಹಾಗೆಯೇ ಅಂದಿನ ಸಮಾಜವನ್ನು ಇಂದೂ ಕೂಡ ಸ್ಮರಿಸುತ್ತೇವೆ. ಪ್ರಸ್ತುತ ಸಮಾಜ ಇದನ್ನು ಅರಿತು ಅವರ ಕಿಂಚಿತ್ ಗುಣಗಳನ್ನಾದರೂ ಒಳಗೊಡಿಸಿಕೊಂಡರೆ ನೆಮ್ಮದಿ ತನಗೆ ತಾನೇ ಮನೆ ಮಾಡುತ್ತದೆ. ಇನ್ನೊಂದೆಡೆ ಶರಣನ ಇರುವಿಕೆ ಹೇಗಿದೆ ಎನ್ನುವುದನ್ನು ಹೀಗೆ ತಿಳಿಸುತ್ತಾರೆ: ಅಯ್ಯ, ನಿಮ್ಮ ಶರಣರು ವೇಷವ ತೋರಿ ಗ್ರಾಸವ ಬೇಡುವವರಲ್ಲ, ದೇಶವ ತಿರುಗಿ ಕಲಿತ ಮಾತ ನುಡಿಯುವವರಲ್ಲ. ಲೇಸಾಗಿ ನುಡಿವರು, ಆಶೆ ಇಲ್ಲದೆ ನಡೆವರು, ರೋಷವಿಲ್ಲದೆ ನುಡಿವರು, ಸರಸವಿದ್ದಲ್ಲಿಯೇ ವಾಸಿಸುವರು. ಇಂತಪ್ಪ ಬೆರಸಿ ಬೇರಿಲ್ಲದ ನಿಜೈಕ್ಯಂಗೆ ನಮೋ ನಮೋ ನಮೋ ಎಂಬೆ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ. ಇಂತಪ್ಪ ಶರಣರ ನೆಲೆಯ ನಾನೆತ್ತ ಬಲ್ಲೆನೈ ನಾನೆತ್ತ ಬಲ್ಲೆನೈ. ಅಪ್ಪಣ್ಣನವರ ಮಾತು ಬಹಳ ಚೆನ್ನಾಗಿದೆ. ಅವರು ಹೇಳುತ್ತಾರೆ, ಶರಣರು ತಮ್ಮ ವೇಷಧಾರಿತ್ವವನ್ನು ಜನರಿಗೆ ತೋರಿಸಿ ಆಹಾರವನ್ನು ಬೇಡುವವರಲ್ಲ, ದೇಶವನ್ನು ತಿರುಗಿ ಅಲ್ಲಿನ ಅನುಭವಗಳನ್ನು ಅರಿತು ಅದರಿಂದ ಉಂಟಾದ ಅನುಭವ ಜ್ಞಾನದ ಮಾತುಗಳನ್ನು ಸುಮ್ಮನೆ ವ್ಯರ್ಥವಾಗಿ ಮಾತನಾಡುವವರಲ್ಲ, ಜನರ ಒಳಿತಿಗಾಗಿ ಮಾತನಾಡುವರು, ಅತಿ ಆಸೆ ಇಲ್ಲದೆ ಜೀವನದಿ ನಡೆವರು, ಕೋಪ ತಾಪವಿಲ್ಲದೆ ಸದು ವಿನಯದಿ ನುಡಿವರು. ಯಾರು ಅವರನ್ನು ಪ್ರೀತಿಸುತ್ತಾರೋ ಅವರಲ್ಲಿ ಭಕ್ತಿಯನ್ನು ತೋರಿಸುತ್ತಾರೋ
ಅವರೊಡನೆ

0: ಇರುವರು.
1: ಇಂತಹವರು ನಮ್ಮ ಶರಣರು.
2: ಇಂತಹ ಶರಣರಿಗೆ ನಾನು ಸದಾ ನಮಿಸುವೆ ಎನ್ನುತ್ತಾರೆ ಅಪ್ಪಣ್ಣನವರು.
1: ಅಪ್ಪಣ್ಣನವರ ವಚನಗಳನ್ನು ಗಮನಿಸಿದರೆ ಇವರಿಗೆ ಲೋಕದ ಜ್ಞಾನ ಚೆನ್ನಾಗಿ ತಿಳಿದು ಬಂದಿರುವುದು ಕಂಡುಬರುತ್ತದೆ. ಒಂದೆಡೆ ಶರಣರು ಹಸಿವನ್ನು ಹೇಗೆ ಗೆದ್ದಿದ್ದರು ಎನ್ನುವುದನ್ನು ಹೀಗೆ ಹೇಳುತ್ತಾರೆ. ಅಯ್ಯ, ಹುಟ್ಟಿದ ಮನುಜರೆಲ್ಲ ಹೊಟ್ಟೆ ಹೊಟ್ಟೆ ಹೊಟ್ಟೆ ಎಂದು ಹೊಟ್ಟೆಗೆ ಹಸಿದು, ಹೊಟ್ಟೆಗೆ ಕುದಿದು, ಹೊಟ್ಟೆಗೆ ಒರೆದು, ಹೊಟ್ಟೆಗೆ ತುಂಬಿ ತಾವು ಬಂದ ಬಟ್ಟೆಯನ್ನೇ ಅರಿಯದೆ ಕೆಟ್ಟಿತ್ತು ಜಗವೆಲ್ಲ, ಕೆಟ್ಟಿತ್ತು ಜಗವೆಲ್ಲ. ಅದಂತಿರಲಿ, ಇನ್ನು ಆ ಶರಣರ ಮತವೆಂತೆಂದರೆ ಹೊಟ್ಟೆ ಎಂಬುದನ್ನೇ ಮೆಟ್ಟಿಟ್ಟು ತೂರಿ ಅಲ್ಲಿದ್ದ ಗಟ್ಟಿಯಾಗಿರದ ಪ್ರಸಾದವನ್ನೇ ಊಟವೆಂದು ಹಿಡಿದು ಮುಟ್ಟಿ ನಿಮ್ಮೊಳೆ ಒಡೆದು ಬಟ್ಟ ಬಯಲಾದರೂ ಕಾಣ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ, ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ. ಅಪ್ಪಣ್ಣನವರು ಹೇಳುತ್ತಾರೆ, ಲೋಕದಲ್ಲಿ ಹುಟ್ಟಿದ ಮನುಷ್ಯರು ಹೊಟ್ಟೆಗಾಗಿಯೇ ಹುಟ್ಟಿದವರಂತೆ ಅದಕ್ಕಾಗಿಯೇ ಕೋಪ ರೋಷಾದಿಗಳನ್ನು ಧರಿಸುತ್ತಾರೆ. ಹೊಟ್ಟೆಗಾಗಿಯೇ ಎಲ್ಲ ರೀತಿಯ ಕೆಲಸಗಳನ್ನು ಮಾಡುತ್ತಾರೆ. ಹೊಟ್ಟೆಯನ್ನು ತುಂಬಿಸಲಿಕ್ಕಾಗಿ ಈ ಜಗತ್ತಿಗೆ ನಾನು ಏನು ಮಾಡಲಿಕ್ಕೆ ಬಂದೆ ಎನ್ನುವುದನ್ನೂ ಮರೆತು ಹೊಟ್ಟೆಯ ಜಂಜಾಟದಲ್ಲಿ ಬದುಕುತ್ತಾರೆ ಎನ್ನುತ್ತಾರೆ ಅಪ್ಪಣ್ಣನವರು. ಆದರೆ ಅಪ್ಪಣ್ಣನವರು ಹೇಳುತ್ತಾರೆ, ಶರಣರು ಆ ರೀತಿಯವರಲ್ಲ. ಶರಣರು ಹೊಟ್ಟೆ ಇದೆ ಎನ್ನುವುದನ್ನೇ ಮರೆತು ಒಂದೆಡೆ ಬಸವಣ್ಣನವರು ಕೂಡ ಹೇಳಿ ಹೀಗೆ ಹೇಳುತ್ತಾರೆ, ನಮ್ಮ ಶರಣರು ಕರುಳಿಲ್ಲದ ಕರಿಗಳು ನೋಡ ಎನ್ನುತ್ತಾರೆ. ಹೊಟ್ಟೆಗಾಗಿ ಹಪ ಹಪಿಸದೆ ಕೇವಲ ದೇವರಿಗಾಗಿ ನೀಡಿದ ಪ್ರಸಾದವನ್ನೇ ಊಟವೆಂದು ಭಾವಿಸಿ ಅದನ್ನೇ ಪಡೆದು ಸಂತೃಪ್ತರಾಗಿ ದೈವತ್ವದಲ್ಲಿ ಲೀನರಾದರು ಎನ್ನುತ್ತಾರೆ. ಎಷ್ಟು ಸುಂದರವಾದ ವಚನವಿದೆ. ಇನ್ನೊಂದೆಡೆ ಅಪ್ಪಣ್ಣನವರು ಮನುಷ್ಯ ತನ್ನ ಸಮಯವನ್ನು ಹೇಗೆ ಕಳೆಯುತ್ತಾನೆ ಎನ್ನುವುದನ್ನು ತಮ್ಮ ವಚನದಲ್ಲಿ ಹೀಗೆ ವಿಶ್ಲೇಷಣೆ ಮಾಡಿದ್ದಾರೆ. ಅವರು ಹೇಳುತ್ತಾರೆ, ಆಟದಲ್ಲಿ ಕೆಲ ಹೊತ್ತ ಕಳೆದು, ಕೂಟದಲ್ಲಿ ಕೆಲ ಹೊತ್ತ ಕಳೆದು, ನೋಟದಲ್ಲಿ ಕೆಲ ಹೊತ್ತ ಕಳೆದು, ಊಟದ ಹೊತ್ತಿಗೆ ಲಿಂಗವ ಕುಡಿಹನೆಂಬುವನೊಬ್ಬ, ಊಟ ಮಾಟ ಕೂಟದಲ್ಲಿ ಕೋಟಲೆಗೊಳ್ಳುತ್ತಿದ್ದನೆಂಬುವನು ಒಬ್ಬ, ಅವನೊಬ್ಬ ಪೋಟ ಇವರಿಬ್ಬರ ನೋಟ ಬೇಟಕ್ಕೆ ಸಿಕ್ಕದೆ ದಾಂಟಿ ಹೋದನು ನಮ್ಮ ಬಸವ ಪ್ರಿವ ಕೂಡಲ ಚನ್ನ ಬಸವಣ್ಣ, ದಾಂಟಿ ಹೋದನು. ಅಪ್ಪಣ್ಣನವರು ಹೇಳುತ್ತಾರೆ, ಲೋಕದ ಜನ ಆಟದಲ್ಲಿ ಕೆಲ ಹೊತ್ತ ಕಳೆದು ಅಂದರೆ ಜೀವನದ ಜಂಜಾಟದಲ್ಲಿ ಸಿಲುಕಿ ಅದರಲ್ಲಿ ಹೊತ್ತ ಕಳೆದು
2: ಅವರಿರೊಡನೆ ಸೇರಿ ವ್ಯರ್ಥವಾಗಿ ಕೂಡಿ ಮಾತನಾಡಿ ಒತ್ತ ಕಳೆದು
1: ಹಾಗೆಯೇ ಅದು ಇದು ಎಂದು ನೋಡುತ್ತಾ ಆ ನೋಟದಲ್ಲೇ ಕೆಲ ಹೊತ್ತ ಕಳೆದು ಊಟದ ಸಮಯ ಬಂದಾಗ ಹೊಟ್ಟೆಯನ್ನು ತುಂಬಿಸಲಿಕ್ಕಾಗಿ ಲಿಂಗವನ್ನು ಪೂಜಿಸುವ ನಾಟಕವನ್ನಾಡುವವರು ಕೆಲವರು ನಿಜ, ಇನ್ನು ಕೆಲವರು ಊಟಕ್ಕಾಗಿಯೇ ಲಿಂಗವನ್ನು ಕಟ್ಟಿಕೊಂಡು ಏಡಿಗಳಂತೆ ಹೊತ್ತ ಕಳೆವರು. ಇಂತಹವರ ಪೂಜೆಗೆ ನಮ್ಮ ದೇವನು ಒಲಿಯುವನೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಮನುಷ್ಯ ಕೇವಲ ಹೊಟ್ಟೆಗಾಗಿ ವೇಷಧಾರಿಗಳಾದರೆ ಸಾಲದು ಎನ್ನುತ್ತಾರೆ ಅಪ್ಪಣ್ಣನವರು. 12ನೇ ಶತಮಾನದಲ್ಲಿಯೂ ಕೂಡ ಇಂತಹ ವೇಷಧಾರಿ ಲಿಂಗ ಪೂಜಕರು ಇದ್ದರೆಂದು ಕಾಣುತ್ತದೆ. ಹಾಗಾಗಿಯೇ ಅಪ್ಪಣ್ಣನವರು ಇಂತಹ ವಚನವನ್ನು ಬರೆದಿದ್ದಾರೆ. ಮತ್ತೊಂದೆಡೆ ಅವರು ಹೇಳುತ್ತಾರೆ, ಜಂಗಮತ್ವದ ಬಗ್ಗೆ ಅವರದೇ ಆದ ವಿಚಾರ ಲಹರಿಯನ್ನು ಅರಸಿರುವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದು. ವಚನ ಹೀಗಿದೆ, ಅಂತರಂಗದಲ್ಲಿ ಆಸೆ, ಬಹಿರಂಗದಲ್ಲಿ ಕ್ರೋಧ, ಭಾವಕ್ಕೆ ವೇಷ, ಪ್ರಾಣಕ್ಕೆ ರೋಷ, ಕಾಮಕ್ಕೆ ಮದ, ಇಂಥವನ್ ಹಿಂಬಿಟ್ಟುಕೊಂಡು ನಾವು ಜಂಗಮರೆಂದು ಸುಳಿದರೆ ಹೇಯವಿಲ್ಲದ ಭಕ್ತರು ವೇಷವ ಕಂಡು ಪೂಜೆಯ ಮಾಡಿದರೆ, ಅಶನಕ್ಕೆ ಅನ್ನವನ್ನಿಕ್ಕಿದರೆ, ಶೀತಕ್ಕೆ

0: ರಗಟೆಯ ಕೊಟ್ಟರೆ
1: ಅವರಿಗದು ಸಹಜ ನೋಡ.
0: ನಿಮ್ಮ ನೀವು ನೋಡಲಿಲ್ಲವೇ? ನಾವು ದೇವರಾಧವೆಂದು ವಿಚಾರಿಸಿ ನೋಡಿ. ಉಭಯವ ಮೆಟ್ಟಿ ನಿಂದು ಅಭವನೆಂಬ ಹೆಸರಿಗೆ ಸಂಧವರಿಗೆ ಸುಲಭದಿಂದ ಜಗವೆಲ್ಲವೂ ನಮೋ ನಮೋ ನಮೋ ಎಂಬುದು ಬಸವಪ್ರಿಯ ಕೂಡಲ ಚನ್ನಬಸವಣ್ಣ. ಈ ಉಭಯದ ಭೇದವ

ಇವುಗಳನ್ನು ಒಳಗೊಂಡು ಜಂಗಮವೆಂದು ಓಡಾಡಿದರೆ ಜಂಗಮರಾಗಲು ಸಾಧ್ಯವೇ ಎನ್ನುತ್ತಾರೆ. ಇಂತಹವರನ್ನು ತಿರಸ್ಕರಿಸಬೇಕೆಂದು ತಿಳಿಯದಂತಹ ಭಕ್ತರು ಅವರ ವೇಷವ ಕಂಡು ಅವರಿಗೆ ಪೂಜೆ ಮಾಡಿ ಪ್ರಸಾದವ ನೀಡಿ ವಸ್ತ್ರಾದಿಗಳನ್ನು ಕೊಟ್ಟು ಸತ್ಕರಿಸುತ್ತಾರೆ. ಇದು ಭಕ್ತನ ಸಹಜ ಗುಣ, ಮಾಡುತ್ತಾರೆ ಎನ್ನುತ್ತಾರೆ. ಅವರು ವೇಷಧಾರಿ ಎಂದು ತಿಳಿಯದೆ ಮಾಡುತ್ತಾರೆ ಎನ್ನುತ್ತಾರೆ. ಯಾರು ತಮ್ಮನ್ನು ತಾವು ಅರಿತು ಇಹ ಪರವನ್ನ ಮೀರಿ ನಿಂತು, ಅಭವ ಎಂದರೆ ಶಿವಸ್ವರೂಪಿಯಾದರೆ ಪ್ರತಿಯೊಬ್ಬರೂ ಅವನಿಗೆ ಶರಣೆನ್ನುವರು, ಅವಜಂಗಮ ಎನ್ನುತ್ತಾರೆ. ಉಳಿದವರು ವೇಷಧಾರಿಗಳು ಎನ್ನುತ್ತಾರೆ ಹಡಪದ ಅಪ್ಪಣ್ಣವರು. ಶಿವನ ಸ್ವರೂಪ ಹೇಗಿದೆ ಎನ್ನುವುದನ್ನು ಕೂಡ ಅವರು ವಚನದಲ್ಲಿ ಕಟ್ಟಿಕೊಟ್ಟಿರುವುದನ್ನು ನಾವು ಕಾಣಬಹುದಾಗಿದೆ. ವಚನ ಹೀಗಿದೆ: ಅಯ್ಯ, ಏನು ಏನು ಇಲ್ಲದಂದು, ಧರೆ ಬ್ರಹ್ಮಾಂಡಗಳು ಇಲ್ಲದಂದು, ಸಚರಾಚರ ರಚನೆಗೆ ಬಾರದಂದು, ಅಂದು ನೀವಿಪ್ಪ ಭೇದವ ಎನಗೆ ತೋರಿದರಾಗಿ. ಅದು ಹೇಗೆಂದರೆ, ನಾನು ಪುಷ್ಪದ ಹಾಗೆ, ನೀವು ಪರಿಮಳದ ಹಾಗೆ, ನಾನು ಆಲಿಯ ಹಾಗೆ, ನೀವು ನೋಟದ ಹಾಗೆ, ನಾನು ಬ್ರಹ್ಮಾಂಡದ ಹಾಗೆ, ನೀವು ಬಯಲಿನ ಹಾಗೆ, ಒಳ ಹೊರಗೆ ಪರಿಪೂರ್ಣವಾಗಿಪ್ಪಿರಿಯಾಗಿ ಆ ಭೇದವನ್ನು ಎನಗೆ ನೀವೇ ಅರುಹಿದರಾಗಿ, ಉರಿ ಕರ್ಪೂರದ ಸಂಯೋಗದಂತೆ ಎರಡು ಒಂದೇ ಎಂಬ ಭೇದವ ಎನ್ನ ಗೊರ ಗುರು ತಂದೆ ನೀವು ತೋರಿದರಲ್ಲ. ಚನ್ನಮಲ್ಲೇಶ್ವರ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ, ನೀವು ಎನ್ನ ಪರಮ ಆರಾಧ್ಯರಾದ ಕಾರಣ, ಪರಮ ಆರಾಧ್ಯರಾದ ಕಾರಣ. ಅಪ್ಪಣ್ಣನವರು ಹೇಳುತ್ತಾರೆ, ಏನೂ ಇಲ್ಲದಂದು, ಬ್ರಹ್ಮಾಂಡ ಉದಯವಾಗದಂದು, ಎಲ್ಲ ಜೀವರಾಶಿಗಳು ರಚನೆಗೆ ಬಾರದಂದು, ಓ ಪರಮಾತ್ಮ ಈ ಜಗದೊಳಗೆ ನೀನಿದ್ದೆ ಎನ್ನುತ್ತಾರೆ. ಹೇಗಿದ್ದೆ? ಪುಷ್ಪದೊಳಗಿನ ಪರಿಮಳದಂತೆ, ಕಣ್ಣಿನೊಳಗಿನ ನೋಟದಂತೆ, ಬ್ರಹ್ಮಾಂಡದ ಬಯಲಿನ ಹಾಗೆ ನೀವು ಇದ್ದು ಇಲ್ಲದಂತೆ ಇದ್ದೀರಿ. ಉರಿ ಸೋಂಕಿದ ಕರ್ಪೂರ ಉರಿಯೊಡನೆ ಬೆರೆತು ತನ್ನನ್ನು ತಾನು ಮರೆಸಿಕೊಳ್ಳುವಂತೆ ನಾನು ನಿಮ್ಮೊಡನೆ ಸೇರಿ ನನ್ನ ಮರೆತೆ ಎನ್ನುತ್ತಾರೆ ಹಡಪದ ಅಪ್ಪಣ್ಣನವರು. ಭಗವಂತನನ್ನ ಹೇಗೆ ಹೇಳಿದ್ದಾರೆ ಅಪ್ಪಣ್ಣನವರು, ಬಹಳ ಚೆನ್ನಾಗಿ ಹೇಳಿದ್ದಾರೆ. ಇಲ್ಲಿ ಅಪ್ಪಣ್ಣನವರು ದೈವದ ಸ್ವರೂಪವನ್ನು ಕಾಣದ ಪರಿಮಳಕ್ಕೆ, ಮುಟ್ಟಲಾಗದ ನೋಟಕ್ಕೆ, ಹಿಡಿಯಲಾಗದ ಬಯಲಿಗೆ ಹೋಲಿಸಿದ್ದಾರೆ. ಹೌದು, ಪರಮಾತ್ಮ ಹೀಗೇ ಇದ್ದಾನೆ, ಇಲ್ಲದಂತೆ. ಹೌದಲ್ಲವೇ? ವೀರಶೈವ ಧಾರ್ಮಿಕ ಸಿದ್ಧಾಂತದಲ್ಲಿ ಅಷ್ಟ ಆವರಣಗಳು, ಪಂಚ ಆಚಾರಗಳು ಮತ್ತು ಷಟ್ ಸ್ಥಳಗಳಿಗೆ ತನ್ನದೇ ಆದಂತಹ ಉನ್ನತೀಯವಾದಂತಹ ಸ್ಥಾನವನ್ನು ಶರಣರು ನೀಡಿದ್ದಾರೆ. ಇವುಗಳೇ ಲಿಂಗವಂತ ಧರ್ಮದ ಬೇರುಗಳು. ಇವುಗಳ ಬಗ್ಗೆ ಸರಿಯಾಗಿ ಅರಿತು ಆಚರಿಸಿದರೆ ಜೀವನ ಪಾವನವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಹಡಪದ ಅಪ್ಪಣ್ಣನವರು ಷಟ್ ಸ್ಥಳದಲ್ಲಿನ ಪ್ರತಿ ಸ್ಥಳದಲ್ಲಿ ವ್ಯಕ್ತಿಯ ವ್ಯಕ್ತಿತ್ವ, ಅವನ ಗುಣ ಹೇಗಿರಬೇಕು ಎನ್ನುವುದನ್ನು ಬಹಳ ಚೆನ್ನಾಗಿ ವಚನದಲ್ಲಿ ನಿರೂಪಿಸಿದ್ದಾರೆ. ಇದು ನಿಜವಾಗಲೂ ಬಹಳ ಸುಂದರವಾದ ವಚನ. ಅವರು ಹೇಳುತ್ತಾರೆ, ಭಕ್ತನಾದರೆ ಮುಕ್ತಿ ಪದ ಗತಿಗೆ ನಿಲುಕದಂತಿರಬೇಕು, ಮಹೇಶ್ವರನಾದರೆ ಮನದಲ್ಲಿ ಮನ್ಮತ ಹೋಗದಂತಿರಬೇಕು, ಪ್ರಸಾದಿಯಾದರೆ ತನ್ನ ಪ್ರಾಣವೇ ಅಗ್ನಿ ಸ್ವರೂಪವಾಗಿರಬೇಕು, ಪ್ರಾಣಲಿಂಗಿಯಾದರೆ ಪ್ರಾಣವ ನಿಲ್ಲಿಸಿ ಲಿಂಗ ಪ್ರಾಣಿಯಾಗಿರಬೇಕು, ಶರಣನಾದರೆ ತನ್ನ ಮರಣ ಬಾಧೆಯ ಗೆಲಿದಿರಬೇಕು, ಐಕ್ಯನಾದರೆ ಅನ್ನಪಾನಾದಿಗೆ ಇಚ್ಛೆ ಇಲ್ಲದಂತಿರಬೇಕು, ನಿರವಯಲಾದರೆ ಸರ್ವರ ಕಣ್ಣಿಗೆ ಬಯಲು ಬಯಲಾಗಿರಬೇಕು. ಈ ಷಟ್ ಸ್ಥಳ ಸಂಪನ್ನತೆಯಲ್ಲಿ ಇರಬಲ್ಲಡೆ ಎಮ್ಮ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ, ಅವ ಎಮ್ಮ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ. ಹೀಗೆ ಅಡಪದ ಅಪ್ಪಣ್ಣನವರು ಷಟ್ ಸ್ಥಳದಲ್ಲಿ ಬರುವಂತಹ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ

ಐಕ್ಯ. ಈ ಆರೂ ಹಂತಗಳು ವ್ಯಕ್ತಿಯಲ್ಲಿನ ಮಾನಸಿಕ ಸ್ತರವನ್ನು ಹೆಚ್ಚಿಸುತ್ತಾ ಹೋಗುವ ಹಂತಗಳಾಗಿವೆ. ಅಪ್ಪಣ್ಣನವರು ಹೇಳುತ್ತಾರೆ, ಭಕ್ತನಾದರೆ ಇನ್ನೂ ಸಾಧನೆಯ ಪಥದಲ್ಲೇ ನಿಲ್ಲದೆ ಅದನ್ನು ಮೀರಿ ನಿಲ್ಲುವವನಾಗಿರಬೇಕು ಎನ್ನುತ್ತಾರೆ. ಭಕ್ತ ಸ್ಥಳವನ್ನು ದಾಟಿ ಮಹೇಶ್ವರ ಸ್ಥಳದೆಡೆಗೆ ಬಂದಾಗ ಮನಸ್ಸಿನಲ್ಲಿ ಮನ್ಮಥನಿರಬಾರದು ಎನ್ನುತ್ತಾರೆ. ಅಂದರೆ ಆಸೆ ಬಯಕೆ ಕಾಮನೆಗಳು ಮನಸ್ಸಿನೊಳಗೆ ಹೋಗದ ಹಾಗೆ ಮನಸ್ಥಿತಿಯನ್ನು ಇಟ್ಟುಕೊಳ್ಳಬೇಕು, ಅದುವೇ ಮಹೇಶ್ವರ ಸ್ಥಳ ಎನ್ನುತ್ತಾರೆ. ಮಹೇಶ್ವರ ಸ್ಥಳವನ್ನು ದಾಟಿ ಪ್ರಸಾದಿಯಾದಡೆ ತನ್ನ ಪ್ರಾಣಕ್ಕಾಗಿ ಬಡಿದಾಡದೆ ಅನ್ಯರ ಹಸಿವಿಗಾಗಿ ತನ್ನ ಪ್ರಾಣವನ್ನು ಸಮರ್ಪಿಸುವ ಸ್ಥಿತಿಯಲ್ಲಿರಬೇಕು ಎನ್ನುತ್ತಾರೆ. ಎಂತಹ ಸ್ಥಿತಿ? ಪ್ರಸಾದಿ ಸ್ಥಳವನ್ನು ದಾಟಿ ಪ್ರಾಣಲಿಂಗಿ ಸ್ಥಳವನ್ನು ಸ್ವೀಕರಿಸಿದರೆ ಅಲ್ಲಿ ಉಸಿರು ಉಸಿರು ಲಿಂಗದ ಗುಣಗಳಲ್ಲಿ ಲೀನವಾಗಿ ಲಿಂಗ ಪ್ರಾಣಿಯಾಗಿರಬೇಕು ಎನ್ನುತ್ತಾರೆ. ಅಂದರೆ ದೇವರ ಚಿದಂಶವೇ ತಾನಾಗಿರಬೇಕು ಎಂದು ಬಿಡುತ್ತಾರೆ. ಶರಣ ಸ್ಥಳದೆಡೆಗೆ ಸಾಗಿದರೆ ಶರೀರದ ಬಾಧೆಗಳನ್ನು ಮೀರಿ ಭಯವಿಲ್ಲದೆ ನಿರ್ಭಯನಾಗಿರಬೇಕು ಎನ್ನುತ್ತಾರೆ. ಇನ್ನು ಐಕ್ಯ ಸ್ಥಿತಿಗೆ ಹೇರಿದರೆ ಹಸಿವು ತೃಷ್ಣೆ ನಿದ್ರೆಗಳನ್ನು ಗೆದ್ದು ಚಿನ್ಮಯ ಸ್ವರೂಪನಾಗಿರಬೇಕು ಎಂದು ಬಿಡುತ್ತಾರೆ. ಹೀಗೆ ಅಪ್ಪಣ್ಣನವರು ಷಟ್ ಸ್ಥಳದಲ್ಲಿನ ಸ್ಥಿತಿಗಳನ್ನು ಬಹಳ ಚೆನ್ನಾಗಿ ನಿರೂಪಿಸಿದ್ದಾರೆ. ಈ ಆರು ಸ್ಥಳಗಳನ್ನು ಮೀರಿ ನಿಂತ ಮತ್ತೊಂದು ಸ್ಥಿತಿಯಾದ ನಿರವಯಲ ಸ್ಥಿತಿಯನ್ನು ಕೂಡ ಅವರು ವಚನದಲ್ಲಿ ಸೇರಿಸಿದ್ದಾರೆ. ಈ ಸ್ಥಿತಿಯಲ್ಲಿ ಸರ್ವರ ಕಣ್ಣಿಗೆ ಬಯಲು ಬಯಲಾಗಿರಬೇಕು ಎನ್ನುತ್ತಾರೆ. ಅಂದರೆ ಹೇಗೆ ಘಮಘಮಿಸುವ ಪರಿಮಳ ನಮ್ಮ ಸುತ್ತಲೂ ಇದ್ದರೂ ಕೂಡ ಅದು ನಮ್ಮ ಕಣ್ಣಿಗೆ ಹೇಗೆ ಕಾಣುವುದಿಲ್ಲವೋ ಹಾಗೆ ಎಲ್ಲೆಡೆಯೂ ಇರುವ ಹಾಗೆ ಇರಬೇಕು ಎನ್ನುತ್ತಾರೆ. ಎಂತಹ ಸ್ಥಿತಿ? ನಿರವಯಲ ಸ್ಥಿತಿ. ಅದಕ್ಕೆ ಶೂನ್ಯ ಎಂದು ಕರೆಯುತ್ತಾರೆ. ನಿಜವಾಗಲೂ ಅಪ್ಪಣ್ಣನವರ ಅನುಭಾವದ ಸ್ಥಿತಿ ಅದೆಷ್ಟಿರಬಹುದು ಎನ್ನುತ್ತದೆ ಈ ವಚನ ನಮಗೆ ಹೇಳಿಕೊಡುತ್ತದೆ. ಅಪ್ಪಣ್ಣನವರ ಮಾನಸಿಕ ಸ್ಥಿತಿ, ಅನುಭಾವ ಸ್ಥಿತಿ, ಅದು ಎಂತಹ ಸ್ಥಿತಿ? ಇದನ್ನೇ ಬಸವಣ್ಣನವರು ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರುಹು ನೀನೇ ದೇವ, ವಿಶ್ವ ಚಕ್ಷು ನೀನೇ ದೇವ ಎಂದು ಹೇಳುತ್ತಾ ಸಾಗಿದ್ದಾರೆ. ಹಡಪದ ಅಪ್ಪಣ್ಣನವರ ಈ ಜಗದ ಮನುಜರಿಗೆ ಕೇಳಿಕೊಳ್ಳುವ ಮನವಿ ಬಹಳ ಸುಂದರವಾಗಿದೆ. ನಾವುಗಳು ಕೂಡ ಅವುಗಳನ್ನು ಕೇಳಿಸಿಕೊಳ್ಳೋಣ, ಅವುಗಳನ್ನು ಪ್ರಾರಿಸುವ ಪ್ರಯತ್ನ ಮಾಡೋಣ. ಅವರ ಮನವಿ ಹೀಗಿದೆ. ಆಗುತ್ತಿವೆ ಉದಯ ಮಧ್ಯಾಹ್ನ ಅಸ್ತಮಾನ, ಹೋಗುತ್ತಿವೆ ದಿನ ವಾರ ಮಾಸ ಸಂವತ್ಸರ, ಸಾವುತ್ತಿವೆ ಆಯುಷ್ಯ ಭಾಷೆ ಇವರೊಳು ಬೇಗದಿ ತಿಳಿದು ನೀಗಿ ನಿಷ್ಪತ್ತಿಯಾದರೆ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ. ಎಂತಹ ನುಡಿ ಅಪ್ಪಣ್ಣನವರದು! ಇದು ನಿಮಗೆ ತಿಳಿಯದ ವಿಷಯವಲ್ಲ, ಆದರೆ ಅವರು ಹೇಳಿರುವ ರೀತಿ ಅದೆಷ್ಟು ಸುಂದರ. ಅವರು ಹೇಳುತ್ತಾರೆ, ಬೆಳಿಗ್ಗೆ ಮಧ್ಯಾಹ್ನ ಎನ್ನುವುದು ಪ್ರತಿದಿನ ಬಂದು ಬಂದು ಹೋಗುತ್ತಿವೆ. ಹಾಗೆಯೇ ದಿನವಾರ ತಿಂಗಳು ವರ್ಷಗಳು ನಮ್ಮ ಕಣ್ಣು ಮುಂದೆ ಕಳೆದು ಹೋಗುತ್ತಿವೆ. ನಾವು ಆಡಿದ ಮಾತುಗಳು ನಿರರ್ಥಕವಾಗುತ್ತಿವೆ. ನಮ್ಮ ಆಯಸ್ಸು ಮುಗಿಯುತ್ತಿದೆ. ಇದನ್ನು ಶೀಘ್ರ ಅರಿಮನುಜ. ನಮ್ಮ ಸ್ಥಿತಿಯನ್ನು ಪರಿಪಕ್ವವಾಗುವ ಸ್ಥಿತಿಯಾಗಿ ಮಾರ್ಪಡಿಸಿಕೊಂಡು ಭಗವಂತನೆಡೆಗೆ ಸಾಗುವುದರೆಡೆಗೆ ಚಿಂತನೆ ಮಾಡು ಎನ್ನುತ್ತಾರೆ ಅಪ್ಪಣ್ಣನವರು. ಅವರ ಮತ್ತೊಂದು ಮನವಿಯನ್ನು ಗಮನಿಸೋಣ. ವಚನ ಹೀಗಿದೆ. ಆಸೆ ರೋಷವೆಂಬ ದ್ವೇಷವ ಬಿಟ್ಟು, ದೋಷ ದುರಿತವ ಬಿಟ್ಟು, ಕ್ಲೇಶವ ಹರಿದು, ಸಾಸಿರ ಮುಖದೊಳು ಸೂಸುವ ಮನವ ನಿಲ್ಲಿಸಿ, ನಿರಾಶಿಕನಾಗಿ ನಿಂದರೆ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ. ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ, ಅದೆಂತಹ ಮಾತು! ಹೇಳುತ್ತಾರೆ, ಆಸೆ ಕೋಪ ದ್ವೇಷ ಅಸೂಯೆ ಇವುಗಳನ್ನೆಲ್ಲ ತ್ಯಜಿಸಿ ಹತ್ತಲಿತ್ತ ಹರಿಯುವ ಮನವ ಸಮಾಧಾನದಿಂದ ಒಂದೆಡೆ ನಿಲ್ಲಿಸಿ ಸುಂದರತ್ವದೆಡೆಗೆ ಸಾಗೋಣ ಎನ್ನುತ್ತಾರೆ. ಹಾಗೆ ಇನ್ನೊಂದೆಡೆ ಹೇಳುತ್ತಾರೆ, ಒಂದೆನೆಗೆ ನಿಲ್ಲ

0: ಬೇಡ, ನಿಂದೆ ಗಂಜಿ ಓಡಲು ಬೇಡ, ಹಿಂದು ಮುಂದು ಆಡಲು ಬೇಡ, ಸಂದೇಹಗೊಳ್ಳಲಿ ಬೇಡ, ದ್ವಂದ್ವ ಬುದ್ಧಿಯ ಕಳೆದು ನಿಂದಿರೆ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ ಆತ ನೋಡ ಎನ್ನುತ್ತಾರೆ. ಹೀಗೆ ಅಪ್ಪಣ್ಣನವರು ಹೇಳುತ್ತಾರೆ, ಯಾರಾದರೂ ನಿನ್ನನ್ನು ಅತ್ಯಂತ ಹೊಗಳಿದರೆ, ಸನ್ಮಾನಕ್ಕೊಳಪಡಿಸಿದರೆ ಅದಕ್ಕೆ ನೀನು ಬೀಳಬೇಡ. ಯಾರಾದರೂ ನೀನು ಮಾಡುವ ಒಳ್ಳೆಯ ಕೆಲಸಗಳನ್ನು ನಿಂದಿಸಿದರೆ ಅದಕ್ಕೆ ಹೆದರಿ ದೂರ ಹೋಗಬೇಡ. ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಿಲ್ಲಿ ಆಗ ಈಗ ಎಂದು ಹೇಳಿಕೊಳ್ಳಬೇಡ. ಚಿಂತನೆಯಲ್ಲಿ ದ್ವಂದ್ವತೆ ಬೇಡ. ನೀನು ಮಾಡುವ ಉತ್ತಮ ಕೆಲಸ ಅದು ಫಲ ನೀಡುತ್ತದೆ ಎನ್ನುವ ವಿಶ್ವಾಸ ಸದಾ ನಿನ್ನಲ್ಲಿರಲಿ, ಸದಾ ನಿನ್ನಲ್ಲಿರಲಿ ಎನ್ನುತ್ತಾರೆ. ಹೀಗೆ ಅಪ್ಪಣ್ಣನವರ ಮಾರ್ಗದರ್ಶನ ಜನತೆಗೆ ಉತ್ತಮವಾದದ್ದಾಗಿದೆ. ಇಂತಹ ವಿಚಾರವನ್ನು ತಮ್ಮ ಅರಿವಿಗೆ ತರುತ್ತ ಇಂದಿನ ಸಂಚಿಕೆಯನ್ನು ಪೂರ್ಣಗೊಳಿಸುತ್ತಿದ್ದೇನೆ. ಸರ್ವರಿಗೂ ವಂದನೆಗಳು. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
3: ಕೇಳುವರೆ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಬಿತ್ತರಗೊಂಡಿತು.
4: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಸೃಷ್ಟಿಸುವ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಂದರೆ MGNREGA ಯೋಜನೆಯನ್ನು 2005 August 8 ಲೋಕಸಭೆಯಲ್ಲಿ ಅಂಗೀಕರಿಸಲಾಯಿತು. 2/2/2006 ಇದು ಜಾರಿಗೆ ಬಂದಿತು. ಮಹಾತ್ಮ ಗಾಂಧೀಜಿಯವರನ್ನ ಉಪವಾಸದಿಂದ ಅವರ ಜೀವಕ್ಕೆ ಅಪಾಯವಿದೆ ಎಂದು ವೈದ್ಯರು ಎಚ್ಚರಿಕೆ ನೀಡಿದ ನಂತರ ಪುನಃ ಸಿವಿಲ್ ಆಸ್ಪತ್ರೆಯಲ್ಲಿ ಸರ್ಕಾರಿ ಬಂಧನದಿಂದ ಬಿಡುಗಡೆ ಮಾಡಲಾದ ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಭಾರತದ ಪ್ರತಿಯೊಂದು ಗ್ರಾಮೀಣ ಕುಟುಂಬಕ್ಕೂ ವರ್ಷಕ್ಕೆ 100 ಕೌಶಲ್ಯರಹಿತ ಕೂಲಿ ಉದ್ಯೋಗವನ್ನು ಕಾನೂನುಬದ್ಧವಾಗಿ ಖಾತರಿಪಡಿಸಲು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಅಡಿ ಅಂದರೆ MGNREGA ಯೋಜನೆಯನ್ನು 7 September 2005 ಸಂಸತ್ತು ಜಾರಿಗೆ ತಂದಿತು ಮತ್ತು 2 February 2006 ಜಾರಿಗೆ ತರಲಾಯಿತು. 1991 ಪರಿಕಲ್ಪನೆಯಲ್ಲಿ ಉದ್ಯೋಗ ಖಾತರಿ ಪರಿಕಲ್ಪನೆಯನ್ನು ಮೊದಲು ಪ್ರಧಾನಿ ಪಿವಿ ನರಸಿಂಹರಾವ್ ರವರ ಅಡಿಯಲ್ಲಿ ಉದ್ಯೋಗ ಪ್ರಾಯೋಗಿಕ ಗ್ರಾಮೀಣ ಕೆಲಸದ ಯೋಜನೆಯಾಗಿ ಕಲ್ಪಿಸಲಾಯಿತು ಮತ್ತು ಸ್ಥಾಪಿಸಲಾಯಿತು. ಜನಸಾಮಾನ್ಯರ ಕ್ರಿಯಾಶೀಲತೆ ಅಂದರೆ ಮಜುಂದಾರ್ ಕಿಸಾನ್ ಶಕ್ತಿ ಸಂಘಟನೆ ಮತ್ತು ಅರ್ಥಶಾಸ್ತ್ರಜ್ಞ ಜೀನ್ ಡ್ರೆಸ್ನಂತಹ ವಕಾಲತ್ತು ಗುಂಪುಗಳಿಂದ ನಡೆಸುತ್ತಿದೆ. ಕಾನೂನುಬದ್ಧ ಕೆಲಸ ಮಾಡುವ ಹಕ್ಕನ್ನು ಒತ್ತಾಯಿಸಿದೆ. 2005 ಕಾಯ್ದೆ ಪ್ರಧಾನಿ ಮನಮೋಹನ್ ಸಿಂಗ್ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಚಿವ ರಘುವಂಶ್ ಪ್ರಸಾದ್ ಸಿಂಗ್ ನೇತೃತ್ವದ UPA ಸರ್ಕಾರದ ಅಡಿಯಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ಅಂಗೀಕರಿಸಲಾಯಿತು. 2005 ಅನುಷ್ಠಾನದಲ್ಲಿ 2 February 2005 ಭಾರತದ 200 ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲಿ ಪ್ರಾರಂಭಿಸಲಾಯಿತು. 2007 and 2008 ಹೆಚ್ಚುವರಿಯಾಗಿ 130 ಜಿಲ್ಲೆಗಳಿಗೆ ವಿಸ್ತರಿಸಲಾಗಿದೆ. 5 April 2005 ರ

ಒಳಗೆ ದೇಶದಾದ್ಯಂತ ಎಲ್ಲ ಗ್ರಾಮೀಣ ಜಿಲ್ಲೆಗಳನ್ನು ಒಳಗೊಂಡಿದ. 2009 ಮರುನಾಮಕರಣ ಮಾಡಲಾಯಿತು. ಅಕ್ಟೋಬರ್ 2, 2009 ಅಧಿಕೃತವಾಗಿ ನರೇಗಾದಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಎಂದು ಮರುನಾಮಕರಣ ಮಾಡಲಾಯಿತು.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂಥ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ತಿರುಮಲ ವೇಣುಗೋಪಾಲ್ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 23/8/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 9:30-11:30 ಸ್ಕ್ಯಾನಿಂಗ್ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666618. ಧನ್ಯವಾದಗಳು.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ. ಬಹು ಸಂಸ್ಕೃತಿಯ ಭಾರತಕ್ಕೆ ಭಕ್ತಿಯ ಬೆಳಕು ಬೆಳಗಿದ ಶರಣ ಮಾದರಚನ್ನ ಕುರಿತು ಹೊಮ್ಮರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀಯುತ ಕೆಂಪಯ್ಯ ಪೀರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅನುಭವ ಮಂಟಪದ ಆಶಯಗಳನ್ನು ಹೊತ್ತಿಕೊಂಡಿರುವಂಥ ಈ ಶೀರ್ಷಿಕೆ ಸತಿಪತಿಗಳು ಒಂದಾದ ಭಕ್ತಿಯು ಹಿತವೊಪ್ಪುವುದು ಶಿವಂಗೆ. ವಚನಕಾರರ ಈ ಒಂದು ಮಾತು ಕಾಲಾತೀತವಾದ ಸತ್ಯವನ್ನು ಹೊಂದಿರುವಂಥ ಮಾತು. ಆತ್ಮೀಯರೇ, ನನ್ನ ಹೆಸರು ಕೆಂಪಯ್ಯ ಪಿ, ಕನ್ನಡ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಮರಗಳ್ಳಿ. 12ನೇ ಶತಮಾನದ ಶರಣರು ಕೊಟ್ಟಂಥ ಈ ಒಂದು ಸಂದೇಶ ಭಾರತೀಯ ಪರಂಪರೆ ಅಲ್ಲದೆ ಜಗತ್ತಿನ ಈ ಮಾನವ ಜಗತ್ತಿಗೆ ಹೊಸದಾದ ಬೆಳಕನ್ನು ನೀಡಿದಂಥ ಸಂದೇಶ. ಭಾರತೀಯ ಪರಂಪರೆಯನ್ನು ನೋಡಿದಂತೆಲ್ಲ ನಮಗೆ ಹೆಣ್ಣನ್ನು ನಿಕೃಷ್ಟವಾಗಿ ಕಾಣುವ, ಹೆಣ್ಣು ಅಂದರೆ ಅಬಲೆ, ಅಸಮರ್ಥಳು, ದಾಸಿ, ಆಕೆ ಗಂಡಿಗೆ ಸೇವಕಿಯಾಗಿ ಬದುಕಬೇಕೆಂಬ ಒಂದು ಏನು ವೇದಿಕೆಯನ್ನೇ ಪುರುಷ ಪ್ರಧಾನ ಸಮಾಜ ನಿರ್ಮಾಣ ಮಾಡಿತ್ತು. ಅಂಥ ಕಾಲಘಟ್ಟದಿಂದಲೂ ಕೂಡ ಹೆಣ್ಣು ಗಂಡಿಗೆ ಸಮಾನಳಾಗಿ ಬದುಕಬಲ್ಲಳು ಎಂಬುದನ್ನು ತೋರಿಸಲು ಎಷ್ಟೋ ಸಂದರ್ಭಗಳು ಸಾಹಿತ್ಯಾತ್ಮಕವಾಗಿ, ಐತಿಹಾಸಿಕವಾಗಿ, ಅಂದರೆ ಚಾರಿತ್ರಿಕವಾಗಿ ಪುರಾಣಗಳಲ್ಲಿ ನಾವು ನೋಡುತ್ತಾ ಬಂದಿದ್ದೇವೆ. ಭಾರತ ಅಥವಾ ಕನ್ನಡದ ಪರಂಪರೆಗಳ ಸಂದರ್ಭದಲ್ಲಿ ನೋಡುವುದಾದರೆ ನಮ್ಮ ಪುರಾಣಗಳು ಅಂದರೆ ರಾಮಾಯಣ ಆಗಲಿ, ಮಹಾಭಾರತದಂಥ ಈ ಮಹಾಕಾವ್ಯಗಳಲ್ಲೂ ಕೂಡ ಎಲ್ಲೂ ಕೂಡ ಹೆಣ್ಣು ಅಸಮರ್ಥಳಾಗಲಿ, ಅಬಲೆಯಾಗಲಿ, ಅಥವಾ ದಾಸಿಯಂತೆ ಆಗಲಿ ವರ್ತಿಸಿರುವುದು ಕಂಡುಬರುವುದಿಲ್ಲ. ರಾಮಾಯಣದಲ್ಲಿ ನೋಡುವುದಾದರೆ ದಶರಥ ಮಹಾರಾಜನಷ್ಟೇ ಕೌಶಲ್ಯ ದೇವಿಯ ಸಮರ್ಥನೆ, ಕೈಕೆ, ಎಲ್ಲಕ್ಕಿಂತ ಮುಖ್ಯವಾಗಿ ಕೌಶಲ್ಯ, ಸುಮಿತ್ರೆ ಮತ್ತು ಕೈಕೆಯ ಒಂದು ವೈಚಾರಿಕ ನೆಲೆಗಟ್ಟಿನಲ್ಲಿ ನಾವು ನೋಡುವುದಾದರೆ ದಶರಥನನ್ನೇ ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಕಿರಿಯ ರಾಣಿಯಾದ ಕೈಕೆಗೆ ನಾವು ನೋಡಬಹುದು. ಅಂದರೆ ಕೈಕೆಯಲ್ಲಿ ಇದ್ದಂಥ ಒಂದು ಏನು ಶಕ್ತಿ ಸಾಮರ್ಥ್ಯ ಎಷ್ಟು ಅನ್ನುವುದನ್ನು ಕೂಡ ನಾವು ರಾಮಾಯಣ ಕಾವ್ಯದಲ್ಲಿ ಗಮನಿಸಬಹುದು. ಮುಂದುವರೆದು ಗಂಡನನ್ನೇ ರಾಮನ ಜೊತೆ ಕಳಿಸಿಕೊಟ್ಟಂಥ ಸಂದರ್ಭವನ್ನು ನೋಡಿದಾಗ ಊರ್ಮಿಳೆಯ

ಏನ ನೋಡಿದಾಗ ಎಲ್ಲೂ ಕೂಡ ಆಕೆ ಅಸಮರ್ಥಳಾಗಿ ಕಾಣಲ್ಲ. ಆಕೆ ಲಕ್ಷ್ಮಣನಿಗಾಗಿ 14 ವರ್ಷ ಕಾಯ್ತಾಳೆ. ಇನ್ನು ಶೂರ್ಪನಖಳ ಸಂದರ್ಭವನ್ನು ನೋಡಿದಾಗ ರಾಮ ಮತ್ತು ಲಕ್ಷ್ಮಣರನ್ನೇ ಪ್ರಶ್ನಿಸುವ, ಅವರೊಡನೆ ಯುದ್ಧಕ್ಕಿಳಿಯುವಂಥ ಆಕೆಯ ಸಾಮರ್ಥ್ಯವನ್ನು ನಾವು ಮನಗಾಣ್ತೀವಿ. ಇನ್ನು ಗಂಡನೊಡನೆ ಕಾಡಿನ ವನವಾಸದ ಸಂದರ್ಭವನ್ನು ಆಲೋಚನೆ ಮಾಡಿದಾಗ ಸೀತೆ ಎಷ್ಟು ಧೈರ್ಯವಂತಳು, ಎಷ್ಟು ಸಮರ್ಥ ವೀರ ಮಾತೆ ಅಂತೇಳಿ ನಾವು ನೋಡ್ಬೋದು. ಲಂಕಾಧೀಶ್ವರನಾದ ರಾವಣನ ಮಡದಿ ಮಂಡೋದರಿಯನ್ನು ನಾವು ಗಮನಿಸಿದಾಗ, ಮಂಡೋದರಿಯು ಕೂಡ ಪಟ್ಟದ ರಾಣಿಯಾದರೂ ಕೂಡ ಇತರ ರಾಣಿಯರ ಒಂದು ಏನು ಪ್ರೀತಿ ವಿಶ್ವಾಸಗಳಿಗೆ ಹೇಗೆ ಭಾಜನಳಾಗಿರ್ತಾಳೆ, ರಾವಣನಿಗೆ ಹೇಗೆ ಮೌಲ್ಯಯುತವಾದ ಮಾತುಗಳನ್ನು ಹೇಳ್ತಾಳೆ ಅನ್ನುವುದನ್ನು ರಾಮಾಯಣದ ಕಾವ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಹೀಗೆ ಸಾಲು ಸಾಲು ವಿಚಾರಗಳನ್ನು ಪುರಾಣಗಳಲ್ಲಿ ನಾವು ಗಮನಿಸ್ತಾ ಹೋಗ್ತೀವಿ. ಅಲ್ಲಿ ಮಂಥರ ಇರ್ಬೋದು, ಅಲ್ಲಿ ಬರುವಂಥ ಸುಮಿತ್ರೆಯ ಪಾತ್ರ ಇರ್ಬೋದು ಅಥವಾ ಕೌಶಲ್ಯ ಪಾತ್ರ ಇರ್ಬೋದು, ಇವೆಲ್ಲವೂ ಕೂಡ ತನ್ನ ಸ್ಥಾನಮಾನಗಳಿಗೆ ಘನತೆಯನ್ನು ತಂದುಕೊಡುವಂಥ ಒಂದು ಸ್ತ್ರೀ ಸಮಾಜದ ವಿವೇಚನೆ ಮತ್ತು ಸಮರ್ಥನೆಯನ್ನು ಹಿಡಿದಿಟ್ಟುಕೊಂಡಂಥ ಕಾಲ. ಕಾಲ ಉರುಳಿದಂತೆ ಭಾರತೀಯ ಸಮಾಜದಲ್ಲಿ ಹೆಣ್ಣಿನ ಸ್ಥಾನಮಾನಗಳನ್ನು ಕೆಳಮಟ್ಟಕ್ಕೆ ತಳ್ಳುವಂಥದ್ದು ಪುರುಷ ಪ್ರಧಾನ ಸಮಾಜ. ಅಂದರೆ ಇತಿಹಾಸದ ಪುಟಗಳು ಉರುಳಿದಂತೆಲ್ಲ ಚಾರಿತ್ರಿಕವಾಗಿ ಅನೇಕ ವೀರಮಾತೆಯರನ್ನು ನೋಡ್ತೀವಿ ನಾವು, ಮಹಾರಾಣಿಯರನ್ನು ನೋಡ್ತೀವಿ, ರಾಜ್ಯವನ್ನು ಆಳಿದವರನ್ನು ನೋಡ್ತೀವಿ, ರಾಜ್ಯವನ್ನು ಮುನ್ನಡೆಸಲು ಸಮರ್ಥವಾಗಿ ಬೆನ್ನೆಲುಬಾಗಿ ನಿಂತವರನ್ನು ನೋಡ್ತೀವಿ, ಸಾಮಾಜಿಕ ಹೋರಾಟಗಾರರನ್ನು ನೋಡ್ತೀವಿ. ಹೀಗೆ ಆ ಹೋರಾಟದ ಆದಿಯಲ್ಲೂ ಕೂಡ ಪತಿಗೆ, ಅಣ್ಣನಿಗೆ, ತಂದೆಗೆ ಆ ಬೆನ್ನೆಲುಬಾಗಿ ನಿಂತಂಥ ಎಷ್ಟೋ ವೀರ ಮಾತೆಯರನ್ನು, ಸಮರ್ಥ ಹೆಣ್ಣನ್ನು ಕಾಣುವಂಥ ಭಾರತ ಏಕೋ ಏನೋ ಹೆಣ್ಣನ್ನು ದಾಸತ್ವಕ್ಕೂ ಕೂಡ ದೂಡುತ್ತೆ. ಹೆಣ್ಣೊಬ್ಬಳು ಕೇವಲ ಗುಲಾಮಳಾಗಿ ಬದುಕಬೇಕೆಂಬ ಹಂಬಲವನ್ನು ಹೊಂದುತ್ತೆ. ಆಕೆಯನ್ನು ತನ್ನ ಸಮಾನವಾಗಿ ನೋಡುವಂಥ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳದೆ ಅವಳನ್ನು ಸೇವಕಿಯಾಗಿ ನೋಡುವಂಥ ಕಾಲಮಾನಕ್ಕೆ ಭಾರತ ಬಂದುಬಿಡುತ್ತೆ. ಇಂಥ ಭಾರತವನ್ನು ಒಂದು ಹೊಸ ದಿಕ್ಕಿಗೆ ಕೊಂಡೊಯ್ದವರು ಶಿವಶರಣರು. ಅಲ್ಲಿ ಅನೇಕ ಕವಯಿತ್ರಿಯರು ಪುರುಷನಿಗೆ ಸಮಾನವಾಗಿ ನಾವು ಕಾಣ್ತೀವಿ. ಬಹುಶಃ ನಾವು ಅರ್ಧನಾರೀಶ್ವರ ಪರಿಕಲ್ಪನೆಯನ್ನು ಅಲ್ಲಿ ನಾವು ಕಾಣ್ಬೋದು. ಸತಿಪತಿಗಳು ಇಬ್ಬರ ಭಾವನಾತ್ಮಕ ಸಂಬಂಧ, ಕಾಯಕದ ಯೋಚನೆಗಳು ಎಲ್ಲವೂ ಕೂಡ ಒಂದೇ ತರನಾಗಿ ಮೂಡಿ ಬರುವುದು ವಚನ ಸಾಹಿತ್ಯದಲ್ಲಿ. ಅಂದರೆ ಬಸವಣ್ಣನ ಈ ಅನುಭವ ಮಂಟಪದಲ್ಲಿ ಬಂದಂಥ ಅನೇಕ ಶರಣರು ಕೌಟುಂಬಿಕ ಬದುಕನ್ನು ಹೊಂದಿದವರು, ಹೆಣ್ಣನ್ನು ಅಪಾರವಾಗಿ ಅಭಿಮಾನದಿಂದ ಪ್ರೀತಿಸುತ್ತಿದ್ದವರು, ಗೌರವದಿಂದ ಕಾಣುತ್ತಿದ್ದವರು, ಹೆಣ್ಣು ಹೆಂಡತಿಯನ್ನು ಸಮನಾಗಿ ನೋಡುವಂಥ ಅಥವಾ ಗೌರವಿಸುವಂಥ ಒಂದು ಕಾಲಮಾನದ ಪರಿಸ್ಥಿತಿಯನ್ನು ಭಾರತಕ್ಕೆ ಮತ್ತು ಜಗತ್ತಿಗೆ ಸಾರಿದಂಥ ಶರಣರನ್ನು ನಾವು ನೋಡಿದಾಗ ನಿಜವಾಗಿಯೂ ಕೂಡ ಇಂಥ ಭಾರತದ ಸಮಾಜದಲ್ಲಿ ಹುಟ್ಟಿದ್ದಕ್ಕೂ ಕೂಡ ಸಾರ್ಥಕ ಅಂತ ಹೇಳಿ ಭಾವಿಸ್ಬೋದು. ಹಾಗಾಗಿ ಸತಿಪತಿಗಳು ಒಂದಾದ ಭಕ್ತಿಯು ಹಿತ ಒಪ್ಪುವುದು ಶಿವನಿಗೆ, ಆಡಂಬರದ ಭಕ್ತಿ, ಆಡಂಬರದ ಬದುಕು, ಆಡಂಬರದ ಜೀವನವನ್ನು ಅಲ್ಲಗಳೆದಂಥ ಶರಣರು. ಸತಿಪತಿಗಳಂದರೆ ಹೇಗಿರಬೇಕು, ಸ್ತ್ರೀ ಅಂದರೆ ಹೇಗಿರಬೇಕು, ಹೆಣ್ಣು ಅಂದರೆ ಹೇಗಿರಬೇಕು ಅನ್ನುವಂಥ ಒಂದು ಜೀವಂತಿಕೆಯ ಸ್ವರೂಪವನ್ನು ನಮ್ಮ ಕಣ್ಣೆದುರಿಗೆ ಕಟ್ಟಿಕೊಟ್ಟವರು. ಅಲ್ಲಿ ಸ್ತ್ರೀಯರ ಸ್ಥಾನಮಾನಗಳು, ಅವರ ಘನತೆ, ಅವರ ವಿವೇಕ ಎಲ್ಲದಕ್ಕೂ ಕೂಡ ಅಲ್ಲಿ ಅವಕಾಶ ಸಿಗುತ್ತೆ. ಉದಾಹರಣೆಗೆ ನಾವು ಅಮುಗೇಶ್ವರ, ಅಮುಗೆ ರಾಯನ, ಅಮುಗೆ ರಾಯ ಅನ್ನುವಂಥ ವಚನಕಾರ ಅವರ ಮಡದಿ ಅಮುಗೆ ರಾಯಮ್ಮ, ರಾಯಮ್ಮನ ಒಂದು ಪರಿಕಲ್ಪನೆಯನ್ನು ನಾವು ವಿವೇಚನೆ ಮಾಡುವುದಾದರೆ, ಆಕೆ ಗಂಡನಿಗೆ ವಿವೇಚನೆಯ ಮಾತುಗಳನ್ನು ಹೇಳ್ತಾ ಹೋಗ್ತಾಳೆ. ಅಂದರೆ ಅಮುಗೆ ರಾಯ ಒಂದಷ್ಟು ಅಕ್ಕಿಯನ್ನು ಆಯ್ದು ತಂದುಬಿಟ್ಟಿರ್ತಾನೆ. ಮಹಾಮನೆಯಲ್ಲಿ ಬರುವಂಥ ಅಕ್ಕಿ ಊಟ ಮಾಡಬೇಕು. ಇವ್ರ ಕಾಯಕ ಏನು ಅಂದರೆ ಅಮುಗೆ ರಾಯಮ್ಮ ಮತ್ತು ಅಮುಗೇಶ್ವರ, ಅಮುಗೆ ರಾಯನ ಕಾಯಕ ಶಿವಶರಣರಿಗೆ ದಾಸೋಹ ಮಾಡುವಂಥ ಒಂದು ಕಾಯಕ, ಪ್ರಸಾದ ನೀಡುವಂಥ ಕಾಯಕ.
ವಚನ

ಮಂಟಪದಲ್ಲಿ ಶರಣರ ವಚನ ಕಾರ್ಯ ಮುಗಿದಾಗ ಅವರೆಲ್ಲರಿಗೂ ಕೂಡ ಒಂದು ಪ್ರಸಾದ ವಿನಿಯೋಗ ನಡೆಯುವಂಥ ಕಾಯಕ. ಕಾಯಕದಲ್ಲಿ ಅಮುಗೆರಾಯಮ್ಮ ಬಹಳ ಸ್ಪಷ್ಟವಾಗಿ ಹೇಳ್ತಾಳೆ, ಈ ದಿನದ ಊಟಕ್ಕೆ ಏನು ಬೇಕು ಅಷ್ಟು ಅಕ್ಕಿಯನ್ನು ಮಾತ್ರ ತರುವಂಥದ್ದು ಅಮುಗೆರಾಯನ ಕೆಲಸ. ಒಂದು ದಿನ ಆ ರಾಯಮ್ಮನ ಗಂಡ ಒಂದಷ್ಟು ಅಕ್ಕಿಯನ್ನು ಹೆಚ್ಚಾಗಿ ಆಯ್ದು ಬಂದಿರ್ತಾನೆ. ಹಾಗಾಗಿ ಆಕೆ ಹೇಳ್ತಾಳೆ, ಶರಣೆ ನೋಡಿ, ಇಷ್ಟೊಂದು ಅಕ್ಕಿಯ ಆಸೆ ನಮಗೇಕೆ ಮಾರಯ್ಯ? ಅಮ್ಮಗಿರಾಯಮ್ಮನ ಪತಿ ಮಾರಯ್ಯ ಮಾರಯ್ಯನಿಗೆ ಹೇಳ್ತಾಳೆ ಅಮ್ಮಗಿರಾಯಮ್ಮ, ಆಸೆ ಎಂಬುದು ಅರಸನಿಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ. ಇಸ ಅಕ್ಕಿಯ ಆಸೆ ನಿಮಗೇಕೆ ಪ್ರಿಯ ಮಾರಯ್ಯ ಪ್ರಿಯ? ಅಮೋಘೇಶ್ವರ ಲಿಂಗ ಒಪ್ಪದು, ಭಗವಂತನಾದ ಶಿವನಿಗೆ ಇದಿಷ್ಟ ಆಗಲ್ಲ. ಇಷ್ಟೊಂದು ಅಕ್ಕಿಯ ಆಸೆಯನ್ನು ನೀವೇಕೆ ಹೊಂದಿದ್ರಿ? ಆಸೆ ಎನ್ನುವುದು ಅರಸನಿಗೆ ಮಾತ್ರ, ಕೋಪ ಅನ್ನುವುದು ಶರಣರಿಗೆ ಇರಬಾರ್ದು, ಅದು ಯಮದೂತರಿಗೆ ಮಾತ್ರ. ಹೀಗೆ ಕಾಯಕದೊಟ್ಟಿಗೆ ಸಮಾಜದ ವಿವೇಕವನ್ನು ತುಂಬುವ ಪರಸ್ಪರ ಗಂಡ ಹೆಂಡತಿರ ವಿವೇಕ ಮತ್ತು ಸಮಾಲೋಚನೆಗಳನ್ನು ವ್ಯಕ್ತಪಡಿಸುವಂಥ ಒಂದು ವಚನವನ್ನು ನಾವು ಕಾಣ್ಬೋದು.

0: ಕೇಳುವರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಬಹು ಸಂಸ್ಕೃತಿಯ ಭಾರತಕ್ಕೆ ಭಕ್ತಿಯ ಬೆಳಕು ಬೆಳಗಿದ ಶರಣ ಮಾದರಚನ್ನ ಕುರಿತು ಒಮ್ಮರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀಯುತ ಕೆಂಪಯ್ಯಪೀರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಡುವ ಗೀತಾ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 27 ಮತ್ತು 28ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. 27ನೆಯ ಶ್ಲೋಕ.

ಪಾರ್ಥ, ಈ ಎರಡು ಮಾರ್ಗಗಳನ್ನು ಅರಿತ ಯಾವ ಯೋಗಿಯೂ ಕೂಡ ಮೋಹವಶನಾಗುವುದಿಲ್ಲ. ಆದುದರಿಂದ ನೀನು ಯಾವಾಗಲೂ ಎಲ್ಲ ಕಾಲದಲ್ಲಿಯೂ ಯೋಗದಿಂದ ಕೂಡಿರಬೇಕು ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂತಂದರೆ ಯಾರು ಕೂಡ ಬರದೇ ಇರುವ ರೀತಿಯಲ್ಲಿ ನಾವು ಹೋಗಬೇಕೆಂದು ಆಶಿಸುವವರೋ ಅವರು ತಮ್ಮ ಜೀವನವನ್ನು ಈ ರೀತಿಯಾಗಿ ರೂಢಿಸ್ಕೊಳ್ಬೇಕು. ತಮ್ಮ ಹೇಗಿರಬೇಕು, ತಮ್ಮ ಮನಸ್ಸನ್ನು ಪರಿಶುದ್ಧ ಮಾಡಿಕೊಳ್ಳಬೇಕು. ಅಲ್ಲಿ ಯಾವ ಆಸೆಯ ಸಂಸ್ಕಾರವೂ ಕೂಡ ಬೀಜ ರೂಪದಲ್ಲಿ ಇರದಂತೆ ನೋಡಿಕೊಳ್ಬೇಕು. ಅಂತ್ಯಕಾಲಕ್ಕೆ ಮನಸ್ಸು ಎಂಬುವಂಥದ್ದು ಸದಾ ಅಣಿಯಾಗಿರಬೇಕು. ಆ ಸಮಯ ಬಂದಾಗ ನಾವು ಅಣಿಯಾಗುವುದಕ್ಕೆ ತಯಾರಿರುವುದಿಲ್ಲ. ಅದು ಹೇಗಾಗತ್ತೆ ಅಂದರೆ, ಮನೆಗೆ ಬೆಂಕಿ ಬಿದ್ದಾಗ ಬಾವಿ

ಹೋಗುವಂತೆ. ನಿಜವಾದ ಯೋಗಿ ಯಾವಾಗಲೂ ಕೂಡ ಯೋಗದಿಂದ ಕೂಡಿರ್ತಾನೆ. ಯಾವ ಸಮಯದಲ್ಲಿ ಮೃತ್ಯುವಿನ ಕರೆ ಬಂದರೂ ಕೂಡ ಅವನು ಗೊಣಗಾಡದೆ ಈ ಪ್ರಪಂಚವನ್ನು ತ್ಯಜಿಸುವುದಕ್ಕೆ ಸಿದ್ಧನಾಗಿರ್ತಾನೆ. ಅವನು ಈ ಪ್ರಪಂಚಕ್ಕೆ ಅಂಟಿಕೊಂಡಿಲ್ಲ. ಇರುವಾಗಲೇ ಅವನು ಎಲ್ಲವನ್ನು ಬಿಟ್ಟು ಸತ್ತಂತೆ ಇರುತ್ತಾನೆ. ಹಾಗಾಗಿ ಈ ಎರಡು ಮಾರ್ಗಗಳ ಬಗ್ಗೆ ಇಲ್ಲಿ ಸಾಧಕರ ಮನಸ್ಸಿನಲ್ಲಿ ಒಂದು ರೀತಿ ಗಲಾಟೆ ಆಗ್ತಾ ಇದ್ರೂ ಕೂಡ ನಿಜವಾದ ಸಾಧಕ ಅನ್ನುವಂಥವನು ಇದಕ್ಕೆಲ್ಲ ಹೆದರಿ ಕುಳಿತುಕೊಳ್ಳೋದಿಲ್ಲ. ಅವನು ಸದಾ ತನ್ನ ಸಾಧನೆಯ ಮಾರ್ಗದಲ್ಲಿಯೇ ಮುಂದುವರಿತಾ ಇರ್ತಾನೆ. ಅವನಿಗೆ ಫಲದ ಬಗ್ಗೆ ಸ್ವಲ್ಪವೂ ಕಾತರತೆ ಅನ್ನೋದಿಲ್ಲ. ಅಂದರೆ ತಾನು ಯೋಗಿಯಾಗಿರುವಂಥವನು, ಸಾಧನೆಯ ಹಾದಿಯಲ್ಲಿರುವಂಥವನು, ನಾನು ಉತ್ತರ ಮಾಸದಲ್ಲಿ ಸಾಯುಜ್ಯ ಹೊಂದುತ್ತೀನೋ ಇಲ್ಲ ಕೃಷ್ಣ ಪಕ್ಷದಲ್ಲಿ ಶುಕ್ಲ ಪಕ್ಷದಲ್ಲಿ ಸಾಯುಜ್ಯ ಹೊಂದುತ್ತೀನೋ ಅದ್ರ ಬಗ್ಗೆಯೂ ಕೂಡ ಏನು ಕಾತರತೆ ಇರೋದಿಲ್ಲ. ಹಾಗಾಗಿ ಪರಮಾತ್ಮ ಇಲ್ಲಿ ಅರ್ಜುನನಿಗೆ, ನೀನು ಆ ಯೋಗಿಯಂತೆಯೇ ಸದಾ ಯೋಗಯುಕ್ತನಾಗಿರು ಅಂತ ಹೇಳಿ ಉಪದೇಶಿಸ್ತಾ ಇದ್ದಾನೆ. ಇಲ್ಲಿ ನಿಜವಾದ ಯೋಗಿ ಯಾರು ಅಂತಂದರೆ, ತನ್ನ ಅನಾತ್ಮ ಸಂಬಂಧಗಳನ್ನೆಲ್ಲ ಪೂರ್ತಿಯಾಗಿ ಬಿಟ್ಟವನು ಎಂದರ್ಥ. ಸಂಕ್ಷೇಪವಾಗಿ ಹೇಳಬೇಕು ಅಂತಂದರೆ, ಈ ಅಧ್ಯಾಯದ ಉದ್ದಕ್ಕೂ ಪರಮಾತ್ಮನ ಸ್ಮರಣೆ ಮಾಡಿಕೊಂಡೇ ಅರ್ಜುನನು ತನ್ನ ಕೆಲಸಗಳನ್ನು ನಿರ್ವಹಿಸಬೇಕು. ಆ ರೀತಿ ಕೃಷ್ಣ ಉಪದೇಶ ಕೊಡ್ತಾ ಇದ್ದಾನೆ. ಹೀಗೆ ಯೋಗಿಯಾಗಿ ಬಾಳೋದ್ರಿಂದ, ಶ್ರೌತ ಮತ್ತು ಸ್ಮಾರ್ಥ ಕರ್ಮಗಳನ್ನು ಮಾಡೋದ್ರಿಂದ ಬರಬಹುದಾದ ಪುಣ್ಯವು ತಪ್ಪುದಲ್ಲ ಅಂಥೇಳಿ ಯಾರಾದರೂ ವಾದಿಸ್ಬೋದು. ಮುಂದಿನ ಶ್ಲೋಕದಲ್ಲಿ ಪರಮಾತ್ಮನೇ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ. ಆ ಶ್ಲೋಕದ ಉತ್ತರ 28ನೇ ಶ್ಲೋಕ ಇಂತಿದೆ.

ಇದನ್ನು ತಿಳಿದಂತಹ ಯೋಗಿಯು ಶ್ರೌತ ಮತ್ತು ಸ್ಮಾರ್ಥ ಕರ್ಮಗಳನ್ನು ಮಾಡೋದ್ರಿಂದ ಬರುವಂತಹ ಪುಣ್ಯವನ್ನು ಅತಿಕ್ರಮಿಸಿ ಪರಮ ಪದವನ್ನು ಪಡೆಯುತ್ತಾನೆ ಅಂಥೇಳಿ ಹೇಳ್ತಾ ಇರುವಂಥದ್ದು. ಹಾಗಂದರೆ ಇದನ್ನು ಅರಿತವನು ಅಂದರೆ ಈ ಅಧ್ಯಾಯದಲ್ಲಿ ಹೇಳಿರುವಂಥ ವಿಷಯಗಳನ್ನೆಲ್ಲ ತಿಳಿದುಕೊಂಡು ಮನಸ್ಸನ್ನು ಭಗವಂತನ ಕಡೆಗೆ ತಿರುಗಿಸಿ ಅವನಲ್ಲಿಯೇ ತನ್ಮಯನಾಗಿ ಯಾರು ಈ ಪ್ರಪಂಚವನ್ನು ತೊರೆಯುತ್ತಾರೋ ಅವನು ಎಂದರ್ಥ. ಈತ ವೇದವನ್ನು ಅಧ್ಯಯನ ಮಾಡಿದರೆ, ತಪಸ್ಸು ದಾನಾದಿಗಳನ್ನು ಮಾಡಿದರೆ ಬರುವಂಥ ಎಲ್ಲ ಪುಣ್ಯಗಳಿಗಿಂತಲೂ ಕೂಡ ಭಗವಂತನಲ್ಲಿಯೇ ಸದಾ ತನ್ಮಯನಾಗಿರುವಂಥದ್ದು ಶ್ರೇಷ್ಠವಾದ ಕಾರ್ಯ. ಯಜ್ಞ, ತಪಸ್ಸು, ದಾನ ಮುಂತಾದವುಗಳನ್ನು ಫಲಾಪೇಕ್ಷೆಯಿಂದ ಮಾಡಿದರೆ ಅದು ನಮ್ಮನ್ನು ಆಯಾ ಫಲಕ್ಕೆ ಕಟ್ಟಿಹಾಕುತ್ತೆ. ನಾವು ಆ ಫಲದ ಸುತ್ತಲೂ ಎತ್ತು ಗಾಣದ ಸುತ್ತ ಸುತ್ತುತ್ತಿರುವಂತೆ ಸುತ್ತುತ್ತಿರಬೇಕಾಗುತ್ತೆ. ಅನನ್ಯ ಚಿತ್ತನಾಗಿ ಭಗವಂತನನ್ನು ಧ್ಯಾನಿಸುವ ಯೋಗಿ ಇವುಗಳನ್ನು ಮೀರಿ ಹೋಗ್ತಾನೆ, ಭಗವಂತನ ಪರಮಸ್ಥಾನವನ್ನು ಪಡೆತಾನೆ. ಇನ್ನು ಯಾವ ಕರ್ಮ ಧರ್ಮ ನಿಯಮಗಳೂ ಇವನ ಮೇಲೆ ಪ್ರಪಂಚಕ್ಕೆ ಪುನಃ ಕರೆತರುವ ಸಮನ್ನನ್ನು ಜಾರಿ ಮಾಡಲಾರುವು. ಅಂದರೆ ಆತ್ಮಚಿಂತನೆಯಿಂದ ಪರಮ ಪುರುಷಾರ್ಥವಾದ ಮೋಕ್ಷವೇ ಲಭಿಸುತ್ತದೆ. ಆತ್ಮನನ್ನು ಕುರಿತಾದ ಜ್ಞಾನವನ್ನು ಯಾರು ಬೇಕಾದರೂ ಮಾಡಬಹುದು. ಇದಕ್ಕೆ ಸರಿಸಮಾನವಾದದ್ದು ಇನ್ನೊಂದಿಲ್ಲ. ಯಾಕೆ ಅಂದರೆ ಈ ಸಾಧನೆಗೆ ಸಿಗುವ ಫಲ ಅಪಾರವಾದುದು. ವೇದಾಧ್ಯಯನ, ಯಜ್ಞಯಾಗಗಳು, ದಾನ ಧರ್ಮಗಳೇ ಮುಂತಾದವುಗಳನ್ನು ಮಾಡೋದ್ರಿಂದ ಏನೆಲ್ಲ ಪುಣ್ಯ ಲಭಿಸುತ್ತೋ ಅವೆಲ್ಲವೂ ಕೂಡ ಆತ್ಮಚಿಂತನೆಯನ್ನು ಮಾಡುವವನಿಗೆ ಸಿಗುತ್ತದೆ. ಮಾತ್ರವಲ್ಲದೆ ಈ ಯೋಗಿಗೆ ಇನ್ನೂ ಹೆಚ್ಚಿನ ಆತ್ಯಂತಿಕ ಸುಖವೇ ದೊರೆಯುತ್ತದೆ ಅಂಥೇಳಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಧ್ಯಾನದ ಮೂಲಕ ಮನಸ್ಸು ಬುದ್ಧಿಯನ್ನು ಸುಲಭವಾಗಿ ಹತೋಟಿಯಲ್ಲಿಟ್ಕೊಳ್ಬಹುದು. ಅದಕ್ಕೆ ಸಾಕಷ್ಟು ವಿವೇಕ ಹಾಗೂ ವೈರಾಗ್ಯ ಅತ್ಯಗತ್ಯ. ನಿಜವಾದ ಯೋಗಿಯು ಧ್ಯಾನ ಮಾಡುತ್ತಾ ತನ್ನ ವಿವೇಕ ಹಾಗೂ ವೈರಾಗ್ಯವನ್ನು ಹೆಚ್ಚಿಸಿಕೊಳ್ತಾನೆ. ಇಂತಹ ಯೋಗಿಯು ತನ್ನ ಧ್ಯಾನದ ಮೂಲಕ ಆ ಪರಮ ಪುರುಷನನ್ನು ಪಡೆಯುತ್ತಾನೆ. ಆ ಮೂಲಕ ಪುನರ್ಜನ್ಮರಹಿತ ಮೋಕ್ಷವನ್ನು ಗಳಿಸುತ್ತಾನೆ. ಹಾಗಾಗಿ ಈ ಒಂದು ಕೃಷ್ಣಾರ್ಜುನನ ಸಂವಾದ ರೂಪದಲ್ಲಿರುವಂತಹ ಈ ಬ್ರಹ್ಮವಿದ್ಯೆ ಹಾಗೂ ಯೋಗಶಾಸ್ತ್ರ

ಶಾಸ್ತ್ರವನ್ನೊಳಗೊಂಡಂತಹ ಉಪನಿಷತ್ ಎಂಬ ಈ ಶ್ರೀ ಭಗವದ್ಗೀತೆಯಲ್ಲಿ ಅಕ್ಷರ ಪರಬ್ರಹ್ಮ ಯೋಗದ 8ನೆಯ ಅಧ್ಯಾಯ ಸಂಪನ್ನವಾಗಿರುವಂಥದ್ದು. ಓಂ ತತ್ಸತ್. ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು.

ಅಲ್ಲಿಗೆ ಅಕ್ಷರ ಪರಬ್ರಹ್ಮ ಯೋಗ ಎಂಬುವಂತಹ 8ನೇ ಅಧ್ಯಾಯ ಇಂದಿಗೆ ಸಂಪನ್ನವಾಯಿತು. ಈ ಒಂದು ಶ್ರಾವಣ ಮಾಸದಲ್ಲಿ ಉತ್ತರಾಯಣ ದಕ್ಷಿಣಾಯಣದ ಒಂದು ಮಹತ್ವವನ್ನು, ಶುಕ್ಲಪಕ್ಷ ಕೃಷ್ಣಪಕ್ಷ ಎಂಬ ಮಾತುಗಳನ್ನು ಸವಿಸ್ತಾರವಾಗಿ ನಾವು ತಿಳಿದುಕೊಂಡಿದ್ದೇವೆ. ಯಾವ ಸಮಯದಲ್ಲಿ ಸಾಯುಜ್ಯವನ್ನು ಹೊಂದಬೇಕು, ಯಾವ ಸಮಯದಲ್ಲಿ ಸಾಯುಜ್ಯ ಹೊಂದಿದರೆ ಏನಾಗುತ್ತೆ, ಸಾಯುಜ್ಯ ಅಥವಾ ಮರಣ ಎಂಬುವಂಥದ್ದು ನಾವು ಬರೆದಿಟ್ಟುಕೊಂಡು ಹೋಗುವಂಥದ್ದಲ್ಲ, ಆದರೆ ಯಾವ ಸಮಯದಲ್ಲಿ ಆದರೆ ಭಗವಂತ ಯಾವ ಸಮಯಕ್ಕೆ ನಮಗೆ ಅದನ್ನು ನಿಗದಿ ಮಾಡಿದ್ದಾನೆ ಅನ್ನುವಂಥದ್ದು ಕೂಡ ನಮಗಿಲ್ಲಿ ಗೋಚರವಾಗುತ್ತೆ. ಆ ಮೂಲಕ ಬದುಕನ್ನು ನಾವು ಹೇಗೆ ಬದುಕಬೇಕು, ಆ ಮೂಲಕ ಭಗವಂತ ನಮಗೆ ಹೇಗೆ ವಿಧಿಯನ್ನು ಬರೆದಿಡ್ತಾನೆ ಅನ್ನುವಂಥದ್ದು ಕೂಡ ನಮಗೆ ಈ ಒಂದು ಶ್ಲೋಕದ ಮೂಲಕ ತಿಳಿಯುತ್ತೆ. ಹಾಗಾಗಿ ಈ ಶ್ಲೋಕವನ್ನು ನಾವು ಅರ್ಥೈಸಿಕೊಂಡು ಮುಂದೆ 9ನೆಯ ಅಧ್ಯಾಯ ಆಗಿರುವಂತಹ ರಾಜವಿದ್ಯಾ ರಾಜಗುಹ್ಯ ಯೋಗದ ಬಗ್ಗೆ ತಿಳಿದುಕೊಳ್ಳೋಣ. ರಾಜನ ವಿದ್ಯೆ ಅಂದರೆ ಪರಾಕ್ರಮದ ವಿದ್ಯೆ ಮೂಲಕ ಗುಪ್ತವಾಗಿರುವಂತಹ ಹಲವಾರು ವಿಚಾರಗಳನ್ನು, ಬದುಕಿನ ವಿಚಾರಗಳನ್ನು ಕೃಷ್ಣ ಈ ಒಂದು ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಆ ಒಂದು ಮೂಲ ತತ್ವವನ್ನು ನಾವು ತಿಳಿದುಕೊಂಡು ಅದರಂತೆ ಬದುಕನ್ನು ಬಾಳೋಣ ಮತ್ತು ಆ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳೋಣ, ಆ ಮೂಲಕ ಭಗವಂತನಿಗೆ ಶರಣಾಗೋಣ.

0: ಕೇಳುಗರೆ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದಾರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಟ್ಟ ಗೀತಾಸ್ವನಾದ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ, ಪ್ರತಿ ವಾರ ಹೊಸಜ್ಞಾನ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಹನುಮಂತನ ಬಂಡೆಗಳು, ತೇಲುವ ತೆಪ್ಪೆಗಳು, ನಡೆ ನಡೆ ವಿಕಾಸ ಹಾಗೂ ಕಣ್ಣು ಮತ್ತು ಬೆಳಕು ಎಂಬುದರ ಕುರಿತು ರಚನೆ ಶ್ರೀ ಕೊಳ್ಳೇಗಾಲ ಶರ್ಮರವರು, ಶ್ರೀಮತಿ ಸುಮನ ಮೈಸೂರು ಹಾಗೂ ಜಮಿನಿ ಎಐ ಧ್ವನಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
2: ಕೇಳು ಕೇಳು ಕೇಳು ಜಾಣ.

ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 23 ಆಗಸ್ಟ್ 2026. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಹನುಮಂತನ ಬಂಡೆಗಳು ತೇಲುವ ತೆಪ್ಪಗಳು, ನಡೆ ನಡೆ ವಿಕಾಸ ಹಾಗೂ ಕಣ್ಣು ಮತ್ತು ಬೆಳಕು.

ಕಣ್ಣು ಎಷ್ಟು ಮುಖ್ಯವಾದ ಅಂಗ ಎನ್ನುವುದನ್ನು ಹೇಳಬೇಕಿಲ್ಲ. ಕವಿ ಡಿವಿಜಿಯವರು ಈ ಕವನದಲ್ಲಿ ಕಣ್ಣಿನ ದೋಷದ ಬಗ್ಗೆ ಕೊರಗಬೇಡಿ, ಇರುವ ಕಣ್ಣಿನಿಂದಲೇ ಬೆಳಕನ್ನು ನೋಡುವುದನ್ನು ಕಲಿಯಿರಿ, ಅದು ಒಳ್ಳೆಯದು ಎಂದು ಹಿತವಚನ ನುಡಿದಿದ್ದಾರೆ. ಇದು ಜೀವನದ ದೊಡ್ಡ ಪಾಠವೇ ಇರಬಹುದು. ಆದರೆ ದೃಷ್ಟಿದೋಷ ಇರುವವರಿಗೆ ಮಾತ್ರ ಚೆನ್ನುಡಿ ಎನ್ನಿಸಲಾರದು. ಅದರಲ್ಲಿಯೂ ಬಾಲ್ಯದಲ್ಲಿ ಕಣ್ಣಿನ ದೃಷ್ಟಿ ಸರಿಯಿಲ್ಲದೆ ಹೋದಾಗ ಇನ್ನೂ ಕೆಡುಕೆನ್ನಿಸುತ್ತದೆ. ಇಂತಹುದೊಂದು ದೋಷಕ್ಕೆ ಬೆಳಕೇ ಕಾರಣ ಎಂದರೆ ಏನೆನ್ನುತ್ತೀರಿ? ಅಮೆರಿಕೆಯ ಅಲಬಾಮಾ ವಿಶ್ವವಿದ್ಯಾನಿಲಯದ ನೇತ್ರ ವಿಜ್ಞಾನಿ ಹಾಗೂ ವೈದ್ಯ ರಫೆಲ್ ಗ್ರಿಟನ್ ಇತ್ತೀಚೆಗೆ ಪ್ರಕಟಿಸಿರುವ ಸಂಶೋಧನೆಯೊಂದು ಈ ರೀತಿಯ ಸ್ವಾರಸ್ಯಕರ ವಿಷಯವನ್ನು ಬಯಲಾಗಿಸಿದೆ. ಬಹುತೇಕ ಮಕ್ಕಳಲ್ಲಿ ಕಾಣುವ ದೃಷ್ಟಿದೋಷವಾದ ಸಮೀಪ ದೃಷ್ಟಿದೋಷ ಅಥವಾ ಮಯೋಪಿಯಾಗೆ ಸೂರ್ಯನ ಬೆಳಕಿನಲ್ಲಿರುವ ನೇರಳೆ ಬಣ್ಣದ ಬೆಳಕು ಕಾರಣ ಇರಬಹುದಂತೆ. ಬಾಲ್ಯದಲ್ಲಿ ಈ ಬಣ್ಣದ ಬೆಳಕಿಗೆ ಹೆಚ್ಚೆಚ್ಚು ತೆರೆದುಕೊಂಡ ಮಕ್ಕಳಲ್ಲಿ ಮಯೋಪಿಯಾ ಕಾಣಿಸಿಕೊಳ್ಳುವುದು ಕಡಿಮೆ ಆಗಬಹುದು ಎಂದು ಇವರ ಸಂಶೋಧನೆ ತಿಳಿಸಿದೆ. ಬೆಳಕಿಗೂ ಕಣ್ಣಿಗೂ ಸಂಬಂಧ ಇರುವುದು. ಕಣ್ಣು ಇರುವವರಿಗೆಲ್ಲ ಎದ್ದು ಕಾಣುವ ಸಂಗತಿ. ಆ ಕಣ್ಣು ಬೆಳೆದಿದ್ದರೆ ಬೆಳಕು ಕಾಣುತ್ತದೇನೋ? ನಿಜ. ಹಾಗಿದ್ದು ಬೆಳಕು ಇದ್ದಾಗಷ್ಟೇ ಕಣ್ಣು ದೃಷ್ಟಿ ಸ್ಪಷ್ಟವಾಗಿರುವಂತೆ ಬೆಳೆಯುತ್ತದೆ ಎನ್ನುವ ಸಂಗತಿ ಬೆಲಗುಗೊಳಿಸುವಂಥದ್ದು. ಮನುಷ್ಯನ ಕಣ್ಣನ್ನು ಅತ್ಯಂತ ಸೂಕ್ಷ್ಮ ಅಂಗವೆಂದಷ್ಟೇ ಅಲ್ಲ, ಅತ್ಯಂತ ಸಂಕೀರ್ಣ ಹಾಗೂ ಪರಿಪೂರ್ಣವಾದ ಅಂಗ ಎಂದು ಜೀವಿ ವಿಜ್ಞಾನಿಗಳು ಪರಿಗಣಿಸುತ್ತಾರೆ. ಅದರ ಒಂದೊಂದು ಭಾಗವು ಮತ್ತೊಂದರ ಜೊತೆಗೆ ಹೊಂದಿಕೊಂಡು ಬೆರೆದಿರುತ್ತದೆ ಹಾಗೂ ಹೊಂದಿಕೊಂಡೇ ಕಾರ್ಯನಿರ್ವಹಿಸುತ್ತದೆ. ಹೀಗಾಗಿ ದೃಷ್ಟಿ ಎನ್ನುವುದು ಬಲು ವಿಶೇಷವಾದೊಂದು ಸಂವೇದನೆ, ಅಗತ್ಯದ ಸಂವೇದನೆ ಕೂಡ. ಮನುಷ್ಯರ ಕಣ್ಣುಗಳು ಹುಟ್ಟುವಾಗಲೇ ತೆರೆದಿರುತ್ತವೆ, ಬೆಳಕು ಕಾಣುತ್ತವೆ. ಆದರೆ ಅಷ್ಟಕ್ಕೆ ಅದರ ಬೆಳವಣಿಗೆ ನಿಂತಿರುವುದಿಲ್ಲ. ಬಾಲ್ಯದಲ್ಲಿಯೂ ಕಣ್ಣು ಬೆಳೆಯುತ್ತಿರುತ್ತದೆ, ಅದರ ಆಕಾರ ಬದಲಾಗುತ್ತಿರುತ್ತದೆ. ಮಕ್ಕಳು 10-12 ವರ್ಷ ವಯಸ್ಸಿನವರಾಗುವವರೆಗೂ ಈ ಬಗೆಯ ಬದಲಾವಣೆಗಳು ಕಣ್ಣಿನಲ್ಲಿ ಆಗುತ್ತಲೇ ಇರುತ್ತವೆ. ಈ ಸಂದರ್ಭದಲ್ಲಿ ಯಾವುದೇ ಊನವಾದರೂ ದೃಷ್ಟಿಗೆ ತೊಂದರೆಯೇ. ಇಂತಹ ದೋಷಗಳಲ್ಲಿ ಕಣ್ಣು ಗುಡ್ಡೆಯ ಅಡ್ಡಾದಿಡ್ಡಿ ಬೆಳವಣಿಗೆಯೂ ಒಂದು. ಕಣ್ಣ ಗುಡ್ಡೆ ಅಗಲಕ್ಕಿಂತ ತುಸು ಹೆಚ್ಚು ಉದ್ದವೇ ಬೆಳೆದಲ್ಲಿ ಮಯೋಪಿಯಾ ಕಾಣಿಸಿಕೊಳ್ಳುತ್ತದೆ. ಕಣ್ಣು ಕಾಣುವ ದೃಶ್ಯದ ಬಿಂಬ ಕಣ್ಣಿನ ಹಿಂಭಾಗದಲ್ಲಿರುವ ಪರದೆಯ ಮೇಲೆ ಬೀಳುವುದರ ಬದಲಾಗಿ ಅದರ ಮುಂದೆಯೇ ರೂಪುಗೊಳ್ಳುತ್ತದೆ. ದೃಷ್ಟಿ ಮಸುಕಾಯಿತು ಎನ್ನಿಸುತ್ತದೆ. ಬಾಲ್ಯದಲ್ಲಿ ಕಾಣಿಸುವ ಇಂತಹ ಮಯೋಪಿಯಾಗೆ ಹಲವಾರು ಕಾರಣಗಳಿವೆ. ಬೆಳೆಯುವ ವಯಸ್ಸಿನಲ್ಲಿ ಒಳ್ಳೆಯ ಆಹಾರ ದೊರೆಯದೇ ಇರುವುದು ಸಾಮಾನ್ಯವಾದ ಅಂಶ. ಇದಲ್ಲದೆ ತಂದೆ ತಾಯಂದಿರಲ್ಲಿ ದೃಷ್ಟಿದೋಷ ಇದ್ದಾಗ ಮಕ್ಕಳಲ್ಲಿಯೂ ಅದು ಕಾಣಿಸಿಕೊಳ್ಳಬಹುದು. ಜೊತೆಗೆ ಬಾಲ್ಯ ಅಂದರೆ 6-8 ವರ್ಷ ವಯಸ್ಸಿನೊಳಗೆ ಶಾಲೆಗೆ ಸೇರುವ ಸಮಯದಲ್ಲಿ ಮಕ್ಕಳ ನಡವಳಿಕೆಯು ದೃಷ್ಟಿದೋಷ ಬೆಳೆಯಲು ಕಾರಣವಾಗಬಹುದು. ಸದಾ ಮನೆಯೊಳಗೇ ಇರುವಂತಹ ದಿನದ ಬಹಳ ಹೊತ್ತು ಸಣ್ಣ ಅಕ್ಷರಗಳಿರುವ ಪುಸ್ತಕಗಳನ್ನು ಮಸುಕು ಬೆಳಕಿನಲ್ಲಿ ಓದುವ ಮಕ್ಕಳು ಹೈಸ್ಕೂಲಿಗೆ ಬರುವುದರೊಳಗೆ ಮಯೋಪಿಯಾಗೆ ಬಲಿಯಾಗುವುದು ಹೆಚ್ಚು. ಒಂದು ಅಂದಾಜಿನ ಪ್ರಕಾರ ಏಷ್ಯಾದ ಜನತೆಯಲ್ಲಿ 3-ಒಬ್ಬರಲ್ಲಿಯಾದರೂ ಮಯೋಪಿಯಾ ಕಾಣಿಸಿಕೊಳ್ಳುತ್ತದೆ. ಇತ್ತೀಚೆಗೆ ಮಯೋಪಿಯಾ ಉಂಟು ಮಾಡುವ ಕಾರಣಗಳಲ್ಲಿ ಸೇರ್ಪಡೆಯಾಗಿರುವ ಹೊಸದೊಂದು ಅಂಶ ಎಂದರೆ ಮೊಬೈಲು ಮೊದಲಾದ ಇಲೆಕ್ಟ್ರಾನಿಕ್ ಪರದೆಗಳ ಬಳಕೆ. ಇಲೆಕ್ಟ್ರಾನಿಕ್ ಪರದೆಗಳನ್ನು ಹೆಚ್ಚು ಬಳಸುವ ಮಕ್ಕಳಲ್ಲಿ ಮಯೋಪಿಯಾ ಬೆಳವಣಿಗೆ ಸಾಮಾನ್ಯವಾಗಿ ಕಂಡುಬರುತ್ತಿತ್ತು. ಅದಕ್ಕೆ ಪರದೆಯಿಂದ ಹೊಮ್ಮುವ ಬೆಳಕು ಕಾರಣವಿರಬಹುದೇ ಎನ್ನುವುದು ಗುಮಾನಿ. ಏಕೆಂದರೆ ಟಿವಿ, ಕಂಪ್ಯೂಟರು ಹಾಗೂ ಮೊಬೈಲು ಫೋನುಗಳಿಂದ ಹೊಮ್ಮುವ ಬೆಳಕಿನಲ್ಲಿ ಸೂರ್ಯನ ಬೆಳಕಿನಲ್ಲಿರುವ ಎಲ್ಲ ಅಂಶಗಳು ಇರುವುದಿಲ್ಲ. ಅದರಲ್ಲಿಯೂ ಮುಖ್ಯವಾಗಿ ನೇರಳೆಯ ಬಣ್ಣ ಕಾಣೆಯಾಗಿರುತ್ತದೆ. ಹಾಗಿದ್ದರೆ ಈ ಬಣ್ಣಕ್ಕೂ ಕಣ್ಣಿನ ಬೆಳವಣಿಗೆಗೂ ಸಂಬಂಧವೇನಾದರೂ ಇರಬಹುದೇ ಎನ್ನುವುದು ಗ್ರಿಡ್ಜ್ ತಂಡದ ಅನುಮಾನವಾಗಿತ್ತು. ಅದರಲ್ಲಿಯೂ ಕಣ್ಣು ಗುಡ್ಡೆ ಉದ್ದವಾಗಿ ಬೆಳೆಯುವಂತೆ ಮಾಡುವ ಆಪ್ಸಿನ್ 5 ಎನ್ನುವ ಪ್ರೋಟೀನಿಗೂ ಬೆಳಕಿಗೂ ಸಂಬಂಧ ಇರಬಹುದೇ ಎಂದು ಅನುಮಾನಿಸಿದ್ದರು. ಬೆಳಕಿಗೂ ಕಣ್ಣಿನ ಬೆಳವಣಿಗೆಗೂ ಸಂಬಂಧ ಇದೆ ಎಂಬುದನ್ನು ಇಲಿಗಳಲ್ಲಿ ನಡೆದ ಹಲವು ಸಂಶೋಧನೆಗಳು ನಿರೂಪಿಸಿದ್ದುವು. ಆದರೆ ಇಲಿಗಳ ಹಾಗೂ ಮನುಷ್ಯರ ಕಣ್ಣುಗಳಿಗೆ ಸಾಕಷ್ಟು ವ್ಯತ್ಯಾಸ ಇದೆ. ಹೀಗಾಗಿ ಗ್ರಿಡ್ಜ್ ತಂಡ ಅತ್ತ ಇಲಿಗಳಿಗೂ ಇತ್ತ ಮನುಷ್ಯನಂತಹ ಪ್ರೈಮೇಟುಗಳಿಗೂ ಹತ್ತಿರವಾದ ಸಂಬಂಧಿ ಎನ್ನಿಸಿದ ದೊಡ್ಡ ಹೆಗ್ಗಣ ಅಥವಾ ಮುಂಗುಸಿಯಂತೆ ತೋರುವ ಶ್ರೂ ಪ್ರಾಣಿಗಳನ್ನು ಅಧ್ಯಯನ ಮಾಡಿತು. ಈ ಪ್ರಾಣಿಗಳ ಮರಿಗಳು ಹುಟ್ಟಿದ ಹಲವಾರು ದಿನಗಳವರೆಗೆ ಕಣ್ಣು ತೆರೆಯುವುದೇ ಇಲ್ಲ. ಕಣ್ಣು ತೆರೆದ ನಂತರವೂ ಕಣ್ಣ ಗುಡ್ಡೆ ಬೆಳೆಯುತ್ತಿರುತ್ತದೆ. ಈ ಸಂದರ್ಭದಲ್ಲಿ ಇಲಿಗಳಲ್ಲಿ ಆಪ್ಸಿನ್ 5 ರಚಟುವಟಿಕೆ ಹೆಚ್ಚು. ಆದ್ದರಿಂದ ಈ ಮರಿಗಳ ಕಣ್ಣಿಗೆ ಬೇಕಿದ್ದ ಬಣ್ಣದ ಬೆಳಕು ತೋರಿಸಿ ಬೆಳವಣಿಗೆ ಹೇಗಾಗುತ್ತದೆ, ಕಣ್ಣಿನ

0: ದೃಷ್ಟಿ ಹೇಗೆ ತೋರುತ್ತದೆ ಎಂದು ಅಧ್ಯಯನ ಮಾಡಬಹುದು. ಈ ಪ್ರಾಣಿಗಳನ್ನು ಬಳಸಿಕೊಂಡು ಮರಿಗಳ ಕಣ್ಣುಗಳ ಮೇಲೆ ವಿವಿಧ ಬಣ್ಣದ ಬೆಳಕು ಬೀಳದಂತೆ ತರೆದಾಗ ಏನಾಗುತ್ತದೆ ಎಂದು ಗ್ರಿಟ್ಸ್ ತಂಡ ಅಧ್ಯಯನ ಮಾಡಲು ಹೊರಟಿತು. ಶ್ರೂಮರಿಗಳ ಕಣ್ಣಿಗೆ ಕನ್ನಡಕದಂತೆ ಒಂದು ಮಸೂರವನ್ನು ಅಳವಡಿಸಿ ಮಯೋಪಿಯಾವನ್ನು ಉಂಟು ಮಾಡಬಹುದು. ಕನ್ನಡಕವನ್ನು ಹಾಕಿದ 10 ದಿನಗಳಲ್ಲಿ ಆ ಕಣ್ಣು ಬೇರೆ ಕಣ್ಣುಗಳಿಗಿಂತಲೂ ಉದ್ದನಾಗಿ ಬೆಳೆಯುವುದರಿಂದ ಬಿಂಬ ಸ್ಪಷ್ಟವಾಗಿ ಮೂಡುವುದಿಲ್ಲ. ಬಿಂಬ ಎಲ್ಲಿ ಹೇಗೆ ಮೂಡುತ್ತದೆ ಎನ್ನುವುದನ್ನು ಅಳೆಯುವ ಸಾಧನಗಳಿವೆ. ಇವನ್ನು ಬಳಸಿ ಬಿಂಬಗಳು ಸ್ಪಷ್ಟವಾಗಿವೆಯೇ ಎಂದು ಗ್ರಿಟ್ಸ್ ತಂಡ ಗಮನಿಸಿತು. ಹೀಗೆ ಕೃತಕವಾಗಿ ಕಣ್ಣಿನಲ್ಲಿ ದೋಷವನ್ನು ಉಂಟು ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಕನ್ನಡಕಧಾರಿ ಶ್ರೂಗಳನ್ನು ವಿವಿಧ ಬಣ್ಣದ ಬೆಳಕಿನ ವಾತಾವರಣದಲ್ಲಿ ಬೆರೆಯಲು ಬಿಡಲಾಯಿತು. ಎಲ್ಇಡಿ ಬಲ್ಬುಗಳನ್ನು ಬಳಸಿ ನಿರ್ದಿಷ್ಟ ಬಗೆಯ ಬೆಳಕಷ್ಟೇ ಇರುವಂತೆ ಮಾಡಬಹುದು. ಈ ಎಲ್ಲ ಶ್ರೂಗಳಿಗೂ ಅಲ್ಟ್ರಾವೈಲೆಟ್ ಬೆಳಕು ಸಿಗುವಂತೆ ಮಾಡಲಾಗಿತ್ತು. ಅಲ್ಟ್ರಾವೈಲೆಟ್ ಕಿರಣಗಳು ಸಾಮಾನ್ಯ ಬೆಳವಣಿಗೆಗೆ ಅಗತ್ಯ. ಹೀಗೆ ನಿರ್ದಿಷ್ಟ ಬೆಳಕು ಮಾತ್ರವೇ ಇಲ್ಲದಿದ್ದರೆ ಕಣ್ಣಿನ ಬೆಳವಣಿಗೆಗೆ ಏನಾಗುತ್ತದೆ ಎಂದು ತಿಳಿಯಲು ಗ್ರಿಟ್ಸ್ ತಂಡ ಪ್ರಯತ್ನಿಸಿದೆ. ಅಲ್ಟ್ರಾವೈಲೆಟ್ ಕಿರಣಗಳನ್ನಷ್ಟೇ ನೀಡಿದಾಗ ಶ್ರೂಗಳಲ್ಲಿ ಮಯೋಪಿಯಾ ಕಡಿಮೆ ಕಾಣಿಸಿಕೊಂಡಿತ್ತು. ಅಲ್ಟ್ರಾವೈಲೆಟ್ ಕಿರಣಗಳು ಇಲ್ಲದಿದ್ದಾಗ ಇಲಿಗಳ ಕಣ್ಣಗುಡ್ಡೆಗಳ ಬೆಳವಣಿಗೆ ಕುಂದುತ್ತಿತ್ತು. ಆದರೆ ಶ್ರೂಗಳಲ್ಲಿ ಹೀಗಾಗಿರಲಿಲ್ಲ. ಹಾಗಿದ್ದರೆ ಇನ್ಯಾವ ಬೆಳಕು ಇದಕ್ಕೆ ಕಾರಣವಿರಬಹುದು ಎಂದು ಗ್ರಿಟ್ಸ್ ತಂಡ ಪರಿಶೀಲಿಸಿತು. ನೇರಳೆ ಹಾಗೂ ನೀಲಿ ಬಣ್ಣಗಳ ನಡುವೆ ಇರುವ ಇಂಡಿಗೋ ಎನ್ನುವ ಬಣ್ಣದ ಕಿರಣಗಳನ್ನು ನೀಡಿದಾಗ ಕನ್ನಡಕ ಧರಿಸಿದ್ದರೂ ಶ್ರೂಗಳ ಕಣ್ಣುಗಳು ಸಾಮಾನ್ಯದಂತೆ ಬೆಳೆದಿದ್ದುವು. ಮಯೋಪಿಯಾ ಕಡಿಮೆಯಾಗಿತ್ತು. ಗ್ರಿಟ್ಸ್ ತಂಡ ಇನ್ನೂ ಒಂದು ಪ್ರಯೋಗ ನಡೆಸಿದೆ. ಸಾಮಾನ್ಯವಾಗಿ ನಮ್ಮ ಪರಿಸರದಲ್ಲಿ ಮಯೋಪಿಯಾವನ್ನು ಕುಗ್ಗಿಸುವಷ್ಟು ಪ್ರಖರವಾಗಿ ಈ ಇಂಡಿಗೋ ಬಣ್ಣ ಎಲ್ಲಿರುತ್ತದೆ ಎಂದು ಗಣಕಯಂತ್ರಗಳನ್ನು ಬಳಸಿ ಪರಿಶೀಲಿಸಿದೆ. ಅದರ ಪ್ರಕಾರ ಬಿಸಿಲು ಪ್ರಖರವಾಗಿರುವಾಗ, ಅಂದರೆ ನಟ್ಟನಡು ಮಧ್ಯಾಹ್ನದಲ್ಲಿ ಹಚ್ಚ ಹಸಿರು ಸಸ್ಯರಾಶಿ ಇರುವಲ್ಲಿ ಈ ಬಣ್ಣದ ಪ್ರಮಾಣ ಹೆಚ್ಚು. ಮನೆಯೊಳಗೆ ಇರುವ ಯಾವ ದೀಪದ ಬೆಳಕಿನಲ್ಲಿಯೂ ಇದು ಅಷ್ಟು ಗಾಢವಾಗಿರುವುದಿಲ್ಲ. ಅಂದರೆ ಅರ್ಥ ಇಷ್ಟೆ, ಸಹಜವಾಗಿಯೇ ಮಯೋಪಿಯಾ ಬೆಳೆಯದಂತೆ ತಡೆಯುವ ಬೆಳಕು ಬಯಲಿನಲ್ಲಿದೆ, ಮನೆಯೊಳಗೆ ಇಲ್ಲ. ಅಂದರೆ ಮನೆಯೊಳಗೆ ಹೆಚ್ಚು ಕಾಲ ಕಳೆಯುವುದರಿಂದ ಮಯೋಪಿಯಾ ಬೆಳೆಯಲು ಅನುಕೂಲ ಮಾಡಿಕೊಟ್ಟ ಹಾಗೆ. ಗ್ರಿಟ್ಸ್ ತಂಡ, ಈ ಬಣ್ಣದ ಬೆಳಕು ಮನುಷ್ಯರ ಕಣ್ಣಿನ ಬೆಳವಣಿಗೆಯನ್ನು ಇದೇ ರೀತಿ ಬಾಧಿಸುತ್ತದೆಯೋ ಎಂದು ಪರೀಕ್ಷಿಸಿಲ್ಲ ಎನ್ನಿ. ಆದರೆ ಆಪ್ಸಿನ್ 5 ಮನುಷ್ಯರಲ್ಲಿಯೂ ಇಲಿಗಳಂತೆಯೇ ಕಣ್ಣು ಬೆಳೆಯುತ್ತಿರುವ ಸಂದರ್ಭದಲ್ಲಿ ಹೆಚ್ಚು ಕಾಣಿಸಿಕೊಳ್ಳುತ್ತದೆ. ಅಂದ ಮೇಲೆ ಅದಕ್ಕೆ ಏನೋ ಪ್ರಮುಖ ಪಾತ್ರವಿದೆ. ಅದು ಊಹಿಸಿದಂತೆಯೇ ಇಂಡಿಗೋ ಬಣ್ಣವನ್ನು ಅವಲಂಬಿಸಿದ್ದರೆ ಕಣ್ಣು ಬೆಳೆಯುತ್ತಿರುವ ಸಮಯದಲ್ಲಿ, ಅಂದರೆ ಬಾಲ್ಯದಲ್ಲಿ, ಹೊರಗಿನ ಪರಿಸರದಲ್ಲಿ ಹೆಚ್ಚೆಚ್ಚು ಸಮಯ ಕಳೆಯುವುದು ಒಳ್ಳೆಯದು. ಹೊರಗೆ ಹಸಿರಿನ ಜೊತೆಗೆ ಇಂಡಿಗೋ ಬಣ್ಣವು ಕಾಣುವುದರಿಂದ ಕಣ್ಣಿಗೆ ಮಯೋಪಿಯಾ ತಟ್ಟುವುದು ಕಡಿಮೆಯಾದೀತು. ಇದು ಸಾಧ್ಯವೇ ಇಲ್ಲವೆಂದಲ್ಲಿ ಮನೆಯೊಳಗಿರುವ ದೀಪಗಳನ್ನೇ ಇಂಡಿಗೋ ಬಣ್ಣ ಬೀರುವಂತೆ ಮಾರ್ಪಡಿಸಬೇಕಾಗಬಹುದು ಎಂದು ಗ್ರಿಟ್ಸ್ ತಂಡ ತರ್ಕಿಸಿದೆ. ಅಂದರೆ ಅರ್ಥ ಇಷ್ಟೆ, ಅರೆಗಣ್ಣು ನಮದೆಂದು ಕೊರಕೊರಗಿ ಫಲವೇನು, ಅರೆ ಬೆಳಕು ಮನೆಯೊಳೆಂದೊರಲಿ ಸುಖವೇನು ಎಂದು ಡಿವಿಜಿಯವರ ಮಾತುಗಳನ್ನು ಸ್ವಲ್ಪ ತಿದ್ದಬೇಕಿದೆ.
1: ನಡೆದಿದೆ ವಿಕಾಸ, ಮಂಗನಿಂದ ಮಾನವನಾದ ಎಂದು ವಿಕಾಸದ ಕತೆ ಹೇಳುವಾಗ ಅದು ಹೇಗೆ ತೋರಿಸಿ ನೋಡುವ ಎಂದು ಪ್ರಶ್ನಿಸುವವರಿದ್ದಾರೆ. ವಿಕಾಸ ಎನ್ನುವುದು ನೂರಾರು ಸಂತತಿಗಳ ಅವಧಿಯಲ್ಲಿ ನಡೆಯುವ ಬದಲಾವಣೆ ಎಂದು ಹೇಳಿದರೂ ಅದಕ್ಕೆ ಸಾವಿರಾರು ವರ್ಷಗಳು ಬೇಕು ಎಂದರೂ ಈ ಪ್ರಶ್ನೆ ಇದ್ದೇ ಇರುತ್ತದೆ. ಇದಕ್ಕೆ ಕಾರಣ ಇಷ್ಟೇ, ವಿಕಾಸದಿಂದಾಗಿ ಪ್ರಾಣಿಗಳ ಪ್ರಕೃತಿ, ವಿಶೇಷವಾಗಿ ದೇಹದ ಅಂಗಗಳಲ್ಲಿ ಬದಲಾವಣೆಗಳು ಆಗುತ್ತಿರುವುದರ ಬಗ್ಗೆ ಪುರಾವೆಗಳಿಲ್ಲ. ಹಿಂದೆ ಇದ್ದುದವುಗಳಿಂದ ಬದಲಾಗಿರುವುದಕ್ಕೆ ಸಾಕಷ್ಟು ಪುರಾವೆಗಳು ಸಿಗುತ್ತವೆ. ಆದರೆ ಇಂದು ಆಗುತ್ತಿರುವ ಪರಿಸರದ ಬದಲಾವಣೆಗಳು ವಿಕಾಸಕ್ಕೆ ಹಾದಿ ಮಾಡಿಕೊಡುತ್ತಿವೆಯೇ ಎಂದರೆ ಕಾಣಿಸುವ ಪುರಾವೆಗಳು ಇರಬಹುದೇ? ಇದು ಪ್ರಶ್ನೆ. ಇಂತಹ ಪುರಾವೆಗಳು ಸಿಗುವವರೆಗೂ ವಿಕಾಸದ ಬಗ್ಗೆ ಅನುಮಾನ ಇದ್ದೇ ಇರುತ್ತದೆ. ಇದೀಗ ಈ ಅನುಮಾನಗಳನ್ನು ಪರಿಹರಿಸುವ ಮತ್ತೊಂದು ಪುರಾವೆ ಸಿಕ್ಕಿದೆಯಂತೆ. ಅಮೆರಿಕೆಯ ಪ್ರಿನ್ಸ್ಟನ್ ವಿಶ್ವವಿದ್ಯಾನಿಲಯದ ಪರಿಸರ ಮತ್ತು ವಿಕಾಸ ವಿಜ್ಞಾನಿ ಶೇನ್ ಕ್ಯಾಂಬೆಲ್ ಸ್ಟೇಟನ್ ಮತ್ತು ಸಂಗಡಿಗರು ಹಲ್ಲಿಯೊಂದರಲ್ಲಿ ವಿಕಾಸ ಆಗುತ್ತಿರುವುದನ್ನು ಪತ್ತೆಹಚ್ಚಿದ್ದಾರೆ. ಅಮೆರಿಕೆಯ ಪಶ್ಚಿಮ ಕರಾವಳಿಯನ್ನು ಪ್ರತಿ ವರ್ಷವೂ ತಾಕುವ ಚಂಡಮಾರುತಗಳಿಂದಾಗಿ ಅಲ್ಲಿನ ಕೆಲವು ದ್ವೀಪಗಳಲ್ಲಿ ವಾಸಿಸುವ ಹಲ್ಲಿಗಳ ದೇಹ ರಚನೆಯಲ್ಲಿ ಬದಲಾವಣೆ ಆಗಿದೆ ಎಂದು ಇವರು ಕರೆಂಟ್ ಬಯಾಲಜಿ ಪತ್ರಿಕೆಯಲ್ಲಿ ಇತ್ತೀಚೆಗೆ ವರದಿ ಮಾಡಿದ್ದಾರೆ. ವಿಕಾಸ ಅಂದರೆ ಏನೆಂದು ಗೊತ್ತಿದೆಯಲ್ಲ? ಇಂದಿದ್ದ ಪ್ರಾಣಿಗಳು ನಿಧಾನವಾಗಿ ಬದಲಾಗುತ್ತಾ

ಮುಂದೊಮ್ಮೆ ಬೇರೆ ಯಾವುದೋ ಹೊಸ ಪ್ರಾಣಿಯಂತೆ ಕಾಣಲು ಆರಂಭಿಸುತ್ತವೆ. ಇದನ್ನೇ ವಿಕಾಸ ಎನ್ನುತ್ತೇವೆ. ಮಂಗನಿಂದ ಮಾನವ ಎನ್ನುವ ಮಾತು ಬಂದಿದ್ದು ಇದೇ ಕಾರಣದಿಂದ. ಮಂಗನಂತಹ ಒಂದು ಪ್ರಾಣಿ ಇತ್ತು. ಅದರ ಸಂತತಿಗಳಲ್ಲಿ ಕೆಲವು ಸ್ವಲ್ಪ ಬದಲಾಗಿದ್ದವು. ಆ ಸಂತತಿಗಳೇ ಹೆಚ್ಚೆಚ್ಚು ಆದಾಗ ಅವು ಬೇರೆಯದೇ ಪ್ರಾಣಿಗಳಾದವು. ಅವುಗಳಲ್ಲಿ ಒಂದು ಮಾನವನಂತಾಯಿತು, ಕೆಲವು ವಾನರಗಳಾದವು, ಮಂಗನಂತವೂ ಕೆಲವು ಹಾಗೆಯೇ ಉಳಿದವು. ಹೀಗೆ ಬದಲಾವಣೆಗಳಿಂದ ಹೊಸದೊಂದು ಪ್ರಭೇದ ಹುಟ್ಟುವುದನ್ನೇ ವಿಕಾಸ ಎನ್ನುತ್ತೇವೆ. ಜೀವಿಗಳಲ್ಲಿ ವಿಕಾಸ ಆಗುವುದಕ್ಕೆ ಎಷ್ಟು ಕಾಲ ಬೇಕು ಎನ್ನುವುದಕ್ಕೆ ಅಳತೆಗಳಿಲ್ಲ. ಕೆಲವು ಜೀವಿಗಳಲ್ಲಿ ಅದು ಹಲವು ವರ್ಷಗಳಲ್ಲಿ ಆಗಬಹುದು. ಇನ್ನು ಕೆಲವದರಲ್ಲಿ ಸಾವಿರಾರು ಅಥವಾ ಲಕ್ಷಾಂತರ ವರ್ಷಗಳಾಗಬಹುದು. ಜಿರಳೆಗಳಂತಹ ಕೆಲವು ಯಾವ ಬದಲಾವಣೆಯೂ ಆಗದೆಯೇ ಇದ್ದಂತೆಯೇ ಉಳಿಯಬಹುದು. ಇದರರ್ಥ ಬದಲಾವಣೆ ಆಗಿರಲಿಲ್ಲ ಅಂತಲ್ಲ. ಬದಲಾದ ರೂಪುಗಳು ಸಂತತಿಗಳನ್ನು ಹೆಚ್ಚೆಚ್ಚು ಮಾಡಿಕೊಳ್ಳಲಾಗದೆ ನಶಿಸಿ ಹೋದವು ಅಂತಷ್ಟೇ. ಅಂದರೆ ಜೀವಿಗಳಲ್ಲಿ ತೋರುವ ಮಾರ್ಪಾಡುಗಳ ಜೊತೆಗೆ ಅವುಗಳ ಸಂತತಿಗಳಲ್ಲಿಯೂ ಆ ಮಾರ್ಪಾಡುಗಳು ಹೆಚ್ಚೆಚ್ಚು ಇರಬೇಕು ಎಂದರ್ಥ ಅಷ್ಟೇ. ಈ ಅರ್ಥದಲ್ಲಿ ಮಾರ್ಪಾಡುಗಳು ಉಳಿಯಬೇಕೆಂದರೆ ಸಂತತಿಗಳು ಬೆಳೆಯಬೇಕು, ಅಂದರೆ ತಲೆ ತಲಾಂತರವಾಗಿ ಈ ಬದಲಾವಣೆಗಳು ಕಾಣಿಸಿಕೊಳ್ಳಬೇಕು ಅಂದಷ್ಟೇ. ಹೀಗೆ ಅನುವಂಶೀಯವಾಗಿ ಉಳಿದುಕೊಂಡ ಬದಲಾವಣೆಗಳು ಉಳಿದುಕೊಂಡಾಗಷ್ಟೇ ಹೊಸದೊಂದು ಪ್ರಭೇದ ಹುಟ್ಟುತ್ತದೆ. ಆದರೆ ಜೀವಿಯಲ್ಲಿ ಕಾಣಿಸಿಕೊಳ್ಳುವ ಎಲ್ಲಾ ಬದಲಾವಣೆಗಳು, ಮಾರ್ಪಾಡುಗಳು ಮುಂದಿನ ಸಂತತಿಯವರೆಗೆ ಹೋಗುವುದಿಲ್ಲ. ಅವು ಲಾಭದಾಯಕವಾಗಿದ್ದರೆ ಮಾತ್ರ ಉಳಿದುಕೊಳ್ಳುತ್ತದೆ. ಹೀಗೆ ಕೆಲವು ಅಳಿದು ಕೆಲವು ಉಳಿಯುವುದನ್ನು ನಿಸರ್ಗದ ಆಯ್ಕೆ ಎಂದು ಚಾರ್ಲ್ಸ್ ಡಾರ್ವಿನ್ ಕರೆದ. ಅನೇಕ ರೂಪುಗಳಲ್ಲಿ ಕೆಲವಷ್ಟೇ ಉಳಿದು ಬೆಳೆದು ವಿಕಾಸ ಆಗುವುದಕ್ಕೆ ಈ ನಿಸರ್ಗದ ಆಯ್ಕೆಯ ಮೂಲ. ವಿಕಾಸವನ್ನು ದೂಡುವ ಬಲ ಎಂದು ಅರ್ಥೈಸಿದ. ಆಹಾರದ ಕೊರತೆ, ಆಹಾರಕ್ಕಾಗಿ ಸ್ಪರ್ಧೆ, ಸಂಗಾತಿಗಾಗಿ ಸ್ಪರ್ಧೆ, ಸಂತಾನೋತ್ಪತ್ತಿಯ ಸಾಮರ್ಥ್ಯದಲ್ಲಿ ವ್ಯತ್ಯಾಸ, ಬೆಟ್ಟ ಗುಡ್ಡಗಳು, ನದಿ ಸಮುದ್ರಗಳಂತಹ ಭೌಗೋಳಿಕ ರಚನೆಗಳು ವಲಸೆಗೆ ಅಡ್ಡಿಯಾಗುವುದು, ಬೇಟೆಗಾರ ಪ್ರಾಣಿಗಳ ಕಾಟ ಇತ್ಯಾದಿಗಳಿಂದಾಗಿ ಯಾವುದೇ ಜೀವಿ ಸಮೂಹದಲ್ಲಿ ಇರುವ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಹಿರಿದಾಗಿ ಪ್ರತ್ಯೇಕ ಜೀವಿಯಂತಾಗುತ್ತದೆ ಎಂದು ಇಂದು ಗುರುತಿಸಲಾಗಿದೆ. ಇಂತಹ ವಿದ್ಯಮಾನಗಳನ್ನೇ ನಿಸರ್ಗದ ಆಯ್ಕೆಯ ಬಲ ಅಂತಲೂ, ಇದಕ್ಕೆ ಅಗತ್ಯವಾದ ವ್ಯತ್ಯಾಸಗಳು ಸಮೂಹದಲ್ಲಿ ಸಹಜವಾಗಿಯೇ ತಳಿಗುಣಗಳಲ್ಲಿನ ದೋಷ ಅಥವಾ ವ್ಯತ್ಯಾಸಗಳಿಂದ ಉದ್ಭವಿಸಿರುತ್ತವೆ ಎಂದು ಈಗ ನಂಬಲಾಗಿದೆ. ಆದರೆ ಈ ರೀತಿಯ ವಿಕಾಸದ ಪ್ರಕ್ರಿಯೆಯೆಂದು ನೇರವಾಗಿ ಕಾಣುವುದು ಕಷ್ಟವಾಗಿತ್ತು. ಲಕ್ಷಾಂತರ ವರ್ಷಗಳಷ್ಟು ಹಳೆಯ ಶಿಲೆಗಳಲ್ಲಿರುವ ಪಳೆಯುಳಿಕುಗಳು ಅಂದಿನ ಜೀವಿಗಳ ಬಗ್ಗೆ ಪುರಾವೆಯಾಗಿದ್ದವು. ಅಂದಿಗೂ ಇಂದಿಗೂ ವ್ಯತ್ಯಾಸಗಳಿವೆ ಎನ್ನುವುದರಿಂದಾಗಿ ವಿಕಾಸ ಆಗಿದೆ ಎಂದು ಸ್ಪಷ್ಟವಾಗುತ್ತಿತ್ತು. ಆದರೆ ಇದೀಗ ವಿಕಾಸದ ಈ ಎಲ್ಲ ಹಂತಗಳನ್ನು ನೇರವಾಗಿ ನಮ್ಮ ಜೀವಿತ ಕಾಲದಲ್ಲಿಯೇ ನೋಡುವುದು ಸಾಧ್ಯವಾಗಿದೆ. ಕೇವಲ ಕೆಲವೇ ತಲೆಮಾರುಗಳ ಅಂತರದಲ್ಲಿ ಹಳ್ಳಿಯಲ್ಲಿ ಹೊಸದೊಂದು ಪ್ರಭೇದವೇ ಏನು ಎನ್ನುವಂತಹ ವ್ಯತ್ಯಾಸ ಪತ್ತೆಯಾಗಿದೆ. ಹಳ್ಳಿಗಳ ಈ ಕಥೆ ಆರಂಭವಾಗಿದ್ದು 10 ವರ್ಷಗಳ ಹಿಂದೆ. ಆಗ ಕೆಲವೇ ತಿಂಗಳುಗಳ ಅಂತರದಲ್ಲಿ ಇರ್ಮಾ ಮತ್ತು ಮರಿಯಾ ಎನ್ನುವ ಎರಡು ಪ್ರಬಲ ಚಂಡಮಾರುತಗಳು ಅಮೆರಿಕದ ಪಶ್ಚಿಮ ಕರಾವಳಿಯನ್ನು ಬಾಧಿಸಿದ್ದವು. ಅಲ್ಲಿ ಚೆಲ್ಲಾಪಿಲ್ಲಿಯಾಗಿರುವ ಪುಟ್ಟ ಪುಟ್ಟ ದ್ವೀಪಗಳು ಹಲವು ಇವುಗಳ ದಾಳಿಯಲ್ಲಿ ಜರ್ಜರಿತವಾಗಿದ್ದವು. ಅಂತಹ ದ್ವೀಪಗಳಲ್ಲಿ ಟರ್ಕ್ ಮತ್ತು ಕೈಕೋ ದ್ವೀಪ ಸಮೂಹವು ಒಂದು. ಈ ದ್ವೀಪ ಸಮೂಹದಲ್ಲಿ ಎರಡು ನಡುಗಡ್ಡೆಗಳು ವಿಜ್ಞಾನಿಗಳಿಗೆ ಬಹಳ ವಿಶೇಷ ಎನ್ನಿಸಿವೆ. ವಾಟರ್ಕೆ ಮತ್ತು ಪೈನ್ಕೆ ಎನ್ನುವ ಈ ದ್ವೀಪಗಳ ಭೌಗೋಳಿಕ ರಚನೆ ಹಾಗೂ ಸಸ್ಯರಾಶಿಯಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ. ಪೈನ್ಕೆಯಲ್ಲಿ ಎತ್ತರೆತ್ತರದ ಮರಗಳ ದಟ್ಟ ಕಾಡಿದೆ. ವಾಟರ್ಕೆಯಲ್ಲಿ ಪೊದೆಗಳೇ ಜಾಸ್ತಿ. ಇದರಿಂದಾಗಿಯೋ ಏನೋ ಈ ಎರಡು ದ್ವೀಪಗಳಲ್ಲಿಯೂ ಇರುವ ಹಳ್ಳಿಗಳ ರಚನೆಯಲ್ಲಿಯೂ ವ್ಯತ್ಯಾಸಗಳಿವೆ. ಒಂದೇ ಪ್ರಭೇದಗಳಾದರೂ ಪೊದೆಗಳಿರುವ ನಡುಗಡ್ಡೆಯಲ್ಲಿ ಮುಂಗಾಲು ಹಿಂಗಾಲು ಎರಡೂ ಹೆಚ್ಚು ಕಡಿಮೆ ಸಮವಾಗಿರುವ ಹಳ್ಳಿಗಳಿವೆ. ಅದೇ ಎತ್ತರೆತ್ತರದ ದಪ್ಪನೆ ಮರಗಳಿರುವ ಕಡೆ ಹಿಂಗಾಲು ಉದ್ದವಿರುವ ಮುಂಗಾಲು ಕಿರಿದಾಗಿರುವ ಹಳ್ಳಿಗಳಿವೆ. ಚಂಡಮಾರುತದ ದಾಳಿಯ ನಂತರ ಹಳ್ಳಿಗಳಲ್ಲಿ ಇನ್ನೊಂದು ವ್ಯತ್ಯಾಸವನ್ನು ವಿಜ್ಞಾನಿಗಳು ಗುರುತಿಸಿದ್ದರು. ಉದ್ದ ಹಿಂಗಾಲಿನ ಹಳ್ಳಿಗಳಲ್ಲಿ ಹಿಂಗಾಲಿನ ಒಂದು ಬೆರಳು ಗಿಡ್ಡನಾಗಿದ್ದ ಹಳ್ಳಿಗಳು ಹೆಚ್ಚೆಚ್ಚು ಕಂಡುಬಂದಿದ್ದವು. ಎರಡು ಬಗೆಯ ಹಳ್ಳಿಗಳಲ್ಲಿಯೂ ಹಿಂಗಾಲಿನ ಒಂದು ಬೆರಳು ಗಿಡ್ಡನಾಗಿರುವ ಬಗೆಗಳು ಕಂಡುಬಂದವು. ಕೆಲವು ವಿಜ್ಞಾನಿಗಳು ಈ ಗಿಡ್ಡ ಬೆರಳಿನಿಂದಾಗಿ ಹಳ್ಳಿಗಳು ಮರಕ್ಕೆ ಭದ್ರವಾಗಿ ಆತುಕೊಂಡಿರಬೇಕು, ಹೀಗಾಗಿ ಅವು ಚಂಡಮಾರುತದ ದಾಳಿಯಿಂದ ತಪ್ಪಿಸಿಕೊಂಡಿರಬೇಕು ಎಂದು ತರ್ಕಿಸಿದ್ದರು. ಈ ಕಾರಣವೇ ಸರಿಯೆಂದಾದರೆ ಇದು ನೈಸರ್ಗಿಕ ವಿನೋಪವೊಂದು ವಿಕಾಸಕ್ಕೆ ಹಾದಿ ಮಾಡಿಕೊಟ್ಟಿರುವ ಕಥೆಯೆಂದಾಗುತ್ತದೆ. ಚಂಡಮಾರುತ ಆಗಾಗ್ಗೆ ಕಾಡುವ ಈ ದ್ವೀಪಗಳಲ್ಲಿ ಮರಕ್ಕೆ ಭದ್ರವಾಗಿ ಆತುಕೊಳ್ಳುವ ಸಾಮರ್ಥ್ಯ ಬದುಕಿ ಉಳಿಯಲು ಅವಶ್ಯವಾದಂತೆಯೇ. ಆದ್ದರಿಂದ ಇದು ಹೊಸ ವಿಕಾಸ ಇರಬೇಕು ಎನ್ನುವುದು ಊಹೆಯಾಗಿತ್ತು. ಈ ಊಹೆ ನಿಜ ಎಂದಾದರೆ ಎರಡೂ ದ್ವೀಪಗಳಲ್ಲಿ ಇರುವ ಎರಡೂ ಬಗೆಯ ಹಳ್ಳಿಗಳಲ್ಲಿ ಎಲ್ಲದರಲ್ಲಿಯೂ ಚಂಡಮಾರುತಕ್ಕೂ ಮುನ್ನ ಇದ್ದವುಗಳು ಹಾಗೂ ಅನಂತರದ ದಿನಗಳಲ್ಲಿ ಕಂಡುಬರುವವುಗಳ ಹಿಂಗಾಲಿನ ಅದೇ ಬೆರಳು ಗಿಡ್ಡವಾಗಿರಬೇಕಿತ್ತು. ಇದು ನಿಜವೇ ಎಂದು ಪರೀಕ್ಷಿಸಲು ಕ್ಯಾಂಪ್ಬೆಲ್ ತಂಡ

ಚಂಡಮಾರುತದ ದಾಳಿಗೆ ಮುನ್ನ ಸಂಗ್ರಹಿಸಿದ್ದ ಹಲ್ಲಿಗಳ ಹಾಗೂ ಅನಂತರದ ದಿನಗಳಲ್ಲಿ ಸಂಗ್ರಹಿಸಿದ್ದ ಹಲ್ಲಿಗಳ ಡಿಎನ್ಎಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ್ದಾರೆ. ಅದರಲ್ಲಿಯೂ ವಿಶೇಷವಾಗಿ ಹೆಪಾರಿನ್ ಸಲ್ಫೇಟ್ 6O ಟ್ರಾನ್ಸ್ಫರೇಸ್ ಎನ್ನುವ ಕಿಣ್ವ ತಯಾರಿಸುವ ಜೀನಿನಲ್ಲಿ ವ್ಯತ್ಯಾಸಗಳಿವೆಯೇ ಎಂದು ಗಮನಿಸಿದರು. ಹಲ್ಲಿಗಳಲ್ಲಿ ಕಾಲು ಕೈಗಳು ರೂಪುಗೊಳ್ಳುವಾಗ ಈ ಕಿಣ್ವ ಬಲು ಚಟುವಟಿಕೆಯಿಂದ ಇರುತ್ತದೆ. ದ್ವೀಪದಲ್ಲಿ ಕಂಡುಬಂದ ಹಲ್ಲಿಗಳೆಲ್ಲದರಲ್ಲಿಯೂ ಈ ಜೀನಿನ

0: ಯ ಭ್ರೂಣಗಳು ಬೆಳೆಯುತ್ತಿರುವಾಗ ಇದೇ ಜೀನ್ ಇರುವೆಡೆ ಕ್ರಿಸ್ಪರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಡಿಎನ್ಎಯನ್ನು ಬದಲಾಯಿಸಿದರು. ಆ ಭ್ರೂಣಗಳ ಕಾಲುಗಳಲ್ಲಿ ಒಂದು ಬೆರಳು ಗಿಡ್ಡವಾಗಿತ್ತು. ಅರ್ಥಾತ್ ಈ ಬದಲಾವಣೆ ಇತ್ತೀಚಿನದು, ಹಾಗೂ ಅದುವೇ ಗಿಡ್ಡ ಕಾಲ್ಬೆರಳುಗಳಿಗೆ ಕಾರಣ. ಈ ವ್ಯತ್ಯಾಸ ಉಂಟಾಗಿದ್ದು ಚಂಡಮಾರುತದಿಂದಲೇ, ಏಕೆಂದರೆ ಅದಕ್ಕೂ ಮುನ್ನ ಇದ್ದ ಹಲ್ಲಿಗಳಲ್ಲಿ ಇಷ್ಟೊಂದು ವ್ಯತ್ಯಾಸಗಳಿರಲಿಲ್ಲ ಎಂದು ಕ್ಯಾಂಪ್ಬೆಲ್ ತಂಡ ತೀರ್ಮಾನಿಸಿದೆ. ಇದು ಪ್ರಕೃತಿ ವಿಕೋಪವೊಂದು ಇಡೀ ಜೀವಿ ಸಮೂಹವನ್ನು ಅಳಿಸಿಹಾಕುವ ಬದಲಾಗಿ ಅದರ ತಳಿಗುಣಗಳಲ್ಲಿ ಅನುಕೂಲಿಯಾಗಿದ್ದುದನ್ನು ಆಯ್ದು ಹೊಸದೊಂದು ಬಗೆ ರೂಪುಗೊಳ್ಳಲು ನೆರವಾಗಿರುವುದಕ್ಕೆ ಪುರಾವೆಯಾಗಿದೆ. ಹವಾಗುಣ ಬದಲಾಗುತ್ತಿರುವ ಈ ದಿನಗಳಲ್ಲಿ ಹಲ್ಲಿಗಳಂತಹ ಹಲವು ಜೀವಿಗಳಲ್ಲಿ ಈ ಬಗೆಯ ವ್ಯತ್ಯಾಸಗಳು ಕಾಣಿಸಿಕೊಳ್ಳುತ್ತಿರಬಹುದು ಎನ್ನುವ ಊಹೆ ಈಗ ಬಲವಾಗಿದೆ. ಯಾವ್ಯಾವ ಜೀವಿಗಳು ಈ ಬದಲಾವಣೆಗೆ ತುತ್ತಾಗುತ್ತವೋ, ಹೇಗೆ ಬದಲಾಗುತ್ತವೋ ಕಾಲವೇ ಹೇಳಬೇಕು.
1: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣ ಧ್ವನಿ ಶ್ರೀಮತಿ ಸುಮನ ಮೈಸೂರು, ಹಾಗೂ ಎಐ ಧ್ವನಿಗಳು

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಏನಿ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
5: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
6: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
5: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ಮ ಬಂದಿರೋದು.
6: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
5: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
6: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
4: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
5: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾಯಿ ರೋಗ ಎಲ್ಲ ಬಂದ್ಬಿಡ್ತದೆ.
4: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವ ಕುಮಾರ?
5: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
4: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
6: ಊತಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
4: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
5: ಇದು ನಮ್ ಸಿದ್ದಣ್ಣ ಅಂದ್ರೆ, ನಮ್ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
6: ಇದು ಕಲಾಕುಮಾರ ಮಾತು ಅಂದ್ರೆ,
7: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ

0: ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ, ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
0: ಮೂರನೆಯದು ಬಲ, ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣ ಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಇನ್ನು ಮುಂದೆ ಕೇಳಿ ಬರೋಣ ಕಲರವ. ಸರಗೂರು ತಾಲೂಕಿನ ಕಲ್ಲಹಳ್ಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧನು. ನಾನು 5ನೇ ತರಗತಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಲ್ಲಾಳ. ಪ್ರಾರ್ಥನೆ.

ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇಕ್ಷಾ. ನನ್ನ ಶಾಲೆಯ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ, ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರ ತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ

ಸಂವಿಧಾನ ಸಭೆಯಲ್ಲಿ 1949 ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಭಾರತ್ ಮಾತೆ. ಧನ್ಯವಾದಗಳು.

ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧನು. ನಾನು 5ನೇ ತರಗತಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಲ್ಲಾಳ. ನಾವು ಕನ್ನಡಮ್ಮನ ಅರಕೆ ಪದ್ಯ ಹೇಳುತ್ತೇವೆ.

ವಿಷಯಗಳು. ಇಂದು ನಾವು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. 1947 ಆಗಸ್ಟ್ 15ರಂದು ಭಾರತವು ಬ್ರಿಟಿಷರಿಂದ ಮುಕ್ತಿ ಹೊಂದಿತು. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಸೇರಿದಂತೆ ಅನೇಕ ನಾಯಕರು ದೇಶಕ್ಕಾಗಿ ಹೋರಾಡಿದರು. ಅವರ ತ್ಯಾಗ ಮತ್ತು ಬಲಿದಾನವನ್ನು ನಾವು ಸದಾ ಸ್ಮರಿಸಬೇಕು. ನಮ್ಮ ದೇಶವನ್ನು ಪ್ರೀತಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ನಾವು ಉತ್ತಮ ಪ್ರಜೆಗಳಾಗಿ ದೇಶದ ಅಭಿವೃದ್ಧಿಗೆ ಶ್ರಮಿಸೋಣ. ಸಂವಿಧಾನವನ್ನು ಗೌರವಿಸಿ ಶಾಂತಿ ಮತ್ತು ಏಕತೆಯನ್ನು ಕಾಪಾಡೋಣ. ನಮ್ಮ ಭಾರತವನ್ನು ಇನ್ನಷ್ಟು ಬಲಿಷ್ಠ ಮತ್ತು ಸುಂದರ ರಾಷ್ಟ್ರವನ್ನಾಗಿ ಮಾಡೋಣ ಎಂದು ತಿಳಿಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ.

0: till
1: thank you.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇಕ್ಷಾ. ನಾನು 5ನೇ ತರಗತಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಲ್ಲಹಳ್ಳ. ನಾನು ಹೇಳುತ್ತಿರುವ ಕಥೆ ಬುದ್ಧಿವಂತ ರಾಮಕೃಷ್ಣ. ಒಂದು ಸಲ ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದನು. ಅವನ ಖ್ಯಾತಿ ಎಲ್ಲ ಕಡೆ ಹಬ್ಬಿತು. ಸಂಸ್ಕೃತದಲ್ಲಿ ಅವನು ಮಹಾಮೇಧಾವಿಯಾಗಿದ್ದನು. ವಿದ್ಯಾಭಿಮಾನಿಯಾದ ಕೃಷ್ಣದೇವರಾಯ ಅವನನ್ನು ಸ್ವಾಗತಿಸಿ ಸತ್ಕರಿಸಿದನು. ಮಹಾಪ್ರಭು, ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದನು ವಿದ್ಯಾಸಾಗರ. ಕೃಷ್ಣದೇವರಾಯ ಅದಕ್ಕೊಪ್ಪಿ ತನ್ನ ಆಸ್ಥಾನದ ಪಂಡಿತರ ಕಡೆ ನೋಡಿದ. ಅವರಾರೂ ವಾದ ಮಾಡಲು ಆಸಕ್ತಿ ತೋರಿಸಲಿಲ್ಲ. ಎಲ್ಲರೂ ಮೌನವಾಗಿರುವುದನ್ನು ಕಂಡ ವಿದ್ಯಾಸಾಗರ, ಇಂಥ ದೊಡ್ಡ ರಾಜನ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸುವ ಒಬ್ಬ ಪಂಡಿತನು ಇಲ್ಲವೆನ್ನುವುದು ಬೇಸರದ ಸಂಗಾತಿ. ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಎಂದನು. ಆಗ ತೆನಲಿ ರಾಮಕೃಷ್ಣ ಎದ್ದು ನಿಂತು, ಇಷ್ಟು ಬೇಗನೆ ನೀವು ಈ ತೀರ್ಮಾನಕ್ಕೆ ಬರಬೇಡಿ ಎಂದನು. ವಿದ್ಯಾಸಾಗರ ಅವನತ್ತ ನೋಡಿ, ನೀವು ಯಾರು ಎಂದು ಕೇಳಿದನು. ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ, ನನ್ನನ್ನು ತೆನಲಿ ರಾಮಕೃಷ್ಣ ಎನ್ನುತ್ತಾರೆ ಎಂದನು. ವಿದ್ಯಾಸಾಗರನ ಮುಖ ಹರಳಿತು. ಹೌದೇನು, ನಾನು ನಿಮ್ಮ ಬುದ್ಧಿವಂತಿಕೆ ಬಗ್ಗೆ ಮಾತ್ರ ನನ್ನೊಂದಿಗೆ ವಾದ ಮಾಡಲು ಸಾಧ್ಯ ಎಂದನು. ಅದು ನನಗೂ ತಿಳಿದಿದೆ. ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡುತ್ತೀರಿ? ಪ್ರಶ್ನಿಸಿದ ರಾಮಕೃಷ್ಣ. ಇದಕ್ಕೆ ವಿದ್ಯಾಸಾಗರ, ನಿಮಗೆ ಇಷ್ಟವಾದ ಯಾವುದೇ ಸಂಸ್ಕೃತ ಗ್ರಂಥವಾಗಬಹುದು ಎಂದನು. ಹಾಗಾದರೆ ನಾಳೆ ಸಂಜೆ ಇದೇ ಹೊತ್ತಿಗೆ ನಿಮ್ಮೊಂದಿಗೆ ವಾದ ಮಾಡಲು ಸಿದ್ಧನಾಗಿ ಬರುತ್ತೇನೆ ಎಂದನು ರಾಮಕೃಷ್ಣ. ಮಾರನೆಯ ದಿನ ವಿದ್ಯಾಸಾಗರ ಹೆಮ್ಮೆಯಿಂದ ಆಸ್ಥಾನವನ್ನು ಪ್ರವೇಶಿಸಿ ತನ್ನ ಪೀಠದಲ್ಲಿ ಕುಳಿತನು. ಇವನೆಂಥ ವಾದ ಮಾಡುತ್ತಾನೆಂದು ಎಲ್ಲರೂ ಅಚ್ಚರಿಯಿಂದ ಕಾದು ಕುಳಿತಿದ್ದರು. ರಾಮಕೃಷ್ಣ ಸ್ವಲ್ಪ ಹೊತ್ತಿನ ಅನಂತರ ಬಟ್ಟೆಯಲ್ಲಿ ಸುತ್ತಿದ ಕಟ್ಟನ್ನು ಸೇವಕನ ಹತ್ತಿರ ಇಡಿಸಿಕೊಂಡು ಸಭೆಗೆ ಬಂದನು. ಆ ಕಟ್ಟಿನಲ್ಲಿ

ಏನಿದೆ ಎಂದು ಯಾರಿಗೂ ಊಹೆ ಮಾಡಲಾಗಲಿಲ್ಲ. ರಾಮಕೃಷ್ಣ ತನ್ನ ಪೀಠದಲ್ಲಿ ಕುಳಿತು ವಿದ್ಯಾಸಾಗರನಿಗೆ ಹೇಳಿದನು, ನಾನು ಸಿದ್ಧನಾಗಿದ್ದೇನೆ ಸ್ವಾಮಿ, ನಾನು ಸಿದ್ಧ, ಪ್ರಾರಂಭಿಸೋಣ ಎಂದನು ವಿದ್ಯಾಸಾಗರ. ವಾದಕ್ಕೆ ಯಾವುದೇ ಗ್ರಂಥವನ್ನು ನಾನು ಆರಿಸಿಕೊಳ್ಳಬಹುದೆಂದು ತಾವು ಹೇಳಿದ್ದೀರಿ ಎಂದನು ರಾಮಕೃಷ್ಣ. ಇದಕ್ಕೆ ವಿದ್ಯಾಸಾಗರ, ಹೌದು, ಯಾವುದನ್ನೂ ಬೇಕಾದರೂ ಆರಿಸಿಕೊಳ್ಳಿ ಎಂದನು ರಾಮಕೃಷ್ಣ. ತನ್ನ ಎದುರಿಗಿದ್ದ ಕಟ್ಟನ್ನು ತೋರಿಸಿ, ನಾನು ಈಗ ಈ ತಿಲಕಾಷ್ಟಮಹಿಷ ಬಂಧನದ ಮೇಲೆ ವಾದ ಮಾಡುತ್ತೇನೆ, ಆರಂಭಿಸಲೇ ಎಂದನು. ತಿಲಕಾಷ್ಟಮಹಿಷ ಬಂಧನ ವಿದ್ಯಾಸಾಗರ ಕಣ್ಣರಳಿಸಿ ಅದು ಅದು ಎಂದು ತೊದಲಿದನು. ಏಕೆ ನಿಮಗೆ ತಿಲಕಾಷ್ಟಮಹಿಷ ಬಂಧನ ತಿಳಿದಿಲ್ಲವೇ? ಇದು ನಮ್ಮೂರಿನಲ್ಲಿ ದನ ಕಾಯುವ ಹುಡುಗರಿಗೂ ಗೊತ್ತು ಎಂದು ಹೆಮ್ಮೆಯಿಂದ ಹೇಳಿದನು ರಾಮಕೃಷ್ಣ. ವಿದ್ಯಾಸಾಗರ ತಲೆ ಕೆರೆದುಕೊಂಡು ಮುಖ ಮಂಕಾಯಿತು. ಎಷ್ಟು ಯೋಚಿಸಿದರೂ ತಿಲಕಾಷ್ಟಮಹಿಷ ಬಂಧನ ಗ್ರಂಥ ಅವನ ನೆನಪಿಗೆ ಬರಲಿಲ್ಲ. ಇದೊಂದು ಹೇಗೆ ನನ್ನ ಕಣ್ಣು ತಪ್ಪಿಸಿಕೊಂಡಿತು ಎಂದು ಅವನು ಪೇಚಾಡಿಕೊಂಡನು. ಮಹಾಪ್ರಭು, ಏಕೋ ನನ್ನ ದೇಹಾರೋಗ್ಯ ಸರಿಯಿಲ್ಲ, ವಾದವನ್ನು ನಾಳೆ ಆರಂಭಿಸಲು ಅಪ್ಪಣೆ ಕೊಡಿ ಎಂದು ವಿದ್ಯಾಸಾಗರು ಮಹಾರಾಜನನ್ನು ಬೇಡಿಕೊಂಡನು. ಆಗಬಹುದು, ರಾಜ ಅಪ್ಪಣೆ ಕೊಟ್ಟನು. ತಕ್ಷಣ ವಿದ್ಯಾಸಾಗರ ಜಾಗ ಖಾಲಿ ಮಾಡಿದನು. ರಾಮಕೃಷ್ಣನು ಏನೂ ಮಾತನಾಡದೆ ಮನೆಗೆ ಹೋದನು. ಮರುದಿನ ಅದೇ ಸಮಯಕ್ಕೆ ಅದೇ ಕಟ್ಟನ್ನು ತೆಗೆದುಕೊಂಡು ರಾಮಕೃಷ್ಣ ಗಂಭೀರವಾಗಿ ಸಭೆಗೆ ಬಂದನು. ಆದರೆ ಬಹಳ ಹೊತ್ತಾದರೂ ವಿದ್ಯಾಸಾಗರ ಬರಲೇ ಇಲ್ಲ. ಅವನನ್ನು ಕರೆತರಲು ಆಳುಗಳು ಹೋದರು. ಆದರೆ ವಿದ್ಯಾಸಾಗರ ರಾತ್ರೋರಾತ್ರಿ ಅಲ್ಲಿಂದ ಪಲಾಯನ ಮಾಡಿರುವ ವಿಷಯ ತಿಳಿಯಿತು. ಇಡೀ ಸಭೆ ರಾಮಕೃಷ್ಣನಿಗೆ ಜಯಕಾರ ಆಗಿತು. ನಿನ್ನಿಂದ ನನ್ನ ಆಸ್ಥಾನದ ಮರ್ಯಾದೆ ಉಳಿಯಿತು. ನಾನು ತಿಲಕಾಷ್ಟಮಹಿಷ ಬಂಧನ ಎಂಬ ಗ್ರಂಥವನ್ನು ಕೇಳಿಯೇ ಇಲ್ಲ, ಎಲ್ಲಿ ಅದ ಕೊಡು ನೋಡೋಣ ಎಂದು ಕೃಷ್ಣದೇವರಾಯನು ಮೆಚ್ಚುಗೆಯಿಂದ ನುಡಿದನು. ರಾಮಕೃಷ್ಣನು ಕಟ್ಟನ್ನು ಬಿಚ್ಚಿದನು. ಅದರಲ್ಲಿ ಒಂದಷ್ಟು ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಲಾಗಿತ್ತು. ರಾಜ ಆಶ್ಚರ್ಯದಿಂದ ಇದೇನಿದು ಎಂದನು. ಆಗ ರಾಮಕೃಷ್ಣನು, ಇದು ಎಳ್ಳಿನ ಕಡ್ಡಿಗಳು, ಆದರೆ ತಿಲಕಾಷ್ಟ ಇದು ಎಮ್ಮೆ ಕಟ್ಟುವ ಹಗ್ಗ, ಅಂದರೆ ಮಹಿಷ ಬಂಧನ, ಅದೇ ತಿಲಕಾಷ್ಟ ಮಹಿಷ ಬಂಧನ, ಇದಾವುದೋ ಮಹಾಗ್ರಂಥವಿರಬೇಕೆಂದು ಎದರಿ ಪಾಪ ವಿದ್ಯಾಸಾಗರ ಓಡಿ ಹೋದನು ಎಂದನು. ಎಲ್ಲರ ನಗು ಬಹಳ ಹೊತ್ತು ಸಭಾಸ್ಥಾನವನ್ನು ತುಂಬಿತು. ರಾಮಕೃಷ್ಣನು ಬುದ್ಧಿವಂತಿಕೆಯ ಮೆಚ್ಚಿದ ಕೃಷ್ಣದೇವರಾಯ ಅವನನ್ನು ಸನ್ಮಾನಿಸಿದನು. ಈ ಕಥೆಯ ನೀತಿ ವಿದ್ಯಾ ವಿನಯವನ್ನು ಕಲಿಸುತ್ತದೆ, ಬುದ್ಧಿ ವಿವೇಕವನ್ನು ಕಲಿಸುತ್ತದೆ. ಧನ್ಯವಾದಗಳು.

ನನ್ನ ಹೆಸರು ಧನು. ನಾನು ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧನು. ನಾನು ಓದುತ್ತಿರುವುದು 5ನೇ ತರಗತಿ. ನನ್ನ ಶಾಲೆಯ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಲ್ಲಾಳ. ಜನಪದ ಗೀತೆ.

0: ಕೇಳುಗರೆ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕಲ್ಲಹಳ್ಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
2: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
3: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
4: ಹ್ಞೂ ಕಣೆ, ಆಯ್ತು, ತರ್ತೇನೆ.
3: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
4: ಮತ್ತಿನ್ನೇನ್ ಮಾಡ್ಲೆ?
3: ಬ್ಯಾಗ್ ಕೊಡ್ತೀನಿ, ಇರಿ.
4: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
3: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
4: ಹಾ, ಹೋಗಿದ್ದು.
3: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
4: ಹಾ, ಹೇಳಿದ್ರು.
3: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
4: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
3: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
4: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
5: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಧಾರ್ಮಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
0: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
0: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಶಿಕ್ಷಕರ ನೇಮಕಾತಿ 2026 ಪರೀಕ್ಷಾ ಸಿದ್ಧತೆ ತಯಾರಿ ಹಾಗೂ ಪುಸ್ತಕಗಳ ಸಂಪೂರ್ಣ ಮಾಹಿತಿ ಕುರಿತು ಮೈಸೂರಿನ ಕುವೆಂಪು ನಗರದ ಬಿಜಿಎಸ್ ಬಿಎಡ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ದಿನೇಶ್ ಎಚ್ಪಿ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನು ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ, ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ಎಲ್ಲ ಜನಧ್ವನಿ ಕೇಳುಗರಿಗೆ ನಮಸ್ಕಾರಗಳು. ನಾನು ದಿನೇಶ್, ಸಹಾಯಕ ಪ್ರಾಧ್ಯಾಪಕರು, ಬಿಜಿಎಸ್ ಬಿಎಡ್ ಕಾಲೇಜ್, ಕುವೆಂಪು ನಗರ, ಮೈಸೂರು. ಇಂದು ನಿಮ್ಮೊಂದಿಗೆ ಈ ದಿನ ನಾವು ಶಿಕ್ಷಕರ ನೇಮಕಾತಿ ಕುರಿತು ಈಗಾಗಲೇ ಗೆಜೆಟೆಡ್ ಆದೇಶವನ್ನು ವಿಶ್ಲೇಷಣೆ ಮಾಡಿದ್ವಿ ಇಂದಿನ ತರಗತಿಯಲ್ಲಿ. ಈ ದಿನ ಸ್ಪರ್ಧಾತ್ಮಕ ಪರೀಕ್ಷೆ ಹೇಗಿರುತ್ತೆ ಮತ್ತು ಅದರ ತಯಾರಿಯನ್ನು ಹೇಗೆ ಮಾಡ್ಕೋಬೇಕು ಅಂತೇಳಿ ನಾವು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಸುಮಾರು 15,000 ಶಿಕ್ಷಕರ ನೇಮಕಾತಿ ಏನಿದೆ, ಇದರಲ್ಲಿ ಮೊನ್ನೆ ಈಗ ಅಂದರೆ 17-8 2026 ಒಂದು ನೋಟಿಫಿಕೇಶನ್ ಪುನಃ ಮಾಡಿದ್ದಾನೆ. ಅದರಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಇತರ ಕರ್ನಾಟಕ ಪೋಸ್ಟ್ಗಳು ಎಷ್ಟಿದೆ ಅಂತಕ್ಕಂಥದ್ದನ್ನು ಕೂಡ PST ಮತ್ತು GPT HSTRIಗೆ ಸುದೀರ್ಘವಾಗಿ ತಿಳಿಸಿದ್ದಾನೆ. ಒಟ್ಟು 1050 ಪೋಸ್ಟ್ಗಳು PST ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಿದ್ರೆ, ಅದರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 900 ಪೋಸ್ಟ್ಗಳು, ಸುಮಾರು 150 ಪೋಸ್ಟ್ಗಳು ಮಾತ್ರ ಕಲ್ಯಾಣ ಇತರ ಕರ್ನಾಟಕಕ್ಕೆ ಸೀಮಿತ ಆಗಿದೆ. ಅದೇ ಥರ GPTನಲ್ಲಿ ಸುಮಾರು 5,500 ಪೋಸ್ಟ್ಗಳು ಸೌತ್ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ರೆ, 3,500 ಪೋಸ್ಟ್ಗಳು ಕಲ್ಯಾಣ ಇತರ ಕರ್ನಾಟಕಕ್ಕೆ ಸಂಬಂಧಪಟ್ಟಿದೆ. ಅದೇ ಥರ HSTRನಲ್ಲಿ ಸುಮಾರು 5,000 ಪೋಸ್ಟ್ಗಳನ್ನು ನಾವು ನೋಡ್ತೀವಿ, 4,950 ಪೋಸ್ಟ್ಗಳನ್ನು. ಅದರಲ್ಲಿ ವಿಭಾಗವಾರು ಹಂಚಿಕೆ ಮಾಡಿದ್ದಾನೆ. ಬೆಂಗಳೂರು ವಿಭಾಗಕ್ಕೆ 830 ಪೋಸ್ಟು, ಮೈಸೂರು ವಿಭಾಗಕ್ಕೆ 748 ಪೋಸ್ಟು, ಧಾರವಾಡ ವಿಭಾಗಕ್ಕೆ 831 ಪೋಸ್ಟು, ಹಾಗೆ ಕಲಬುರಗಿ ವಿಭಾಗಕ್ಕೆ 2,500 ಪೋಸ್ಟ್.

ಅಂದ್ರೆ ಸುಮಾರು 50% ಕಲಬುರಗಿ ವಿಭಾಗದಲ್ಲಿ ನಾವು ನೋಡ್ತಾ ಹೋಗ್ತೀವಿ ಪೋಸ್ಟ್ಗಳನ್ನ. ಅದರಲ್ಲಿ ಲ್ಯಾಂಗ್ವೇಜ್ ಕನ್ನಡ, ಇಂಗ್ಲಿಷು, CBZ ಮತ್ತೆ ಕಲಾ ಕನ್ನಡ ಇವುಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ನಾವು ನೇರವಾಗಿ ವಿಷಯ ಪೂರಣ ಈ ದಿನ ಕೇಳಿದ್ರೆ, ಮೊದಲನೇದಾಗಿ ನಾವು GPT ಮತ್ತೆ PST ಅಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಈಗಾಗಲೇ ಅರ್ಹತೆಗಳ ಬಗ್ಗೆ ಗೊತ್ತಿದೆ. ಅದರಲ್ಲಿ ಮೊದಲನೇದಾಗಿ TET ಅಲ್ಲಿ ಮೊದಲನೇ ಪತ್ರಿಕೆಯಲ್ಲಿ ತೇರ್ಗಡೆ ಆಗಿರಬೇಕು. ಅದೇ ತರ GPT ನಲ್ಲಿ Paper 2 ನ ತೇರ್ಗಡೆ ಹೊಂದಿರಬೇಕು. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಇದು ನೇರ ನೇಮಕಾತಿಗೆ ಅನ್ವಯಿಸ್ತಾ ಹೋಗ್ತದೆ. ಯಾಕೆ ಅಂತ ಹೇಳಿದ್ರೆ ಶೇಕಡವಾರು 70% CET ಅಂಕಗಳನ್ನ ತೆಗೆದುಕೊಂಡ್ರೆ ಇನ್ನು ಉಳಿದಿರ್ತಕ್ಕಂಥ ಅಂಕಗಳನ್ನ ಇಲ್ಲಿ CET ನೇಮಕಾತಿಯಲ್ಲಿ ಅವರು ಆಯ್ಕೆ ಮಾಡ್ಕೊಳ್ಳಲಾಗ್ತದೆ. ಹೇಗೆ ಅಂತ ಹೇಳಿದ್ರೆ 70 CET ಅಂಕಗಳನ್ನ ತೆಗೆದುಕೊಂಡ್ರೆ ಅದರಲ್ಲಿ 20 TET ಅಂಕಗಳನ್ನ ಪರಿಗಣಿಸಲಾಗುತ್ತೆ. ಇನ್ನು 8 ಅಂಕಗಳನ್ನ ಪದವಿ ಹಂತದಲ್ಲಿ ನೋಡಲಾಗ್ತದೆ. ಹಾಗೆ 2% BEd ನ ನೋಡಲಾಗ್ತದೆ. ಹಾಗಾದ್ರೆ ಇದೇ ತರ GPT ಅಲ್ಲೂ ಕೂಡ ಸೇಮ್ ಆಸ್ ಇಟ್ ಈಸ್ ನ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. 20%, 20%, 8% ಮತ್ತೆ 8% ಟೋಟಲ್ ಮೆರಿಟ್ ಅಥವಾ ಕಟ್ ಆಫ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಅವರು 100ಕ್ಕೆ ಈ ವಿಧಾನವನ್ನು ಆಯ್ಕೆ ಮಾಡ್ಕೊಳ್ತಾ ಹೋಗ್ತಾರೆ. ಇದು CET ನ ಹೇಗೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಹೆಚ್ಚಿಸಬೇಕು ಅಂತಂದ್ರೆ ಇಲ್ಲಿನ ಒಂದು ನಮಗೆ ಬ್ಯಾಕ್ ಸ್ಕೋರ್ಗಳು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಅದು ನೇರವಾಗಿ GPT 6ರಿಂದ 8ನೇ ತರಗತಿಯ ಪದವೀಧರರ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕಳೆದ 2022-23ನೇ ನೋಟಿಫಿಕೇಶನ್ಸ್ ಅಲ್ಲಿ Paper 3 ಕೂಡ ಕೊಟ್ಟಿದ್ದ. ಅಂದ್ರೆ ಸುಮಾರು 400 ಅಂಕಗಳಿಗೆ ನಿಗದಿಯಾಗಿತ್ತು. ಆದರೆ ಇದನ್ನ ಮಾಡಿಫಿಕೇಶನ್ ಮಾಡಿ CNR ರೂಲ್ ಅಲ್ಲಿ ಹೊಸ ಬದಲಾವಣೆಗಳನ್ನ ತಂದಿದ್ದಾರೆ. ಏಕೆ ಅಂತ ಹೇಳಿದ್ರೆ ಹಿಂದೆ ಎಲ್ಲ ಡಿಸ್ಕ್ರಿಪ್ಟಿವ್ ಟೈಪ್ ಅಂದ್ರೆ ವಿವರಣಾತ್ಮಕ ಪರೀಕ್ಷೆ ನಡೆಸಲಾಗ್ತಿತ್ತು. ಹೇಗೆ ಅಂತ ಹೇಳಿದ್ರೆ ಜನರಲ್ ಪೇಪರ್ ಅಲ್ಲಿ 108 ಅಂಕಗಳು, ಸಬ್ಜೆಕ್ಟ್ Paper 2 ನಲ್ಲಿ ಸೋಷಿಯಲ್ ಸೈನ್ಸ್ ಪೇಪರ್ನಲ್ಲಿ 108 ಅಂಕಗಳು ಮತ್ತೆ ಭಾಷಾ ಸಾಮರ್ಥ್ಯ ಕನ್ನಡದಲ್ಲಿ 100 ಅಂಕಗಳನ್ನು ಮಾಡಿ ಒಟ್ಟು 3 ಪತ್ರಿಕೆಗಳನ್ನ ಸೇರ್ಪಡೆ ಮಾಡಿದ್ರು. ಸೊ ಹಿಂದೆ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಅಥವಾ ಸ್ಪರ್ಧಾರ್ಥಿಗಳಿಗೆ ಸಮಸ್ಯೆಗಳನ್ನ ಮನಗಂಡಂತ ಹಲವಾರು ಪ್ರತಿಭಟನೆಗಳು, ಹೋರಾಟಗಳು ತದ ನಂತರ CNR ನಲ್ಲಿ ತಿದ್ದುಪಡಿಯನ್ನು ಮಾಡಿ ವಿವರಣಾತ್ಮಕ ಅಥವಾ ಡಿಸ್ಕ್ರಿಪ್ಟಿವ್ ಕಾನ್ಸೆಪ್ಟ್ ಅನ್ನ ತೆಗೆದುಹಾಕಲಾಗಿ ಪ್ರಸ್ತುತ 2026 ನೇರ ನೇಮಕಾತಿಯಲ್ಲಿ MCQ ಅಂದ್ರೆ ಬಹು ಅಂಶ ಆಯ್ಕೆ ಮಾದರಿಯನ್ನ ಆಯ್ಕೆ ಮಾಡಲಾಗಿದೆ. ಹಾಗಾದ್ರೆ ಇದರಲ್ಲಿ ಬಹು ಅಂಶ ಆಯ್ಕೆ ಮಾದರಿಯಲ್ಲಿ 2 ಪತ್ರಿಕೆಗಳನ್ನಷ್ಟೇ ನಿಗದಿಪಡಿಸಿದ್ದಾರೆ, Patrike 1 ಮತ್ತೆ Patrike 2. Patrike 1 ಜನರಲ್ ಸ್ಟಡೀಸ್ ಅಂದ್ರೆ ಸಾಮಾನ್ಯ ವಿಷಯಕ್ಕೆ ಸಂಬಂಧಪಟ್ಟಿದೆ. ಸರಿಸುಮಾರು 100 ಅಂಕಗಳಿಗೆ ಈ ಪತ್ರಿಕೆಯನ್ನ ನಿಗದಿ ಮಾಡಲಾಗಿದೆ. ಇದರಲ್ಲಿ ಏನೇನಪ್ಪ ಇರ್ತದೆ ಅನ್ನೋಂತ ಡೀಟೇಲ್ ಆಗಿ ನೋಡೋದಾದ್ರೆ ಒಟ್ಟು 7 ವಿಭಾಗಗಳನ್ನು ಒಳಗೊಂಡಿರುತ್ತೆ ಈ ಮೊದಲನೇ ಪತ್ರಿಕೆ. ಅದರಲ್ಲಿ ಸಾಮಾನ್ಯ ಜ್ಞಾನ 15 ಅಂಕಗಳು, ಪ್ರಚಲಿತ ವಿದ್ಯಮಾನಗಳು 15 ಅಂಕಗಳು, ಸಾಮಾನ್ಯ ಕನ್ನಡ 10 ಅಂಕಗಳು, ಸಾಮಾನ್ಯ ಇಂಗ್ಲಿಷ್ 10 ಅಂಕಗಳು, ಹಾಗೆ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಾನವ ಅಭಿವೃದ್ಧಿ 15 ಅಂಕಗಳು, ಗಣಕಯಂತ್ರ ಸಾಕ್ಷರತೆ ಕಂಪ್ಯೂಟರ್ ಲಿಟ್ರಸಿ 15 ಅಂಕಗಳು, ವ್ಯಾಲ್ಯೂ ಎಜುಕೇಶನ್ ಅಂಡ್ ಹೆಲ್ತ್ ಎಜುಕೇಶನ್ ಮೌಲ್ಯ ಅಥವಾ ಮತ್ತು ಆರೋಗ್ಯ ಶಿಕ್ಷಣ ಇದಕ್ಕೆ 20 ಅಂಕಗಳನ್ನು ನಿಗದಿ ಮಾಡಿದ್ದಾನೆ. ಒಟ್ಟು 7 ವಿಭಾಗ ಅಥವಾ ಕ್ಷೇತ್ರಗಳಿಂದ 100 ಅಂಕಗಳನ್ನು ನಿಗದಿಪಡಿಸಿದ್ದಾನೆ. ಹಾಗಾದ್ರೆ ಕೇಳಿದ್ರೆ ನಾವು ಈ ಮೊದಲನೇ ಪತ್ರಿಕೆಯನ್ನ ಯಾವ ತರ ನಾವು ಸ್ಟಡಿಯನ್ನ ಮಾಡಬೇಕು ಅನ್ನೋದಾದ್ರೆ ಇದಕ್ಕೆ ನಾವು ಹಲವಾರು ವಸ್ತು ವಿಷಯಗಳನ್ನ ಓದಬೇಕಾಗ್ತದೆ. ಸೊ ಇದು Patrike 1ಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಈ ಒಟ್ಟಿಗೆ ನಾನು 2 ಪತ್ರಿಕೆಗಳ ಸೇರಿ ಅಧ್ಯಯನ ಸಾಮಗ್ರಿಗಳನ್ನ ಮುಂದೆ ತಿಳಿಸ್ತಾ ಹೋಗ್ತೀನಿ. Patrike 2 ನಿಮ್ಗೆ ಕನ್ನಡ ಭಾಷಾ ಶಿಕ್ಷಕರು, ಆಂಗ್ಲ ಭಾಷಾ ಶಿಕ್ಷಕರು, ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು, ಹಾಗೆ ಜೀವ ವಿಜ್ಞಾನ ಶಿಕ್ಷಕರು, ಸಮಾಜ ವಿಜ್ಞಾನ ಶಿಕ್ಷಕರು, ಗಣಕಯಂತ್ರ ವಿಜ್ಞಾನ ಶಿಕ್ಷಕರು ಈ 6 ವಿಭಾಗದ ಶಿಕ್ಷಕರ ನೇಮಕಾತಿಗೆ ಸಬ್ಜೆಕ್ಟ್ ಆಯಾ ರೆಸ್ಪೆಕ್ಟಿವ್ ಪಡಗಾಗಿ ಸಬ್ಜೆಕ್ಟ್ಗೆ 100 ಅಂಕಗಳನ್ನು ನಿಗದಿಪಡಿಸಿದ್ದಾನೆ. ಅಂದ್ರೆ ಈಗಾಗಲೇ ಆ 100 ಅಂಕಗಳಿಗೆ ಏನೆಲ್ಲ ವಸ್ತು ವಿಷಯ ಇರುತ್ತೆ ಅಂತಕ್ಕಂಥದನ್ನ ಸಬ್ಜೆಕ್ಟ್ ಅಲ್ಲಿ ಆ ಸಿಲೆಬಸ್ ಅನ್ನು ಕೂಡ ಅವನೇ ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ದಾನೆ. ಹೇಳಿದ್ರೆ ಆ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿ ಅಲ್ಲಿ ನೋಡಿದ್ದೆ ಆದ್ರೆ ಸಿಲೆಬಸ್ ಕಂಪ್ಲೀಟ್ ಆಗಿ ಡೀಟೇಲ್ ಕೊಟ್ಟಿದ್ದಾನೆ. ಅದರಲ್ಲಿ ತುಂಬಾನೇ ನಾವು ಓದ್ಬೇಕಾಗತ್ತೆ ಗೆಜೆಟೆಡ್ ನೋಟಿಫಿಕೇಶನ್ಸ್ ಅಲ್ಲಿ. ಈಗ ನಾನು ಮೊದಲನೇ ಪತ್ರಿಕೆಗೆ ಹೇಗೆ ನೀವು ತಯಾರಿ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ಸ್ವಲ್ಪ ಒಂದಷ್ಟು ರೆಫರೆನ್ಸ್ ಅನ್ನ ಹೇಳ್ತಾ ಹೋಗ್ತೀನಿ ಕೇಳಿದ್ರೆ. ಈಗ ಮೊದಲನೇ ಪತ್ರಿಕೆಗೆ ನಾವು ನೋಡೋದಾದ್ರೆ ಜನರಲ್ ಸ್ಟಡೀಸ್ ಅಲ್ಲಿ ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನ, ಕನ್ನಡ, ಇಂಗ್ಲಿಷ್ ಮತ್ತೆ ಸೈಕಾಲಜಿ, ಕಂಪ್ಯೂಟರ್ ಲಿಟ್ರಸಿ, ವ್ಯಾಲ್ಯೂ ಎಜುಕೇಶನ್ ಇವಕ್ಕೆಲ್ಲ ನಾವು ಕಂಪ್ಲೀಟ್ ಆಗಿ 6 to 10 standard ಅಥವಾ 5ನೇ ತರಗತಿಯಿಂದ 10ನೇ ತರಗತಿವರೆಗೆ ಸಾಮಾನ್ಯವಾಗಿ ಭಾಷಾ ಶಿಕ್ಷಕರಾದ್ರೆ ಕನ್ನಡ ಪುಸ್ತಕವನ್ನ, ಇಂಗ್ಲಿಷ್ ಶಿಕ್ಷಕರಾದ್ರೆ ಇಂಗ್ಲಿಷ್ ಪುಸ್ತಕವನ್ನ, ಸಮಾಜ ವಿಜ್ಞಾನ ಶಿಕ್ಷಕರಾದ್ರೆ ಸಮಾಜ ವಿಜ್ಞಾನ ಪುಸ್ತಕವನ್ನ, ಅಂದ್ರೆ ಆಯಾ ರೆಸ್ಪೆಕ್ಟಿವ್ ಸಬ್ಜೆಕ್ಟ್ ಟೀಚರ್ಸ್ ಏನ್ ಮಾಡ್ತಾ ಹೋದ್ರೆ Patrike 1 ಕೂಡ ಇದರಲ್ಲಿ ಕವರೇಜ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಸಾಮಾನ್ಯ ಜ್ಞಾನ ಅಂತ ಬಂದಾಗ ನಮ್ಗೆ ಇಟ್ಸ್ ಎ ವಾಸ್ಟ್ ಏರಿಯಾ, ಯಾಕಂದ್ರೆ ಅದಕ್ಕೆ ಮಿತಿ ಇಲ್ಲ, ಎಲ್ಲಾ ಕ್ಷೇತ್ರದಿಂದ ಕೂಡ ತೆಗೆದುಕೊಳ್ತಾ ಹೋಗ್ತಾನೆ. ಯಾಕಂದ್ರೆ ನಿಮ್ಗೆ ಕ್ರೀಡೆ, ಸಾಹಿತ್ಯ, ವಿಜ್ಞಾನ, ತಂತ್ರಜ್ಞಾನ, ಜ್ಞಾನ, ಕಲೆ, ಇಂಗ್ಲಿಷ್ ಮತ್ತೆ ಕನ್ನಡ ಮತ್ತೆ ಏನ್ಷಿಯಂಟ್ ಹಿಸ್ಟ್ರಿಯಿಂದನು ಕೂಡ ತೆಗೆದುಕೊಳ್ತಾ ಹೋಗ್ತಾನೆ. ಜಿಯೋಗ್ರಫಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಅದರಲ್ಲಿ ಎಸ್ಪೆಷಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ತುಂಬಾ ಡೀಟೇಲ್ ಆಗಿ ಹೋಗ್ತಾ ಹೋಗ್ತಾನೆ. ಅದರಿಂದ ನಾವು ಈ ಸ್ಕೂಲ್ ಟೆಕ್ಸ್ಟ್ ಬುಕ್ ಗಳನ್ನ ಸಬ್ಜೆಕ್ಟ್ ಮತ್ತೆ ಜನರಲ್ ಸ್ಟಡೀಸ್ ಎರಡಕ್ಕೂ ಕೂಡ ಅನುಕೂಲವಾಗುವಂತೆ ನಾವು ಓದ್ಬೇಕಾಗತ್ತೆ. ಮೊದಲನೇದಾಗಿ

ಸರ್ಕಾರಿ ಶಾಲೆಯ ಪುಸ್ತಕಗಳ 5ನಿಂದ 10ನೇ ತರಗತಿಯವರೆಗೆ ಎಲ್ಲ ಪುಸ್ತಕಗಳನ್ನು ಓದಬೇಕಾಗ್ತದೆ. ತದನಂತರ ಪಿ ಯು ಸಿ ಪುಸ್ತಕಗಳಲ್ಲಿ ರೆಸ್ಪೆಕ್ಟಿವ್ ಜಿಯೋಗ್ರಫಿ, ಎಕನಾಮಿಕ್ಸ್, ಸೋಷಿಯಾಲಜಿ ಅಥವಾ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಇವಕ್ಕೆ ಒಳ್ಳೊಳ್ಳೆ ಆ ಥರ ಬುಕ್ಸ್ಗಳನ್ನು ನಾನು ಹೇಳ್ತಾ ಹೋಗ್ತೀನಿ, ಅದನ್ನು ಕೂಡ ನೀವು ಓದಬೇಕಾಗ್ತದೆ. ತದನಂತರ ಇಲ್ಲಿ ಈಗ ಸ್ಪರ್ಧಾ ಇತಿಹಾಸ ಅಂತ ಹೇಳ್ಬಿಟ್ಟು ಆರ್ ಮಂಜುನಾಥ್ ಅವ್ರದ್ದು ಇತಿಹಾಸಕ್ಕೆ ತುಂಬಾ ಅತ್ಯುತ್ತಮವಾದಂಥ ಬುಕ್ಕು. ಆ ಸ್ಪರ್ಧಾ ಇತಿಹಾಸ ಬುಕ್ಸ್ ಅನ್ನ ನಾವು ಓದಿದ್ರೆ ಅಲ್ಲಿ ಏನ್ ಮಾಡ್ತಾ ಹೋಗ್ತೇನೆ, ಸೊ ಕಂಟೆಂಟ್ ಜೊತೆಗೆ ಎಕ್ಸಾಮ್ಸ್ ಪ್ಯಾಟರ್ನ್ಸ್ ಅನ್ನ ಮತ್ತೆ ಸೊ ಕ್ವಶನ್ ಪೇಪರ್ ಸಾಲ್ವ್ಸ್ ಅನ್ನು ಮಾಡ್ತಾ ಹೋಗ್ತೇನೆ ಈ ಸ್ಪರ್ಧಾ ಇತಿಹಾಸ ಆರ್ ಮಂಜುನಾಥ್ ಬುಕ್ಕಲ್ಲಿ. ಹಾಗೆ ಸಮಗ್ರ ಸ್ಪರ್ಧಾ ಇತಿಹಾಸ ಸೋಮಪ್ಪ ಎನ್ ದುಂಡಿಗೆರೆ ಅಂತಕ್ಕಂಥವ್ರು ಬರ್ತಿದ್ದಾರೆ. ಈ ಸಮಗ್ರ ಸ್ಪರ್ಧಾ ಇತಿಹಾಸದಲ್ಲೂ ಕೂಡ ಏನ್ ಮಾಡ್ತಾ ಹೋಗ್ತೇನೆ, ಸೊ ನಮ್ಗೆ ಆಧುನಿಕ ಇತಿಹಾಸದ ವಿಭಾಗಗಳನ್ನ ತೆಗೆದುಕೊಂಡು ಅದರಲ್ಲಿ ಬಿಡಿ ಬಿಡಿಯಾಗಿ ಸೊ ಇಲ್ಲಿ ಹೇಳ್ತಾ ಹೋಗ್ತೇನೆ. ಅದೇ ತರ ಭಾರತ ಮತ್ತು ಕರ್ನಾಟಕ ಇತಿಹಾಸ KNA ಬುಕ್, ಇದು ತುಂಬಾ ಅದ್ಭುತವಾಗಿ ಸೊ ಬರೆದಿದ್ದಾರೆ KNA ಅವರು. ಸೊ ಈ ಬುಕ್ ಅನ್ನ ಓದಿದ್ರೆ ನಾವು ಸೊ ತುಂಬಾ ಅನುಕೂಲ ಆಗುತ್ತೆ. ಹಾಗೆ ಸಮಗ್ರ ಭಾರತ ಇತಿಹಾಸ ಡಾಕ್ಟರ್ KSದಾಸಿವೆ ಅವರದು ಕೂಡ ತುಂಬಾ ಅತ್ಯುತ್ತಮವಾದ ಪುಸ್ತಕ ಆಗಿದೆ, ಇದನ್ನ ಓದಬೇಕಾಗುತ್ತೆ. ಹಾಗೆ ಭಾರತದ ಸಂವಿಧಾನ ಅಂದ್ರೆ ಪೊಲಿಟಿಕಲ್ ಸೈನ್ಸ್ ಮತ್ತೆ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಭಾರತ ಸಂವಿಧಾನ ಮತ್ತು ರಾಜಕೀಯ ಡಾಕ್ಟರ್ PS ಗಂಗಾಧರ್ ಅವರ ಬುಕ್ಕು ತುಂಬಾ ಅದ್ಭುತವಾಗಿದೆ, ಗಂಗಾಧರ್ ಬುಕ್ ಅನ್ನು ಓದಬೇಕಾಗತ್ತೆ. ಹಾಗೆ ಭಾರತದ ಸಂವಿಧಾನ KM ಸುರೇಶ್ ಅವರ ಬುಕ್ ಕೂಡ ತುಂಬಾ ಸ್ವಚ್ಛಂದವಾಗಿ ಬರೆದಿದ್ದಾರೆ, KM ಸುರೇಶ್ ಅವ್ರ ಬುಕ್ ಅನ್ನು ಕೂಡ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಸೊ ಅದೇ ತರ ಭೂಗೋಳಶಾಸ್ತ್ರ ವಿಷಯಕ್ಕೆ ಬಂದ್ರೆ ಸ್ಪರ್ಧಾ ಭೂಗೋಳಶಾಸ್ತ್ರ ಎಂ ಬಡೇಮಿಯ ಇವ್ರ ಬುಕ್ಸ್ ತುಂಬಾ ಉತ್ತಮವಾಗಿದೆ. ಅದೇ ತರ KM ಸುರೇಶ್ ಅವರು ಕೂಡ ಭೂಗೋಳಶಾಸ್ತ್ರವನ್ನು ಬರೆದಿದ್ದಾರೆ, ಅದು ಕೂಡ ತುಂಬಾ ಅತ್ಯುತ್ತಮವಾದ ಪುಸ್ತಕ. ಹಾಗೆ ಭಾರತದ ಭೂಗೋಳಶಾಸ್ತ್ರ ಮತ್ತು ಕರ್ನಾಟಕ ಪ್ರಾದೇಶಿಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ರಂಗನಾಥ್ ಅವರ ಬುಕ್ ತುಂಬಾ ಅತ್ಯುತ್ತಮವಾಗಿದೆ. ಅಲ್ಲಿ ಪಿ ಮಲ್ಲಪ್ಪ ಬುಕ್ ಅವರು ಕೂಡ ತುಂಬಾ ಚೆನ್ನಾಗಿದೆ ಕೆಲವು ವಿದ್ಯಾರ್ಥಿಗಳಿಗೆ, ಆದರೆ ಡಾಕ್ಟರ್ ರಂಗನಾಥ್ ಅವರದು ಸ್ವಲ್ಪ ಸರಳವಾಗಿ ಎಲ್ಲರಿಗೂ ಬೇಗ ಅರ್ಥ ಆಗ್ತಕ್ಕಂತ ಪರಿಭಾಷೆಯಲ್ಲಿ ಬರೆದಿರೋದ್ರಿಂದ ಡಾಕ್ಟರ್ ರಂಗನಾಥ್ ಅವರ ಒಂದು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಇರ್ಬೋದು, ಪ್ರಾದೇಶಿಕ ಭೂಗೋಳಶಾಸ್ತ್ರ ಇರ್ಬೋದು, ಪ್ರಪಂಚ ಭೂಗೋಳಶಾಸ್ತ್ರ ಇರ್ಬೋದು, ಇದು ತುಂಬಾ ಸೊ ನಮಗೆ ಅನುಕೂಲ ಮಾಡಿಕೊಡ್ತಾ ಹೋಗುತ್ತೆ. ಅದೇ ತರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಭಾರತದ ಅರ್ಥಶಾಸ್ತ್ರ ಗರಣಿ ಎನ್ ಕೃಷ್ಣಮೂರ್ತಿ ಅವರ ಬುಕ್ ತುಂಬಾ ಚೆನ್ನಾಗಿದೆ. ಹಾಗೆ ಸಾಮಾನ್ಯ ಅರ್ಥಶಾಸ್ತ್ರ ನಮಗೆ ರೂಪಶ್ರೀ ಲಕ್ಷ್ಮಣ್ ರೆಡ್ಡಿ ಅವರದು ಕೂಡ ಚೆನ್ನಾಗಿ ಆಗಿದೆ, ಮತ್ತೆ HRK ಅವರದು ಕೂಡ ಇಯರ್ ಬುಕ್ ಅನ್ನ ನಾವು ಎಕನಾಮಿಕ್ಸ್ ಅಲ್ಲಿ ಸೊ ಸ್ಟಡಿ ಮಾಡಬೇಕಾಗತ್ತೆ. ಈಗ ರೀಸೆಂಟ್ ಆಗಿ 2025-26ನೇ ಸಾಲಿನ ಸೊ ಇಯರ್ ಬುಕ್ ಅನ್ನ ಸಂಚಿಕೆನ ತೆಗೆದುಕೊಂಡ್ರೆ HRK ಅವರದು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ವಿಜ್ಞಾನ ವಿಷಯಕ್ಕೆ ಬಂದ್ರೆ ಸೊ GK ಸೈನ್ಸ್ ಅಂಡ್ ಟೆಕ್ನಾಲಜಿ ರವಿ HN ಅಂತಕ್ಕಂಥವ್ರು ಬರೆದಿದ್ದಾರೆ. 4G ಸೈನ್ಸ್ ಮತ್ತೆ ಟೆಕ್ನಾಲಜಿ ಈ ಒಂದು ಟೈಟಲ್ ನ ಬುಕ್ ಅನ್ನ ನಾವು ರವಿ HN ಅಂತಕ್ಕಂಥವ್ರು ಬರೆದಿದ್ದಾರೆ, ಸೊ ಅದನ್ನ ಅಧ್ಯಯನ ಮಾಡಬೇಕಾಗತ್ತೆ. ಅದೇ ತರ ಸ್ಪರ್ಧಾ ಸಮಗ್ರ ವಿಜ್ಞಾನ ಅಥವಾ ಸಮಗ್ರ ಸ್ಪರ್ಧಾ ವಿಜ್ಞಾನ ಡಾಕ್ಟರ್ ವೆಂಕಟರಮಣ ಸ್ವಾಮಿ ಅವರು ಬರೆದಿದ್ದಾರೆ. ಈ ವೆಂಕಟರಮಣ ಸ್ವಾಮಿ ಬರೆದಿರತಕ್ಕಂಥ ವಿಜ್ಞಾನ ಸಮಗ್ರ ಸ್ಪರ್ಧಾ ವಿಜ್ಞಾನ ಇದು ತುಂಬಾ ಅನುಕೂಲ ಆಗ್ತದೆ ವಿದ್ಯಾರ್ಥಿಗಳಿಗೆ. ಅದೇ ತರ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಡಾಕ್ಟರ್ KM ಸುರೇಶ್ ಅವರು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಬರೆದಿದ್ದಾರೆ, ಇದು ತುಂಬಾ ಅತ್ಯುತ್ತಮವಾದಂತಹ ಪುಸ್ತಕ ಆಗಿದೆ. ಹಾಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆದ್ರೆ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪರಿಸರ ಅಧ್ಯಯನ ಮತ್ತು ಜೀವ ಪರಿಸರ ಶಾಸ್ತ್ರ ಸೊ PV ಭೈರಪ್ಪ ಅಂತಕ್ಕಂಥವ್ರದ್ದು ತುಂಬಾ ಚೆನ್ನಾಗಿದೆ. ಸೊ ಇದು ಸ್ವಪ್ನ ಬುಕ್ ಅಲ್ಲಿ ನಮ್ಗೆ ಅವೈಲೇಬಲ್ ಇದೆ, ಅದನ್ನ ನಾವು ಪರ್ಚೇಸ್ ಮಾಡಬೇಕಾಗುತ್ತೆ. ಇದಿಷ್ಟು ಕೇಳಿದ್ರೆ ಇತಿಹಾಸ, ಸಂವಿಧಾನ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ, ವಿಜ್ಞಾನ ಇದು ಸಾಮಾನ್ಯ ಸ್ಟಡೀಸ್ ಅಥವಾ ಕರೆಂಟ್ ಅಫೇರ್ಸ್ ಅಂಡರ್ಸ್ ಅಲ್ಲಿ ನಮಗೆ ಇಯರ್ ಬುಕ್ ಒಳಗೊಂಡಂತೆ ನಾವು ಓದಬೇಕಾಗ್ತದೆ. ಯಾಕೆಂದ್ರೆ 6-10 ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಓದೋದ್ರ ಜೊತೆಗೆ ಈ ಒಂದು ಇಯರ್ ಬುಕ್ಸ್ ಗಳನ್ನು ನಾವು ಓದಿದ್ರೆ ಫಸ್ಟ್ ಪೇಪರ್ ಅಲ್ಲಿ ಸ್ವಲ್ಪ ಸ್ಕೋರ್ ಅನ್ನು ಮಾಡಬೇಕಾಗ್ತದೆ. ಅದೇ ತರ ಇಲ್ಲಿ ನಮಗೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಬಂದಾಗ ಸೊ ಈಗಾಗಲೇ BEd ನಲ್ಲಿ ಮತ್ತೆ DEd ನಲ್ಲಿ ಅತ್ಯಂತ ಪ್ರಚಲಿತರಿರ್ತಕ್ಕಂಥ ಬುಕ್ ಶೈಕ್ಷಣಿಕ ಮನೋವಿಜ್ಞಾನ ವಾಮದೇವ್ ಅವ್ರ ಬುಕ್ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಎರಡು ಸೊ ಕೈಪಿಡಿಗಳು ಬರುತ್ತೆ, ಒಂದು ಸೊ ಮ್ಯಾನ್ಯುಯಲ್ ಅಂದ್ರೆ ಥಿಯರಿ ಬುಕ್ಸ್ ಬರುತ್ತೆ, ಅದು ಅದರ ಜೊತೆಗೆ ಆಬ್ಜೆಕ್ಟಿವ್ ಟೈಪ್ ವಸ್ತುನಿಷ್ಠ ಮಾದರಿ ಪರೀಕ್ಷೆ ಅದಕ್ಕೆ ಸಂಬಂಧಪಟ್ಟಂತೆ 100 ರೂಪಾಯಿಗೆ ಇದು ಸ್ವಪ್ನ ಬುಕ್ ಅಲ್ಲಿ ಸಿಗ್ತದೆ ಕೇಳಿದರೆ. ಇವೆರಡನ್ನು ಕೂಡ ಶೈಕ್ಷಣಿಕ ಮನೋವಿಜ್ಞಾನ ಸಂಬಂಧಪಟ್ಟಂತೆ ವಾಮದೇವ್ ಅವರ ಬುಕ್ ತುಂಬಾ ಅದ್ಭುತವಾಗಿದೆ. ಇಂಗ್ಲಿಷ್ ಮೀಡಿಯಂಗೆ ಬಂದಾಗ ನಮಗೆ SK ಮಂಗಲ್ ಸೊ ತುಂಬಾ ಎಜುಕೇಶನ್ ಸೈಕಾಲಜಿ ಥಿಯರಿ ಬುಕ್ ಅನ್ನ ನಾವು ಓದಬೇಕಾಗ್ತದೆ. ಇದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ, ಸಾಮಾನ್ಯ ಜ್ಞಾನ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ. ಇನ್ನು ಕಂಪ್ಯೂಟರ್ ಲಿಟ್ರಸಿ ಮತ್ತೆ ಮೆಂಟಲ್ ಅಬಿಲಿಟಿ ಮತ್ತು ವ್ಯಾಲ್ಯೂ ಎಜುಕೇಶನ್ ಇವುಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಮೆಂಟಲ್ ಅಬಿಲಿಟಿಗೆ RR ಅಗರ್ವಾಲ್ ಅವ್ರದ್ದು ಕೂಡ ಚೆನ್ನಾಗಿದೆ, ಜೊತೆಗೆ ಗುರುರಾಜ್ ಎಂ ಗುಲ್ಬುಲ್ಲೆ ಮೆಂಟಲ್ ಅಬಿಲಿಟಿ ಅದು ಕೂಡ ಚೆನ್ನಾಗಿದೆ, ಮತ್ತೆ ನಿಂಗಪ್ಪ AH ಅಂತಕ್ಕಂಥವ್ರದ್ದು ಕೂಡ ಚೆನ್ನಾಗಿದೆ. ಇದು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಈ ಮೂರು ಆ ಥರದ್ದು. ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ, ನಿಂಗಪ್ಪ ಅಗರ್ವಾಲ್ ಮತ್ತೆ ಗುರುರಾಜ್ ಎಂ ಗುಲ್ಬುಲ್ಲೆ ಇವ್ರದ್ದು ಕೂಡ ಸೊ ತುಂಬಾ ಅದ್ಭುತವಾಗಿದೆ. ಅದೇ ತರ ನಾವು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ನೋಡಿದ್ರೆ ದಿನಾ ನ್ಯೂಸ್ ಪೇಪರ್ನ ಈಗ ಇತ್ತೀಚೆಗೆ 40 ದಿನದಲ್ಲಿ ನಾವು ಅಧ್ಯಯನ ಮಾಡೋದು ಕಷ್ಟ ಸಾಧ್ಯ. ಜನವರಿಯಿಂದ 2026 ಜನವರಿಯಿಂದ 10ನೇ ತಿಂಗಳವರೆಗೆ ಏನೆಲ್ಲ ಇದೆ ಅದನ್ನ ಮಾಸಪತ್ರಿಕೆಗಳಿಗೆ ಸಂಬಂಧಪಟ್ಟಂತೆ ಸ್ಪರ್ಧಾ ಅರಿವು, ಸ್ಪರ್ಧಾ ವಿಜೇತ, ಸ್ಪರ್ಧಾ ಜಗತ್ತು ಯಾವುದಾದ್ರು ಒಂದು ಮಾಸಪತ್ರಿಕೆಯನ್ನು ನಾವು ನಮ್ಮ ಹತ್ರ ಮೀಸಲಿರಿಸಿ ಓದಬೇಕಾಗ್ತದೆ. ಅದ್ರ ಜೊತೆಗೆ ದಿನಪತ್ರಿಕೆಗಳನ್ನ ಪ್ರಜಾವಾಣಿ ಇರ್ಬೋದು ಅಥವಾ ದ ಹಿಂದೂ ಇರ್ಬೋದು, ಡೆಕ್ಕನ್ ಜರ್ನಲ್ ಇರ್ಬೋದು, ಈ ಮೂರು ಪತ್ರಿಕೆಗಳಲ್ಲಿ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಹಾಗೆ ಭಾರತದ ರಾಜ್ಯಗಳು ವಿಶೇಷವಾಗಿ ಕರ್ನಾಟಕ, ಹುಸೇನಪ್ಪ ನಾಯಕ್ ಅವರು

ಬಿಡುಗಡೆ ಆಗ್ತಕ್ಕಂಥ ಸೊ ಕರ್ನಾಟಕ ಪತ್ರಿಕೆಯನ್ನು ನೋಡಬೇಕು. ಅದರಲ್ಲಿ ನೂತನ ಜಿ ಕೆ ಮತ್ತು ಬಿ ಡಿ ಪಾಟೀಲ್ರವ್ರದ್ದು ಜನರಲ್ ನಾಲೆಡ್ಜ್ ಬುಕ್ಕನ್ನು ಕೂಡ ನಾವು ಓದಬೇಕಾಗ್ತದೆ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ. ಇದು ನಮಗೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿದೆ. ಆದರೆ ಇನ್ನು ಜನರಲ್ ಕನ್ನಡ ಮತ್ತು ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಇಲ್ಲಿ ಜನರಲ್ ಕನ್ನಡ ಮತ್ತು ಜನರಲ್ ಇಂಗ್ಲೀಷ್ಗೆ ಹತ್ತತ್ತು ಎರಡು ಸೇರಿ 20 ಅಂಕಗಳಿಗೆ ಕೇಳಲಾಗ್ತದೆ. ಇದಕ್ಕೆ ನಾವು ಕನ್ನಡ ಮಾಧ್ಯಮ ವ್ಯಾಕರಣ ಗೋಪಾಲ್ ಕೃಷ್ಣ ಉಡುಪ ಅವ್ರದ್ದು ಕೂಡ ಚೆನ್ನಾಗಿದೆ. ಅದೇ ಥರ

ಪರಿಷತ್ ಅವರೇ ಬಿಡುಗಡೆ ಮಾಡಿರ್ತಕ್ಕಂಥದ್ದು, ಅದು ತುಂಬಾ ಚೆನ್ನಾಗಿದೆ. ಹಾಗೆ ಸಾಮಾನ್ಯ ಕನ್ನಡ ಕೆ ಎಂ ಸುರೇಶ್ ಅವ್ರದ್ದು ಕೂಡ ತುಂಬಾ ಸರಳವಾಗಿ ಅರ್ಥ ಆಗ್ತದೆ. ಹಾಗೆ 6th ರಿಂದ 10th ವರೆಗೆ ಕನ್ನಡ ಪಠ್ಯ ಪುಸ್ತಕದ ನಾವು ವ್ಯಾಕರಣ ಭಾಗವನ್ನ ಅಥವಾ ಅಭ್ಯಾಸ ಸೂಚಿಯನ್ನ ಪ್ರತಿ ಗದ್ಯ ಮತ್ತೆ ಪದ್ಯ ಮತ್ತೆ ವ್ಯಾಕರಣ ಭಾಗವನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಕನ್ನಡ ಮಾಧ್ಯಮ ವ್ಯಾಕರಣ 3 ಅಂಶಗಳು ಕೂಡ ತುಂಬಾ ಮೌಲ್ಯಯುತವಾಗಿದೆ, ಅದನ್ನ ಸರಳವಾಗಿ ಅರ್ಥ ಆಗುತ್ತೆ ಆ ಕೇಳಿದರೆ. ಇದನ್ನು ಕೂಡ ನಾವು ಅಧ್ಯಯನ ಮಾಡಬಹುದು. ಇದು ಕನ್ನಡ ಸಂಬಂಧಪಟ್ಟಿದ್ದೆ. ಆದ್ರೆ ಇನ್ನು ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ 6th to 10th, 12th ವರೆಗೆ ಅಥವಾ 10th ವರೆಗೆ ಟೆಕ್ಸ್ಟ್ ಬುಕ್ ಅನ್ನ ನಾವು ಗ್ಲಾಸರಿಯನ್ನ ಅಥವಾ ಗ್ರಾಮರ್ ಪಾಠನ ನೋಡಬೇಕಾಗತ್ತೆ. ಅದರಲ್ಲಿ ಪ್ರೋಸು ಪೋಯಮು ಮತ್ತೆ ಅದರಲ್ಲಿ ನಾವೆಲಿಸ್ಟ್ ಯಾರಿದ್ದಾರೆ ಅವರುಗಳನ್ನ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಅವ್ರ ಇಂಟ್ರೊಡಕ್ಷನ್ಸ್ ಕೂಡ ಅಂದ್ರೆ ಲೇಖಕರ ಪರಿಚಯ, ಕವಿ ಪರಿಚಯ, ಪಠ್ಯ ಪುಸ್ತಕದ ಅಭ್ಯಾಸ ಸೂಚಿಯಲ್ಲಿ ತುಂಬಾ ಸುದೀರ್ಘವಾಗಿ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ನಾವು ಈ ಒಂದು ಅಡಿಷನಲ್ ಬುಕ್ ಗಳನ್ನು ಕೂಡ ಓದ್ಬೇಕಾಗತ್ತೆ. ಜನರಲ್ ಇಂಗ್ಲಿಷ್ಗೆ ಬಂದಾಗ ಸೊ ಶಿವಕುಮಾರ್ ಮಾವಳ್ಳಿ ಅಂತಕ್ಕಂಥವ್ರು ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ಸೊ ತುಂಬಾ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸರಳವಾಗಿ ಅರ್ಥ ಆಗುತ್ತೆ ಜನರಲ್ ಇಂಗ್ಲಿಷ್ಗೆ. ಶಿವಕುಮಾರ್ ಮಾವಳ್ಳಿ ಅಂತಕ್ಕಂಥವ್ರು ಅದನ್ನು ತುಂಬಾ ಚೆನ್ನಾಗಿದೆ. ಹಾಗೆ ಬಿ ಎನ್ ಸುರೇಶ್ ಅಂತಕ್ಕಂಥವ್ರು ಜನರಲ್ ಇಂಗ್ಲಿಷ್ ಎಂಬ ಟೈಟಲ್ ಅಡಿಯಲ್ಲಿ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಸರಳವಾಗಿ ಅರ್ಥೈಸಿದ್ದಾರೆ. ಇವೆರಡು ಕೂಡ ತುಂಬಾ ಚೆನ್ನಾಗಿದೆ, ಶಿವಕುಮಾರ್ ಮಾವಳ್ಳಿ ಮತ್ತೆ ಬಿ ಎನ್ ಸುರೇಶ್ ಅಂತಕ್ಕಂಥವ್ರು. ಜೊತೆಗೆ 6th to 10th standards. ಸೊ ನಾವು ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಟೆಕ್ಸ್ಟ್ ಬುಕ್ ಅನ್ನ ಸೊ ಗ್ರಾಮರ್ ಪಾಠನ ಅಥವಾ ಅಭ್ಯಾಸ ಸೂಚಿನ ಓದ್ಬೇಕು. ಇನ್ನು ಉಳಿದಿರ್ತಕ್ಕಂಥ ನಮಗೆ ಕಂಪ್ಯೂಟರ್ ಲಿಟ್ರಸಿ ಮತ್ತೆ ವ್ಯಾಲ್ ಎಜುಕೇಶನ್. ಕಂಪ್ಯೂಟರ್ ಲಿಟ್ರಸಿಗೆ ಸಂಬಂಧಪಟ್ಟಂತೆ ನಾವು ಸೊ ಕಂಪ್ಯೂಟರ್ ನಾಲೆಡ್ಜ್ ಬಿ ಎ ಗೌತಮ್ ಅಂತಕ್ಕಂಥವ್ರು ತುಂಬಾ ಚೆನ್ನಾಗಿ ಗೊತ್ತಿದ್ದಾರೆ. ಇದು ಕನ್ನಡ ಮತ್ತು ಇಂಗ್ಲಿಷ್ ಎರಡು ಪರಿಭಾಷೆಯಲ್ಲಿದೆ. ಇದನ್ನ ಕಂಪ್ಯೂಟರ್ ನಾಲೆಡ್ಜ್ ಸಂಬಂಧಪಟ್ಟಂತೆ ತುಂಬಾ ಸರಳವಾಗಿ, ಯಾಕಂದ್ರೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ 15 ಅಂಕಗಳಿಗೆ ಈ ಪೇಪರ್ ಒನ್ ಅಲ್ಲಿ ಕೇಳಲಾಗುತ್ತೆ. ಅದರಿಂದ ಇದನ್ನ ಓದಬೇಕಾಗ್ತದೆ. ಜೊತೆಗೆ ಕಂಪ್ಯೂಟರ್ ಅವೇರ್ನೆಸ್ ಅಂತಕ್ಕಂಥದ್ದು ಸೊ ಅರಿಯಂತ್ ಪಬ್ಲಿಕೇಶನ್ ಅವ್ರದ್ದು ತುಂಬಾ ಚೆನ್ನಾಗಿದೆ. ಇದು ಸ್ವಪ್ನ ಬುಕ್ ಹೌಸ್ ಅಲ್ಲಿ ಅವೈಲೇಬಲ್ ಇದೆ, ಅರಿಯಂತ್ ಪಬ್ಲಿಕೇಶನ್ ಅವ್ರದ್ದು. ಸೊ ಕಂಪ್ಯೂಟರ್ ಅವೇರ್ನೆಸ್ ಅಂತಕ್ಕಂಥದ್ದು ತುಂಬಾ ಸರಳವಾಗಿ ಸುಲಭವಾಗಿ ಕೊಟ್ಟಿದ್ದಾರೆ. ಬೇಸಿಕ್ ಕಂಪ್ಯೂಟರ್ಸ್ ಅಂದ್ರೇನು, ಅಪ್ಲಿಕೇಶನ್ಸ್ ಅಂದ್ರೇನು, ಸಾಫ್ಟ್ವೇರ್ ಹಾರ್ಡ್ವೇರ್ ಅಂದ್ರೇನು, ಅಲ್ಲಿ ಬರ್ತಕ್ಕಂಥ ನಾವೆಲ್ಲ ಇಂಟರ್ನೆಟ್ ಅನ್ನ ಯಾವ್ದನ್ನು ಯೂಸ್ ಮಾಡ್ತಾ ಇದೀವಿ, ಯಾವ ಪರಿಭಾಷೆಯಲ್ಲಿ ನಮಗೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅವೈಲೇಬಲ್ ಇದೆ, ಇದೆಲ್ಲವನ್ನು ಕೂಡ ಅರಿಯಂತ್ ಪಬ್ಲಿಕೇಶನ್ ಬುಕ್ಸ್ ಅಲ್ಲಿ ನಮಗೆ ಸಿಗುತ್ತೆ. ಇದಿಷ್ಟು ಕೂಡ ನಮಗೆ ಸೊ ಕಂಪ್ಯೂಟರ್ಸ್ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತಾಗುತ್ತೆ. ವ್ಯಾಲ್ಯೂ ಅಂಡ್ ಹೆಲ್ತ್ ಎಜುಕೇಶನ್ ಗೆ ಸಂಬಂಧಪಟ್ಟಂತೆ ಗವರ್ಮೆಂಟ್ ಅಲ್ಲಿ ಬಿಟ್ಟಿರ್ತಕ್ಕಂಥ ದೈಹಿಕ ಶಿಕ್ಷಣ ಇಲಾಖೆಯ ಒಂದು ಕೈಪಿಡಿಯನ್ನು ನಾವು ನೋಡಬೇಕಾಗ್ತದೆ. ಸರ್ಕಾರ ಇದನ್ನ ಹೊರಡಿಸಿದೆ, ಅದನ್ನ ಓದಿದ್ರೆ ನಾವು ಹೆಲ್ತ್ ಅಂಡ್ ವ್ಯಾಲ್ಯೂ ಎಜುಕೇಶನ್ ಆಗುತ್ತೆ. ಇನ್ ವ್ಯಾಲ್ಯೂ ಎಜುಕೇಶನ್ ಸಪರೇಟ್ ನಾವು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆನ್ಲೈನ್ ಅಲ್ಲಿ ನಾವು ಮೆಟೀರಿಯಲ್ಸ್ ಅನ್ನ ನೋಡಬೇಕಾಗತ್ತೆ ಕೇಳಿದ್ರೆ. ಇದಿಷ್ಟು ಕೂಡ ನಿಮಗೆ ಪೇಪರ್ ಒನ್ ಗೆ ಸಂಬಂಧಪಟ್ಟಂತೆ 100 ಅಂಕಗಳಿಗೆ ಒಂದಷ್ಟು ರೆಫರೆನ್ಸ್ಗಳು. ಈ ಜಿ ಪಿ ಟಿ ಅಲ್ಲಿ ಪೇಪರ್ 2 ಅಂತಕ್ಕಂಥದ್ದು 100 ಅಂಕಗಳಿದೆ. ಅದು ನಾನು ಆಲ್ರೆಡಿ ಹೇಳಿದಾಗೆ ಸೊ ಅದಕ್ಕೆ ಇಂತಿಷ್ಟು ಬುಕ್ಗಳೆಲ್ಲ ಈಗ ಆಲ್ರೆಡಿ ಹೇಳಿರ್ತಕ್ಕಂಥ ಬುಕ್ಸ್ಗಳನ್ನೇ ನಾವು ಸೊ ಅದನ್ನು ಓದಬೇಕಾಗತ್ತೆ. ಅಂದರೆ 6ರಿಂದ 10ನೇ ತರಗತಿವರೆಗೆ ಪಾರ್ಟ್ 1 ಪಾರ್ಟ್ 2 ಒಂದು ಯೂನಿಟ್ನ ಕೂಡ ಬಿಡದೆ ಪರಿಷ್ಕೃತಗೊಂಡಿರತಕ್ಕಂಥ 2023 ನಂತರ ಪಠ್ಯ ಪುಸ್ತಕವನ್ನು ನಾವು ಓದಬೇಕಾಗ್ತದೆ. ಯಾಕಂದರೆ ಹಿಂದಿನ ಪಠ್ಯ ಪುಸ್ತಕದಲ್ಲಿ ಸಿಲೆಬಸ್ ಚೇಂಜಸ್ ಆಗಿದೆ. ಸೊ ಅದರಿಂದ ಹೊಸ ಯೂನಿಟ್ಗಳು ಆ್ಯಡ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಸೈನ್ಸಲ್ಲಿ ಕಾರ್ಕೋಟ ಸಾಮ್ರಾಜ್ಯ ಅಂತಕ್ಕಂಥದ್ದು ಹಿಂದೆ ಇರಲಿಲ್ಲ 2022ರಿಂದ, ಅದು 23ರ ನಂತರ ಎಡಿಷನ್ ಮಾಡಲಾಗಿದೆ. ಆದ್ರಿಂದ ಹೊಸ ವಿಷಯಗಳನ್ನ ಆಡ್ ಮಾಡಿರ್ತಕ್ಕಂಥ ರೀಸೆಂಟ್ 23-24ನೇ ಸಾಲಿನ ಇತ್ತೀಚೆಗೆ ಕಳೆದ 2-3 ವರ್ಷಗಳ ಹಿಂದಿನ ಪಠ್ಯ ಪುಸ್ತಕಗಳನ್ನು ನೀವು ಓದಬೇಕಾಗ್ತದೆ. ಸೊ ಅದರಿಂದ ಸಮಾಜ ವಿಜ್ಞಾನ ಶಿಕ್ಷಕರು ಸಮಾಜ ವಿಜ್ಞಾನವನ್ನ, ಗಣಿತ ಶಿಕ್ಷಕರು ಗಣಿತವನ್ನ, ಜೀವ ವಿಜ್ಞಾನ ಶಿಕ್ಷಕರು ಜೀವ ವಿಜ್ಞಾನವನ್ನ, ಆಂಗ್ಲ ಭಾಷಾ ಶಿಕ್ಷಕರು ಆಂಗ್ಲ ಭಾಷೆಯನ್ನ ಸುದೀರ್ಘವಾಗಿ ಈ 100 ಅಂಕಗಳಿಗೆ ಪತ್ರಿಕೆ 2ನಲ್ಲಿ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಇದಕ್ಕೆ ಸ್ಕೂಲ್ ಟೆಕ್ಸ್ಟ್ ಬುಕ್ ಅನ್ನು ಓದಿ ತದನಂತರ ಅದನ್ನು ನಾವು ಕೀ ನೋಟ್ಸ್ ಮಾಡ್ಕೊಂಡು ಸೊ ಓದ್ಬೇಕಾಗತ್ತೆ. ಈಗಾಗ ಸಮಯ ತುಂಬಾ ಅಭಾವ ಇದೆ, ಉಳಿತಕ್ಕಂಥ 40 ದಿನದಲ್ಲೇ ಮತ್ತು 30 ದಿನದಲ್ಲಿ ನಾವು ಅದು ಅಧ್ಯಯನ ಮಾಡೋದಕ್ಕೆ ಅಷ್ಟು ಸಾಧ್ಯ. ಈಗಾಗಲೇ ಇದ್ರ ಬಗ್ಗೆ ಯಾರು ಹಿಂದೆಯಿಂದ ಅಧ್ಯಯನ ಮಾಡ್ತಾ ಇದ್ದಾರೆ ಅವ್ರಿಗೂ ತುಂಬಾ ಉಪಯೋಗ ಆಗುತ್ತೆ. ಯಾಕಂದ್ರೆ ಈಗ ರಿವಿಷನ್ ಮಾಡ್ಕೋ ಕೂಡ ನಮ್ಗೆ ಸೊ ಸಮಯದ ಅಭಾವ ಇದೆ, ಯಾಕಂದ್ರೆ ಸಿಲೆಬಸ್ ಅಷ್ಟು ವಾಸ್ಟ್ ಇದೆ. ಯಾಕಂದ್ರೆ ಈಗ ಏಕೈಕ ನಾವು ಅಧ್ಯಯನ ಮಾಡೋದಕ್ಕೆ ಕಷ್ಟ ಸಾಧ್ಯ. ಈಗಾಗಲೇ ಹಿಂದಿನಿಂದಲೇ ಯಾರು ಅಧ್ಯಯನ ಮಾಡಿರ್ತಾರೆ ಅವ್ರು 2-3 ಬಾರ ಅಧ್ಯಯನ ಮಾಡಿರ್ತಕ್ಕಂಥವ್ರಿಗೆ ಒಂದ್ಸರಿ ಗ್ಲಾನ್ಸ್ ಮಾಡೋದಕ್ಕಷ್ಟೇ ಸಮಯಾವಕಾಶ ಇರ್ತಕ್ಕಂಥ ನಾವು ಕಾಣ್ತಾ ಹೋಗ್ತೀವಿ. ಸೊ ಅಂದ್ರೆ ಇದ್ರ ಜೊತೆಗೆ ನಾವು ಟೆಕ್ಸ್ಟ್ ಬುಕ್ ರೆಫರೆನ್ಸ್ ಇದೆಲ್ಲ ಮ್ಯಾನುವಲ್ ಕಾಪಿ ಆಯ್ತು, ಒಂದಷ್ಟು ಈಗೆಲ್ಲ ನಾವು ಡಿಜಿಟಲ್ ರಿಸೋರ್ಸ್ ಅನ್ನ ನೋಡ್ತಾ ಇದೀವಿ ಕೇಳಿದ್ರೆ. ಅದರಿಂದ ಈಗ ನಾವು ಟೆಲಿಗ್ರಾಮ್, ಎಲ್ಲರ ಕೈಲೂ ಮೊಬೈಲ್ ಇರುತ್ತೆ, ಇಂಟರ್ನೆಟ್ ಇರುತ್ತೆ. ಸೊ ಬಸ್ಸಲ್ಲಿ ಹೋಗ್ಬೇಕಾದಾಗ, ಟ್ರಾವೆಲ್ ಮಾಡಬೇಕಾದಾಗ ನಮಗೆ ಟೆಲಿಗ್ರಾಮ್ ಚಾನಲ್ಲಿ ಒಂದಷ್ಟು ಡೈಲಿ ಕರೆಂಟ್ ಅಫೇರ್ಸ್ಗಳು, ಹೊಸ ನೋಟಿಫಿಕೇಶನ್ಗಳು, ಮಾಡಲ್ ಕ್ವಶನ್ ಪೇಪರ್ಗಳು, ಮಾಡಲ್ ಟೆಸ್ಟ್ಗಳು, ಕ್ವಿಜ್ಜು ಇವೆಲ್ಲ ನಿರಂತರವಾಗಿ ನಡೀತಾ ಇರುತ್ತೆ. ಅದರಿಂದ ಸೊ ನಾವು ಟೆಲಿಗ್ರಾಮ್ ಆಪಲ್ಲಿ ತುಂಬಾ ಇದೆ, ಎಸ್ ಆರ್ ವರ್ಲ್ಡ್ ಅಂತಕ್ಕಂಥ ಸುಮಾರು 5 ಲಕ್ಷ ಸದಸ್ಯರನ್ನ ಒಳಗೊಂಡಿದೆ ಆ ಎಸ್ ಆರ್ ವರ್ಲ್ಡ್ ಅಂತಕ್ಕಂಥ. ಸೊ ಲಾಗಿನ್ ಅಥವಾ ಅದಕ್ಕೆ ನಾವು ಗ್ರೂಪಿಗೆ ಜಾಯ್ನ್ ಆದ್ರೆ ಆ ಗ್ರೂಪಲ್ಲಿ ಸಾಕಷ್ಟು ಮಾಹಿತಿ ಸಿಗ್ತಾ ಇರುತ್ತೆ. ಮತ್ತೆ ಗೇಟ್ ವೇ ಟು IAS ಅಂಡ್ KAS ಅಂತಕ್ಕಂಥದ್ದಿದೆ, ಗೇಟ್ ವೇ ಟು IAS KAS ಲಿಂಕ್ಗಳಲ್ಲಿ ನಾವು ಲಾಗಿನ್ ಆದ್ರೆ ಸೊ ಟೆಲಿಗ್ರಾಮ್ ಅಲ್ಲಿ ನಮ್ಗೆ ಅದಕ್ಕೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ಮತ್ತೆ ಡ್ರೀಮ್ KPSC ಅಂತಕ್ಕಂಥ ಟೆಲಿಗ್ರಾಮ್ ಆಪ್ಗೆ ನಾವು ಲಾಗಿನ್ ಆಗಬೇಕಾಗತ್ತೆ. ಮತ್ತೆ ಸ್ಫೂರ್ತಿ PG ಸ್ಟಡಿ ಸರ್ಕಲ್ ಅಂತಕ್ಕಂಥದ್ದು, ಚಾಣಕ್ಯ ಕಣಜ ಅಂತಕ್ಕಂಥದ್ದು, ಸ್ಪರ್ಧಾ ಜಗತ್ತು ಅಂತಕ್ಕಂಥದ್ದು, ಮತ್ತೆ ಸ್ಪರ್ಧಾ ಚೈತ್ರ ಅಂತಕ್ಕಂಥದ್ದು, ಇವೆಲ್ಲ ಟೆಲಿಗ್ರಾಮ್ ಆಪ್ಗಳಲ್ಲಿ
ಸಾಕಷ್ಟು ಮಾಹಿತಿಗಳನ್ನು ನಮಗೆ ಅಂದರೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಮತ್ತು ಮಾಡೆಲ್ ಟೆಸ್ಟ್ಗಳನ್ನು ಮಾಡ್ತಾ ಇರ್ತಾರೆ. ನಾವು ನಮ್ಮ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಇದು ತುಂಬ

ಸಹಾಯಕ ಆಗುತ್ತೆ ಕೇಳಿದರೆ. ಅದರಿಂದ ಇದು ಟೆಲಿಗ್ರಾಮ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಸೊ ಲಿಂಕ್ಸ್ಗಳು ಮತ್ತು ಆ್ಯಪ್ಗಳಲ್ಲಿ ನಾವು ಆ ಒಂದು ಲಾಗಿನ್ ಆಗಬೇಕಾಗತ್ತೆ, ಗ್ರೂಪಿಗೆ ಜಾಯ್ನ್ ಆಗಬೇಕಾಗ್ತದೆ. ಅದೇ ಥರ ಯೂಟ್ಯೂಬ್ ಚಾನಲ್ಸ್ಗಳು ತುಂಬ ಸಿಗ್ತದೆ ನಮಗೆ, ಎಲ್ಲ ಕೆಳಗರಿಗೆ ವಸ್ತೇನಿಲ್ಲ, ಎಲ್ಲ ಸೊ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಸೊ ಇಂಟರ್ನೆಟ್ ಫೆಸಿಲಿಟೀಸ್ ಇರೋದ್ರಿಂದ ಯೂಟ್ಯೂಬ್ ಚಾನಲ್ಗಳು, ಅದರಲ್ಲಿ ಸಾಧನ ಅಕಾಡೆಮಿ ಅವ್ರದ್ದು ತುಂಬ ಚೆನ್ನಾಗಿದೆ. ಮಂಜುನಾಥ್ ಅವರು ತುಂಬ ಸುದೀರ್ಘವಾಗಿ ಈಗ ಮೊನ್ನೆ ಮೊನ್ನೆ ಗುಂಡ್ಲುಪೇಟೆ ಶಿಕ್ಷಕ ಸಂಕಲ್ಪ ವೇದಿಕೆಯಿಂದ ಮಂಜುನಾಥ್ ಸರ್ನ ಸುರೇಶ್ವರ್ ಅವ್ರನ್ನ ಲಾಸ್ಟ್ ವೀಕಲ್ಲಿ ಕರೆಸಿದ್ರು. ಇದು ಎಲ್ಲರಿಗೂ ಕೂಡ ಎಚ್ ಡಿ ಕೋಟೆ ಮತ್ತು ಈ ಗುಂಡ್ಲುಪೇಟೆ ಚಾಮರಾಜನಗರದ ಭಾಗದ ಶಿಕ್ಷಕರ ಆಕಾಂಕ್ಷೆಗಳಿಗೆ ತುಂಬ ಸದುಪಯೋಗವನ್ನು ಪಡಿಸಿದ್ದಾರೆ ಈ ಗುಂಡ್ಲುಪೇಟೆ ಶಿಕ್ಷಕರ ಸಂಕಲ್ಪ ವೇದಿಕೆಯವರು. ಅದರಿಂದ ಈ ಸಾಧನಾ ಅಕಾಡೆಮಿಯ ಮಂಜುನಾಥ್ ಸರ್ ಕ್ಲಾಸ್ಗಳನ್ನು ಒಂದಷ್ಟು ಕೇಳಬೇಕಾಗ್ತದೆ. ಅಲ್ಲಿ ಕೆ ಎಂ ಸುರೇಶ್ ಅವ್ರದ್ದು ಸೈಕಾಲಜಿ ಕ್ಲಾಸ್ಗಳನ್ನು ಕೇಳ್ಬೋದು. ಸೊ ಮತ್ತೆ ವಿಜಯ್ ಭವ ಅಂತಕ್ಕಂಥದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳು ಸಿಗುತ್ತೆ. ಮತ್ತೆ ಅಮರ್ ಕ್ಲಾಸಸ್ ಅಂತಕ್ಕಂಥದ್ದೆ, ಸ್ಮಾರ್ಟ್ ಸ್ಟಡಿ ಸರ್ಕಲ್ ಅಂತಕ್ಕಂಥ ಚಾನಲ್ ಇದೆ, ಹಾಗೆ ಪುನೀತ್ ಫೋರಂ ಅಂತಕ್ಕಂಥ ಚಾನಲ್ ಇದೆ, ಮತ್ತೆ ಐಶ್ವರ್ಯ ಗಿರಿ ಪಾಠಶಾಲೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಐಶ್ವರ್ಯ ಗಿರಿ ಅವ್ರದ್ದು ಸೊ ಆ ಪಾಠಶಾಲೆಯಲ್ಲಿ ನಮಗೊಂದಷ್ಟು ಸಾಕಷ್ಟು ಮಾಹಿತಿಗಳು ಸಿಗುತ್ತೆ ಮೆಂಟಲ್ ಎಬಿಲಿಟಿಗೆ. ಇವೆಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲಿ ಒಂದಷ್ಟು ಯೂಟ್ಯೂಬ್ ಕ್ಲಾಸ್ಗಳನ್ನು ಕೂಡ ನಾವು ಒಂದಷ್ಟು ಅಡಿಷನಲ್ ಇನ್ಫಾರ್ಮೇಶನ್ಗೆ ನಾವು ಮಾಹಿತಿನ ಕಲೆ ಹಾಕಬೇಕಾಗುತ್ತೆ. ಸೊ ಜೊತೆಗೆ ನಮಗೆ ಇಲ್ಲಿ ಸಮ್ ಆಫ್ ದ ವೆಬ್ಸೈಟಲ್ಲಿ ಗೂಗಲಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ, ಅದರಲ್ಲಿ ಜನರಲ್ ನಾಲೆಜ್ ಸಂಬಂಧಪಟ್ಟಂತೆ ಜಿ ಕೆ ಟುಡೇ ಇರ್ಬೋದು, ಇಂಡಿಯಾ ಬಿಕ್ಸ್ ಇರ್ಬೋದು, ಎಕ್ಸಾಮ್ ವೇದಾಸ್ ಇರ್ಬೋದು, ಇವುಗಳಲ್ಲೂ ಕೂಡ ನಮ್ಗೆ ಏನಾಗುತ್ತೆ ವೆಬ್ಸೈಟ್ ನಮಗೆ ಈ ವೆಬ್ಸೈಟ್ಗಳಲ್ಲಿ ಒಂದಷ್ಟು ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಸೊ ಇದಿಷ್ಟು ಕೂಡ ನಿಮಗೆ ಯೂಟ್ಯೂಬು ಟೆಲಿಗ್ರಾಮ್ ಮತ್ತು ಗೂಗಲಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಇದೆಲ್ಲವೂ ಕೂಡ ಏನಾಗುತ್ತೆ ಪೇಪರ್ ಒನ್ಗೆ ತುಂಬ ಮೌಲ್ಯಯುತವಾಗಿ ಕೇಳಿದ್ರೆ ಪೇಪರ್ ಒನ್ನಲ್ಲಿ ಕನಿಷ್ಠ 70 ಅಂಕಗಳನ್ನು ನಾವು ಸ್ಕೋರ್ ಮಾಡಿದ್ದೆ ಆದರೆ ಸೊ ಪೇಪರ್ ಟೂನಲ್ಲೂ ಕೂಡ ನಾವು ಒಂದು 70 ಅಂಕಗಳನ್ನು ಸ್ಕೋರ್ ಮಾಡಿದ್ರೆ 140-150 ಎರಡು ಪೇಪರಿಂದ 150 ಕ್ರಾಸ್ ಆಗಿದ್ದೆ ಆದರೆ ನಾವು ಮೆರಿಟ್ ಲಿಸ್ಟಲ್ಲಿ ಬರೋದಕ್ಕೆ ಸ್ವಲ್ಪ ಅವಕಾಶಗಳು ಸಿಗ್ತಾ ಹೋಗುತ್ತೆ. 140-150ಕ್ಕಿಂತ ಕಡಿಮೆ ಆದರೆ ಸೊ 1:2 ಬರೋದಕ್ಕೆ ಕಷ್ಟ ಸಾಧ್ಯ ಆಗುತ್ತೆ. ಆದ್ರಿಂದ ಪೇಪರ್ ಒನ್ನಲ್ಲಿ ಮ್ಯಾಕ್ಸಿಮಮ್ 60% ಅಂದರೆ 60 ಅಧಿಕವಾದ ಅಂಕಗಳನ್ನು ನಾವು ಮಾಡೋದಕ್ಕೆ ಈ ಎಲ್ಲ ಮೇಲ್ಕಂಡ ರೆಫರೆನ್ಸ್ನನ್ನು ಓದಬೇಕಾಗುತ್ತೆ. ಇದಿಷ್ಟು ಕೂಡ ಜಿ ಪಿ ಟಿಗೆ ಸಂಬಂಧಪಟ್ಟಂತೆ ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಮಾಹಿತಿ ಆಗ್ತದೆ. ಇನ್ನು ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಇಲ್ಲೂ ಕೂಡ ನಾವು ಯಾವುದೇ ರೀತಿಯಿಂದ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕಡ್ಡಾಯ ಇಲ್ಲ ಇದಕ್ಕೆ. ಯಾಕೆ ಅಂತೇಳಿದ್ರೆ BA/BEd ಸೊ ಕನಿಷ್ಠ ವಿದ್ಯಾರ್ಹತೆ, ಸಾಮಾನ್ಯ ವಿದ್ಯಾರ್ಹತೆ ಇದು BA/BEd ಆಗಿರ್ತಕ್ಕಂಥವ್ರು ಎಚ್ ಎಸ್ ಟಿ ಆರ್ಗೆ. ಈಗ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಇಲ್ಲಿ ಈ ಒಂದು ನೋಟಿಫಿಕೇಶನ್ಸಲ್ಲಿ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರಿಗೆ ಸೊ ಯಾವುದೇ ಹುದ್ದೆಗಳನ್ನು ಕಾಲ್ ಮಾಡಲಾಗಿಲ್ಲ. ಯಾಕೆಂತ ಹೇಳಿದ್ರೆ ಲಾಸ್ಟ್ ಟೈಮು ಸುಮಾರು 8-8.5 ಸಾವಿರ ಜಿ ಪಿ ಟಿಗಳ 15,000 ಶಿಕ್ಷಕರಲ್ಲಿ ಸೈನ್ಸ್ ಟೀಚರ್ಸ್ನೇ ತುಂಬ ಕೊಡಲಾಗಿತ್ತು. ಅದರಿಂದ ಆ ಒಂದು ಮೇ ಬಿ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ವರ್ಷ ಹೈಸ್ಕೂಲ್ ಟೀಚರ್ಸ್ನಲ್ಲಿ ಯಾವುದೇ ರೀತಿ ಇದೆ ಅಂತ ಸೊ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರ ನೇಮಕಾತಿ ಆದೇಶನೂ ಹೊರಡಿಸಿಲ್ಲ. ಸೊ ಈ ಒಂದು ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಮಿನಿಮಮ್ ಕ್ವಾಲಿಫಿಕೇಶನ್ BA/BEd ಆಗಿರಬೇಕು, ಯಾವುದೇ TET ಅರ್ಹತೆಯ ಪ್ರಮಾಣ ಪತ್ರ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಇದರಲ್ಲೂ ಕೂಡ ನಾವು ಎರಡು ಪತ್ರಿಕೆಗಳನ್ನ ಕಾಣ್ತಾ ಹೋಗ್ತೀವಿ. ಹಿಂದೇನು ಕೂಡ 2013-14 ಸಾಲಿನಲ್ಲಿ ಏನ್ ಪತ್ರಿಕೆಗಳಿತ್ತು ಅದನ್ನ ಮಾಡಿಫಿಕೇಶನ್ ಮಾಡಿದ್ದಾನೆ. ಅಂದ್ರೆ ಆ ಒಂದು ಹಳೆಯ ನೋಟಿಫಿಕೇಶನ್ಸ್ 10-12 ವರ್ಷಗಳಿಂದ ಏನಿತ್ತು ಪೇಪರ್ ಒನ್ ಅಲ್ಲಿ 33 ಮಾರ್ಕ್ಸ್ಗೆ ಸಾಮಾನ್ಯ ಜ್ಞಾನ, 33 ಮಾರ್ಕ್ಸ್ಗೆ ಸೊ ಮೆಂಟಲ್ ಎಬಿಲಿಟಿ, ಇನ್ 33 ಮಾರ್ಕ್ಸ್ಗೆ ಸೊ ಎಜುಕೇಶನ್ ಸೈಕಾಲಜಿ, ಈ ಮೂರನ್ನು ಕೂಡ ಇಟ್ಟಲಾಗಿತ್ತು. ಈಗ ಇದರಲ್ಲೂ ಕೂಡ 7 ಭಾಗಗಳನ್ನು ಮಾಡಲಾಗಿದ್ದಾನೆ. 7 ಭಾಗಗಳು ಏನು ಅಂತ ಹೇಳಿದ್ರೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಕೇಳಿದರೆ ಎಚ್ ಎಸ್ ಟಿ ಆರ್ ಪತ್ರಿಕೆ 1 ಸಾಮಾನ್ಯ ಪತ್ರಿಕೆಯಲ್ಲಿ ಮೊದಲನೇದಾಗಿ ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನ 20 ಅಂಕಗಳಿಗೆ ನಿಗದಿಪಡಿಸಿದ್ದಾನೆ. ಹಾಗೆ ಸಾಮಾನ್ಯ ಕನ್ನಡಕ್ಕೆ 10 ಅಂಕಗಳು, ಸಾಮಾನ್ಯ ಇಂಗ್ಲಿಷಿಗೆ 10 ಅಂಕಗಳು, ಹಾಗೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ 15 ಅಂಕಗಳು, ಮೆಂಟಲ್ ಎಬಿಲಿಟಿಗೆ 15 ಅಂಕಗಳು, ಗಣಕಯಂತ್ರ ಅಥವಾ ಕಂಪ್ಯೂಟರ್ ಲಿಟ್ರಸಿಗೆ 15 ಅಂಕಗಳು, ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣಕ್ಕೆ 15 ಅಂಕಗಳು. ನಾವು ಆಲ್ಮೋಸ್ಟ್ ಜಿ ಪಿ ಟಿ ಮತ್ತು ಎಚ್ ಎಸ್ ಟಿ ಆರ್ ಎರಡರಲ್ಲೂ ಕೂಡ 7 ವಿಭಾಗಗಳನ್ನು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಎರಡರಲ್ಲೂ ಕೂಡ ಸೈಮಲ್ಟೇನಿಯಸ್ಲಿ ಜನರಲ್ ಸ್ಟಡೀಸು, ಜನರಲ್ ಕನ್ನಡ, ಇಂಗ್ಲೀಷು ಮತ್ತು ಕಂಪ್ಯೂಟರ್ ಲಿಟ್ರಸಿ, ವ್ಯಾಲ್ಯೂ ಎಜುಕೇಷನ್, ಎಜುಕೇಷನ್ ಸೈಕಾಲಜಿ ಕಾಮನ್ ಆಗಿರುತ್ತೆ. ಹಾಗಾದರೆ ಒಂದು ವಿಶೇಷ ಏನು ಗಮನಿಸಬೇಕು ನಾವು ಅಂತ ಹೇಳಿದ್ರೆ ಎಚ್ ಎಸ್ ಟಿ ಆರ್ನಲ್ಲಿ ಮೆಂಟಲ್ ಎಬಿಲಿಟಿಗೆ 15 ಅಂಕಗಳನ್ನು ಕೇಳ್ತಾನೆ. ಹಾಗಾದರೆ ಇಲ್ಲಿ ಯಾವುದರಲ್ಲಿ ಜಿ ಪಿ ಟಿ ಆರ್ನಲ್ಲಿ ಮೆಂಟಲ್ ಎಬಿಲಿಟಿಗೆ ಸೊ ಆ್ಯಡ್ ಮಾಡಲಾಗಿಲ್ಲ, ಅದರ ಬದಲು ಅಲ್ಲಿ ಪ್ರಚಲಿತ ವಿದ್ಯಮಾನ ಮತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ 30 ಅಂಕಗಳಿಗೆ ಏನು ಕೇಳ್ತಾ ಹೋಗ್ತಾರೆ. ಅದೇ ಥರ ಇಲ್ಲಿ 20 ಅಂಕಗಳಿಗೆ ಮಾತ್ರ ಸಾಮಾನ್ಯ ಜ್ಞಾನ ಪ್ರಚಲಿತ ವಿದ್ಯಮಾನ ಕೇಳ್ಬಿಟ್ಟು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ 15 ಮಾರ್ಕ್ಸ್ಗಳಿಗೆ ಕೇಳ್ತಾನೆ. ಇದು ಹಿಂದೆ 33 ಅಂಕಗಳಿಗೆ ಕೇಳಲಾಗ್ತಿತ್ತು ಎಚ್ ಎಸ್ ಟಿ ಆರ್ನಲ್ಲಿ, ಈ ಕೇವಲ 15 ಅಂಕಗಳಿಗೆ ಕೇಳಲಾಗ್ತದೆ ಕೇಳಿದ್ರೆ. ಈ ಪತ್ರಿಕೆಗೆ ಈಗಾಗಲೇ ನಾನು ಕಡೆ ಜಿ ಪಿ ಟಿಗೆ ಏನು ಹೇಳಿದ್ದೀನಿ, ಅದೇ ರೀತಿಯಾದಂಥ ಎಲ್ಲ ಪರಿಕರಗಳನ್ನು ಅಧ್ಯಯನ ಮಾಡಬೇಕು. ಅಂದರೆ ಸೊ 5th-12th ಸ್ಟ್ಯಾಂಡರ್ಡ್ವರೆಗೆ ಸೊ DSCRT ಅಥವಾ NCERT ಟೆಕ್ಸ್ಟ್ ಬುಕ್ಕನ್ನು ನಾವು ಸುದೀರ್ಘವಾಗಿ ಓದಬೇಕಾಗುತ್ತೆ, ಕೀನೋಟ್ಸ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಸೋಷಿಯಲ್ ಸೈನ್ಸ್ ಅಂದರೆ ಸೋಷಿಯಲ್ ಸೈನ್ಸು, ಕನ್ನಡ ಟೀಚರ್ ಆದರೆ ಕನ್ನಡ, ಇಂಗ್ಲೀಷ್ ಟೀಚರ್ ಆದರೆ ಇಂಗ್ಲೀಷು, ಆಯಾ ರೆಫರೆನ್ಸ್ ಸಬ್ಜೆಕ್ಟ್ಗಳನ್ನ ಈಗ ಸಿಲೆಬಸ್ ನಾನು ಕೊಟ್ಬಿಟ್ಟಿದ್ದೀನಿ ಕಂಪ್ಲೀಟ್ ಆಗಿ. 6th-10th ವರೆಗೆ ಕರ್ನಾಟಕ ರಾಜ್ಯ ನಿಗದಿಪಡಿಸಿರೋ ಪಠ್ಯಪುಸ್ತಕಗಳನ್ನು ಸ್ಟಡಿ ಮಾಡಬೇಕು ಮತ್ತು ಅದರಲ್ಲೇ ಪ್ರಶ್ನೆಗಳನ್ನು

ಆಯ್ಕೆ ಮಾಡಲಾಗುತ್ತೆ. ಮತ್ತೆ ಹೈಸ್ಕೂಲ್ ಎಚ್ ಎಸ್ ಟಿ ಅಲ್ಲಿ ಪ್ಲಸ್ ಟೂ ಲೆವೆಲ್ ಅಂದ್ರೆ 12ನೇ ತರಗತಿಯವರೆಗೆ ಅಧ್ಯಯನ ಮಾಡಬೇಕು ಅಂತ ಹೇಳಿದ್ದಾನೆ. ಸೊ ಅದ್ರ ಏನಾಗುತ್ತೆ, ನಾವು ಈ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಹೇಳಿದ್ದೀನಿ, ಕನ್ನಡ, ಇಂಗ್ಲೀಷು, ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ, ಇಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸು, ಸೈನ್ಸು, ಮೆಂಟಲ್ ಅಬಿಲಿಟಿ. ಮೆಂಟಲ್ ಅಬಿಲಿಟಿಗೆ ಎಸ್ಪೆಷಲಿ ಗುರುರಾಜ್ ಎಂಬಲ್ ಮಿಲೇಬೇಕು, ತುಂಬ ಚೆನ್ನಾಗಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಹಾಗೆ ಕಂಪ್ಯೂಟರ್ ಲಿಟ್ರೆಸಿ ಮತ್ತೆ ವ್ಯಾಲ್ಯೂ ಎಜುಕೇಶನ್ ಸ್ವಲ್ಪ ಫೋಕಸ್ ಮಾಡಬೇಕಾಗುತ್ತೆ ಈ ಪೇಪರ್ ಒನ್ ಅಲ್ಲಿ ಅಂತಕ್ಕಂಥದ್ದು. ಸೊ ಇದ್ರ ಜೊತೆಗೆ ಎಚ್ ಎಸ್ ಟಿ ನಲ್ಲಿ ಪೇಪರ್ ಟೂ ಅಂತಕ್ಕಂಥದ್ದು ಹೈಯರ್ ರೆಸ್ಪೆಕ್ಟಿವ್ ಸಬ್ಜೆಕ್ಟ್ ಕನ್ನಡ ಮತ್ತೆ ಇಂಗ್ಲಿಷ್ ಮತ್ತೆ ಸಿ ಬಿ ಜೆಡ್ ಮತ್ತೆ ಆರ್ಟ್ಸ್ ಕನ್ನಡ ಅಂದ್ರೆ ಸೋಷಿಯಲ್ ಸೈನ್ಸ್ ಟೀಚರ್ ಮತ್ತೆ ಫಿಸಿಕಲ್ ಎಜುಕೇಶನ್ ಟೀಚರ್ ಇವರುಗಳಿಗೆ 100 ಅಂಕಗಳಿಗೆ ಸಪರೇಟ್ ಅಂದ್ರೆ ಆಯಾ ರೆಸ್ಪೆಕ್ಟಿವ್ ಪೆಡಗಾಗಿಗೆ 100 ಅಂಕಗಳಿಗೆ ಪೇಪರ್ ಟೂ ಅನ್ನು ನಿಗದಿಪಡಿಸಿದ್ದಾನೆ. ಈ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಈಗ ಏನ್ ನಾವು GPT ಓದ್ತಾ ಹೋಗ್ತೀವಿ, 6 to 10 ಸ್ಟ್ಯಾಂಡರ್ಡ್ ಅದೇ ಟೆಕ್ಸ್ಟ್ ಬುಕ್ ಗಳನ್ನ ಓದಬೇಕಾಗತ್ತೆ. ಅದ್ರ ಜೊತೆಗೆ ನಾವು ಒಂದಷ್ಟು ಸೊ ಕರೆಂಟ್ ಅಫೇರ್ಸ್ ಗಳನ್ನ ನೋಡ್ಕೋಬೇಕಾಗ್ತದೆ. ಇದಿಷ್ಟು ಕೂಡ ಎಚ್ ಎಸ್ ಟಿ ಆರ್ ಪೇಪರ್ ಒನ್ ಪೇಪರ್ ಟೂ. ನಾವು GPT ಆಗ್ಲಿ ಎಚ್ ಎಸ್ ಟಿ ಆರ್ ಆಗ್ಲಿ ಆಲ್ಮೋಸ್ಟ್ ಜನರಲ್ ಸ್ಟಡೀಸ್ ಸೇಮ್ ಇರುತ್ತೆ. ಮೆಂಟಲ್ ಅಬಿಲಿಟಿ ಒಂದ್ ಮಾತ್ರ ಆಡ್ ಮಾಡಿರ್ತಾನೆ ಎಚ್ ಎಸ್ ಟಿ ಆರ್ ನಲ್ಲಿ, GPT ನಲ್ಲಿ ಮೆಂಟಲ್ ಅಬಿಲಿಟಿ ಸೊ ಒಂದ್ ಆಡ್ ಆಗಿರಲ್ಲ. ಇನ್ ಸಬ್ಜೆಕ್ಟ್ ಇಲ್ಲೂ 100 ಅಂಕಗಳಿರುತ್ತೆ, ಅಲ್ಲೂ 100 ಅಂಕಗಳಿಗಿರುತ್ತೆ. ಸೊ ಅದರಿಂದ ಕೇಳಿದ್ರೆ ಸೊ ಭಾಷಾ ಶಿಕ್ಷಕರಿರ್ಬೋದು, ಇಂಗ್ಲಿಷ್ ಶಿಕ್ಷಕರಿರ್ಬೋದು, ಸಮಾಜ ವಿಜ್ಞಾನ ಶಿಕ್ಷಕರಿರ್ಬೋದು, ಜೀವ ವಿಜ್ಞಾನ ಶಿಕ್ಷಕರಿರ್ಬೋದು, ಪೇಪರ್ ಟೂ ನಲ್ಲಿ ನಿಮ್ ರೆಸ್ಪೆಕ್ಟ್ ಸ್ಕೂಲ್ ಟೆಕ್ಸ್ಟ್ ಬುಕ್ ಗಳನ್ನ ಓದೋದ್ರ ಜೊತೆಗೆ ಹೈಯರ್ ಬುಕ್ಸ್ ಗಳನ್ನ ಸೊ ಓದಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋದು ಅನುಕೂಲಕರ. ಯಾಕೆ ಅಂತ ಹೇಳಿದ್ರೆ ಕ್ರಾಸ್ ಕ್ವಶನ್ ಕೇಳಿದಾಗ ಈಗ ಅಲ್ರೆ ಮಾಡೆಲ್ ಕ್ವಶನ್ ಪೇಪರ್ ನ ಬಿಟ್ಟಿದ್ದೇನೆ ವೆಬ್ಸೈಟ್ ಅಲ್ಲಿ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ತರ ಎಕ್ಸಾಮ್ಸ್ ಎಲ್ಲ ಫೇಸ್ ಮಾಡಬೇಕು ಅನ್ನೋದು ಒಂದಷ್ಟು ಇಂಟ್ಗಳನ್ನು ಕೂಡ ಅವನು ಡೇಟ್ ಎಲ್ಲ ಕೊಟ್ಟಿದ್ದಾನೆ. ಅದರಿಂದ ಅದನ್ನು ಅಧ್ಯಯನ ಮಾಡಬೇಕಾಗ್ತದೆ. ಸೊ ಇದಿಷ್ಟು ಕೂಡ GPT ಮತ್ತೆ ಎಚ್ ಎಸ್ ಟಿ ಆರ್ ಪೇಪರ್ ಒನ್ ಮತ್ತೆ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ಒಂದಷ್ಟು ಪರೀಕ್ಷೆಗಳು ಯಾವ ನಿಟ್ಟಿನಲ್ಲಿರುತ್ತೆ ಪೇಪರ್ ಒನ್ ಪೇಪರ್ ಟೂ ಅಂತಕ್ಕಂಥದ್ದು, ಮತ್ತೆ ಅದಕ್ಕೆ ನಾವು ಯಾವ ತರ ರೆಫರೆನ್ಸ್ ಅನ್ನ ಮಾಡಬೇಕು ಅಂತಕ್ಕಂಥದ್ದು. ಸೊ ಇಲ್ಲಿ ನಾವು ಟೆಕ್ಸ್ಟ್ ಬುಕ್ ಓದೋದ್ರ ಜೊತೆಗೆ ನಾನು ಆಲ್ರೆಡಿ ಹೇಳಿದಾಗ ಟೆಲಿಗ್ರಾಮು, ಯೂಟ್ಯೂಬ್ ಚಾನಲ್ಸು, ಡೈಲಿ ನ್ಯೂಸ್ ಪೇಪರು, ಮ್ಯಾಗಝಿನ್ಸು, ಮತ್ತೆ ನಾವು ಗ್ರೂಪ್ ಡಿಸ್ಕಷನ್, ಎಸ್ಪೆಷಲಿ ಈಗ ಏನ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಎಲ್ಲ ಕಡೆ ಸ್ಟಡಿ ಸರ್ಕಲ್ ಗಳಲ್ಲಿ ಓದ್ತಾ ಇದ್ದಾರೆ, ನಾವು ಗಮನಿಸಿರುವ ಹಾಗೆ ಅಲ್ಲಿ ಗ್ರೂಪ್ ಸ್ಟಡೀಸ್ ಅನ್ನು ಕೂಡ ಮಾಡಬೇಕಾಗತ್ತೆ. ಯಾಕಂದ್ರೆ ಏಕಾಂತವಾಗಿ ಓದಿದ ನಂತರ ಅದನ್ನ ಫ್ರೆಂಡ್ಸ್ ಜೊತೆ ನಾವು ಡಿಸ್ಕಸ್ ಮಾಡಿದಾಗ ಒಂದಷ್ಟು ಮಾಹಿತಿಗಳು ನಮಗೆ ಶೇರ್ ಆಗ್ತಾ ಹೋಗ್ತದೆ ಕೇಳಿದ್ರೆ. ಅದರಿಂದ ಗ್ರೂಪ್ ಡಿಸ್ಕಷನ್ಸ್ ಕೂಡ ಇಂಪಾರ್ಟೆಂಟ್. ಕೆಲವರಿಗೆ ಕಷ್ಟಕರ ಆಗ್ಬೋದು, ಅವ್ರ ಏಕಾಂತವನ್ನು ಬಯಸಿ ಸೊ ಓದ್ತಕ್ಕಂಥ ವಿಧಾನಗಳಿರುತ್ತೆ. ಇದಿಷ್ಟು ಕೂಡ ಸೊ ನಿಮ್ಗೆ ಪರೀಕ್ಷೆ ಹೇಗಿರುತ್ತೆ ಮತ್ತೆ ಪರೀಕ್ಷೆಯನ್ನು ಎದುರಿಸಬೇಕಾದಾಗ ನಾವು ಯಾವೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು. ಈಗ ನಾವು ಒಂದ 2-3 ನಿಮಿಷ ವೇಳಾಪಟ್ಟಿಯ ಬಗ್ಗೆ ಸೊ ಮಾತಾಡೋಣ. ಯಾಕೆ ಅಂತ ಹೇಳಿದ್ರೆ ಈಗ ಅದಕ್ಕೆ ಆಲ್ರೆಡಿ ಟೈಮ್ ಟೇಬಲ್ ಕೂಡ ಕೊಟ್ಬಿಟ್ಟಿದ್ದಾನೆ ಯಾವಾಗಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಂತಕ್ಕಂಥದ್ದು. ಪರೀಕ್ಷಾ ವೇಳಾಪಟ್ಟಿಯ ಪ್ರಕಾರ ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ ಪೇಪರ್ ಒನ್ ಕಲ್ಯಾಣ ಇತರ ಕರ್ನಾಟಕವರಿಗೆ ಆಲ್ರೆಡಿ ಟೈಮ್ ಟೇಬಲ್ ಕೊಟ್ಟಿದ್ದಾನೆ. 5-10-26 ಅಂದ್ರೆ 5ನೇ ತಾರೀಕು 10ನೇ ತಿಂಗಳು 26ರಂದು 10-12ರವರೆಗೆ ಪೇಪರ್ ಒನ್ ಕೊಟ್ಟಿರ್ತಾನೆ. ಪೇಪರ್ ಟೂ ಸೋಷಿಯಲ್ ಸೈನ್ಸ್, ಮ್ಯಾಥ್ಸ್ ಮತ್ತೆ EVS ಕೊಟ್ಟಿದ್ದಾನೆ. ಹಾಗೆ ಪೇಪರ್ ಟೂ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ಗೆ ಕೂಡ ಕೊಟ್ಟಿದ್ದಾನೆ. ಅಂದ್ರೆ 5 ಮತ್ತು 6ನೇ ತಾರೀಕು ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ ಸೊ ಕಲ್ಯಾಣ ಕರ್ನಾಟಕೇತರ ಅಂದ್ರೆ ಆನೇದ್ರವ ಕರ್ನಾಟಕ ವ್ಯಾಪ್ತಿ ಕೊಟ್ಟಿದ್ದಾನೆ. ಆಲ್ರೆಡಿ ಡೇಟ್ ನಿಗದಿ ಆಗಿದೆ, ನಮಗೆ ಉಳಿದಿರ್ತಕ್ಕಂಥದ್ದು ಕೇವಲ ಸೆಪ್ಟೆಂಬರ್ ಮಾತ್ರ. ಈಗ ಆಗಸ್ಟ್ ಆಲ್ರೆಡಿ 23 ನಾವು ನಡೀತಾ ಇದೆ, ಈ ರನ್ನಿಂಗ್ ಇದೆ. ಇನ್ನುಳಿದಿರ್ತಕ್ಕಂಥದ್ದು ಕೇವಲ 7-8 ದಿನಗಳು ಈ ತಿಂಗಳಲ್ಲಿ, ಮತ್ತೆ ಮುಂದಿನ ತಿಂಗಳು 30 ದಿನಗಳ ಲೆಕ್ಕ ನಮಗೆ. ಅಂದ್ರೆ 35-40 ದಿನಗಳು ಅಷ್ಟೇ ಲೆಕ್ಕ ಇದೆ. 40 ದಿನಕ್ಕೆ ನಾವು ಟೈಮ್ ಟೇಬಲ್ ಹಾಕೊಂಡು ಓದದ್ದೆ ಆದ್ರೆ ಈಗ ಸ್ವಲ್ಪ ಎಫರ್ಟ್ ಹಾಕಿ ಸ್ಕೂಲಲ್ಲಿ ವರ್ಕ್ ಮಾಡ್ತಕ್ಕಂಥ ಖಾಸಗಿ ಶಾಲೆಗಳ ಶಿಕ್ಷಕರಿರ್ಬೋದು ಅಥವಾ BEd ಅನ್ನು ಮುಗಿಸಿ ನಿರಂತರವಾಗಿ ಓದ್ತಿರ್ತಕ್ಕಂಥಿರೋದು, ಸ್ಪರ್ಧೆಗಳಂತೂ ಖಂಡಿತ ಸೊ ತುಂಬಾ ಟಫ್ ಆಗಿರ್ತದೆ. ಯಾಕಂದ್ರೆ HSTR ಕಾಲವಾಗಿ 12 ವರ್ಷಗಳಾಗಿದೆ, GPT ಅಂತೂ 2022-23 ಬಿಟ್ಟರೆ 3 ವರ್ಷಗಳ ನಂತರ ಆಗಿದೆ. ಹಾಗೆಂದ್ರೆ ಡಿಫಿಕಲ್ಟ್ ಕಾಂಪಿಟೇಷನ್ ಅಂತೂ ಇದೇ ಇರುತ್ತೆ ಸ್ಪರ್ಧಾರ್ಥಿಗಳೇ. ಸೊ ಅದರಿಂದ ಇಲ್ಲಿ ಏನ್ ಮಾಡಬೇಕು, ಸ್ವಲ್ಪ ನಾವು ಟೈಮ್ ಟೇಬಲ್ ಅನ್ನು ಹಾಕೊಂಡು ಸ್ವಲ್ಪ ಸುದೀರ್ಘವಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಟೈಮ್ ಟೇಬಲ್ ವಿಚಾರಕ್ಕೆ ಬಂದಾಗ ಕೆಲವು ವಿದ್ಯಾರ್ಥಿಗಳು ದಿನಕ್ಕೆ 8 ಗಂಟೆ, 9 ಗಂಟೆ, 10 ಗಂಟೆ ಓದೋ ವಿದ್ಯಾರ್ಥಿಗಳಿರ್ತಾರೆ. ಕೆಲವರು ಪ್ರೈವೇಟ್ ಸ್ಕೂಲ್ಗಳಲ್ಲಿ ವರ್ಕ್ ಮಾಡ್ಕೊಂಡು ದುಡಿಯೋರು ಅಂತ ವಿದ್ಯಾರ್ಥಿಗಳು ಅಥವಾ ಶಿಕ್ಷಕರು ಏನ್ ಮಾಡ್ತಾ ಹೋಗ್ತಾರೆ, ಸೊ ಬೆಳಗ್ಗೆ 8ರಿಂದ ಸಂಜೆ 6 ಗಂಟೆವರೆಗೆ ಅವರು ದುಡಿಯೋದಕ್ಕೆ ಸೀಮಿತ ಆಗಿರುತ್ತೆ. ಅವ್ರಿಗೆ ಸ್ವಲ್ಪ ಕಷ್ಟಕರ ಆಗುತ್ತೆ, ಯಾಕಂದ್ರೆ ಅಲ್ಲಿ ನಮ್ಗೆ ಸಬ್ಜೆಕ್ಟ್ ಟೀಚ್ ಮಾಡಿರೋ ಎಕ್ಸ್ಪೀರಿಯನ್ಸ್ ನಮ್ಗೆ ಕೂಡ ಒಂದು ಕಡೆ ಕೈ ಹಿಡಿತಾ ಹೋಗುತ್ತೆ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಕೂಡ ಅಲ್ಲಿ ಸಬ್ಜೆಕ್ಟ್ ನಾಲೆಡ್ಜ್ ಅನ್ನ ಕ್ರಿಯೇಟ್ ಮಾಡಿರುತ್ತೆ. ಈಗ ವಿಥೌಟ್ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಏನು ರೆಡಿಮೇಡ್ ಓದ್ಕೊಂಡಿರ್ತಕ್ಕಂಥ ಟೀಚರ್ಸ್ ಟ್ರೈನ್ ಇದ್ದಾರೆ, ಅವರುಗಳು ಸ್ವಲ್ಪ ಡೀಟೇಲ್ ಆಗಿ ಓದಿರ್ತಾ ಹೋಗ್ತಾರೆ. ಇಲ್ಲಿ ಕಾಂಪಿಟೇಷನ್ ಎಲ್ಲಾ ತರದಲ್ಲೂ ಕೂಡ ಇರುತ್ತೆ, ವರ್ಕ್ ಮಾಡ್ತಿರ್ತಕ್ಕಂಥವ್ರು, ವರ್ಕ್ ಮಾಡದೇ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಒಟ್ಟಿಗೆ ಇಲ್ಲಿ ಫೇಸ್ ಮಾಡೋದ್ರಿಂದ ಟೈಮ್ ಟೇಬಲ್ ಹಾಕೊಂಡು ಒಂದಷ್ಟು ಏನೆಲ್ಲ ವರ್ಕ್ ಮಾಡ್ತಿದ್ರೆ ಅವರು ಕೆಲಸವನ್ನ ಸ್ವಲ್ಪ ಬದಿಗೊತ್ತಿ ಸೊ ತಮ್ಮ ಭವಿಷ್ಯತ್ಗೆ ಸ್ವಲ್ಪ ಇಲ್ಲಿ ಹೆಚ್ಚು ಸಮಯವನ್ನು ನಿಗದಿ ಪಡಿಸಿದ್ರೆ ಈ 40 ದಿನದಲ್ಲಿ ನಾವು ಒಂದಷ್ಟು ವರ್ಕೌಟ್ ಅನ್ನು ಮಾಡಿದ್ರೆ ಖಂಡಿತ ಸೊ ಸಕ್ಸಸ್ ಆಗ್ಬಹುದು ಕೇಳಿದ್ರೆ. ಅದರಿಂದ ಸ್ವಲ್ಪ ಟೈಮ್ ಟೇಬಲ್ ಹಾಕೊಡಿ, ದಿನನಿತ್ಯ ಕನಿಷ್ಠ ಅಂದ್ರೆ ಒಂದು 5-6 ತಾಸು ಅಂದ್ರೂ ಕೂಡ ಅಧ್ಯಯನ ಮಾಡ್ಬೇಕಾಗತ್ತೆ ವರ್ಕ್ ಮಾಡ್ಕೊಂಡು. ಸೊ ವಿಥೌಟ್ ವರ್ಕ್ ಇರ್ತಕ್ಕಂಥವ್ರು 10-12 ಅವರ್ಸ್ ಅಂದ್ರೆ 24 ಅವರ್ಸ್ ಅಲ್ಲಿ ಒಂದು 8 ಅವರ್ಸ್ ನಿದ್ರೆಗೆ ಸೀಮಿತ ಪಡಿಸಿದ್ರೆ ಉಳಿದಿರ್ತಕ್ಕಂಥ ಒಂದು 3-4 ಅವರ್ಸ್
ಅದರ ಚಟುವಟಿಕೆ ಮೀಸಲಿಡ್ಸಿದ್ರೆ ಒಂದು 8 ರಿಂದ 10 ಅವರು ಡೈಲಿ 40 ಡೇಸ್ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿದ್ರೆ ಈಗಲೂ ಕೂಡ

0: ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದನ್ನ ನಾನು ಆಶಯವನ್ನು ವ್ಯಕ್ತಪಡಿಸ್ತಾ ಹೋಗ್ತೀನಿ. ಸೊ ಅದರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ, ಈ ಪರೀಕ್ಷೆಯನ್ನ ಎದುರಿಸಿ ನಿಮ್ಮ ಉದ್ಯೋಗವನ್ನ ಕನಸನ್ನ ನನಸು ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗ್ತೀನಿ. ಎಲ್ಲರಿಗೂ ನಮಸ್ಕಾರ.
1: ಸಾಮಾನ್ಯ ಜ್ಞಾನ
2: ಸಾಧನೆಗೆ ದಾರಿ ತೋರುವ,
1: ಮಾರ್ಗದರ್ಶನ ನೀಡುವ,
2: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
1: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
2: ಪ್ರಚಲಿತ ವಿದ್ಯಮಾನಗಳು,
1: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
2: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
1: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ, ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ. ಕೇಳುವರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ಶಿಕ್ಷಕರ ನೇಮಕಾತಿ 2026 ಪರೀಕ್ಷಾ ಸಿದ್ಧತೆ ತಯಾರಿ ಹಾಗೂ ಪುಸ್ತಕಗಳ ಸಂಪೂರ್ಣ ಮಾಹಿತಿ ಕುರಿತು ಮೈಸೂರಿನ ಕುವೆಂಪು ನಗರದ ಬಿಜಿಎಸ್ ಬಿಎಡ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಯುತ ದಿನೇಶ್ ಎಚ್ಪಿ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆಯ ಮೊದಲ ಪಾಠಶಾಲೆ ಮಕ್ಕಳಲ್ಲಿ ಗಿರಿಜನರ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಅರಿವು ಮೂಡಿಸುವುದರ ಕುರಿತು ಎಚ್ಡಿಕೋಟೆ ತಾಲೂಕಿನ ಡಿಬಿಕುಪ್ಪೆ ಹಾಡಿಯ ನಿವಾಸಿಯಾದ ಶ್ರೀಮತಿ ಸೆಲ್ಲಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ, ಗುರುಗಳ ಮಾರ್ಗದರ್ಶನ, ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ಮನೆಯೇ ಮೊದಲ ಪಾಠಶಾಲೆ.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
2: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
1: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೇ, ತಮ್ಮೆಲ್ಲರಿಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ದೇಶದ ಸಾಂಸ್ಕೃತಿಕ ವೈವಿಧ್ಯತೆಯಲ್ಲಿ ಗಿರಿಜನರ ಸಂಸ್ಕೃತಿಯು ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ಅವರ ಜೀವನ ಶೈಲಿ, ಆಚರಣೆಗಳು, ಸಂಪ್ರದಾಯಗಳು, ಕಲೆ ಮತ್ತು ಪ್ರಕೃತಿಯೊಂದಿಗಿನ ನಂಟು ಮಕ್ಕಳಿಗೆ ಉತ್ತಮ ಮೌಲ್ಯಗಳನ್ನು ಕಲ್ಪಿಸಬಲ್ಲವು. ಆದ್ದರಿಂದ ಮಕ್ಕಳಿಗೆ ಗಿರಿಜನರ ಸಂಸ್ಕೃತಿಯ ಪರಿಚಯ ಮಾಡಿಕೊಡುವುದು ಮತ್ತು ಅವರ ಮಹತ್ವವನ್ನು ತಿಳಿಸುವುದು ಅಗತ್ಯವಾಗಿದೆ. ಆದ್ದರಿಂದ ಇಂದು ನಾವು ಗಿರಿಜನರ ಸಂಸ್ಕೃತಿಯ ಬಗ್ಗೆ ಮಕ್ಕಳಿಗೆ ಹೇಗೆ ಕಲಿಸಬಹುದು ಎಂಬ ಮಹತ್ವದ ವಿಷಯದ ಕುರಿತು ಚರ್ಚೆ ಮಾಡಲಿದ್ದೇವೆ. ಈ ವಿಷಯದ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ಇಂದು ನಮ್ಮೊಂದಿಗಿದ್ದಾರೆ ಡಿಬಿಕುಪ್ಪೆ ಹಾಡಿಯ ನಿವಾಸಿಯಾದ ಶ್ರೀಮತಿ ಸೆಲ್ಲಿರವರು. ಬನ್ನಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಮ್ಮ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
4: ಧನ್ಯವಾದಗಳು
3: ಅಮ್ಮ. ಮೊದಲಿಗೆ ನಿಮ್ಮ ಹಾಡಿಯಲ್ಲಿ ಮಾಡುವಂತಹ ಅತಿ ದೊಡ್ಡ ಹಬ್ಬ ಅಂತಂದ್ರೆ ಯಾವ್ದು?
4: ಅತಿ ದೊಡ್ಡ ಹಬ್ಬ ಅಂತಂದ್ರೆ ದೀಪಾವಳಿ. ದೀಪಾವಳಿ ಹಬ್ಬ ಮಾಡ್ತಿದ್ದೆ ನಾವು. ದೀಪಾವಳಿ ಕಳೆದ್ಮೇಲೆ ಇನ್ನು ಇದು ಬಿಸು ಹಬ್ಬ ಮಾಡ್ತೀವಿ, ಗೌರಿ ಹಬ್ಬ ಮಾಡ್ತೀವಿ, ಅದೆಲ್ಲ ಮಾಡ್ತೀವಿ ನಮ್ಮೂರಲ್ಲಿ.
3: ಅದರ ಆಚರಣೆ ಹೇಗಿರುತ್ತೆ?
4: ಅದರ ಆಚರಣೆ ಅಂತ ಹೇಳಿದ್ರೆ ನಾವು ತರಕಾರಿ ಇದೆಲ್ಲ ತಗೊಬಂದು ತಿಂಡಿ ಮಾಡೋರು ತಿಂಡಿ ಮಾಡ್ತಾರೆ, ಸಾಂಬಾರು ಮಾಡ್ತಾರೆ, ಅನ್ನ ಮಾಡ್ತಾರೆ, ಹಂಗೆ ಎಲ್ಲ ಮಾಡ್ತಾರೆ.
3: ಯಾವ ದೇವ್ರ ಪೂಜೆ ಮಾಡ್ತೀರಾ ನೀವು?
4: ನಾವು ನಮ್ಮ ಮನೆ ದೇವ್ರಿಗೂ ಪೂಜೆ ಮಾಡ್ತೀವಿ, ಮಾಸಲಾಡಿ ದೇವರು.

0: ನಮ್ಮದು ಮನೆ ದೇವರು, ಅಲ್ಲಿ ಪೂಜೆ ಮಾಡ್ತೀವಿ. ಮತ್ತು ಜಾತ್ರೆ ಎಲ್ಲರು ಬಂದರೆ ಕರಂಗಾಳಿಯಮ್ಮನ ಜಾತ್ರೆ ಮಾಡ್ತಾರೆ ನಮ್ಮ ಪಕ್ಕದಲ್ಲಿ, ಅಲ್ಲಿ ಹೋಗಿ ಪೂಜೆ ಮಾಡ್ತೀವಿ.
1: ಪೂಜೆ ಎಲ್ಲ ಹೆಂಗೆ ನಡೆಯುತ್ತೆ, ಕಾಡಲ್ಲಿ ನಡೆಯುತ್ತಾ?
0: ಕಾಡಲ್ಲಲ್ಲ, ಅದು ಹೊರಗಡೆ ಗದ್ದೆಯಲ್ಲಿ ದೇವಸ್ಥಾನ ಇದ್ದು ಅಲ್ಲಿ ಪೂಜೆ ಮಾಡ್ತಾರೆ. ಅಲ್ಲಿ ಪೂಜೆ ಮಾಡಿದ್ರೆ ಜಾತ್ರೆ ಆಯ್ತದೆ. ಅಲ್ಲಿ ಹೋಗಿ ನಾವು ಪೂಜೆ ಮಾಡಿಸ್ಬಿಟ್ಟು ಜಾತ್ರೆ ಎಲ್ಲ ಮುಗಿಸ್ಬಿಟ್ಟು ಕೈ ಮುಗಿದ್ಬಿಟ್ಟು ಬಂದ್ಬಿಡ್ತೀವಿ.
1: ಜಾತ್ರೆ ನಡೆಯುತ್ತೆ ಅಂತ ಹೇಳಿದ್ರಿ, ಯಾವ ರೀತಿ ಜಾತ್ರೆ ನಡೆಯುತ್ತೆ?
0: ಮೊದಲು ಕೊಳ್ಳೆಲ್ಲ ತಗೊಂಡು ನಮ್ಮವರು ಕುಣಿತಾರೆ.
1: ಹೌದಾ?
0: ಹಂಗೆ ಮಾಡಿಬಿಟ್ಟು ಅವರು ದುಡ್ಡು ಬೀಸ್ಕೊಂಡು ಅವ್ರು ಒಯ್ತಾರೆ. ನಾವು ದುಡ್ಡು ಬೀಸಿ ಅವ್ರು ಕೊಡಬೇಕು, ಗೋಡುಗಳ ಕೈಯಿಂದ ದುಡ್ಡು ಬೀಸಿ ಅವ್ರಿಗೆ ನಾವು ಕೊಡಬೇಕು.
1: ಹಂಗಿದ್ರೆ ನಿಮ್ಮ ಕಾಡಿನಲ್ಲಿ ನಡೆಯುವಂಥ ಹಬ್ಬ ಅಂದರೆ ಯಾವ ಹಬ್ಬ ಮಾಡ್ತೀರಾ ಕಾಡಲ್ಲಿ?
0: ಕಾಡಿನಲ್ಲಿ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಬಾಳೆಹಣ್ಣು ತೆಂಗಿನಕಾಯಿ ಗಂಧದ ಕಡ್ಡಿ ಎಲ್ಲ ತಗೊಂಡೋಗಿ ಅಲ್ಲಿ ಪೂಜೆ ಮಾಡ್ತಾರೆ. ಪೂಜೆ ಮಾಡಿಬಿಟ್ಟು ಕೈ ಮುಗಿದ್ಬಿಟ್ಟು ಮನೆಗೆ ಬರ್ತಾರೆ.
1: ಅಂದರೆ ಇವತ್ತಿನ ದಿವಸ ಹೆಂಗೆ ನಡೆಯುತ್ತೆ ಹಬ್ಬ ಅಲ್ಲಿ?
0: ಇವತ್ತಿನ ದಿವಸ ತಾನೇ ಹಬ್ಬದ ದಿವಸ ಆದರೆ ಹಬ್ಬದ ದಿವಸ ತೆಂಗಿನಕಾಯಿ ಬಾಳೆಹಣ್ಣು ಗಂಧದ ಕಡ್ಡಿ ಕರ್ಪೂರ ಅದೆಲ್ಲ ತಗೊಂಡೋಗಿ ದೇವ್ರ ಪೂಜೆ ಮಾಡಿಬಿಟ್ಟು.
1: ಯಾವ ದೇವರು ಅಲ್ಲಿರೋದು?
0: ಅಲ್ಲಿರೋದು ಕರಂಗಾಳಮ್ಮ.
1: ಅಲ್ಲಿ ಕಾಡು ಪ್ರಾಣಿಗಳೇನು ಹಾವಳಿ ಮಾಡೋದಿಲ್ವಾ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ?
0: ದೇವಸ್ಥಾನಕ್ಕೆ ಹೋಗ್ಬೇಕು, ಕಾಳು ಕಾಡು ಪ್ರಾಣಿ ಎಲ್ಲ ಐತೆ, ಅದು ನೋಡ್ಕೊಂಡು ಹೋಗೋದು. ಆನೆಗಳೈತೆ, ಜಿಂಕೆ ಇದೆ, ಅದ ಹುಲಿಗಳಿದೆ, ಅದೆಲ್ಲ ನೋಡಿಕೊಂಡು ಹೋಗೋದು.
1: ಅಲ್ಲೆಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತೀರಾ?
0: ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಕೈ ಮುಗಿಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ಬರ್ತಾರೆ.
1: ಅಂದರೆ ಅಲ್ಲಿ ದೇವಸ್ಥಾನದಲ್ಲಿ ಯಾವ ಆಚರಣೆ ದೊಡ್ಡದಾಗಿ ನಡೆಯುತ್ತೆ ಅಂದರೆ ಯಾವ ಉದ್ದೇಶಕ್ಕೋಸ್ಕರ ಈ ದೇವ್ರ ಹತ್ರ ಬೇಡ್ಕೊಂಡ್ರೆ?
0: ಚೆನ್ನಾಗಿರಲಿ, ನಮ್ಮ ಮಕ್ಕಳು ಚೆನ್ನಾಗಿರಲಿ, ನಮ್ಮ ಮಕ್ಕಳನ್ನ ಕಾಪಾಡಲಿ, ನಮ್ಮ ದೇವರು ನಮ್ಮನ್ನೇ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಅದು ಪೂಜೆ ಮಾಡ್ತಾರೆ.
1: ಅದಂದರೆ ವರ್ಷಕ್ಕೆ 8 ಸತಿ ಪೂಜೆ ನಡೆಯುತ್ತೆ? ಅದು
0: ವರ್ಷಕ್ಕೆ 7 ಸತಿ ನಡೀತಾ ಅಷ್ಟೇ.
1: ಹೌದಾ? ಇವಾಗ ನಿಮ್ಮ ದೇವಸ್ಥಾನಗಳ ಬಗ್ಗೆ ಮಾತಾಡ್ತಾ ಇದ್ವಿ, ನಿಮ್ಮ ಕಾಡಿಗೆಲ್ಲ ಹೋಗೋದು ಅಂತ ಹೇಳಿದ್ರಿ, ಯಾವ ಕಾಡು ಅದು, ದೇವ್ರು ಇರೋವಂಥ ಕಾಡು ಯಾವುದು?
0: ಅದು ಕಾಕನಕೋಟೆ ಕಾಡು. ದೇವ್ರ ಅಲಂಕಾರ ತಾನೇ, ನಮ್ಮ ದೇವಸ್ಥಾನ ಎಲ್ಲ ಗುಡಿಸಿ ದೀಪ ಹಚ್ಚಿ ತೆಂಗಿನಕಾಯಿ ತಗೊಂಡೋಗಿ ಬಾಳೆಹಣ್ಣು ತಗೊಂಡೋಗಿ ಅಲಂಕಾರ ಮಾಡಿ ಹೂ ಮಾಲೆ ತಗೊಂಡೋಗಿ ಎಲ್ಲ ಇದು ಮಾಡ್ತಾರೆ.
1: ಅದು ದೇವ್ರೇನಾದ್ರು ಬರುವಂಥದ್ದು ಏನಾದ್ರು ಇದೆ?
0: ದೇವ್ರು ಬರೋರಿ, ದೇವ್ರು ಬರ್ತದೆ. ಪೂಜೆ ಮಾಡಿದ್ರೆ ನಾವು ಜಾತ್ರೆ ಆದರೆ ನಮ್ಮ ಗೋಡುಗಳ ಮೇಲೆ ದೇವರು ಬಂದು ಇಂತಿಂತದು ಅಂತ ನಮ್ಗೆ ಹೇಳ್ಕೊಡ್ತದೆ. ನಮ್ಮ ಕಾಪಾಡ್ತೀವಿ ನಮ್ಮ ಮಕ್ಕಳನ್ನ ಅಂತ ಎಲ್ಲ ಕಾಯ ದೇವರು ಹೇಳ್ತಾರೆ.
1: ನಿಮ್ಗೇನಾದ್ರು ತೊಂದರೆ ಬಂದಾಗ ನೀವು ದೇವ್ರ ಮೊರೆ ಹೋಗ್ತೀರಾ?
0: ದೇವ್ರ ಮೊರೆ ಹೋಗ್ತೀವಿ ನಾವು. ದೇವ್ರನ್ನ ಕೈ ಮುಗಿದು ಒಂದು ಇನ್ನೇನಾದ್ರು ಒಂದು ಪೂಜೆ ಮಾಡಿಸೋದು ಇನ್ಯಾವ್ದಾದ್ರು ಕೊಡೋಕ್ಕೂ ಹಂಗೆ ನಾವು ಹೇಳ್ತೀವಿ.
1: ಅಂದರೆ ಈಗ ನಿಮ್ಮ ಕಾಡಲ್ಲಿ ಇದ್ದಾಗ ನಿಮ್ಗೆ ಪ್ರಾಣಿಗಳೆಲ್ಲ ಅಟ್ಯಾಕ್ ಮಾಡ್ತಾ ಇತ್ತು, ಅವಾಗ ನೀವು ಹೆಂಗೆ ರಕ್ಷಣೆ ಮಾಡ್ಕೋತಾ ಇದ್ರಿ?
0: ಅವಾಗ ರಕ್ಷಣೆ ಅಂತ ಹೇಳಿದ್ರೆ ಮರ ಹತ್ತವ್ರು ಮರ ಹತ್ತಾರೆ.
1: ಹೌದು,
0: ಜೇನುಗುರುಗರು ಮರ ಹತ್ತವರು, ಅವರು ಮರ ಹತ್ಕೊಂಡು ಕಾಡಲ್ಲಿ ಜೇನು ಕುಯ್ಯಕ್ಕೆಲ್ಲ ಹೋಗ್ತಾರೆ. ನಮ್ಮ ಬೆಟ್ಕೂರ್ಗುರು ಜೇನು ಕುಯ್ಯಕ್ಕೆ ಹೋಗಲ್ಲ, ಅವರು ಮನೇಲಿ ಇಂಥ ಕೂಲಿ ಕೆಲಸ ನೋಡ್ಕೊಂಡು ಅವರು ಮಾಡ್ತಾರೆ.
1: ಇವಾಗ ನೀವು ಕಾಡಿನಲ್ಲಿ ನಡೆಯುವಂಥ ಹಬ್ಬಗಳ ಬಗ್ಗೆ ಹೇಳಿದ್ರಿ, ಹಾಗೆಯೇ ನಿಮ್ಮ ಕಾಡಿನಲ್ಲಿ ಅಂದರೆ ಸಿಗುವಂತಹ ಪದಾರ್ಥಗಳಾಗಿರ್ಬೋದು ಅಂದರೆ ಯಾವ್ಯಾವ ಥರ ಸಿಕ್ತಿತ್ತು, ಬೆಳೀತಾ ಇದ್ರಿ?
0: ರಾಗಿ ಬೆಳೀತಿದ್ರು, ಕುಂಬಳಕಾಯಿ, ಬೂದಿಕಾಯಿ, ಸೌತೆಕಾಯಿ ಎಲ್ಲ ಬೆಳೀತಿದ್ರು. ನಮ್ಮ ಕಾಡಿನಲ್ಲಿ ಹೊಲ ಮಾಡ್ತಿದ್ರು ಆವಾಗ, ನಮ್ಮ ಚಿಕ್ಕದಲ್ಲೆಲ್ಲ ನಮ್ಮ ತಾಯಿದಿರು ಹೊಲ ಮಾಡ್ತಿದ್ರು, ಅದೆಲ್ಲ ಬೆಳೀತಿದ್ರು, ಅದೆಲ್ಲ ಸಿಕ್ತಿತ್ತು. ಇವಾಗ ಹೊಲ ಇಲ್ಲ, ಯಾವುದೂ ಇಲ್ಲ, ಹಂಗೆ ಕೂತಿದ್ದೀವಿ. ಅದು ನಮ್ಮ ನಟ್ಟರೆ ಜಿಂಕೆ ಕೊಡೋದು ಇಲ್ಲ, ನಾವು ನಟ್ಟರು ಕೊಡಲ್ಲ, ಜಿಂಕೆ ತಿನ್ಕೋತಾವ, ಅದಕ್ಕೆ ಯಾವುದು ಮಾಡೋಕ್ಕಾಗಲ್ಲ.
1: ಅಷ್ಟೇ. ಅಂದರೆ ನಿಮ್ಮ ಆಡಿಯಲ್ಲಿ ಶಾಲೆ ಇದೆಯಾ?
0: ಶಾಲೆ ಡಿ ವಿ ಕುಪ್ಪೆ ಶಾಲೆ ಐತೆ.
1: ನೀವು ಓದಿದ್ದೀರಾ?
0: ನಾವು ಓದಿಲ್ಲ.
1: ನಿಮ್ಮ ಮಕ್ಕಳು ಓದಿದ್ದಾರೆ?
0: ನಮ್ಮ ಮಕ್ಕಳು ಓದಿದ್ದಾರೆ.
1: ಎಷ್ಟು ಜನ ಮಕ್ಕಳಿದ್ದಾರೆ ನಿಮಗೆ?
0: ನಮಗೆ 4 ಜನ ಮಕ್ಕಳಿದ್ದಾರೆ, ಅವರೆಲ್ಲ ಎಸ್ ಎಲ್ ಸಿ ಗಂಟ ಓದಿದ್ದಾರೆ ಹೆಣ್ಮಕ್ಳು. ಒಬ್ಬಳು ಹಂಗನ ಟೀಚರ್ ಆಗಿದ್ದಾರೆ, ಇನ್ನೊಬ್ಬಳು ಟೈಲರಿಂಗ್ ಮಾಡ್ತಾ ಇದ್ದಾಳೆ, ಇನ್ನೊಬ್ಬಳು ಬಿಸಿ ಊಟ ಅಡುಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದ, ಮಗ ಕೂಲಿಗೆ ಹೋಗ್ತಾ ಇದ್ದಾನೆ.
1: ಅಂದರೆ ಅವಾಗ ನಿಮ್ಗಾದ್ರೆ ಶಾಲೆ ಇರಲಿಲ್ಲ, ಇವಾಗ ಮಕ್ಕಳಿಗೆಲ್ಲ ಶಾಲೆ ಇದೆ?
0: ನಮಗೆ ಶಾಲೆ ಇತ್ತು, ನಮ್ಮ ತಾಯಿ ತಂದೆ ತಗೊಂಡೋಗಿ ನನ್ನ ಸೇರಿಸಿದ್ರೆ ತಾನೇ ನಾನು ಓದೋಕ್ಕಾಗೋದು. ನಮ್ಮ ಸೇರಿಸಲಿಲ್ಲ, ಮೊದಲು ಇದ್ದವ್ರಿಗೆ ಬುದ್ಧಿ ಅಭ್ಯಾಸ ಇಲ್ಲಲ್ವಾ, ನಮಗೆ ಸೇರಿಸಿಲ್ಲ.
1: ನಿಮ್ಗೆ ಓದಬೇಕು ಅಂತ ಆಸೆ ಇತ್ತ ನಿಮಗೆ?
0: ನಮಗೆ ಆಸೆ ಇತ್ತು, ನಮ್ಮ ತಾಯಿ ತಂದೆ ಸೇರಿಸಿದ್ರೆ ತಾನೇ ಸ್ಕೂಲ್ ಸೇರಿಸಿದ್ರೆ ನಾವು ಓದ್ತಾ ಇದ್ದೋ.
1: ನಿಮ್ಮ ಆಡಿಲಿ ಶಾಲೆ ಅಂದರೆ ಇಲ್ಲಿ ತನಕ ಇದೆ,
0: ಎಸ್ ಎಲ್ ಸಿ ಗಂಟ ಇದೆ.
1: ಅದಾದ್ಮೇಲೆ ಶಾಲೆ ಕಳಿಸ್ಬೇಕು ಅಂದರೆ ಏನು ಮಾಡಿ
0: ಕಳಿಸ್ಬೇಕು?
1: ಹೌದಾ?
0: ಎಚ್ ಇ ಟಿ ಕೋಟೆಗೆ.
1: ನಿಮ್ಮ ಆಡಿ ಜನಗಳೆಲ್ಲ ಶಾಲೆ ಕಳಿಸ್?

0: ಕಳಿಸ್ತಾ ಇದಾರ ಪೋಷಕರು ಮಕ್ಕಳನ್ನ
1: ಕಳಿಸ್ತಾ ಈಗಲೂ ನಮ್ಮ ಮಕ್ಕಳನ್ನ ಕೋಟೆಗೆ ಕಳಿಸ್ತಾ ಇದ್ದೀವಿ.
0: ಆ ವ್ಯವಸ್ಥೆ ಎಲ್ಲ ಇದೆ ನಿಮಗೆ ಅಂದ್ರೆ ಇವಾಗ ನಿಮ್ಮ ಹಾಡಿಯಲ್ಲಿ ಆಸ್ಪತ್ರೆ ಅಂತ ಏನು ಇರಲಿಲ್ಲ ಮೊದಲು
1: ಆಸ್ಪತ್ರೆ ಇರಲಿಲ್ಲ. ಈಗ ಹನೆಮಾಳದಲ್ಲಿ ಒಂದು ಆಸ್ಪತ್ರೆ ಐತೆ, ಒಂದಕ್ಕೂ ಇದಿಲ್ಲ ಆಸ್ಪತ್ರೆ. ರಾತ್ರಿಗೆ ಡಾಕ್ಟ್ರು ಇಲ್ಲ, ನರ್ಸ್ಗಳು ಇಲ್ಲ, ಯಾರೂ ಇಲ್ಲ. ರಾತ್ರಿ ಹೊತ್ತು ಯಾವ್ದಾದ್ರು ಒಂದು ಕಾಯಿಲೆ ಬಂದರೆ ಇದ್ದಿದ್ರೆ ಎಸ್ ಸಿ ಡಿ ಕೋಟೆ ಬರಬೇಕು, ಇಲ್ದಿದ್ರೆ ಇಲ್ಲಿಗೆ ಬರಬೇಕು ಸರ್ಗೂರ್ಗ, ಇಲ್ದಿದ್ರೆ ಮಾನಂದಾಡಿ ಕೇರಳಕ್ಕೆ ಹೋಗ್ಬೇಕು ಅಷ್ಟೆ ನಮ್ಗೆ.
0: ಅಲ್ಲಿ ಹತ್ರದಲ್ಲಿ ಯಾವುದೇ ಆಸ್ಪತ್ರೆಗಳಿಲ್ಲ.
1: ಅದರಲ್ಲಿ ಹಾಸ್ಪಿಟ್ಲು ಗೌರ್ಮೆಂಟ್ ಹಾಸ್ಪಿಟ್ಲ್ ಇರೋದು, ಅದು ಯಾವ ಕುಪ್ಕಾರ್ಕೂ ಇಲ್ಲ, ಒಂದು ಡಾಕ್ಟ್ರ್ ಇಲ್ಲ, ಯಾರೂ ಇಲ್ಲ ಇಲ್ಲಿ.
0: ಹೌದಾ?
1: ಮರಿ ಅದಕ್ಕೆ ಒಂದು ಕಂಪೌಂಡರ್ಗಳೇ ಇಲ್ಲ, ಯಾರೂ ಇಲ್ಲ. ಆಸ್ಪತ್ರೆ ಸುತ್ತ ಕಾಡೆ ಕಟ್ಕೊಂಡಿದ್ದಾರೆ. ನಿನ್ನೆ ನೋಡವ್ರೆ ಡಾಕ್ಟ್ರ್ಗಳು ಕ್ಯಾಂಪಿಗೆ ಬಂದ್ಬಿಟ್ಟು ನಿನ್ನೆ ನೋಡಿದ್ದಾರೆ ಅವರು.
0: ಅಂದ್ರೆ ಇವಾಗ ನಿಮ್ಮ ಹಾಡಿಯಲ್ಲಿ ಆಸ್ಪತ್ರೆ ಅಂತ ಏನು ಇರಲಿಲ್ಲ. ಈಗ ಮಕ್ಕಳಿಗೆ ಹುಷಾರು ತಪ್ಪಿದ್ರೆ ಯಾವ ರೀತಿ ಔಷಧಿಗೆ ಎಲ್ಲ ಕೊಡ್ತಾ ಇದ್ರು ಮಕ್ಕಳಿಗೆ ಆರೋಗ್ಯಕ್ಕೆ?
1: ಮಕ್ಕಳಿಗೆ ಹುಷಾರು ತಪ್ಪಿದ್ರೆ ನಾವು ಅಲ್ದಿದ್ರೆ ಕೋಟೆ ಕರ್ಕೊಬರ್ಬೇಕು, ಅಲ್ದಿದ್ರೆ ಇಲ್ಲಿಗೆ ಕರ್ಕೊಬರ್ಬೇಕು. ಪಕ್ಕದಲ್ಲಿ ಕಾಟಿಕೊಳ ಅಂತ ಇದ್ವಿ ಕೇರಳದಲ್ಲಿ, ಅಲ್ಲಿಗೆ ಹೋಗ್ಬೇಕು, ಮಾನಂದಾಡಿ ಹೋಗ್ಬೇಕು ಅಷ್ಟ.
0: ಹೌದಾ? ಅಂದ್ರೆ ಆಗಿನ ಕಾಲದಲ್ಲಿ ಹಾಡಿಯಲ್ಲಿ ಔಷಧಿ ಎಲ್ಲ ಮಾಡ್ತಾ ಇದ್ರು?
1: ಅದು ನಮ್ಗೆ ಗೊತ್ತಿಲ್ಲ. ಹಸಿರು ಔಷಧಿ ಮಾಡ್ತಿದ್ರು ಅಂತೆ, ಕಾಡಂತೆ, ನಮ್ಗೆ ಗೊತ್ತಿಲ್ಲ. ನಮ್ಮ ತಾಯಿಂದಿರೆಲ್ಲ ಮಾಡ್ತಿದ್ರು ಅಂತೆ, ಜ್ವರ ಬಂದಾಗ ಇನ್ನೇನು ಸೊಪ್ಪೆಲ್ಲ ಕಾಲ್ಕಿ ಅದು ಕೊಡ್ತಿದ್ರು, ಹೊಟ್ಟೆ ನೋವು ಬಂದಾಗ ಎಲ್ಲ. ನಮಗೆ ಇನ್ನು ನಾವು ಸ್ವಲ್ಪ ದಪ್ಪ ಆದಮೇಲೆ ಇನ್ನೆಲ್ಲ ಆಸ್ಪತ್ರೆ ಉಳಿಸ್ತಲ್ವ, ಆಸ್ಪತ್ರೆಗೆ ಹೋಗೋಕ್ಕೆ ಶುರು ಮಾಡಿದ್ರು. ತಾಯಿ ತಾತನ ಕಾಲದಲ್ಲಿ ಆ ಥರ ಮಾಡ್ತಿದ್ರು, ಈಗ ಹಂಗೆ ಯಾರೂ ಮಾಡಲ್ಲಲ್ಲ. ಈಗ ಎಲ್ಲ ಗೊಬ್ಬರದ ಊಟ ತಿಂತಾರೆ, ಆಸ್ಪತ್ರೆಗೇ ಒಯ್ತಾರೆ.
0: ಹೌದು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ನಿಮ್ಮ ಹಾಡಿಯಲ್ಲಿ ಸಿಕ್ತಿದ್ದಂಥ ಪದಾರ್ಥಗಳನ್ನೇ ತಿನ್ಕೊಂಡು ಆವಾಗ ಆರಾಮಾಗಿದ್ರು, ಇವಾಗ ಎಲ್ರಿಗೂ ಆರೋಗ್ಯ ಕೆಡ್ತಾ ಇದೆ ರಾಸಾಯನಿಕ ಗೊಬ್ಬರ ಬಳಸ್ತೋದ್ರಿಂದ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ?
1: ಅದ್ರ ಬಗ್ಗೆ ಅಂತ ಹೇಳಿದ್ರಿ, ಈಗ ತರಕಾರಿ ತಿಂತೀವಿ, ಆವಾಗ ತರಕಾರಿ ಇಲ್ಲ. ಅವರವರು ತರಕಾರಿ ನೆಟ್ಟು ಬೆಳೆಯೋದು ತಿಂತಿದ್ರು, ಕಳ್ಳೆ ಸೊಪ್ಪು ತಿಂತಿದ್ರು, ಆವಾಗ ಆರೋಗ್ಯ ಚೆನ್ನಾಗಿತ್ತು. ಈಗ ತರಕಾರಿ ತಿಂತಾರೆ, ಗೊಬ್ಬರ ರಸಗೊಬ್ಬರ ಹಾಕಿ ತರಕಾರಿ ನೆಡ್ತಾರೆ, ತಿಂದು ಕಾಯಿಲೆನೂ ಬಂದ್ಬಿಡ್ತು. ಮೊದಲು ತಿಂಡಿ ಮಾಡ್ತಿದ್ರು ಅವರು, ರಾಗಿ ರೊಟ್ಟಿ ಮಾಡ್ತಿದ್ರು, ಗೋಧಿ ರೊಟ್ಟಿ ಮಾಡ್ತಿದ್ರು, ಅದೇ ತಿಂತಿದ್ರು. ಈಗ ದೋಸೆ ಅಂತ ಇಡ್ಲಿ ಅಂತ ಎಲ್ಲ ತಿಂತಾರೆ, ಉದ್ದಿನ ಬೋಳೆ ಹಾಕಿ ಮಾಡಿ ತಿಂತಾರೆ, ಅದೆಲ್ಲ ಹೊಟ್ಟೆ ಕೇಡು ಹಂಗೆ ಇಲ್ಲ. ಈಗ ರಾಗಿ ರೊಟ್ಟಿ ತಿಂತಿದ್ರು, ಅಕ್ಕಿ ರೊಟ್ಟಿ ಆದರೆ ಬರೀ ಅಕ್ಕಿನೇ ಮಾಡ್ಕೊಂಡು ತಿಂತಿದ್ರು, ರೊಟ್ಟಿ ಮಾಡ್ಕೊಂಡು ರೂಢಿ ಮಾಡಿಕೊಂಡು ಮಿಲ್ ಮಾಡಿಸ್ಬಿಟ್ಟು. ರಾಗಿ ಆದರೆ ಬರೀ ರಾಗಿ ರೊಟ್ಟಿ, ಮತ್ತು ಅಪ್ಪಕಾರ ಅಂತ ಯಾವುದೋ ಇದು ಆಳು ಮುಳೆಲ್ಲ ಹಾಕ್ತಿತ್ತಿಲ್ಲ. ಹಾಗೆ ಈಗ ಎಲ್ಲ ಹಾಕ್ಕೊಂಡು ಉದ್ದಿನ ಬೇಳೆ ಅದೆಲ್ಲ ಹಾಕ್ಕೊಂಡು ಈಗ ಮಾಡ್ಕೊಂಡು ತಿಂತಾರೆ. ಉದ್ದಿನ ಬೇಳೆ ಜಾಸ್ತಿ ಆದರೆ ಒಟ್ಟಿಗೆ ಕೇಡಾಯ್ತದೆ.
0: ಅಂದ್ರೆ ಇವಾಗ ಹಬ್ಬಗಳ ಬಗ್ಗೆ ಮಾತಾಡ್ತಾ ಇದ್ವಿ ಅಮ್ಮ, ನೀವು ಹೇಳಿದ್ರಿ ಇವಾಗ ದೀಪಾವಳಿ ಹಬ್ಬ ಗೌರಿ ಹಬ್ಬ ಎಲ್ಲ ಮಾಡ್ತಾ ಇದ್ವಿ ನಾವು ಅಂತ ಹೇಳಿದ್ರಿ. ಅಂದ್ರೆ ಇವಾಗ್ಲೂ ಅದು ಮಕ್ಕಳಿಗೆಲ್ಲ ಈಗಲೂ ಹಬ್ಬ ಮಾಡ್ತೀರಾ, ಮಕ್ಕಳಿಗೆಲ್ಲ ಹೇಳ್ಕೊಡ್ತೀರಾ ಇದು ಹಿಂಗ್ ಪೂಜೆ ಮಾಡೋದು ಅನ್ನೋದ್ರ ಬಗ್ಗೆ
1: ಹೇಳ್ಕೊಡ್ತೀವಿ.
0: ನೀವು ದೀಪಾವಳಿ ಅಂದ್ರೆ ಯಾವ ರೀತಿ ಹಬ್ಬ ಮಾಡ್ತೀರಾ, ಅದನ್ನ ಆಚರಣೆ ಹೇಗಿರುತ್ತೆ ಅವತ್ತಿನ ದಿನ?
1: ದೀಪಾವಳಿ ಆಚರಣೆ ಅಂತ ಹೇಳಿದ್ರೆ ನಾವು ಬೆಳಿಗ್ಗೆ ಮನೆಯೆಲ್ಲ ಸಾರಿಸಿ, ಮನೆ ಗುಡಿಸಿ ಸಾರಿಸಿ ಅದೆಲ್ಲ ಒರೆಸಿ ಮನೆ ಸುತ್ತ ದೀಪ ಮಾಡ್ತೀವಿ. ದೀಪ ಎಣ್ಣೆ ಹಾಕಿ ದೀಪ ಮಾಡಿಬಿಟ್ಟು ದೀಪಿಸ್ತೀವಿ ಮೂರು ಜನ.
0: ಅವತ್ತಿನ ದಿವಸ ಏನು ತಿಂಡಿ ಮಾಡಿರ್ತೀರಾ?
1: ಇಡ್ಲಿ ಮಾಡೋದು ಇಡ್ಲಿ ಮಾಡ್ತಾರೆ, ಕಡುಬು ಮಾಡೋರು ಹಂಗೆಲ್ಲ ಮಾಡ್ತಾರೆ, ಅನ್ನ ಸಾಂಬಾರು ಮಾಡ್ತಾರೆ.
0: ಆಮೇಲೆ ಗೌರಿ ಹಬ್ಬದ ಬಗ್ಗೆನು ಹೇಳಿದ್ರು, ಗೌರಿ ಹಬ್ಬ ಹೇಗೆ ನಡೆಯುತ್ತೆ?
1: ಗೌರಿ ಹಬ್ಬನೂ ಅಷ್ಟೇ, ಅವತ್ತೊಂದು ದಿನ ಅರಸಿನ ಕುಂಕುಮ ತಗೋಬಂದು ಗೌರಿ ಗಣೇಶ ಉಳಿಸೋರಿಗೆ ತೆಂಗಿನಕಾಯಿ ಬಾಳೆಹಣ್ಣು ತಗೊಂಡೋಗಿ ಪೂಜೆ ಮಾಡ್ತೀವಿ ಗೌರಿ ಗಣೇಶ ಬಿಡಾಗ. ಆ ಥರ ಮಾಡ್ತೀವಿ, ಅರಸಿನ ಕುಂಕುಮ ತಗೊಂಡೋಗಿ ಪೂಜೆ ಮಾಡ್ತೀವಿ.
0: ಅಂದರೆ ನೀವು ಮಾಡುವಂಥ ಮೂಲ ಕೆಲಸ ಅಂತಂದರೆ ಯಾವುದು?
1: ಮೂಲ ಕೆಲಸ ಅಂತಂದ್ರೆ ನಾವು ಕೂಲಿ ಮೊದಲಿಂದೇ ಕೂಲಿ ಮಾಡ್ತಿದ್ದೆವು, ಈಗ ಕೂಲಿಗೆ ಹೋಗಲ್ಲ, ಈಗ ಮನೇಲೇ ಇದ್ದೀವಿ. ಮನೇಲಿ ಇದ್ಕೊಂಡು ಮನೇಲಿ ದನ ಒಂದು ಎರಡಿದೆ, ಒಂದು ಸಾರು ನೋಡಿಕೊಂಡು ಮನೇಲೇ ಇರೋದು. ನಮ್ಮ ಮನೆ
0: ಜೀವನಕ್ಕೆ ಏನು ಮಾಡ್ತಾ ಇದ್ದೀರಾ?
1: ಜೀವನಕ್ಕೆ ಮಕ್ಕಳು ತಂದು ಕೊಡ್ತಾರೆ, ಅದು ತಿಂದ್ಕೊಂಡು ಹೊಸ ಕರ ನೋಡಿಕೊಂಡು ಮನೇಲಿ ಇರೋದು ಅಷ್ಟೆ. ನಾನು ಅಂತ ಹೇಳಿದ್ರೆ ಪೇಷಂಟು, ಕೂಲಿಗೆ ಹೋಗೋಕ್ಕಾಗಲ್ಲ. ನಮ್ಮ ಮನೆಯವರು ಪೇಷಂಟು, ಅವ್ರಿಗೂ ಕೂಲಿಗೆ ಹೋಗೋಕ್ಕಾಗಲ್ಲ, ಮಕ್ಕಳು ತಂದು ಕೊಟ್ಟರೆ ತಿನ್ನೋದು. ನಮ್ಮ ಪೆನ್ಷನ್ ಬರಲ್ಲ, ಪೆನ್ಷನ್ ಮಾಡಿಲ್ಲ.
0: ಅಂದರೆ ಇವಾಗ ನೀವು ಬುಟ್ಟಿ ಎಣೆದ್ರ ಬಗ್ಗೆ ನೀವು ಮಾತಾಡ್ತಾ ಇದ್ರಿ.

0: ನನಗೆ ಗೊತ್ತಿಲ್ಲ ಎಣೆ, ಯಾಕೆ ನಮ್ಮ ತಾಯಿಂದರು ನಮ್ಮ ತಾತನ ಕಾಲದಲ್ಲಿ ಅವರು ಎಣಿತಿದ್ರು. ಈಗ ನಾವೆಲ್ಲ ಇದಾದ್ಮೇಲೆ ಮತ್ತೆ ಯಾರು ಬುಟ್ಟಿ ಎಣೆಯವರು ಇಲ್ಲ. ನನಗೂ ಗೊತ್ತಿಲ್ಲ, ಎಣೆಯಕ್ಕೂ ಗೊತ್ತಿಲ್ಲ. ನಾವು ಕೂಲಿನೇ ಮಾಡ್ತಿದ್ದು, ಚಿಕ್ಕ ವಯಸ್ಸಿಂದನೇ ಕೂಲಿ ಮಾಡ್ತಿದ್ರು.
1: ಕೂಲಿ ಮಾಡ್ತಾ ಇದ್ರಿ ಅಂದ್ರೆ ಬುಟ್ಟಿ ನಿಮ್ಮ ತಾತ ಅಜ್ಜಿನೇ ಆಗಿ ಬುಟ್ಟಿ ಎಲ್ಲ ಮಾಡ್ಬಿಟ್ಟು ಅದ್ರ ಮಾರಾಟ?
0: ಅವರು ಮಾರಾಟ ಅಂತ ಹೇಳಿದ್ರೆ ಊರಲ್ಲೇ ತಗೊಂಡೋಗಿ ಊರುಗಳೇ ಹಳ್ಳಿಲಿ ಎಲ್ಲ ಮಾರ್ತಿದ್ರು. ಮಗೆ ಸಂತೆ ಇದ್ರೆ ಸಂತೆಗೆ ತಗೊಂಡೋಗಿ ಮಾರ್ಕೊಂಡು.
1: ಅಂದ್ರೆ ಒಂದು ಬುಟ್ಟಿಗೆ ಎಷ್ಟು ದುಡ್ಡು ಅಂತ ಮಾಡ್ತಾ ಇದ್ರು?
0: ಒಂದು ಬುಟ್ಟಿಗೆ ಒಂದು ಅವಾಗೆಲ್ಲ ಒಂದು 30-20 ಹಂಗೆ ಇರ್ತಿತ್ತು. ನಮಗೆ ಗೊತ್ತಿಲ್ಲಲ್ಲ ಅದ್ರ ಬೆಲೆ ಅವಾಗ.
1: ಅಂದರೆ ಇವಾಗ ದೇವ್ರ ಬಗ್ಗೆ ನಾವು ಮಾತಾಡ್ತೀವಿ, ನಿಮ್ಮ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ. ಈಗ ಬುಟ್ಟಿ ಎಣೆದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರಿ, ಅಥವಾ ಈಗ ಬುಟ್ಟಿ ಎಣೆದ್ರ ಬಗ್ಗೆನೆ, ಈಗ ಕಾಡಿನಲ್ಲಿ ಅದು ಹೇಗೆ ಸಿಗ್ತಾ ಇತ್ತು, ಅದನ್ನು ಹೆಂಗೆ ತಗೊಬಂದು ಬುಟ್ಟಿ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ.
0: ಬಿದಿರು ಕಾಡಿನಲ್ಲಿ ಬಿದಿರು ತಂದು ತೊರೆದು ಬಿದಿರು ಇರ್ತದೆ, ಅದು ತಗೊಬಂದು ಬಿದಿರನ್ನ ಅಚ್ಚೆ ಮಾಡಿಕೊಂಡು ಬುಟ್ಟಿ ಎಣಿತಿದ್ರು.
1: ಒಂದು ಬುಟ್ಟಿ ಎಣೆಕ್ಕೆ ಎಷ್ಟು ದಿವಸ ತಗೊಳುತ್ತೆ?
0: ಒಂದು ಬುಟ್ಟಿ ಎಣೆಯಕ ಇವತ್ತು ಅಚ್ಚೆ ಮಾಡ್ತಾರೆ, ನಾಳೆ ಎಣಿತಾರೆ.
1: ಫಸ್ಟು ಅದನ್ನ ತರದು
0: ತಗೊಬಂದು ಮನೆಯಲ್ಲಿ ಅಚ್ಚೆ ಮಾಡ್ತಾರೆ, ಮಾಡಿಬಿಟ್ಟು ಮಾರ್ಲೆ ಜನ ಎಣಿತಾರೆ ಒಂದೊಂದು ಬುಟ್ಟಿ.
1: ಅದನ್ನ ಈಗ ಊರೊಳಗಡೆ ಹೋಗಿ ಮಾರ್ತಾರೆ.
0: ಊರೊಳಗಡೆ ಹೋಗಿ ಮಾರಿ ಆ ದುಡ್ಡಲ್ಲಿ ಇನ್ನೇನು ಸಾಮಾನುಗಳು ಮನೆಗೆ ಮೈ ಬಟ್ಟೆ ಮಕ್ಕಳಿಗೆ ಹಂಗೆ ತಕೋತಾರೆ, ಹಂಗೆ ಮಾಡ್ತಿದ್ರು. ಈಗ ನಮ್ಮ ಕಾಲದಲ್ಲಿ ಬುಟ್ಟಿ ಎಣೆಯವರು ಇಲ್ಲ, ಮೊದಲ ಕಾಲದಲ್ಲಿ ಮಾಡ್ತಿದ್ದವರು. ಈಗಿರೋರೆಲ್ಲ ಕೂಲಿ ಕಲ್ತ್ಕೊಂಡ್ರು, ಬುಟ್ಟಿ ಎಣೆಯೋದು ಬಿಟ್ಬಿಟ್ರು.
1: ಹಂಗಿದ್ರೆ ಸಂಸ್ಕೃತಿ ಸಂಪ್ರದಾಯ ಎಲ್ಲ ಹೋಗ್ತಾ ಇದೆ.
0: ಹಂಗೆ ಈಗ ಒಬ್ಬೊಬ್ಬರು ಗೊತ್ತಿರೋರು ಒಬ್ಬೊಬ್ಬರು ಎಲ್ಲರೂ ಇದ್ದಾರೆ, ಅಳಗರು ಮಂತೆ ಇನ್ಯಾರು ಇಲ್ಲ.
1: ಬುಟ್ಟಿ ಎಣೆಯೋದೆಲ್ಲ ಕಂಪ್ಲೀಟ್ ಆಗಿ
0: ಬುಟ್ಟಿ ಎಲ್ಲ ನಮ್ಮ ಎಣೆ ಗೊತ್ತಿರೋದಕ್ಕೆ ಸಂತೆಯಲ್ಲಿ ಬಂದು ತಕೊಂಡು ಹೋಯ್ತೀವಿ.
1: ಇವಾಗ ನಿಮ್ಮ ಕಾಡಿನ ಜೀವನಕ್ಕೂ ನಾಡಿನ ಜೀವನಕ್ಕೂ ಏನೆಲ್ಲ ವ್ಯತ್ಯಾಸ ಇದೆ ನಿಮಗೆ?
0: ಕಾಡಿನ ಜೀವನೇ ಒಳ್ಳೆ ಜೀವನ ಅವ್ರದ್ದು. ಮೊದಲ ಕಾಲದಲ್ಲಿ ಕಾಡಿನ ಜೀವನೇ ಒಳ್ಳೆ ಜೀವನ ಅವ್ರದ್ದು. ಈಗ ನಾಡಿನ ಜೀವನ ಅಂತ ಹೇಳಿದ್ರೆ ನಾಡಲ್ಲಿರೋರು ಈಗ ಹೊರಗಡೆ ಎಲ್ಲ ಕಾಡಲಿಂದ ಹೊರಗಡೆ ಬಂದ್ಬಿಟ್ಟು ನಾವು ಹೇಳ್ದಂಗೆ ಅದು ಎಲ್ಲ ತಿಂದುಬಿಟ್ಟು ಕಾಯಿಲೆ ಅಂಟಿಸ್ತಾ ಇದ್ದಾರೆ. ಮೊದಲು ಕಾಡೊಳಗಿದ್ದಾಗ ಅದು ಕಾಯಿಲೆ ಬರ್ತಿತ್ತಿಲ್ಲ, ಕಳ್ಳೆ ಸೊಪ್ಪು ತಿಂತಿದ್ರು ಕಾಯಿಲೆನೂ ಬರ್ತಿತ್ತಿಲ್ಲ ನಾವು ಸಿಕ್ಕದಿರಲಿಲ್ಲ. ಈಗ ಮಕ್ಕಳೆಲ್ಲ ಕಾಯಿಲೆ ಜಾಸ್ತಿ, ಈಗ ನಾಡುಗಳು ಬಂದು ಕಾಯಿಲೆ ಜಾಸ್ತಿ ಆಗ್ಬಿಟ್ಟದೆ. ಇನ್ನು ಆಸ್ಪತ್ರೆಗೆ ಹೋಗಿದ್ರೆ ನಮಗೆ ಕಾಯಿಲೆ ವಾಸಾಯ್ತದೆ. ಅಷ್ಟು
1: ಅಂದರೆ ಈಗ ಹೆಣ್ಮಕ್ಳು ಆರೈಕೆ ಹೆಂಗಿರುತ್ತೆ?
0: ಅವ್ರ ಆರೈಕೆ ಅಂತ ಹೇಳಿದ್ರೆ ಒಂದೆರಡು ತಿಂಗಳ ಗಂಟ ನಾವು ಮನೇಲಿ ಬಿಟ್ಕೊಂಡು ಅವ್ರಿಗೆ ಚೆನ್ನಾಗಿ ತಿನ್ನಕ್ಕೆ ಕೊಡ್ತೀರಿ.
1: ಏನೇನೆಲ್ಲ ತಿನ್ನಕ್ಕೆ ಕೊಡ್ತಾಯಿದ್ರಿ ಅವ್ರಿಗೆ?
0: ಕಾಯಿ ಎಳ್ಳು ಮತ್ತು ಉದ್ದಿನ ಬೇಳೆ ಬೇಯಿಸ್ಬಿಟ್ಟು ಬೆಲ್ಲ ಹಾಕಿ ಬೇಯಿಸ್ಬಿಟ್ಟು ಅದೆಲ್ಲ ಕೊಡ್ತೀನಿ. ಕೊಬ್ಬರಿಕಾಯಿ ಕೊಡ್ತೀನಿ ಮತ್ತು ಎಳ್ಳು ಅದು ಹುರಿದ್ಬಿಟ್ಟು ಹುಡಿ ಮಾಡಿಬಿಟ್ಟು ಬೆಲ್ಲ ಇದೆಲ್ಲ ಸೇರಿಸಿ ಅದು ಕೊಡ್ತೀನಿ, ಹಂಗೆಲ್ಲ ಕೊಡ್ತೀನಿ.
1: ಹೌದಾ? ಇವಾಗ ಗರ್ಭಿಣಿಯವರ ಆರೈಕೆ ಹೆಂಗಿರುತ್ತೆ, ಅವ್ರನ್ನ ಹೇಗೆ ನೋಡ್ಕೋತಾ ಇದ್ರು?
0: ಗರ್ಭಿಣಿ ಅವ್ರನ್ನ ಮಾತ್ರ ತಿಂಗಳು ತಿಂಗಳು ಮಾತ್ರ ತೆಗಿಬೇಕು, ಪೋಳಿಯ ತಗೋಬೇಕು, ಹಂಗೆ ಅವ್ರನ್ನ ನೋಡ್ತೀವಿ.
1: ಅವ್ರಿಗೆ ಈಗ ಒಂದು ವರ್ಷದ ಪಾಪನ ಹೇಗೆ ಆರೈಕೆ ಮಾಡ್ತೀರಾ ನಿಮ್ಮ ಹಾಡಿಗೆಯಲ್ಲಿ, ಅವ್ರ ಜೀವನ ಹೆಂಗಿರುತ್ತೆ?
0: ಒಂದು ವರ್ಷದ ಪಾಪನ ಅವ್ರ ತಾಯಿಯಾಲೆ ನಾವು ಒಂದು ವರ್ಷದ ಗಂಟ ತಾಯಿಯಾಲೆ ಕುಡಿಸೋದು. ನಾವು ಮೊಸರು ಬೆಣ್ಣೆ ಅದೊಂದು ತಿನ್ಸಂಗಿಲ್ಲ ನಾವು. ನಾವು ಬೆಟ್ಕುರ್ಗುರು ಹಂಗೆ ತಿನ್ಸಲ್ಲ. ಅನ್ನ ತಿನ್ಸೋಕ್ಕಾದರೆ ಒಂದು ವರ್ಷ ಆಗಬೇಕು ಪಾಪಕ್ಕೆ. ಹಂಗೆ ಬಾನಂತನ ನಡೆಯುತ್ತದೆ. ಆಸ್ಪತ್ರೆಗೆ ಬಂದು ಬಾನಂತನ ಮಾಡ್ಕೊಂಡು ಹೋದರೆ ಮನೇಲಿ ಅವ್ರಿಗೆ ಬೇರೆ ಆಗಿ ಅಡುಗೆ ಮಾಡಿ ಅವ್ರಿಗೆ ಹಾಕ್ತೀವಿ. ಅದು ತಿಂದು ಅವ್ರಿಗೆ ಒಳ್ಳೊಳ್ಳೆ ಬಿಸಿನೀರು ಕಾಯಿಸಿ ಅವ್ರಿಗೆ ತಾನ ಮಾಡಿಸ್ತೀವಿ. ಹಂಗೆಲ್ಲ ಮಾಡ್ತೀವಿ.
1: ಅವ್ರಿಗೆ ಊಟ ಅಂತ ಏನು ಕೊಡ್ತೀರಾ?
0: ಅವ್ರಿಗೆ ಊಟ ಅಂತ ಹೇಳಿದ್ರೆ ಅನ್ನನೇ ಮಾಡ್ಕೊಡೋದು ನಾವು. ರೈಸ್
1: ಬಾಣಂತಿಗೆ ಅಂತ ಬೇರೆ ಅಡುಗೆ ಎಲ್ಲ
0: ಮಾಡ್ತಾರೆ, ಬಾಣಂತಿಗೆ ಬೇರೆ ಅಡುಗೆ
1: ಅಥವಾ ಕೊಡ್ತೀರಾ ಅವ್ರಿಗೆ?
0: ಅವ್ರಿಗೆ ಬೇರೆ ಮಾಡ್ತೀವಿ, ಬಾಣಂತಿರಿಗೆ ಬೇರೆ ಅಡುಗೆ ಮಾಡಿ ಅದು ಅದಕ್ಕೆ ಶುಗಾರಿ ಬೇರೆ ಮಾಡ್ತೀವಿ. ಅವ್ರಿಗೆ ತರಕಾರಿ ಹಂಗೆ ಕೊಟ್ಟರೆ ಹಾಲು ಚೆನ್ನಾಗಿ ಆಯ್ತದೆ, ಸೊಪ್ಪು ಸಾಂಬಾರು ಕೊಟ್ಟು ಹಂಗೆ ಮಾಡಿಕೊಡ್ತೀವಿ.
1: ಇವಾಗ ನೀವಿರೋದು ಡಿ ಬಿ ಕುಪ್ಪೆಲ್ಲ ವಾಸ ಮಾಡ್ತಿರೋದಾ? ಅಂದರೆ ಇವಾಗ ಕೇರಳದಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದೀರಾ?
0: ಕೇರಳಕ್ಕೆ ಹೋಯ್ತೀವಿ ಕೂಲಿಗೆ. ಕೇರಳಕ್ಕೆ ಹೋಯ್ತಾರೆ, ಮತ್ತು ಕರ್ನಾಟಕದಲ್ಲಿ ಎಲ್ಲಿ ಕೆಲಸ ಇಲ್ಲಲ್ಲ ಅದಕ್ಕೆ ಕೇರಳಕ್ಕೆ ಕೂಲಿಗೆ.
1: ಎಷ್ಟು ಕಷ್ಟ ಇದೆ ನಿಮಗೆ ಜೀವನ ಇವಾಗ?
0: ಇವಾಗ ಕಷ್ಟನೇ ನಮಗೆ. ಕೂಲಿ ಮಾಡೋರು ಇದ್ರೆ ಅವ್ರಿಗೆ ಹೋಗಿ ಕೂಲಿ ಮಾಡ್ಕೊಬಂದು ಕೊಡ್ತಾರೆ, ಇಲ್ದಿರೋರು ಪಿಂಚನ್ ಚಿಕ್ಕವರಾದ್ರೆ ಪಿಂಚನ್ದಲ್ಲಿ

0: ಕಾಲ ಕಳೀತಾರೆ ಆ ಥರ. ನಮಗೆ ಅಂತ ಹೇಳಿದ್ರೆ ಅವ್ರಿಗೆ ಪಂಚಾಯತಿಯಿಂದ ಒಂದು ಮನೆಗಳು ಸಿಕ್ಕಲ್ಲ, ನಮ್ಮ ಹತ್ರ ಓಟ್ ಮಾತ್ರ ಕೇಳ್ತಾರೆ, ಓಟ್ ಹಾಕ್ಕೊಂಡು ಕೊಡ್ತೀವಿ. ಒಂದು ಮನೆ ಸಿಕ್ಕಲ್ಲ, ಕುಡಿಯೋಕ್ಕೆ ನೀರಿಗೂ ತೊಂದರೆ ನಮಗೆ. ಈಗ ಪೈಪು ನೀರು ಒಂದೆರಡು ವರ್ಷದಿಂದ ಪೈಪು ನೀರು ಸಿಗ್ತಾ ಇದೆ, ಅಲ್ದಾದ್ರೆ ಒಳೆ ನೀರು ಕಲ್ಕ ನೀರು
1: ನಾವು ವ್ಯವಸ್ಥೆ ಇಲ್ವಾ,
0: ನೀರನ್ನ ವ್ಯವಸ್ಥೆ ಇಲ್ಲ. ನೀರು ಒಳೆ ನೀರು ಐತೆ, ಮಳೆಯಲ್ಲಿ ಕಲ್ಕ ನೀರು ಬಂದರೆ ಅದೇ ಕುಡಿಬೇಕು ಆ ಥರ ಇತ್ತು. ಮತ್ತು ಈಗ ಪೈಪು ನೀರು ಬಿಡೋದು ಒಂದು ದಿನ ಬಿಟ್ಟು ನೀರು ಬಿಡ್ತಾರೆ, ಅದು ಸರಿಯಾಗಿ ನೀರು ಕೊಡ್ತಾ ಇಲ್ಲ. ಒಂದು ಬಾವಿನೂ ಇಲ್ಲ ನಮಗೆ, ಪೈಪು ನೀರು ಮರ್ಯಾದೆ ಸರಿಯಾಗಿ ಸಿಗ್ತಾ ಇಲ್ಲ. ಇರೋಕ್ಕೆ ಮನೆಯೂ ಇಲ್ಲ, ನಾವು ಸ್ವಲ್ಪ ಸ್ವಲ್ಪ ಮನೆ ನಾವೇ ಸ್ವಂತ ಮನೆ ಮಾಡಿಕೊಂಡು ಅದ್ರ ಮೇಲೆ ಪ್ಲಾಸ್ಟಿಕ್ ಎಲ್ಲ ಹಾಕ್ಕೊಂಡಿರೋದು.
1: ಈಗ ಮಳೆ ಎಲ್ಲ ಬಂದರೆ ಏನು ಕಷ್ಟ ಆಗುತ್ತೆ,
0: ಆ ಪ್ಲಾಸ್ಟಿಕ್ ಕಿಸ್ತು ಹೋದರೆ ಅದು ಸೋರ್ತದೆ ಅಂತ ಮನೇಲಿ ಎಲ್ಲ ವಾಸ ಮಾಡ್ತಾವ್ರೆ. ಪಂಚಾಯತಿ ಅಂತ ಹೇಳಿದ್ರೆ ಪಂಚಾಯತಿಲಿ ಒಂದು ಮನೆ ನಮಗಿನ್ನೂ ಕೊಟ್ಟೇ ಇಲ್ಲ. ನಮಗೆ ನನ್ನೊಟ್ಟಲ್ಲಿ ಮಕ್ಕಳಾಗಿ ಮಕ್ಕಳಾಯಿತು, ಇನ್ನೂ ಒಂದು ಪಂಚಾಯತಿ ಮನೆ ನಮ್ಗೆ ಸಿಕ್ಕಿಲ್ಲ.
1: ಇವಾಗ ನಿಮ್ಮ ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ರಿ, ನಿಮ್ಮ ಮಕ್ಕಳನ್ನೆಲ್ಲ ಓದಿಸಿದ್ದೀನಿ, ಇವಾಗ ಒಂದು ಕೆಲಸದಲ್ಲಿದ್ದಾರೆ ಅಂತ ಹೇಳಿದ್ರಿ, ಎಷ್ಟು ಕಷ್ಟಪಟ್ರಿ ಅವ್ರನ್ನ ಓದಿಸೋಕ್ಕೆ?
0: ನಾವು ಕೂಲಿ ಮಾಡಿಕೊಂಡು ಕಷ್ಟಪಟ್ಕೊಂಡು ಮಕ್ಕಳು ಎಸ್ ಎಲ್ ಸಿಂಗ್ ಅಂತ ನಾಲ್ಕು ಮಕ್ಕಳು ಓದಿಸಿದ್ದ. ನಮಗೆ ಕಷ್ಟ ಅಂತ ಹೇಳಿದ್ರೆ
1: ಇವಾಗ ಹೆಂಗಿದೆ ಜೀವನ, ಅವ್ರು ಕೆಲಸ ಮಾಡ್ತಾ ಇದಾರಲ್ಲ, ಏನು ಖುಷಿ ಇದೆಯಾ ನಿಮಗೆ? ಹೇಗೆ
0: ಇವಾಗ ನನ್ನ ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ, ಓದ್ಕೊಂಡು ಕೆಲಸ ಮಾಡಿದ್ದಕ್ಕೆ ನಮಗೆ ಖುಷಿ ಐತೆ. ಮೊದಲು ನಮ್ಮ ಹತ್ರ ಓದಿಲ್ಲ, ನಮಗೆ ಕೆಲಸನಿತ್ತು, ಕೂಲಿ ಮಾಡಿದ್ರೆ ದುಡ್ಡು, ಕೂಲಿ ಹೋಗ್ದೋದ್ರೆ ತಿನ್ನಕ್ಕೂ ಇಲ್ಲ ದುಡ್ಡೂ ಇಲ್ಲ, ಆ ಥರ ಇತ್ತು ಮೊದಲದು.
1: ಇವಾಗ ನಿಮ್ಮ ಆರೋಗ್ಯ ಎಲ್ಲ ಹೇಗಿದೆ?
0: ಇವಾಗ ನನ್ನ ಆರೋಗ್ಯ ಕೆಟ್ಟೋಗಿದೆ, ನನಗೆ ಹಾರ್ಟ್ ಪೇಷಂಟ್. ನಾನು ನಮ್ಮನೆಯವ್ರಿಗೆ ಕ್ಯಾನ್ಸರ್ ಆಗಿ ಅವ್ರಿಗೆ ಆಪರೇಷನ್ ಆಗಿದೆ. ಪೆನ್ಷನ್ ಕೊಡ್ತಾ ಇಲ್ಲಲ್ಲ, ವಯಸ್ಸಾಗಿಲ್ಲ ಅಂತ ಹೇಳ್ತಾರೆ ಅವರು. ನಾನು 66 ಹುಟ್ಟಿರೋದು, ನನಗೆ 60 ವರ್ಷ ಆಗಿರ್ಬೋದೇನೋ. ಪೆನ್ಷನ್ ಬರ್ಸಕ್ಕೆ ಹೋಗಿ ಪೆನ್ಷನ್ ಇಲ್ಲ, ಈಗ ಮಾಡೋಕ್ಕಾಗಲ್ಲ, 65 ವರ್ಷ ಆಗಬೇಕಂತೆ. ನಮ್ಮನೆಯವ್ರಿಗೂ ಪೆನ್ಷನ್ ಇಲ್ಲ, ನಮ್ಮ ಮಕ್ಕಳು ಕೂಲಿ ಮಾಡಿದ್ರೆ ಅವ್ರಿಗೂ ಅಸ್ತಿ, ಅದು ಕ್ಯಾಲಿಕೇಟ್ಗೆ ಹೋಗ್ಬೇಕು ಅವರು.
1: ಇವಾಗ ಎಷ್ಟು ಕಷ್ಟ ಇದೆ ಅಮ್ಮ, ಆಗಿನ ಕಾಲದಲ್ಲಿ ನೀವು ಚಿಕ್ಕ ವಯಸ್ಸಲ್ಲಿ ಜೀವನ ಮಾಡ್ತಿದ್ದಕ್ಕೂ ಈಗಿನ ಜೀವನಕ್ಕೂ ಏನೆಲ್ಲ ವ್ಯತ್ಯಾಸ ಇದೆ?
0: ನಾವು ಸಿಕ್ಕದ್ರಲ್ಲೆಲ್ಲ ಭಾರಿ ಕಷ್ಟ ಇತ್ತು, ಇವಾಗ ಸುಮಾರಾಗಿ ಇದಾಯಿತು. ಮಕ್ಕಳು ಆದರೂ ಮಾಡೋಕ್ಕೆಲ್ಲ ಕೂಲಿಗೆಲ್ಲ ಆಯಿತು, ಆಗ ಸ್ವಲ್ಪ ಕಡಿಮೆ. ಅಂದರೆ ಇದು ಒಂದು ಮಾಡಬೇಕಲ್ಲ, ನಮ್ಮ ಕಾಯಿಲೆ ಕಷ್ಟ ಬಂದಾಗ ಅದೆಲ್ಲ ಮಕ್ಕಳೇ ನೋಡಬೇಕು ಅಂತ ನಮಗೆ ಒಂದು ಹೆಸರು ಇರ್ತದೆ ಅಷ್ಟೆ. ಪಿಂಚನು ಅದು ಇದು ಇಲ್ಲಲ್ಲ ಅಂತ ಹೇಳ್ತೆ. ಸರಿ, ದೇವ್ರು ನಮ್ಮನ್ನ ಕಾಪಾಡ್ತದೆ, ನಮಗೆ ದುಡ್ಡು ಕಾಸು ಅವ್ರು ತಂದು ಕೊಡಲ್ವಲ್ಲ. ದೇವರು ದುಡ್ಡು ಕಾಸು ನಮಗೆ ತಂದು ಕೊಡಲ್ಲ, ನಮ್ಮನ್ನ ಕಾಪಾಡ್ತದೆ ಅಷ್ಟೆ. ನಾವು ದೇವ್ರಿಗೆ ದುಡ್ಡು ಕೊಡೋಕ್ಕಾದ್ರೆ ನಾವು ಅಲ್ದೋದ್ರೆ ಗೇಯ್ಬೇಕು, ಅಲ್ದೋದ್ರೆ ಒಂದು ಪೆನ್ಷನ್ ಸಿಕ್ಕಿದ್ರೆ ಅದು ಸಿಕ್ಕಿದ್ರೆ ನಮಗೆ ಕೈಲಿ ದುಡ್ಡು ಕಾಸು ಆಯ್ತದೆ ಅಂತ ಮಾತ್ರ ಇರೋದು. ನಮಗೇನು ನೆಲ್ಲಿಕಾಯಿ ಅದು ಇದು ಅಂತ ನಾವು ಇಲ್ಲ, ಅದು ಜೇನು ಕುರುಬರು ಅಂತ ಕೆಲಸಕ್ಕೆಲ್ಲ ಹೋಗೋದು. ನಮ್ಮ ಕೂಲಿ ಮಾತ್ರ ನಾವು ಮಾಡೋದು ಬೆಟ್ಟ ಕುರುಬರು.
1: ಇವಾಗ ನಿಮ್ಮ ಅಜ್ಜಿ ತಾತ ಅಥವಾ ನಿಮ್ಮ ಅಪ್ಪ ಅಮ್ಮ ಇದ್ದಾಗ ಆಗಿನ ಜೀವನ ಹೆಂಗಿತ್ತು? ನಿಮ್ಗೆ ಏನಾದ್ರು ಹುಷಾರು ತಪ್ಪಿದ್ರೆ ಅವ್ರು ಹೇಗೆ ನೋಡ್ಕೋತಾ ಇದ್ರು? ಅವಾಗ ಆಸ್ಪತ್ರೆ ಏನು ಇರ್ಲಿಲ್ವಲ್ಲ,
0: ಇರ್ಲಿಲ್ಲ. ಅವರು ಇನ್ನೇನೋ ಮಾಡ್ಕೊಂಡು ಹಾಕ್ತಿದ್ರು ಏನೋ ಕೊಡ್ತಿದ್ರು, ನಮ್ಗೇನು ಗೊತ್ತು, ನಮ್ಗೆ ಗೊತ್ತಿಲ್ಲ. ಅವರು ಇನ್ನೇನೋ ಮಾಡ್ತಿದ್ರು ಹಂಗೆ ಕೊಡ್ತಿದ್ರು.
1: ನಿಮಗೆ ಮಕ್ಕಳಾದಾಗ ಅವಾಗ ಆಸ್ಪತ್ರೆ ವ್ಯವಸ್ಥೆ?
0: ನಾನು ಹಾಸ್ಪಿಟ್ಲಿಗೆ ಹೋಗ್ತಿದ್ದೆ.
1: ಹೌದಾ?
0: ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳೆಲ್ಲ ಇದೇ ಹಾಸ್ಪಿಟ್ಲಿಗೆ.
1: ಬಹಳ ಸಂತೋಷ ಅಮ್ಮ, ಇದುವರೆಗೂ ನಮ್ಮ ಜೊತೆ ಇದ್ದು ನಿಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಹೇಗೆ ಮಕ್ಕಳಿಗೆ ಕಲಿಸೋದು ಅನ್ನೋದ್ರ ಬಗ್ಗೆ ಮಾತಾಡಿದ್ದೀರಾ, ನಮ್ಮ ಜನಧ್ವನಿ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ನಿಮಗೆ.
0: ಧನ್ಯವಾದಗಳು ಮೇಡಮ್ ಅವರು.
2: ಕೇಳುಗರೇ, ಇದುವರೆಗೂ ಕೇಳ್ತಾ ಇದ್ರಿ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಡಿಬಿ ಕುಪ್ಪೆ ಹಾಡಿಯ ನಿವಾಸಿಯಾದ ಶ್ರೀಮತಿ ಸೆಲ್ಲೀರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
3: ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು. ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
4: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
3: ಗುರುಗಳ ಮಾರ್ಗದರ್ಶನ,
4: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
3: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
4: ಮನೆಯೇ ಮೊದಲ ಪಾಠಶಾಲೆ.

0: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
1: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
0: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಕೇಳುಗರೆ, ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿಲಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾಯಿ ರೋಗ ಎಲ್ಲ ಬಂದ್ಬಿಡ್ತದೆ.
3: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ ನೀ ಸೇಯೋ ಬೀಡಿ ಸಿಗರೇಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗಾ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲ ಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ

0: ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ, ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
0: ಮೂರನೆಯದು ಬಲ, ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣ ಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337565608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಭೀಮ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
3: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
2: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
3: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
2: ಈ ತರಬೇತಿಯು 1 ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
3: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
2: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
2: ಇಮೇಲ್ ವಿಳಾಸ COORD.

ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 23/8/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 9:30-11:30 ಸ್ಕ್ಯಾನಿಂಗ್ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666638. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666638. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಕಪ್ಪೆ ಚಿಪ್ ನಗೆದ್ದು ಕುಡ್ದು ಬಿಟ್ಟು ಮೂರಿಲ್ ಬಿದ್ದು ಕಪ್ಪೆ ಚಿಪ್ ನಗೆದ್ದು ನರ್ಕ ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯ್ಬಲ್ ಸಾಕಿದ್ರು ನೀ

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಸರಗೂರಿನ SVYM ಶ್ರೀಯುತ ರವೀರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಚಳುವರೆ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರಿನ SVYM ಶ್ರೀಯುತ ರವೀರ್ ಅವರು ಹಾಡಿರುವ ಹಾಡುಗಳನ್ನು ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದು ನಾವು ಮಾತನಾಡಲಿರುವ ವಿಷಯ ಅತ್ಯಂತ ಮಹತ್ವದಾಗಿದೆ. ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಗಳು. ಇತ್ತೀಚಿನ ದಿನಗಳಲ್ಲಿ ಡಬಲ್ ಹಣ, ಗ್ಯಾರಂಟಿ ಲಾಭ, ರಿಸ್ಕ್ ಇಲ್ಲದ ಇನ್ವೆಸ್ಟ್ಮೆಂಟ್ ಎಂಬ ಆಮಿಷಗಳು ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ ಗುಂಪುಗಳಲ್ಲಿ, ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ತುಂಬಾ ಕಾಣಿಸುತ್ತಿವೆ. ಹಲವರು ತಮ್ಮ ಜೀವನ ಪೂರ್ತಿ ಸಂಗ್ರಹಿಸಿದ ಹಣವನ್ನೇ ಕಳೆದುಕೊಂಡಿರುವ ಘಟನೆಗಳು ಹೆಚ್ಚಾಗುತ್ತಿವೆ. ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಅದು ಹೇಗೆ ನಡೆಯುತ್ತದೆ? ನಾವು ಅದರಿಂದ ಹೇಗೆ ತಪ್ಪಿಸಿಕೊಳ್ಳಬಹುದು? ಇವೆಲ್ಲದರ ಬಗ್ಗೆ ಇಂದು ವಿವರವಾಗಿ ತಿಳಿದುಕೊಳ್ಳೋಣ.
2: ಹಾಗಾದರೆ ಇನ್ವೆಸ್ಟ್ ಸ್ಕ್ಯಾಮ್ ಎಂದರೇನು? ಇನ್ವೆಸ್ಟ್ ಸ್ಕ್ಯಾಮ್ ಎಂದರೆ ಹೂಡಿಕೆಯ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಅವರಿಂದ ಹಣ ಕಸಿದುಕೊಳ್ಳುವ ವಿಧಾನ. ಸ್ಕ್ಯಾಮರ್ಗಳು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನೀವು 10,000 ಹೂಡಿಸಿದರೆ 30 ದಿನಗಳಲ್ಲಿ 20,000 ಆಗುತ್ತದೆ. ಇದು ಸರ್ಕಾರ ಮಾನ್ಯತೆ ಪಡೆದ ಯೋಜನೆ. ಸ್ಟಾಕ್ ಮಾರ್ಕೆಟ್ ಅಥವಾ ಕ್ರಿಪ್ಟೋದಲ್ಲಿ ಖಚಿತ ಲಾಭ ಸಿಗುತ್ತದೆ. VIP ಗ್ರೂಪ್ಗೆ ಸೇರಿಸಿದರೆ ಸಿಗ್ನಲ್ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಅವರು ಸ್ವಲ್ಪ ಲಾಭ ತೋರಿಸಬಹುದು. ಇದರಿಂದ ಜನರಲ್ಲಿ ನಂಬಿಕೆ ಮೂಡುತ್ತದೆ. ನಂತರ ದೊಡ್ಡ ಮೊತ್ತ ಹೂಡಿಸಲು ಹೇಳುತ್ತಾರೆ. ಹಣ ಹಾಕಿದ ನಂತರ ಫೋನ್ ಸ್ವಿಚ್ ಆಫ್, ವೆಬ್ಸೈಟ್ ಕ್ಲೋಸ್, ಗ್ರೂಪ್ ಡಿಲೀಟ್.
3: ಸಾಮಾನ್ಯವಾಗಿ ಕಾಣುವ ಇನ್ವೆಸ್ಟ್ ಸ್ಕ್ಯಾಮ್ಗಳ ವಿಧಗಳು: ಫೋನ್ಸಿ ಸ್ಕೀಮ್, ಹೊಸ ಜನರಿಂದ ಹಣ ತೆಗೆದು ಹಳೆಯವರಿಗೆ ಲಾಭ ನೀಡುವುದು, ಹೊಸ ಸದಸ್ಯರು ಬರದೆ ಹೋದರೆ ಯೋಜನೆ ಕುಸಿಯುತ್ತದೆ. ಕ್ರಿಪ್ಟೋ ಸ್ಕ್ಯಾಮ್, ಹೊಸ ಕ್ರಿಪ್ಟೋ ಕಾಯಿನ್, ಬ್ಲಾಕ್ ಚೈನ್ ಪ್ರಾಜೆಕ್ಟ್ ಹೆಸರಿನಲ್ಲಿ ಹೂಡಿಕೆ ಕೇಳುವುದು. ಫೇಕ್ ಟ್ರೆಂಡಿಂಗ್ ಆ್ಯಪ್ಗಳು, ನಕಲಿ ಆ್ಯಪ್ಗಳಲ್ಲಿ ಲಾಭ ತೋರಿಸಿ ವಿತ್ಡ್ರಾ ಮಾಡಲು ಹೋದಾಗ ಟ್ಯಾಕ್ಸ್ ಚಾರ್ಜ್ ಹೆಸರಿನಲ್ಲಿ ಮತ್ತೆ ಹಣ ಕೇಳುವುದು. ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಟ್ರೆಂಡಿಂಗ್ ಗ್ರೂಪ್ಗಳು, ಸ್ಟಾಕ್ ಟಿಪ್ಸ್, ಇಂಟರ್ಡೇ ಸಿಗ್ನಲ್ ಹೆಸರಿನಲ್ಲಿ ಹಣವನ್ನು ಕಲೆ ಹಾಕುವುದು. ರಿಯಲ್ ಎಸ್ಟೇಟ್ ಅಥವಾ ಚಿಟ್ ಫಂಡ್ ಮೋಸಗಳು, ಕಡಿಮೆ ದರದಲ್ಲಿ ಜಾಗ ಕೊಡುತ್ತೇವೆ ಎಂದು ಹೇಳಿ ಮುಂಗಡ ಹಣ ಪಡೆದು ನಾಪತ್ತೆಯಾಗುವುದು.
4: ಈ ಸ್ಕ್ಯಾಮ್ ಅನ್ನು ಗುರುತಿಸುವ ಲಕ್ಷಣಗಳು ಇಂತಿವೆ: ಅತಿಯಾದ ಲಾಭದ ಭರವಸೆಯನ್ನು ನೀಡುವುದು, ತಕ್ಷಣ ಹಣ ಹೂಡಲು ಒತ್ತಡವನ್ನು ಏರುವುದು, ದಾಖಲೆಗಳಿಲ್ಲದಂತಹ ಕಂಪನಿಗಳು, ಅಧಿಕೃತ ವೆಬ್ಸೈಟ್ ಅಥವಾ ರಿಜಿಸ್ಟ್ರೇಷನ್ ಮಾಹಿತಿ ಇಲ್ಲದಿರುವುದು, ಈ ಆಫರ್ ಇಂದು ಮಾತ್ರ ಎಂದು ಒತ್ತಡದ ಮಾತುಗಳನ್ನು ಆಡುವುದು. ಒಂದು ಮಾತು ನೆನಪಿಟ್ಟುಕೊಳ್ಳಿ: ಹೆಚ್ಚು ಲಾಭ ಎಂದರೆ ಹೆಚ್ಚು ಅಪಾಯ. ಅಪಾಯವೇ ಇಲ್ಲದೆ ಹೆಚ್ಚು ಲಾಭ ಎಂದರೆ ಅದು ಸ್ಕ್ಯಾಮ್ ಅಥವಾ ಮೋಸ ಆಗಿರುವ ಸಾಧ್ಯತೆ ಹೆಚ್ಚು. ಯಾಕೆ ಜನರು ಮೋಸಕ್ಕೆ ಒಳಗಾಗುತ್ತಾರೆ? ಬೇಗನೆ ಶ್ರೀಮಂತರಾಗಬೇಕೆಂಬ ಆಸೆ, ಆರ್ಥಿಕ ಸಂಕಷ್ಟ,

0: ಇತರರು ಲಾಭ ಪಡೆದಿದ್ದಾರೆಂಬ ನಂಬಿಕೆ, ಸಾಮಾಜಿಕ ಜಾಲತಾಣದ ಪ್ರಭಾವ ಮತ್ತು ಆರ್ಥಿಕ ಜ್ಞಾನದ ಕೊರತೆ. ಸ್ಕ್ಯಾಮರ್ಗಳು ನಮ್ಮ ಭಾವನೆಗಳನ್ನು ಬಳಸುತ್ತಾರೆ. ಲೋಭ, ಭಯ, ತುರ್ತು ಪರಿಸ್ಥಿತಿ. ಹೇಗೆ ಜಾಗರೂಕರಾಗಬೇಕು? ಯಾವುದೇ ಹೂಡಿಕೆ ಮಾಡುವ ಮುನ್ನ ಕಂಪನಿಯ ರಿಜಿಸ್ಟ್ರೇಷನ್ ಪರಿಶೀಲಿಸಬೇಕು. ಸೆಬಿ ಅಥವಾ RBI ಮಾನ್ಯತೆ ಇದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಗೂಗಲ್ನಲ್ಲಿ ಕಂಪನಿಗಳ ಬಗ್ಗೆ ರಿವ್ಯೂಗಳನ್ನು ನೋಡಬೇಕು ಹಾಗೂ ಕುಟುಂಬದವರೊಂದಿಗೆ ಚರ್ಚಿಸಬೇಕು. ತಕ್ಷಣ ಹಣ ಹಾಕಿ ಎಂದರೆ ಒತ್ತಡಕ್ಕೆ ಒಳಗಾಗಬಾರದು ಹಾಗೂ ಅಜ್ಞಾತ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು. ಒಂದು ಸರಳ ನಿಯಮ, ನಿಮಗೆ ಅರ್ಥವಾಗದ ಹೂಡಿಕೆಯನ್ನು ಮಾಡಬೇಡಿ.
1: ಹಾಗಾದರೆ ಮೋಸವಾದರೆ ಏನು ಮಾಡಬೇಕು? ಯಾರಾದರೂ ಈಗಾಗಲೇ ಮೋಸಕ್ಕೆ ಒಳಗಾಗಿದ್ದರೆ ತಕ್ಷಣ ಬ್ಯಾಂಕ್ಗೆ ಮಾಹಿತಿ ನೀಡಿ. ಸೈಬರ್ ಕ್ರೈಂ ಹೆಲ್ಪ್ಲೈನ್ ನಂಬರಾದ 1930ಗೆ ಕರೆ ಮಾಡಿ. cybercrime.government.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಎಲ್ಲ ಚಾಟ್, ಟ್ರಾನ್ಸಾಕ್ಷನ್, ಸ್ಕ್ರೀನ್ಶಾಟ್ಗಳನ್ನು ಉಳಿಸಿ. ತಡ ಮಾಡಬೇಡಿ. ಬೇಗ ಮಾಹಿತಿ ನೀಡಿದರೆ ಹಣ ವಾಪಸ್ ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ.
2: ಒಂದು ಚಿಕ್ಕ ನೈಜ ಕತೆ. ಒಬ್ಬ ನಿವೃತ್ತ ಶಿಕ್ಷಕರು ತಮ್ಮ ಪಿಂಚಣಿ ಹಣವನ್ನು ಡಬಲ್ ಆಗುತ್ತದೆ ಎಂಬ ಅಂಶಕ್ಕೆ ಒಳಗಾಗಿ ಹೂಡಿಕೆ ಮಾಡಿದರು. ಆರಂಭದಲ್ಲಿ 5,000 ಲಾಭ ತೋರಿಸಿದರು. ನಂತರ ಅವರು 5,00,000 ಹೂಡಿದರು. ಒಂದು ವಾರದ ನಂತರ ಆಪ್ ಕೆಲಸ ನಿಲ್ಲಿಸಿತು, ಗ್ರೂಪ್ ಅಳಿಸಲಾಯಿತು. ಇದು ಕೇವಲ ಒಂದು ಉದಾಹರಣೆ. ಇಂತಹ ಸಾವಿರಾರು ಪ್ರಕರಣಗಳು ನಡೆಯುತ್ತಿವೆ.
3: ಇದಕ್ಕೆ ಆರ್ಥಿಕ ಜ್ಞಾನ ತುಂಬಾ ಅಗತ್ಯ. ಹಣ ಗಳಿಸುವುದು ಕಷ್ಟ, ಆದರೆ ಕಳೆದುಕೊಳ್ಳುವುದು ಸುಲಭ. ಹೂಡಿಕೆ ಮಾಡಲು ಬ್ಯಾಂಕ್ನಲ್ಲಿ FD ಇಡುವುದು, ಮಾನ್ಯತೆ ಪಡೆದ ಸಂಸ್ಥೆಗಳ ಮೂಲಕ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡುವುದು, ಸರ್ಕಾರದ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಮಾಡುವುದು, ವಿಶ್ವಾಸಾರ್ಹ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು, ಇವುಗಳಂತಹ ಸುರಕ್ಷಿತ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು.
2: ಅಂತಿಮ ಸಂದೇಶ, ಸ್ನೇಹಿತರೆ, ಸ್ಕ್ಯಾಮರ್ಗಳು ಹೊಸ ಹೊಸ ರೂಪದಲ್ಲಿ ಬರುತ್ತಾರೆ. ಆದರೆ ನಮ್ಮ ಜಾಗರೂಕತೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕು. ಡಬಲ್ ಹಣ ಎಂಬ ಮಾತು ಕೇಳಿದಾಗ ಒಮ್ಮೆ ಯೋಚಿಸಿ, ಪರಿಶೀಲಿಸಿ, ಆಮೇಲೆ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಪರಿಶ್ರಮದ ಹಣವನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿ. ಇಂದಿನ ಕಾರ್ಯಕ್ರಮ ಇಷ್ಟವಾದರೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಧನ್ಯವಾದಗಳು.
4: ಜನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಸೃಷ್ಟಿಸುವ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಂದರೆ MGNREGA ಯೋಜನೆಯನ್ನು 2005 August 8 ಲೋಕಸಭೆಯಲ್ಲಿ ಅಂಗೀಕರಿಸಲಾಯಿತು. 2/2/2006 ಇದು ಜಾರಿಗೆ ಬಂದಿತು. ಮಹಾತ್ಮ ಗಾಂಧೀಜಿಯವರನ್ನ ಉಪವಾಸದಿಂದ ಅವರ ಜೀವಕ್ಕೆ ಅಪಾಯವಿದೆ ಎಂದು ವೈದ್ಯರು ಎಚ್ಚರಿಕೆ ನೀಡಿದ ನಂತರ ಪುನಃ ಸಿವಿಲ್ ಆಸ್ಪತ್ರೆಯಲ್ಲಿ ಸರ್ಕಾರಿ ಬಂಧನದಿಂದ ಬಿಡುಗಡೆ ಮಾಡಲಾದ ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಭಾರತದ ಪ್ರತಿಯೊಂದು ಗ್ರಾಮೀಣ ಕುಟುಂಬಕ್ಕೂ ವರ್ಷಕ್ಕೆ 100 ದಿನಗಳ ಕೌಶಲ್ಯರಹಿತ ಕೂಲಿ ಉದ್ಯೋಗವನ್ನು ಕಾನೂನುಬದ್ಧವಾಗಿ ಖಾತರಿಪಡಿಸಲು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಅಡಿ ಅಂದರೆ MGNREGA ಯೋಜನೆಯನ್ನು 7 September 2005 ಸಂಸತ್ತು ಜಾರಿಗೆ ತಂದಿತು ಮತ್ತು 2 February 2006 ಜಾರಿಗೆ ತರಲಾಯಿತು. 1991 ಪರಿಕಲ್ಪನೆಯಲ್ಲಿ ಉದ್ಯೋಗ ಖಾತರಿ ಪರಿಕಲ್ಪನೆಯನ್ನು ಮೊದಲು ಪ್ರಧಾನಿ PV ನರಸಿಂಹರಾವ್ ರವರ ಅಡಿಯಲ್ಲಿ ಉದ್ಯೋಗ ಪ್ರಾಯೋಗಿಕ ಗ್ರಾಮೀಣ ಕೆಲಸದ ಯೋಜನೆಯಾಗಿ ಕಲ್ಪಿಸಲಾಯಿತು ಮತ್ತು ಸ್ಥಾಪಿಸಲಾಯಿತು. ಜನಸಾಮಾನ್ಯರ ಕ್ರಿಯಾಶೀಲತೆ ಅಂದರೆ ಮಜುಂದಾರ್ ಕಿಸಾನ್ ಶಕ್ತಿ ಸಂಘಟನೆ ಮತ್ತು ಅರ್ಥಶಾಸ್ತ್ರಜ್ಞ ಜೀನ್ ಡ್ರೆಸ್ನಂತಹ ವಕಾಲತ್ತು ಗುಂಪುಗಳಿಂದ ನಡೆಸುತ್ತಿದೆ. ಕಾನೂನುಬದ್ಧ ಕೆಲಸ ಮಾಡುವ ಹಕ್ಕನ್ನು ಒತ್ತಾಯಿಸಿದೆ. 2005 ಕಾಯ್ದೆ ಪ್ರಧಾನಿ ಮನಮೋಹನ್ ಸಿಂಗ್ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಚಿವ ರಘುವಂಶ್ ಪ್ರಸಾದ್ ಸಿಂಗ್ ನೇತೃತ್ವದ UPA ಸರ್ಕಾರದ ಅಡಿಯಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ಅಂಗೀಕರಿಸಲಾಯಿತು. 2005

ಅನುಷ್ಠಾನದಲ್ಲಿ ಫೆಬ್ರವರಿ 2, 1905 ಭಾರತದ 200 ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲಿ ಪ್ರಾರಂಭಿಸಲಾಯಿತು. 2007 ಮತ್ತು 2008 ಹೆಚ್ಚುವರಿಯಾಗಿ 130 ಜಿಲ್ಲೆಗಳಿಗೆ ವಿಸ್ತರಿಸಲಾಗಿದೆ. ಏಪ್ರಿಲ್ 5, 2005 ಒಳಗೆ ದೇಶದಾದ್ಯಂತ ಎಲ್ಲ ಗ್ರಾಮೀಣ ಜಿಲ್ಲೆಗಳನ್ನು ಒಳಗೊಂಡಿದೆ. 2009 ಮರುನಾಮಕರಣ ಮಾಡಲಾಯಿತು. ಅಕ್ಟೋಬರ್ 2, 2009 ಅಧಿಕೃತವಾಗಿ ನರೇಗಾದಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಎಂದು ಮರುನಾಮಕರಣ ಮಾಡಲಾಯಿತು.

0: ನಮ್ಮ ಜನಧ್ವನಿಯಿಂದ ಇದೀಗ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 114 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
4: ಹೊರಗಾವುದು ಒಳಗಾವುದು,
5: ಹೊರಗಾವುದು ಒಳಗಾವುದು,
4: ಈ ಸೃಷ್ಟಿ ಚಕ್ರದಲ್ಲಿ
5: ಈ ಸೃಷ್ಟಿ ಚಕ್ರದಲ್ಲಿ
4: ಎರಡನು ಒಂದಾಗಿಪುದು,
5: ಎರಡನು ಒಂದಾಗಿಪುದು,
4: ಹರಿವ ನಮ್ಮುಸಿರು,
5: ಹರಿವ ನಮ್ಮುಸಿರು,
4: ಇರುವುದು ಉಳಿದು ಇನಿತು,
5: ಇರುವುದು ಉಳಿದು ಇನಿತು,
4: ಹೊರಗಾಳಿ ಯೋಗಿಗಳೊಳಂ,
5: ಹೊರಗಾಳಿ ಯೋಗಿಗಳೊಳಂ,
4: ಬರೀ ಸುಶಿರ ಪಿಂಡ ಜಗ ಮಂಕುತಿಮ್ಮ,
5: ಬರೀ ಸುಶಿರ ಪಿಂಡ ಜಗ ಮಂಕುತಿಮ್ಮ.
3: ಈ 128ನೆಯ ಮುಕ್ತಕದಲ್ಲಿ ಒಬ್ಬ ವೈಯಕ್ತಿಕ ವ್ಯಕ್ತಿ ಹೇಗೆ ಇಡೀ ಸೃಷ್ಟಿಯನ್ನ ಅನುಭವಿಸ್ತಾ ಇರ್ತಾನೆ ಸದಾಕಾಲ ಅನ್ನೋದನ್ನ ನಾವು ನೋಡ್ತೀವಿ. ಇದರ ಹಿಂದಿನ ಎರಡು ಮುಕ್ತಕಗಳಲ್ಲಿ ಪರಬ್ರಹ್ಮ ಹೇಗೆ ಎಲ್ಲ ಕಡೆ ಆವರಿಸಿದಾನೆ, ನಾವು ಯಾವುದನ್ನ ಅನುಭವಿಸ್ತೀವೋ ಅದರ ಪರಿಪೂರ್ಣ ಮೂಲ ಪರಬ್ರಹ್ಮ ಅನ್ನೋದನ್ನ ನಾವು ನೋಡಿದ್ವಿ. ಸೊ ಈಗ ನಾನು ಒಬ್ಬ ಅಂತ ನನ್ನನ್ನು ನಾನು ನೋಡಿಕೊಂಡಾಗ ಸೀಮಿತವಾದಂಥ ಈ ದೇಹ ನಾನು ಅಥವಾ ನನ್ನದು,

ಇದರಿಂದ ಹೊರಗಿರುವಂಥದ್ದು ಅದು ನನ್ನದಲ್ಲ ಬೇರೆಯದು ಅಂತ. ಸೊ ಹೊರಗೆ ಮತ್ತು ಒಳಗೆ. ಸೊ ಅದು ನನ್ನ ಶರೀರದ ದೃಷ್ಟಿಯಿಂದ ನೋಡಿದರೆ, ನಾವು ಯಾವುದೋ ಒಂದು ಕೊಠಡಿ ಒಳಗಡೆ ಕೂತ್ಕೊಂಡಿದ್ದೀವಿ ಅಂತಂದರೂ ಆಗಲೂ ಕೂಡ ನಮ್ಮ ಮನಸ್ಸು ಇದೇ ಥರ ಆಲೋಚನೆಯನ್ನು ಮಾಡುತ್ತೆ, ನಾನು ಈ ಕೊಠಡಿಯ ಒಳಗಿದ್ದೀನಿ, ಈ ಕೊಠಡಿಯ ಹೊರಗಡೆ ಬೇರೆ ಜಗತ್ತಿದೆ. ನನ್ನ ಮನೆಯನ್ನು ನೋಡೋಣ, ನನ್ನ ಮನೆಯಲ್ಲಿ ನಾಲ್ಕಾರು ಕೊಠಡಿಗಳಿರಬಹುದು, ಆದರೆ ನಾನು ನನ್ನ ಮನೆಯಲ್ಲಿರ್ತೀನಿ, ನನ್ನ ಮನೆ ಯಾವುದೋ ಬೇರೆ ಒಂದು ಜಾಗದ ಒಳಗಿದೆ. ಸೊ ನನ್ನ ಮನೆಯನ್ನು ನಾನು ನೋಡಿದಾಗ ಇದು ಮನೆಯ ಒಳಗೆ, ಇನ್ನೆಲ್ಲ ಮನೆಯ ಹೊರಗೆ. ಹಾಗೆ ನಾವು ಅದನ್ನು ವಿಸ್ತರಿಸ್ತಾ ಹೋಗಬಹುದು. ಆದರೆ ನಾವು ಇಲ್ಲಿ ನೋಡ್ತಾ ಇರೋದೇನು, ಒಳಗೆ ಅಂತ ಒಂದು ಸೀಮೆಯನ್ನು ನಾವು ಹಾಕ್ಕೊಂಡ್ಬಿಟ್ಟು ಅದರ ಒಳಗೆ ಮತ್ತು ಅದರ ಹೊರಗೆ ಅಂತ ಎರಡಿದೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ. ಅದು ಸ್ವಾಭಾವಿಕವಾಗಿ ನಮಗೆ ಬರುವಂಥ ಒಂದು ಭಾವನೆ. ಯಾಕೆ, ದಿಸ್ ಈಸ್ ಅ ಸೆನ್ಸ್ ಆಫ್ ಐಡೆಂಟಿಟಿ, ಇದು ನಾನು ಅನ್ನೋಂಥ ಭಾವ. ಈ ಅಹಂತೆ ಅಂತ ನಾವೇನು ಹೇಳ್ತೀವಿ, ಅದು ನಾನು ಅಂತ ಭಾವನೆ ನನಗೆ ಬರ್ತಾ ಇದ್ದಂಗೆ ಅದರ ಜೊತೆಗೆ ಇದು ನನ್ನದು ಅನ್ನೋದು ಬರೋಕ್ಕೆ ಶುರುವಾಗುತ್ತೆ. ಸೊ ಈ ಶರೀರ ನನ್ನದು, ಇದನ್ನು ಬಿಟ್ಟು ಬೇರೆಯದು, ಇವರು ನನ್ನವರು, ಇದನ್ನು ಬಿಟ್ಟು ಬೇರೆಯವರು, ಇದು ನನ್ನ ಕಾರು, ಇದು ನನ್ನ ಮನೆ, ಇದು ನನ್ನ ಬ್ಯಾಂಕ್ ಬ್ಯಾಲೆನ್ಸು. ಸೊ ಹೀಗೆ ಎಲ್ಲದಕ್ಕೂ ಕೂಡ ನನ್ನದು ಅನ್ನೋದನ್ನು ನನ್ನ ವ್ಯವಹಾರದ ದೃಷ್ಟಿಯಿಂದ ಅನಿವಾರ್ಯವಾಗಿ ಸೇರಿಸ್ಕೊಳ್ತಾ ಹೋಗ್ತೀನಿ. ಸೊ ಇಲ್ಲಿ ನಾವು ದೊಡ್ಡ ವಿಚಾರಗಳನ್ನು ಮಾಡುವಾಗ, ಪಾರಮಾರ್ಥಿಕವಾಗಿ ಇದನ್ನು ನಾವು ನೋಡುವಾಗ, ಈ ಹೊರಗುಗಳು ಯಾವುದು ಒಳಗಡೆ ಯಾವುದು ಹೊರಗಡೆ, ಅದಕ್ಕೆ ನಾವು ಹಾಕಬೇಕಾದಂತಹ ಒಂದು ಬೌಂಡ್ರಿ ಯಾವುದು ಅನ್ನೋಂಥ ಪ್ರಶ್ನೆ ಬರುತ್ತೆ. ಯಾಕೆ ಇದುವರೆಗೂ ನಾವು ನೋಡಿದ್ವಿ ಇದೆಲ್ಲವೂ ಪರಬ್ರಹ್ಮನೇ ಅಂತ. ಸೊ ಈ ಎಲ್ಲವೂ ಪರಬ್ರಹ್ಮನೇ ಆಗಿ ನಾನು ಕೂಡ ಈ ಪರಬ್ರಹ್ಮನ ಒಂದು ಭಾಗವೇ ಆಗಿದ್ರೆ ಆಗ ಯಾವ ಎಲ್ಲಿ ಬೌಂಡ್ರಿ ಹಾಕಲಿ ನಾನು? ಇದರಿಂದ ಒಳಗಡೆ ನಾನು, ಇದರಿಂದ ಹೊರಗಡೆ ಪರಬ್ರಹ್ಮ ಅಂತ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆ, ನನ್ನ ಒಳಗೂ ಪರಬ್ರಹ್ಮ ಅಂತ ಹೇಳ್ಬಿಟ್ವಲ್ವಾ ಅಂತ. ಸೊ ಹಾಗೆ ಈ ಸೃಷ್ಟಿ ಚಕ್ರದಲ್ಲಿ ಯಾವುದು ಹೊರಗೆ ಯಾವುದು ಒಳಗೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಎರಡನ್ನು ಒಂದು ಅಂತ ಅಂದ್ಕೊಳ್ಬೇಕಾದ್ರೆ ಹೇಗೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸೊ ಈಗ ಉದಾಹರಣೆಗೆ ಒಂದು ಮನೆ ಇದೆ ಅಂತ ಅಂದ್ಕೊಳ್ಳೋಣ. ಆ ಮನೆಯ ಒಳಗಡೆ ನಾನಿದ್ದೀನಿ, ಹೊರಗಡೆ ಇನ್ಯಾರೋ ಇದ್ದಾರೆ. ಸೊ ಒಳಗಿದೆ ಹೊರಗಿದೆ, ಆ ಒಳಗೆ ಹೊರಗೆಗಳನ್ನು ತೀರ್ಮಾನ ಮಾಡ್ತಾ ಇರುವಂಥದ್ದು ಯಾವುದು? ಆ ಮನೆಯ ಗೋಡೆಗಳು. ಈಗ ಅಕಸ್ಮಾತ್ ಆ ಮನೆ ಗೋಡೆ ಇಲ್ಲ ಅಂತ ಅಂದ್ಕೊಳ್ಳೋಣ, ಆಗ ಏನಾಯಿತು? ನಾನು ಯಾವುದ್ರ ಒಳಗಿದ್ದೀನಿ, ಯಾವುದ್ರ ಒಳಗೂ ಇಲ್ಲ. ಅವನು ಯಾವುದ್ರ ಹೊರಗಿದ್ದಾನೆ, ಯಾವುದ್ರ ಹೊರಗೂ ಇಲ್ಲ ಅಲ್ವಾ. ಹಾಗೆಯೇ ಇನ್ನೊಂದು ಉದಾಹರಣೆಯನ್ನು ತಗೊಳ್ಳೋಣ. ನಾವು ಸ್ನಾನ ಮಾಡುವಾಗ ಒಂದು ಬಕೆಟಲ್ಲಿ ನೀರಿಟ್ಕೊಂಡಿರ್ತೀವಿ. ಆ ನೀರನ್ನು ಬಕೆಟಿಂದ ನಾವು ಮೈ ಮೇಲೆ ಹಾಕ್ಕೊಳ್ಳೋಕ್ಕಾಗಲ್ಲ, ಹಾಗಾಗಿ ಒಂದು ಚಿಕ್ಕ ಮಗ್ ಇರುತ್ತೆ. ಆ ಮಗ್ಗನ್ನು ಏನು ಮಾಡ್ತೀವಿ, ಇದರೊಳಗಡೆಗೆ ಮುಳುಗಿಸ್ತೀವಿ. ಮುಳುಗಿಸಿ ಮಗ್ಗಲ್ಲಿ ನೀರನ್ನು ಎತ್ಕೊಳ್ತೀವಿ, ನಾವು ಸ್ನಾನ ಮಾಡ್ತೀವಿ. ಈ ಕಡೆ ಹಿಂಗೆ ಮಾಡ್ತಾ ಮಾಡ್ತಾ ಬಕೆಟಲ್ಲಿರುವಂಥ ನೀರೆಲ್ಲ ಖಾಲಿ ಆಯಿತು, ಇದು ಸ್ನಾನ ಮುಗೀತು. ಬಟ್ ಸ್ನಾನದ ಪ್ರಾರಂಭದಲ್ಲಿ ನಾವು ಬಕೆಟಲ್ಲಿದ್ದಂತಹ ಪೂರ್ಣ ನೀರನ್ನು ಒಂದು ಮಗ್ಗಲ್ಲಿ ತೆಕ್ಕೊಂಡು ಪಕ್ಕ ಇಟ್ಕೊಂಡು. ಸೊ ಇವಾಗ ಎರಡಾಯಿತು, ಬಕೆಟಲ್ಲೂ ನೀರಿದೆ, ಮಗ್ಗಲ್ಲೂ ನೀರಿದೆ, ಎರಡು ಬೇರೆನಾ ಅಂತಂದರೆ ಅದು ಮಗ್ಗಲ್ಲಿರೋವರೆಗೂ ಅದು ಬೇರೆ, ಬಕೆಟಲ್ಲಿ ಇದು ಇರೋವರೆಗೂ ಇದು ಬೇರೆ. ಸಪೋಸ್ ಆ ನೀರಿರೋಂಥ ಮಗ್ಗನ್ನು ನಾನು ತೆಗೆದು ಬಕೆಟ್ಟಿನ ನೀರಿನಲ್ಲಿ ಮುಳುಗಿಸ್ಬಿಟ್ಟೆ ಅಂತ ಅಂದ್ಕೊಳ್ಳೋಣ. ಆಗೇನಾಯಿತು, ಮಗ್ಗಲ್ಲಿರುವಂಥ ನೀರು ಬಕೆಟ್ಟಿನ ನೀರಿನ ಜೊತೆ ಒಂದಾಗಿ ಹೋಯಿತು. ಅದು ಮಗ್ಗಿನ ಒಳಗೂ ಇದೆ, ಮಗ್ಗಿನ ಹೊರಗೂ ಇದೆ, ಎರಡೂ ಕೂಡ ಒಂದೇ ನೀರು. ಇದನ್ನು ನಮ್ಮ ಸನಾತನ ಧರ್ಮದ ಒಂದು ಸಿದ್ಧಾಂತಗಳಲ್ಲಿ ಬಹಳ ಮುಖ್ಯವಾದಂಥ ವಿಚಾರ ಇದು. ಅದನ್ನು ಘಟಾಕಾಶ ಸಿದ್ಧಾಂತ, ಘಟಾಕಾಶ ಅಂತ ಒಂದು ಇದನ್ನು ಪದವನ್ನು ಬಳಸ್ತೀವಿ. ಘಟ ಅಂದರೆ ಮಡಿಕೆ. ಮಡಿಕೆಯನ್ನು ನಾವು ಎಲ್ಲೋ ಒಂದು ಜಾಗದಲ್ಲಿ ಒಂದು ಟೇಬಲ್ ಮೇಲೆ ಇಟ್ವಿ ಅಂತ ಅಂದ್ಕೊಳ್ಳೋಣ. ಆವಾಗ ಆ ಘಟ ಮಡಿಕೆಯ ಒಳಗಡೆ ಆಕಾಶ ಅಂದರೆ ಗಾಳಿ ಅಥವಾ ಒಂದು ಜಾಗ, ಸ್ಪೇಸ್, ಅದು ಇದೆ ಅಂತಾಯಿತು. ಆ ಘಟಾಕಾಶ ಘಟದ ಒಳಗೆ ಎಲ್ಲಿವರೆಗೂ ಇರುತ್ತಪ್ಪ ಅಂತಂದರೆ ಅದು ಘಟವಾಗಿ ಒಂದು ಆಕೃತಿಯಲ್ಲಿ ಇದ್ದಾಗ. ಆ ಘಟ ಮುರಿತಾ ಇದ್ದಂತೆ ಮಡಿಕೆನ ನಾವು ಒಡೆದಾಕ್ಬಿಟ್ರೆ ಆ ಒಳಗಡೆ ಇರೋಂಥ ಏನು ಆಕಾಶ ಇದೆ ಅದು ವಿಸ್ತೃತವಾದಂತಹ ಸೀಮೆ ಇಲ್ಲದಂತಹ ಆಕಾಶದ ಜೊತೆ ಒಂದಾಗಿ ಹೋಯಿತು. ಸೊ ಇದು ಬಹಳ ಒಂದು ಉದಾತ್ತವಾದಂತಹ ಪರಿಕಲ್ಪನೆ. ನಾನು ಹೇಗೆ ಅದ್ವೈತವನ್ನು ನಾನು ಊಹಿಸ್ಕೊಳ್ಬಹುದು, ನಾನು ಇನ್ನೊಬ್ಬರ ಜೊತೆ ಹೇಗೆ ತಾದಾತ್ಮ್ಯವನ್ನು ಪಡ್ಕೊಳ್ಬಹುದು ಅನ್ನೋದಕ್ಕೆ ಇದು ಒಂದು ಸುಂದರವಾದಂಥ ಒಂದು ಉದಾಹರಣೆ. ನಾವು ದುರದೃಷ್ಟವಶಾತ್ ಈ

0: ಒಳಗೆ ಹೊರಗುಗಳನ್ನು ಬಹಳ ಬಲವಾಗಿ ನಂಬ್ಕೊಂಡ್ಬಿಟ್ಟಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಧ್ಯೆ ಗೋಡೆಗಳು ಬಹಳಷ್ಟು ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಈ ಮಾತನ್ನು ನಾವು ನೆನಪಿಟ್ಕೊಳ್ಳೋದು ಬಹಳ ಮುಖ್ಯ. ವೈಯಕ್ತಿಕವಾಗಿ ನಾವು ನೋಡಿದರೆ ನನ್ನ ಶರೀರದ ಒಳಗೆ ಇರೋವಂತಹ ಶ್ವಾಸಕೋಶಕ್ಕೆ ನಿಮಿಷಕ್ಕೆ 15 ಸರ್ತಿನಾದರೂ ನಾನು ಗಾಳಿಯನ್ನು ಒಳಗಡೆ ಎಳ್ಕೊಳ್ತಾ ಇದ್ದೀನಿ. ಆ ಎಳ್ಕೊಂಡಂಥ ಗಾಳಿಯನ್ನು ನಾನೇ ಇಟ್ಕೊಳ್ತೀನಾ ಅಂದರೆ ಇಲ್ಲ, ಅದನ್ನು ನಾನು ಹೊರಗೆ ಹಾಕ್ತಾ ಇದ್ದೀನಿ. ಸೊ ಹೊರಗೆ ಮತ್ತು ಒಳಗೆ ಏನೇನಿದೆಯೋ ಅವೆರಡನ್ನ ಒಂದಾಕಿಪ್ಪುತ್ತು ಹರಿವ ನಮ್ಮ ಉಸಿರು. ಸೊ ಹೊರಗಡೆ ಇರುವಂತಹ ವಾತಾವರಣದಿಂದ ನಾನು ಗಾಳಿಯನ್ನು ತೆಗೊಂಡು ನನ್ನ ಒಳಗಡೆ ಇರುವಂತಹ ವಾತಾವರಣ ಅದಕ್ಕೆ ನಾನು ಕೊಡ್ತಾ ಇದ್ದೀನಿ. ಆ ಒಳಗಿರುವಂಥ ವಾತಾವರಣದಿಂದ ಮತ್ತೆ ಗಾಳಿ ಹೊರಗಡೆ ಬರ್ತಾ ಇದೆ. ಸೊ ಹಾಗೆ ಒಳಗೆ ಹೊರಗುಗಳು ಸದಾಕಾಲ ಒಂದೇ ಕನೆಕ್ಟೆಡ್ ಆಗಿವೆ. ಇದನ್ನು ಗಾಳಿ ಒಳಗೆ ಹೋಗಿ ಹೊರಗೆ ಬರ್ತಾ ಇರೋದು ನಮಗೆ ಬಹಳ ಸುಲಭವಾಗಿ ಗೊತ್ತಾಗುತ್ತೆ. ಅದೇ ರೀತಿ ದೃಷ್ಟಿಯ ಶಕ್ತಿ ಅಂತ ನಾವು ನೋಡಿಕೊಂಡ್ರೆ ದೃಷ್ಟಿಯ ಶಕ್ತಿ ಹೊರಗಿರುವಂಥ ಎಲ್ಲ ವಿಚಾರಗಳನ್ನು ನೋಡ್ತಾ ಇದೆ. ಸೊ ಅಲ್ಲಿಂದ ಬೆಳಕು ನನ್ನ ಕಣ್ಣಿನ ಮೂಲಕ ನನ್ನ ಒಳಗಡೆಗೆ ಹೋಗ್ತಾ ಇದೆ, ಅದಕ್ಕೆ ತಕ್ಕಂಥ ಒಂದು ಭಾವನೆಗಳು ನನ್ನ ಮನಸ್ಸಿನಲ್ಲಿ ಸ್ಫುರಿಸ್ತಾ ಇದೆ. ಸೊ ಅಲ್ಲಿ ಮತ್ತೆ ಒಳಗೆ ಹೊರಗುಗಳು ಒಂದಾಗ್ತಾ ಇವೆ. ಶಬ್ದವನ್ನು ನೋಡಿದರೂ ಕೂಡ ಅಷ್ಟೇ, ಯಾವ ಸ್ಪರ್ಶವನ್ನು ನೋಡಿದರೂ ಕೂಡ ಅಷ್ಟೇ, ಹೀಗೆ ಅನೇಕ ವಿಧಗಳಲ್ಲಿ ಈ ಒಳಗು ಹೊರಗುಗಳು ಏಕವಾಗ್ತಾನೇ ಇವೆ ನಿತ್ಯವು. ಅದನ್ನು ನಾವು ಎಷ್ಟೋ ಸರ್ತಿ ವ್ಯವಹಾರದ ಜೀವನದಲ್ಲಿ ನಾವು ಮರೆತು ಬಿಡ್ತೀವಿ. ವ್ಯವಹಾರದ ಕೆಲವು ಅನಿವಾರ್ಯತೆಗಳು ಬಂದು ನಮ್ಮ ಭಾವನೆಗಳು, ನಮ್ಮ ಉದ್ರೇಕಗಳು ನಮ್ಮನ್ನು ಅಡ್ಡದಾರಿಗೆ ತಗೊಂಡು ಹೋಗಿ ಏನೆಲ್ಲ ಅನಾಹುತಗಳಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಯಾಕೆ ಈ ನಾನು ಬೇರೆ ನೀನು ಬೇರೆ, ಇದು ನಂದು ಇದು ನಿಂದು ಅನ್ನೋಂಥ ಒಂದು ವಿಪರೀತವಾದಂತಹ ಭಾವನೆ. ಅದನ್ನು ಬಿಟ್ಟು ಪರಮಾರ್ಥದ ದೃಷ್ಟಿಯಿಂದ ನಾವು ನೋಡೋಕ್ಕೆ ಸ್ವಲ್ಪ ಮಟ್ಟಿಗಾದರೂ ಸಾಧ್ಯವಾದರೆ ಆ ಭಾವೋದ್ರೇಕಗಳನ್ನು ನಾವು ಕಡಿಮೆ ಮಾಡಿಕೊಳ್ಬೋದು. ಆವಾಗ ಏನಾಗುತ್ತೆ, ಸುಶಿರ ಅಂತಂದರೆ ಒಂದು ಕೊಳಲಿನ ರೀತಿ, ಒಂದು ವಿಂಡ್ ಇನ್ಸ್ಟ್ರೂಮೆಂಟ್, ಆ ಸುಶಿರದ ಒಳಗಡೆ ಗಾಳಿ ಹೊಕ್ಕಾಗ, ಸರಿಯಾದ ರೀತಿಯಲ್ಲಿ ಗಾಳಿ ಹೊಕ್ಕಾಗ ಅಲ್ಲಿ ಸುಂದರವಾದಂಥ ಒಂದು ನಾದ ಹೊರಡುತ್ತೆ, ಒಂದು ಸಂಗೀತ ಹೊರಬರುತ್ತೆ. ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸುಶಿರಗಳು, ನಾವೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಸೊ ನಮ್ಮೊಳಗೆ ಗಾಳಿ ಹೋಗುತ್ತೆ, ನಮ್ಮೊಳಗಿಂದ ಗಾಳಿ ಹೊರಗೆ ಬರುತ್ತೆ. ಸೊ ಹೇಗೆ ಒಂದು ಕೊಳಲಿನಲ್ಲಿ ಸರಿಯಾದ ರೀತಿಯಲ್ಲಿ ಗಾಳಿ ಒಳಹೊಕ್ಕು ಹೊರ ಬಂದರೆ, ಅದನ್ನು ನಾವು ಬೆರಳುಗಳಲ್ಲಿ ಅಡ್ಜಸ್ಟ್ ಮಾಡ್ತಾ ಒಂದು ಬೆರಳನ್ನು ತೆಗೆದ್ರೆ ಸ, ಇನ್ನೊಂದನ್ನು ತೆಗೆದ್ರೆ ರಿ ಅಂತ ಹೇಗೆ ನಾವು ಮಾಡಬಲ್ಲೆವೋ, ಹಾಗೆ ನಮ್ಮ ಶರೀರವನ್ನು, ನಮ್ಮ ಭಾವನೆಗಳನ್ನು, ನಮ್ಮ ಮನಸ್ಸು ಬುದ್ಧಿಗಳನ್ನು ನಾವು ಸರಿಯಾಗಿಟ್ಕೊಂಡ್ರೆ ಪ್ರತಿಯೊಂದು ಶರೀರವೂ ಕೂಡ ಆ ರೀತಿ ಸುಂದರವಾದಂತಹ ಒಂದು ಸಂಗೀತವನ್ನು ಹೊರಹಾಕಬಲ್ಲದು. ಯಾಕೆ, ಆ ನಾವು ಒಳಗೆ ತಗೊಳ್ತಾ ಇರುವಂಥ ಉಸಿರು ಅದು ನಮ್ಮ ಒಳಗೆ ಮತ್ತು ಹೊರಗುಗಳನ್ನು ಏಕ ಮಾಡ್ತಾ ಹೋಗುತ್ತೆ. ಸೊ ಅದು ನಮ್ಮ ಯಾವಾಗಲೂ ಕೂಡ ಭಿನ್ನತೆಯನ್ನು ಮರೆತು ಏಕೀಕರಣದ ಕಡೆ ನಾವು ಗಮನ ವಹಿಸೋದಕ್ಕೆ ಸಾಧ್ಯವಾದಾಗ ಸಮಷ್ಟಿಯಲ್ಲಿ ನಾನು ಒಂದು ಭಾಗ ಅಂತ ಅಂದ್ಕೊಳ್ಳೋವಂಥ ಭಾವನೆ ನನಗೆ ಬಂದಾಗ ನನ್ನ ಆಲೋಚನಾ ಸರಣಿಯೇ ಒಂದು ರೀತಿಯಲ್ಲಿ ಉದಾತ್ತವಾಗ್ತಾ ಹೋಗುತ್ತೆ. ಆಗ ನಾನು ಪೂರ್ಣ ರವಿಯನ್ನು ನೋಡೋದಕ್ಕೆ ಸಾಧ್ಯ, ಪೂರ್ಣ ಬ್ರಹ್ಮನನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 114 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾ ಎಂಆರ್ ಸೀತಾರಾಮ್ರವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂಥ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ತಿರುಮಲ ವೇಣುಗೋಪಾಲ್ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

ಜಗತ್ತಿನಿಂದ ಇದೀಗ ಸನ್ಯಾಸಿಯ ಬದುಕು ಹಾಗೂ ಅನಿರುಪ ದಾಂಪತ್ಯ ಪಗೆ ಎಂಟರ ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಡುವ ಸ್ಫೂರ್ತಿ ಸೆಲೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲ ಸಹೃದಯರಿಗೆ ನಮಸ್ಕಾರ. ನಾವು ಎರಡು ಮಹಾನ್ ಚೇತನಗಳ ಬದುಕಿನ ಚಿತ್ರಣವನ್ನು 5 ದಿವಸದಲ್ಲಿ ನೋಡೋ ಅಂಥ ಒಂದು ಸಾಹಸಕ್ಕೆ ಕೈ ಹಾಕಿದ್ದೇನೆ. ಒಬ್ಬೊಬ್ಬರ ಜೀವನ ಹೇಳೋದೇ 5 ದಿವಸದಲ್ಲಿ ಕಷ್ಟ. ಅಂಥದ್ದರಲ್ಲಿ ಎರಡು ಮಹಾ ಚೈತನ್ಯಗಳ ಬಗ್ಗೆ ಹೇಳಬೇಕು. ಆದರೆ ಒಂದು ಅನುಕೂಲ ಏನು ಅಂದರೆ ಎರಡೂ ಚೈತನ್ಯಗಳು ಒಂದೇ ಕಡೆ ಬಂದದ್ದು ಬಹಳ ಮುಖ್ಯ. ಮತ್ತು ಒಬ್ಬರ ಜೀವನ ಚರಿತ್ರೆ ಇನ್ನೊಬ್ಬರಿಂದ ಬೇರೆ ಮಾಡೋಕ್ಕಾಗೋದಿಲ್ಲ. ಹಾಗಿರುವಾಗ ನಾನು ವಿಚಾರ ಮಾಡಿ ಎರಡನ್ನು ಒಂದೇ ಸಲ ಮಾಡಬೇಕು ಅಂತ ವಿಚಾರ ಮಾಡಿದ್ದು. ನಿನ್ನೆ ದಿವಸ ನಾನು ಮಾತಾಡುವಾಗ ಕೆನಾರಾಮರ ಕಡೆಯಿಂದ ಅವರಿಗೆ ಶಕ್ತಿ ಮಂತ್ರೋಪದೇಶ ಆಯಿತು. ಶಕ್ತಿ ಮಂತ್ರೋಪದೇಶ ಕೊಟ್ಟಂತಹ ಕೆನಾರಾಮರಿಗೆ ಆಶ್ಚರ್ಯ ಆಯಿತು. ತಾನು ಇಡೀ

ಬದುಕಿನುದ್ದಕ್ಕೂ ಸಾಧಿಸಿದಂಥದ್ದನ್ನ ಈತ ಒಂದು ಸಲ ಹೇಳಿದಾಗ ಬಂದ್ಬಿಡ್ತಲ್ಲ, ಸಾಧಿಸ್ತಲ್ಲ ಹೇಗೆ ಅಂತ ಹೇಳಿ ಅದ್ಭುತ ಮತ್ತು ಆಶ್ಚರ್ಯ ಅನ್ನಿಸ್ತು. ನಿಧಾನಕ್ಕೆ ಕಾಳಿ ಪೂಜೆ ಜವಾಬ್ದಾರಿ ಕೂಡ ರಾಮಕೃಷ್ಣರಿಗೆ ಬಂತು. ರಾಮ್ಕುಮಾರ್ ಅವರಿಗೆ ಆಯಾಸ ಆಗ್ತಿದೆ ಸಾಕು ಅಂತ ಹೇಳಿ ಜವಾಬ್ದಾರಿ ತಗೊಂಡು ಅಣ್ಣ ಊರಿಗೆ ಹೋಗಬಾ ಅಂತ ಹೇಳಿದರು. ಹೋಗ್ತೀನಿ ಅಂದ್ಕೊಂಡವರು ಯಾವುದೋ ಕೆಲಸಕ್ಕೆ ಕಲ್ಕತ್ತೆ ಹತ್ತಿರ ಇರುವಂಥ ಶ್ಯಾಮ್ ನಗರ ಊರಿಗೆ ಹೋದಾಗ ಅಲ್ಲೇ ಅಕಸ್ಮಾತ್ ಆಗಿ ತೀರ್ಕೊಂಡ್ಬಿಡ್ತಾರೆ ರಾಮ್ಕುಮಾರ್. ರಾಮ್ಕುಮಾರ್ ತೀರ್ಕೊಂಡು 50ನೇ ವರ್ಷ ವಯಸ್ಸಿಗೆ. ಅದು ಎಷ್ಟು ದೊಡ್ಡ ಆಘಾತ ಮಾಡಿತು ರಾಮಕೃಷ್ಣರ ಮೇಲೆ ಅಂದರೆ, ಸಣ್ಣವರಿದ್ದಾಗೆ ತಂದೆಯನ್ನು ಕಳ್ಕೊಂಡಂಥ ರಾಮಕೃಷ್ಣರಿಗೆ ತಂದೆ ಸ್ಥಾನದಲ್ಲಿದ್ದಂಥ ಅಣ್ಣ ಹೋದಾಗ ತಡ್ಕೊಳ್ಳೋದು ಕಷ್ಟ ಆಯಿತು. ಇದು ನಾನು ನಿನ್ನೆ ಕೂಡ ಹೇಳಿದೆ, ಕೆಲವರು ಹಾಗಿರ್ತಾರೆ, ನಕಾರಾತ್ಮಕವಾಗಿದ್ದನ್ನು ಹೇಗೆ ಸಕಾರಾತ್ಮಕ ಬದಲಾಯಿಸ್ಕೊಳ್ತಾರೆ ಅಂತ ನಿನ್ನೆ ಹೇಳ್ತಾ ಇದ್ದೆ. ಇನ್ನೊಂದೇನೋ ಗುರಿ ಕಂಡುಕೊಳ್ತಾರೆ. ನಾನು ಕೆಲವರನ್ನು ಕಂಡಿದ್ದೇನೆ ರಾಜಸ್ಥಾನದಲ್ಲಿ, ಒಬ್ಬ ಹೆಣ್ಮಗಳು ಗಂಡ ಸತ್ತೋದ, ಮಗ ಸತ್ತೋದ, ಆಕೆಗೆ ಜೀವನಕ್ಕೊಂದು ಏನು ಉಳಿಲಿಲ್ಲ, ತಾನು ಬದುಕೇನು ಪ್ರಯೋಜನ ಅಂತ ಅನಿಸಿದಾಗ ಆಕೆಗೆ ಅನಿಸ್ತಂತೆ, ನನ್ನಂಗೆ ಎಷ್ಟೋ ಜನ ದುಃಖ ಪಟ್ಟಿದ್ದಾರಲ್ಲ, ಅವ್ರಿಗೇನಾದ್ರೂ ಸಹಾಯ ಮಾಡೋಣ ಅಂತ ಹೇಳಿ ಒಂದು ಸಹಾಯ ಅಂತ ಗ್ರೂಪ್ ಮಾಡಿಕೊಂಡ್ರು, ಹೆಸರೇ ಸಹಾಯ ಅಂತ ಗ್ರೂಪ್ ಮಾಡಿಕೊಂಡ್ರು. ಆಕೆ ಜೊತೆಗೆ ಇನ್ನಂತ ಆಕೆ ಅಂತ ನೋವು ಪಟ್ಟಂಥದ್ದು ಇನ್ನೊಂದು 10 ಜನ ಸೇರಿಕೊಂಡ್ರು. ಅವ್ರ ಕೆಲಸ ಎಷ್ಟು ದೊಡ್ಡದಾಯಿತು ಅಂದರೆ, ರಾಜಸ್ಥಾನದಲ್ಲಿ ಯಾರದೇ ಮನೆಗೆ ಏನೇ ತೊಂದರೆ ಆದರೂ ಆಕೆ ಹೋಗಿ ಮಾಡಬೇಕು, ತನಗಾದಂಥ ತೊಂದರೆಯನ್ನು ಇನ್ನೊಬ್ಬರಿಗೆ ಆಗಲಾರ್ದ ಹಾಗೆ ನೋಡ್ಕೋಬೇಕು ಅಂತ. ಎರಡು ಥರದ ಜನ ಇರ್ತಾರೆ, ನಮಗಾಯ್ತಲ್ಲ ಅಂತ ಕೊರ್ಕೊಂಡೇ ಜೀವನ ಮುಗಿಸುವಂಥವ್ರು ಕೆಲವರು ಆದರೆ, ನನಗಾದದ್ದು ಇನ್ನೊಬ್ಬರಿಗೆ ಆಗಬಾರ್ದಲ್ಲ ಅಂತ ಈ ತಕ್ಷಣ ತಲೆ ಹೊಳಿತು ಅಂತ ಹೇಳಬೇಕು. ತಾವು ಕೇಳಿರ್ಬೇಕು ಹಿಂದಕ್ಕೊಂದು ದಕ್ಷಿಣ ಆಫ್ರಿಕಾದ ಕತೆ ಹೇಳಿದ್ದೆ ನಾನು, ನನಗಾದದ್ದು. ನಾನು ಜೋಹಾನ್ಸ್ಬರ್ಗ್ ಅಂತ ಊರಲ್ಲಿದ್ದೆ, ಇದ್ದಾಗ ಒಂದ್ಸಲ ಬೆಳಿಗ್ಗೆ ಪೇಪರ್ ಓದುವಾಗ ಒಂದು ಅಡ್ವರ್ಟೈಸ್ಮೆಂಟ್ ಇತ್ತು ಫ್ರಂಟ್ ಪೇಜಲ್ಲಿ, ಕಾಲು ಭಾಗ ಅಡ್ವರ್ಟೈಸ್ಮೆಂಟ್. ಯಾವುದು ಅಡ್ವರ್ಟೈಸ್ಮೆಂಟು ಅಂತ ಪೇಪರ್ ತಿರುಗಿಸ್ತಾ ಇದ್ದೆ, ಮತ್ತೆ ವಾಪಸ್ ತಿರುಗಿಸ್ದೆ. ವಿಚಿತ್ರ ಇದು, ಅಡ್ವರ್ಟೈಸ್ಮೆಂಟ್ ಅಂದರೆ ಯಾವುದೋ ಚಿತ್ರ ಇರಬೇಕು, ಪ್ರಾಡಕ್ಟ್ ಇರಬೇಕು, ಒಂದು ಫೋನ್ ನಂಬರ್ ಇರಬೇಕು, ಅಡ್ರೆಸ್ ಇರಬೇಕು, ಏನೂ ಇಲ್ಲ ಇದಕ್ಕೆ, ಬರೀ ಒಂದು ಪತ್ರ ಇದೆ. ಇದೇನು ವಿಚಿತ್ರ ಇದೆ, ಓದಬೇಕು ಅಂತ ಹೇಳಿ ಆ ಪತ್ರ ಓದಿದೆ. ಎರಡು ಮೂರು ನಿಮಿಷದಲ್ಲಿ ಓದ್ಬೋದು ಪತ್ರ, ಅದನ್ನು ಇಂಗ್ಲೀಷಲ್ಲಿ ಇದ್ದದ ಪತ್ರ ಅದು. ನಾನು ಚೂರು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ, ಆ ಪತ್ರ ಅದು. ಪತ್ರ ಓದಿ ಮುಗಿಸೋ ಹೊತ್ತಿಗೆ ನಾನು ಕಣ್ಣಿಂದ ನೀರು ಸುರಿತಾ ಇತ್ತು ನನಗೆ, ಅಷ್ಟು ನನ್ನ ಮನಸ್ಸಿಗೆ ಗಾಡ್ ಹಾಕಿ ತಟ್ಟಿದಂಥ ಪತ್ರ ಅದು. ಪತ್ರ ಸ್ಪಷ್ಟ, ಪ್ರತಿಯೊಂದು ಪದ ನೆನಪಿದೆ ನನಗೆ ಅದರೊಳಗೆ. ಮೈ ಡಿಯರ್ ರೀಡರ್, ನನ್ನ ಪ್ರಿಯ ಓದುಗ ಅಂತ ಶುರು ಆಗ್ತದೆ. ಮೊದಲನೇ ಸೆಂಟೆನ್ಸ್ ಅದೇ ಗುಂಡು ಹೊಡೆದಂಗೆ ಆಗುತ್ತೆ. ಪ್ರಿಯ ಓದುಗ, ಈಗ ತಾನೇ ನನ್ನ ಏಕಮಾತ್ರ ಪುತ್ರ, ಅವನ ಜಿಮ್ ಅಂತ ಅವನ ಹೆಸರು, ಏಕಮಾತ್ರ ಪುತ್ರನ ಜಿಮ್ ಸಮಾಧಿ ಮಾಡಿ ಬಂದಿದ್ದೇನೆ, ಅವನಿಗೆ 20 ವರ್ಷ ವಯಸ್ಸಾಗಿತ್ತು. ಯಾವ ತಾಯಿ ತನ್ನ 20 ವರ್ಷದ ಮಗನ ಕಳ್ಕೊಂಡು ಬಂದು ಪೇಪರಿಗೆ ಲೆಟರ್ ಬರೀತಾಳೆ ರೀ, ಅಡ್ವರ್ಟೈಸ್ ಮಾಡ್ತಾಳೆ, ಏನಿದೆ ಅಂತ ಓದಿದರೆ ಮುಂದಕ್ಕೆ ಹೇಳ್ತಾಳೆ, ನನ್ನ ಮಗ ಓದಿನಲ್ಲಿ ಕಷ್ಟಪಟ್ಟ, ಓದು ಹತ್ತಲಿಲ್ಲ ಅವನಿಗೆ, ಅವನಿಗೆ ADHD ಅಂತ ಅದಾಗಿತ್ತು, ಓದಲು ಹಿಡ್ತಾ ಇಲ್ಲ ಅವನಿಗೆ, ಕಷ್ಟಪಟ್ಟು ಓದಿದ, ಗೆಳೆಯರು ಟೀಚರ್ಸು ಟ್ಯೂಟರ್ಸ್ ಎಲ್ಲ ಸಹಾಯ ಮಾಡಿದರು, ಹೇಗೋ ಮಾಡಿ 12ನೇ ಕ್ಲಾಸ್ ಪರೀಕ್ಷಾ ಮುಗಿಸ್ದ, ಒಂದು ಕೆಲಸ ಸಿಕ್ತು, ಕೆಲಸ ಮಾಡ್ತಿದ್ದ. ನಿನ್ನೆ ದಿವಸ ಕೆಲಸಕ್ಕೆ ಹೋಗುವಾಗ ನನಗೆ ಹೇಳ್ದೆ, ಅಮ್ಮ ನಾನು ರಾತ್ರಿ ಬರ್ತೇನೆ 8 ಗಂಟೆಗೆ, ಆಮೇಲೆ ಊಟ ಮಾಡೋಣಂತೆ ಅಂದ. ಆಯ್ತು ಮಗು ಅಂತ ಹೇಳಿದೆ. ಅದು ಪುಣ್ಯಾತ್ಮ ಎಲ್ಲಿಂದ ಫೋನ್ ಮಾಡಿದ್ದು ಗೊತ್ತಿಲ್ಲ, 7 ಕಾಲಿಗೆಲ್ಲ ಫೋನ್ ಮಾಡಿದೆ, 7:30 ಫೋನ್ ಮಾಡಿದ, ಅಮ್ಮ ನನಗೋಸ್ಕರ ಕಾಯಬೇಡ, ಇನ್ನೊಂದು ಕೆಲಸ ಇದೆ ನನಗೆ, ಅದು ಮುಗಿಸ್ಕೊಂಡು ಬರ್ತೀನಿ, ಅದರಿಂದ ಊಟ ಕಾಯಬೇಡ ಅಂದ. ಇಲ್ಲ ಬಾ ನೀನು ಕಾಯ್ತೀನಿ ಅಂತಂದೆ ನಾನು. ಇಲ್ಲಮ್ಮ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೀವು ಊಟ ಮುಗಿಸ್ಬಿಡು ಆಮೇಲೆ ಬರ್ತೀನಿ ಅಂದ. ಆಯ್ತಪ್ಪ ಹುಷಾರಾಗಿರು ಅಂತ ಅಮ್ಮ ಹೇಳಿದರು. ಫೋನ್ ಇಡಬೇಕು ಅಂತ ಹೋಗೋತಿ ಒಂದು ಜೋರಾಗಿ ಕೂಕೊಂಡ, ಅಮ್ಮ ಫೋನ್ ಇಡಬೇಡ, ನಿನಗೊಂದೇನೋ ಹೇಳಬೇಕು, ನಾನು ಎಷ್ಟೋ ವರ್ಷಗಳು ನಿನಗೆ ಹೇಳಬೇಕು ಅಂತ ಒದ್ದಾಡ್ತಾ ಇದ್ದೆ, ಯಾಕೋ ಹೇಳೋಕ್ಕಾಗಲಿಲ್ಲ, ಈಗ ಹೇಳಬೇಕು ಅನಿಸಿದೆ, ಹೇಳಿಬಿಡ್ತೀನಿ ಕೇಳಿಬಿಡು. ಏನು ಅಂತ ಕೇಳಿದಮ್ಮ, ಅಮ್ಮ ನಿನ್ನಂಥ ತಾಯಿ ಜಗತ್ತಲ್ಲಿ ನನಗೆ ಯಾರೂ ಸಿಗೋಕೆ ಸಾಧ್ಯ ಇಲ್ಲ, ನನಗೋಸ್ಕರ ಎಷ್ಟು ಕಷ್ಟಪಟ್ಟಿ ಅಮ್ಮ ನೀನು, ನನ್ನ ಶಾಲೆಯಲ್ಲಿ ಓದ್ ಹಾಕಲಿಲ್ಲ, ನಮ್ಮ ಟೀಚರ್ ಬೈದು ಪತ್ರ ಬರೆದ್ರೆ ನೀನು ಹೋಗಿ ಮುಖ ಕೆಂಪು ಮಾಡ್ಕೊಂಡು ಬೈಸ್ಕೊಂಡು ಬರ್ತಾ ಇದ್ದೆ, ನನಗೋಸ್ಕರ ಸ್ನೇಹಿತರು ಮನೆ ಮನೆಗೆ ಹೋಗಿ ಅವ್ರು ನೋಟ್ಸ್ ಇಸ್ಕೊಂಬಂದು ನನಗೆ ಕೊಡ್ತಾ ಇದ್ದೆ, ಪರೀಕ್ಷೆಗೆ ಓದುವಾಗ ನೀನು ನಿದ್ದೆಗೆಟ್ಟು ಪಕ್ಕದಲ್ಲಿ ಕೂತ್ಕೊಂಡು ನನ್ನ ಆರೈಕೆ

ಮಾಡ್ತಾ ಇದ್ದೆ, ಪರೀಕ್ಷೆಗೆ ಹೋದಾಗ ಹರಕೆ ಹೊತ್ಕೋತಾ ಇದ್ದೆ. ನಿನ್ನಂಥ ತಾಯಿ ನಾ ಪ್ರಪಂಚದಲ್ಲಿ ಓಡಾಡಿದ್ರೂ ಸಿಗೋಕೆ ಸಾಧ್ಯ ಇಲ್ಲಮ್ಮ. ಯು ಆರ್ ವಂಡರ್ಫುಲ್ ದ ವೇ ಯು ಆರ್, ಐ ಆಮ್ ಪ್ರೌಡ್ ಆಫ್ ಯು, ನಿನ್ನ ಬಗ್ಗೆ ತುಂಬ ಅಭಿಮಾನ ಇದೆ ಅಂತ ಹೇಳ್ದ. ಅಮ್ಮ ಇದು ಹಂಗಲ್ಲಪ್ಪ, ನೀನು ಚೆನ್ನಾಗಿದ್ದಿ ಹುಡುಗ, ನಿನ್ನ ಬಗ್ಗೆ ಏನೂ ತಕರಾರಿ ಇಲ್ಲ, ಭಾಳ ಒಳ್ಳೆ ಹುಡುಗ ನೀನು ಅಂತ ಹೇಳಿದ್ವಿ. ಹೇಳಬೇಕು ಅಂತಾಳೆ ಅಷ್ಟರ ಫೋನ್ ಇಟ್ಬಿಟ್ಟಿದ್ದ ಅವನು. ಮುಂದೆ ಒಂದು ಮುಕ್ಕಾಲ್ಗ ತಾಸಿಗೆ ಒಂದು ಫೋನ್ ಬಂತಂತೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ, ದಯವಿಟ್ಟು ಹಾಸ್ಪಿಟ್ಲಿಗೆ ಅರ್ಜೆಂಟಾಗಿ ಬನ್ನಿ, ಯಾವ ಮೋಟರ್ ಸೈಕಲಲ್ಲಿ ನಿಮ್ಮ ಮಗ ಹೋಗ್ತಿದ್ದ ಅದಕ್ಕೆ ಆಕ್ಸಿಡೆಂಟ್ ಆಗಿದೆ, ಅವನಲ್ಲಿ ಅಡ್ಮಿಟ್ ಮಾಡಿದ್ವಿ ಬನ್ನಿ ಅಂತ. ಈಕೆ ಹೋದರೆ ಮಗ ಐ ಸಿ ಯುದಲ್ಲಿದ್ದಾನೆ, ಆ ಕಿಟಕಿಯಲ್ಲಿ ಕಾಣುತ್ತೆ, ಕಾಜಿನ ಕಿಟಕಿಯೊಳಗೆ ಒದ್ದಾಡ್ತಾ ಇದ್ದಾನೆ, ಸಾವಿನೊಡನೆ ಹೋರಾಟ ಮಾಡ್ತಾ ಇದ್ದಾನೆ. ಆಕೆ ಹೇಳ್ತಾಳೆ, ಬೆಳಗ್ಗಿನವರೆಗೂ ನನ್ನ ಮಗ ಸಾವಿನೊಡನೆ ಹೋರಾಟ ಮಾಡಿದ, ಇವತ್ತು ಬೆಳಗ್ಗೆ ತೀರ್ಕೊಂಡ. ಆಕೆ ಹೇಳ್ತಾಳೆ, ಎಷ್ಟೋ ಸಲ ನಾನು ಪ್ರಾಮಾಣಿಕವಾಗಿ ಹೇಳಬೇಕು, ಅವನ ಹೇರ್ ಸ್ಟೈಲ್ ಇಷ್ಟ ಆಗ್ತಿರಲಿಲ್ಲ, ಅವನ ಕೊಳಕು ಡ್ರೆಸ್ ಇಷ್ಟ ಆಗ್ತಿರಲಿಲ್ಲ, ಆ ರೂಮ್ ಒಳಗೆ ಜೋರಾಗಿ ರೇಡಿಯೋ ಹಾಕ್ತಿದ್ದ ಇಷ್ಟ ಆಗ್ತಿರಲಿಲ್ಲ, ಸಾಕ್ಸ್ ಎಲ್ಲ ತಂದು ಕಾಟ್ ಕೆಳಗೆ ಹಾಕೋನು ಇಷ್ಟ ಆಗ್ತಿರಲಿಲ್ಲ. ಆದರೆ ಇವತ್ತು ಅದು ಯಾವುದೂ ಅರ್ಥ ಇಲ್ಲ ಅನಿಸುತ್ತೆ, ಯಾಕಂದ್ರೆ ಮಗನೇ ಇಲ್ಲ. ನಾನು ಯಾಕೆ ಬರೀತಿದ್ದೀನಿ ಪತ್ರ ಇದನ್ನು? ಆಕೆ ಹೇಳ್ತಾಳೆ, ನನ್ನ ಮಗ ಏನು ಹೇಳಿದ ನನಗೆ, ಅಮ್ಮ ನಿನ್ನಂಥ ತಾಯಿ ನನಗೆಲ್ಲೂ ಸಿಗೋಕೆ ಸಾಧ್ಯ ಇಲ್ಲ ಅನ್ನಲ್ಲ, ಅದು ಒಂದು ಸಾಲು ಸಾಕು ನನಗೆ ಬದುಕಿರೋ ತನಕ ನನ್ನ ಕಿವಿಯಲ್ಲಿ ರಿಂಗಣ ಗುಣಿಸ್ತದೆ, ಧ್ವನಿ ಕೇಳಿಸ್ತಾ ಇರ್ತದೆ, ಸಾಕಷ್ಟು ಬದುಕ್ತೀನಿ ನಾನು. ಆದರೆ ನಾನು ಯಾಕೆ ಪತ್ರ ಬರೀತೀನಿ ಗೊತ್ತಾ, ನನ್ನ ಮಗನಿಗೆ ಹೇಳಬೇಕು ಅಂದರೆ ನನ್ನ ಸಮಯ ಇಲ್ಲ, ನಿಮಗೆ ಸಮಯ ಇದೆ ದಯವಿಟ್ಟು ಹೇಳಿ. ಎಂಥ ಮಾತದು, ಐ ಡೋಂಟ್ ಹ್ಯಾವ್ ಟೈಮ್ ಟು ಟೆಲ್ ಮೈ ಚಿಲ್ಡ್ರನ್, ಬಟ್ ಯು ಹ್ಯಾವ್ ದ ಟೈಮ್, ಪ್ಲೀಸ್ ಟೆಲ್ ದಟ್. ನಾಳೆ ಲೇಟ್ ಆಗಿಬಿಡ್ಬೋದು, ನಿಮ್ಮ ಜೊತೆಗಿದ್ದಂಥ ಹೆಂಡತಿಗೆ, ಮಗನಿಗೆ, ಮಗಳಿಗೆ ಯಾರಿದ್ದಾರೋ, ಮಗು ನಾ ಪ್ರೀತಿ ಮಾಡ್ತೀನಿ ನಾ ಅಂತ ಹೇಳಬೇಕು, ಬಾಯಿ ಬಿಟ್ಟು ಹೇಳಿ, ಮುಂದೆ ಸಿಗಲಿಕ್ಕೆಲ್ಲ ಅವಕಾಶ ಅಂತ ಹೇಳಿದ್ದ. ಈ ಕಥೆಯನ್ನು ನಾನು ಬರೆದಿದ್ದೆ, ಅದು ರೇಡಿಯೋದಲ್ಲೂ ಬಂತು. ಅದು ಇದಾಗಿ ಸುಮಾರು ಒಂದು 6 ತಿಂಗಳಾಗಿರಬೇಕು. ಮಲ್ಲೇಶ್ವರಂ ಗಾಂಧಿ ಸಾಹಿತ್ಯ ಸಂಘದಲ್ಲಿ ನಾನು ಯಾವುದೋ ಲೋಕಮಾನ್ಯ ತಿಲಕರ ಬಗ್ಗೆ ಮಾತಾಡ್ತಾ ಇದ್ದೆ. ಸಣ್ಣ ಹಾಲ್, ಅದು ಇಷ್ಟು ದೊಡ್ಡ ಹಾಲ್ ಅಲ್ಲ. ಹಿಂದೆ ಬೆಂಚಲ್ಲಿ ಇಬ್ಬರು ಗಂಡ ಹೆಂಡತಿ ಕೂತಿದ್ದಾರೆ, ಒಂದೇ ಸಮ ಅಳ್ತಾ ಇದ್ದಾರೆ. ಲೋಕಮಾನ್ಯ ತಿಲಕರ ಜೀವನದಲ್ಲಿ ಅಳುವಂಥದ್ದು ಏನಿತ್ತು, ನನಗೊಂಥರ ಡಿಸ್ಟ್ರಾಕ್ಷನ್ ಆಗ್ತಾ ಇತ್ತು. ನಾನು ತಿಲಕರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅವರಿಬ್ಬರು ಅಳ್ತಾ ಇದ್ದಾರೆ. ಯಾಕೆ ಕೂತರು, ಇಲ್ಲಿ ಯಾಕೆ ಬಂದಿದ್ದಾರೆ, ಅಳ್ತಿದ್ದಾರೆ ಯಾಕೆ ಅಂತ ಎಷ್ಟೋ ಸಲ ಮಾತಾಡುವಾಗ ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ಡಿಸ್ಟ್ರಾಕ್ಷನ್ ಆಗ್ತಿದ್ರೆ ಫೋಕಸ್ ಮಾಡೋಕ್ಕಾಗಲ್ಲ. ನನಗೇನೋ ಒಂಥರ ಅನಿಸ್ತಾ ಇತ್ತು. ನನ್ನ ಮಾತು ಮುಗಿದ್ಮೇಲೆ ಹೊರಗೆ ಬರಬೇಕಾದ್ರೆ ಸರ ಸರ ಬಂದರು, ಪಟಕ್ಕೆ ನಮಸ್ಕಾರ ಮಾಡಿದರು. ಯಾರು ನೀವು, ಏನಾಗಿದೆ ಅಂತ ಕೇಳಿದೆ. ಕಾರ್ಯಕ್ರಮ ಬಂದಾಗಿನಿಂದ ನೋಡ್ತಾ ಇದ್ದೀನಿ, ಒಂದೇ ಸಮ ಅಳ್ತಾ ಇದ್ದೀರಿ ನೀವು, ಅಳೋದಕ್ಕೆ ಏನಾಯಿತು ಅಂತ. ಆ ತಾಯಿ ಹೇಳಿದರು, ಸರ್ ನಿಮ್ಮನ್ನು ನೋಡಬೇಕು ಅಂತ JP ನಗರದಿಂದ ಎಲ್ಲಿವರೆಗೆ ಬಂದಿದ್ದೀವಿ ಸರ್, ನಾವು ಪೇಪರಲ್ಲಿ ನೋಡಿದ್ವಿ ನಿಮ್ಮ ಲೆಕ್ಚರ್ ಇದೆ ಇವತ್ತು ಅಂತ, ಅದು ಬಂದಿದ್ವಿ ಅಂತ. ಯಾಕೆ, ಏನು ವಿಷಯ ಅಂತ ಕೇಳಿದೆ. ಮತ್ತೆ ಅಳ್ತಿದ್ರೆ ಯಾಕೆ ಅಂತ. ನೀವು ಹೇಳುವಾಗ ನನಗೆ ಆ ಚಿತ್ರ ಕಣ್ಮುಂದೆ ಬರ್ತಾ ಇತ್ತು, ಅದಕ್ಕೆ ಅಳ್ತಾ ಇದ್ದೆ ಸರ್. ನೀವೇನು ಬರ್ತಿದ್ರಲ್ಲ ಸೌತ್ ಆಫ್ರಿಕಾ ಘಟನೆ, ಅದು ನಮ್ಮ ಮನೆಯಲ್ಲೂ ಆಗಿದೆ ಸರ್. ಏನಾಯಿತು ಅಂತ ಕೇಳಿದೆ. ಒಬ್ಬನೇ ಮಗ ಅಂತ, ಅವರಿಗೆ ಪರೀಕ್ಷೆ PUC ಮುಗಿಸಿದ್ದಾನೆ, ಇನ್ನು CET ಎಕ್ಸಾಮ್ ಕೂತ್ಕೋಬೇಕು. ಬುದ್ಧಿವಂತ ಹುಡುಗ, ಚೆನ್ನಾಗಿ ಓದ್ತಾನೆ. ಮಧ್ಯಾಹ್ನ ಮಗ ಇದ್ದಂತೆ, ಅಮ್ಮ ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ, ಕೆಲವು ನೋಟ್ಸ್ ತೊಗೊಂಬರ್ಬೇಕು ಅಂದ. ಈಗ ಯಾಕೆ ಹೋಗ್ತೀವೋ ಬಿಸಿಲಲ್ಲಿ, ಸಾಯಂಕಾಲ ಹೋಗು ಅಂದ್ರು ಅಮ್ಮ. ಇಲ್ಲ 2 ನಿಮಿಷದಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳ್ದ. ಆಯ್ತು ಹುಷಾರು ಅಂದ್ರು ಅವರು. ಈ ಸಣ್ಣ ಗೇಟ್ ಇರ್ತಾವಲ್ಲ ಮನೆಗೆ, ಸಣ್ಣ ವಿಕೆಟ್ ಗೇಟ್, ಅವನು ಸೈಕಲ್ ತೊಗೊಂಡು ಹೊರಗೆ ಹೋಗಿದ್ದಾನೆ. ಹೊರಗೆ ನಿಂತ್ಕೊಂಡು ಬೋಲ್ಟ್ ಹಾಕಿದ ಗೇಟಿಂದು, ಹೊರಟು ಡಡ್ ಅನ್ ಸಪ್ಪಳಾಯ್ತು. ಅಮ್ಮ ಓಡಿ ಹೋಗಿ ನೋಡಿದ್ರೆ ಮನೆ ಮುಂದೆನೆ ಬಸ್ ಹೊಡೆದು ಬಿಟ್ಟಿದೆ ಅವನಿಗೆ. ತಾಯಿ ಕಣ್ಣು ಮುಂದೆನೆ ಮಗ ಬಸ್ ಕೆಳಕ್ಕೆ ಸಿಕ್ಕಿ ಸತ್ತೋದ, ಆ ಕ್ಷಣಕ್ಕೆ ಸತ್ತೋದ ಹುಡುಗ. ಅಮ್ಮನಿಗೆ ಎಂಥ ಆಘಾತ ಅದು. ಒಬ್ಬನೇ ಮಗ ಹುಟ್ಟಿದವನು, ಒಳ್ಳೆ ಹುಡುಗ, PUC ಪರೀಕ್ಷೆ ಆಗಿದೆ, CET ತೊಗೋಬೇಕು. ಅಮ್ಮ ಅವತ್ತು ರಾತ್ರಿ ನಿದ್ರೆ ಮಾತ್ರೆ ತೊಗೊಂಬಿಟ್ರು ಸಾಯ್ಬೇಕು ಅಂತ. ಗಂಡನಿಗೆ ಗೊತ್ತಾಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರಂತೆ, ಅವ್ರಲ್ಲ ಸ್ಟಮಕ್ ವಾಶ್ ಮಾಡಿ ಎಲ್ಲ ಸರಿ ಮಾಡಿದರು. ಗಂಡ ಇದ್ರಂತೆ, ಸಾಯ್ದಿದ್ರೆ ಇಬ್ಬರು ಸಾಯೋಣ, ನೀವು ಹೋಗಿರೋ ಇರೋದು ಏನು ಅರ್ಥ ಏನಿದೆ, ಮಾತಾಡ್ಕೊಂಡ್ರಂತೆ. ಇದಾಗಿ ಒಂದು 3 ದಿವಸಕ್ಕೆ ಈ ಕಥೆ ರೇಡಿಯೋದಲ್ಲಿ ಬಂದಿತ್ತಂತೆ. ನಾನು ಹೇಳಿದ್ದು ಅದು ಏನು ಪರಿವಾರ ನೋಡಿ, ಹೇಗೆ ನಕಾರಾತ್ಮಕವಾದದ್ದು ಸಕಾರಾತ್ಮಕ ಹೇಗೆ ಆಗ್ತದೆ ಅಂತ ಇಬ್ಬರು ಮಾತಾಡ್ಕೊಂಡ್ರಂತೆ. ಆ ತಾಯಿ ನೋಡು, ಮಗನ ಕಳ್ಕೊಂಡಂಥ ತಾಯಿ ಮತ್ತೊಬ್ಬರಿಗೆ ಪ್ರಯೋಜನ ಆಗಲಿ ಅಂತ ಪತ್ರ ಬರೆದ್ಲು. ನೋಡಿ, ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳಿ, ಬಿಡಬೇಡಿ ಅಂತ ಹೇಳಿ ಉಪದೇಶಾತ್ಮಕ ಒಂದು ಪತ್ರ ಬರೆದ್ಲಲ್ಲ. ನಾವು ಹಾಗೆ ಮಾಡೋಣ, ಬದುಕಿರೋ ತನಕ 2 ದಿವಸ ಇರ್ತೀವಿ ಗೊತ್ತಿಲ್ಲ, ಇರೋ ತನಕ ಯಾರಿಗಾದರೂ ನೋವು ಅದರ ಸಹಾನುಭೂತಿ ತೋರಿಸ್ಬೇಕು ಅಂತ. ಈಗ ಅವರಿಬ್ಬರು ಸೇರ್ಕೊಂಡು ಮಾಡ್ತಿದ್ದಾರಂತೆ. ನಾನು ಬಂದು ಹೇಳೋದ್ರು, ಅದಕ್ಕೆ ಹೇಳೋಕೆ ಬಂದಿದ್ದೀವಿ ಸರ್, ನಾವು ಒಂದು 3-4 ಜನ ಹೇಗಿದ್ದೀವಿ, ಯಾರ ಮನೆಗೆ ಏನಾದರೂ ತೊಂದರೆ ಆದರೆ ಅಲ್ಲಿ ಹೋಗ್ತೀವಿ, ನಮ್ಮ ಕಷ್ಟ ಹೇಳ್ಕೊಂಡು ಚಿಂತೆ ಮಾಡಬೇಡಿ, ನಮಗೂ ಹೆಂಗಾಗಿತ್ತು ಚೆನ್ನಾಗಿರಿ ಅಂತ ಹೇಳಿ ಅವ್ರ ಧೈರ್ಯ ತುಂಬ್ತೀವಿ ಅಂತ. ನನಗಿದು ವಿಚಿತ್ರ ಅನಿಸಲ್ವಾ, ನನಗೆ ಒಂಥರ ಪವಾಡ ಅನಿಸ್ಬಿಡುತ್ತೆ.

ಅಂದ್ರೆ ಮನಸ್ಸಿಗೆ ನಕಾರಾತ್ಮಕವಾದಾಗ ಅದನ್ನ ಎಲ್ಲೋ ಒಂದ್ ಕಡೆ ತಿರ್ಸ್ಕೊಂಡು ಪಾಸಿಟಿವ್ ಮಾಡ್ಕೋಬೇಕು ನಾವು, ಬೇರೆ ಹಾದಿ ಇಲ್ಲ ನಮಗೆ. ಕೊರ್ಕೊಂಡು ಕೊರ್ಕೊಂಡು ಕೂತ್ರೆ ಇರೋ ಆಯುಷನು ಹತ್ಕೊಂಡು ಕೊಡ್ಬೇಕಾಗತ್ತೆ. ಅದು ಅನಿಸಿತ್ತು ನನಗೆ. ಇವ್ರೇನ್ ಮಾಡ್ತಾರೆ ಗೊತ್ತಾ, ರಾಮಕೃಷ್ಣರು ಅಣ್ಣ ಹೋದ, ಅಣ್ಣ ಇರೋ ತನಕ ಒಂದು ಛತ್ರ ಇದ್ದಂಗಿತ್ತು, ಮ್ಯಾಲ ರಕ್ಷಣೆ ಛತ್ರ ಇದ್ದಂಗಿತ್ತು. ಈಗ ಬೇಡ, ನನ್ನ ಜೀವನದ ಗುರಿ ಒಂದೇ ಒಂದಿನ, ಇನ್ ಯಾವುದೂ ಇಲ್ಲ, ಜಗನ್ಮಾತೆ ನೋಡ್ಬೇಕು. ಆ ಜಗನ್ಮಾತೆ ನೋಡ್ಬೇಕು ಅಂತ ಅನ್ನುವಂಥ ಆ ಉನ್ಮತ್ತತೆ ಏನು ಬಂತು, ಈ ಜೀವನಕ್ಕೆ ಒಂದೇ ಗುರಿ, ಏನು ಬೇರೆ ಯಾವ ಗುರಿ ಇಲ್ಲ, ಅದನ್ನು ನೋಡ್ಬೇಕು. ಹೀಗೆ ಹೋಗ್ತಿರ್ಬೇಕಾದ್ರೆ ಅವ್ರ ಆರೋಗ್ಯ ಎಷ್ಟು ಕೆಡ್ತಾ ಇತ್ತು ಅಂದರೆ ಆ ಹೃದಯ ರಾಮನಿಗೆ ಆಶ್ಚರ್ಯ, ಗಾಬರಿ, ಇದೇನು ಮನೋರೋಗನೋ ಭಕ್ತಿನೋ ಒಂದೂ ಗೊತ್ತಾಗಲ್ಲ. ಮನೋರೋಗನೇ ಇರಬೇಕು ಅಂತ ಕೆಲವರು ಅಂದರು, ಹುಚ್ಚ ಆಗಿರಬೇಕು ಅಂತಂದ್ರು ಕೆಲವರು. ಒಂದೊಂದ್ಸಲ ಹೇಳ್ದಲ್ಲ ರಾತ್ರಿ, ಏನೇನು ಹೇಳ್ತಾ ಇದ್ದೆ ಅದನ್ನು, ರಾತ್ರಿ ಮೇಲೆ ಎದ್ದು ನೋಡ್ತಾನೆ ಹೃದಯ ರಾಮ, ರಾಮಕೃಷ್ಣ ಇಲ್ಲ ಪಕ್ಕದಲ್ಲಿ, ಎಲ್ಲಿ ಹೋದ್ರು, ಅರ್ಧ ತಾಸು ಕಾದ, ಬರಲಿಲ್ಲ. ಬೆಳಿಗ್ಗೆ 3 ಗಂಟೆ ಹೊತ್ತಿಗೆ ಮತ್ತೆ ಬಂದರು. ಎಲ್ಲಿ ಹೋಗಿದ್ರಿ, ಏನು ಗೊತ್ತಿಲ್ಲ, ಸುಮ್ಮನೆ ಕೂತ್ಕೊ ಅಂತ ಹೇಳಿದ್ರು. ದಿನಾಲು ಹೀಗಾಗೋಕೆ ಶುರು ಆಯಿತು. ಒಂದು ದಿವಸ ಅವ್ರು ಬೆನ್ನು ಹತ್ತಿ ಹೋದ. ಅಲ್ಲಿ ಪಂಚವಟಿ ಅಂತ ಒಂದು ಕ್ಷೇತ್ರ, ಅದು ಮೊದಲು ದಟ್ಟ ಕಾಡು, ಕಾಡಿದ್ದಂಗಿದೆ, ಮರಗಳಿದ್ದಾವೆ, ತೆಗ್ಗು ದಿನ ಜಾಗ, ಸ್ಮಶಾನ ಬೇರೆ, ಅಲ್ಲಿ ಯಾರೂ ಹೋಗಲ್ಲ, ಹಗಲೊತ್ತಿಗೆ ಹೋಗಿ ಎದ್ದಿರ್ತಿದ್ರು ಜನ. ಇನ್ನು ರಾತ್ರಿ ಯಾರು ಹೋಗ್ತಿದ್ದಾರು, ಇವರೊಬ್ಬರೇ ಹೋಗಿದ್ದಾರೆ. ಒಂದು ದಿವಸ ಹೋಗಿ ನೋಡ್ತಾನೆ, ಅಲ್ಲೊಂದು ನೆಲ್ಲಿಕಾಯಿ ಗಿಡ ಇದೆ, ನೆಲ್ಲಿಕಾಯಿ ಗಿಡದ ಕೆಳಗೆ ಕೂತಿದ್ದಾರೆ, ಧ್ಯಾನ ಮಾಡ್ತಾ ಕೂತಿದ್ದಾರೆ. ಇವ್ರು ಕಲ್ಲೆಸದ, ಮರಳೆಸದ, ಅವ್ರೇನು ತಿರುಗಿ ನೋಡಲಿಲ್ಲ. ಇವನಿಗೂ ಭಯ ಆಯಿತು, ಇದೇನೋ ಬೇರೆ ಕಾಣುತ್ತೆ ಇದು ಅಂತ. ಮನೆಗೆ ಬಂದ, ಮರುದಿನ ಮಾತ್ರ ಈ ಸಲ ಗಟ್ಟಿ ಧೈರ್ಯ ಮಾಡಿ ನೋಡೋಣ ಅಂತ ಹೋದ. ಹೋಗಿ ನೋಡ್ತಾನೆ, ರಾಮಕೃಷ್ಣರು ಆ ಗಿಡದ ಕೆಳಗೆ ಕೂತಿದ್ದಾರೆ, ಧ್ಯಾನ ಮಾಡ್ತಾರೆ. ಮೈ ಮೇಲೆ ಒಂದು ಚೂರು ಬಟ್ಟೆ ಇಲ್ಲ, ಜನಿವಾರ ಕೂಡ ಇಲ್ಲ. ಇವನಿಗೆ ಗಾಬರಿ ಆಯಿತು, ಧ್ಯಾನ ಮಾಡೋದು ಈ ರೀತಿ ಧ್ಯಾನ ಮಾಡೋದಾ, ಇದೇನಪ್ಪ ಹಣೆ ಬರ ಇದು ಅಂತ ಹೋಗಿ ಅಲುಗಾಡಿಸೋದು, ಎಚ್ಚರ ಇಲ್ಲ. ಎಷ್ಟೊತ್ತಿನ ಮೇಲೆ ಅಲ್ಲೇ ಮುಂದೆ ಕೂತ್ಕೊಂಡ, ಎಚ್ಚರ ಆಗಿ ನೋಡ್ತಾರೆ ರಾಮಕೃಷ್ಣ ಎದುರು. ಮಾಮ ಏನು ಮಾಡ್ತಿದ್ದೀನೇನು ಅಂತ ಕೇಳಿದ ಅವನು. ಮಾಮ ಆಗ್ಬೇಕಲ್ಲ, ಮಾವ ಆಗ್ಬೇಕಲ್ಲ, ಮಾವ ಏನು ಮಾಡ್ತಿದ್ದೀನೇನು, ಹುಚ್ಚರಂಗೆ ಹಿಂಗೆ ಯಾಕೆ ಕೂತಿದ್ಯಾ ನೀನು ಅಂತ ಕೇಳಿದ. ಅವ್ರು ಏನು ಆತಂಕ ಇಲ್ಲ, ನೀನಿರು ಅಂದರು. ನಿಧಾನಕ್ಕೆ ಬಟ್ಟೆ ಹಾಕ್ಕೊಂಡ್ರು, ಆಮೇಲೆ ಹೇಳಿದರು, ನೋಡೋ ನಿನಗಿದು ಅರ್ಥ ಆಗೋದಿಲ್ಲ ಹೃದಯ, ಧ್ಯಾನ ಮಾಡುವಾಗ ನಾನು ಎಲ್ಲ ಬಂಧನಗಳಿಂದ ಮುಕ್ತನಾಗಬೇಕು. ಹುಟ್ಟಿನಾಗಿನಿಂದಾನೇ ಮನುಷ್ಯನಿಗೆ ದ್ವೇಷ, ಭಯ, ಲಜ್ಜೆ, ಕುಲ, ಶೀಲ, ಮಾನ, ಜಾತಿ ಮತ್ತು ಅಭಿಮಾನ ಅನ್ನುವಂಥ ಅಷ್ಟಪಾಶಗಳಿದ್ದಾವೆ. ಈ 8 ಪಾಶಗಳು ನಮ್ಮನ್ನು ಹಾಕಿ ಹಾಕಿ ಎಳಿತಾರೆ, ಮೇಲೆ ಹೋಗೋದಕ್ಕೆ ಬಿಡಲ್ಲ ನಿಮ್ಮನ್ನು. ಎಲ್ಲಿವರೆಗೂ ಆ ಪಾಶಗಳು ನಮ್ಮನ್ನು ಕಟ್ಟಿ ಹಾಕ್ತಾವೋ ನಾನು ಬಂಧನದಿಂದ ಮುಕ್ತ ಆಗೋಕ್ಕೆ ಸಾಧ್ಯ ಇಲ್ಲ. ಈ ಜನಿವಾರ ಇದೆಯಲ್ಲ, ಇದು ಒಂದು ಪಾಶನೇ. ಯಾಕಂದ್ರೆ ಅದು ನೋಡಿದಾಗಲೆಲ್ಲ ನಾನು ಬ್ರಾಹ್ಮಣ, ಉಚ್ಚ ಕುಲದವನು ಅಂತ ಅಹಂಕಾರ ಬರೆಸ್ತಾ ಇದೆ. ಆದ್ದರಿಂದ ಈ ಜನಿವಾರ ಕೂಡ ಬೇಡ ಅಂತ ತೆಗೆದು ಹಾಕ್ಬಿಟ್ಟಿದ್ದೀನಿ. ಇದು ಅಹಂಕಾರದ ಮೂಲ. ಜಗನ್ಮಾತೆಯನ್ನು ನೋಡಬೇಕು ಅಂದವನು ಯಾವನು ಈ ಎಲ್ಲ ಪಾಶಗಳನ್ನು ಕಡ್ಕೊಳ್ಳೋದು ಹೊರತು ಅಲ್ಲಿ ಮೇಲೆ ಹೋಗೋಕ್ಕಾಗಲ್ಲ. ಎಷ್ಟು ಚಂದ ನೋಡಿ, ಒಂದು ಬಲೂನ್ ಮೇಲೆ ಹಾರಬೇಕು ಅಂತಂದರೆ, ಗಾಳಿಪಟ ಮೇಲೆ ಹಾರಬೇಕು ಅಂದರೆ ಸೂತ್ರ ಕಡ್ಕೊಂಡೇ ಹೋಗಬೇಕು. ಸೂತ್ರ ಮತ್ತೊಬ್ಬರ ಕೈಯಲ್ಲಿ ಇರೋ ತನಕ ಅದು ಒಂದು ಮಟ್ಟಕ್ಕೆ ಹಾರತ್ತೆ, ಮುಂದೆ ಹಾರೋಕ್ಕೆ ಸಾಧ್ಯವೇ ಇಲ್ಲ, ಅದು ಕಟ್ಕೊಂಡು ಹೋಗಬೇಕು ಅಂತಾರೆ. ಆ ಹೃದಯ ರಾಮ ಗಾಬರಿ ಆದ, ಹೀಗೂ ಉಂಟ ಈ ಮಾವನ ತರ್ಕ, ಅವನಿಗೆ ಅರ್ಥವೇ ಆಗಲ್ಲ. ಅವನ ಸ್ವಭಾವನೇ ಬೇರೆ ಅಲ್ವಾ, ಮಾವನ ತರ್ಕನೇ ಅರ್ಥ ಆಗಲ್ಲ, ಇದೇನು ಹುಚ್ಚುತನ ಇದು ಅಂತ. ದಿನ ಕಳೆದ ಹಾಗೆ ಕಳೆದ ಹಾಗೆ ಅವ್ರ ನಡೆ ನುಡಿ ತುಂಬ ವಿಚಿತ್ರ ಆಗ್ತಾ ಇತ್ತು. ಪೂಜೆ ಮಾಡೋಕೆ ಕೂತ್ಕೋಬೇಕು, ಆ ಪೂಜೆ ಮಾಡೋದೊಂದು ವಿಶೇಷ. ವಿಗ್ರಹದ ಬಂದು ಕೂತ್ಕೊಂಡ್ಬಿಟ್ರೆ ಇಷ್ಟೊತ್ತೇ ಕೂತ್ಕೋತಾರೆ ಅಂತೇನಿಲ್ಲ, 2 ತಾಸು ಸುಮ್ಮನೆ ಕೂತ್ಕೊಂಡ್ಬಿಡೋದು, ಹಾಗೇನೆ ಮಾತಿಲ್ಲ ಕಥೆಯಲ್ಲಿ ಕೂತ್ಕೊಂಡ್ಬಿಡೋದು ಹಾಗೇನೆ. ನೈವೇದ್ಯ ಮಾಡ್ತಾ ಇದ್ರೆ ಆ ದೇವಿ ಊಟ ಮಾಡ್ತಾಳೆ ಅನ್ನೋ ಹಾಗೆ ಮುಂದೆ ಕೂತ್ಕೊಂಡು ಇದು ಹಾಕ್ಲ ಇದು ಹಾಕ್ಲ ಮಾತಾಡೋದು, ಹಾಗೆ ಒಂಥರ ತನ್ಮಯತೆ ಬಂದ್ಬಿಡುತ್ತೆ. ಆ ಥರ ಇದ್ದು ಇನ್ನೊಂದು ಸ್ವಲ್ಪ ದಿವಸ 4-5 ಗಂಟೆ ಕೂತ್ಕೊಂಡ್ಬಿಡೋದು, ಹಾಡೋದು, ಹಾಡೋಗಿ ಕೂತ್ಕೊಂಡ್ರಿ ತಾಸ್ಗಟ್ಲೆ ಹಾಡೋದೇ ಹಾಡೋದು, ಗಂಟೆ ಕೆಡೋದನ್ಕ ಹಾಡೋದು. ಇನ್ನೊಂದ್ಸಲ ಪೂಜೆ ಮಾಡ್ತಾ ಮಾಡ್ತಾ ಆ ಹೂಗಳನ್ನು ದೇವಿಗೇರ್ಸೋ ತನ್ನ ತಲೆ ಮೇಲೆ ಹಾಕ್ಕೊಂಡ್ಬಿಡುದು. ಆ ತಮಾಷೆ ಮಾಡ್ತಿದ್ರಂತೆ, ಸ್ವಲ್ಪ ದಿವಸ ನೋಡಿ ನೀವು ಕಾಳೆ ತಲೆ ಮೇಲೆ ಕೂತ್ ಕಾಳಿ ದೇವಿ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾನೆ ಹೋಗಿ ಹುಚ್ಚಾಯವನು ಅಂತ ಭಾಷೆ ಮಾಡ್ತೀವಿ. ಉಳಿದವರೆಲ್ಲ ಅವ್ರಿಗೆ ಏನು ಅನಿಸುತ್ತೋ ಗೊತ್ತಾಗ್ತಿದ್ದಿಲ್ಲ, ಹಾಗಿದ್ರಂತೆ. ಬರ್ಬರ್ತಾ ಇಷ್ಟು ತೀಕ್ಷ್ಣ ಆಯಿತು ಅಂದರೆ ಆ ವಿಗ್ರಹದ ಮುಂದೆ ಕೂತ್ಕೋಬೇಕು, ಅಮ್ಮ ನೀ ಇರೋದು ನಿಜಾನ ಹೇಳ್ತಾರೆ, ನೀ ನಿಜ ಅಂತ ಹೇಳ್ತಾರೆ, ನನಗಂತೂ ಕಂಡಿಲ್ಲ, ನೀನು ವಿಗ್ರಹನೇ ಕಾಣಿಸ್ತಾ ಇದ್ದೀನಿ, ನೀ ಇರೋದು ನಿಜ ಆದರೆ ನನಗೆ ಯಾಕೆ ರೂಪ ತೋರಿಸ್ತಾ ಇಲ್ಲ, ನನಗೆ ನೀನು ರೂಪ ತೋರಿಸು ನನಗೆ ಅಂತ ಕೇಳ್ಕೋಬೇಕು, ಅಥವಾ ನೀನು ಹೇಳೋದೆಲ್ಲ ಬರೀ ಕಲ್ಪನೆನ ನಂದು ಅಂತ. ಒಂದು ದಿವಸ ಹೋಗ್ಬಿಟ್ರೆ 3 ದಿವಸ ಜೋರಾಗಿ ಅಳೋದು, ಹತ್ತು ಬಿಡೋದು ಜೋರಾಗಿ, 1 ದಿವಸ ಕಳೆದು ಹೋಯ್ತು ನನ್ನ ಜೀವನದಲ್ಲಿ. ಆ ಜೀವನ

ವ್ಯರ್ಥ ಆಯ್ತು, ಒಂದ್ ದಿವಸ ಹೋಯ್ತು ನಂದು ಅಂತ ಹೇಳಿ ತಮ್ಮ ತಲೆ ಕೂದಲಿಂದ ನೆಲ ಉಜ್ಜಬೇಕು. ವಿಚಿತ್ರ ಅನ್ಸಲ್ವಾ, ಉನ್ಮಾದ ಅನ್ಸ್ಬಿಡಲ್ವಾ, ಇದು ಆ ಥರದ ಭಕ್ತಿ ಅದು. ಇದು ನೋಡ್ತಾ ಇದ್ರೆ ಎಲ್ಲರೂ ಅಂದ್ರಂತೆ ಇದು ಯಾಕೋ ತೀರಾ ಕೆಟ್ಟ ಹೋಯ್ತು, ಭಟ್ಟಾಚಾರ್ಯ ಅಂತ ಕರೀತಾರೆ ಆ ಪೂಜಾ ಅರ್ಚಕರನ್ನ, ಭಟ್ಟಾಚಾರ್ಯ ಹುಚ್ಚು ಹಿಡಿದು ಬಿಟ್ಟಿದೆ. ಇನ್ನು ಸ್ವಲ್ಪ ದಿವಸ ಇದ್ರೆ ಈತ ಕಾಳಿ ವಿಗ್ರಹ ಒಡೆದು ಹಾಕಿದ್ರು ಹಾಕಿದ್ನೆ ಇವನು, ಆ ಥರ ಇದ್ದಾನೆ. ದಕ್ಷಿಣ ಏನು ಮಾಡ್ತಾನೆ ಹೇಳೋಕೆ ಬರಲ್ಲ, ಇವನು ಪ್ರೆಡಿಕ್ಟೇ ಮಾಡೋಕೆ ಸಾಧ್ಯ ಇಲ್ಲ. ನೈವೇದ್ಯ ಮಾಡೋಕೆ ಕೂತ್ಕೊಂಡು ಕೂತ್ಕೊಂಡ್ಬಿಡೋದು ಮೂರು ನಾಲ್ಕು ನಾಲ್ಕು ತಾಸು. ಅವ್ರು ಉಳಿದವ್ರು ಬಳ ಭಜಿತಿ ಒಂದು ಟೈಮ್ ಅಂತ ಇರುತ್ತಲ್ಲ ಪೂಜೆಗೆ, ಟೈಮ್ ಅಂತ ಫಿಕ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಥುರಾನಾಥನ ಹೋಗಿ ಹೇಳಿದ್ರಂತೆ ಉಳಿದವರೆಲ್ಲ ಅರ್ಚಕರು ಉಳಿದವರೆಲ್ಲ ಹೋಗಿ ಇವ್ರು ಯಾಕೋ ಸ್ವಲ್ಪ ಸರಿ ಆಗ್ತಾ ಇಲ್ಲ, ಬದಲಾಯಿಸ್ತೇನೆ ನೋಡಿ ಇವ್ರನ್ನ ಅಂತ. ಆತ ಬಂದು ನೋಡಿದ, ಇವರು ತನ್ಮಯತೆಯನ್ನು ನೋಡಿದ, ಅವನು ಹೇಳಿದ, ಅವ್ರು ಹಾಡಿದ ಭಕ್ತಿಯನ್ನು ಕೇಳಿದ, ಕೃತಾರ್ಥ ಭಾವ ಬಂತ ಅವನಿಗೆ. ಹೋಗಿ ತಮ್ಮ ರಾಣಿ ರಾಸಮಣಿಗೆ ಹೇಳಿದ, ನಾವೇನು ಪುಣ್ಯ ಮಾಡಿದ್ವೋ ಗೊತ್ತಿಲ್ಲ, ನಮಗೆ ಅದ್ಭುತವಾದ ಅರ್ಚಕ ಸಿಕ್ಕಿದ್ದಾನೆ. ಎಷ್ಟರ ಮಟ್ಟಿಗೆ ಅಂದರೆ ಅವನ ಭಕ್ತಿಗೋಸ್ಕರ ಆದರೂ ಕಾಳಿ ಆ ವಿಗ್ರಹದಲ್ಲಿ ಜಾಗೃತ ಆಗ್ತಾಳೆ. ಎಷ್ಟು ಚೆನ್ನಾಗಿದೆ ನೋಡಿ, ಅವನ ಭಕ್ತಿಗೋಸ್ಕರ ಆದರೂ ಕಾಳಿ ಆ ವಿಗ್ರಹದಲ್ಲಿ ಜಾಗೃತ ಆಗ್ತಾಳೆ, ಚಿಂತೆ ಮಾಡಬೇಡ ಅಂತ. ರಾಣಿಗೂ ಭಾರಿ ಖುಷಿಯಾಯಿತು, ಕಷ್ಟಪಟ್ಟು ಕಟ್ಟಿಸಿದಂಥ ದೇವಸ್ಥಾನ, ಒಬ್ಬ ಒಳ್ಳೆ ಅರ್ಚಕರು ಸಿಕ್ಕರಲ್ಲ, ನಿಜವಾಗಿ ಭಕ್ತಿಯಿಂದ ಪೂಜೆ ಮಾಡೋರು ಇದ್ದಾರಲ್ಲ ಅಂತ. ಆದರೆ ಬನ್ನಿ, ನಿನ್ನೆ ಹೇಳಿದ ಹಾಗೆ ಆ ಭಕ್ತಿ ಏಕಾಗ್ರತೆ ಯಾವ ಮಟ್ಟದ್ದಿತ್ತು ಅಂದರೆ ಅದು ಉಸಿರು ಬಿಗಿ ಹಿಡಿದು ಒತ್ತಡ ಆಗ್ತಿತ್ತೋ ಏನೋ, ಯಾವಾಗಲೂ ಕಣ್ಣು ಕೆಂಪಾಗ್ಬಿಡೋದು, ರಕ್ತ ಒಸರ್ತದೆ ಅನ್ನೋ ಹಂಗೆ ಆಗ್ಬಿಡ್ಬೇಕು, ಕಣ್ಣು ಎದೆ ಎಲ್ಲ ಕೆಂಪಾಗ್ಬಿಡ್ಬೇಕಂತೆ. ಒಂದ್ಸಲ ಅಂತೂ ಇಷ್ಟು ಕಷ್ಟ ಆಗ್ಬಿಡ್ತಂಥವ್ರಿಗೆ, ಅಮ್ಮ ದಿನ ಕೇಳ್ತಾ ಇದ್ದೀನಿ ನೀನು ಇದ್ದೀಯಾ ಇದ್ದೀಯಾ ಅಂತ, ನೀನು ನಂಗೆ ದರ್ಶನ ಕೊಡಲಿಲ್ಲ. ಎರಡು ಇರಬೇಕು, ದರ್ಶನ ಕೊಡಲಿಲ್ಲ ಅಂದ್ರೆ ನೀನು ಇಲ್ಲ ಅಂತಾದರೂ ಆಗಬೇಕು, ಅಥವಾ ನೀನು ದರ್ಶನಕ್ಕೆ ನಾನು ಅರ್ಹ ಅಲ್ಲ ಅಂತಾಯ್ತು. ಎರಡೇ ಇರಬೇಕು, ದರ್ಶನಕ್ಕೆ ನಾನು ಅರ್ಹ ಇಲ್ಲ ಇರ್ಬೋದು, ಅಥವಾ ನಾನು ನೀನು ಇರಲಿಕ್ಕೆ ಇಲ್ಲ ನನ್ನ ಕಲ್ಪನೆ ಇರ್ಬೋದು. ಹಾಗಾದರೆ ಒಂದು ಕೆಲಸ ಮಾಡೋಣ, ಈ ದೇಹ ಇದ್ದರೆ ಏನು ಪ್ರಯೋಜನ, ಇದು ನೀನು ನೋಡದೇ ಇದ್ದಂಥ ದೇಹ ಇದ್ದ ಪ್ರಯೋಜನ ಏನು, ಮುಗಿಸ್ಬಿಡ್ತೀನಿ ಇವತ್ತು ಅಂತ. ತಾವು ನೆಕ್ಸ್ಟ್ ಟೈಮ್ ದಕ್ಷಿಣೇಶ್ವರ ಹೋದಾಗ ನೋಡಿ, ಆ ಕಾಳಿ ದೇವ ವಿಗ್ರಹ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಒಂದು ಖಡ್ಗ ಇಟ್ಟಿದ್ದಾರೆ. ಈಗಿದೆಯಲ್ಲ ಗೊತ್ತಿಲ್ಲ, 4 ವರ್ಷದಿಂದಿತ್ತು ಆ ಖಡ್ಗ ಇತ್ತು, ಅದು ಹಿಂದೆ ಪ್ರಾಣಿ ಬಲಿ ಕೊಡ್ತಿದ್ರಲ್ಲ ಅವಾಗಿತ್ತು, ಗಿಡ ಉಪಯೋಗಿಸ್ತಿದ್ರಂತೆ, ಹಾಗೆ ದೇಹ ಹಾಕಿರ್ತಾರೆ. ಆ ಖಡ್ಗ ನೋಡಿದ್ರಂತೆ ತಕ್ಷಣ ಏನು ಅನ್ನಿಸ್ತೋ ಗೊತ್ತಿಲ್ಲ, ಈ ಕ್ಷಣಕ್ಕೆ ಜೀವನ ಮುಗಿಸ್ಬಿಡ್ತೀನಿ, ಇದು ನೀನು ನೋಡದೇ ಇರುವಂಥ ದಿವಸ ಪ್ರಯೋಜನ ಏನು ನನಗೆ, ಈ ದೇಹ ಬೇಡ ಅಂಥೇಳಿ ಛಂಗ್ ಅಂತ ಹಾರಿ ಖಡ್ಗ ಹಿಡ್ಕೊಂಡ್ರಂತೆ. ಖಡ್ಗ ಹಿಡ್ಕೊಂಡದಷ್ಟೇ, ಆ ಕ್ಷಣದೊಳಗೆ ಅವ್ರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಆ ಕಾಳಿ ವಿಗ್ರಹ ಮರೆಯಾಗಿ ಒಂದು ದಿವ್ಯ ಜ್ಯೋತಿ ಬಂದಂಗೆ ಆಗ್ಬಿಡ್ತು, ಬೆಳಕು ಬಂತು. ಅದು ಸಹಸ್ರ ಕೋಟಿ ಸೂರ್ಯ ಬಂದ ಹಾಗೆ, 8 ಜನ ಸೂರ್ಯ ಬಂದರು ಒಂದೇ ಸಲ ಹೇಗೆ ಕಣ್ಣು ಕುಕ್ಕಿ ಬಿಡ್ತದೆ, ಹಾಗಾಗಿ ಎಚ್ಚರ ತಪ್ಪಿ ಬಿದ್ದುಬಿಟ್ರಂತೆ, ಬಾಹ್ಯ ಪ್ರಜ್ಞೆ ತಪ್ಪಿ ಹೋಯ್ತು. 2 ದಿವಸ ಮೈ ಮೇಲೆ ಎಚ್ಚರ ಇಲ್ಲ. ಮುಂದೆ ಅವರು ತಮ್ಮ ಶಿಷ್ಯರಿಗೆ ಹೇಳ್ತಾರೆ, ಏನಾಯಿತು ನನಗೆ ಅಂತ ಹೇಳ್ತಾರೆ, ಅದು ಭಾಳ ಚಂದ. ಮುಂದೆ ನೆನೆಸ್ಕೊಂಡು ಅವತ್ತು ಏನಾಯ್ತು ನಿಮಗೆ ಅಂತ ಕೇಳ್ದ ಹೇಳ್ತಾರೆ, ಖಡ್ಗ ತಗೊಂಡ ತಕ್ಷಣ ಎದುರಿಗಿದ್ದ ಪ್ರಪಂಚ ಮರೆಯಾಗಿ ಹೋಯ್ತು ನನಗೆ, ಮನೆ ದೇವಸ್ಥಾನ ಜನರು ಎಲ್ಲ ಕರಗಿ ಹೋಗ್ಬಿಟ್ರು, ಶೂನ್ಯದೊಳಗೆ ಯಾರೂ ಕಾಣಿಸ್ಲಿಲ್ಲ ನನಗೆ. ಎಲ್ಲಿ ನೋಡಿದ್ರೆ ಒಂದು ಚಿತ್ತಘನವಾದ ಬೆಳಕು, ಭಾರಿ ಬೆಳಕು, ಅದು ಸಾಧಾರಣ ಬೆಳಕಂದ್ರೆ ಸೂರ್ಯನ ಬೆಳಕಿದ್ದಂಗಲ್ಲ, ಗಟ್ಟಿಯಾದ ಬೆಳಕು, ತಡ್ಕೊಳಕಾಗಲ್ಲ ಅಷ್ಟು ಗಟ್ಟಿಯಾದ ಬೆಳಕು. ಎಲ್ಲಿ ನೋಡಿದ್ರೆ ಜ್ಯೋತಿ ಸಾಗರ ಇದ್ದ ಹಾಗೆ, ಬೆಳಕಿನ ಅಲೆಗಳು ನನ್ನ ಕಡೆ ಉಗ್ಗಿ ಉಗ್ಗಿ ಬರ್ತಾ ಇತ್ತು, ಎಲ್ಲೋ ಮೂಲ ಸ್ತೋತ್ರದಿಂದ ನನ್ನ ಬೆಳಕಿನ ಅಲೆಗಳನ್ನು ಹುಟ್ಕೊಂಡು ಬರ್ತಾ ಇದ್ದಾವೆ. ಕೋಟಿ ಸೂರ್ಯರ ಸಮನಾದಂತಹ ಬೆಳಕಿನ ತೇಜದ ನಡುವೆ ಅಭಯಹಸ್ತವನ್ನು ಇಟ್ಕೊಂಡಂತ ಕಾಳಿದೇವಿ ಕಾಣಿಸಿದ್ಲು ನನಗೆ. ಆ ಕಾಳಿದೇವಿ ವಿಗ್ರಹ ನಾನು ಹೇಳೋಕ್ಕೆ ಸಾಧ್ಯ ಇಲ್ಲ ಹೆಂಗೆ ಕಾಣಿಸ್ತು ನನಗೆ ಅಂತ ಹೇಳ್ತಾರೆ. ನಾನು ಆ ಸಾಗರದೊಳಗೆ ದೇವಿ ಕಳಿಸಿದಂಥ ಸಾಗರದೊಳಗೆ ಮುಳುಗಿ ಹೋಗ್ಬಿಟ್ಟೆ. ನಾನು ಮುಳುಗಿ ಹೋದಾಗ ನೀರಲ್ಲಿ ಮುಳುಗಿದ ಉಸಿರುಗಟ್ಟಲ್ವಾ ನಮಗೆ, ಹಾಗೆ ನನಗೆ ಉಸಿರುಗಟ್ಟಿಬಿಡ್ತು, ತಡಬಡಿಸ್ಬಿಟ್ಟೆ. ಹೊರಗೆ ಬಂದರೆ ಸಾಕು ಅನ್ನಂಗೆ ಆಗಿತ್ತು ನನಗೆ, ಹೊರಗೆ ಬಂದು ಸಾಕು ಅಂದಾಗ ಉಸಿರುಗಟ್ಟಿದಾಗ ಅಮ್ಮ ಅಮ್ಮ ಅಂತ ಹೋಗ್ತಾ ಇದ್ದೀನಿ, ಯಾರೂ ನನ್ನ ಕೈ ಹಿಡ್ಕೋತಾ ಇಲ್ಲ, ಆಕೆ ನಗ್ತಾ ಇದ್ದಾಳೆ ತಾಯಿ, ನಗ್ತಾ ಇದ್ದಾಳೆ, ಭಾಳ ಕಾಡಿದೀಯ ನನಗೆ ನೀನು ಅಂತ, ನನಗೆ ಭಾಳ ಕಾಡಿದೀಯಾ ನೀನು ಅಂತ ಹೇಳ್ತಾಳೆ. ಎಚ್ಚರ ತಪ್ಪಿ ಬಿದ್ದುಬಿಟ್ಟೆ, ನನಗೆ ಗೊತ್ತೇ ಆಗಲಿಲ್ಲ. ಹೊರಗಡೆ ನನಗೆ ಎಚ್ಚರ ಇಲ್ಲದೆ ಹೋದರೂ ಕೂಡ 2 ದಿವಸ ಹೊರಗಡೆ ಜನ ಅಂದ್ರಲ್ಲ, 2 ದಿವಸ ಎಚ್ಚರ ಇರಲಿಲ್ಲ ಅಂದ್ರಲ್ಲ, 2 ದಿವಸ ಕೂಡ ನನ್ನೊಳಗೆ ಅನಂತವಾದ ಆನಂದದ ಪ್ರವಾಹ ಹರಿತಾ ಇತ್ತು. ಅದು ಎಂಥ ಆನಂದ ಅಂತ ನನ್ನ ಮಾತಲ್ಲಿ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಇದೊಂದು ಮಾತಿದೆ, ನಮ್ಮ ಅನುಭವವನ್ನು ಮಾತಿನಲ್ಲಿ ಹೇಳೋಕ್ಕೆ ಸಾಧ್ಯವೇ ಇಲ್ಲ, ಯಾವುದೇ ಅನುಭವವನ್ನು ಮಾತಿನಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಒಂದು ಯಾವುದೋ ಇತ್ತೀಚೆಗೆ ಪುಸ್ತಕಕ್ಕೆ ನಾನು ಮುನ್ನುಡಿ ಬರೆದಾಗ ಹೇಳಿದ್ದೆ, ಅನುವಾದದ ಪುಸ್ತಕ ಅಂತ ಹೇಳಿದರು. ಎಲ್ಲವೂ ಅನುವಾದವೇ ಜೀವನದಲ್ಲಿ ಇರೋದು. ಮೊದಲೇ ಸಲ ಬರೀತಾರಲ್ಲ, ಪುಸ್ತಕ ಬರೀತೀರಿ, ಗ್ರಂಥ ಬರಿತೀವಿ, ಅದು ಕೂಡ ಅನುವಾದನೇ, ಕಾಪಿ ಆಗಲ್ಲ, ಅದು ಕಾಪಿನೇ, ಅದು ಅನುವಾದನೇ. ಅದು ಹೇಗೆ, ಮೊದಲು ನಿಮ್ಮ ಮನಸ್ಸಲ್ಲಿ ವಿಚಾರ ಬಂತು, ಅದನ್ನು ನೀವು ಪೇಪರಲ್ಲಿ ಬರಿತೀರಿ,
ಅಂದರೆ ಬುದ್ಧಿಯಲ್ಲಿ ಬಂದಂತಹ ಚಿಂತನೆಗಳ

ಕಾಗದದಲ್ಲಿ ಇಳಿಸೋದಿದೆಯಲ್ಲ, ಇದು ಬಹಳ ಕಷ್ಟ. ಅದಕ್ಕೆ ಡಿ ವಿ ಜಿ ಬಹಳ ಚೆನ್ನಾಗಿ ಹೇಳ್ತಾರೆ, ಹೊರಟು ಯಾನವು ಭಾಷೆ ಮಂಕುತಿಮ್ಮ ಅಂತ. ಆಡ್ ಜರ್ನಿ, ಪುವರ್ ವೆಹಿಕಲ್ ಅದು, ಮಾತು ಬರಹ ಅಂತ ಇದೆಯಲ್ಲ, ಅತ್ಯಂತ ಪುವರ್ ವೆಹಿಕಲ್ ಅದು. ಬಟ್ ಏನು ಮಾಡೋದು, ಇರೋದೇ ಅದೊಂದು ನಮಗೆ, ಮತ್ತೆ ಬೇರೆ ಇಲ್ಲ. ಏನು ಭಾವನೆಗಳನ್ನು ಮಾತಿನಲ್ಲೇ ಹೇಳಬೇಕಲ್ಲ ನಾವು, ಎಷ್ಟು ಹೇಳ್ಬೋದು. ಹಣ್ಣು ತುಂಬ ರುಚಿಯಾಗಿತ್ತು, ಎಷ್ಟು ರುಚಿಯಾಗಿತ್ತು, ಹೆಂಗೆ ಹೇಳೋದು ಅದನ್ನು, ತುಂಬ ರುಚಿ, ಅದು ತುಂಬ ಭಾಳ ಎಳಿಬೋದು ಅಷ್ಟೇ ನಾವು, ಅದಕ್ಕಿಂತ ಹೆಚ್ಚಿಗೆ ಏನು ಹೇಳೋಕ್ಕಾಗ್ತದೆ ಅಂದರೆ. ಅದಕ್ಕೆ ಹೇಳ್ತಾರೆ ಅವರು, ನನಗೆ ಅನುಭವವನ್ನು ಬಾಯಿಯಿಂದ ಹೇಳೋಕ್ಕಾಗ್ತಾ ಇಲ್ಲ. ಅನುಭವ ಯಾವ ಮಟ್ಟದ್ದಾಗಿತ್ತು ಅಂದರೆ, ಇಂಥ ಅನುಭವ ನನ್ನ ಜೀವನದಲ್ಲಿ ಎಂದೂ ಆಗಿರಲಿಲ್ಲ. ಇದೊಂದು ವಿಶೇಷವಾದಂಥ ಅನಂತವಾದಂಥ ಪ್ರೇಮದ ಪ್ರವಾಹದೊಳಗೆ ನಾನು ಕೊಚ್ಚಿಕೊಂಡು ಹೋಗ್ಬಿಟ್ಟಿದ್ದೆ ಅಂತ ಹೇಳ್ತಾರೆ.

ಕೇಳುಗರೇ, ಇದುವರೆಗೂ ಸನ್ಯಾಸಿಯ ಬದುಕು ಹಾಗೂ ಅನುರೂಪ ದಾಂಪತ್ಯ ಬಗೆ ಎಂಟರ ಕುರಿತು ಡಾಕ್ಟರ್ ಗುರುರಾಜ ಕರ್ಜಗಿರವರು ನಡೆಸಿಕೊಟ್ಟ ಸ್ಫೂರ್ತಿ ಸೆಲೆ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 23/8/2026 ಭಾನುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಬೆಳಿಗ್ಗೆ 9:30-11:30 ಸ್ಕ್ಯಾನಿಂಗ್ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದ 24 ಗಂಟೆಗಳಲ್ಲಿಯೂ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666638. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666638. ಧನ್ಯವಾದಗಳು.
1: ನಮ್ಮ ಜನಧ್ವನಿಯಿಂದ ಇದೀಗ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದ ಮೂಲಕ ಪ್ರಪಂಚದ ಅತ್ಯಂತ ದುಬಾರಿ ಕಾಫಿ ತಯಾರಾಗುವುದು ಹಾನಿಯ ಲದ್ದಿಯಿಂದ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ರಪಂಚದ ಅತ್ಯಂತ ದುಬಾರಿ ಕಾಫಿ ತಯಾರಾಗುವುದು ಆನೆಯ ಲದ್ದಿಯಿಂದ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಜಗತ್ತಿನಲ್ಲಿ ಪ್ರತಿದಿನ ಹೊಸ ಹೊಸ ವಿಚಾರಗಳು ಹುಟ್ಟಿಕೊಳ್ಳುತ್ತಿವೆ. ನಾವು ಜಗತ್ತಿನಲ್ಲಿ ಅತಿ ಹೆಚ್ಚು ಬೆಲೆ ಬಾಳುವ ಕಾಫಿ ತಯಾರಾಗುವುದು ಪುನುಗು ಬೆಕ್ಕಿನಿಂದ ಅಂತ ಈ ಮೊದಲು ತಿಳಿದು ಬಂದಿದ್ದೆವು. ಆದರೆ ಈಗ ಇದರ ಜೊತೆಗೆ ಆನೆಯನ್ನ ಸೇರಿಸಿಕೊಂಡು ಇವುಗಳಿಗೆ ಕಾಫಿ ಹಣ್ಣುಗಳನ್ನ ತಿನ್ನಿಸಿ ಅದರ ಮಲದಿಂದ ಬರುವ ಕಾಫಿ ಬೀಜಗಳನ್ನ ಪುಡಿ ಮಾಡಿ ಬ್ಲಾಕ್ ಐವರಿ ಕಾಫಿಯನ್ನ ತಯಾರಿಸುತ್ತಿದ್ದಾರೆ. ಇದು ಕೂಡ ಜಗತ್ತಿನ ಅತ್ಯಂತ ಬೆಲೆ ಬಾಳುವ ಕಾಫಿಯಲ್ಲಿ ಒಂದಾಗಿದೆ. ಹಾಗಾದರೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಯುವುದಾದರೆ, ಬ್ಲಾಕ್ ಐವರಿ ಕಾಫಿ ಆನೆ ಲದ್ದಿಯಿಂದ ತಯಾರಿಸುವ ಕಾಫಿಯ ಇತಿಹಾಸವು ಒಂದು ರೀತಿಯ ಆಸಕ್ತದಾಯಕವಾಗಿದೆ. ಇದು 1980ರ ದಶಕದಲ್ಲಿ ಪ್ರಾರಂಭವಾಯಿತು. ಬ್ಲಾಕ್ ಐವರಿ ಕಾಫಿ ಎಂಬ ಕಾಫಿ ಕಂಪನಿಯು ವಿಶಿಷ್ಟವಾದ ದುಬಾರಿಯಾದ ಕಾಫಿಯ ವಿಶೇಷ ಪ್ರಕಾರವನ್ನ ಪ್ರಯೋಗಿಸಲು ಪ್ರಾರಂಭಿಸಿತು. ಈ ಮೊದಲು ಏಷ್ಯಾದ ಆನೆಗಳಿಂದ ಜೀರ್ಣವಾಗುವ ಮತ್ತು ಸಂಸ್ಕರಿಸಿದ ಕಾಫಿ ಬೀಜಗಳಿಂದ ಈ ಕಾಫಿಯನ್ನ ತಯಾರಿಸಲಾಯಿತು. ಸ್ವಲ್ಪ ಸಂಶೋಧನೆಯ ನಂತರ ಆನೆಗಳು ಥೈಲ್ಯಾಂಡ್ನ ಕಾಫಿ ತೋಟಕ್ಕೆ ಹೋಗಿ ಅಲ್ಲಿನ ಕಾಫಿ ಗಿಡಗಳ ಕಾಫಿ ಬೀಜಗಳನ್ನು ತಿನ್ನುತ್ತವೆ ಎಂದು ಕಂಪನಿಗೆ ಅರಿವಾಯಿತು. ಕಾಫಿ ತೋಟದ ಮಾಲೀಕರು ಆನೆಗಳನ್ನ ಕ್ರಿಮಿ ಕೀಟಗಳಂತೆ ಕಂಡು ಅವುಗಳನ್ನು ಓಡಿಸಲು ಹರಸಾಹಸ ಪಟ್ಟಿದ್ದರು. ನಂತರ ಅವರು ಆನೆಗಳ ನೈಸರ್ಗಿಕ ಪ್ರವೃತ್ತಿಯನ್ನ ಅವುಗಳ ವಿರುದ್ಧ ಬಳಸಲು ನಿರ್ಧರಿಸಿದರು ಮತ್ತು ಬದಲಿಗೆ ಕಾಫಿ ಬೀಜಗಳನ್ನ ತಿನ್ನಿಸಲು ಪ್ರಾರಂಭಿಸಿದರು. ಇದು ಉತ್ತಮ ಗುಣಮಟ್ಟದ ಮತ್ತು ವಿಶಿಷ್ಟವಾದ ಕಾಫಿಯನ್ನು ರಚಿಸಲು ಪರಿಪೂರ್ಣ ಪರಿಸ್ಥಿತಿಯನ್ನು ಸೃಷ್ಟಿಸಿತು. ಥೈಲ್ಯಾಂಡ್ನ ದೂರದ ಗ್ರಾಮೀಣ ಗ್ರಾಮವಾದ ಬಾಂತಾಕಾಂಗ್ ಸುರಿಸ್ನಲ್ಲಿ ಆನೆ ಅಭಯಾರಣ್ಯವಿದೆ. ಅಲ್ಲಿನ ಆನೆಗಳನ್ನು ಸಾಕುವವರು ಆನೆಗಳ ರುಚಿ ಆದ್ಯತೆಗಳ ಆಧಾರದ ಮೇಲೆ ವಿಶಿಷ್ಟವಾದ ಆಹಾರ ಪದ್ಧತಿಯೊಂದಿಗೆ 15 ಆನೆಗಳನ್ನು ನೋಡಿಕೊಳ್ಳುತ್ತಿದ್ದಾರೆ. ರುಚಿ ವ್ಯತ್ಯಾಸಗಳನ್ನು ಹೊಂದಿರುವ ಏಕೈಕ ಜೀವಿ ಮನುಷ್ಯ ಒಬ್ಬನೇ ಅಲ್ಲ. ಉದಾಹರಣೆಗೆ, ಕೆಲವು ಆನೆಗಳು ಅಕ್ಕಿ ಮತ್ತು ಉಪ್ಪನ್ನ ಇಷ್ಟಪಡುತ್ತವೆ, ಆದರೆ ಇತರೆ ಆನೆಗಳು ಹಣ್ಣು ಅಥವಾ ಕಬ್ಬನ್ನ ಇಷ್ಟಪಡುತ್ತವೆ. ಈ ಅಭಯ

ಅರಣ್ಯದಲ್ಲಿ ಎಲ್ಲ ಆಹಾರಗಳು ಸಾಮಾನ್ಯವಾದ ಒಂದೇ ವಿಶೇಷ ಘಟಕಾಂಶವನ್ನ ಹೊಂದಿವೆ. ಅದು ಕಾಫಿ ಚೆರ್ರಿಗಳು ಎಂಬ ಹಣ್ಣು. ಆ ಮಾಗಿದ ಕೆಂಪು ಹಣ್ಣು ಚೆರ್ರಿಗಳು ಶೇಕಡ 100% ಅರೇಬಿಕವಾಗಿದ್ದು ಚಿಯಾಂಗ್ ಮಾಯ್ನಲ್ಲಿ 1500 meters ಎತ್ತರದಲ್ಲಿರುವ ಅಚ್ಚ ಬುಡಕಟ್ಟಿನ ಮಹಿಳೆಯರಿಂದ ಆರಿಸಲ್ಪಟ್ಟಿದೆ. ಈ ಆರಿಸಲ್ಪಟ್ಟ ಚೆರ್ರಿಗಳನ್ನು ಸುರಿನ್ಗೆ ತರಲಾಗುತ್ತಿದೆ. ಅಲ್ಲಿ ಪ್ರತಿ ಆನೆಗೆ ಆರೈಕೆ ನೀಡುವ ಕುಟುಂಬವು ಕಾಫಿ ಹಣ್ಣುಗಳನ್ನ ಆನೆಯ ನೆಚ್ಚಿನ ಆಹಾರದೊಂದಿಗೆ ಬೆರೆಸುತ್ತಾರೆ. ಪ್ರತಿಯೊಂದು ಆನೆಯು ತನ್ನದೇ ಆದ ಪಾಕ ವಿಧಾನವನ್ನ ಹೊಂದಿವೆ, ಏಕೆಂದರೆ ಅವುಗಳ ರುಚಿ ಮನುಷ್ಯರಂತೆ ನಿರ್ದಿಷ್ಟವಾಗಿರುತ್ತದೆ. ಒಮ್ಮೆ ಆನೆಗಳು ಕಾಫಿ ಹಣ್ಣುಗಳನ್ನ ಸೇವಿಸಿದ ನಂತರ ಜೀರ್ಣಕ್ರಿಯೆ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ ಮತ್ತು ಇದು ಈಗಾಗಲೇ ಆನೆಯ ಹೊಟ್ಟೆಯಲ್ಲಿರುವ ಆಹಾರ ಪ್ರಮಾಣವನ್ನ ಅವಲಂಬಿಸಿ 12-72 ಗಂಟೆಯವರೆಗೆ ತೆಗೆದುಕೊಳ್ಳಬಹುದು. ಆನೆಗಳಿಂದ ಮಲದಿಂದ ಅಂದರೆ ಆನೆಯ ಲದ್ದಿ ಬಂದ ಪ್ರತ್ಯೇಕ ಚರ್ರಿಗಳನ್ನು ಆನೆ ಆರೈಕೆ ನೀಡುವವರು ಕೈಯಿಂದ ಆರಿಸಿಕೊಳ್ಳುತ್ತಾರೆ. ಆಯ್ದ ಚರ್ರಿಗಳನ್ನ ನಂತರ ಸ್ಥಳೀಯ ಶಾಲೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಅಂತಿಮ ವರ್ಷದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಕಾಫಿ ಚರ್ರಿಗಳನ್ನ ತೊಳೆಯಲು ಮತ್ತು ಬಿಸಿಲಿಗೆ ಒಣಗಿಸಲು ಹೇಳುತ್ತಾರೆ. ನಿರ್ದಿಷ್ಟ ಶೇಕಡವಾರು ತೇವಾಂಶಕ್ಕೆ ಒಣಗಿದ ನಂತರ ಚರ್ರಿಗಳನ್ನು ಸುಲಿದು ಯಂತ್ರದ ಮೂಲಕ ಸಾಂದ್ರತೆಗಾಗಿ ಮತ್ತು ಕೈಯಿಂದ ದೋಷಪೂರಿತ ಬೀಜಗಳನ್ನು ಅವುಗಳ ಗಾತ್ರದ ತಕ್ಕಂತೆ ವಿಂಗಡಿಸಲಾಗುತ್ತದೆ. ನಂತರ ಕಾಫಿ ಬೀಜಗಳನ್ನು ಉರಿದು ತಾಜಾತನವನ್ನು ಖಚಿತಪಡಿಸಿಕೊಳ್ಳಲು ಒಂದು ಚೀಲದಲ್ಲಿ ಪ್ಯಾಕ್ ಮಾಡಲಾಗುತ್ತದೆ ಮತ್ತು ರವಾನಿಸಲಾಗುತ್ತದೆ. ಕೇವಲ 1 kilogram ಬ್ಲ್ಯಾಕ್ ಐವರಿ ಕಾಫಿನ ಉತ್ಪಾದಿಸಲು ಸರಿಸುಮಾರು 30 kilograms ಕಾಫಿ ಚೆರ್ರಿಗಳು ಅಗತ್ಯವಿರುತ್ತದೆ. ಕಪ್ಪು ಐವರಿ ಕಾಫಿ ಕಹಿಯನ್ನ ಹೊಂದಿರುವುದಿಲ್ಲ ಮತ್ತು ಸೂಕ್ಷ್ಮವಾಗಿರುತ್ತದೆ. ಅದರ ಸಂಕೀರ್ಣತೆಯಲ್ಲಿ ಬಹುತೇಕ ಚಹಾದಂತಿದೆ. ಈ ಕಾಫಿಯನ್ನ ಸೈಫನ್ ಕಾಫಿ ಬ್ರೂವರ್ನೊಂದಿಗೆ ತಯಾರಿಸಲಾಗುತ್ತದೆ. ಇದು ಕಾಫಿಯ ರುಚಿಯನ್ನು ಅಭಿವೃದ್ಧಿಪಡಿಸಲು ಸೂಕ್ತವಾಗಿದೆ. ಈರ್ತಿಯ ಫ್ರೆಂಚ್ ಶೈಲಿಯ ಬ್ರೂವರ್ 1840s ಹಿಂದಿನದು ಮತ್ತು ಲೋಹದ ಪೈಪ್ ಮೂಲಕ ಕುದಿಯುವ ನೀರನ್ನು ತಳ್ಳುವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ನೀರು ವಾಸ್ತವವಾಗಿ ಕುದಿಯುವ ಬಿಂದುವಿಗೆ ಕೆಳಗೆ 2 degrees Celsius ಆಗಿದೆ. ಇದು ಕಾಫಿ ತಯಾರಿಕೆಗೆ ಸೂಕ್ತವಾದ ತಾಪಮಾನವಾಗಿದೆ. ಬಿಸಿ ನೀರು ಕಾಫಿಯನ್ನು ಮುಟ್ಟಿದಾಗ ಅದರ ಉಷ್ಣತೆಯು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತದೆ ಮತ್ತು ತೈಲ ಮತ್ತು ಪರಿಮಳವನ್ನು ಹೊರತೆಗೆಯಲು ಪರಿಪೂರ್ಣ ಬಿಂದುವಾಗಿರುತ್ತದೆ. ರುಚಿಯನ್ನು ಹಾಳು ಮಾಡುವ ಯಾವುದೇ ಪೇಪರ್ ಫಿಲ್ಟರ್ ಇಲ್ಲ. ಪರಿಣಾಮವಾಗಿ ಈ ಬ್ರೂಯಿಂಗ್ ವಿಧಾನದಿಂದ ನೀವು ಕಡಿಮೆ ಕಹಿ ಮತ್ತು ಕಾಫಿಯ ಸಂಪೂರ್ಣ ವಿಭಿನ್ನ ರುಚಿಯನ್ನು ಪಡೆಯುತ್ತೀರಿ. ಕೆಲವರು ಅದನ್ನು ಅತ್ಯಂತ ಪರಿಪೂರ್ಣ ಕಾಫಿ ತಯಾರಿಕೆ ಎಂದು ವಿವರಿಸುತ್ತಾರೆ, ಏಕೆಂದರೆ ಇದು ಕಾಫಿಯಿಂದ ಶುದ್ಧವಾದ ರುಚಿಯನ್ನು ಹೊರತೆಗೆಯುತ್ತದೆ. ಈ ವಿಶಿಷ್ಟವಾದ ಬ್ರೂಯಿಂಗ್ ತಂತ್ರದಿಂದಾಗಿ ಕಾಫಿಯ ಬಣ್ಣವು ಗೋಲ್ಡನ್ ಮತ್ತು ಕೆಂಪು ಟೋನ್ಗಳೊಂದಿಗೆ ತಿಳಿ ಕಂದು ಬಣ್ಣದಾಗಿದೆ. ಬ್ಲ್ಯಾಕ್ ಐವರಿ ಕಾಫಿಯ ಸುವಾಸನೆಯು ಪ್ರಬಲವಾದ ಕಾಫಿ ಬೀಜಗಳು ಮತ್ತು ಮಣ್ಣಿನ ಟೋನ್ಗಳ ಸಂಯೋಜನೆಯಾಗಿದೆ. ಇದರ ಜೊತೆಗೆ ಕಾಫಿಯು ಕೆನೆ ವಿನ್ಯಾಸ ಮತ್ತು ಹಗುರವಾದ ಸಿಟ್ರಸ್ ತರಹದ ಪರಿಮಳವನ್ನು ಹೊಂದಿದೆ ಎಂದು ವಿವರಿಸಲಾಗಿದೆ. ಆದಾಗ್ಯೂ ಪ್ರತಿಯೊಂದು ವಿವಿಧ ಬ್ಲ್ಯಾಕ್ ಐವರಿ ಕಾಫಿನ ವಿಭಿನ್ನವಾಗಿ ತಯಾರಿಸಲಾಗುತ್ತದೆ. ಇವುಗಳ ಸುವಾಸನೆ ಮತ್ತು ಪರಿಮಳವು ಬದಲಾಗಬಹುದು. ಥೈಲ್ಯಾಂಡ್ನಲ್ಲಿ ಕಾಡು ಆನೆಗಳ ದುಸ್ಥಿತಿ ಮತ್ತು ಮಾನವ ಆನೆಗಳ ಸಂಘರ್ಷದ ವಿಷಯದ ಕುರಿತು ಆನೆ ಆರೈಕೆ ನೀಡುವ ಕುಟುಂಬಗಳ ಮಕ್ಕಳಿಗೆ ಶಿಕ್ಷಣ ನೀಡುವ ಸಲುವಾಗಿ ಗೋಲ್ಡನ್ ಟ್ರಯಾಂಗಲ್ ಏಷ್ಯನ್ ಎಲಿಫೆಂಟ್ ಫೌಂಡೇಶನ್ ಅನ್ನು ಸ್ಥಾಪಿಸಲಾಗಿದೆ. ಮಕ್ಕಳು ರಾಷ್ಟ್ರೀಯ ಉದ್ಯಾನವನಕ್ಕೆ ಪ್ರಯಾಣಿಸುತ್ತಾರೆ. ಅಲ್ಲಿ ಅವರು ತಮ್ಮ ಜೀವನದಲ್ಲಿ ಮೊದಲ ಬಾರಿಗೆ ಕಾಡಿನಲ್ಲಿ ಆನೆಗಳನ್ನು ನೋಡುತ್ತಾರೆ. ಹೆಚ್ಚಿನವರಿಗೆ ಇದು ಅವರ ಹಳ್ಳಿಯ ಹೊರಗಿನ ಮೊದಲ ಪ್ರವಾಸವನ್ನು ಪ್ರತಿನಿಧಿಸುತ್ತದೆ. ಬ್ಲ್ಯಾಕ್ ಐವರಿ ಕಾಫಿಯ ಉತ್ಪಾದನೆಯು ಆನೆಗಳನ್ನು ನೋಡಿಕೊಳ್ಳುವ ಕುಟುಂಬಗಳಿಗೆ ಮತ್ತು ಸ್ಥಳೀಯ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಕಾಫಿನ ಹೇಗೆ ತೊಳೆದು ಒಣಗಿಸುವುದು ಎಂದು ಕಲಿಸುವ ಮೌಲ್ಯಯುತವಾದ ಆದಾಯವನ್ನು ಒದಗಿಸುತ್ತದೆ. ಗಳಿಸಿದ ಹಣದಿಂದ ಸಾಮಾನ್ಯವಾಗಿ ವಯಸ್ಸಾದ ಪೋಷಕರಿಗೆ ಆರೋಗ್ಯ ವೆಚ್ಚಗಳು, ಶಾಲಾ ಶುಲ್ಕಗಳು, ಆಹಾರ ಮತ್ತು ಬಟ್ಟೆಗಳಿಗೆ ಉಪಯೋಗಿಸಲಾಗುತ್ತದೆ. ಕೆಲವು ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯಕ್ಕೂ ಉಳಿತಾಯ ಮಾಡುತ್ತಿದ್ದಾರೆ. ಆಯ್ದ ಕಾಫಿಗೆ ಪ್ರತಿ ಕಿಲೋಗೆ 876.20 rupees ಎಂದು ಪಾವತಿಸಲಾಗುತ್ತದೆ. ಥೈಲ್ಯಾಂಡ್ನಲ್ಲಿ ಸರಾಸರಿ ಕಾಫಿ ಕೆಲಸಗಾರರು ಥೈಲ್ಯಾಂಡ್ನಲ್ಲಿ ಪ್ರತಿ ಕಿಲೋಗ್ರಾಂಗೆ 17.52 rupees ಗಳನ್ನು ಗಳಿಸುತ್ತಾರೆ.
ಕಪ್ಪು ಐವರಿ ಕಾಫಿಯ ಆರೋಗ್ಯ ಪ್ರಯೋಜನಗಳನ್ನು ನೋಡುವುದಾದ್ರೆ ಕಾಫಿ ಬೀಜಗಳು ಸ್ವತಃ ಉತ್ಕರ್ಷಣ ನಿರೋಧ

0: ಕಗಳು ಮತ್ತು ಖನಿಜಗಳಲ್ಲಿ ಸಮೃದ್ಧವಾಗಿವೆ. ವಾಸ್ತವವಾಗಿ ಕಾಫಿ ಬೀಜಗಳು ಚಹಾ ಎಲೆಗಳಿಗಿಂತ ಹೆಚ್ಚು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತವೆ. ಅಂತೆಯೇ ಹೃದ್ರೋಗ, ಮಧುಮೇಹ ಮತ್ತು ಕೆಲವು ರೀತಿಯ ಕ್ಯಾನ್ಸರ್ನಂತಹ ವಿಷಯಗಳ ವಿರುದ್ಧ ರಕ್ಷಣೆ ಒದಗಿಸಲು ಕಾಫಿ ಸಹಾಯವಾಗಬಲ್ಲದು. ಅಷ್ಟೇ ಅಲ್ಲ, ಕಾಫಿ ಬೀಜಗಳಲ್ಲಿ ಕಂಡುಬರುವ ಹೆಚ್ಚಿನ ಮಟ್ಟದ ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂಗಳು ಸ್ನಾಯುಗಳ ವಿಶ್ರಾಂತಿ ಮತ್ತು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಜೊತೆಗೆ ಕಾಫಿ ಬೀಜಗಳಲ್ಲಿ ಕಂಡುಬರುವ ಹೆಚ್ಚಿನ ಮಟ್ಟದ ಬಿ ವಿಟಮಿನ್ಗಳು ಮನುಷ್ಯನ ಮನಸ್ಥಿತಿ ಮತ್ತು ಶಕ್ತಿಯ ಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಸದ್ಯ 1 ಕೆಜಿ ಕಪ್ಪು ಐವರಿ ಕಾಫಿ ಪುಡಿಗೆ 257,400 ರೂಪಾಯಿಗಳಿದ್ದು, 1 ಕಪ್ ಕಪ್ಪು ಐವರಿ ಕಾಫಿ 3,700 ರೂಪಾಯಿ ಇದೆ. ಕೇಳುಕರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ರಪಂಚದ ಅತ್ಯಂತ ದುಬಾರಿ ಕಾಫಿ ತಯಾರಾಗುವುದು ಆನೆಲದ್ದಿಯಿಂದ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚನ್ನಧ್ವನಿ. ನಮಸ್ಕಾರ.
1: ಕೇಳುಗರೆ, ಇದುವರೆಗೂ ಪ್ರಪಂಚದ ಅತ್ಯಂತ ದುಬಾರಿ ಕಾಫಿ ತಯಾರಾಗುವುದು ಆನೆಯ ಲದ್ದೆಯಿಂದ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು.

ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಕಲ್ಲಿನಲ್ಲಿ ಸಂಗೀತದ ಪ್ರತಿಧ್ವನಿ, ಚೋಳರ ವಾಸ್ತುಶಿಲ್ಪದ ವಿಸ್ಮಯ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಕಲ್ಲಿನಲ್ಲಿ ಸಂಗೀತದ ಪ್ರತಿಧ್ವನಿ, ಚೋಳರ ವಾಸ್ತುಶಿಲ್ಪದ ವಿಸ್ಮಯ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ದಕ್ಷಿಣ ಭಾರತದ 12ನೇ ಶತಮಾನದ ವಾಸ್ತುಶಿಲ್ಪದ ಮೇರು ಕೃತಿಯೆಂದು ನಮ್ಮ ಪ್ರಾಚೀನ ಶಿಲ್ಪಿಗಳ ಅದ್ಭುತ ಸಾಧನೆಯನ್ನು ನೆನಪಿಸುತ್ತದೆ. ಕೇವಲ ಹುಳಿ, ಕಲ್ಲು ಮತ್ತು ತಮ್ಮ ಅದ್ಭುತ ಬುದ್ಧಿಮತ್ತೆಯನ್ನು ಬಳಸಿ ಅವರು ಇಂತಹ ವಿಸ್ಮಯಗಳನ್ನು ಸೃಷ್ಟಿಸಿದರು. ತಮಿಳುನಾಡಿನ ದಾರಸುರಂನಲ್ಲಿರುವ ಐರಾವತೇಶ್ವರ ದೇವಾಲಯವು ಕೇವಲ ಭಕ್ತಿಯ ಸಂಕೇತವಾಗಿದ್ದರೆ, ಪ್ರಾಚೀನ ಭಾರತದ ಭೌತಶಾಸ್ತ್ರ ಮತ್ತು ರಚನಾತ್ಮಕ ವಿಜ್ಞಾನದ ಆಳವಾದ ಜ್ಞಾನಕ್ಕೆ ಜೀವಂತ ಸಾಕ್ಷಿಯಾಗಿದೆ. 1166 ಸುಮಾರಿಗೆ ಎರಡನೇ ರಾಜರಾಜ ಚೋಳನಿಂದ ನಿರ್ಮಿಸಲ್ಪಟ್ಟ ಕಲ್ಲಿನಲ್ಲಿ ಕೆತ್ತಿದ ಈ ದೇವಾಲಯವು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿ ಗುರುತಿಸಲ್ಪಟ್ಟಿದೆ. ಇಲ್ಲಿರುವ ಸಂಗೀತದ ಮೆಟ್ಟಿಲುಗಳು ಪ್ರಪಂಚದ ಅತ್ಯಂತ ವಿಸ್ಮಯಕಾರಿ ವಾಸ್ತುಶಿಲ್ಪದ ಅದ್ಭುತಗಳಲ್ಲಿ ಇದು ಒಂದು. ಅದರ ಕಾರಣ ತಿಳಿದರೆ ಖಂಡಿತವಾಗಿ ನೀವು ಆಶ್ಚರ್ಯ ಪಡುತ್ತೀರಿ. ದೇವಾಲಯದ ಬಲಿಪೀಠ ಮತ್ತು ನಂದಿ ಮಂಟಪದ ಬಳಿ ಇರುವ 7 ಸುಂದರವಾದ ಮೆಟ್ಟಿಲುಗಳು ಒಂದು ರೋಮಾಂಚನಕಾರಿ ರಹಸ್ಯವನ್ನು ಹೊಂದಿವೆ. ಈ ಮೆಟ್ಟಿಲುಗಳನ್ನು ಮೆಲ್ಲನೆ ತಟ್ಟಿದಾಗ ಪ್ರತಿಯೊಂದು ಮೆಟ್ಟಿಲು ಕರ್ನಾಟಕದ ಸಂಗೀತದ 7 ಮೂಲ ಸ್ವರಗಳಾದ ಸರಿಗಮ ಪದನಿ ಎಂಬ ವಿಭಿನ್ನ ನಾದಗಳನ್ನು ಸ್ಪಷ್ಟವಾಗಿ ಹೊರಹೊಮ್ಮಿಸುತ್ತವೆ. ಪ್ರಾಚೀನ ಕಾಲದ ಶಿಲ್ಪಿಗಳು ಇದನ್ನು ಹೇಗೆ ಸಾಧಿಸಿದರು ಎಂದು ಹುಡುಕಾಡಿದಾಗ ಸಿಗುವ ಉತ್ತರ ಇದು. ವಾಸ್ತುಶಿಲ್ಪದ ದಾಖಲೆಗಳು ಇವುಗಳನ್ನು ಏಕಶಿಲೆಯ ಗ್ರಾನೈಟ್ನಿಂದ ಕೆತ್ತಲಾಗಿದೆ ಎಂದು ಖಚಿತಪಡಿಸುತ್ತವೆ. ಗ್ರಾನೈಟ್ ಕಲ್ಲು ಅತ್ಯಂತ ಗಟ್ಟಿಯಾದ ಸಾಂದ್ರತೆಯಿಂದ ಕೂಡಿದ ಕಲ್ಲಾಗಿದ್ದು ನೈಸರ್ಗಿಕವಾಗಿ ಅದರಲ್ಲಿ ಸಂಗೀತದ ಗುಣವಿರುವುದಿಲ್ಲ.

ಇದರ ಇಂದಿನ ರಹಸ್ಯವೆಂದರೆ ಪ್ರಾಚೀನ ಭಾರತೀಯ ವಾಸ್ತುಶಿಲ್ಪ ಗ್ರಂಥಗಳಾದ ಶಿಲ್ಪಶಾಸ್ತ್ರದ ಆಧಾರದ ಮೇಲೆ ಮಾಡಲಾದ ನಿಖರವಾದ ಅಕೋಸ್ಟಿಕ್ ಟ್ಯೂನಿಂಗ್. ಚೋಳರ ಶಿಲ್ಪಿಗಳು ಪ್ರತಿಯೊಂದು ಮೆಟ್ಟಿಲಿನ ಉದ್ದ, ಅಗಲ, ಎತ್ತರ ಮತ್ತು ಸಾಂದ್ರತೆಯನ್ನು ಗಣಿತದ ಲೆಕ್ಕಾಚಾರದ ಮೂಲಕ ನಿಖರವಾಗಿ ಬದಲಾಯಿಸಿದರು. ಈ ಮೂಲಕ ಕಠಿಣವಾದ ಕಲ್ಲಿನಲ್ಲಿ ನಿರ್ದಿಷ್ಟ ಕಂಪನಗಳನ್ನು ಸೃಷ್ಟಿಸಿದರು. ವಿಪರ್ಯಾಸವೆಂದರೆ ಈ ಅದ್ಭುತ ವಾಸ್ತುಶಿಲ್ಪವು ಜನರ ಅತಿಯಾದ ಕುತೂಹಲದಿಂದಾಗಿ ಹಾನಿಗೊಳಗಾಯಿತು. ವರ್ಷಗಳ ಕಾಲ ಪ್ರವಾಸಿಗರು ಸಂಗೀತದ ಸ್ವರಗಳನ್ನು ಕೇಳಲು ಮೆಟ್ಟಿಲುಗಳ ಮೇಲೆ ಓಡಾಡಿ ಕಲ್ಲುಗಳಿಂದ ಹೊಡೆದು ಹೊರಟಾಗಿ ವರ್ತಿಸಿದ್ದಾರೆ. ಇದರಿಂದಾಗಿ ಮೆಟ್ಟಿಲುಗಳಿಗೆ ಹಾನಿಯಾಗಿದೆ. ಇಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯು ಈ ಮೆಟ್ಟಿಲುಗಳ ಅಳಿದುಳಿದ ನಾದದ ಗುಣವನ್ನು ಸಂರಕ್ಷಿಸಲು ಅವುಗಳ ಸುತ್ತಲೂ ಕಬ್ಬಿಣದ ಗ್ರೀನ್ ಅಳವಡಿಸಿ ಶಾಶ್ವತವಾಗಿ ರಕ್ಷಿಸಿದೆ. ದಾರಸುರಂನ ಈ ಸಂಗೀತದ ಮೆಟ್ಟಿಲುಗಳು ಪ್ರಾಚೀನ ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ಬಗ್ಗೆ ನಮಗೆ ಒಂದು ಸ್ಫೂರ್ತಿದಾಯಕ ಪಾಠವನ್ನು ಕಲಿಸುತ್ತವೆ. ನಮ್ಮ ಪೂರ್ವಜರು ವಿಜ್ಞಾನ, ಕಲೆ ಮತ್ತು ಆಧ್ಯಾತ್ಮವನ್ನು ಪ್ರತ್ಯೇಕವಾಗಿ ನೋಡಲಿಲ್ಲ. ಅವೆಲ್ಲವೂ ಒಂದಕ್ಕೊಂದು ಆಸು ಒಕ್ಕಾಗಿದ್ದವು. ದೇವಾಲಯವು ಕೇವಲ ಪೂಜಾ ಸ್ಥಳವಾಗಿರಲಿಲ್ಲ, ಅದು ಅಕೌಸ್ಟಿಕ್ ಭೌತಶಾಸ್ತ್ರ, ಸಂಕೀರ್ಣ ಗಣಿತ, ದೃಷ್ಟಿಭ್ರಮೆಗಳು ಮತ್ತು ಖಗೋಳಶಾಸ್ತ್ರದ ಜೀವಂತ ವಿಶ್ವಕೋಶವಾಗಿತ್ತು. ಐರಾವತೇಶ್ವರವನ್ನು ನಿರ್ಮಿಸಿದ ಕುಶಲ ಕರ್ಮಿಗಳು ಕೇವಲ ಕಲ್ಲು ಕುಟಿಗರಾಗಿರಲಿಲ್ಲ, ಅವರು ಪ್ರಕೃತಿಯ ಆಳವಾದ ನಾದದ ಕಂಪನಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ದೈವತ್ವದೊಂದಿಗೆ ವಿಲೀನಗೊಳಿಸಿದ ಬಹುಮುಖಿ ಪ್ರತಿಭೆಗಳಾಗಿದ್ದರು. ನಮ್ಮ ಪರಂಪರೆಯ ಬಗ್ಗೆ ಕೇವಲ ವಾಟ್ಸಪ್ ಅಥವಾ ಫೇಸ್ಬುಕ್ನಲ್ಲಿ ಹೆಮ್ಮೆ ಪಡುವ ಮೊದಲು ನಾವು ಅದನ್ನು ನಿಜವಾಗಿಯೂ ಅನ್ವೇಷಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಪ್ರಜ್ಞಾಪೂರ್ವಕ ಪ್ರಯತ್ನವನ್ನು ಮಾಡಬೇಕು. ನಮ್ಮ ಪ್ರಾಚೀನ ದೇವಾಲಯಗಳು ಬಯಲು ವಿಶ್ವವಿದ್ಯಾಲಯಗಳಿದ್ದಂತೆ ಆಧುನಿಕ ವಿಜ್ಞಾನವು ಬೆರಗಾಗುವಂತಹ ಲೋಹಶಾಸ್ತ್ರ, ವಾಸ್ತುಶಿಲ್ಪ ಮತ್ತು ಶಬ್ದ ವಿಜ್ಞಾನದ ರಹಸ್ಯಗಳನ್ನು ಅವು ತಮ್ಮೊಳಗೆ ಬಚ್ಚಿಟ್ಟುಕೊಂಡಿವೆ. ನಾವು ಈ ಪವಿತ್ರ ಸ್ಥಳಗಳನ್ನು ಗೌರವದಿಂದ ಕಾಣಬೇಕು. ಕೇವಲ ಶಬ್ದ ಕೇಳಲು ಸಂಗೀತದ ಕಂಬಗಳಿಗೆ ಕಲ್ಲುಗಳಿಂದ ಒಡೆಯುವುದು ಅಥವಾ ಸಾವಿರಾರು ವರ್ಷಗಳ ಇತಿಹಾಸವಿರುವ ಗೋಡೆಗಳ ಮೇಲೆ ಹೆಸರು ಕೆತ್ತುವುದು, ಇಂತಹ ಕೃತ್ಯಗಳು ಜ್ಞಾನವನ್ನು ನಾಶ ಮಾಡುತ್ತವೆ. ಈ ದೇವಾಲಯಗಳನ್ನು, ವಾಸ್ತುಶಿಲ್ಪಗಳನ್ನು ಕೇವಲ ಗತಕಾಲದ ಸ್ಮಾರಕಗಳಾಗಿ ನೋಡದೆ ಭವಿಷ್ಯದ ಆಳವಾದ ಪಠ್ಯ ಪುಸ್ತಕಗಳಾಗಿ ನೋಡಿ ಸಂರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆದ್ದರಿಂದಲೇ ಕೇವಲ ಸಾಮಾನ್ಯ ಪ್ರವಾಸಿಗರಾಗಿರದೆ ಜ್ಞಾನದ ಅನ್ವೇಷಕರಾಗಿ ನಾವು ಈ ದೇವಾಲಯಗಳನ್ನು ನೋಡಿದಾಗ ಮಾತ್ರ ಕಲ್ಲಿನಲ್ಲಿ ತಮ್ಮ ಜ್ಞಾನವನ್ನು ಅಜರಾಮಜರಗೊಳಿಸಿದ ಆ ಪ್ರಾಚೀನ ಶಿಲ್ಪಿಗಳಿಗೆ ನಾವು ಸಲ್ಲಿಸುವ ನಿಜವಾದ ಗೌರವವಾಗುತ್ತದೆ. ಪ್ರಿಯ ಕೇಳುಗರೇ, ಕೇಳದಲ್ಲಷ್ಟೊತ್ತು ಕಲ್ಲಿನಲ್ಲಿ ಸಂಗೀತದ ಪ್ರತಿಧ್ವನಿ, ಚೋಳರ ವಾಸ್ತುಶಿಲ್ಪದ ವಿಸ್ಮಯ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೇ, ಇದುವರೆಗೂ ಕಲ್ಲಿನಲ್ಲಿ ಸಂಗೀತದ ಪ್ರತಿಧ್ವನಿ, ಚೋಳರ ವಾಸ್ತುಶಿಲ್ಪದ ವಿಸ್ಮಯ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಯಿತು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಇಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನ. ದೇಶದ ಜನತೆಗೆ ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಭಾರತವನ್ನು ಜಾಗತಿಕ ಬಾಹ್ಯಾಕಾಶ ಪ್ರತಿಭೆಗಳ ಪ್ರಮುಖ ತಾಣವನ್ನಾಗಿ ರೂಪಿಸಲು ಪ್ರಧಾನಿ ನರೇಂದ್ರ ಮೋದಿ ಕರೆ. ಆರೋಗ್ಯಕರ ಜೀವನ ಶೈಲಿಯ ಭಾಗವಾಗಿ ಸೈಕ್ಲಿಂಗ್ ಅಳವಡಿಸಿಕೊಳ್ಳಲು ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ ಕರೆ. ಅಮೆರಿಕದ ಆರ್ಥಿಕ ಅಭಿಯಾನಕ್ಕೆ ಬೆಂಬಲ ನೀಡುವ ನೆರೆ ರಾಷ್ಟ್ರಗಳಿಗೆ ಇರಾನ್ ಎಚ್ಚರಿಕೆ. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ಭಾರತ ನಡುವಿನ ಎರಡನೇ ಪಂದ್ಯ ಪ್ರಗತಿಯಲ್ಲಿ. ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್, ಇಂದು ಭಾರತ ಆಸ್ಟ್ರೇಲಿಯಾ ಸೆಣಸು. ವಾರ್ತೆಗಳ ವಿವರ. ಇಂದು ರಾಷ್ಟೀಯ ಬಾಹ್ಯಾಕಾಶ ದಿನ. 2023ರಲ್ಲಿ ಚಂದ್ರಯಾನ 3 ಮಿಷನ್ನ ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ರೋವರ್ ಚಂದ್ರನ ದಕ್ಷಿಣ ಧ್ರುವದ ಸಮೀಪ ಯಶಸ್ವಿಯಾಗಿ ಸಾಫ್ಟ್ ಲ್ಯಾಂಡಿಂಗ್ ನಡೆಸಿದ ಐತಿಹಾಸಿಕ ಸಾಧನೆಯ ನೆನಪಿಗಾಗಿ ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 23ರಂದು ರಾಷ್ಟೀಯ ಬಾಹ್ಯಾಕಾಶ ದಿನವನ್ನು ಆಚರಿಸಲಾಗುತ್ತದೆ. ಚಂದ್ರಯಾನ 3 ಮಿಷನ್ 2023ರ ಆಗಸ್ಟ್ 23ರಂದು ಚಂದ್ರನ ಮೇಲ್ಮೈಯಲ್ಲಿ ವಿಕ್ರಮ್ ಲ್ಯಾಂಡರ್ನ ಸುರಕ್ಷಿತ ಮತ್ತು ಮೃದುವಾದ ಇಳಿಯುವಿಕೆಯನ್ನು ಯಶಸ್ವಿಯಾಗಿ ಪೂರೈಸಿತು. ಇದರೊಂದಿಗೆ ಚಂದ್ರನ ಮೇಲೆ ಇಳಿದ 4ನೇ ದೇಶವಾಗಿ ಮತ್ತು ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಸಮೀಪ ಇಳಿದ ಮೊದಲ ದೇಶವಾಗಿ ಭಾರತ ಹೊರಹೊಮ್ಮಿತು. ಲ್ಯಾಂಡಿಂಗ್ ನಡೆದ ಸ್ಥಳಕ್ಕೆ ಶಿವಶಕ್ತಿ ಪಾಯಿಂಟ್ ಎಂದು ಹೆಸರಿಸಲಾಯಿತು. ರಾಷ್ಟೀಯ ಬಾಹ್ಯಾಕಾಶ ದಿನದ ಅಂಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಬಾಹ್ಯಾಕಾಶ ಅನ್ವೇಷಣೆಯಲ್ಲಿ ಭಾರತದ ಗಮನಾರ್ಹ ಸಾಧನೆಗಳು, ದೇಶದ ವೈಜ್ಞಾನಿಕ ಶ್ರೇಷ್ಠತೆ, ನವೋದ್ಯಮದ ಮನೋಭಾವ ಹಾಗೂ ಜ್ಞಾನದ ಗಡಿಗಳನ್ನು ವಿಸ್ತರಿಸುವ ದೃಢ ಸಂಕಲ್ಪಕ್ಕೆ ಸಾಕ್ಷಿಯಾಗಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು

0: ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡು ಹೊಸ ಜಾಗತಿಕ ವ್ಯವಸ್ಥೆಯಲ್ಲಿ ಭಾರತ ತನ್ನ ಬಾಹ್ಯಾಕಾಶ ಕ್ಷೇತ್ರವನ್ನು ನಿರಂತರವಾಗಿ ವಿಸ್ತರಿಸುತ್ತಿದೆ ಎಂದು ಹೇಳಿದ್ದಾರೆ. ಇಂದು ಜೆನ್ ಜೆಡ್ ಪೀಳಿಗೆಯ ಎಂಜಿನಿಯರ್ಗಳು, ವಿನ್ಯಾಸಕರು, ಕೋಡರ್ಗಳು ಹಾಗೂ ವಿಜ್ಞಾನಿಗಳು ಹೊಸ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಭಾರತದ ಬಾಹ್ಯಾಕಾಶ ಕ್ಷೇತ್ರವು ಜಾಗತಿಕ ಹೂಡಿಕೆದಾರರನ್ನು ಆಕರ್ಷಿಸುವ ಕೇಂದ್ರವಾಗಿ ರೂಪುಗೊಳ್ಳುತ್ತಿದೆ. 2047 ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟವನ್ನಾಗಿ ಮಾಡುವ ಸಂಕಲ್ಪವನ್ನು ದೇಶ ಹೊಂದಿದ್ದು, ಈ ಗುರಿ ಸಾಧಿಸುವಲ್ಲಿ ಬಾಹ್ಯಾಕಾಶ ಕ್ಷೇತ್ರವು ನಿರ್ಣಾಯಕ ಪಾತ್ರ ವಹಿಸಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರಗತಿಪರ ದೂರದೃಷ್ಟಿಯ ಬೆಂಬಲದೊಂದಿಗೆ ಭಾರತೀಯ ವಿಜ್ಞಾನಿಗಳು ಸಾಧಿಸಿರುವ ಈ ಯಶಸ್ಸು ಮುಂದಿನ ಪೀಳಿಗೆಗಳಿಗೆ ನಿರಂತರವಾಗಿ ಸ್ಫೂರ್ತಿ ನೀಡುತ್ತಿದೆ ಎಂದು ಪರಮಾಣು, ಇಂಧನ ಮತ್ತು ಬಾಹ್ಯಾಕಾಶ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಬಾಹ್ಯಾಕಾಶ ಕ್ಷೇತ್ರದ ನವೋದ್ಯಮಗಳು ಸರ್ಕಾರದ ಮೇಲೆ ವಿಶ್ವಾಸ ವ್ಯಕ್ತಪಡಿಸಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಬಾಹ್ಯಾಕಾಶ ಕ್ಷೇತ್ರದ ನವೋದ್ಯಮಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿದ ಅವರು, ತಮ್ಮ ಪ್ರಯತ್ನಗಳಲ್ಲಿ ನಿರಂತರತೆಯನ್ನು ಕಾಯ್ದುಕೊಂಡು ವಿಶ್ವದಾದ್ಯಂತದ ಪ್ರತಿಭೆಗಳನ್ನು ಆಕರ್ಷಿಸುವ ಸಾಮರ್ಥ್ಯವುಳ್ಳ ಸದೃಢ ಬಾಹ್ಯಾಕಾಶ ಕ್ಷೇತ್ರದ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವಂತೆ ಕರೆ ನೀಡಿದ್ದಾರೆ. ವಿಶ್ವದ ವಿವಿಧ ಭಾಗಗಳ ಜನರು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ತಮ್ಮ ವೃತ್ತಿ ಜೀವನ ಹಾಗೂ ಭವಿಷ್ಯ ರೂಪಿಸಿಕೊಳ್ಳಲು ಭಾರತವನ್ನು ಆದ್ಯತೆಯ ತಾಣವಾಗಿ ಪರಿಗಣಿಸುವಂತಹ ಅನುಕೂಲಕರ ವಾತಾವರಣವನ್ನು ದೇಶದಲ್ಲಿ ಸೃಷ್ಟಿಸಬೇಕು ಎಂದು ಪ್ರಧಾನಿ ಹೇಳಿದರು.
1: ದುನಿಯಾ ಭಾರತೀಯ ಸ್ಟಾರ್ಟ್ಅಪ್ ಖೋಜತೆ ಹೋಗಿ ಕೌನ್ ಹೈ ಇಸ್ಮೇ ಜಬ್ ಬ್ರೇಕ್ ಥ್ರೂ ಹೋತಾ ಹೈ ತೋ ತುರಂತ ಲೋಗೋ ಕಾ ಧ್ಯಾನ್ ಜಾತಾ ಹೈ ಬಹುತ್ ಲೋಗೋ ಕೋ ಹಮೇ ಜೋಡ್ನಾ ಹೈ ಹಮೇ ಐಸಾ ಏಕ್ ಔರಾ ಖಡಾ ಕರ್ ದೇನಾ ಚಾಹಿಯೇ ಕಿ ಇಸ್ ಫೀಲ್ಡ್ ಮೇ ದುನಿಯಾ ಭರ್ ಕೇ ಲೋಗೋ ಕೋ ಜಿಂದಗಿ ಬನಾನಿ ಹೈ ಹಿಂದುಸ್ತಾನ್ ಜಾಓ ಭಾರತ ಕೋಯ್ ಸ್ಟಾರ್ಟ್ಅಪ್ ಸೇ ಜುಡ್ ಜಾಓ ಭಾರತ ಕೋಯ್ ಸ್ಪೇಸ್ ಏಜೆನ್ಸಿ ಸೇ ಜುಡ್ ಜಾಓ ಮೈ ಪಕ್ಕಾ ಮಾನ್ತಾ ಹೂಂ ಜೀ ಪೂರಾ ಟ್ಯಾಲೆಂಟ್ ಪೂಲ್ ಜೋ ಹೈ ಏಕ್ ಮ್ಯಾಗ್ನೆಟ್ ಕಿ ತರಹ ಆಪ್ಕೆ ಕಾರಣ ಹಮ್ ಖೀಚ್ ಸಕ್ತೆ ಹೈ ಔರ್ ವೋ ಹಮಾರಿ ಏಕ್ ಬಹುತ್ ಬಡಿ ತಾಕತ್ ಬನ್ ಸಕ್ತಾ ಹೈ.
0: ಸಂವಾದದ ವೇಳೆ ಭಾರತದ ಮೊದಲ ಬಾಹ್ಯಾಕಾಶ ತಂತ್ರಜ್ಞಾನ ಕ್ಷೇತ್ರದ ಯುನಿಕಾರ್ನ್ ಸಂಸ್ಥೆ ಸ್ಕೈರೂಟ್ ಏರೋಸ್ಪೇಸ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪವನ್ ಕುಮಾರ್ ಚಂದನಾ ಅವರು ಬಾಹ್ಯಾಕಾಶ ಕ್ಷೇತ್ರವನ್ನು ಮುಕ್ತಗೊಳಿಸಿದ್ದಕ್ಕಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆರೋಗ್ಯಕರ ಜೀವನ ಶೈಲಿಯ ಭಾಗವಾಗಿ ಸೈಕ್ಲಿಂಗ್ ಅನ್ನು ನಿಯಮಿತವಾಗಿ ಅಳವಡಿಸಿಕೊಳ್ಳುವಂತೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕರೆ ನೀಡಿದ್ದಾರೆ. ವಿಶಾಖಪಟ್ಟಣದಲ್ಲಿ ಇಂದು ನಡೆದ ಬ್ರಿಕ್ಸ್ ಸ್ನೇಹ ಸೈಕ್ಲಿಂಗ್ ಕಾರ್ಯಕ್ರಮದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸೈಕ್ಲಿಂಗ್ ದೈಹಿಕ ಕ್ಷಮತೆ ಹಾಗೂ ಪರಿಸರಕ್ಕೆ ಪ್ರಯೋಜನಕಾರಿಯಾಗಿದೆ, ಸೈಕ್ಲಿಂಗ್ ಫಿಟ್ ಇಂಡಿಯಾ ಚಳವಳಿಯ ಅವಿಭಾಜ್ಯ ಅಂಗವಾಗಿದೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಡೇ ಆನ್ ಸೈಕಲ್ ಉಪಕ್ರಮವು ಜನರು ಸೈಕ್ಲಿಂಗ್ ಅನ್ನು ಅಳವಡಿಸಿಕೊಳ್ಳುವಂತೆ ಉತ್ತೇಜಿಸುವ ಹಾಗೂ ದೈಹಿಕ ಕ್ಷಮತೆಯ ಸಂಸ್ಕೃತಿಯನ್ನು ಬೆಳೆಸುವ ಉದ್ದೇಶ ಹೊಂದಿದೆ ಎಂದು ಅವರು ಹೇಳಿದರು. ಅಮೆರಿಕವು ಇರಾನ್ ವಿರುದ್ಧ ನಡೆಸುತ್ತಿರುವ ಆರ್ಥಿಕ ಅಭಿಯಾನಕ್ಕೆ ಬೆಂಬಲ ನೀಡುವ ನೆರೆ ರಾಷ್ಟಗಳನ್ನು ಶತ್ರುಗಳೆಂದು ಪರಿಗಣಿಸಬೇಕಾಗುತ್ತದೆ ಎಂದು ಇರಾನ್ನ ರಾಷ್ಟೀಯ ಭದ್ರತಾ ಮಂಡಳಿಯ ಸರ್ವೋಚ್ಚ ಕಾರ್ಯದರ್ಶಿ ಮೊಹ್ಸೆನ್ ರೆಜಾಯ್ ಎಚ್ಚರಿಸಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿರುವ ರೆಜಾಯ್, ಇರಾನ್ ಸಂಘರ್ಷವನ್ನು ಉಲ್ಬಣಗೊಳಿಸಲು ಬಯಸುವುದಿಲ್ಲ, ಆದರೆ ನೆರೆ ರಾಷ್ಟಗಳು ಅಮೆರಿಕದ ಆರ್ಥಿಕ ಒತ್ತಡದ ಕ್ರಮಗಳಿಗೆ ಬೆಂಬಲ ನೀಡಿದರೆ ಇರಾನ್ ಪ್ರತಿಕ್ರಿಯಿಸಲಿದೆ ಎಂದು ಹೇಳಿದ್ದಾರೆ. ಪ್ರಾದೇಶಿಕ ರಾಷ್ಟಗಳು ಅಮೆರಿಕದ ಆರ್ಥಿಕ ಅಭಿಯಾನಕ್ಕೆ ಕೈಜೋಡಿಸಿದರೆ ಪರ್ಷಿಯನ್ ಕೊಲ್ಲಿ ಮತ್ತು ಹಾರ್ಮುಜ್ ಜಲಸಂಧಿಯಿಂದ ತೈಲ ರಫ್ತನ್ನು ತಡೆಯುವ ಸಾಧ್ಯತೆಯೂ ಇರಾನ್ಗೆ ಇದೆ ಎಂದು ಅವರು ಎಚ್ಚರಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ತಾವು ಘೋಷಿಸಿರುವ ಕ್ರಮಗಳನ್ನು ಆರ್ಥಿಕ ಡಿಡೇ ಅಭಿಯಾನ ಎಂದು ಬಣ್ಣಿಸಿದ ಬೆನ್ನಲ್ಲೇ ರೆಜಾಯ್ ಈ ಹೇಳಿಕೆ ನೀಡಿದ್ದಾರೆ. ಯಾವುದೇ ದೇಶದ ವಿರುದ್ಧ ಕೈಗೊಂಡಿರುವ ಅತ್ಯಂತ ತೀವ್ರವಾದ ಆರ್ಥಿಕ ಕಾರ್ಯಾಚರಣೆ ಇದಾಗಿದೆ ಎಂದು ಟ್ರಂಪ್ ಹೇಳಿದ್ದು, ಇರಾನ್ ಅನ್ನು ಪ್ರತ್ಯೇಕಿಸುವ ಪ್ರಯತ್ನಕ್ಕೆ ಅಮೆರಿಕದ ಮಿತ್ರ ರಾಷ್ಟಗಳು ಕೈಜೋಡಿಸುವಂತೆ ಕರೆ ನೀಡಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಮತ್ತಷ್ಟು ತೀವ್ರಗೊಂಡಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವ್ಯೂಹಾತ್ಮಕವಾಗಿ ಮಹತ್ವದ್ದಾಗಿರುವ ಹಾರ್ಮುಜ್ ಜಲಸಂಧಿಯನ್ನು ಹೊಸ ಅಮೆರಿಕದ ಪ್ರದೇಶ ಎಂದು ಬಿಂಬಿಸುವ ಚಿತ್ರವನ್ನು ಮತ್ತೊಮ್ಮೆ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ. ಈ ತಿಂಗಳ 18ರಂದು ಕೂಡ ಇದೇ

ಕ್ಷೇತ್ರವನ್ನು ಟ್ರಂಪ್ ಹಂಚಿಕೊಂಡಿದ್ದರು. ಇದಕ್ಕೂ ಮೊದಲು ಜಲಮಾರ್ಗದ ಮೇಲೆ ಅಧಿಕಾರ ವ್ಯಾಪ್ತಿಯನ್ನು ಘೋಷಿಸುವ ಸಾಧ್ಯತೆಯ ಬಗ್ಗೆಯೂ ಅವರು ಪ್ರಸ್ತಾಪಿಸಿದ್ದರು. ಅಮೆರಿಕ ತನ್ನ ನಿಲುವನ್ನು ಬದಲಿಸದ ಹೊರತು ಮಹತ್ವದ ಸಮುದ್ರ ಮಾರ್ಗವಾದ ಹಾರ್ಮುಜ್ ಜಲಸಂಧಿ ಮುಚ್ಚಿಯೇ ಇರುತ್ತದೆ ಎಂದು ಇರಾನ್ ಪುನರುಚ್ಚರಿಸಿದೆ. ಅಮೆರಿಕದ ಪ್ರಾದೇಶಿಕ ಹಕ್ಕು ಪ್ರತಿಪಾದನೆಯನ್ನು ತಿರಸ್ಕರಿಸಿರುವ ಇರಾನ್ನ ಸರ್ವೋಚ್ಚ ರಾಷ್ಟೀಯ ಭದ್ರತಾ ಮಂಡಳಿಯ ಕಾರ್ಯದರ್ಶಿ ಮೊಹ್ಸೆನ್ ರಿಜೈ ಅಮೆರಿಕ ಅಧ್ಯಕ್ಷರ ಹೇಳಿಕೆಗಳನ್ನು ತೀವ್ರವಾಗಿ ಟೀಕಿಸಿದ್ದಾರೆ. ಎಫ್ಐಎಚ್ ಹಾಕಿ ವಿಶ್ವಕಪ್ನ ಪೂಲ್ ಇ ಹಂತದಲ್ಲಿ ಇಂದು ಭಾರತೀಯ ಮಹಿಳಾ ತಂಡ ಆಸ್ಟ್ರೇಲಿಯಾ ತಂಡವನ್ನು ಎದುರಿಸಲಿದೆ. ಸೆಮಿಫೈನಲ್ ಸ್ಥಾನ ಪಡೆಯುವ ಸ್ಪರ್ಧೆಯಲ್ಲಿ ಉಳಿಯಬೇಕಾದರೆ ಭಾರತ ಈ ಪಂದ್ಯದಲ್ಲಿ ಗೆಲುವು ಸಾಧಿಸಬೇಕಾಗಿದೆ. ಪಂದ್ಯ ರಾತ್ರಿ 10:30 ಆರಂಭವಾಗಲಿದೆ. ಭಾರತದ ಸೆಮಿಫೈನಲ್ ಪ್ರವೇಶವು ಇದಕ್ಕೂ ಮುನ್ನ ನಡೆಯಲಿರುವ ಚೀನಾ ಮತ್ತು ನೆದರ್ಲ್ಯಾಂಡ್ಸ್ ನಡುವಿನ ಪಂದ್ಯದ ಫಲಿತಾಂಶವನ್ನು ಅವಲಂಬಿಸಿದೆ. ಈ ಪಂದ್ಯದಲ್ಲಿ ಚೀನಾದ ಸೋಲು ಭಾರತಕ್ಕೆ ಅಗತ್ಯವಾಗಿದೆ. ಒಂದು ವೇಳೆ ಚೀನಾ ಗೆದ್ದರೆ ಆಸ್ಟ್ರೇಲಿಯಾ ವಿರುದ್ಧ ಭಾರತ ಗೆದ್ದರೂ ಸೆಮಿಫೈನಲ್ ಪ್ರವೇಶದ ಅವಕಾಶ ಕಳೆದುಕೊಳ್ಳಲಿದೆ. ನೆದರ್ಲ್ಯಾಂಡ್ಸ್ ಈಗಾಗಲೇ 6 ಅಂಕಗಳೊಂದಿಗೆ ಸೆಮಿಫೈನಲ್ಗೆ ಅರ್ಹತೆ ಪಡೆದಿದೆ. ಚೀನಾ 2 ಅಂಕಗಳನ್ನು ಹೊಂದಿದ್ದರೆ ಭಾರತ ಮತ್ತು ಆಸ್ಟ್ರೇಲಿಯಾ ತಲಾ 1 ಅಂಕ ಹೊಂದಿವೆ. ಹೀಗಾಗಿ ಸೆಮಿಫೈನಲ್ ಪ್ರವೇಶದ ಸ್ಪರ್ಧೆಯಲ್ಲಿರುವ ಉಳಿದ 3 ತಂಡಗಳಿಗೂ ಇಂದಿನ ಪಂದ್ಯಗಳು ನಿರ್ಣಾಯಕವಾಗಿವೆ. ಶ್ರೀಲಂಕಾ ಹಾಗೂ ಭಾರತ ತಂಡಗಳ ನಡುವಿನ 2ನೇ ಟೆಸ್ಟ್ ಕ್ರಿಕೆಟ್ ಪಂದ್ಯ ಕೊಲಂಬೋದಲ್ಲಿ ನಡೆಯುತ್ತಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿಯಂತೆ 32 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 110 ರನ್ ಮಾಡಿ ಆಡುತ್ತಿತ್ತು. 2 ಪಂದ್ಯಗಳ ಈ ಸರಣಿಯ ಮೊದಲ ಪಂದ್ಯದಲ್ಲಿ ಶುಭಮನ್ ಗಿಲ್ ನಾಯಕತ್ವದ ಭಾರತ ತಂಡ 165 ರನ್ಗಳಿಂದ ಜಯ ಸಾಧಿಸಿತ್ತು. 2ನೇ ಪಂದ್ಯದಲ್ಲಿ ಗೆದ್ದು ಸರಣಿ ಕ್ಲೀನ್ ಸ್ವೀಪ್ ಮಾಡುವ ಗುರಿಯೊಂದಿಗೆ ತಂಡ ಇಂದು ಕಣಕ್ಕೆ ಇಳಿದಿದೆ. ಜಪಾನ್ನ ಟೋಕಿಯೋದ ಈಶಾನ್ಯ ಭಾಗದಲ್ಲಿರುವ ಇಬರಾಕಿ ಪ್ರಾಂತ್ಯದಲ್ಲಿ ಇಂದು ಸಂಭವಿಸಿದ 5.9 ತೀವ್ರತೆಯ ಭೂಕಂಪದಲ್ಲಿ ಕನಿಷ್ಠ 37 ಮಂದಿ ಗಾಯಗೊಂಡಿದ್ದಾರೆ. ಭೂಕಂಪದ ಪರಿಣಾಮ ಕೆಲವು ಪ್ರದೇಶಗಳಲ್ಲಿ ನೀರಿನ ಕೊಳವೆಗಳು ಒಡೆದು ಹೋಗಿದ್ದು ಸಾರಿಗೆ ಸೇವೆಗಳಿಗೂ ವ್ಯತ್ಯಯ ಉಂಟಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ರಾಷ್ಟೀಯ ಬಾಹ್ಯಾಕಾಶ ದಿನ. ದೇಶದ ಜನತೆಗೆ ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಭಾರತವನ್ನು ಜಾಗತಿಕ ಬಾಹ್ಯಾಕಾಶ ಪ್ರತಿಭೆಗಳ ಪ್ರಮುಖ ತಾಣವನ್ನಾಗಿ ರೂಪಿಸಲು ಪ್ರಧಾನಿ ನರೇಂದ್ರ ಮೋದಿ ಕರೆ. ಆರೋಗ್ಯಕರ ಜೀವನ ಶೈಲಿಯ ಭಾಗವಾಗಿ ಸೈಕ್ಲಿಂಗ್ ಅಳವಡಿಸಿಕೊಳ್ಳಲು ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ ಕರೆ. ಅಮೆರಿಕದ ಆರ್ಥಿಕ ಅಭಿಯಾನಕ್ಕೆ ಬೆಂಬಲ ನೀಡುವ ನೆರೆ ರಾಷ್ಟಗಳಿಗೆ ಇರಾನ್ ಎಚ್ಚರಿಕೆ. ಟೆಸ್ಟ್ ಕ್ರಿಕೆಟ್ ಶ್ರೀಲಂಕಾ ಭಾರತ ನಡುವಿನ 2ನೇ ಪಂದ್ಯ ಪ್ರಗತಿಯಲ್ಲಿ. ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್ ಇಂದು ಭಾರತ ಆಸ್ಟ್ರೇಲಿಯಾ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ. ಸರಗೂರಿನ ಎಸ್ವಿವೈಎಂನ ಸಿಬ್ಬಂದಿಯವರಾದ ಶ್ರೀಯುತ ನಂಜುಟ್ಟಾರ್ ಅವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

ಕೇಳುಗರೆ, ಇದುವರೆಗೂ ಸರಗೂರಿನ ಎಸ್ವಿವೈಎಂನ ಸಿಬ್ಬಂದಿಯವರಾದ ಶ್ರೀಯುತ ನಂಜುಂಡರವರು ಹಾಡಿರುವ ಹಾಡುಗಳು ಹಾಡೋಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, SMS, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ. ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ ಇಮೇಲ್

0: ಬ್ಲಾಕ್ ಮಾಡಿ ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
1: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
2: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
0: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟ್ ಅನ್ನು ಪರಿಶೀಲಿಸಬೇಕು. ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು. ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು. ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು. ಯಾವುದೇ ಫೀಸ್ ಪಾವತಿಸಬಾರದು. ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು. 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು. cybercrime.gov.in ದೂರು ದಾಖಲಿಸಬೇಕು. ಎಲ್ಲ ಚಾಟ್, ಇಮೇಲ್, ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
3: ಇದಕ್ಕೆ ಒಂದು ನೈಜ ಉದಾಹರಣೆ, ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು, 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು, ಕೊನೆಗೆ ಒಟ್ಟು 50,000 ರು ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ, ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ. ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

0: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಮಹಿಳೆ ಕಾರ್ಯಕ್ರಮ. ಎಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಉಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆಯುತ್ತಿರುವ ಅನುಭವ ಹಂಚಿಕೆಯ ಕುರಿತು ಕುಮಾರಿ ಪ್ರೀತಿ, ಶ್ರೀಮತಿ ಸುಧಾರಾಣಿ, ಕುಮಾರಿ ಪಾವನ, ಕುಮಾರಿ ಮೋಹನ ಪ್ರಿಯ, ಶ್ವೇತಾ ಹಾಗೂ ಐಶ್ವರ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇ

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ತಪ್ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ, ಸ್ವಾವಲಂಬನೆ ಜೀವನ ನಡೆಸುತ್ತಾ, ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅದೇ ನಿಟ್ಟಿನಲ್ಲಿ ಎಚ್ಚಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಗ್ರಾಮೀಣ ಮತ್ತು ಸ್ಥಳೀಯ ಜನರಿಗೆ ಅನುಕೂಲವಾಗುವಂತೆ ಹಲವಾರು ರೀತಿಯ ಕೌಶಲ್ಯಾಧಾರಿತ ತರಬೇತಿಗಳನ್ನು ಕೊಡುತ್ತಾ ಯುವಕ ಯುವತಿಯರು ಹಾಗೂ ಮಹಿಳೆಯರಿಗೆ ಸ್ವಉದ್ಯೋಗ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ನಿಟ್ಟಿನಲ್ಲಿ ಎಲೆಕ್ಟ್ರಿಕ್ ತರಬೇತಿ, ಕಂಪ್ಯೂಟರ್ ತರಬೇತಿ, ಟೈಲರಿಂಗ್ ತರಬೇತಿ, ಬ್ಯೂಟಿಷಿಯನ್, ಅಣಬೆ ಬೇಸಾಯ, ಸ್ಪೋಕನ್ ಇಂಗ್ಲಿಷ್, ಕುರಿ ಸಾಕಾಣಿಕೆ, ಹೈನುಗಾರಿಕೆ, ರೇಷ್ಮೆ ಹುಳು ಸಾಕಾಣಿಕೆ, ಇನ್ನು ಹಲವು ರೀತಿಯ ತರಬೇತಿಗಳನ್ನು ಪಡೆದು ಸ್ವಉದ್ಯೋಗದಲ್ಲಿ ಯಶಸ್ಸನ್ನು ಕಂಡಿರುವ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಬಹುದು.

0: ನಮಸ್ತೆ. ನಿಮಗೆ ಒಂದು ಪರಿಚಯ ಮಾಡ್ಕೊಳ್ಳಿ ಮೇಡಮ್.
1: ನನ್ನ ಹೆಸರು ಪ್ರೀತಿ ಅಂತ, ಊರು ಸಿಬಿಟಿ ಕಲಾನಿ, ತಂದೆ ಹೆಸರು ಪುಣ್ಯಸ್ವಾಮಿ, ತಾಯಿ ಹೆಸರು ಶಿವರಾಮಿ.
0: ಕುಟುಂಬದಲ್ಲಿ ಯಾರ್ಯಾರಿದ್ದೀರಿ?
1: ತಮ್ಮ ಅವನೇ ಅಕ್ಕ ಅವರ, ಅಕ್ಕನ ಮದುವೆಯಾಗಿ ದರ್ಗದಲ್ಲಿ, ಎರಡನೇ ಪಾಪು, ತಮ್ಮನಿಗೂ ಮದುವೆ ಆಗಿಲ್ಲ, ಮನೇಲಿದ್ದಾನೆ.
0: ಏನು ಶಿಕ್ಷಣ ಪಡ್ಕೊಂಡಿದ್ದೀನಿ?
1: SSLC.
0: SSLC ಓದಿದ ನಂತರ ಮನೇಲೇ ಇದ್ರೆ?
1: ಮನೇಲೇ ಇದ್ದೀವಿ ಸರ್.
0: ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡ್ಕೋಬೇಕು ಅಂತ ಯಾಕೆ ಅನ್ನಿಸ್ತಾ
1: ಮ್ಯಾಮ್? ನನಗೆ ಮೊದಲಿಂದನೂ ಇಷ್ಟ ಟೈಲರಿಂಗ್ ಕ್ಲಾಸ್ ಮಾಡಬೇಕು ಅಂತ.
0: ಮನೇಲಿರೋ ಮೊದಲು
1: ಯಾವ್ದೊಂದು ಕೆಲಸ ಮಾಡೋಣ ಅಂತ, ಅಮ್ಮನಿಗೆ ಎಲ್ಲ ಹೆಲ್ಪ್ ಆಗುತ್ತೆ ಅಂತ, ತಂದೆ ಇಲ್ಲ ಅದಕ್ಕೆ ಅಮ್ಮನಿಗೆ ಹೆಲ್ಪ್ ಆಗುತ್ತೆ ಅಂತ ಮಾಡ್ತೀನಿ.
0: ಈಗ ತರಬೇತಿ ಎಲ್ಲ ಹೆಂಗೆ ನಡೀತಾ ಇದೆ?
1: ಚೆನ್ನಾಗಿ ನಡೀತಿದೆ ಮ್ಯಾಮ್, ಚೆನ್ನಾಗಿ
0: ತರಬೇತಿ ಸಿಗ್ತಾ ಇದೆ ಅಂತ
1: ಮ್ಯಾಮ್. ನನಗೆ ಅವ್ರು ಇಲ್ಲಿ ಬಂದ್ಬಿಟ್ಟು ಹೋಗಿರೋರು ಹೇಳಿದ್ರು, ಫ್ರೆಂಡಿಂದ ಗೊತ್ತಾಗಿದೆ.
0: ತರಬೇತಿ ಪಡ್ಕೊಂಡು ಮೂರು ತಿಂಗಳಾಯ್ತು ತರಬೇತಿ ಬಂದಿವು?
1: ಇಲ್ಲ, ಎರಡು ತಿಂಗಳಾಯ್ತು.
0: ಎರಡು ತಿಂಗಳು.
1: ಡ್ರೆಸ್ಸು, ಲಂಗ, ಮತ್ತು ಲಾಂಗ್ ಟಾಪ್, ಪಟ್ಟೆಳ ಪ್ಯಾಂಟ್, ನೆರಿಗೆ ಪ್ಯಾಂಟ್, ಲ್ಯಾಸಾ ಪ್ಯಾಂಟ್ ಎಲ್ಲ ಕಲ್ತಿದ್ದೀನಿ.
0: ಇನ್ನು
1: ಬ್ಲೌಸ್ ಮ್ಯಾಮ್ ಇನ್ನೇನು ಕೊಡ್ತಾರೆ? ಹೌದು ಮ್ಯಾಮ್.
0: ಉತ್ತಮ ಫ್ಯಾಷನ್ ಡಿಸೈನರ್ ಆಗಿ ಹೊರಹೊಮ್ಮುತ್ತೀರಾ?
1: ಹೌದು ಮ್ಯಾಮ್. ಅನಿಸಿದೆ ಮ್ಯಾಮ್.
0: ಸೊ ಈ ಮೂರು ತಿಂಗಳ ತರಬೇತಿ ಮುಗಿದ ನಂತರ ನಿಮ್ಮ ಗುರಿ ಉದ್ದೇಶ ತಿಳಿಸೋದಾದ್ರೆ?
1: ಮ್ಯಾಮ್, ನಂದು ಗುರಿ ಅಂದರೆ ಎಲ್ಲ ಕಲ್ತಿರೋನ್ನ ಮನೆಯಲ್ಲಿದ್ದು ಇಲ್ಲ ನಂದು ಅಂಗಡಿ ಏನಾರು ಹಾಕಿ ಮಾಡೋಣ ಅಂತ ಇದ್ದೀನಿ.
0: ಇದಕ್ಕೆಲ್ಲ ಕುಟುಂಬದ ಸಹಕಾರ
1: ಐತೆ ಮ್ಯಾಮ್, ಮನೆಯೆಲ್ಲ ಕೇಳ್ಕೊಂಡೇ ಬಂದಿರೋದು ನಾನು.
0: ಕೆಂಚನಹಳ್ಳಿ ಅಷ್ಟೇ ಸೀಮಿತ ಆಗಿರುತ್ತಾನೆ ವಿ ಆರ್ ಎಲ್ ಸಿ ಸೆಂಟರು. ಹುಣಸೂರು ತನಕ ಬಂದು ಇಲ್ಲೊಂದು ವಿ ಆರ್ ಎಲ್ ಸಿ ಸೆಂಟರ್ದು ಕೇಂದ್ರವನ್ನು ಆರಂಭ ಮಾಡಿ ಈ ರೀತಿ ನಾನಾ ರೀತಿಯಲ್ಲಿ ಯುವಕ ಯುವತಿಯರು ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಕೊಡ್ತಾ ಇರುವಂಥದ್ದು. ಎಷ್ಟು ಅನುಕೂಲ ಆಗ್ತಾ ಇದೆ ಸ್ಥಳೀಯ ಮಹಿಳೆಯರಿಗೆ?
1: ನಮಗೆ ತುಂಬ ಹೆಲ್ಪ್ ಆಗಿದೆ. ಕಷ್ಟಕ್ಕೆ ಏನಾದ್ರು ತಗೋಬೇಕು ಅಂದರೂ ಹೆಲ್ಪ್ ಆಗುತ್ತೆ.
0: ಭಾಳ ಸಂತೋಷ ಮ್ಯಾಮ್ ಇಷ್ಟು ಹೊತ್ತು ನಮ್ಮ ಜೊತೆ ಫ್ಯಾಷನ್ ಡಿಸೈನಿಂಗ್ ಅನುಭವನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು.
0: ನಮಸ್ತೆ. ಕುಟುಂಬದಲ್ಲಿ ಯಾರ್ಯಾರಿದ್ದೀರಿ ಮ್ಯಾಮ್?
2: ನಾನು, ನಮ್ಮ ಹಸ್ಬೆಂಡ್, ಅತ್ತೆ, ಮಕ್ಕಳು.
0: ಏನು ಶಿಕ್ಷಣ ಪಡ್ಕೊಂಡಿದ್ದೀರಿ ನೀವು?
2: ನಂದು PUC ಆಗಿದೆ.
0: PUC ಆಗಿದೆ.

0: ನಂತರದಲ್ಲಿ
1: ತದನಂತರದಲ್ಲಿ ಮದುವೆ ಆಯಿತು. ಮನೆಯಲ್ಲಿ
0: ಹುಣಸೂರಿನಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಕೊಡ್ತಾ ಇದ್ದಾರೆ ವಿ ಆರ್ ಎಸ್ ಸೆಂಟರ್ ಅಂತ, ಹೇಗೆ ಗೊತ್ತಾಯಿತು ಮೇಡಮ್?
1: ಮ್ಯಾಮ್ ಗೀತಾ ಮ್ಯಾಮ್ ಮನೆ ಹತ್ರ ವಿಸಿಟ್ ಮಾಡಿದ್ರು, ಅದರಿಂದ ಗೊತ್ತಾಯಿತು. ನನ್ನ ಮಕ್ಕಳು ಟ್ಯೂಷನ್ ಬಿಟ್ಬಿಟ್ಟು ಮನೆ ಹತ್ರ ಬಂದೆ, ಈ ಥರ ಇದೆ ಬಂದು ಸೇರ್ಕೋತೀರಾ ಅಂತ ಹೇಳಿದ್ರು. ನನಗೆ ಇಂಟ್ರೆಸ್ಟ್ ಬಂತು, ಬಂದು ಸೇರಿಕೊಂಡೆ, ಜಾಯ್ನ್ ಆಯಿತು. ಮ್ಯಾಮ್
0: ಬಂದು ಜಾಯ್ನ್ ಆಗಿ ಎಷ್ಟು ದಿನ ಆಯಿತು?
1: 2 ಮಂತ್ಸ್ ಆಯಿತು.
0: ಟೂ ಮಂತ್ಸಲ್ಲಿ ಏನೇನೆಲ್ಲ ಕಲ್ತಿದ್ದೀರಿ?
1: ಡ್ರೆಸ್ ಸ್ಟಿಚ್ ಮಾಡೋದು ಕಲ್ತಿದ್ದೀನಿ, ಪ್ಯಾಂಟ್ ಸ್ಟಿಚ್ ಮಾಡೋದು ಕಲ್ತಿದ್ದೀನಿ, ವಾಸ್ಕೋಟು, ಬೇಬಿ ಫ್ರಾಕು, ಚಿಮ್ಮಿಸ್ಸು, ಅಂಬ್ರೆಲಾ ಟಾಪು, ಮಾಮೂಲಿ ಓಪನ್ ಟಾಪು, ಹಂಗೆ ಕಾಲರ್ ಟಾಪ್ ಹೇಳ್ಕೊಡ್ತಾ ಇದ್ದಾರೆ. ಮ್ಯಾಮ್
0: ನಿಮಗೆ ಇಲ್ಲಿ ತರಬೇತಿಗೆ ಬರಬೇಕು ಅಥವಾ ಫ್ಯಾಷನ್ ಡಿಸೈನಿಂಗ್ ಕಲಿಬೇಕು ಅಂತ ಮೊದಲಿಂದ ಆಸಕ್ತಿ ಇತ್ತಾ?
1: ಮ್ಯಾಮ್ ಹಂಗೇನಿರಲಿಲ್ಲ, ಮನೇಲಿದ್ದೆ. ಮ್ಯಾಮ್ ಹೇಳಿದ್ರಲ್ಲ ಇದನ್ನು ಒಂದು ಮಾಡಿದ್ರೆ ಮನೆಗೆ ಯಾವ್ದಕ್ಕಾರ ಯೂಸ್ಫುಲ್ ಆಗುತ್ತಲ್ಲ ಅನ್ನೊಂದು ಐಡಿಯಾ ಬಂತು, ಅದರಿಂದ ಬಂದು ಜಾಯ್ನ್ ಆಯಿತು. ಮ್ಯಾಮ್
0: ನೆಕ್ಸ್ಟ್ ಈ 3 ತಿಂಗಳ ತರಬೇತಿ ಮುಗಿದ್ಮೇಲೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ?
1: ಇದೇ ರೀತಿ ಕಂಟಿನ್ಯೂ ಮ್ಯಾಮ್ ಮುಂದೆ ಬೇರೆ ಬೇರೆ ಡಿಸೈನ್ ಕಲ್ತ್ಕೊಂಡು ಹೊಸದಾಗಿ ಮಾಡಬೇಕು, ಟೈಲಿಂಗ್ ಮಾಡ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀನಿ.
0: ಅಂದರೆ ಮನೆಯಲ್ಲೇ ಸ್ವಉದ್ಯೋಗ ಅಥವಾ ಹೊರಗಡೆ?
1: ಇಲ್ಲ ಮ್ಯಾಮ್ ಮನೆಯಲ್ಲೇ ಮಾಡಬೇಕು ಅನ್ಕೊಂಡಿದ್ದೀನಿ.
0: ಮಿಷಿನ್ ತೊಗೊಂಡಿದ್ದೀರಾ?
1: ಇಲ್ಲ ಮ್ಯಾಮ್ ಈಗ ತೊಗೊಬೇಕು.
0: ಈ VRLS ಸೆಂಟರ್ ಅಂದರೆ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ, ಬರೀ ಅಲ್ಲಿಗಷ್ಟೇ ಸೀಮಿತ ಆಗಿರ್ದೇನೆ, ಒಂಚೂರು ತನಕ ಬಂದು ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಬ್ಯೂಟಿಷಿಯನ್ ತರಬೇತಿ ಆಗಿರ್ಬೋದು, ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಕೊಡ್ತಾ ಇರೋವಂಥದ್ದು ಸ್ಥಳೀಯ ಮಹಿಳೆಯರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ?
1: ತುಂಬ ಅನುಕೂಲ ಆಗ್ತಿದೆ ಮ್ಯಾಮ್. ಅಕ್ಕಪಕ್ಕದ ಹಳ್ಳಿಗಳಲ್ಲಿ ತುಂಬ ಮನೇಲಿ ಕೂತ್ಕೊಳ್ಳೋ ಬದಲು ಇದೇ ರೀತಿಯಲ್ಲಿ ಹೊಸದಾಗಿ ಮನೇಲೇ ಕೂತ್ಕೊಂಡು ಸಂಪಾದನೆ ಮಾಡೋ ಒಂದು ಇಂಟೆನ್ಷನ್ ಇದೆ, ಇಟ್ಕೊಂಡು ಮಾಡ್ತಿದ್ದಾರೆ. ಒಳ್ಳೇದಾಗ್ತಿದೆ ಮ್ಯಾಮ್, ಅನುಕೂಲನೂ ಆಗ್ತಿದೆ, ಉಪಯೋಗನೂ ಆಗ್ತಿದೆ ಇದರಿಂದ.
0: ಓಕೆ, ಇನ್ನು ನೆಕ್ಸ್ಟ್ ಹೋಗಿದ್ರೆ ನೀವು ಈ 3 ತಿಂಗಳ ತರಬೇತಿ ಮುಗಿದ ನಂತರ ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮುತ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆಯಾ ನಿಮಗೆ?
1: ಓಕೆ ಮ್ಯಾಮ್, ಇದೆ, ಇದರಿಂದ ತುಂಬ ಯೂಸ್ಫುಲ್ ಆಗುತ್ತೆ ಅನ್ನೋದಕ್ಕೆ ಇಷ್ಟಪಡ್ತೀನಿ.
0: ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ ಇಲ್ಲಿ ಒಂದು ತರಬೇತಿಗೆ ಬರಬೇಕು ಅಂತಂದ್ರೆ?
1: ಮನೇಲಿ ತುಂಬ ಸಿಚುಯೇಷನ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದೆ, ಬಟ್ ಅದನ್ನೆಲ್ಲ ಮೀರಿ ಬರಬೇಕು ಅನ್ನೋ ಇದರಿಂದ ಬರ್ತಾ ಇದ್ದೀನಿ ಮ್ಯಾಮ್. ನಾನು ಒಂದು ಇಂಡಿಪೆಂಡೆಂಟ್ ಆಗಿ ಇರಬೇಕು ಅನ್ನೋ ಇದರಿಂದ ಬರ್ತಾ ಇದ್ದೀನಿ.
0: ಅಂದರೆ ನೀವು ಒಂದು ತರಬೇತಿ ಮುಗಿದ ನಂತರ ಆರ್ಥಿಕವಾಗಿ ಸಬಲರಾಗಬೇಕು, ಕುಟುಂಬಕ್ಕೆ ನೆರವಾಗಬೇಕು ಅನ್ನೋ ಕಾನ್ಫಿಡೆಂಟ್ ಇದೆಯಾ ನಿಮಗೆ?
1: ಇದೆ ಮ್ಯಾಮ್.
0: ಓಕೆ ಮ್ಯಾಮ್, ಥ್ಯಾಂಕ್ ಯು ಇಷ್ಟೊತ್ತು ತನಕ ನಮ್ಮ ಜೊತೆ ಇದ್ದು ನಿಮ್ಮ ತರಬೇತಿ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ.
2: ನನ್ನ ಹೆಸರು ಭಾವನ ಅಂತ, ನಾನು CBT ಕಾಲೋನಿಯಿಂದ ಬರ್ತಿರೋದು. PU ಮುಗ್ದಿದ್ದೀನಿ, ಮತ್ತು PU ಮುಗಿದ್ಬಿಟ್ಟು ಮನೇಲೇ ಇದ್ದೆ. ಅದೇ ಫ್ಯಾಷನ್ ಡಿಸೈನಿಂಗ್ ಮಾಡಿದ್ರೆ ಯೂಸ್ಫುಲ್ ಆಗುತ್ತೆ ನಮಗಂತ ಬಂದಿರೋದು. ಮನೇಲಿ ನಾನು ನಮ್ಮಮ್ಮ ನಮ್ಮ ಅಜ್ಜಿ 3 ಜನ.
0: ಈ ಫ್ಯಾಷನ್ ಡಿಸೈನಿಂಗ್ ತರಬೇತಿ ಪಡಿಬೇಕು ಅಂತ ಯಾಕೆ ಅನ್ನಿಸ್ತು?
2: ಮನೇಲಿ ಸುಮ್ಮನೆ ತಾನೇ ಇದ್ದೆ, ಇದೊಂದು ಕಲ್ತ್ಕೊಂಡ್ರೆ ಯೂಸ್ ಆಗುತ್ತೆ, ಅಮ್ಮನಿಗೆ ಹೆಲ್ಪ್ ಆಗುತ್ತೆ ಅಂತ ಬಂದೆ. ನಮ್ಮೂರಲ್ಲಿ ಒಬ್ರು ಬಂದಿದ್ರು, ಅದಕ್ಕೆ ಅವ್ರನ್ನ ಕೇಳ್ಬಿಟ್ಟು ಬಂದೆ ಮ್ಯಾಮ್.
0: ಈ ಮುಂಚೆನೆ ಬೇರೆಯವರು ಟ್ರೈನಿಂಗ್ ತಗೊಂಡಿದ್ದು, ಸೊ ಅವರ ಮೂಲಕ ನಿಮಗೆ ವಿಷಯ ಗೊತ್ತಾಗುತ್ತೆ.
2: ಬಂದೆ.
0: ಎಷ್ಟು ದಿನ ಆಯಿತು ಈ ತರಬೇತಿ ಬಂದೆ ನೀವು?
2: 2 ಮಂತ್ ಆಯಿತು.
0: ಏನೇನೆಲ್ಲ ಕಲ್ತಿದ್ದೀರಿ?
2: ಟಾಪು, ಅಂಬ್ರೆ ಟಾಪು, ಫ್ರಾಕು, ಮತ್ತು ನೀರಿಗೆ ಪ್ಯಾಂಟು, ಪ್ಲಾಜೋ, ಪಟೇಲ ಪ್ಯಾಂಟು, ಧೋತಿ ಪ್ಯಾಂಟು, ಮತ್ತು ಬೇಬಿ ಫ್ರಾಕು.
0: 3 ತಿಂಗಳು ತರಬೇತಿ ಮುಗಿದ್ಮೇಲೆ ನಿಮ್ಮದು ಗುರಿ ಉದ್ದೇಶ ತಿಳಿಸೋದಾದ್ರೆ ಮೇಡಮ್?
2: ಮನೇಲೇ ಸ್ಟಿಚಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ.
0: ಮಿಷನ್ ತೊಗೊಂಡು ಸ್ಟಿಚ್ ಮಾಡಬೇಕು
2: ತಗೊಂಡಿದ್ದೀನಿ.
0: ಆಲ್ರೆಡಿ ತಗೊಂಡಿದ್ದೀನಿ.
2: ಸ್ಟಿಚಿಂಗ್ ಮನೇಲೇ ಮಾಡಬೇಕಂತ.
0: ಥ್ಯಾಂಕ್ ಯು.
2: ಥ್ಯಾಂಕ್ ಯು.
3: ನನ್ನ ಹೆಸರು ಮೋಹನ್ ಪ್ರಿಯಾ, ನಾನು CBT ಕಾಲೋನಿಯಿಂದ ಬರ್ತಿರೋದು ಮ್ಯಾಮ್. ನನಗೆ ನಮ್ಮ ಫ್ರೆಂಡು ನಮ್ಮ ಮನೆ ಇಲ್ಲಿ ಮೊದಲು ಬಂದು ಕಲ್ತಿರೋರು ನಂಗೆ ಹೇಳಿದ್ದು, ಅದರಿಂದ ನಾನು ಬಂದಿದ್ದು ಮ್ಯಾಮ್. ನಂಗೆ ಮೊದಲೇ ಟಚ್ ಇತ್ತು ಇದು ಸ್ವಲ್ಪ, ಆದರೆ ಇದನ್ನ ಪೂರ್ತಿಯಾಗಿ ಕಲ್ಕೊಳ್ಳೋಣ ಅಂತ ಬಂದಿದ್ದು ಮ್ಯಾಮ್. ಮನೇಲಿ ಮಿಷಿನ್ ಇತ್ತು ನಮ್ಮ ಅಕ್ಕಂದು, ನಾನು ಹಂಗೆ ಸುಮ್ಮನೆ ಸ್ಟಿಚ್ ಮಾಡೋದೆಲ್ಲ ಗೊತ್ತಿತ್ತು, ಆದರೆ ಕಂಪ್ಲೀಟಾಗಿ ಬ್ಲೌಸು ಅದೆಲ್ಲ ಯಾವುದು ಗೊತ್ತಿರಲಿಲ್ಲ.
0: ತರಬೇತಿ ನಡೀತಿದೆ ಅಂತ ಹೇಗೆ ಗೊತ್ತಾಯಿತು ಮೇಡಮ್?
3: ಮ್ಯಾಮ್ ನಮ್ಮೂರಿಂದ ಎಷ್ಟೋ ಜನ ಬಂದು ಕಲ್ತ್ಕೊಂಡು ಹೋಗೋರ ಮ್ಯಾಮ್, ಅವ್ರು ಹೇಳಿದ್ದು ನನಗೆ.
0: ಸೊ ಹಂಗಾಗಿ ನೀವು ತರಬೇತಿ ಬಂದು ಈಗ ಬಂದು ಎಷ್ಟು ದಿನ ಆಯಿತು?
3: ಮ್ಯಾಮ್ 2 ತಿಂಗಳಾಯಿತು.
0: ಏನೇನೆಲ್ಲ?
3: ಇದು ಓಪನ್ ಟಾಪು, ಅಂಬ್ರೆಲಾ ಟಾಪು, ಪ್ಯಾಂಟ್ಗಳಲ್ಲಿ ಜ್ಯೋತಿ ಪ್ಯಾಂಟು, ನರ್ಗೆ ಪ್ಯಾಂಟು, ಫ್ಲಾಜಾ ಪ್ಯಾಂಟು, ಮತ್ತು ಮ್ಯಾಮ್ ಇನ್ನು ಬ್ಲೌಸೊಂದು ಬಾಕಿ ಇದೆ.
0: ಸೊ ಎಷ್ಟು ಸೇಫ್ಟಿ ಇದೆ ಇಲ್ಲಿ ನಿಮ್ಮ ಮಕ್ಕಳು?
3: ಮ್ಯಾಮ್ ಎಲ್ಲ ಚೆನ್ನಾಗಿದೆ ಮ್ಯಾಮ್, ಯಾವುದು ಏನೂ ಆಗಲ್ಲ, ಎಲ್ಲ ಚೆನ್ನಾಗಿದೆ.
0: ಓಕೆ, ನೀವು 3 ತಿಂಗಳು ಮುಗಿದ ನಂತರ ನಿಮ್ಮ ಒಂದು ಗುರಿ ಉದ್ದೇಶನ ತಿಳಿಸೋದಾದ್ರೆ ಮ್ಯಾಮ್?
3: ಮ್ಯಾಮ್ ಮನೇಲೇ ಸ್ಟಿಚಿಂಗ್ ಮಾಡೋಣ ಅಂತ, ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಮನೇಲೇ. ಇದ್ರ ಜೊತೆ ಬೇರೆ ಅದ್ರದ್ದು ಹ್ಯಾಂಡ್ ವರ್ಕಿಂಗು ಅದೆಲ್ಲ ಕಲ್ತ್ಕೊಂಡು ಎಂಬ್ರಾಯ್ಡಿಂಗ್ ಅದೆಲ್ಲ
0: ಮಾಡಬೇಕು
3: ಅಂತ ಇದ್ರ ಜೊತೆ.
0: ಸೊ VRLS ಸೆಂಟರ್ ಬಗ್ಗೆ ಏನೇನೋದಕ್ಕೆ ಇಷ್ಟಪಡ್ತೀರಿ?
3: ಮ್ಯಾಮ್ ಇಲ್ಲಿ ಫೀಸು ಕಡಿಮೆ, ಬೇರೆ ಸೈಡು ಅವರು ಹೇಳಿದ್ರು ಮ್ಯಾಮ್ ಅಲ್ಲಿ ಫೀಸ್ ಜಾಸ್ತಿ ಐತೆ ಮತ್ತು ಟೈಮಿಂಗ್ಸ್ ಎಲ್ಲ

0: ಕಡಿಮೆ, ಇಲ್ಲಿ ಎಲ್ಲ ಚೆನ್ನಾಗೈತೆ, ಫೀಸು ಕಡಿಮೆ ಐತೆ, ಟೈಮಿಂಗ್ಸು ಮ್ಯಾಮು ಚೆನ್ನಾಗಿ ಹೇಳ್ಕೊಡ್ತಾರೆ, ಎಲ್ಲನೂ ನಾವು ಯಾವ ಡಿಸೈನ್ ಕೇಳಿದ್ರು ಹೇಳ್ಕೊಡ್ತಾರೆ ಮ್ಯಾಮ್. ಮ್ಯಾಮ್ ಅದೆಲ್ಲ ಏನಿಲ್ಲ, ನಮ್ಮ ಅಪ್ಪ ಅಮ್ಮ ಮನೇಲೇ ಇರೋದನ್ನ.
1: ಕೊನೆಯದಾಗಿ ನಮ್ಮ ಜನರಿಗೆ ಕೇಳಿದ್ರಿಗೆ ಅಥವಾ ಸಂಸ್ಥೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ?
0: ಮ್ಯಾಮ್ ಎಲ್ಲ ಸುಮ್ಮನೆ ಮನೇಲಿ ಇರೋಕ್ಕೆ ಬದಲು ಇದನ್ನ ಕಲ್ತ್ಕೊಬಿಟ್ರೆ ಯೂಸ್ ಆಗುತ್ತೆ ಮ್ಯಾಮ್ ಎಲ್ಲರಿಗೂ.
1: ಧನ್ಯವಾದಗಳು ಮೇಡಮ್,
0: ಥ್ಯಾಂಕ್ ಯು.
1: ತರಬೇತಿ ಅನುಭವವನ್ನು ಹಂಚಿಕೊಂಡು.
2: ನನ್ನ ಹೆಸರು ಶ್ವೇತಾ ಅಂತ, ಚಿಲ್ಕುಂದದಿಂದ ಬರ್ತಾ ಇದ್ದೀನಿ. ನನಗೆ ಅಲ್ಲೇ ನಮ್ಮ ಚಿಲ್ಕುಂದದಲ್ಲೇ ಸುಮಾರು ಜನ ಇಲ್ಲಿ ಟ್ರೈನಿಂಗ್ ತೊಗೊಂಡೋಗಿದ್ದಾರೆ. ಅವ್ರು ಹೇಳಿದ್ರು, ನಾನು ಬಂದು ಇಲ್ಲಿ ಗೀತಾ ಮೇಡಮ್ನ ಭೇಟಿ ಮಾಡಿದೆ, ಅವ್ರು ಈ ಥರ ಇದೆ ಕಣಪ್ಪ ಬಂದು ಮಾಡಿ ಅಂತ ಅಂದರು. ಬಂದು ಇವಾಗ ನಾನು 2 ತಿಂಗಳಾಯಿತು, ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮೇಡಮ್ ಗೀತಾ ಮೇಡಮ್ಮು. ಎಲ್ಲ ತರಬೇತಿನೂ ತಿಳ್ಕೊಂಡಿದ್ದೀನಿ, ಬ್ಲೌಸ್ದು ಆಗಲಿ, ಅಂದ ಡ್ರೆಸ್ಸು, ಆಮೇಲೆ ಸಿಮಿಸು, ಶರ್ಟು, ಪ್ಯಾಂಟು, ಧೋತಿ ಪ್ಯಾಂಟು, ನರಿಗೆ ಪ್ಯಾಂಟು, ಟಾಪು, ಆಮೇಲೆ ಲಂಗ ಬ್ಲೌಸು ಎಲ್ಲ ಮೇಡಮ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ.
1: ಏನು ಶಿಕ್ಷಣ ಪಡ್ಕೊಂಡಿದ್ರಿ?
2: ನಾನೇ ಡಿಗ್ರಿ.
1: ಡಿಗ್ರಿ ಡಿಗ್ರಿ ಮುಗಿಸಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವಕಾಶಗಳು ತುಂಬ ಇತ್ತು, ಆದರೆ ಫ್ಯಾಷನ್ ಡಿಸೈನಿಂಗೇ ಪಡಿಬೇಕು, ತಗೋಬೇಕು ಅಂತ ಯಾಕೆ ಅನ್ನಿಸ್ತು ಮೇಡಮ್?
2: ಮೇಡಮ್ ನೋಡ್ತಾ ಇದ್ದೆ, ಇದರಲ್ಲಿ ಎಲ್ಲ ತುಂಬ ಚೆನ್ನಾಗಿ ಫೀಲ್ಡಲ್ಲಿ ಚೆನ್ನಾಗಿ ದುಡ್ಡು ಮಾಡ್ತಾಯಿದ್ದಾರೆ. ಆಮೇಲೆ ಹೆಂಗಸರಿಗೆ ಈಸಿ ಅಂತ ಕೆಲಸ ಇದೇನೆ, ಮನೇಲಿ ಕೂತ್ಕೊಂಡು ಮಾಡ್ಬೋದು, ಹೊರಗಡೆನೂ ಮಾಡ್ಬೋದು. ಬೇರೆ ಕೆಲಸ ಇದ್ರೂ ಇದಕ್ಕೆ ಒಂದೆರಡು ಅವರ್ ಮೂರು ಅವರ್ ಟೈಮ್ ಕೊಟ್ರು ಒಂದೆರಡು ಮೂರು ಬ್ಲೌಸು ಅಥವಾ ಲಂಗಗಳಾಗಲಿ ಇನ್ನೇನಾರಾಗಲಿ ಹೊಲಿಬೋದು. ಹಾಗಾಗಿ ಈ ಫೀಲ್ಡು ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು. ಮೊದಲಿಂದ ಸ್ವಲ್ಪ ಆಸಕ್ತಿ ಇತ್ತು, ಆದರೆ ನಾನು ಯಾವುದನ್ನು ಅದನ್ನು ತಲೆಗೆ ಹಾಕ್ಕೊಂಡಿರಲಿಲ್ಲ. ಈಗ ಎಲ್ಲರೂ ನೋಡಿದ ಮೇಲೆ ಒಂದು ಸ್ವಲ್ಪ ನಾನು ಕಲಿತರೆ ಚೆನ್ನಾಗಿರ್ತದೆ, ನನಗೂ ಹೆಲ್ಪ್ ಆಗುತ್ತೆ, ಮುಂದೆ ನಾನು ಏನಾದರೂ ಅಂಗಡಿ ಹಿಂಗಡಿ ಮುಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮೇಡಮ್.
1: ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ?
2: ಮಕ್ಕಳಿದ್ದಾರೆ, ನಮ್ಮ ಮನೆಯವರಿದ್ದಾರೆ, ನಮ್ಮ ಅತ್ತೆ ಇದ್ದಾರೆ ಮೇಡಮ್.
1: ಈ ಮುಂಚೆ ಏನು ಮಾಡ್ತಾ ಇದ್ರಿ ಮೇಡಮ್?
2: ಮನೇಲೆ ಹೌಸ್ ವೈಫ್.
1: ಹೌಸ್ ವೈಫ್ ಆಗಿದ್ರಿ. ಸೊ ಇದು ಫ್ಯಾಷನ್ ಡಿಸೈನಿಂಗ್ ತರಬೇತಿ ಆಗಬೇಕು ಅಂತ ಬಂದಿದ್ರಿ, ಅಂದ್ರೆ ನಿಮ್ಮೂರ್ನಲ್ಲಿ ತುಂಬಾ ಜನ ಬರ್ತಿದ್ದಾರೆ
2: ಗೊತ್ತಾಗಿ.
1: ಅವ್ರದ್ದೆಲ್ಲ ಉದ್ಯೋಗದ ಗುಣಮಟ್ಟ ಹೇಗಿದೆ ಮೇಡಮ್?
2: ಪರವಾಗಿಲ್ಲ ಮೇಡಮ್, ಮಾಡ್ತಾ ಇದಾರೆ ಅವರು, ಮನೆಗಳಲ್ಲಿ ಮಾಡ್ತಾ ಇದಾರೆ, ಯಾರು ಅಂಗಡಿ ಏನೇನು ಇಟ್ಟಿಲ್ಲ. ಇವಾಗ ತರಬೇತಿ ಆಗಿರೋದ್ರಿಂದ ಅವರು ಮನೆಗಳೆಲ್ಲ ಮಾಡಿ ಇದು ಮಾಡ್ತಾ ಇದ್ರು, ಸಂಪಾದನೆ ಮಾಡ್ತಾ ಇದ್ದಾರೆ.
1: ಇವಾಗ ನೀವು 2 ತಿಂಗಳಿಂದ ಇಲ್ಲಿಗೆ
2: ಬರ್ತಾ ಇದ್ದೀರಿ
1: ಮೇಡಮ್, ಈಗ ಅನಿಸ್ತಾ ಇದೆ ಡೇ ಫಸ್ಟ್ ಬಂದಾಗ?
2: ಇವಾಗ ಸ್ವಲ್ಪ ಅವಾಗ ಏನೋ ಏನು ಹೇಳ್ಕೊಡ್ತಾರೋ ಏನೋ, ಟೈಮಿಂಗ್ಸ್ ಎಲ್ಲ ಹೆಂಗಿರುತ್ತೆ ಏನೋ ಅಂತ ಸ್ವಲ್ಪ ಇದಾಗಿತ್ತು. ಈಗೆಲ್ಲ ಚೆನ್ನಾಗಿ ನನಗೆ ಅಡ್ಜಸ್ಟ್ ಆಗಿ ಈಗ ಬಿಟ್ಟು ಹೋಗೋಕ್ಕೆ ಒಂಥರ ಇನ್ನೊಂದು ತಿಂಗಳಿದೆ ಅನ್ನೋಗೆ ಒಂಥರ ಬೇಜಾರಾಗ್ತಾ ಇದೆ. ಗೀತಾ ಮೇಡಮ್ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಇಂಥ ಮೇಡಮ್ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಮೇಡಮ್.
1: ಇವಾಗ ನೀವು ಮನೆ ನಿರ್ವಹಣೆ ಎಲ್ಲ ಹೇಗೆ ಮಾಡಿ ಬರ್ತೀರಿ?
2: ಬೆಳಗ್ಗೆನೆ ಬೇಗ ಎದ್ದು ಕೆಲಸ ಮುಗಿಸಿ ಬರ್ತೀವಿ ಮೇಡಮ್.
1: ಓಕೆ, ಅಂದರೆ ನಿಮ್ಮ ಒಂದು ಸ್ವಂತ ಬೆಳವಣಿಗೆ, ಈಗ ನೀವು ಒಂದು ಸ್ವ ಉದ್ಯೋಗದ ತರಬೇತಿಯನ್ನು ಪಡ್ಕೊಂಡು ಒಂದು ಸ್ವ ಉದ್ಯೋಗ ಮಾಡಿ ಅದರದ ಒಂದು ಬೆಳವಣಿಗೆ ಒಂದು ಸಪ್ರೇಟ್ ಆದರೆ ನಿಮ್ಮ ಒಂದು ಸ್ವ ಬೆಳವಣಿಗೆ ಕೂಡ ಜೀವನಾಧಾರ ಕೇಂದ್ರ ಅಂದರೆ ಬರೀ ಜೀವನಕ್ಕೆ ಒಂದು ಆಧಾರ ಮಾಡಿಕೊಡೋದು ಉದ್ಯೋಗ ಅಲ್ಲದೇ ನಮ್ಮ ಸ್ವ ಬೆಳವಣಿಗೆ ಕೂಡ.
2: ಹೌದು,
1: ಒಂದು ಮಾತಾಡೋದ್ರಿಂದ ಇಡ್ಬೋದು ಎಲ್ಲ ಪ್ರತಿಯೊಂದೂ ಬದಲಾವಣೆಗಳಾಗುತ್ತೆ, ಅದನ್ನು ಮೆಲ್ಕಾಕೋದಾದ್ರೆ ಎಷ್ಟು ಬದಲಾವಣೆ ಆಯಿತು? ನೀವು ಹಿಂದೆ ಹೇಗಿದ್ದೆ ಈಗ?
2: ಆವಾಗ ಸ್ವಲ್ಪ ಅಷ್ಟೊಂದು ಇರಲಿಲ್ಲ, ಈಗ ಎಲ್ಲ ಫ್ರೆಂಡ್ಸ್ಗಳಿದ್ದಾರೆ ಇವರೆಲ್ಲ, ಇವರೆಲ್ಲ ಪರಿಚಯ ಆಯಿತು, ಇವರೆಲ್ಲ ಹಿಂಗೆ ಏನು ಅಂತ ಇದಾಯಿತು. ಅವ್ರ ಕಷ್ಟ ಸುಖವೂ ನಮ್ಗೆ ಗೊತ್ತಾಗುತ್ತೆ, ಅವರ ಅನುಭವಗಳು ನಮ್ಗೆ ಹೇಳ್ಕೊತಾರೆ. ಇಲ್ಲಿ ತುಂಬ ಇಲ್ಲಿಗೆ ಬಂದಮೇಲೆ ಒಂಥರ ಏನೋ ಒಂಥರ ಫೀಲು, ಫ್ರೆಂಡ್ಸ್ ಥರ ಮನೆಯದೆಲ್ಲ ಮರೆತು ಬಿಡ್ತೀವಿ, ಇಲ್ಲಿದೆ ಅದು ಒಂದು ಲೋಕದಲ್ಲಿ ಇರ್ತೀವಿ. ತುಂಬ ಚೆನ್ನಾಗಿದೆ ಮೇಡಮ್ ಆ ಥರ ಹೇಳ್ಬೇಕಾದ್ರೆ.
1: ಸೊ ಹೆಣ್ಮಕ್ಳಿಗೆ ಕಲಿಯೋದಕ್ಕೆ ಒಂದು ಸೆಟ್, ಈಗೆಲ್ಲ ಹೆಣ್ಮಕ್ಳೇ ಬರ್ತೀರಿ ನೀವು ಫ್ಯಾಷನ್ ಡಿಸೈನಿಂಗ್ ತರಬೇತಿ ಪಡೆಯೋದಕ್ಕೆ ಆಗಿರ್ಬೋದು, ಬ್ಯೂಟಿಷಿಯನ್ ತರಬೇತಿ ಪಡೆಯೋದಕ್ಕೆ ಆಗಿರ್ಬೋದು, ಏನೆಲ್ಲ ಸೇಫ್ಟಿ ಪರ್ಪಸ್?
2: ಎಲ್ಲ ಸೇಫ್ಟಿ ಥರ ಚೆನ್ನಾಗಿದೆ ಮೇಡಮ್, ಏನಿಲ್ಲ ಏನು ತೊಂದರೆ ಆ ಥರದ್ದು ಏನಿಲ್ಲ, ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು, ಯಾವುದೇ ಥರದ ತೊಂದರೆಗಳಾಗಲಿ ಅನ್ನೋದೆಲ್ಲ ಚೆನ್ನಾಗಿದೆ ಮೇಡಮ್.
1: ಸೊ ಇಷ್ಟೆಲ್ಲ ಸೇಫ್ಟಿ ಇದೆಯಾ ಅನ್ನೋದು?
2: ಹೌದು ಹೌದು ಮೇಡಮ್, ನಾವು ಹೌದು
1: ಮನೆ ಹೆಣ್ಮಕ್ಳು ಕರ್ಕೊಂಡ್ಬಂದು ಸೇರಿಸ್ಬೇಕು ಅಂತಂದ್ರು ಏನಿದೆ ಅನ್ನೋದು ಗೊತ್ತಾಗಲಿ ಅನ್ನೋ.
2: ಹೌದು ಹೌದು, ಅಟೆನ್ ಅದೇ ನಾವು ಬಂದ ತಕ್ಷಣ ಸೈನ್ ಮಾಡ್ತೀವಿ ರಿಜಿಸ್ಟ್ರಿಗೆ, ಮತ್ತು ನಾವು ಹೊರಗಡೆ ಏನಾದರೂ ಗ್ಯಾಪ್ ತೊಗೊಂಡು ಹೋಗಬೇಕು ಅಂದ್ರೂ ಸೈನ್ ಮಾಡಿ ಹೋಗ್ಬೇಕು ಮೇಡಮ್. ಸೇಫ್ಟಿ ಚೆನ್ನಾಗಿದೆ ಮೇಡಮ್, ಎಲ್ಲಿಗೆ ಹೋದ್ರೂ ಕಾರಣ ಹೇಳಿ ಹೋಗಬೇಕು, ಆ ಥರ ಸುಮ್ಮ ಸುಮ್ಮನೆ ಎದ್ದೋಗಿ ಏನೇನೋ ಮಾಡೋ ಅಂಥದ್ದು ಅದೇನಿಲ್ಲ. ಆಮೇಲೆ ಯಾರು ಬೇರೆಯವ್ರನ್ನೂ ಬಂದು ಅಲೋ ಮಾಡೋ ಅಂಥದ್ದು ಇರೋಲ್ಲ ಮೇಡಮ್, ಚೆನ್ನಾಗೈತೆ, ಸೇಫ್ಟಿ ಚೆನ್ನಾಗೈತೆ. ಹೆಣ್ಮಕ್ಳು
1: 3 ತಿಂಗಳು ತುಂಬಿದ ನಂತರ ಉತ್ತಮ ಟೈಲರ್ ಆಗಿ ಹೊರಹೊಮ್ಮಿದ ನಂತರ ನಿಮ್ಮ ಒಂದು ಗುರಿ ಉದ್ದೇಶ ಏನು ಮೇಡಮ್?
2: ನಮ್ಮ ಗುರಿ ಅದೇ ಮೇಡಮ್, ಒಂದು ಅಂಗಡಿ ಇಡಬೇಕು, ಒಂದು 2-3 ಜನಕ್ಕೆ ನನ್ನ ಜೊತೆಗೆ ಹಾಕ್ಕೊಂಡು ಸ್ವಲ್ಪ ಕೆಲಸ, ಅವ್ರಿಗೂ ಸ್ವಲ್ಪ ಸ್ವಾವಲಂಬನೆ ಥರ ದುಡಿಬೇಕು ಅನ್ನೋದು ಒಂದು, ಹೆಣ್ಮಕ್ಳು ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ.
1: ಒಂದು ಬಿಸ್ನೆಸ್ ಆರಂಭ
2: ಮಾಡಬೇಕು.
1: ಸೊ ಅದ್ರ ಜೊತೆ ಇನ್ನೊಂದಷ್ಟು 3-4 ಜನ ಹೆಣ್ಮಕ್ಳು
2: ಕೆಲಸ ಕೊಡಬೇಕು,
1: ಇಲ್ಲ
2: ಮೇಡಮ್, ಸ್ವಲ್ಪ ಟ್ರೈನಿಂಗ್ ಮನೇಲಿ ಸ್ವಲ್ಪ ಮಾಡ್ಕೊಂಡು ಒಂದು 6 ತಿಂಗಳಾದ್ಮೇಲೆ ಇಡ್ತೀನಿ ಮೇಡಮ್. ಸಡನ್ ಆಗಿ ಅಂದ್ರೆ ಇನ್ನೂ ಸ್ವಲ್ಪ ಕಲಿಕೆ

0: ಇರುತ್ತೆ, ಅದೆಲ್ಲ ಕಲಿಬೇಕು. ಕಲಿತಾನೆ ಸುಮ್ಮನೆ ಅಂಗಡಿ ಇಟ್ಟು ಆಮೇಲೆ ಏನೋ ಇದು ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಇನ್ನೊಂದು 6 ತಿಂಗಳು ಚೆನ್ನಾಗಿ ಸ್ಟಿಚ್ ಮಾಡಿ ಆಮೇಲೆ ಅಂಗಡಿ ಇಡಬೇಕು.
1: ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ?
0: ಇದೆ ಇದೆ ಮೇಡಮ್, ಚೆನ್ನಾಗಿದೆ. ಅವರೇನೆ ಕಳಿಸಿರೋದು, ಮಾಡಿ ಕಲೀರಿ, ಏನಾದರೂ ಒಂದು ಮುಂದೆ ಮಾಡ್ಬೋದಲ್ಲ ಅಂತ ಕಳಿಸಿರೋದು. ಈ ಸಂಸ್ಥೆ ಒಟ್ಟಲ್ಲಿ ನಮಗೆ ಅನುಕೂಲ ಆಯಿತು ಮೇಡಮ್, ಪರವಾಗಿಲ್ಲ, ಇದರಿಂದ ನಮ್ಗೆ ಉಪಯೋಗ ಆಯಿತು. ಇಂಥ ಇದು ಹೆಣ್ಮಕ್ಳಿಗೆ ತುಂಬ ಸಪೋರ್ಟ್ ಮಾಡಿದೆ ಮೇಡಮ್. ಈ ಥರ ಸಂಸ್ಥೆ ಇದೆ ಅಂತಲೇ ಕೆಲವ್ರಿಗೆ ಎಲ್ರಿಗೂ ಗೊತ್ತಿರಲ್ಲ ಗ್ರಾಮೀಣ ಇದರಲ್ಲಿ. ಇದ್ರ ಇರೋದ್ರಿಂದ ಎಲ್ಲ ಹೆಣ್ಮಕ್ಳಿಗೂ ಒಂದು ಸ್ವಲ್ಪ ಅನುಕೂಲ, ಮನೆಗೆ ಮಕ್ಳಿಗೆ ಜವಾಬ್ದಾರಿಯಾಗಿ ನೋಡ್ಕೊಳ್ಳೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿ ಇದು ಮಾಡಿದ್ರು. ಫೀಸು ಕಡಿಮೆ ಇದೆ, ಬಂದು ಸೇರ್ಕೋಬೋದು ಮೇಡಮ್, ಏನು ತೊಂದರೆ ಇಲ್ಲ.
1: ನಿಮ್ಮ ಕೈಗೆ ಎಟುಕೋ
0: ದರದಲ್ಲಿ ಇದೆ ಮೇಡಮ್.
1: ಈ ಥರ
0: ಹೌದು ಮೇಡಮ್.
1: ಏನೆಲ್ಲ ಸವಾಲುಗಳನ್ನ ಎದುರಿಸ್ತಾ ಇದ್ದೀರಿ ಬರ್ತಾ
0: ಇದ್ದೀರಲ್ಲ? ಬೇಗ ಎದ್ದೇಳ್ಬೇಕು, ಬೇಗ ಎದ್ದು ಎಲ್ಲ ಮಾಡಬೇಕು, ಅಲ್ಲಿಂದ ಬಂದು ಇಲ್ಲಿ ಮಾಡಬೇಕು. ಇಲ್ಲಿಂದ ಮೇಡಮ್ ಏನು ಹೇಳ್ಕೊಡ್ತಾರೆ ಅದನ್ನು ನಾವು ಅಲ್ಲಿ ಇಟ್ಕೊಂಡು ಮನೇಲಿ ಮಿಷಿನ್ ಇದ್ರೆ ಅದರಲ್ಲಿ ಹೊಲಿಬೇಕು. ಬಟ್ ಸವಾಲು ಇದ್ರೂ ಒಂಥರ ಖುಷಿ ಅನಿಸುತ್ತೆ ಮೇಡಮ್, ಏನೋ ನಮ್ಮದೇ ಆದ ಒಂದು ಜವಾಬ್ದಾರಿ ತಗೊಂಡು ನಿಭಾಯಿಸ್ತಾ ಇದ್ದೀವಿ ಅಂತ ಒಂದು ಖುಷಿ.
1: ಅಂದರೆ ಇಂದಿನ ಜೀವನ ಶೈಲಿಗೂ ಈಗ ತುಂಬ
0: ಸ್ವಲ್ಪ ವ್ಯತ್ಯಾಸ ಇದೆ, 2 ತಿಂಗಳು ತುಂಬ ವ್ಯತ್ಯಾಸ ಇದೆ. ಅದೇ ಇಲ್ಲಿ ಎಲ್ಲರ ಜೊತೆ ಹೊಂದ್ಕೊಂಡಿದ್ದೀವಲ್ವಾ, ಈಗ ಎಲ್ಲರೂ ಒಂಥರ ನಮ್ಮ ಮನೆ ಥರ ಆಗೋಗ್ಬಿಟ್ಟಿದೆ. ಈಗ ಈಗ ಒಂದಿನ ಬಂದಿಲ್ಲ ಅಂದ್ರೆ ಒಂಥರ ಅನಿಸ್ತಾ ಇರ್ತದೆ, ಹೋಗಿಲ್ವಲ್ಲಪ್ಪ ಏನು ಸ್ಟಿಚ್ಗೆ ಏನು ಹೇಳ್ಕೊಟ್ರೆ ಏನು ಅಂತ ಈ ಕಡೆ ಗಮನ ಇರ್ತದೆ.
1: ಕೆಲಸನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಇಲ್ಲಿ ಒಂದು ಉಪಕೇಂದ್ರವನ್ನು ಆರಂಭ ಮಾಡಿ ತರಬೇತಿಯನ್ನು ಕೊಡ್ತಾ ಇದೆ. ಸೊ ಎಷ್ಟು ಅನುಕೂಲ ಆಗ್ತಾ ಇದೆ?
0: ತುಂಬ ಅನುಕೂಲ ಆಗ್ತಾಯಿದೆ ಹೆಣ್ಮಕ್ಳಿಗೆ ಮೇಡಮ್. ಈ ಥರದ್ದು ಇನ್ನೂ ಒಂದು 4 ಕಡೆ ಮಾಡಿದ್ರೆ ಇನ್ನೂ ಒಳ್ಳೆ ಉಪಯೋಗ ಪಡ್ಕೋತಾರೆ ಹೆಣ್ಮಕ್ಳು. ಯಾಕಂದರೆ ಎಷ್ಟೋ ಜನ ಹೊರಗಡೆನೆ ಹೋಗಲ್ಲ, ಅಂಥವ್ರಿಗೆ ಈ ಥರ ಕಲಿತು ಮನೆಯಲ್ಲೇ ಮಾಡುವಂಥದ್ದು ಒಳ್ಳೆ, ಪರವಾಗಿಲ್ಲ ಮೇಡಮ್, ಮಾಡ್ಬೋದು. ಈ ಸಂಸ್ಥೆ ಚೆನ್ನಾಗಿದೆ ಮೇಡಮ್, ಆ ಸಂಸ್ಥೆಗೆ ನಾವು ಧನ್ಯವಾದ ಹೇಳ್ತೀವಿ ಮೇಡಮ್.
1: ಮಹಿಳೆಯರಿಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ?
0: ಮಹಿಳೆಯರು ಅದೇ ಮನೆಯಲ್ಲೇ ಕೂತ್ಕೊಂಡು ಅಲ್ಲಿ ಅದನ್ನೇ ಅದು ಇದು ಅಂತ ಯೋಚನೆ ಮಾಡೋ ಬದಲು ಈ ಥರ ಬಂದು ಹೊರಗಡೆ ಬಂದು ಕಲಿತು ಒಂದು 4 ಕಾಸು ಸಂಪಾದನೆ ಮಾಡಿದ್ರೆ ಅವ್ರವ್ರ ಜವಾಬ್ದಾರಿಗಳನ್ನು ಅವರು ನೋಡ್ಕೋಬೋದು ಮೇಡಮ್. ಎಲ್ಲದಕ್ಕೂ ಮನೆಯಲ್ಲೇ ಕೇಳೋದಕ್ಕಿಂತ ಈ ಥರ ಕಲಿತು ಸಣ್ಣ ಪುಟ್ಟ ಕಲ್ತ್ಕೊಂಡು ಒಂದು 4 ಕಾಸು ಆದರೆ ಅವ್ರಿಗೂ ಖುಷಿ ಇವ್ರಿಗೂ ಖುಷಿ, ದುಡ್ಡಿರೋದ್ರಿಂದ ಎಲ್ರಿಗೂ ಖುಷಿ ಬರುತ್ತೆ ಮೇಡಮ್. ಮೇನ್ ಬೇಕಾಗಿರೋದೇ ದುಡ್ಡು, ಅದಕ್ಕೆ ಒಂದು ಆದಾಯ ಮೂಲ ಕಂಡಿಟ್ಕೊಂಡ್ರೆ ಯಾವ್ದು ಬೇಕಾದ್ರೂ ಮಾಡ್ತೀನಿ ಅನ್ನೋದು ಒಂದು ಧೈರ್ಯ ಬರುತ್ತೆ ಮೇಡಮ್.
1: ಬಹಳ ಸಂತೋಷ ಮೇಡಮ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ.
0: ಥ್ಯಾಂಕ್ ಯು ಮೇಡಮ್. ನಮ್ಮ ಗೀತಾ ಮೇಡಮ್ಗೆ ತುಂಬ ಧನ್ಯವಾದಗಳು, ತಾಳ್ಮೆಯಿಂದ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ, ತುಂಬ ಧನ್ಯವಾದಗಳು.
2: ನನ್ನ ಹೆಸರು ಐಶ್ವರ್ಯ ಅಂತ ಮ್ಯಾಮ್. ನಾನು ಹುಣಸೂರಲ್ಲೇ ನರ್ಸರಿ ಐತೆ, ಅಲ್ಲಿ ವೆಂಕಟೇಶ್ವರ ಲೇಔಟ್ ಅಂತಿದೆ, ಅಲ್ಲಿ ಇರೋದು ನಾನು. ನಾನು ಬಂದು ಹೌಸ್ ವೈಫು, ಮನೇಲಿ ನಾನು ನನ್ನ ಗಂಡ ಮತ್ತು ನಮ್ಮ ಅತ್ತೆ ಪಾಪು ಇದೆ.
1: ಏನು ಶಿಕ್ಷಣ ಬೇಕು?
2: ನಾನು ಮೇಡಮ್ PUC ಆಗಿದೆ ಮ್ಯಾಮ್. ನಂದು
1: ಫ್ಯಾಷನ್ ಡಿಸೈನಿಂಗ್ ಟ್ರೈನಿಂಗ್ ತಗೋಬೇಕು ಅಂತ ಯಾಕೆ
2: ಮ್ಯಾಮ್? ನನ್ನ ಫ್ರೆಂಡ್ ಒಬ್ಬರು ಹಣ್ಣೂರಲ್ಲಿ ಅಂಗಡಿ ಇಟ್ಕೊಂಡಿಲ್ಲ ಇನ್ನು, ಮನೆಯಲ್ಲೇ ವರ್ಕ್ ಇದನ್ನು ಮಾಡ್ತಿದ್ದೆ, ಸ್ಟಿಚಿಂಗ್ ಮಾಡ್ತಿದ್ದಾರೆ. ಅವರು ಒಂದು ತಿಂಗಳಿಗೆ ಆದಾಯ 10-15 ಆಗುತ್ತೆ, ಅಷ್ಟನ್ನ ಅರ್ನ್ ಮಾಡ್ತಿದ್ದಾರೆ. ಅವ್ರು ನೋಡಿ ನಾವೂ ನಾನು ಏನು ಮಾಡಿಲ್ಲ ಅಂದರೆ ಏನು ಪ್ರಯೋಜನ, ಮತ್ತು ಅವ್ರು ನೋಡಿ ಇನ್ಸ್ಪೈರ್ ಆಗಿ ಮ್ಯಾಮ್ ಇಲ್ಲಿಗೆ ಬಂದು ನಾನು ಕಲ್ತ್ಕೊಂಡು ನನ್ನ ಮನೆ ಜವಾಬ್ದಾರಿಲಿ ಸ್ವಲ್ಪನಾದರೂ ಹೊರೇನು ಕಡಿಮೆ ಮಾಡಬೇಕು ಅನ್ನೋದು ನನ್ನದು ಮ್ಯಾಮ್ ಇಂಟೆನ್ಷನು.
1: ಅವ್ರು ಇಲ್ಲಿ ತರಬೇತಿಯನ್ನು ಪಡ್ಕೊಂಡು?
2: ಇಲ್ಲ ಮ್ಯಾಮ್, ಅವರು ಸ್ವಾಮಿ ವಿವೇಕಾನಂದ ಇದರಲ್ಲೇ ತರಬೇತಿ ಪಡ್ಕೊಂಡಿದ್ದಾರೆ ಮ್ಯಾಮ್.
1: ಅವರು
2: ಆ ಮಾರ್ಗದಿಂದ ನಾವು ಇಲ್ಲಿಗೆ ಬಂದಿದ್ದೀವಿ ಮ್ಯಾಮ್.
1: ಎಷ್ಟು ದಿನ ಆಯಿತು ನೀವು
2: ಮ್ಯಾಮ್? ಒಂದು 2 ತಿಂಗಳಾಯಿತು ಮ್ಯಾಮ್.
1: ಏನೇನೆಲ್ಲ ಕಲ್ಸ್
2: ಮ್ಯಾಮ್? ಎಮ್ಮಿಂಗು, ಮತ್ತು ಗುಂಡಿ ಹಾಕೋದು, ಕಾಜ ಮಾಡೋದು, ಮತ್ತು ಇದನ್ನು ಪ್ಯಾಚ್ ವರ್ಕ್ ಹೇಗೆ ಮಾಡೋದು ಅದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಮತ್ತು ಚಡ್ಡಿ, ಮಾಮೂಲಿ ಫ್ರಾಕು, ಗೌನ್ಸು, ಮತ್ತು ಲಾಂಗ್ ಫ್ರಾಕ್ಸು, ಲಂಗ ಬ್ಲೌಸು, ಮತ್ತು ಸುಮಾರು ಒಂದು 4-5 ಪಾಪುಗಳಿಗೆ ಅಂದರೆ ವೇಸ್ಟ್ ಬಟ್ಟೆಗಳಿಂದ ಬೇಬಿ ಜಬ್ಲ ಹೊಲಿಯೋದು ಹಿಂಗೆಲ್ಲ ಹೇಳ್ಕೊಟ್ಟಿದ್ದಾರೆ ಮ್ಯಾಮ್. ವೇಸ್ಟ್ ಬಟ್ಟೆ ಯೂಸ್ ಮಾಡಿಕೊಂಡು ಹೇಗೆ ಇದನ್ನು ಮಾಡೋದು ಅಂತಲೂ ಹೇಳ್ಕೊಟ್ಟಿದ್ದಾರೆ.
1: ಈಗ ನಿಮ್ಮ ಫ್ರೆಂಡು ಒಂದು ಸ್ವ ಉದ್ಯೋಗನ ಮಾಡ್ತಾ ಇದ್ದಾರೆ.
2: ಹೌದು,
1: ಅವರು ನೋಡಿ ಇನ್ಸ್ಪಿರೇಷನ್
2: ನಾನು
1: ಬಂದಿದ್ದೀನಿ.
2: ಹೌದು ಮ್ಯಾಮ್.
1: ಸೊ ಇವಾಗ ಅನಿಸ್ತಿದ್ಯಾ ನಿಮಗೆ ನಾನು ಅದೇ ಥರ
2: ಆಗ್ತೀನಿ, ಮರ್ನ್ ಮಾಡ್ಬೋದು,
1: ಉತ್ತಮ ಟೈಲರ್
2: ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಮ್ಯಾಮ್?
1: ಅನಿಸುತ್ತೆ
2: ಮ್ಯಾಮ್.
1: ಈ 3 ತಿಂಗಳ ತರಬೇತಿ ಮುಗಿಯೋಷ್ಟರಲ್ಲಿ ಒಬ್ಬ ಉತ್ತಮ ಟೈಲರ್ ಆಗಿ ಹೊರಹೊಮ್ಮುತ್ತೀರಾ?
2: ಹೌದು ಮ್ಯಾಮ್, ಹೊಮ್ಮುತ್ತೀನಿ ನಾನು. ಆ ಕಾನ್ಫಿಡೆನ್ಸ್ ನನಗಿದೆ ಮ್ಯಾಮ್.
1: ನಿಮ್ಮ ಕೈಗೆಟುಕುವ ದರದಲ್ಲಿ ಒಂದು ತರಬೇತಿ ಸಿಗ್ತಾ ಇದೆಯಾ ಹೇಗೆ ಮೇಡಮ್?
2: ಹೌದು ಮ್ಯಾಮ್, ಇದು ತುಂಬ ಬಡ ಕುಟುಂಬಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಮ್ಯಾಮ್. ಹೆಣ್ಮಗಳುಗಳನ್ನ ಕಳಿಸೋದಕ್ಕೆ 1,000, 2,000 ಅಥವಾ 3,000 ಮ್ಯಾಮ್, 5,000 ತನಕನೂ ಐತೆ ಮ್ಯಾಮ್. ಇದು ಹೆಂಗೆ ಗೊತ್ತಾ, ಪಾಪ ಮಕ್ಳಿಗೆ ಹೆಣ್ಮಕ್ಳುಗಳಿಗೆ ಒಂದು ಕೈಗೆಟುಕುವ ದರ ಅಂತಂದರೆ ಅವ್ರ ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾರಲ್ಲ, ಅದು ಇಂಪಾರ್ಟೆಂಟು ಮ್ಯಾಮ್. ಇದರಲ್ಲಿ ಅಂದರೆ ಮಕ್ಳುಗಳು ಹೆಣ್ಮಕ್ಳನ್ನ ಹೇಗೆ ಕಳಿಸೋದು ಹೊರಗಡೆ ಅನ್ನೋದು ಭಯ ಇರಬಾರ್ದು ಮ್ಯಾಮ್. ಇಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ ಮ್ಯಾಮ್. ಒಂದು ಹೆಣ್ಮಕ್ಳು ಒಳಗಡೆ ಬರ್ಬೇಕಾದ್ರೆ ರಿಜಿಸ್ಟರ್ ಸೈನ್ ಮಾಡಿ ಬರ್ತೀವಿ ಮ್ಯಾಮ್. ಹೊರಗಡೆ ಹೋಗ್ಬೇಕಾದ್ರೆ ನಮ್ಗೆ ಏನಾದರೂ ಬೇಕು ಅಂದರೆ ಮಧ್ಯದಲ್ಲಿ ಹೋಗ್ಬೇಕು ಅಂದ್ರೂ ಸೈನ್ ಮಾಡಿ ಹೋಗಿ ಬರ್ತೀವಿ ಮ್ಯಾಮ್. ಅಂದರೆ ಇಲ್ಲಿ ರೂಲ್ಸ್ಗಳು ಚೆನ್ನಾಗಿದೆ ಮ್ಯಾಮ್. ಹೆಣ್ಮಕ್ಳುಗಳನ್ನ

0: ಇಟ್ಕೊಳ್ಳೋ ರೀತಿ, ಮತ್ತು ಸರ್ಗಳಾಗಲಿ ಮ್ಯಾಮ್ಗಳಾಗಲಿ ಯಾರನ್ನು ಹೆಣ್ಮಕ್ಳ ವಿಷಯದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ ಮ್ಯಾಮ್, ಅಂದರೆ ಹೋಗೋದು ಚಲನ ವಲನ ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ.
1: ಸೊ 3 ತಿಂಗಳ ತರಬೇತಿ ಮುಗಿದ ನಂತರ ನಿಮ್ಮ ಒಂದು ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್?
0: ಮ್ಯಾಮ್, ಗುರಿ ಉದ್ದೇಶ ಅನ್ನೋದಕ್ಕಿಂತ ಫಸ್ಟ್ ಒಂದು 6 ತಿಂಗಳು ಬೇರೆ ಅಂಗಡಿಗಳಲ್ಲಿ ಹೋಗಿ ನಾನು ವರ್ಕ್ ಮಾಡಿ ಅವ್ರ ಹತ್ರ ಎಕ್ಸ್ಪೀರಿಯೆನ್ಸ್ ತೊಗೊಂಡು ಆಮೇಲೆ ಇಡಬೇಕು ಅನ್ನೋದೊಂದು ನಂದು ಇಂಟೆನ್ಷನು. ಯಾಕಂದರೆ ಫಸ್ಟಾಗಿ ಇಟ್ಬಿಟ್ರೆ ಮ್ಯಾಮ್ ನಂಗೆ ಅರ್ಧಂಬರ್ಧ ಗೊತ್ತಿರುತ್ತೆ. ಈಗ ಪೂರ್ತಿ ಈಗ ಹೋದ ತಕ್ಷಣ ಪೂರ್ತಿ ಕಲ್ತಿದ್ದೀನಿ ಅಂತ ಹೇಳೋಕ್ಕಾಗೋದಿಲ್ಲ ಮ್ಯಾಮ್, ಅರ್ಧಂಬರ್ಧ ಸ್ವಲ್ಪ ಏನಾದ್ರೂ ವ್ಯತ್ಯಾಸಗಳಾದ್ರೂ ಅವ್ರ ಹತ್ರ ಟ್ರೈನಿಂಗ್ ತೊಗೊಂಡು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನಾನೇ ಓನಾಗಿ ಅಂಗಡಿ ಮಾಡಬೇಕು ಅನ್ನೋದೊಂದು ಐತೆ.
1: ಮುಂಚೆ ಏನು ಮಾಡ್ತಾ ಇದ್ರಿ
0: ಮ್ಯಾಮ್? ಏನೂ ಮಾಡಿಲ್ಲ, ಮನೆಯಲ್ಲೇ ಇದ್ದೀನಿ, ಹೌಸ್ ವೈಫು, ಪಾಪು ನೋಡ್ಕೊಂಡು ಮನೆಯಲ್ಲೇ ಇದ್ದೆ ಮ್ಯಾಮ್.
1: ವೀರ ಸೆಂಟ್ರ್ ಬಗ್ಗೆ ಅಂದರೆ ಕೆಲಸಗಳಿಗೆ ಅಷ್ಟೇ ಸೀಮಿತ ಆಗಿದೆ, ಸ್ಥಳೀಯ ಮಹಿಳೆಯರಿಗೆ ಅನುಕೂಲ ಆಗಲಿ ಇಲ್ಲಿ ಬಂದು ಟ್ರೈನಿಂಗ್ ಕೊಡ್ತಾ ಇದೆ, ಎಷ್ಟು ಅನುಕೂಲ ಆಗ್ತಾ ಇದೆ
0: ಮೇಡಮ್? ಅನುಕೂಲ ಅನ್ನೋದಕ್ಕಿಂತ ಹೆಣ್ಮಕ್ಳುಗಳು ಮುಂದೆ ಬರೋದಕ್ಕೆ ಒಂದು ದಾರಿ ಮಾಡಿಕೊಡ್ದೈತೆ ಮ್ಯಾಮ್. ಹೆಣ್ಮಕ್ಳುಗಳು ಬರೀ ಅಡುಗೆ ಮನೆಗೆ ಸೀಮಿತ ಆಗಬಾರ್ದು ಅನ್ನೋದೊಂದು ಇಂಟೆನ್ಷನ್ನಿಂದ ಇದನ್ನು ತರಬೇತಿ ಕೊಡ್ತಿದ್ದಾರೆ ಹೆಣ್ಮಕ್ಳುಗಳು. ಮೇಡಮ್, ಒಂದು ಮನೇಲಿ ಒಂದು 500 ರೂಪಾಯಿ ಬ್ಲೌಸ್ ಹೊಲಿದ್ರು ಮೇಡಮ್ ಇವತ್ತೊಂದು ಬೆಲೆ ಐತೆ ಮ್ಯಾಮ್ ಹೆಣ್ಮಕ್ಳುಗಳಿಗೆ. ನಮಗೂ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ, ನಮ್ಮ ವೈಫ್ ಆಗಲಿ ನಮ್ಮ ಇವು ಸೊಸೆ ಆಗಲಿ ಅಂತ ಮನೆಯಲ್ಲಿ ನಮ್ಮ ಮೇಲೆ ಸ್ವಲ್ಪ ಗೌರವ ಜಾಸ್ತಿ ಆಗುತ್ತೆ ಮೇಡಮ್. ಬಿಡೋ ಇವಳೇನು ಅಡುಗೆ ಮಾತ್ರ ಅಡುಗೆ ಮಾಡ್ಕೊಂಡೇ ಇರ್ತಾಳೆ, ಕಸ ಗುಡಿಸ್ಕೊಂಡಿರ್ತಾಳೆ ಅನ್ನೋದು ಬಿಟ್ಟು ಹೊರಗೆ ನಮಗೂ ದುಡಿಯೋಕೆ ಹೆಲ್ಪ್ ಮಾಡ್ತಾಳೆ ಅನ್ನೋದೊಂದು ಮನೋಭಾವನೆ ಬರುತ್ತೆ ಮೇಡಮ್ ಅವರಿಗೆ.
1: ಮನೆ ಗಂಡಮಕ್ಕಳು
0: ನಿರ್ವಹಣೆ
1: ಇವತ್ತು ಇಲ್ಲಿ ತನಕ ಬಂದು ಒಂದು ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡ್ಕೊಂಡು ಮಕ್ಕಳಿಗಾಗಲಿ ಅಥವಾ ಗಂಡನಿಗಾಗಲಿ ಒಂದು ಬಟ್ಟೆ ಹೊಲ್ಕೊಂಡು ಬಟ್ಟೆ ಹಾಕ್ಸಿ ನೋಡೋದ್ರಲ್ಲಿ ಎಷ್ಟು ಖುಷಿ.
0: ಹೌದು ಮೇಡಮ್, ಅಂದರೆ ಮ್ಯಾಮ್ ಅಂದರೆ ನಾನು ಸ್ವತಃ ನಾನು ಹಾಕೊಂಡು ಹೊಲ್ದು ಬಿಟ್ಟು ಕೊಟ್ಟರೆ ಮೇಡಮ್ ಆ ಖುಷಿ ನನಗೆ, ಅದೇನೋ ಬೃಷ್ಟಾನ್ನ ಭೋಜನ ಅಂತ ಹೇಳ್ತಾರಲ್ಲ ಮ್ಯಾಮ್, ಅದಕ್ಕಿಂತನೂ ಚೆನ್ನಾಗಿರುತ್ತೆ ಮೇಡಮ್ ಫೀಲ್ ಅದು. ಈಗ ನನ್ನ ಮಗುಗೆ ನಾನು ಒಂದು ಫ್ರಾಕ್ ಹೊಲ್ಕೊಂಡೋಗಿ ಹಾಕಿದೆ ಮೇಡಮ್, ಮನೇಲೆಲ್ಲ ಖುಷಿಪಟ್ಟರು. ಅಂದರೆ ಆ ಫೀಲ್ ಹೇಳೋಕ್ಕಾಗೋದಿಲ್ಲ ಮೇಡಮ್, ಅಂದರೆ ನಾನು ಹೊಲ್ದು ನಾನು ಇದನ್ನು ಮಾಡಿದೆ ಅಂದರೆ ನನಗೆ 0% ನಾಲೆಡ್ಜ್ ಮ್ಯಾಮ್. ಇಲ್ಲಿಗೆ ಬಂದಾಗ ನಾನು ಪೆಡ್ಲಿಂಗ್ ಹೆಂಗೆ ಮಾಡಬೇಕು ಅಥವಾ ಸೂಜಿಗೆ ದಾರ ಹಾಕೋಕ್ಕೂ ಬರ್ತಿರಲಿಲ್ಲ ಮ್ಯಾಮ್. ನಮ್ಮ ಗೀತಾ ಮ್ಯಾಮು ಪೇಷನ್ಸಿಂದ ಒಂಚೂರು ಅಂದರೆ ನಾವು ಎಷ್ಟು ಇದನ್ನು ಕೊಟ್ಟಿದ್ದೀವಿ ಮ್ಯಾಮ್ಗೆ ಅಂದರೆ ಅದನ್ನೆಲ್ಲ ತಡ್ಕೊಂಡು ನಮಗೆ ಅಂದರೆ ಮ್ಯಾಮ್ 0% ನಂಗೆ ತಲೆಗೆ ಅಷ್ಟು ಬೇಗ ಹೋಗೋದಿಲ್ಲ, ಅದನ್ನು ಒತ್ತಿ ಒತ್ತಿ ಕೇಳಿ ಕೇಳಿ ಮ್ಯಾಮ್ ಹತ್ರ ಇಳಿಸ್ಕೊಂಡು ಮಾಡಿರೋದು. ಸವಾಲು ಅಂದರೆ ಮ್ಯಾಮ್ ಬೇಗ ಮಾಮೂಲಿ ಬೇಗ ಎದ್ದು ಬರಬೇಕು, ಪಾಪೂರ್ನ ನೋಡ್ಕೊಳ್ಳೋದಕ್ಕೆ ಬಿಟ್ಟು ಬರಬೇಕು, ಇದೆ ಅದು ಬಿಟ್ಟರೆ ಯಾವ ಪ್ರಾಬ್ಲಮ್ಸ್ ಇಲ್ಲ. ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ, ನಾನು ಏನೇ ಮಾಡ್ತೀನಿ ಅಂದರೂ ನಮ್ಮ ಮನೇಲಿ ಸಪೋರ್ಟ್ ಇದೆ ಮ್ಯಾಮ್. ಬೇರೆ ಥರ ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅಂತೇನು ಹೇಳೋದಿಲ್ಲ, ನಾನು ಏನು ಮಾಡ್ತೀನಿ ಅಂದರೂ ಮಾಡ್ತೀನಿ ಅಂದರು. ಇವಾಗ ಮಿಷಿನ್ ತಗೊಟ್ಟಿದ್ದಾರೆ, ಮಿಷಿನ್ ಮನೆಯಲ್ಲೇ ಇದೆ, ಅದರಲ್ಲೂ ಸ್ಟಿಚ್ ಮಾಡ್ತೀನಿ ಮ್ಯಾಮ್. ಇಲ್ಲಿ ಮ್ಯಾಮ್ ಏನು ಹೇಳ್ಕೊಟ್ಟಿರ್ತಾರೆ ಅದನ್ನು ಇಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಮನೆಗೆ ಹೋಗಿ ಸ್ಟಿಚ್ ಮಾಡಿ ಮತ್ತೆ ಕಟಿಂಗ್ ಹಾಕ್ಕೊಂಡು ಅಲ್ಲೊಂದು ಇನ್ನೊಂದು ಸ್ಟಿಚ್ ಮಾಡ್ತೀನಿ ಮೇಡಮ್. ನಾನು
1: ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ ಮ್ಯಾಮ್?
0: ಸಹಕಾರ ತುಂಬ ಇದೆ ಮ್ಯಾಮ್, ಅಂದರೆ ಅದನ್ನು ಹೇಳೋಕ್ಕಾಗೋದಿಲ್ಲ ಮ್ಯಾಮ್. ಸಪೋರ್ಟ್ ಹೆಣ್ಮಕ್ಳಿಗೆ ಮೇನ್ ಬೇಕಾಗಿರೋ ಸಪೋರ್ಟು ಮ್ಯಾಮ್. ಅವ್ರೇನು ಮಾಡ್ತಾರೆ ನಿಮ್ಮ ಕೆಲ ಏನಾಗುತ್ತೆ ನೀವೇನು ಮಾಡೋಕ್ಕಾಗುತ್ತೆ ಹೆಣ್ಮಕ್ಳು ಅನ್ನೋದು ಬಿಟ್ಬಿಡ್ಬೇಕು ಮೇಡಮ್. ಯಾರೇ ಆದ್ರೂ ಹೆಣ್ಮಕ್ಳುಗಳಿಗೆ ಮುಂದೆ ಬರೋದಕ್ಕೆ ಹೆಲ್ಪ್ ಮಾಡಬೇಕು ಮೇಡಮ್. ಅಂದರೆ ಹೆಣ್ಮಕ್ಳ ಕೈಲಿ ಏನಾಗುತ್ತೆ ಬರೀ ಅಡುಗೆ ಮಾಡಿಕೊಂಡು ಮಕ್ಳು ನೋಡ್ಕೊಳ್ಳೋಕೆ ಅಷ್ಟೇ ಅಂತ ಅನಿಸ್ಬಾರ್ದು ಮೇಡಮ್. ಅವ್ರಿಗೆ ಒಂಚೂರು ಒಂದು ಬ್ಯಾಕ್ ಸಪೋರ್ಟ್ ಒಂದು ಸ್ವಲ್ಪ ಕೊಟ್ರು ಮೇಡಮ್ ಹೆಣ್ಮಕ್ಳುಗಳು ಇವತ್ತು ಏನು ಬೇಕಾದರೂ ಮಾಡ್ತಾರೆ ಮೇಡಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು.
1: ಮಹಿಳೆಯರಿಗೆ ಬೆಳೆ ಸಂದೇಶನ ತಿಳಿಸಿದ್ರೆ ಮೇಡಮ್ ಭಾಳ ಸಂತೋಷ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಹತ್ರ ಭೀತಿ ಅನುಭವವನ್ನು ಹಂಚ್ಕೊಳ್ಳೋದಕ್ಕೆ ಧನ್ಯವಾದ.
0: ಥ್ಯಾಂಕ್ ಯು ಸೋ ಮಚ್. ಈ ಸಂಸ್ಥೆಯಿಂದ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆಯದಾಗಿದೆ, ನನ್ನಂಥ ಎಷ್ಟೋ ಹೆಣ್ಮಕ್ಳುಗಳಿಗೂ ಅಂದರೆ ತಾನು ದುಡ್ದು ನನ್ನ ಮನೆ ನೋಡ್ಕೋಬೋದು ಅನ್ನೋ ಇದನ್ಗೂ ಬಂದಿದೆ ಮೇಡಮ್, ಅಷ್ಟೇ ಕಾನ್ಫಿಡೆನ್ಸ್ ಬಂದಿದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್.
1: ಧನ್ಯವಾದ.
2: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾಧರಿತ್ರಿ, ಭೋಜೇಶು ಮಾತಾ, ಶಯನೇ

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30. ಕೇಳುಗರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು, ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ, ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ವು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-01-7311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739-01-7311.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
1: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.

ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ರಾಷ್ಟ್ರೀಯ ಬಾಹ್ಯಾಕಾಶ ದಿನ, ವಿವಿಧ ಕಾರ್ಯಕ್ರಮಗಳ ಆಯೋಜನೆ, ವಿಜ್ಞಾನಿಗಳಿಗೆ ಅಭಿನಂದನೆ. ಬಂಧನದಲ್ಲಿರುವ 21 ಬಾಂಗ್ಲಾದೇಶಿ ಪ್ರಜೆಗಳನ್ನು ಹಸ್ತಾಂತರಿಸಲು ತಂಡ ನಿಯೋಜನೆ. ಕಾವೇರಿ ನದಿ ಪಾತ್ರದಲ್ಲಿ ಸರಾಸರಿ ಮಳೆಯಿಂದ ಸಮಸ್ಯೆಗಳಿಗೆ ಪರಿಹಾರ, ಕೃಷಿ ಸಚಿವ ನರೇಂದ್ರ ಸ್ವಾಮಿ ವಿಶ್ವಾಸ. ಬೆಂಗಳೂರಿನಲ್ಲಿ ನಮ್ಮೂರ ಹೆಮ್ಮೆ ಕಾರ್ಯಕ್ರಮದಡಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ, ಸಚಿವ ಕೃಷ್ಣ ಬೈರೇಗೌಡ. ರಾಷ್ಟೀಯ ಬಾಹ್ಯಾಕಾಶ ದಿನದ ಸಂದರ್ಭದಲ್ಲಿ ಇಂದು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ದೇಶ ಮಾಡಿದ ಸಾಧನೆಯನ್ನು ಸಂಭ್ರಮದಿಂದ ನೆನಪಿಸಿಕೊಳ್ಳಲಾಗುತ್ತಿದೆ. ಈ ಸಂಬಂಧ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಈ ಸಂದರ್ಭದಲ್ಲಿ ಶುಭಾಶಯ ತಿಳಿಸಿದ್ದಾರೆ. ಉಪರಾಷ್ಟಪತಿ ರಾಧಾಕೃಷ್ಣನ್ ಅವರು ಬಾಹ್ಯಾಕಾಶ ಅನ್ವೇಷಣೆಯಲ್ಲಿ ಭಾರತದ ಸಾಧನೆ ಅಮೋಘವಾಗಿದೆ, ಇದು ದೇಶದ ವೈಜ್ಞಾನಿಕ ಪಾರಮ್ಯತೆ, ನಾವೀನ್ಯತೆಯ ಸ್ಫೂರ್ತಿ ಹಾಗೂ ಜ್ಞಾನ ಮುಂಚೂಣಿಯಲ್ಲಿ ಇರುವ ಬದ್ಧತೆಯನ್ನು ಪ್ರದರ್ಶಿಸುತ್ತದೆ ಎಂದಿದ್ದಾರೆ. ದೇಶದ ವಿಜ್ಞಾನಿಗಳು, ಎಂಜಿನಿಯರ್ಗಳು ಹಾಗೂ ಸಂಶೋಧಕರು ಗಗನಯಾನದಂತಹ ಮಹತ್ತರ ಕಾರ್ಯಕ್ರಮಗಳ ಮೂಲಕ ದೇಶವನ್ನು ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯಲು ಸಮರ್ಪಣಾ ಭಾವದಿಂದ ಶ್ರಮಿಸುತ್ತಿದ್ದಾರೆ ಎಂದು ಉಪರಾಷ್ಟಪತಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಸತತವಾಗಿ ತನ್ನ ಅಸ್ತಿತ್ವವನ್ನು ವಿಸ್ತರಿಸುತ್ತಿದೆ, ಖಾಸಗಿ ಕ್ಷೇತ್ರದಲ್ಲಿಯೂ ಭಾರತದ ಪ್ರತಿಭಾವಂತರು ವಿಶ್ವಾದ್ಯಂತ ಅಸ್ಮಿತೆಯನ್ನು ಕಂಡುಕೊಳ್ಳುತ್ತಿದ್ದಾರೆ, ಭಾರತದ ಬಾಹ್ಯಾಕಾಶ ಕ್ಷೇತ್ರ ಜಾಗತಿಕ ಹೂಡಿಕೆದಾರರನ್ನು ಆಕರ್ಷಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಐತಿಹಾಸಿಕ ಸಾಧನೆಗಳೊಂದಿಗೆ ರಾಷ್ಟ್ರ ಹೆಮ್ಮೆ ಪಡುವಂತೆ ಶ್ರಮಿಸುತ್ತಿರುವ ಇಸ್ರೋದ ವಿಜ್ಞಾನಿಗಳು ಹಾಗೂ ದೇಶದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಅಭಿನಂದನೆ ಸಲ್ಲಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ರಾಷ್ಟೀಯ ಬಾಹ್ಯಾಕಾಶ ದಿನಾಚರಣೆ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯ ಆವರಣದಲ್ಲಿ ಚಂದ್ರಯಾನ, ಆದಿತ್ಯ L1, ಆರ್ಯಭಟ ಸೇರಿದಂತೆ ವಿವಿಧ ಬಾಹ್ಯಾಕಾಶ ಮಾದರಿಗಳ ಪ್ರದರ್ಶನ ಆಯೋಜಿತವಾಗಿದೆ. ನೋಂದಾಯಿತ ವಿದ್ಯಾರ್ಥಿಗಳಿಗಾಗಿ ಬಾಹ್ಯಾಕಾಶ ಮತ್ತು ಭಾರತ ವಿಷಯದ ರಸಪ್ರಶ್ನೆ ಸ್ಪರ್ಧೆ ಜರುಗುತ್ತಿದೆ. ಕನ್ನಡ ಭಾಷೆ ಹಾಗೂ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ ಪದ್ಮಶ್ರೀ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರ ಜನ್ಮದಿನವಾದ ಇಂದು ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವ ನಮನ ಸಲ್ಲಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಬೃಹತ್ ನಿಘಂಟು ನಿರ್ಮಾಣ ಇಗೋ

0: ಕನ್ನಡ ಅಂಕಣ ಹಾಗೂ ನೂರಾರು ಭಾಷಾ ಸಂಶೋಧನಾ ಕೃತಿಗಳ ಮೂಲಕ ಕನ್ನಡ ಶಬ್ದಕೋಶವನ್ನು ಶ್ರೀಮಂತಗೊಳಿಸಿದ ಈ ಮೇರು ವಿದ್ವಾಂಸರು ಕನ್ನಡಕ್ಕೆ ನೀಡಿದ ಕೊಡುಗೆಗಳು ಸದಾ ಚಿರಂತನ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಸ್ಮರಿಸಿದ್ದಾರೆ. ಬಂಧನದಲ್ಲಿರುವ 21 ಬಾಂಗ್ಲಾದೇಶಿ ಪ್ರಜೆಗಳನ್ನು ಪಶ್ಚಿಮ ಬಂಗಾಳಕ್ಕೆ ಕರೆದೊಯ್ದು ಗಡಿ ಭದ್ರತಾ ಪಡೆ ಬಿಎಸ್ಎಫ್ಗೆ ಹಸ್ತಾಂತರಿಸಲು 30 ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಒಳಗೊಂಡ ತಂಡವನ್ನು ನಿಯೋಜಿಸಲಾಗಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ಸುದ್ದಿಗಾರರಿಗೆ ಮಾಹಿತಿ ನೀಡಿರುವ ಅವರು, ಬಂಧಿತರನ್ನು ಬಸ್ ಮೂಲಕ ಬೆಂಗಳೂರಿಗೆ ಕರೆದೊಯ್ಯಲಾಗಿದ್ದು ಅಲ್ಲಿಂದ ರೈಲಿನಲ್ಲಿ ಪಶ್ಚಿಮ ಬಂಗಾಳದ ಮಾಲ್ದಾಗೆ ಕರೆದೊಯ್ಯಲಾಗುತ್ತದೆ. ಮಾಲ್ದಾದಲ್ಲಿ ಅವರನ್ನು ಬಿಎಸ್ಎಫ್ ಅಧಿಕಾರಿಗಳಿಗೆ ಹಸ್ತಾಂತರಿಸಲಾಗುವುದು. ಅವರನ್ನು ಸ್ವೀಕರಿಸುವ ಬಿಎಸ್ಎಫ್ ತಂಡ ನಿಯಮಾನುಸಾರ ಮುಂದಿನ ಕಾನೂನು ಕ್ರಮ ಹಾಗೂ ಗಡಿಪಾರು ಪ್ರಕ್ರಿಯೆ ಕೈಗೊಳ್ಳಲಿದೆ. 21 ಮಂದಿಯನ್ನು ಇದೇ 26ರೊಳಗೆ ಬಿಎಸ್ಎಫ್ಗೆ ಹಸ್ತಾಂತರಿಸುವ ಸಾಧ್ಯತೆ ಇದೆ ಎಂದು ಅವರು ತಿಳಿಸಿದ್ದಾರೆ. ಕೆಜಿಎಫ್ ನಗರದಲ್ಲಿ ನೂತನವಾಗಿ ನಿರ್ಮಾಣ ಮಾಡುತ್ತಿರುವ ಆಸ್ಪತ್ರೆ ಕಟ್ಟಡದಲ್ಲಿ ಗರ್ಭಿಣಿಯರಿಗೆ ಉತ್ತಮ ಹೆರಿಗೆ ಸೇವೆ, ನವಜಾತ ಶಿಶುಗಳ ಆರೈಕೆ ಮತ್ತು ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಯೋಜನೆ ರೂಪಿಸಲಾಗಿದೆ ಎಂದು ಶಾಸಕಿ ರೂಪಕಲಾ ಶಶಿಧರ್ ಹೇಳಿದರು. ನಗರದ ಹೆರಿಗೆ ಆಸ್ಪತ್ರೆ ಹಿಂಭಾಗದಲ್ಲಿ ಮುಖ್ಯಮಂತ್ರಿಗಳ ಮೂಲಭೂತ ಸೌಕರ್ಯ ಅನುದಾನದ 3 ಕೋಟಿ ರೂಪಾಯಿ ಮತ್ತು ಆರೋಗ್ಯ ಇಲಾಖೆ ಅನುದಾನ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡುತ್ತಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಟ್ಟಡ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಪ್ರಸ್ತುತ ಇರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕುಡಿಯುವ ನೀರು, ಶೌಚಾಲಯ ಮತ್ತು ಸ್ವಚ್ಛತೆಯ ಕೊರತೆಯಿದ್ದು ಇಂದಿನ ಪರಿಸ್ಥಿತಿಗೆ ಅನುಗುಣವಾಗಿ ಅಗತ್ಯವಾಗಿ ಬೇಕಾದ ಆಧುನಿಕ ಸೌಲಭ್ಯಗಳು ಇಲ್ಲದೇ ಇರುವುದರಿಂದ ಗರ್ಭಿಣಿಯರು ಹಾಗೂ ಬಾಣಂತಿಯರು ತೊಂದರೆ ಅನುಭವಿಸುತ್ತಿರುವುದನ್ನು ಮನಗಂಡು ನೂತನ ಕಟ್ಟಡ ಕಾಮಗಾರಿ ಪ್ರಾರಂಭಿಸಲಾಗುತ್ತಿದೆ ಎಂದು ಹೇಳಿದರು. ನೂತನ ಕಟ್ಟಡದಲ್ಲಿ 2 ಆಧುನಿಕ ಶಸ್ತ್ರಚಿಕಿತ್ಸಾ ಕೊಠಡಿ, 13 ಹಾಸಿಗೆಗಳ ನವಜಾತ ಶಿಶುವಿನ ಆರೈಕೆ ಘಟಕ, 8 ಹಾಸಿಗೆಗಳ ತಾಯಿ ಮತ್ತು ನವಜಾತ ಶಿಶುವಿನ ಆರೈಕೆಯ ಘಟಕ ಹಾಗೂ 19 ಹಾಸಿಗೆಗಳ ವಿಶೇಷ ವಾರ್ಡ್ ನಿರ್ಮಾಣವಾಗಲಿದೆ. ಸಿಟಿ ಸ್ಕ್ಯಾನಿಂಗ್ ಸೌಕರ್ಯ ಒದಗಿಸಲು ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕಿ ರೂಪಕಲಾ ಶಶಿಧರ್ ಮಾಹಿತಿ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾವೇರಿ ನದಿ ಪಾತ್ರದಲ್ಲಿ ಸರಾಸರಿ ಮಳೆ ಆಗುವುದರಿಂದ ಅಂತಾರಾಜ್ಯ ಜಲ ವಿವಾದಗಳು ಇತ್ಯರ್ಥವಾಗಿ ಬಹುತೇಕ ಸಮಸ್ಯೆಗಳಿಗೆ ಪರಿಹಾರ ದೊರೆಯಲಿದೆ ಎಂದು ಕೃಷಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅವರು ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ಎಎಸ್ ಪೊನ್ನಣ್ಣ, ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾ ಮಂತರಗೌಡ ಅವರೊಂದಿಗೆ ಕೊಡಗಿನ ಪುಣ್ಯಕ್ಷೇತ್ರ ಪಾಡಿ ಶ್ರೀ ಇಗ್ಗುತಪ್ಪ ದೇವಾಲಯದಲ್ಲಿ ಹೆಚ್ಚಿನ ಮಳೆಗಾಗಿ ಇಂದು ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದರು. ತಾಯಿ ಕಾವೇರಿ ಹಾಗೂ ಪಾಡಿ ಶ್ರೀ ಇಗ್ಗುತಪ್ಪ ಪುಣ್ಯಭೂಮಿಯಲ್ಲಿ ಹೆಚ್ಚಿನ ಮಳೆಯಾದಲ್ಲಿ ನಾಡಿನ ಜಲಾಶಯಗಳು ಭರ್ತಿಯಾಗಿ ಉತ್ತಮ ಬೆಳೆ ಜತೆಗೆ ಕುಡಿಯಲು ನೀರು ಸಿಗಲಿದೆ. ಮುಂದಿನ ದಿನಗಳಲ್ಲಿಯಾದರೂ ಹೆಚ್ಚಿನ ಮಳೆಯಾಗಲಿ ಎಂದು ಪ್ರಾರ್ಥಿಸಲಾಗಿದೆ ಎಂದರು. ಕಾಡಾನೆ ಹಾವಳಿ ಶಾಶ್ವತ ನಿಯಂತ್ರಣಕ್ಕೆ ಸರ್ಕಾರ ಅಗತ್ಯ ಕ್ರಮ ವಹಿಸಿದೆ, ಆದರೂ ಪ್ರವಾಸಿಗರು, ಕಾರ್ಮಿಕರು ಸೇರಿದಂತೆ ಎಲ್ಲರೂ ಎಚ್ಚರ ವಹಿಸಬೇಕಿದೆ ಎಂದರು. ಕೆಲವು ಸಂದರ್ಭದಲ್ಲಿ ಅನಾಹುತ ಘಟನೆಗಳು ಸಂಭವಿಸುತ್ತವೆ, ಆದ್ದರಿಂದ ಈ ಬಗ್ಗೆ ಪ್ರತಿಯೊಬ್ಬರೂ ಮುನ್ನೆಚ್ಚರ ವಹಿಸಬೇಕು ಎಂದು ಸಚಿವ ನರೇಂದ್ರ ಸ್ವಾಮಿ ಮನವಿ ಮಾಡಿದರು. ಬೆಂಗಳೂರಿನ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ನಮ್ಮೂರ ಹೆಮ್ಮೆ ಕಾರ್ಯಕ್ರಮದಡಿ ಸನ್ಮಾನಿಸಲಾಗುತ್ತಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಬೆಂಗಳೂರು ಜಿಲ್ಲಾ ಪಂಚಾಯತ್ ಆಶ್ರಯದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇದೇ ತಿಂಗಳ 29ರಂದು ಕಾರ್ಯಕ್ರಮ ನಡೆಯಲಿದ್ದು ಅರ್ಜಿ ಸಲ್ಲಿಸಲು ನಾಡಿದ್ದು 25 ಕೊನೆಯ ದಿನವಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಎಸ್ಎಸ್ಎಲ್ಸಿಯಲ್ಲಿ 621ಕ್ಕೂ ಅಧಿಕ ಅಂಕ, ದ್ವಿತೀಯ ಪಿಯುಸಿಯಲ್ಲಿ 596ಕ್ಕೂ ಅಧಿಕ ಹಾಗೂ ಸಿಬಿಎಸ್ಇ 10 ಹಾಗೂ 12ನೇ ತರಗತಿಗಳಲ್ಲಿ 496ಕ್ಕೂ ಅಧಿಕ ಅಂಕಗಳನ್ನು ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಗೌರವಕ್ಕೆ ಅರ್ಹರಾಗಿರುತ್ತಾರೆ. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸುವ ಜೊತೆಗೆ ಸಮಾಜದ ಇತರ ವಿದ್ಯಾರ್ಥಿಗಳನ್ನು ಉತ್ತಮ ಸಾಧನೆಗಾಗಿ ಪ್ರೇರೇಪಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಹೇಮಾವತಿ ಜಲಾಶಯದಿಂದ ಬುಗುಡನಹಳ್ಳಿ ಕೆರೆಗೆ ಬಿಡಲಾಗುತ್ತಿರುವ ನೀರನ್ನು ಕುಡಿಯುವ ಉದ್ದೇಶಗಳಿಗೆ ಮಾತ್ರ

0: ಬೆಳೆಸಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮನವಿ ಮಾಡಿದ್ದಾರೆ. ಅವರು ನಿನ್ನೆ ಬೂಡನಹಳ್ಳಿ ಕೆರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಮಾತನಾಡಿ, ಬರಗಾಲ ಪರಿಸ್ಥಿತಿ ಇರುವುದರಿಂದ ನೀರನ್ನು ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಸಬೇಕು, ಯಾವುದೇ ಕಾರಣಕ್ಕೂ ಕೃಷಿ ಚಟುವಟಿಕೆಗಳಿಗೆ ಬಳಸಬಾರದು ಎಂದು ಕೋರಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಯೋಜನೆಯಡಿ ಆರ್ಥಿಕ ನೆರವು ಪಡೆಯಲು ಅರ್ಹ ಫಲಾನುಭವಿಗಳು ಇಕೆವೈಸಿಯನ್ನು ತಕ್ಷಣ ಪೂರ್ತಿಗೊಳಿಸಬೇಕು ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ತಿಳಿಸಿದ್ದಾರೆ. ಯೋಜನೆಯಡಿ ಇಕೆವೈಸಿಯನ್ನು ಕಡ್ಡಾಯಗೊಳಿಸಲಾಗಿದ್ದು, ಜಿಲ್ಲೆಯಾದ್ಯಂತ ಇನ್ನೂ 130,000 ಹೆಚ್ಚು ರೈತರ ಇಕೆವೈಸಿ ಕಡ್ಡಾಯ ಪ್ರಕ್ರಿಯೆ ಬಾಕಿ ಇದೆ. ನಿಗದಿತ ಅವಧಿಯೊಳಗೆ ಇಕೆವೈಸಿ ಪೂರ್ಣಗೊಳಿಸದಿದ್ದರೆ ಮುಂದಿನ ಕಂತಿನ ಹಣ ಖಾತೆಗೆ ಜಮೆಯಾಗುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಯೋಜನೆಯಲ್ಲಿ ನಕಲಿ ಫಲಾನುಭವಿಗಳನ್ನು ತಡೆಯಲು ಹಾಗೂ ಮೃತಪಟ್ಟವರ ಖಾತೆಗಳಿಗೆ ಹಣ ವರ್ಗಾವಣೆಯಾಗುವುದನ್ನು ತಡೆಗಟ್ಟುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಕ್ರಮ ಕೈಗೊಂಡಿದೆ. ಹಿಂದೆ ಜಾರಿಯಲ್ಲಿದ್ದ ಆಧಾರ್ ಒಟಿಪಿ ಆಧಾರಿತ ವ್ಯವಸ್ಥೆಯನ್ನು ರದ್ದುಗೊಳಿಸಲಾಗಿದ್ದು, ಪ್ರಸ್ತುತ ಬಯೋಮೆಟ್ರಿಕ್ ಅಥವಾ ಮುಖ ದೃಢೀಕರಣ ಆಧಾರಿತ ಇಕೆವೈಸಿಗೆ ಮಾತ್ರ ಅವಕಾಶ ನೀಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸುವಂತೆ ಜಂಟಿ ಕೃಷಿ ನಿರ್ದೇಶಕರು ಮನವಿ ಮಾಡಿದ್ದಾರೆ. ಗದಗ ಅಂಚೆ ವಿಭಾಗೀಯ ವ್ಯಾಪ್ತಿಯಲ್ಲಿರುವ ಅಂಚೆ ಕಚೇರಿಗಳಲ್ಲಿ ಪ್ರತಿದಿನ ಬೆಳಗ್ಗೆ 9 ಗಂಟೆಯಿಂದ ಏಕರೂಪದ ವ್ಯವಹಾರ ಸಮಯವನ್ನು ಜಾರಿಗೆ ತರಲಾಗಿದೆ ಎಂದು ಗದಗ ವಿಭಾಗೀಯ ಅಂಚೆ ಅಧೀಕ್ಷಕ ಎಸ್ಎಸ್ ಶಿರಹಟ್ಟಿ ತಿಳಿಸಿದ್ದಾರೆ. ಈ ಹೊಸ ವ್ಯವಸ್ಥೆಯಿಂದ ಸಾರ್ವಜನಿಕರು ಅಂಚೆ ಕಚೇರಿಗಳಿಗೆ ಭೇಟಿ ನೀಡಿ ವಿವಿಧ ಅಂಚೆ ಹಾಗೂ ಹಣಕಾಸು ಸೇವೆಗಳಾದ ಉಳಿತಾಯ, ಬ್ಯಾಂಕ್ ವ್ಯವಹಾರಗಳು, ಸ್ಪೀಡ್ ಪೋಸ್ಟ್, ಪಾರ್ಸೆಲ್ ಸೇರಿದಂತೆ ವಿವಿಧ ಅಂಚೆ ಲೇಖನಗಳ ಬುಕ್ಕಿಂಗ್, ಇ ಪಾವತಿ ಸೇವೆಗಳು, ಅಂಚೆ ಜೀವ ವಿಮೆ ಪ್ರೀಮಿಯಂ ಪಾವತಿ ಹಾಗೂ ಇತರೆ ಅಂಚೆ ಸೇವೆಗಳನ್ನು ನಿಗದಿತ ಸಮಯದಿಂದಲೇ ಪಡೆಯಲು ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಬಾಹ್ಯಾಕಾಶ ದಿನ, ವಿವಿಧ ಕಾರ್ಯಕ್ರಮಗಳ ಆಯೋಜನೆ, ವಿಜ್ಞಾನಿಗಳಿಗೆ ಅಭಿನಂದನೆ. ಬಂಧನದಲ್ಲಿರುವ 21 ಬಾಂಗ್ಲಾದೇಶಿ ಪ್ರಜೆಗಳನ್ನು ಹಸ್ತಾಂತರಿಸಲು ತಂಡ ನಿಯೋಜನೆ. ಕಾವೇರಿ ನದಿ ಪಾತ್ರದಲ್ಲಿ ಸರಾಸರಿ ಮಳೆಯಿಂದ ಸಮಸ್ಯೆಗಳಿಗೆ ಪರಿಹಾರ, ಕೃಷಿ ಸಚಿವ ನರೇಂದ್ರ ಸ್ವಾಮಿ ವಿಶ್ವಾಸ. ಬೆಂಗಳೂರಿನಲ್ಲಿ ನಮ್ಮೂರ ಹೆಮ್ಮೆ ಕಾರ್ಯಕ್ರಮದಡಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ, ಸಚಿವ ಕೃಷ್ಣ ಬೈರೇಗೌಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಮುಸುಕಿನ ಜೋಳದಲ್ಲಿ ಬಿಳಿಸುಳಿ ರೋಗ ಮತ್ತು ಬರ ನಿರ್ವಹಣೆ ಕುರಿತು ಮೈಸೂರು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಕೆಎಸ್ ರವಿರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ನೇರ ಸಂದರ್ಶನ ಫೋನ್ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೇಳುಗರೆ, ಇವತ್ತಿನ ನೇರ ಸಂದರ್ಶನ ಫೋನ್ಇನ್ ಕಾರ್ಯಕ್ರಮದಲ್ಲಿ ಮುಸುಕಿನ ಜೋಳದಲ್ಲಿ ಬಿಳಿಸುಳ್ಳ ರೋಗ ನಿರ್ವಹಣೆ ಹಾಗೂ ಬರ ನಿರ್ವಹಣೆಯ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಕೆಎಚ್ ರವಿರವರು. ನೀವು ಕೂಡ ಕರೆ ಮಾಡಿ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ನಮಸ್ತೆ.
3: ಹಾಂ ಸರ್, ಬಹಳ ಖುಷಿ ಆಗ್ತಾ ಇದೆ ಸರ್, ಯಾಕಂದ್ರೆ ತಾವು ಎರಡನೇ ಸರಿ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ರೈತರ ಜೊತೆ ಈ ಒಂದು ಮುಸುಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಬಿಳಿಸುಳಿ ರೋಗ ಇರ್ಬೋದು ಮತ್ತು ಅದರ ಹತೋಟಿ ಹಾಗೂ ಈ ಒಂದು ಈ ವರ್ಷದ ಒಂದು ಮಳೆ ಒಂದು ಬರ ನಿರ್ವಹಣೆ ಕುರಿತು ನಮ್ಮ ಕೇಳುಗರಿಗೆ ಅಥವಾ ನಮ್ಮ ಸಮುದಾಯಕ್ಕೆ ಒಂದು ಮಾಹಿತಿಯನ್ನು ಕೊಡಲು ತಾವು ಬಂದಿರ್ತೆ ಸರ್. ಮೊದಲನೇದಾಗಿ ಈ ಒಂದು ಮುಸುಕಿನ ಜೋಳ ಬೆಳೆಗಾರರು ಪ್ರಸ್ತುತ ಈ ಒಂದು ಬಿಳಿಸುಳಿ ರೋಗ ಇರ್ಬೋದು ಅಥವಾ ಮಳ ಕೊರತೆಯಿಂದ ಆತಂಕದಲ್ಲಿದ್ದಾರೆ. ಸೊ ಈ ಎರಡೂ ಸಮಸ್ಯೆಗಳನ್ನು ರೈತರು ಹೇಗೆ ಗುರುತಿಸಿ ಸೂಕ್ತ ಸಮಯದಲ್ಲಿ ನಿರ್ವಹಣೆ ಮಾಡಿಕೊಳ್ಬೇಕು ಎಂಬುದರ ಕುರಿತು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಬೋದ ಸರ್?
4: ಈಗ ಮೊದಲನೇದಾಗಿ ತಾವು ಹೇಳಿದಂಗೆ ಮುಸುಕಿನ ಜೋಳದಲ್ಲಿ ಬಿಳಿಸುಳಿ ರೋಗ ಅನ್ನೋದು ಕಳೆದ ಒಂದು ವರ್ಷದಿಂದ ಹೆಚ್ಚಿನ ರೀತಿಯಲ್ಲಿ ಬಾಧಿಸ್ತಾ ಇದೆ.
3: ಹೌದು,
4: ಕಳೆದ ವರ್ಷ ಸ್ವಲ್ಪ ಪ್ರಮಾಣದಲ್ಲಿತ್ತು, ಈ ವರ್ಷ ಇನ್ನೂ ಜಾಸ್ತಿ ಆಗಿದೆ. ಏನಂದ್ರೆ ಇದು ಒಂದು ಶಿಲೀಂಧ್ರ ಅಂದ್ರೆ ಫಂಗಲ್ ಅಂತೀವಿ, ಫಂಗಲ್ ಡಿಸೀಸ್ ರೋಗ. ಇದು ಮೂರು ಮಾರ್ಗಗಳಲ್ಲಿ ಹರಡುತ್ತೆ. ಒಂದು

0: ಬೀಜದಿಂದ, ಇನ್ನೊಂದು ಮಣ್ಣಿನಿಂದ, ಇನ್ನೊಂದು ಗಾಳಿಯಲ್ಲಿ, ಈ ರೀತಿ ಇದು ಹರಡುತ್ತೆ. ಬಟ್ ನಾವು ಏನ್ ಮಾಡಿದೀವಿ, ಕಳೆದ ವರ್ಷ ಬಿತ್ತನೆ ಬೀಜ ಈ ರೀತಿ ಬಿತ್ತನೆ ಮಾಡಿದಂತ ಸಂದರ್ಭದಲ್ಲಿ ರೋಗ ಕಾಣಿಸ್ಕೊಂಡಿದ್ರಿಂದ ಈ ವರ್ಷ ಮೈಸೂರು ಜಿಲ್ಲೆಯಲ್ಲಿ ಏನೆಲ್ಲ ಮುಸುಕಿನ ಜೋಳದ ಬಿತ್ತನೆ ಬೀಜವನ್ನ ವಿತರಣೆ ಮಾಡಿದ್ದಾರೆ, ಅವಕ್ಕೆಲ್ಲದಕ್ಕೂ ಕಂಪನಿ ಕಡೆಯಿಂದನೇ ಟ್ರೀಟ್ಮೆಂಟ್ ಅಂದ್ರೆ ಬೀಜೋಪಚಾರವನ್ನ ಮಾಡಿಸಿ ಮತ್ತವ್ರು ಮಾಡಿಸಿದಾರ ಇಲ್ವಾ ಅಂತ ಕೃಷಿ ವಿಶ್ವವಿದ್ಯಾನಿಲಯ ಮಂಡ್ಯದಿಂದ ಪರೀಕ್ಷೆ ಮಾಡಿಸಿ ನಂತರ ವಿತರಣೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ. ಇನ್ನೊಂದು ಎರಡನೇದು ಇದು ಏನಾಗುತ್ತೆ, ಶಿಲೀಂಧ್ರ ಭೂಮಿಯಲ್ಲಿ ಇರ್ತದೆ, ಮಣ್ಣಿನಲ್ಲಿ ಇರ್ತದೆ. ಇದು ಸುಮಾರು ಎರಡರಿಂದ ಮೂರು ವರ್ಷ ಅಷ್ಟದವರೆಗೂ ಇರೋ ಸಾಧ್ಯತೆಗಳು ಇರ್ತದೆ. ಮತ್ತೆ ಅದು ಬೇರಿನ ಮುಖಾಂತರ ಕೂಡ ಗಿಡಕ್ಕೆ ಹಬ್ಬುತ್ತೆ. ಆಮೇಲೆ ಇನ್ನೊಂದು ಇವು ಊಸ್ಪೋರ್ಸ್ ಅಂತೀವಿ, ಅಂದ್ರೆ ಜೀವಾಣುಗಳು ಬಿಳಿ ಬಿಳಿಯ ಎಲೆ ಕೆಳಗಡೆ ಇರ್ತವೆ, ಬೆಳ್ಳಿಗೆ ಪೌಡರ್ ತರ ಇರ್ತದೆ, ಪೌಡರ್ ತರ ಇರ್ತದೆ. ಅವು ಗಾಳಿಲಿ ಆಡ್ತವೆ, ಗಾಳಿಲಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗಿ ಆ ರೀತಿನೂ ಕೂಡ ಆಡ್ತದೆ. ಇನ್ನೊಂದು ಬದುಗಳ ಮೇಲೆ ಇರ್ತಕ್ಕಂಥ ಗಿಡಗಂಟೆಗಳ ಮೇಲೆ ಇದು ಉಳ್ಕೊಂಡಿರ್ತದೆ ಗಾಳಿಲಿ ಹೋಗಿ. ಆಮೇಲೆ ನೀವು ಮುಸ್ಕಿನ ಜೋಳ ತೆಗೆದ ಮೇಲೆ ಅದು ಬದು ಕ್ಲೀನ್ ಮಾಡಲ್ಲ ನೀವು, ಬದು ಹಂಗೆ ಇರ್ತದೆ. ತಿರ್ಗ ಇನ್ನೊಂದು ಬೆಳೆ ಹಾಕ್ತೀರಾ, ತಿರ್ಗ ಅದು ಆ ಗಾಳಿಗೆ ಹರಡಿ ಬರ್ತದೆ. ಈಗ ಇದಕ್ಕೆ ನೋಡಿ, ಇದು ಒಂದು ಸಾಧಾರಣವಾದ ರೋಗ, ಸಾಮಾನ್ಯವಾಗಿ ಹೇಳೋದಾದ್ರೆ ಇದು ಏನು ಮೇಜರ್ ಡಿಸೀಸ್ ಆಗಿರ್ಲಿಲ್ಲ, ಇದು ಮೈನರ್ ಡಿಸೀಸ್, ಸಣ್ಣ ರೋಗ, ಬಟ್ ಅದು ದೊಡ್ಡ ರೋಗವಾಗಿ ಮಾರ್ಪಾಡಾಗಿದೆ. ಅದಕ್ಕೆ ಕಾರಣಗಳು ಏನಪ್ಪ ಅಂತ ಅಂದ್ರೆ, ನಾವು ಇಲ್ಲಿ ನಮ್ಮ ಪ್ರಮುಖವಾಗಿ ಸರಗೂರು, ಎಚ್ ಡಿ ಕೋಟೆ, ಮತ್ತೆ ಕೆಲವೊಂದು ಭಾಗದ ಹುಣಸೂರು, ಪೆರಿಯಾಪಟ್ಟಣ ಈ ಭಾಗಗಳಲ್ಲಿ ಈ ಮುಸುಕಿನ ಜೋಳವನ್ನ ಮೇವಿನ ಬೆಳೆಗಾಗಿ ಮೂರುವರೆ ತಿಂಗಳು ಬೆಳೆ ಮಾಡಿ ಪದೇ ಪದೇ ಅದೇ ಬೆಳೆಯನ್ನ ಬೆಳೀತಕ್ಕಂಥದ್ದು, ಅವಾಗ ಏನಾಗ್ತದೆ, ಅದು ಮಣ್ಣಲ್ಲಿ ಇರ್ತದೆ, ನೆಕ್ಸ್ಟ್ ಬಂದ ತಕ್ಷಣ ಅದು ಈಸಿಯಾಗಿ ಆಹಾರ ಸಿಕ್ತಂಗಿದೆ, ವೋಸ್ಟ್ ಮಣ್ಣೆಲ್ಲ ಇರ್ತದೆ, ತಕ್ಷಣ ಸ್ಪ್ರೆಡ್ ಆಗ್ತದೆ. ಸೊ ಅದಕ್ಕೆ ಈಗ ನೋಡಿ ಏನು ಈಗ ಪರ್ಯಾಯ ಮಾರ್ಗ ಏನಪ್ಪ ಅಂದ್ರೆ, ಈ ಕೆಮಿಕಲ್ ಟ್ರೀಟ್ಮೆಂಟ್ ಇದೆಲ್ಲ ಇದೆ, ಆದಾಗ್ಯೂ ಈ ಸಲ ಕೆಲವು ಕಡೆ ಕಂಟ್ರೋಲ್ ಬಂದಿಲ್ಲ. ಈ ಸಲ ಏನು ನಾವೇನ್ ಹೇಳ್ತೀವಿ, ಬಿತ್ತನೆಯಾದ 15 ದಿವಸದೊಳಗೆ 15-20 ದಿವಸದೊಳಗೆ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜೆಬ್ ಇರುವಂತ ಒಂದು ಪೌಡರ್ ಅನ್ನ 2 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡ್ಬೇಕು ಅಂತೀವಿ. ಅದಾದ್ಮೇಲೆ ರೋಗ ಬರ್ಲಿ ಬರ್ದವಲ್ಲಿ ಮಾಡ್ಬೇಕು 25-30 ದಿವಸಗಳ ನಂತರ ಅಜಾಕ್ಸಿಸ್ಟ್ರೋಬಿನ್ ಪ್ಲಸ್ ಡೈಫೆನೋಕನಜೋಲ್ ಅಂತ ಒಂದು ಕೆಮಿಕಲ್ ಇದೆ, ಕಾಂಬಿನೇಷನ್ ಲಿಕ್ವಿಡ್, ಅದು 1 ml 1 ಲೀಟರ್ ನೀರಿಗೆ ಇದನ್ನ 25-30 ದಿವಸದಲ್ಲಿ ಸ್ಪ್ರೇ ಮಾಡಬೇಕು. ಆಯ್ತಾ, ಈ ಕೆಲವರು ಇಷ್ಟು ಮಾಡಿದ್ರು ಬರೋ ಚಾನ್ಸಸ್ ಇದೆ. ಅದಕ್ಕೆ ಏನ್ ಮಾಡಬೇಕು ಅಂದ್ರೆ, ಪರ್ಯಾಯ ಮಾರ್ಗ ಏನು ಅಂದ್ರೆ, ಹಲವಾರು ಬೇಸಾಯ ಪದ್ಧತಿಗಳು ಇದಾವೆ. ಒಂದು ಬೇಸಿಗೆ ಮುಂಗಾರು ಆರಂಭವಾಗುವಾಗ ಒಂದು ಆಳವಾದ ಉಳುಮೆಯನ್ನ ಮಾಡಬೇಕು, ಬಿಸಿಲಿಗೆ ಅದು ತೆರಕಬೇಕು, ಅಂದ್ರೆ ಆ ಸ್ಪೋರ್ಟ್ಸ್ಗಳು ಭೂಮಿಲಿ ಏನಿರ್ತವೆ ಅವು ಬಿಸಿಲಿಗೆ ಬಂದು ಸಾಯ್ಬೇಕು. ಆಮೇಲೆ ಬೆಳೆ ಪರಿವರ್ತನೆ ಮಾಡ್ತಕ್ಕಂಥದ್ದು, ಬೆಳೆ ಪರಿವರ್ತನೆ ಅಂದ್ರೆ ದ್ವಿದಳ ಧಾನ್ಯಗಳಾದಂತ ಅವರೆ, ತೊಗರಿ, ಅಲಸಂದೆ ಇಂಥವಕ್ಕೆ ಹೋಗೋದು, 1 ವರ್ಷ 2 ವರ್ಷ ಇದನ್ನ ಸ್ಟಾಪ್ ಮಾಡಬೇಕು, ಮುಸುಕಿನ ಜೋಳ ಬೆಳೆಯೋದನ್ನೇ ನಿಲ್ಲಿಸ್ಬೇಕು. ನಾನು ಆಕ್ಚುಲಿ ಸರ್ಕಾರ ನಮ್ಮ ಕಮಿಷನರೇಟ್ಗೆ ನಮ್ಮ ಕಮಿಷನರ್ ಅವ್ರಿಗೆ ಒಂದು ಪತ್ರನೇ ಬರೆದಿದ್ದೀನಿ ಮೊನ್ನೆ, ಅಂದ್ರೆ ಕ್ರಾಪ್ ಹಾಲಿಡೇ ಅಂತ. ಮೈಸೂರು ಜಿಲ್ಲೆಯಲ್ಲಿ ಇದು ಪ್ರಮಾಣ ಹೋದ ವರ್ಷ 3,000-4,000 ಹೆಕ್ಟರ್ ಇದ್ದಿದ್ದು ಈ ಸಲ 8,000-9,000 ಹೆಕ್ಟರ್ ಬಂದಿದೆ. ಸೊ ಈ ಮುಂದಿನ ವರ್ಷ ಇನ್ನೂ ನಷ್ಟ ಆಗೋ ಸಾಧ್ಯತೆಗಳಿರ್ತದೆ. ಅದಕ್ಕೋಸ್ಕರ 1 ವರ್ಷ ನಾವು ಇದನ್ನ ಬೆಳೆಯೋದನ್ನೇ ನಿಲ್ಸಿದ್ರೆ ಸಾಮೂಹಿಕವಾಗಿ ನಿಲ್ಸ್ಬೇಕು, ಒಬ್ರು ನಿಲ್ಸೋದ್ರಿಂದ ಇದು ಸಮಸ್ಯೆ ಪರಿಹಾರ ಆಗಲ್ಲ. ಈಗ ಒಂದು ಪಕ್ಕದ ಪ್ಲಾಟ್ನೋನ್ ಹಾಕ್ಬಿಟ್ಟು ನಾವು ನಿಲ್ಸ್ಬಿಟ್ರೆ ಏನಾಗ್ತದೆ ಹೇಳಿ, ಅಲ್ಲಿಂದ. ಸೊ ಅದಕ್ಕೆ ಅದು ಸಾಮಾನ್ಯವಾಗಿ ಒಂದು ಕ್ರಾಪ್ ಹಾಲಿಡೇ ಅಂತೀವಿ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ ಹಲೋ, ಹಾ ನಮಸ್ತೆ, ತಮ್ಮ ಹೆಸರು? ಹಾ ನಮಸ್ತೆ, ತಮ್ಮ ಹೆಸರು?
2: ನಮಸ್ಕಾರ.
1: ಹಾ ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ನೂರಳೆ ಅಂತ, ಉಸ್ಕುನಾಡಿ.
1: ಹಾ ನೂರಳೆ ಅವರು ಹೇಳಿ, ನಮ್ ಜೊತೆ ಜೆ ಡಿ ಸರ್ ಹೇಳಿ. ತಮ್ಮ ಬಗ್ಗೆ
2: ರೋಗ ಮಾತಾಡ್ತೀಯಲ್ಲ, ಅದ್ರ ಬಗ್ಗೆ ಈಗ ಕಿರೋಗ ಬಂದಾಗ

0: ಏನ್ ಮಾಡ್ಬೇಕು ಮತ್ತೆ ಈಗೇನಾರ ನಮ್ಮ ಡ್ರೈವರ್ಗ ಇದು ಏನ ಈ ಪ್ರೋಗ್ರಾಮ್ ಗಳು ಏನಾರ ಇದ್ರೆ ಬೀಜ ಕೊಡುವಂತದ್ದು
1: ಸರ್ ಮಾತನಾಡ್ತಾರೆ ಕೇಳಿ.
2: ಇಲ್ಲ ಈಗ ನೋಡಿ, ಅದು ಈಗ ಅದನ್ನ ಬೆಳಿಲೇಬಾರದು ಅಂತ ನಾವ್ ಹೇಳ್ತಾ ಇರೋದು. ಮುಸ್ಕಿನ್ ಜೋಳನ ಒಂದು ವರ್ಷ ನಿಲ್ಸ್ಬೇಕು ಅಂತ, ಒಂದ್ ವರ್ಷ ಬೆಳೆಯೋದ್ನೇ ನಿಲ್ಸ್ಬೇಕು ಅಂತ ನಾವ್ ಹೇಳ್ತಾ ಇರೋದು. ಈ ಬೀಜಕ್ಕೆ ಹೋದ್ರಿ ನೀವು, ಬೀಜ ಅಲ್ಲ, ಇದನ್ನ ಬೆಳೆಯೋದ್ನೇ ಒಂದ್ ವರ್ಷ ನಿಲ್ಸ್ಬೇಕು ಅಂತ ನಮ್ಮ ಉದ್ದೇಶ. ಇಲ್ಲ ಅಂದ್ರೆ ಏನಾಗುತ್ತೆ, ಬೆಳಿತಾನೆ ಇದ್ರೆ ಕಂಟಿನ್ಯೂಸ್ ಆಗಿ ಬೆಳೆ ಬೆಳೆದದ್ದೇ, ಬೆಳೆ ಪರಿವರ್ತನೆ ಮಾಡದೆ ಇದೇ ಬೆಳೆನ ಬೆಳೆ ಮೇಲೆ ಬೆಳೆ ಮುಸ್ಕಿನ್ ಜೋಳ ಮುಸ್ಕಿನ್ ಜೋಳನೇ ಆಗ್ತಾ ಇದ್ರೆ ಈ ರೋಗ ಇನ್ನೂ ಉಲ್ಬಣಗೊಳ್ಳುತ್ತದೆ. ಆಮೇಲೆ ಕೈಗೆ ಏನೂ ಸಿಗಲ್ಲ, ತುಂಬಾ ಲಾಸ್ ಆಗ್ತದೆ ರೈತರಿಗೆ. ಯಾವ ಕೆಮಿಕಲ್ ಹೊಡೆದ್ರು ಕಂಟ್ರೋಲ್ ಆಗಲ್ಲ, ಆ ರೀತಿ ಆಗ್ಬಿಡ್ತದೆ. ಅದಕ್ಕೆ ಇದನ್ನ ಒಂದ್ ವರ್ಷ ಯಾರೂ ಬೆಳೆಯನ್ನ ಬೆಳಿಲೇಬಾರದು. ಆ ರೀತಿ ಮಾಡದಂತ ಸಂದರ್ಭದಲ್ಲಿ ಒಂದ್ ವರ್ಷ ಅಥವಾ ಒಂದ್ ಎರಡು ಬೆಳೆಗಳು ಯಾರೂ ಬೆಳೆದೇ ಹೋದ್ರೆ ಅವಾಗ ಸ್ವಲ್ಪ ಇದ್ರ ಪ್ರಮಾಣ ಕಡಿಮೆ ಆಗಿ ಅವಾಗ ಸ್ವಲ್ಪ ರೋಗದ ಬಾಧೆ ಕಡಿಮೆ ಆಗ್ತಾ ಹೋಗ್ತದೆ. ಅದೇ ಪರಿಹಾರ ಆಯ್ತಾ?
1: ಬೇರೆ ಪ್ರಶ್ನೆ ಇತ್ತ ನೋಡಿದವ್ರೆ? ಓಕೆ ಓಕೆ, ಬೇರೆ ಪ್ರಶ್ನೆ ಇತ್ತ ಅಂದೆ. ಓಕೆ ಓಕೆ, ಧನ್ಯವಾದಗಳು ನೂರಾಳಿಯವರು ಕರೆ ಮಾಡಿದ್ದಕ್ಕೆ.
2: ಆಮೇಲೆ ಈಗ ನಾವು ಸರ್ಕಾರಕ್ಕೆ ಅಂದ್ರೆ ನಮ್ಮ ಇದಕ್ಕೆ ಆಯುಕ್ತರಿಗೆ ಕೂಡ ನಾನು ಮೊನ್ನೆ ಒಂದು ಪತ್ರವನ್ನು ಬರೆದಿದ್ದೇನೆ ಈ ರೀತಿ. ಅದು ಸರ್ಕಾರದ ಮಟ್ಟದಲ್ಲಿ ಡಿಸಿಷನ್ ತಗೋಬೇಕು ಈ ರೀತಿ ಒಂದು. ಅಂದ್ರೆ ನಾವು ಬಿತ್ತನೆ ಬೀಜನೇ ವಿತರಣೆ ಮಾಡದೆ ಹೋದ್ರೆ ಒಂದ್ ವರ್ಷ, ಈಗ ರೈತರಿಗೆ ಈ ಮುಸ್ಕಿನ್ ಜೋಳದ್ದು ನಾವು ರೈತ ಸಂಪರ್ಕ ಕೇಂದ್ರದಲ್ಲಿ ಮಾರದ್ರಲ್ವಾ, ಹಾಗಾಗಿ ನಾವು ಇದಕ್ಕೆ ಏನಾರ ಒಂದು ನಿರ್ಧಾರವನ್ನ ತಗಬೇಕು ಅಂತ ಹೇಳಿ ಬರ್ತಿದ್ದೀನಿ. ಸೊ ಅದು ಒಂದು, ಯಾಕೆಂದ್ರೆ ಇದು ತುಂಬಾ ನಷ್ಟವನ್ನ ಅನುಭವಿಸುವಂತ ಪರಿಸ್ಥಿತಿ ಉದ್ಭವಿಸ್ತಾ ಇದೆ. ಸೊ ರೈತ ಬಾಂಧವರಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಇನ್ನೂ ಒಂದೆರಡು ಪ್ರಮುಖ ಅಂಶಗಳಿದಾವೆ. ಏನೋ ಇದು ಈ ರೋಗ ತೀವ್ರತೆಯನ್ನ ಕಾಣ್ತಾ ಇರೋದಕ್ಕೆ ಕಾರಣ ಪೊಟ್ಯಾಶ್ ಅಪ್ಲಿಕೇಶನ್ ಒಂದು ಆಗ್ತಾ ಇಲ್ಲ. ನಮ್ಮ ರೈತ ಬಾಂಧವರನ್ನ ಯಾರನ್ನೇ ಕೇಳಿ, ಇಲ್ಲ ಸರ್ ಗೊಬ್ಬರ ಹಾಕಿದೀವಿ ಅಂತ, ಏನ್ ಗೊಬ್ಬರ ಹಾಕಿದೀರಿ ಯಜಮಾನ್ರಿ ಅಂತ ಹೇಳ್ತಾರೆ. ಇಪ್ಪತ್ತಿಪ್ಪತ್ ಹಾಕಿದೀವಿ, ಡಿಎಪಿ ಹಾಕಿದೀವಿ ಅಂತಾರೆ. ಇಪ್ಪತ್ತಿಪ್ಪತ್ತರಲ್ಲೂ ಪೊಟ್ಯಾಶ್ ಇಲ್ಲ, ಡಿಎಪಿಲೂ ಪೊಟ್ಯಾಶ್ ಇಲ್ಲ, ಅಂಶ ಇಲ್ಲ. ನೋಡಿ, ಯಾವುದೇ ಬೆಳೆಗೆ ರೋಗ ನಿರೋಧಕ ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಮತ್ತೆ ಬರ ನಿರೋಧಕ ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಡ್ರಾಟ್ ರೆಸಿಸ್ಟೆಂಟ್ ಅಂಡ್ ಡಿಸೀಸ್ ರೆಸಿಸ್ಟೆನ್ಸ್ ಅಂತೀವಿ, ಅದನ್ನ ಪೊಟ್ಯಾಶ್ ಮಾಡ್ತದೆ ಕೆಲಸವನ್ನ. ಆಯ್ತಾ, ಚೆನ್ನಾಗಿ ಕಾಳು ಕಟ್ಟೋ ಕೆಲಸನು ಇದೇ ಪೊಟ್ಯಾಶ್ ಮಾಡೋದು. ಆಯ್ತಾ, ಹಂಗಾಗಿ ರೈತ ಬಾಂಧವರು ಇದೊಂದೇ ಬೆಳೆ ಅಂತ ಅಲ್ಲ, ಯಾವುದೇ ಬೆಳೆ ಬೆಳೆದ್ರು ನಮ್ಮವು ಕೆಂಪು ಸಾಯಿಲ್ಸ್ ಅಂತೀವಿ, ರೆಡ್ ಸಾಯಿಲ್ಸ್, ಕೆಂಪು ಮಣ್ಣುಗಳು. ಈ ಕೆಂಪು ಮಣ್ಣುಗಳಿಗೆ ಪೊಟ್ಯಾಶ್ ಬಳಕೆಯನ್ನ ಮಾಡಲೇಬೇಕು ಕಡ್ಡಾಯವಾಗಿ. ಅಟ್ಲೀಸ್ಟ್ ಎಕರೆಗೆ 25 ಕೆಜಿ ಪೊಟ್ಯಾಶ್ ಬಳಕೆ ಮಾಡಬೇಕು. ಇಲ್ಲ ನಿಮಗೆ ಪೊಟ್ಯಾಶ್ ಸಿಗಲ್ವಾ, ನೀವು ಮೂರು ಇರುವಂತವು ಎನ್ ಪಿ ಕೆ ಮೂರು ಇರುವಂತವು ಕಾಂಪ್ಲೆಕ್ಸ್ಗಳು 10 26 26 ಅಥವಾ 19 19 19 ಅಥವಾ 17 17 17 12 34 12 ಈ ರೀತಿ ಮೂರು ಇರ್ಬೇಕು ಎನ್ ಪಿ ಕೆ. ಇಂಥ ಗೊಬ್ಬರಗಳನ್ನ ಬಳಕೆ ಮಾಡಿದಾಗ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗೋ ಸಾಧ್ಯತೆಗಳು ಇರ್ತದೆ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
3: ಸರ್ ನಮಸ್ತೆ.
1: ನಮಸ್ತೆ, ನಮ್ಮ ಹೆಸರು ಎಲ್ಲಿ ಮಾತಾಡ್ತಿದ್ದೀರಾ?
3: ಸರ್ ನಾವು ಪ್ರಕಾಶ್ ಅಂತ ಆಗ್ಲೂರಿಂದ ಮಾತಾಡ್ತಾ ಇರೋ ಸರ್.
1: ಪ್ರಕಾಶ್ ಅವರೇ ಹೇಳಿ ತಮ್ಮ.
2: ಹೇಳಿ ಪ್ರಕಾಶ್ ಅವರೇ.
3: ಸರ್ ಈ ಒಂದು ಕಾರ್ಯಕ್ರಮ ಜನಧನ ಕಾರ್ಯಕ್ರಮ ನೆರವೇರಿಸೋದಕ್ಕೆ ಸಮುದಾಯ ರೇಡಿಯೋ ಕಾರ್ಯಕ್ರಮದವ್ರನ್ನ ಮತ್ತೆ ತಂಡದ ಮಧ್ಯೆ ಕೃತಜ್ಞತೆಯನ್ನ ತಿಳಿಸ್ತೇವೆ ಸರ್.
1: ಹೇಳಿ ಹೇಳಿ, ತಮ್ಮ ಪ್ರಶ್ನೆ ಏನ್ ಹೇಳಿ ಪ್ರಕಾಶ್. ಧನ್ಯವಾದಗಳು.
3: ಓಕೆ ಸರ್. ಸರ್ ಒಂದೇನಂದ್ರೆ ಇವಾಗ ಮುಖ್ಯಸ್ಥರನ್ನ ಕೃಷಿ ಇಲಾಖೆಯಿಂದ ತೆಗೆದುಕೊಂಡು ಈಗ ಒಂದು 20 ದಿನ ಆಗಿತ್ತು ಸರ್. ಅವಾಗ ಫಸಲ ಮಾಡಿದ್ದು ಈಗ ಪೈರ್ ಬಂದು ಈಗಲೇ ಒಂಥರ ಸ್ಟಿಬಿಲಿ ಚುಚ್ಚಿಕೊಂಡಾಗ ಬಂದು ರೋಗ ಹಾಲು ಇದಾಗಿದೆ ಸರ್. ಪ್ರತಿಯೊಂದು ಗಿಡದಲ್ಲಿ ಬಂದಿದೆ ಸರ್.
2: ನೋಡಿ, ಅದು ಕೃಷಿ ಇಲಾಖೆ ಅಂತಲ್ಲ, ಯಾವ್ದ್ರಲ್ಲಿ ತಗೊಂಡ್ರು ನಿಮ್ ಮಣ್ಣಲ್ಲೇ ಅದು ಇದ್ದರೆ ಏನೋ. ಹೋದ ವರ್ಷ ಏನ್ ಬೆಳೆ ಹಾಕಿದ್ರಿ
3: ಸರ್? ಅದು ನಾವು ಜೋಳ ಹಾಕಿದ್ದು ಸರ್.
2: ಏನ
3: ಜೋಳ?
2: ಅದನ್ನೇ ಅದನ್ನೇ ಈಗ ನೀವು ಕೇಳ್ತಾ ಇದ್ದೀರಾ, ಇದು ನಾನು ಮಾತಾಡ್ತಾ ಇರೋದು ಅದನ್ನೇ ನಾನು ಇಷ್ಟೊತ್ತವರೆಗೂ ಹೇಳ್ತಾ ಇರೋದು. ಜಮೀನಿನಲ್ಲಿ ಒಂದೇ ಬೆಳೆ ಮುಸ್ಕಿನ್ ಜೋಳ ಆದ್ಮೇಲೆ ಮುಸ್ಕಿನ್ ಜೋಳನೇ ಬೆಳೀತಾ ಇರೋದ್ರಿಂದ ಈ ರೋಗ ಸಣ್ಣ ರೋಗ ಆದ್ರೂ ದೊಡ್ಡ ರೋಗವಾಗಿ ಮಾರ್ಪಟ್ಟಿದೆ. ಅಂದ್ರೆ ಮೈನರ್ ಡಿಸೀಸ್ ಆದ್ರೂ ಮೇಜರ್ ಡಿಸೀಸ್ ಆಗಿ ಕನ್ವರ್ಟ್ ಆಗಿದೆ. ಅಂದ್ರೆ ಇದು ಒಂದು ಸಣ್ಣ ಫಂಗಲ್ ಡಿಸೀಸ್, ಇದು ಮೇಜರ್ ಅಲ್ಲ, ಬಟ್ ಇದು ದೊಡ್ಡದಾಗಿದೆ. ಯಾಕಾಗಿದೆ ಅಂದ್ರೆ ಒಂದೇ ಬೆಳೆಯನ್ನ ಈಗ ಯಾವ್ದಕ್ಕಾರು ಜೀವಾಣು ಹೆಂಗ್ ಡೆವಲಪ್ ಆಗ್ತದೆ, ಅದಕ್ಕೆ ಆಹಾರ ಇದ್ರಲ್ವಾ, ಆಹಾರನೇ ನಮ್ ಜೋಳದ ಬೆಳೆ. ಅದಕ್ಕೆ ನಾವು ಜೋಳದ ಬೆಳೆ ಬೆಳೀತಾ ಇದೀವಲ್ಲ, ಕಂಟಿನ್ಯೂಸ್ ಆಗಿ ಬೆಳೀತಾ ಇದೀವಿ, ಅದಕ್ಕೆ ಆಹಾರ ಸಿಗ್ತಾ ಐತೆ, ಹಂಗಾಗಿ ಅದು ಡೆವಲಪ್ ಆಗ್ತಾನೇ ಇದೆ. ಆಯ್ತಾ? ಹಂಗಾಗಿ ನೀವು ಒಂದ್ ವರ್ಷ ಅಥವಾ ಒಂದ್

0: ಎರಡು ಬೆಳೆ ಬೆಳೆಯೋದನ್ನ ನಿಲ್ಲಿಸ್ಬೇಕು. ಮುಸ್ಕಿನ ಜೋಳನ ಬೆಳೆ ಪರಿವರ್ತನೆ ಮಾಡಬೇಕು, ಬೇರೆ ಬೆಳೆಗಳನ್ನ ಬೆಳಿಬೇಕು. ರಾಗಿನೋ ಅಥವಾ ಅಲಸಂದೆನೋ, ಹೆಸರೋ ಉದ್ದೋ ಅಥವಾ ಅವರೇನೋ, ತೊಗರಿನೋ, ಇಂಥ ಬೆಳೆಗಳನ್ನ ಬೆಳೆದು ಒಂದು ಎರಡು ಮೂರು ಬೆಳೆ ಬೆಳೆದು ತದನಂತರ ಹಾಕಿದ್ರೆ ಅವಾಗ ರೋಗ ಕಡಿಮೆ ಆಗ್ತದೆ.
1: ಸರ್, ನಿಮ್ಮ ಕೃಷಿ ಇಲಾಖೆಯಿಂದ ಈಗ ತಾವುಗಳೇ ಅಲ್ಲಿ ಸರ್, ಈಗ ನಮ್ಮ ಒಂದು ಈಗ ನೀವು ಬಂದಿದ್ದೀರಿ ಈಗ ಜಂಟಿ ನಿರ್ದೇಶಕರಾಗಿ, ನಮ್ಮ ಈಗ ಕೋಟೆ ಅಥವಾ ಯಾವ್ದೋ ಒಂದು ತಾಲೂಕು ಅಲ್ಲಿ ಸರ್, ಇಲ್ಲಿವರೆಗ ನಮ್ಮ ಭಾಗಕ್ಕೆ ಯಾಕೆ ವಿಸಿಟ್ ಮಾಡಿಲ್ಲ ನಿಮ್ಮ ಅಧಿಕಾರರಿಂದನೇ ಅಲ್ಲಿ? ಈಗ ನಮ್ಗೆ ಈ ಟೈಮಲ್ಲಿ ಇದು ಒಂದು ಬರ ಏನ್ರೆ ಸರ್, ಈಗ
0: ಎಲ್ಲ ನಾವು ಬಂದಿದ್ವಲ್ಲ, ನಾನೇ ಬಂದಿದ್ದೆ, ವಿಜ್ಞಾನಿಗಳ ಜೊತೆ ಬಂದಿದ್ವಿ, ಎಲ್ಲ ಕಡೆ ವಿಸಿಟ್ ಮಾಡಿದೀವಿ. ಇನ್ನೊಂದು, ಎಲ್ಲ ಹಳ್ಳಿಗಳಿಗೂ ಯಾಕೆ ಬರೋಕ್ಕಾಗಲ್ಲ ಅಂದರೆ, ಈಗ ಇಡೀ ನಿಮ್ಮ ತಾಲೂಕಿಗೆ ಇಬ್ಬರಿದ್ದಾರೆ ಅಧಿಕಾರಿಗಳು. ಇಡೀ ತಾಲೂಕಿಗೆ ಎಷ್ಟು ಹಳ್ಳಿ ಇದಾವೆ? ಇಬ್ಬರೇ ಇರೋದು. ಆಯ್ತಾ? ಹಂಗಾಗಿ ಸಿಬ್ಬಂದಿ ಎಲ್ಲರ ಕ್ಷೇತ್ರಕ್ಕೂ ಭೇಟಿ ಮಾಡೋಕ್ಕಾಗಲ್ಲ, ಸಿಬ್ಬಂದಿ
1: ಅಲ್ಲ
0: ಅವರು, ಅದೇ ನಿಮ್ ತಾಲೂಕಲ್ಲಿ ಇಬ್ಬರೇ ಇರೋದು, ಇಡೀ ತಾಲೂಕಿಗೆ ಸರಗೂರು ಮತ್ತೆ ಎಚ್ ಡಿ ಕೋಟೆ ಎರಡಕ್ಕೂ ಸೇರಿ ಒಬ್ರು ಟ್ರಾನ್ಸ್ಫರ್ ಆಗೋರು, ಇನ್ನೊಬ್ಬರೇ ಇರೋದು. ಆಯ್ತಾ? ಇಡೀ ತಾಲೂಕಿಗೆ ಒಬ್ಬ ಫೀಲ್ಡ್ ಆಫೀಸರ್ ಅಂತ ಒಬ್ಬರೇ ಇರೋದು. ಹಂಗಾಗಿ ಸಿಬ್ಬಂದಿ ಕೊರತೆ ಇದೆ, ಈಗ ರೆಕ್ರೂಟ್ಮೆಂಟ್ ಆಗ್ತಾ ಇದೆ, ಅದಾದ್ಮೇಲೆ ಸ್ವಲ್ಪ ಸಮಸ್ಯೆ ಬಗೆಹರಿತದೆ. ಒಂದು ಅಟ್ ಲೀಸ್ಟ್ ಹೋಬ್ಳಿಗೆ ಒಂದು ಇಬ್ಬರಾರು ಇದ್ರೆ, ನಿಮಗೆ ಹೋಬ್ಳಿ ಕೇಂದ್ರಕ್ಕೆ ಇಬ್ಬರು ಇದ್ರೆ ಅವಾಗ ಸ್ವಲ್ಪ ನಿಮ್ಮ ಫೀಲ್ಡ್ಗಳಿಗೆ ಬರ್ಬೋದು, ರೈತರ ಹತ್ರ ಆಲಿಸ್ಬೋದು, ಇದು ಮಾಡ್ಬೋದು. ಈಗ ಈಗಿನ ಪರಿಸ್ಥಿತಿಲಿ ಏನೇ ಇದ್ರು ನೀವು ಸ್ಯಾಂಪಲ್ ಅನ್ನ ರೈತ ಸಂಪರ್ಕ ಕೇಂದ್ರಕ್ಕೆ ತಗೊಂಡೋಗ್ಬೇಕು. ಹೋಬ್ಳಿ ಮಠದಲ್ಲಿರೋದು ಈಗ ಬಿ ಮಠಗೇರಲ್ಲಿ ಐತೆ, ಇಲ್ಲಿ ಸರಗೂರಲ್ಲಿ ಐತೆ, ಅಲ್ಲಿಗೆ ಹೋಗ್ಬೇಕು, ತಗೊಂಡೋಗ್ಬೇಕು, ಏನಿದೆ ಅಂತ ತೋರಿಸ್ಬೇಕು, ಅಲ್ಲಿ ಸಲಹೆ ಪಡೆದು ನೀವು ವ್ಯವಸಾಯ ಮಾಡ್ಬೇಕು. ಆಮೇಲೆ ಏನ್ ಗೊಬ್ಬರ ಹಾಕಿದ್ರಿ?
2: ಪ್ರಕಾಶ್ ಅವರೇ, ಸರ್ ಮಾತನಾಡ್ತಿದ್ರೆ ಕೇಳಿಸ್ಕೊಳ್ಳಿ.
0: ಗೊಬ್ಬರ ಏನ್ ಹಾಕಿದ್ರಿ?
1: ನಮ್ಮ ಉದ್ದೇಶ ಏನಂದ್ರೆ ಸರ್, ನಿಜ ನೀವ್ ಹೇಳಾಗ ಪ್ರತಿ ಒಂದ್ ಹಳ್ಳಿ ಅಥವಾ ಒಂದು ಗ್ರಾಮಗಳಿಗೆ ವಿಸಿಟ್ ಮಾಡಕ್ ಆಗಲ್ಲ ಅಧಿಕಾರರು ಅದಕ್ಕ, ಓಕೆ ಸರ್. ಅಟ್ ಲೀಸ್ಟ್ ನಮ್ಮ ಈಗ ಒಂದು ಸರಗೂರು ತಾಲೂಕು ಅಂದ್ರ ಒಂದ್ ಅಟ್ ಲೀಸ್ಟ್ ಒಂದ್ ಆರರಿಂದ ಏಳು ಪಂಚಾಯತಿ ಬರ್ತಾವ ಸರ್. ಅಟ್ ಲೀಸ್ಟ್ ವಾರದಲ್ಲಿ ಒಂದೊಂದು ಪಂಚಾಯತಿನಾರ ಒಂದು ಹೋಗಿ ಅಲ್ಲಿ ನಾನು ಇಂತ ಟೈಮ್ಗೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರ, ಅಟ್ ಲೀಸ್ಟ್ ಅದೇ ನಮ್ಮ ರೈತರು ಅಲ್ಲಿಗಾರ ಬಂದು ಒಂದು ಏನು ಸಮಸ್ಯೆ ಇದೆ ಅದನ್ನ ನಿರ್ವಹಣೆ ಆದಷ್ಟು ಮಾಡ್ಬೋದಲ್ವಾ ಸರ್?
0: ಈಗ ನೋಡಿ, ರೈತ ಸಂಪರ್ಕ ಕೇಂದ್ರ ಮಾಡಿದ ಉದ್ದೇಶನೇ ಅದು. ರೈತ ಸಂಪರ್ಕ ಕೇಂದ್ರ ಮೊದಲು ತಾಲೂಕಲ್ಲಿ ಅಷ್ಟೇ ಆಫೀಸ್ ಇತ್ತು, ಈಗ ಹೋಬಳಿ ಮಠದಲ್ಲಿ ಯಾಕೆ ಮಾಡಿದ್ದಾರೆ ಅಂದ್ರೆ, ಹೋಬಳಿ ಮಠದಲ್ಲಿ ಅಲ್ಲಿ ಹಾರ್ಟಿಕಲ್ಚರ್ನವರು ಅಗ್ರಿಕಲ್ಚರ್ನವರು ಇರ್ತಾರೆ, ನೀವು ಎಲ್ಲ ರೈತ ಬಂದವರು, ಅದೊಂದು ಕಾಮನ್ ಪಾಯಿಂಟು, ಅಲ್ಲಿ ಹೋಗಿ ಸಲಹೆಗಳನ್ನ ಪಡೆದುಕೊಳ್ಳಕ್ ಅನುಕೂಲ ಆಗ್ಲಿ ಅಂತ ಆ ಸೆಂಟರ್ ಮಾಡವ್ರೆ. ಆಯ್ತಾ? ಅದು ಒಂದು. ಆಮೇಲೆ ನೀವು ಏನ್ ಗೊಬ್ಬರ ಹಾಕಿದ್ರಿ
1: ಸರ್?
0: ಏನ್ ಗೊಬ್ಬರ ಹಾಕಿದ್ರಿ ಜೋಳಕ್ಕೆ, ಮುಸ್ಕಿನ ಜೋಳಕ್ಕೆ? ಅಲ್ಲ, ಯಾವ್ಯಾವ ಹಾಕಿದ್ರಿ ಅಂತ ಹೇಳಿದ್ರೆ ನನಗೆ ಗೊತ್ತಾಗ್ತದೆ. ಈಗ ಇಪ್ಪತ್ ಇಪ್ಪತ್ ಹಾಕಿದ್ರೆ ಪ್ರಯೋಜನ ಆಗುದಿಲ್ಲ
1: ಸರ್.
0: ಇಪ್ಪತ್ ಇಪ್ಪತ್ತರಲ್ಲಿ ಪೊಟ್ಯಾಶ್ ಇರುವುದಿಲ್ಲ, ಪೊಟ್ಯಾಶ್ ಕೆಲಸನೇ ರೋಗ ಬರ್ದಂಗೆ ತಡೆಯೋ ಕೆಲಸ. ನೀವು ಏನ್ ಮಾಡ್ತೀರಿ, ಮೊದ್ಲೇ ಜೀವಾಣು ರೋಗಾಣು ಭೂಮಿಲಿ ಐತೆ, ಅದ್ರ ಜೊತೆಗೆ ನೀವು ಪೊಟ್ಯಾಶ್ ಅಂಶ ಇರೋ ಗೊಬ್ಬರನೂ ಹಾಕದೆ ಹೋದ್ರೆ ಎನ್ ಪಿ ಕೆ ಮೂರು ಇರೋದನ್ನ ಹಾಕ್ಬೇಕು. ಎನ್ ಪಿ ಕೆ ಮೂರು ಇರಬೇಕು. ಆಮೇಲೆ ಜಿಂಕ್ ಸಲ್ಫೇಟ್ ಹಾಕ್ಬೇಕು, 5 ಕೆಜಿ ಎಕರೆಗೆ ಜಿಂಕ್ ಸಲ್ಫೇಟ್ ಹಾಕ್ಬೇಕು. ಆಯ್ತಾ? ಇದು ಹಾಕಿದ್ರೆ ನಿಮಗೆ ಈಗ ಈಗ ಅದು ಹಾಕಿದ್ರು ಬರ್ತದ ರೋಗ, ಯಾಕೆಂದ್ರೆ ಈಗ ಭೂಮಿಲಿ ಆಲ್ರೆಡಿ ಇದೆ. ನಿಮ್ಮಲ್ಲಿ ಎರಡು ಬೆಳೆ ಆದಮೇಲೆ ಎರಡು ಬೆಳೆ ತಪ್ಪಿಸಿ ಬೇರೆ ಬೆಳೆಗಳು ಬೆಳೆದು ಆ ನಂತರ ಈ ಎನ್ ಪಿ ಕೆ ಮೂರು ಹಾಕಿ ಒಂದು 5 ಎಕರೆಗೆ ಒಂದು 5 ಕೆಜಿ ಜಿಂಕ್ ಸಲ್ಫೇಟ್ ರೈತ ಸಂಪರ್ಕ ಕೇಂದ್ರದಲ್ಲ ಸಿಗುತ್ತೆ 150 ರೂಪಾಯಿ ಸಬ್ಸಿಡಿಲಿ, ಅದನ್ನ 5 ಎಕರೆಗೆ 5 ಕೆಜಿ ಹಾಕಿದ್ರೆ ಅವಾಗ ನಿಮಗೆ ರೋಗ ತಡೆಗಟ್ಟಲಿಕ್ಕೆ ಎಲ್ಲ ಸಾಧ್ಯತೆಗಳು ಇದೆ.
2: ಓಕೆ, ಧನ್ಯವಾದಗಳು ಪ್ರಕಾಶ್ ಸರ್ ಕರೆ ಮಾಡಿದ್ದಕ್ಕೆ. ಸರಿ, ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ ಈಗ ಮುಸ್ಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ಏನ್ ಸಮಸ್ಯೆ ಆಗ್ತಾ ಇದೆ ನಮ್ಮ ಎಚ್ ಡಿ ಕೋಟೆ ಮತ್ತು ಸರಗೂರು ತಾಲೂಕ್ನಲ್ಲಿ ಏನಾದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಅಂದ್ರೆ, ಈಗ ಸರ್ ಈಗ ಎಷ್ಟು ಜನ ಈ ಒಂದು ಮುಸ್ಕಿನ ಜೋಳವನ್ನ ಬೆಳೀತಾ ಇದಾರೆ ಸರ್, ಈ ಎರಡು ತಾಲೂಕುಗಳಲ್ಲಿ?
0: ಅಲ್ಲ, ಈಗ ಎಷ್ಟು ಜನ ಅನ್ನೋದಕ್ಕಿಂತ ನೋಡಿ, ನಮ್ಮ ಜಿಲ್ಲೆ ತಗೊಂಡ್ರೆ ಈಗ ನಮ್ದು 48,000 ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಿದ್ದಾರೆ. ಈಗ 48,000 ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಿದ್ದಾರೆ, ಅದರಲ್ಲಿ ಅತಿ ಹೆಚ್ಚು ಒಂದು 16,000-17,000 ಹೆಕ್ಟರ್ ಇಲ್ಲೇ ಮೈಸೂರು ಕೋಟೆ ಸರಗೂರಲ್ಲೇ ಬರ್ತದೆ. ಆಯ್ತಾ? ಆಲ್ಮೋಸ್ಟ್ ಕೋಟೆ ಒಂದರಲ್ಲೇ ಅಷ್ಟು ಬರ್ತದೆ, ಸರಗೂರಲ್ಲೂ ಸೇರಿಸಿದ್ರೆ ಎಲ್ಲ ಒಂದು 25,000 ಹೆಕ್ಟರ್ ಬರ್ತದೆ, ಇಲ್ಲ 24,000 ಹೆಕ್ಟರ್ ಬರ್ತದೆ. ಆಯ್ತಾ? ಇನ್ ಮಿಕ್ಕದ ಹುಣಸೂರಲ್ಲಿ ಸ್ವಲ್ಪ ಎಚ್ ಡಿ ಪಿರಿಯಾಪಟ್ಟಣ ಸ್ವಲ್ಪ ಇದೆ, ಟಿನರ್ಸಿಪುರ ಅಲ್ಲೆಲ್ಲ ಸ್ವಲ್ಪ ಏರಿಯಾದಲ್ಲಿ ಬೆಳೀತಾರೆ. ಬಟ್ ಇದು ಏನಾಗಿದೆ, ಇಲ್ಲಿ ಎಚ್ ಡಿ ಕೋಟೆ ಭಾಗದಲ್ಲಿ ಇವರು

0: ಸೈಲೇಜ್ಗೆ ಅಂತ ಹೇಳಿ ಮೂರು ತಿಂಗಳಿಗೆ ಒಂದ್ ಬೆಳೆ ಸೈಲೇಜ್ ಹಾಕೋ ಹಾಕೋ ಅದನ್ನೇ ಹಾಕೋ ಅದನ್ನೇ ತೆಗಿ ಅದನ್ನೇ ಹಾಕೋ ಅದನ್ನೇ ಹಾಕೋ ಅವಾಗ ರೋಗ ಯಾವುದೇ ಆದ್ರೂ ನೋಡಿ ರೋಗ ಡೆವಲಪ್ ಆಗ್ತಾ ಹೋಗ್ತದೆ. ಈಗ ಒಂದೇ ಬೆಳೆನ ಏಕ ಬೆಳೆ ಪದ್ಧತಿ ಇದೆಯಲ್ಲ ಅದು ಒಳ್ಳೇದಲ್ಲ
1: ಖಂಡಿತ.
0: ಆಮೇಲೆ ಏಕ ಬೆಳೆ ಪದ್ಧತಿ ನೋಡಿ ಬೆಳೆ ಬದಲಾವಣೆ ಮಾಡಕ್ಕೆ ಮಾಡಬೇಕು ಯಾಕೆ ಅನ್ನೋದಕ್ಕೆ ಹಲವಾರು ಕಾರಣಗಳಿದಾವೆ. ಒಂದು ಈ ಪಲ್ಸಸ್ ಯಾಕೆ ಹಾಕ್ಬೇಕು ಅಂದ್ರೆ ಅವು ಗೊಬ್ಬರದ ಅಂಶವನ್ನ ಫಿಕ್ಸ್ ಮಾಡ್ತಾವ. ಒಂದು ಅವು ಬೇರುಗಳು ಸ್ವಲ್ಪ ಆಳಕ್ಕೆ ಹೋಗ್ತವೆ, ಆಳದಲ್ಲಿರೋ ಗೊಬ್ಬರದ ಅಂಶ ತೆಗಿತವೆ. ಆಮೇಲೆ ಎಳಿ ಕೇಳಿ ಮುಸ್ಕಿನ ಜೋಳ ಅನ್ನೋದು ಎಕ್ಸಾಸ್ಟಿವ್ ಕ್ರಾಪ್ ಅಂತೀವಿ, ಅಂದ್ರೆ ಹೆಚ್ಚು ಗೊಬ್ಬರದ ಅಂಶವನ್ನ ಬೇಡುವಂತ ಬೆಳೆ, ಹೆಚ್ಚು ಗೊಬ್ಬರದ ಅಂಶವನ್ನ ಭೂಮಿಯಿಂದ ತೆಗೆದಾಕುವಂತ ಬೆಳೆ. ಸೊ ಹಾಗಾಗಿ ಅದಕ್ಕೆ ತಕ್ಕಂತೆ ನೀವು ರಾಸಾಯನಿಕ ಗೊಬ್ಬರಗಳಾಗ್ಲಿ, ಕೊಟ್ಟಿಗೆ ಗೊಬ್ಬರ ಆಗ್ಲಿ, ಜಿಂಕ್ ಸಲ್ಫೇಟ್ ಆಗ್ಲಿ, ಆಮೇಲೆ ಪ್ರತಿ ಒಂದು ಬೆಳೆಗೆ ಹಸಿರೆಲೆ ಬಿತ್ತನೆ ಬೀಜ ಹಾಕಿ ಬೆಳಿತಕ್ಕಂಥದ್ದು ಸೇರಿಸ್ತಕ್ಕಂಥದ್ದು ಈಗ ಕೊಟ್ಟಿಗೆ ಗೊಬ್ಬರ ಈಗ ಕಡಿಮೆ ಆಗ್ತಾ ಇದೆ. ಹಂಗಾಗಿ ಅದನ್ನ ಸ್ವಲ್ಪ ಹೆಚ್ಚು ಹೆಚ್ಚು ಸೇರಿಸಿದ್ರೆ ಇವೆಲ್ಲ ಸ್ವಲ್ಪ ಬರೀ ಅದೊಂದ್ರಿಂದಲೇ ಕೊಟ್ಟಿಗೆ ಗೊಬ್ಬರ ಒಂದ್ರಿಂದಲೇ ಆಗತ್ತೆ ಅಂತ ನಾನು ಹೇಳಕ್ ಆಗಲ್ಲ. ಬಟ್ ಈ ರಾಸಾಯನಿಕಗಳ ಜೊತೆಗೆ ಅದನ್ನು ಸೇರಿಸ್ಕೊಂಡು ಅದನ್ನು ಮಾಡಿ ಆಮೇಲೆ ರಾಸಾಯನಿಕನೇ ನಾವು ಸರಿಯಾಗಿ ಆಗ್ತಾ ಇಲ್ವಲ್ಲ, ನಾವು ಏನ್ ಹಾಕ್ಬೇಕೋ ಅದು ಆಗ್ತಾ ಇಲ್ಲ, ಬರೀ ಎನ್ ಪಿ ಆಗ್ತಾ ಇದೀವಿ ಕೆ ಆಗ್ತಾ ಇಲ್ಲ. ನಾನು ಹುಣಸೂರಲ್ಲಿ ಒಂದು ಪ್ಲಾಟ್ಗೆ ಹೋಗಿದ್ದೆ, ಅಕ್ಕಪಕ್ಕನೇ ಪ್ಲಾಟ್ ಇದಾವೆ, ಒಂದಕ್ಕೆ ಇಪ್ಪತ್ ಇಪ್ಪತ್ತು ಹಾಕಿದ್ದಾರೆ, ಒಂದಕ್ಕೆ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಹಾಕಿದ್ದಾರೆ. ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಹಾಕಿರೋದ್ರಲ್ಲಿ ತೆಳ್ಳು ಎಲ್ಲೋ ಒಂದೋ ಎರಡೋ ಈ ರೋಗದ ಬಾಧೆ ಇದೆ, ಅದ್ರ ಪಕ್ಕದಲ್ಲಿ ಇರೋದ್ರಲ್ಲಿ ಸುಮಾರು ಇಪ್ಪತ್ ಇಪ್ಪತ್ತು ಹಾಕೋರೆ ಅದಕ್ಕೆ ಪೊಟ್ಯಾಶಿಯಂ
1: ಹಾಕಿಲ್ಲ,
0: ಫುಲ್ಲು ಬಾಧಿತವಾಗಿದೆ. ಅಂದ್ರೆ ಏನಾಗುತ್ತೆ ಅಂದ್ರೆ ಇವೆಲ್ಲ ಪೊಟ್ಯಾಶು ಮತ್ತೆ ಜಿಂಕ್ ಸಲ್ಫೇಟು ಇವೆಲ್ಲ ರೋಗ ನಿರೋಧಕ ಶಕ್ತಿಯನ್ನ ಬೆಳೆಗೆ
1: ಕೊಡ್ತಾ.
0: ಆಯ್ತಾ,
1: ಓಕೆ ಸರ್. ಮತ್ತೊಂದು ಕರೆ ಇದೆ. ಹಲೋ
2: ಸರ್, ನಮಸ್ಕಾರ. ಸರ್
0: ನಮಸ್ಕಾರ, ಹೇಳಿ.
2: ಸಾವಯವ ಕೃಷಿ ಅಂದ್ರೆ ನಮ್ಮ ಕೋಟೆ ತಾಲೂಕನ್ನ ಸರ್ಗೂರು ತಾಲೂಕಲ್ಲಿ.
0: ಸ್ವಲ್ಪ ವಾಯ್ಸ್ ಕೇಳ್ತಾ ಇಲ್ಲ, ಸ್ವಲ್ಪ
1: ನೆಟ್ವರ್ಕ್ ಇರೋ ಕಡೆ ಮಾತನಾಡಿ.
0: ಇಟ್ಕೊಂಡು ಮಾತಾಡಿ, ಕೇಳಿಸ್ತಾ ಇಲ್ಲ?
2: ಸರಿ ಕೇಳಿಸ್ತಾ
0: ಇದೆ, ಕೇಳಿಸ್ತಾ ಇದೆ, ಹೇಳಿ.
2: ಸರ್, ಇವಾಗ ನಮ್ಮ ಆಕ್ಚುಲಿ ಕೋಟೆ ಅಂದ್ರೆ ಸರ್ಗೂರು ತಾಲೂಕಲ್ಲಿ ನಮ್ಮ ಟ್ರೈಬಲ್ ಜನಾಂಗರು, ನಮ್ಮ ಟ್ರೈಬ್ ಜನಾಂಗರು ನಾವು ಸಾವಯವ ಕೃಷಿ ಮಾಡ್ಬೇಕನ್ನೋ ಉದ್ದೇಶಕ್ಕೆ ಒಂದಷ್ಟು ಎಲ್ಲ ಸಾವಯವ ಕೃಷಿಗಳನ್ನು ಮಾಡ್ತಾ ಇದೀವಿ ಈಗ ಸರ್. ಅದ್ರ ನವಣೆ ಆಗಿರ್ಬೋದು, ಸಜ್ಜೆ, ಸಾಮೆ, ಇವುಗಳಂತೂ ಬೆಳಿತಾ ಇದೀವಿ. ಜೊತೆಗೆ ತೋಟಗಾರಿಕೆ ಬೆಳಕೇನೋ ಆ ಬೆಳೆನೂ ಮಾಡ್ತಾ ಇದೀವಿ. ಏನೇ ಬೆಳೆ ಮಾಡಿದ್ರು ತಮ್ಮ ಇಲಾಖೆ ಕಡೆ ಸರ್ ನಮ್ಗೆ ಅದನ್ನ ಪ್ರೊಸೆಸ್ ಮಾಡ್ಕೊಳ್ಳಂತ ಒಂದು ವ್ಯವಸ್ಥೆ ಏನಾದ್ರು ಮಾಡ್ಕೊಡಕ್ ಆಗತ್ತೆ ಸರ್ ಅಂತನದು.
0: ಈಗ ಅದು ಪ್ರೊಸೆಸ್ ಮಾಡಕ್ಕೆ ಅಂದ್ರೆ ಇಲಾಖೆ ಕಡೆ ಅಂದ್ರೆ ಒಂದು PMFME ಅಂತ ಒಂದು ಸ್ಕೀಮ್ ಇದೆ, ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಅಂತ ಹೇಳಿ ಆಹಾರ ಸಂಸ್ಕರಣೆ ಬಗ್ಗೆ ಒಂದು ಇದಿದೆ. ಅದರಲ್ಲಿ ನಿಮ್ಗೆ ಇದು 50% ಸಬ್ಸಿಡಿ ಸಿಗುತ್ತೆ, 50% ಸಬ್ಸಿಡಿ. ಆಯ್ತಾ, 10 ಲಕ್ಷದ ವರ್ತದ್ದು ಪ್ರಾಜೆಕ್ಟ್ ಮಾಡಿ ಆನ್ಲೈನ್ ಅಲ್ಲಿ ಹಾಕ್ಬೇಕು, ಅದಕ್ಕೆ DRP ಗಳಿದ್ದಾರೆ. ಇಲ್ಲಿ ADA ಅವ್ರನ್ನ ಸಂಪರ್ಕಿಸಿ, ನೀವು HD ಕೋಟೆ ADA ಪ್ರಸಾದ್ ಅಂತಿದ್ದಾರೆ, ಅವ್ರು ಸಂಪರ್ಕಿಸಿ ಅವ್ರಿಗೆ ಹೇಳ್ತೀನಿ. ಅದರಲ್ಲಿ ಪ್ರೊಸೆಸಿಂಗ್ ಎಕ್ವಿಪ್ಮೆಂಟ್ಸ್ ಗಳು ಇವೆಲ್ಲ ಪ್ರೊಸೆಸ್ ಮಾಡಿ ನೀವು ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ. ಆಯ್ತಾ, ಅದು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು, ಅಪ್ಲಿಕೇಶನ್ ಹಾಕಿ ಅದನ್ನ ಎಲ್ಲ ಪ್ರೊಸೆಸ್ ಮಾಡಿ ಮಾಡ್ತಾರೆ. ಅದು ನಿಮ್ಗೆ ಏನಂದ್ರೆ ರಾಜ್ಯ ಸರ್ಕಾರ ಅದು 35% ಅಷ್ಟೇ ಇರೋದು ಸಬ್ಸಿಡಿ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಎರಡು ಸೇರಿ 35% ಇದೆ. ಅದ್ರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರ 15% ಎಕ್ಸ್ಟ್ರಾ ಸಬ್ಸಿಡಿ ಕೊಡ್ತಾ ಇದೆ, ಒಟ್ಟು 50% ಸಬ್ಸಿಡಿ ಕೊಡ್ತಾ ಇದ್ದಾರೆ. ಆಯ್ತಾ, ಹಂಗಾಗಿ 50% ಸಬ್ಸಿಡಿ ಇದೆ. ಈಗ ಅದನ್ನ ನೀವು 10 ಲಕ್ಷದ ವರ್ತ್ ಎಲ್ಲ ಮೆಟೀರಿಯಲ್ಲು ಪ್ರೊಸೆಸಿಂಗ್ ಯೂನಿಟು ಎಲ್ಲ ಮಾಡಿ ಅದು ಪ್ರಾಜೆಕ್ಟ್ ಮಾಡಿ ಎಲ್ಲ ಮಾಡಿದ್ರೆ ಅದಕ್ಕೆ 5 ಲಕ್ಷ ಆಮೇಲೆ ಸಬ್ಸಿಡಿ. ನಿಮಗೆ 10 ಲಕ್ಷ ಲೋನ್ ತಗೋಬೇಕು, ನೀವು 10 ಲಕ್ಷ ಲೋನ್ ತಗೊಂಡ್ರೆ 5 ಲಕ್ಷ ಆ ಲೋನ್ಗೆ ಅಡ್ಜಸ್ಟ್ ಆಗುತ್ತೆ, ಇನ್ನು 5 ಲಕ್ಷ ನೀವು ಕಟ್ಕತಾ ಹೋಗ್ಬೇಕಾಗುತ್ತೆ. ಆ ರೀತಿ ಒಂದು ಸ್ಕೀಮ್ ಇದೆ. ಸೊ ಅದಕ್ಕೆ ನೀವು ಪ್ರಸಾದ್ ಅವ್ರನ್ನ ADA ಅವ್ರನ್ನ ಸಂಪರ್ಕಿಸಿ ಅವರು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋರ್ನ ಅಲ್ಲಿ ನಮ್ಮಲ್ಲೇ ಒಬ್ರು ಇರ್ತಾರೆ, DRP ಅಂತ, ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಅಂತ ಹೇಳಿ, ಅವ್ರು ಅದನ್ನು ನಿಮ್ಗೆ ಎಲ್ಲ ಸಹ ರೀತಿಯ ಸಹಾಯವನ್ನ ಮಾಡ್ತಾರೆ.
2: ಖಂಡಿತ. ಇನ್ನೊಂದು ಪ್ರಶ್ನೆ ಏನ ಸರ್, ಈಗ ನಾವು ಪ್ರಾಜೆಕ್ಟ್ ಮಾಡಿ ನಾವು ಬೆಳೆದಂತ ಬೆಳೆಗಳನ್ನ ಮನೇಲಿ ಕೊಳೆಯಗಳಕ್ಕಿಂತ ಬೆಳೆದಂತ ಬೆಳೆಗಳನ್ನ ತಮ್ಮ ಇಲಾಖೆಯಿಂದ,
0: ಅದು ನಮ್ಮ ಇಲಾಖೆಯಲ್ಲಿ ಅದು ಹಂಗ ಆಗಲ್ಲ, ಅದು ಸರ್ಕಾರದಲ್ಲಿ ಡಿಸಿಷನ್. ನಾವು ಪರ್ಚೇಸ್ ಮಾಡಕ್ ಜನ ಇರ್ಬೇಕಲ್ಲ ಅವೆಲ್ಲ ಮಾಡ್ಲಿಕ್ಕೆ. ಈಗ ನಮ್ಗೆ ಈಗ ನೀವು ಹಿಂದೆ ಒಬ್ರು ಪ್ರಶ್ನೆ

0: ಕೇಳೋದು ಇನ್ನೊಬ್ರು ಪ್ರಶ್ನೆ ಕೇಳಿದ್ರು, ನೀವು ಕೇಳಿಸ್ಕೊಂಡ್ರೆ ಇಲ್ವೋ, ನೀವು ಎಲ್ಲ ಹಳ್ಳಿಗಳಿಗೂ ಬರ್ತಾ ಇಲ್ಲ ಅಂತ ಅಂದ್ರೆ ಹಳ್ಳಿಗಳಿಗೆ ಹೋಗಕ್ಕೆ ಜನ ಇಲ್ಲ ನಮ್ಮ ಹತ್ರ, ಹಂಗಿದೆ ಇವತ್ತು ಪರಿಸ್ಥಿತಿ. ಆಯ್ತಾ? ಸೊ ಹಂಗಿದ್ದಾಗ ಇವೆಲ್ಲ ಮಾಡಲಿಕ್ಕೆ ಸರ್ಕಾರ ಏನು ಇನ್ನೂ ಆ ರೀತಿಯಾದಂಥ ವ್ಯವಸ್ಥೆ ಇಲ್ಲ. ನೀವು ಅಂದರೆ ನೀವು ವ್ಯಾಲ್ಯೂ ಅಡಿಷನ್ ಅಂತ, ಮೌಲ್ಯವರ್ಧನೆ ಅಂತ, ನೀವು ಬರೀ ಅದನ್ನು ಕಾಳಾಗಿ ಮಾರಿದ್ರೆ ನಿಮ್ಗೆ ಎಷ್ಟು ದುಡ್ಡು ಕೊಡ್ತಾರೆ? ಅದನ್ನೇ ಅದಕ್ಕೆ ಮೌಲ್ಯವರ್ಧನೆ ಮಾಡಿ ಅದನ್ನು ಪೌಡ್ರ್ ರೂಪದಲ್ಲಿ ಮತ್ತು ಬೇರೆ ಇದು ಮಾಡಿ ಮಾರಿದಾಗ ಅದಕ್ಕೆ ಹೆಚ್ಚಿನ ಬೆಲೆ ಇರ್ತದೆ. ಅದನ್ನು ನಾವು ರೈತರೇ ಮಾಡ್ಕೋಬೇಕು ಅಂತ ಹೇಳೋದು. ಮೌಲ್ಯವರ್ಧನೆ ಮಾಡಿದಾಗ ಅಷ್ಟೇ ಹೆಚ್ಚಿನ ಲಾಭ ಗಳಿಸ್ಲಿಕ್ಕೆ ರೈತರಿಗೆ ಸಾಧ್ಯ.
1: ಓಕೆ, ಧನ್ಯವಾದಗಳು ಕುರುಸಮರೆ ಕರೆ ಮಾಡಿದ್ದಕ್ಕೆ. ಓಕೆ ಸರ್, ಈಗ ತಾವು ಹೇಳ್ತಾ ಇದ್ರಿ ಈಗ ಏನು ಈ ಒಂದು ಮುಸ್ಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ಬಿಳಿ ಚೀಳಿಗೆ ರೋಗ ಬಂದು ತುಂಬ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಇದ್ರ ಜೊತೆಗೆ ಕೂಡ ತಾವು ಮಾತನಾಡ್ತಾ ಹೇಳ್ತೀರಿ ಈ ಒಂದು ಬೆಳೆ ಬದಲಾವಣೆ ಮಾಡೋದ್ರಿಂದ ಇದ್ರ ಹತೋಟಿ ನಾವು ಕಡಿಮೆ ಮಾಡ್ಬೋದು ಅಂತ ಹೇಳ್ತಾ ಇದ್ರಿ. ಯಾಕಂದ್ರೆ ತಾವು ಹೇಳಿದಂಗೆ ಕೂಡ ರೈತರು ಮೂರು ತಿಂಗಳು ಕೂಡ ಈ ಒಂದು ಬೆಳೆವನ್ನು ಬೆಳೀಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ತರ ಹೆಚ್ಚಾಗಿ ಬೆಳೀತಾ ಇದ್ದಾರೆ ಅಂತ ಹೇಳಿ. ಅಂದ್ರೆ ಸಾಮಾನ್ಯವಾಗಿ ಈ ತರ ಒಂದು ಬಿಳಿ ಸುಳಿ ರೋಗ ಬಂದಾಗ ಏನೇನು ಲಕ್ಷಣಗಳು ಆರಂಭಿಕವಾಗಿ ಕಾಣಿಸ್ಕೊಳುತ್ತೆ ಸರ್?
0: ಅದೇನಿಲ್ಲ, ಅದು ನೋಡಿ, ಬಿಳಿ ಸುಳಿ ರೋಗ ಅಂದ್ರೆ ನಿಮಗೆ ಸ್ವಲ್ಪ ಲೈಟಿಶ್ ಎಲ್ಲೋ ಅಂದ್ರೆ ಹಳದಿ ಸ್ವಲ್ಪ ಎಲ್ಲೋ ಒಂದು ಕಾಣುತ್ತೆ, ಫಸ್ಟ್ ಸ್ಟಾರ್ಟಿಂಗ್ ಒಂದೋ ಎರಡೋ ಕಾಣುತ್ತೆ, ಆಮೇಲೆ ಅದು ಕ್ರಮೇಣವಾಗಿ ವ್ಯಾಪಿಸ್ಬಿಡ್ತದೆ. ಅದೇನ್ ಗಾಳಿ ಹರಡೋದು ನೋಡಿ, ಗಾಳಿ ಎತ್ತಕ್ಕೆ ಬೀಸ್ತದ ಅತ್ತಾಗ ಹೋಗಿ ರೋಗಣ್ಣು ಅಂಟ್ಕೊಳುತ್ತೆ. ಆಮೇಲೆ ಇನ್ನೊಂದು ಎಷ್ಟು ಇದು ಕೆಟ್ಟದ ಸಮಸ್ಯೆ ಅಂದ್ರೆ, ನಿಮ್ಗೆ ನಮ್ ದನಗಳು ತಿನ್ನಲ್ಲ ಇದನ್ನ, ಈ ರೋಗ ಪೀಡಿತ ಗಿಡಗಳನ್ನ ನಮ್ಮ ಹಸುಗಳು ದನಗಳು ತಿನ್ನೋದಿಲ್ಲ ಇದನ್ನ, ಏನಕ್ಕೂ ಸಲ್ಲಲ್ಲ ಅದು. ಆಮೇಲೆ ನಿಮ್ಗೆ ತೆನೆ ಬರಲ್ಲ ಆಚಗದು, ತೆನೆ ಸ್ಟೆರೈಲ್ ಅಂತೀವಿ ಅದು, ಆ ರೀತಿ ಇದೇ ಬರಲ್ಲ, ನಪುಂಸಕ ಅಂತೀವಲ್ಲ ಆ ರೀತಿ ಆಗ್ಬಿಡ್ತದೆ ಅಂದ್ರೆ ತೆನೆ ಆಚೆಗೆ ಬರಲ್ಲ, ಎಮರ್ಜ್ ಆಗಲ್ಲ, ತೆನೆ ಬರಲ್ಲ, ಹಂಗಾಗುತ್ತೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
2: ಹಲೋ,
1: ಹಾ ನಮಸ್ತೆ, ತಮ್ಮ ಹೆಸರು? ಹೇಳಿ ವಿಠಲ್ ಅವ್ರೆ. ಹಾ,
2: ಈಗ ಸುಳಿ ರೋಗದ ಬಗ್ಗೆ ಹೇಳ್ತಾ ಇದ್ದೀನಿ, ಕೇಳ್ಕೊಂಡೆ. ಅದು ಈ ಸುಳಿ ರೋಗ ಅದು ಮೊದ್ಲು ಒಂದೊಂದು ಎಲ್ಲೆಲ್ಲೋ ಬರ್ತಾ ಇತ್ತು, ಇವಾಗ ಏನಾಗಿದೆ ಅಂದ್ರೆ ಅದು ಇಡೀ ಹೊಲಾನೇ ಸುಳಿ ರೋಗ ಅಲ್ಲದೆ ಮತ್ತೆ ಬೇರೆ ಒಂದು ಕೀಟನಾಶಕ ಇದು ಬಂದು ಕೀಟಗಳು ಬಂದು ಅದನ್ನು ತಿಂತಾ ಇದೆ ಅಂತಾನೆ ಏನೋ ಒಂದು ಕೃಷಿ ವಿಜ್ಞಾನದವರು ಮತ್ತೆ ಕೃಷಿ ಇಲಾಖೆಯವರು ಹೇಳ್ತಾ ಇದಾರೆ. ಅದು ಮತ್ತೆ ನಮ್ಗೆ ನಮ್ಗೆ ಕೊಟ್ಟ ಮಾಹಿತಿ ಪ್ರಕಾರ ಅದು ಉಳುಮೆ ಮಾಡಿ ಒಣಗಿಸ್ ಬಿಡ್ಬೇಕು, ಮತ್ತೆ ಅಲ್ಲೇ ಹುಳಗಳು ಉತ್ಪತ್ತಿ ಆಗಿರ್ತದೆ ಕೀಟಗಳು, ಅದನ್ನ ಅದರಿಂದ ಬರ್ತಾ ಅಂತ ಹೇಳ್ತಾರೆ. ನಮ್ಗಿಲ್ಲಿ ಅಲ್ಲಿ ನಾವು ನೋಡಿದಾಗ ಏನ್ ಅನುಭವ ಆಗ್ತದೆ ಅಂದ್ರೆ, ಕೆಲವು ಜಾಗದಲ್ಲಿ ಜೋಳವನ್ನ ಬಿತ್ತೆ ಮಾಡಿ ಅಲ್ಲಿ ಮೊದಮೊದಲು ಒಂದು ಇತ್ತು ಅಂತ ರೋಗಗಳು, ಅದ್ರ ಒಂದು ವಾರನೂ ಟೈಮ್ ಕೊಡುವಂತೆ ಆಚರಣೆ ಕೂಡ ಎಲ್ಲ ಸುಮಾರು ಕೆಲವು ಕೂಡ ಎಲ್ಲ ಚೆನ್ನಾಗಿದೆ
0: ನೋಡಿ. ಈಗ ಏನಂದ್ರೆ, ಇದು ನೀವು ಹೇಳದ್ದು ಕರೆಕ್ಟ್, ಏನೋ ಉಳುಮೆ ಮಾಡಿದ್ರೆ ಮಣ್ಣಲ್ಲಿರ್ತದೆ, ಮಣ್ಣಲ್ಲಿ ಇದ್ದಂಥದ್ದು ಸಾಯ್ತದೆ. ಈಗ ಎಲ್ಲಿ ಪ್ಲಾಟ್ಗಳಲ್ಲಿ ಎಲ್ಲೋ ಕೆಲವು ಕಡೆ ಏನು ಕ್ರಮ ಏನು ತಗೊಂಡಿರ್ತಾನೆ, ನಾನು ಹೇಳಿದೆ 15-20 ದಿವಸದಲ್ಲಿ ಒಂದು ಯಾವ್ದು ಕೆಮಿಕಲ್ ಮೆಟಲಾಕ್ಸಿಲ್ಲು ಮ್ಯಾಂಕೋಜೆಬ್ ಹೊಡಿಬೇಕು, 25-30 ದಿವಸದಲ್ಲಿ ಒಂದು ಕೆಮಿಕಲ್ ಹೊಡಿಬೇಕು, ಆಮೇಲೆ ನಿಮಗೆ 3 NPK ಸಾರಜನಕ ರಂಜಕ ಪೊಟ್ಯಾಶ್ 3 ಇರೋ ಗೊಬ್ಬರ ಹಾಕಬೇಕು, ಜಿಂಕ್ ಸಲ್ಫೇಟ್ ಎಕರೆಗೆ 5 KG ಹಾಕಬೇಕು, ಇಷ್ಟೆಲ್ಲ ಹಾಕು ಒಂದೊಂದ್ಸಲಿ ಬರೋ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ನಿಮ್ಮ ಮಣ್ಣೆಲ್ಲ ಇದ್ರೆ ಏನು ಮಾಡೋಕ್ಕಾಗುತ್ತೆ, ನಮ್ಮ ಬಾಡಿನೇ ರೋಗ ಪೀಡಿತ ಆಗ್ಬಿಟ್ರೆ ನಾವು ಏನು ಆಹಾರ ತಿಂದ್ರೂ ಕಷ್ಟ ಅಲ್ವೇ. ಹಂಗೆ ಅದು ಎಲ್ಲ ಒಂದೊಂದು, ಅದಕ್ಕೆ ಹೇಳಿದ್ ನಾನು, ಇದು ಒಂದು ಮೈನರ್ ಡಿಸೀಸ್, ಮೇಜರ್ ಅಲ್ಲ. ಮೊದ್ಲು ಎಲ್ಲೋ ಒಂದು ಅಲ್ಲೊಂದಿಲ್ಲೊಂದು ಕಾಣೋದು, ಗಿಡಗಳು ಸದೃಢವಾಗಿದ್ವು, ಗಿಡಗಳಿಗೆ ತಾಕತ್ತಿತ್ತು, ತಡ್ಕತ್ತಿತ್ತು, ಇದಾಗ್ತಿತ್ತು. ಬಟ್ ಅದನ್ನೇ ಬೆಳೆದು ಏನಾಗಿದೆ ಈಗ, ಇದು ಬೇರು ಒಂದೇ ಲೆವೆಲ್ಗೆ ಹೋಯ್ತದೆ, ಅದೇ ಲೆವೆಲ್ಲಿರುವಂಥ ಪೋಷಕಾಂಶಗಳನ್ನೆಲ್ಲ ತೆಗೆದುಬಿಟ್ಟಾಗ ಗಿಡನೂ ವೀಕ್ ಆಗ್ತದೆ. ಅದ್ರ ಜೊತೆ ಹೇಳಿ ಕೇಳಿ ಈ ಸಲ ಮಳೆ ಇಲ್ಲ, ಈ ಸಲ ತುಂಬಾ ಕೊರತೆ ಆಗಿದೆ. ಈಗ ಜೂನಲ್ಲಿ 56% ಕೊರತೆ ಆಗಿದೆ, ಜುಲೈನಲ್ಲಿ 61% ಕೊರತೆ ಆಗಿದೆ, ಈಗ ಆಗಸ್ಟಲ್ಲಿ ಇಲ್ಲಿವರೆಗೂ 58% ಕೊರತೆ ಆಗಿದೆ, ಮಳೆನೇ ಇಲ್ಲ. ಅದಾದ ಈಗ ನಾವು ಮನುಷ್ಯರು ವೀಕ್ ಆದಾಗಲ್ವ ನಮ್ಗೆ ರೋಗಗಳೆಲ್ಲ ಅಟ್ಯಾಕ್ ಆಗೋದು, ಹಂಗೆ ಗಿಡನೂ ನೀರಿನ ಅಂಶ ಇಲ್ಲದೆ ಇದ್ದಾಗ ಬಾಡಿದಾಗ ಅದಕ್ಕೆ ಶಕ್ತಿ, ಇಮ್ಯೂನ್ ಪವರ್ ಅಂತೀವಿ, ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಆದಂಥ ಸಂದರ್ಭಗಳಲ್ಲಿ ನಮಗಾದರೂ ಅಷ್ಟೇ ಗಿಡಗಳಿಗಾದರೂ ಅಷ್ಟೇ ರೋಗ ಜಾಸ್ತಿ ಉಲ್ಬಣಗೊಳ್ಳುತ್ತದೆ. ಅದೇ ರೀತಿ ಆಗ್ತಕ್ಕಂಥದ್ದು ಇದು, ಮೇಲ್ನೋಟಕ್ಕೆ ಒಂದೆರಡು ಕಾಣ್ತದೆ, ಗಿಡ ನಿಮ್ದು ಸದೃಢವಾಗಿದ್ದು ಡಿಸೀಸ್ ರೆಸಿಸ್ಟೆನ್ಸ್ ತಡ್ಕೊಳ್ಳೋ ಶಕ್ತಿ ಇದ್ರೆ ಅದು ಸ್ಪ್ರೆಡ್ ಆಗಲ್ಲ, ಇಲ್ಲ ಅಂದ್ರೆ ಸ್ಪ್ರೆಡ್ ಆಗೇ ಆಗುತ್ತೆ. ಅಲ್ಲ, ಜೋಳ ಆಗದೆ ಇರೋ ಹೊಲಕ್ಕೆ ಯಾಕೆ ಬಂದಿದೆ ಅಂದ್ರೆ ಪಕ್ಕದಲ್ಲಿ ಗಾಳಿಗೆ ಸ್ಪ್ರೆಡ್ ಆಗುತ್ತಲ್ಲ.

ಗಾಳಿಲಿ ಹರಡೋದಿದು, ಗಾಳಿಲಿ ಹರಡೋದು. ಈಗ ನೀವು ನಿಮ್ಮ ಪಕ್ಕದವನು 4 ವರ್ಷದಿಂದ 8 ಜನ ಈ ವರ್ಷ ಹಾಕಿದ್ರೆ, ನೀವು ಪಕ್ಕದಲ್ಲಿ ಪ್ರತಿ ವರ್ಷ ಹಾಕ್ತಾ ಇರೋರು ಇದ್ರೆ ನಿಮ್ಮ ಜಮೀನಿಂದ ಅವ್ರ ಜಮೀನ್ಗೆ ಹರಡಾಡ್ತದೆ. ಗಾಳಿ ಬೀಸಿದ್ರೆ ಸಾಕು, ಹೋಯ್ತವೆ ಎಲ್ಲ. ನೀವು ಆ ಎಲೆ ತಳದಲ್ಲಿ ಹಿಡಿದು ನೋಡಿ, ಬೆಳ್ಳಗೆ ಪೌಡ್ರ್ ಥರ ಇರ್ತದೆ, ಪುಡಿ ಪುಡಿ ಪುಡಿ ಪುಡಿ. ಈ ಇದ್ರದ್ದು ಏನು ರಂಗೋಲಿ

0: ನೋಡಿ ಇವ್ರೇ, ಜೋಳ ಕೆಲವು ಸಸೆಪ್ಟಬಲ್ ಇರೋ ಇರ್ಬೋದು, ಅದಿಲ್ಲ ಅಂತ ಹೇಳಲ್ಲ. ಬಟ್ ಈಗ ನಮ್ಮ ಇಡೀ ಜಿಲ್ಲೆಯಲ್ಲಿ ಮಾರಾಟ ಆಗುವಂತ ಎಲ್ಲ ಜೋಳಗಳಿಗೂ ಬೀಜೋಪಚಾರ ಮಾಡಿಸಿದೀವಿ. ಬೀಜೋಪಚಾರ ಮಾಡಿಸಿರೋನ್ನ ಟೆಸ್ಟ್ ಮಾಡೇ ವಿತರಣೆ ಕೊಟ್ಟಿರೋದು. ಎಲ್ಲ ಬೀಜೋಪಚಾರ ಮಾಡಿದ್ಮೇಲೆ ಏನ್ ಹೇಳ್ತೀರಿ? ಅದರಲ್ಲಿ ಕೆಲವು ತಳಿಗಳು ಅದು ನೋಡ್ಬೇಕು, ಏನು ಯಾವ ತಳಿ ಇದಕ್ಕೆ ನಿಜಕ್ಕೂ ಸಸೆಪ್ಟಬಲ್ ಇದೆಯಾ ಅಂದ್ರೆ, ಈ ರೋಗವನ್ನ ಸಹಿಷ್ಣುತೆ ಕಡಿಮೆ ಇದೆಯಾ ಏನು ಅದು ನೋಡ್ಬೇಕು. ಅದು ಬಿಟ್ರೆ ಈಗ ಇರ್ರೆಸ್ಪೆಕ್ಟಿವ್ ಆಫ್ ಇದು ಅಂದ್ರೆ, ಯಾವ್ದು ಯಾವ ಕಂಪ್ನಿದಾದ್ರೂ ಸರಿ ಬಂದಿರೋದು ಬಂದಿದೆ, ಎಲ್ಲಾ ಕಂಪ್ನಿಯವಕ್ಕು ಬಂದೈತೆ. ಅಲ್ಲ ಅದಕ್ಕೆ ಈಗ ನಾವು ಸರ್ಕಾರಕ್ಕೆ ಬರ್ದಿದ್ದೀನಿ, ಈ ವರ್ಷ ಒಂದ್ ವರ್ಷ ಮುಸ್ಕಿನ ಜೋಳ ಬೆಳೆಯೋದನ್ನೇ ನಿಲ್ಸ್ಬೇಕು ನಮ್ ಜಿಲ್ಲೆಯಲ್ಲಿ ಅಂತ ಎಲ್ಲಾ ರೈತರು ಮನ್ಸು ಮಾಡ್ಬೇಕಾಗ್ತದೆ.
1: ಓಕೆ, ಧನ್ಯವಾದಗಳು ವಿಠಲರೇ ಕರೆ ಮಾಡಿದ್ದಕ್ಕೆ. ಸರಿ, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ ಅಂದ್ರೆ ಏನು ಯಾವ ತರ ಕಾಣಿಸ್ಕೊಳತ್ತೆ ಈ ರೋಗ ಅನ್ನೋದ್ರ ಬಗ್ಗೆ ಹೇಳ್ತೀವಿ. ಈಗ ಒಂದ್ ವೇಳೆ ಆಲ್ರೆಡಿ ಕೆಲವು ರೈತರುಗಳಿಗೆ ಈಗ ಆಲ್ರೆಡಿ ಈಗಾಗಲೇ ಈ ಒಂದು ಮುಸ್ಕಿನ ಜೋಳದಲ್ಲಿ ಈ ತರ ಒಂದು ಬಿಳಿ ರೋಗ ಕಾಣಿಸ್ಕೊಬಿಟ್ಟಿದೆ, ಸೊ ಏನ್ ಕ್ರಮವನ್ನ ಕೈಗೊಳ್ಬೇಕು? ಸರಿ,
0: ಬಂದ ಮೇಲೆ ಏನು ಮಾಡಕ್ಕಾಗಲ್ಲ, ಬಂದ ಮೇಲೆ ಏನು ಮಾಡಕ್ಕಾಗಲ್ಲ, ಎಲ್ಲೋ ತೆಳಗೊಂದಿದ್ರೆ ತಕ್ಷಣ ಅದನ್ನ ಕಿತ್ತು ಸುಡಬೇಕು. ಅದು ಅಂದ್ರೆ ಫರ್ದರ್ ಸ್ಪ್ರೆಡ್ ಆಗೋದನ್ನ ಅವಾಯ್ಡ್ ಮಾಡಬಹುದು. ಮತ್ತೆ ಎಲ್ಲ ಒಂದೊಂದು ಇದ್ದಂತ ಸಂದರ್ಭದಲ್ಲಿ ಈಗ ನಾನೇನು ಹೇಳಿದೆ, ಕೆಮಿಕಲ್ ಆಕ್ಸಿ ಇದು ಇದನ್ನ ಹೇಳದ್ನಲ್ಲ, ಆಕ್ಸಿಸ್ಟೋಬಿನ್ ಪ್ಲಸ್ ಡೈಕೆನಫೆನಾಜೋಲ್, ಅದನ್ನ ಸ್ಪ್ರೇ ಮಾಡ್ಬೇಕು. ಡೈಫೆನಕನೋಜೋಲ್ ನ ಸ್ಪ್ರೇ ಮಾಡ್ಬೇಕು. ಅದು ಈ ಯಾವ ಎಲ್ಲೋ ಅಲ್ಲೊಂದ್ ತೆಳಗೆ ಅಲ್ಲೊಂದ್ ಇಲ್ಲೊಂದ್ ಬಂದಿರ್ತದ, ಅದನ್ನ ಕಿತ್ತು ಸುಡಬೇಕು. ಕ್ಲೀನ್ ಆಗಿ ಕೈ ತೊಳ್ಕೊಂಡು ನಾವು ಅದನ್ನ, ಯಾಕಂದ್ರೆ ನಾವು ಬೇರೆ ಅದನ್ನ ಕಿತ್ತು ಗಿಡದಿಂದ ಇನ್ನೊಂದು ಮುಟ್ಟಿದ್ರೆ ಅದಕ್ಕೂ
1: ಸ್ಪ್ರೆಡ್ ಆಗುತ್ತೆ. ಸೂಕ್ಷ್ಮಜೀವಿ ತರ
0: ಇದು ಒಂಥರ ಅಂಟು ರೋಗನೇ.
1: ಹೌದು ಸರ್,
0: ಅಂಟು ರೋಗ ತರ.
1: ಓಕೆ ಸರಿ, ಇದ್ರ ಜೊತೆಗೆ ಈಗ ಸಾಮಾನ್ಯವಾಗಿ ತಾವು ಹೇಳಿದಂಗೆ ಕೆಲವು ರೈತರುಗಳು ಏನ್ ಮಾಡ್ತಾರೆ ಈ ತರ ಸಮಸ್ಯೆಗಳು ಅಥವಾ ಯಾವುದೇ ರೀತಿ ಸಮಸ್ಯೆಗಳು ಬಂದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತ ಅಥವಾ ಯಾರು ತಜ್ಞರನ್ನ ಸಂಪರ್ಕಿಸದೆ ಯಾರೋ ಒಂದು ಈ ಔಷಧಿ ಹೊಡಿ ಅಥವಾ ಆ ಗೊಬ್ಬರ ಹಾಕು ಈ ಗೊಬ್ಬರ ಹಾಕು ಅಂತಕ್ಕಂತ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಯಾವ
0: ನಾವು ನಾನು ನೋಡಿ ನಾನು ರೈತ ಬಾಂಧವರಲ್ಲಿ ಮನವಿ ಮಾಡೋದು ಏನಪ್ಪ ಅಂದ್ರೆ, ನಾವಿನ್ನೂ ಇಷ್ಟೆಲ್ಲ ಮುಂದುವರೆದಿದ್ದೀವಿ ಅಂತ ಅನ್ಕೊಂಡ್ರು ಕೂಡ ನಮ್ಮ ರೈತರು ಇನ್ನೂ NPK ಇರೋ ರಸಗೊಬ್ಬರಗಳನ್ನ ಹಾಕ್ಬೇಕು ಅನ್ನೋದು ಇನ್ನೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಎಲ್ಲರಿಗೂ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಕೆಲವ್ರು ಮಾಡ್ತಾ ಇದ್ದಾರೆ, ತುಂಬಾ ಜನಕ್ಕೆ ಅದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾವೇನ್ ಮಾಡಿದೀವಿ, ಒಂದು ಕೈಪಿಡಿಯನ್ನ ಮಾಡಿ ನಮ್ಮ ಕೃಷಿ ಬೆಳೆಗಳಿಗೆ ಯಾವ ಯಾವ ರಾಸಾಯನಿಕ ಗೊಬ್ಬರಗಳನ್ನ ಯಾವ ಯಾವ ಹಂತದಲ್ಲಿ ಹಾಕ್ಬೇಕು ಅನ್ನೋದು, ಮತ್ತೆ ವಿವಿಧ ಕಾಂಬಿನೇಷನ್ಗಳಲ್ಲಿ. ಈಗ ನಾವೇನು NPK ಅಂತ ಹೇಳಿದ್ರೆ ಅರ್ಥ ಆಗಲ್ಲ ರೈತರಿಗೆ, ಎನ್ ಅಂದ್ರೆ PK, ಎನ್ ಇಷ್ಟು KG ಹಾಕಿ ಅದ ಅರ್ಥ ಆಗಲ್ಲ. ನಾವು ಚೀಲದಲ್ಲೇ ಹೇಳ್ಬೇಕು 25 KG DAP ಹಾಕಿ ಅಥವಾ 25 KG ಪೊಟ್ಯಾಶ್ ಹಾಕಿ, ಈ ರೀತಿ ಹೇಳೋದನ್ನ ರೆಡಿ ಮಾಡಿ ನಾವೇನ್ ಮಾಡಿದೀವಿ, ಅದನ್ನ ಒಂದು ಕೈಪಿಡಿ ತರ ಮಾಡಿ ಒಂದ್ 1,000 ಚಿಲ್ಲರೆ ಜನ ಡೀಲರ್ ಇದಾರೆ ನಮ್ಮ ಜಿಲ್ಲೆಯಲ್ಲಿ, ಅವ್ರ ಎಲ್ಲಾ ಅಂಗಡಿಗೆ ಕೊಟ್ಟಿದೀವಿ. ಯಾಕೆ ಅಂದ್ರೆ ಅವ್ರಿಗೆ ಮೊದಲು ತಿಳುವಳಿಕೆ ಆಗ್ಬೇಕು. ಅವ್ರು ರೈತರು ಹೋಗೋದೇ ಅಲ್ಲಿಗೆ ಫಸ್ಟ್, ಮಳೆ ಬಿದ್ದ ತಕ್ಷಣ ಗೊಬ್ಬರ ತರಕ್ಕೆ ಅಲ್ಲಿಗೆ ಹೋಗ್ತಾರೆ. ಅವರು ಅದನ್ನ ನೋಡಿ ಅಟ್ಲೀಸ್ಟ್ ತಿಳುವಳಿಕೆಯಿಂದ ಕೊಡಬೇಕು, ಅದನ್ನ ಅವ್ರಿಗೂ ತಿಳುವಳಿಕೆ ಕೊಟ್ಟಿದೀವಿ. ಯಾಕೆ ಅಂದ್ರೆ ಅವ್ರ ಲಾಭಕ್ಕೋ ಮತ್ತೊಂದಕ್ಕೋ ಏನೋ ಒಂದಷ್ಟು ಕೊಡೋದು. ಆಮೇಲೆ ರೈತರು ಅಷ್ಟೇ ಸ್ವಲ್ಪ ತಿಳುವಳಿಕೆ ತಗೋಬೇಕು ಏನು ಈ ವಿಷಯದಲ್ಲಿ, ಏನು ಒಂದು ಏನೊಂದು ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ಬರ್ಕೊಡ್ತಾರೆ, ಒಂದ್ ಚೀಟಿಲಿ ಬರ್ಕೊಡಿಯಪ್ಪ ಯಾವ್ಯಾವ ಗೊಬ್ಬರ ಹಾಕ್ಬೇಕು ಅಂದ್ರೆ ಬರ್ಕೊಡ್ತಾರೆ.
1: ಓಕೆ ಸರ್, ಮತ್ತೆ ಕರೆಯದೆ. ಹಲೋ
2: ಹಲೋ, ನಮಸ್ತೆ ಸರ್, ನಾಗರಾಜ್ ಅಂತ
1: ಮಾಡ್ತೇನೆ. ನಾಗರಾಜ್ ಅವರು ಹೇಳಿ.
2: ನಮಸ್ಕಾರ.
0: ನಮಸ್ತೆ ನಮಸ್ತೆ ಹೇಳಿ.
2: ಈಗ ಸಬ್ಬಿ ಎಡದಂಡೆ ಮತ್ತೆ ಕೊಳದಂಡಲ್ಲಿ ನೀರು ಅನುಮಾನವಾಗಿದೆ ಸರ್, ಯಾವ ಬೆಳೆ ಹಾಕೋದು, ಮುಸಿನ್ ಜೋಳ ಹಾಕೋದು, ರಾಗಿ ಹಾಕೋದು, ಸ್ವಲ್ಪ
0: ತಿಳಿದು.
1: ಕಬ್ಬಿನ ಎಡದಂಡೆ ಬಲದಂಡೆ
0: ಅದು ಅದು ಇನ್ನೂ ಡಿಸೈಡ್ ಆಗಿಲ್ಲ ಇವ್ರೆ, ಅದು ಡಿಸೈಡ್ ಆಗಿಲ್ಲ. ಈಗ ನೀರು ಬಿಡುಗಡೆ ಮಾಡೋದು ಎಲ್ಲ ಬರೀ ಇದಕ್ಕೆ ಏನೋ ಕೆರೆಕಟ್ಟೆ ತುಂಬಿಸಕ್ಕೆ ಅಂತ ಹೇಳಿದ್ದಾರೆ, ಬೆಳೆ ಕೊಡ್ತೀವಿ ಅಂತ ಹೇಳಿಲ್ಲ. ಇನ್ನು ICC ಮೀಟಿಂಗು ಆಗಿಲ್ಲ, ಬೆಳೆ ಕೊಡಲ್ಲ ಅಂತಲೇ ಹೇಳಿದ್ದಾರೆ. ಹಂಗಾಗಿ ನೀವು ಮಳೆಯಾಶ್ರಿತ ಬೆಳೆಗಳನ್ನೇ ಬೆಳಿಬೇಕೀಗ. ಏನಾರ ನಿಮ್ಗೆ ಬೋರ್ವೆಲ್ ಇರುವಲ್ಲಿ ಇದ್ರೆ ಅದಕ್ಕೆ ಬೇಕಾಗುವಂತ ಸೂಕ್ತವಾದ ಬೆಳೆಯನ್ನ ಬೆಳೆಯೋದು ಒಳ್ಳೇದು. ಅಲ್ಲ, ನೀವು ಮುಸ್ಕಿನ ಜೋಳ ಖಂಡಿತ ಹಾಕ್ಬೇಡಿ, ಈಗೆಲ್ಲ ರೋಗಗಳ ಬಾಧೆ ಇರೋದ್ರಿಂದ ಅದನ್ನ ಹಾಕ್ಬೇಡಿ. ರಾಗಿ ಹಾಕಿ, ಇಲ್ಲ ಅಲ್ಸಂದೆ ಹಾಕಿ, ಅಥವಾ ಅವರೆ ಹಾಕಿ, ಆಯ್ತಾ, ಈ ಬೆಳೆಗಳನ್ನ ಹಾಕಿ.
2: ಭತ್ತ ಮಾತ್ರ ಅದಕ್ಕೆ
0: ಭತ್ತ.

0: ಗ್ಯಾರಂಟಿ ಇಲ್ವಲ್ಲ ನೀರು, ಏನ್ ಮಾಡ್ತೀರಾ? ಹಾಕ್ಬಿಟ್ಟು ಅರ್ಧದಲ್ಲಿ ಇದಾದ್ರೆ ಏನ್ ಮಾಡಿ, ಈಗ ನೀರೈತೆ ಅಂತ ಹಾಕ್ಬಿಟ್ಟು ಆಮೇಲೆ ನೀರಿಲ್ಲದೆ ಇದ್ದಾಗ ಏನ್ ಮಾಡ್ತೀರಾ? ನೀರು ಹೆಚ್ಚು ಬೇಡುವ ಬೆಳೆಗಳನ್ನ ಬೆಳಿಲೇಬೇಡಿ ಅಂತ ಹೇಳಿದಾರವರು. ಓಕೆ, ಥ್ಯಾಂಕ್ ಯು.
1: ಓಕೆ, ಧನ್ಯವಾದಗಳು. ಸರ್, ಈಗ ಇದ್ರ ಜೊತೆಗೆ ಈಗ ತಾವು ಹೇಳ್ದಂಗೆ ಈಗ ನಮ್ಮ ಈ ವರ್ಷ ಮಳೆ ಕೊರತೆ ಕೂಡ ತುಂಬಾ ಜಾಸ್ತಿ, ಒಂದು ನಿಟ್ಟಿನಲ್ಲಿ ತುಂಬಾ ಬೆಳೆಗಳು ಕೂಡ ಸರಿಯಾಗಿ ಬಂದಿಲ್ಲ. ಸೊ ಈ ಒಂದು
0: ಏನಾಗಿದೆ ಈಗ ಮಳೆ, ನಾನು ಹೇಳಿದೆ ಆಗಲೇ, ಈಗ ನೋಡಿ ನಮಗೆ ಏಪ್ರಿಲ್ನಲ್ಲಿ 83% ಕೊರತೆ, 83% 85% ಕೊರತೆ, 85% ಮೇ ಮಂತಲ್ಲಿ 23% ಕೊರತೆ, ಜೂನಲ್ಲಿ 56% ಕೊರತೆ, ಜುಲೈನಲ್ಲಿ 61% ಕೊರತೆ, ಈಗ ಆಗಸ್ಟ್ನಲ್ಲಿ 58% ಕೊರತೆ. ಈ ರೀತಿ ಯಾವ ಮಾಹೆನಲ್ಲೂ ನಮಗೆ ಮಳೆ ಬಿದ್ದಿಲ್ಲ, ವಾಡಿಕೆಯಷ್ಟು ಮಳೆ ಆಗಿಲ್ಲ. ಇದು ನಮಗೆ ತಾವೆಲ್ಲ ಕೇಳಿರ್ಬೋದು, ಎಲ್ನಿನೋ ಅನ್ನೋ ಒಂದು ಪರಿಣಾಮ, ಹವಾಮಾನ ವೈಪರೀತ್ಯ ಬದಲಾವಣೆಯಲ್ಲಾದಂಥ ಒಂದು ಇದರಿಂದ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಈಗ ಏನಾಗಿದೆ ಅಂದರೆ, ಈಗ ನಮ್ಮ ರೈತ ಬಾಂಧವರಿಗೆ ಕೆಲವರು ಬೆಳೆ ಬೆಳೆದಿರೋರಿಗೆ ಪ್ರೊಟೆಕ್ಟಿವ್ ಇರಿಗೇಷನ್, ಏನೋ ಒಂದು ಆಪತ್ಕಾಲದಲ್ಲಿ ನೀರು ಇರುವಂಥವ್ರು, ಬೋರ್ ಇರೋರು ಅಂಥವ್ರು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೆಲವು ಬೋರ್ಗಳು ಗ್ಯಾಪ್ ಹೊಡಿತಾ ಇದ್ದಾವೆ ಆಗಲೇ, ಇದೆಲ್ಲ ಸಮಸ್ಯೆಗಳಿದೆ. ಆದಾಗ್ಯೂ ಏನೆಲ್ಲ ಮಾಡ್ಬೋದು ಇಂಥ ಕಠಿಣ ಪರಿಸ್ಥಿತಿಗಳಲ್ಲಿ ಅಂದರೆ, ನಾನು ಹೇಳ್ತಕ್ಕಂಥದ್ದು, ಪ್ರತಿಯೊಬ್ಬ ಕುಷ್ಕಿ ಬೇಸಾಯ ಮಾಡುವಂಥ ರೈತ ಬಾಂಧವ ಒಂದು ಕೃಷಿ ಹೊಂಡವನ್ನು ಹೊಂದಿರಲೇಬೇಕು. ನನ್ನ ಪ್ರಕಾರ ಒಂದು ಕೃಷಿ ಹೊಂಡ ಹೊಂದಿರಲೇಬೇಕು. ಆಮೇಲೆ ಕೃಷಿ ಹೊಂಡದಲ್ಲಿ ಒಂದು ಪಾಲಿಥಿನ್ ಲೈನಿಂಗು ಹಾಕೊಂಡು, ಈಗ ನಮ್ಮ ಕೃಷಿ ಭಾಗ್ಯದಲ್ಲೂ ಅವಕಾಶ ಇದೆ, ಈಗ ನರೇಗಾದಲ್ಲಿ ಮಾಡೋಕ್ಕೂ ಅವಕಾಶ ಇದೆ. ಅದು ನರೇಗಾ ಅಂದರೆ ಈಗ ವಿವಿಜಿ ರಾಮ್ಜಿ ಬಂದಿದೆ, ಮೊದಲು ನರೇಗಾ ಇತ್ತು, ಈಗ ಅದನ್ನ ಅದರಲ್ಲಿ ಈ ಒಂದು ಕೃಷಿ ಹೊಂಡವನ್ನು ಮಾಡ್ಕೊಂಡು ಯಾವಾಗಲೂ ಒಂದ್ಸಲಿ ಮಳೆ ಬಂದಂತ ಸಂದರ್ಭದಲ್ಲಿ ಶೇಖರಣೆ ಮಾಡ್ಕೊಂಡು, ಅಂದ್ರೆ ಅವರು ಇಳಿಜಾರು ಎಲ್ಲಿ ಭೂಮಿಯಲ್ಲಿ ಎಲ್ಲ ಕಡೆ ಹೋಗಿ ನೀರು ಶೇಖರಣೆ ಆಗುತ್ತೆ ಅಂತ ಜಾಗದಲ್ಲಿ ಮಾಡ್ಕೋಬೇಕು. ಮಾಡ್ಕೊಂಡು ಅದನ್ನ ಒಂದು ಡೀಸೆಲ್ ಪಂಪ್ ಸೆಟ್ ಕೃಷಿ ಇಲಾಖೆಲಿ ಸಬ್ಸಿಡಿಯಲ್ಲಿ ಕೊಡ್ತೀವಿ, ಅದನ್ನ ತಗೊಂಡು ಅದನ್ನ ಈಗ ಏನಾಗ್ತದೆ, ಮಳೆ ಇಂಥ ಸಂದರ್ಭಗಳಲ್ಲಿ ಈಗ ರೈತ ಬಾಂಧವರು ಅಂತಾರೆ, ಒಂದು ಎರಡು ಮಳೆ ಬಂದಿದ್ರೆ ನಂದು ಬೆಳೆ ಬಂದ್ಬಿಡೋದು ಅಂತಾರೆ. ಅಂತ ಟೈಮಲ್ಲಿ ಅಂದ್ರೆ ಸಂದಿಗ್ಧ ಅಂತ ಅಂತೀವಿ, ಕ್ರಿಟಿಕಲ್ ಸ್ಟೇಜ್, ಕ್ರಿಟಿಕಲ್ ಸ್ಟೇಜಸ್ ಅಲ್ಲಿ ಸಂದಿಗ್ಧ ಹಂತದಲ್ಲಿ ನೀರಾವರಿಯನ್ನ ಮಾಡ್ಕೊಳ್ತಕ್ಕಂಥದ್ದು ತುಂಬಾ ಬಹಳ ಮುಖ್ಯ. ಒಂದು ಎರಡನೇದು, ಈಗ ಬಿತ್ತನೆ ಆಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಈಗ ನೋಡಿ, ಈ ಸುಮಾರು ದಿವಸದಿಂದ ಮಳೆ ನಮ್ಮ ಭೂಮಿ ಸಿದ್ಧತೆಗೆ ಆಗುವಷ್ಟು ಮಳೆ ಬೀಳ್ತಾ ಇಲ್ಲ.
1: ಹೌದು ಸರ್,
0: ಬಿತ್ತನೆ ಆಗ್ಬೇಕಂದ್ರೆ ನಾವು ಏನ್ ಬೆಳೆ ಏನ್ ಮಾಡ್ಬೇಕಂದ್ರೆ ಬೆಳೆನೆ ಹಾಕಕ್ಕಾಯ್ತಲ್ವಲ್ಲ. ಈಗ ಮಳೆ ಇದು ಭೂಮಿ ಸಿದ್ಧತೆ ಮಾಡುವಷ್ಟು, ಈಗ ನೋಡಿ ನಮ್ಮ ಜಿಲ್ಲೆಯಲ್ಲಿ 79,000 ಹೆಕ್ಟೇರ್ ಪ್ರದೇಶದಲ್ಲಿ ರಾಗಿ ಬೆಳೆ ಹಾಕ್ಬೇಕು, ಬರೀ 3% ಆಗಿದೆ. 2,000 ಹೆಕ್ಟರ್ ಆಗಿಲ್ಲ, 200 ಚಿಲ್ಲರೆ ಹೆಕ್ಟರ್ ಆಗಿದೆ. ಏನ್ ಮಾಡ್ತೀರಾ? ಹಂಗೆ ನಾನು ಹೇಳ್ತಕ್ಕಂಥದ್ದು, ಈಗ ಭೂಮಿ ಸಿದ್ಧತೆಗೆ ಸಾಕಾಯ್ತಾ ಇಲ್ಲ, ಮಳೆ ಸುಮ್ಮನೆ ಎಲ್ಲ ತುಂತುರು ಬರ್ತದೆ, ಅದ್ರಲ್ಲಿ ಏನ್ ಭೂಮಿ ಉಳಕಾಯ್ತದ? ಭೂಮಿ ಉಳಕೆ ಆಯ್ತಾ ಇಲ್ಲ. ಇನ್ ಬಿತ್ತನೆ ಎಲ್ಲೇನ್ ಬಂತು? ಈಗ ಮೊದ್ಲಲ್ಲಿ ಕೆಲವರು ಅವಾಗ ಟೊಬ್ಯಾಕೊ ಸ್ವಲ್ಪ ಕಾಟನ್ ಅವೆಲ್ಲ ಮಾಡಿದವ್ರು. ಈಗ ನಾನು ಹೇಳ್ತಕ್ಕಂಥದ್ದು, ಯಾರು ಈಗ ಆಲ್ರೆಡಿ ಬಿತ್ತನೆ ಮಾಡಿದ್ದೀರಿ ಅಂತವ್ರು ಏನ್ ಮಾಡ್ಬೋದು ಅಂದ್ರೆ, ಮಲ್ಚಿಂಗ್ ಅಂತೀವಿ. ಮಲ್ಚಿಂಗ್ ಅಂದ್ರೆ ಒದಿಕೆ. ಒದಿಕೆಯಲ್ಲಿ 2-3 ತರ ಇದೆ. ಈಗ ಜಮೀನಿನಲ್ಲಿ ಇರ್ತಕ್ಕಂಥ ವೇಸ್ಟ್ ಕಸ ಕಡ್ಡಿಗಳನ್ನ ಜಮೀನಲ್ಲಿ ಆಡ್ತಕ್ಕಂಥದ್ದು ಬೆಳೆ ಮಧ್ಯೆ, ಅದು ಏನಾಗುತ್ತೆ, ಭೂಮಿಯಿಂದ ನೀರನ್ನ ಆವಿಯಾಗ್ದಂಗೆ ತಡೀತದೆ. ಒಂದು ಇನ್ನೊಂದು, ಈಗ ಹತ್ತಿ ಅಥವಾ ಬೇರೆ ಯಾವುದೇ ಬೆಳೆನಲ್ಲಿ ಈಗ ಅದು ಆಲೆ ಬಿತ್ತನೆ ಮಾಡಿದ್ದೀರಿ, ಇದು ನೀರಿನ ಕೊರತೆ ಇದೆ ಅಂದಂತ ಸಂದ, ಇನ್ನೂ ನೀರು ಡ್ರೈ ಆಗ್ದಂಗೆ ಮಾಡಬೇಕು ಅಂದರೆ ಡಸ್ಟ್ ಮಲ್ಚಿಂಗ್ ಅಂತೀವಿ. ಅಂದರೆ ಅದೇನಾಗ್ತದೆ, ಒಂದು ಕುಂಟೆ ಹೊಡೆಯೋದು, ಕುಂಟೆ ಮೇಲೆ ಸುಮ್ಮನೆ ಜಸ್ಟ್ ಮಣ್ಣನ್ನು ಡಿಸ್ಟರ್ಬ್ ಮಾಡೋದು, ಅದು ಕುಂಟೆ ಚಿಪ್ಪು ಮೇಲ್ಗಡೆ ಮಣ್ಣನ್ನು ಕಿತ್ಕೊಂಡು ಹೋಗುತ್ತದೆ. ಅವಾಗ ಏನಾಗುತ್ತೆ, ಇವಿರ್ತವೆ ಏನು ರಂಧ್ರಗಳಲ್ಲಿ ನೀರು ಆವಿಯಾಗಿ ಹೋಗೋದು, ಕೆಪಿಲರಿ ರೈಸ್ ಅಂತೀವಿ, ಅದು ಆ ನೀರು ಆವಿಯಾಗಿ ಹೋಗೋದನ್ನ ತಡೆಗಟ್ಟುತ್ತದೆ ಈ ಡಸ್ಟ್ ಮಲ್ಚು, ಈ ಮಣ್ಣೆ ಅದಕ್ಕೆ ಅಡ್ಡಿಯಾಗಿ ಕೂತ್ಕೋತದೆ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ನಮ್ಮ ಹೆಸರು ಸುನಂದ ಅಂತ.
1: ಸುನಂದ್ ಅವರೇ ಹೇಳಿ, ನಮ್ಗೆ
0: ಹೇಳಿ ಸುನಂದ್ ಅವರ.

0: ಜಂಟಿ ನಿರ್ದೇಶಕರಿದ್ರೆ
1: ಅದೇ ಇದು ಒಂದೇ ಸರ್ ಜನ್ಮ ಇದು ಜೋಳ ಹಾಕಿದ್ದು ಅದೆಲ್ಲ ಹುಳ ಹಿಡ್ಕೊಂಡು ಏನು ಸಾಧನಿಲ್ಲ ಸರ್, ಅದಕ್ಕೆ ಏನ್ ಮಾಡ್ಬೇಕಂತ ಕೇಳಿದ್ದು ಸರ್.
2: ಈಗ ಏನ್ ನೀರು ನೀರಾವರಿ ಇದೆಯಾ, ನೀರಿದೆಯಾ, ನೀರು ಬೋರ್ಗೀರ್ ಇದೆಯಾ?
1: ಹೌದು ಸರ್, ನೀರಾವರಿನೇ.
2: ನೀರಿದ್ರೆ ಬೆಸ್ಟ್ ಅಂದ್ರೆ ರಾಗಿ ಬೆಳೆ, ರಾಗಿ ಬೆಳೀರಿ. ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಬೀಮಟಗೆರೆ ಅಥವಾ ಸರ್ಗೂರಲ್ಲಿ ರಾಗಿ ಸಿಗುತ್ತೆ. ರಾಗಿ ML 365 ಅಂತ ಇದೆ, ML 365 ಅಂತ. ಅದನ್ನ ರಾಗಿ ತಗೊಂಡು ನೀವು ಒಂದ್ ಎಕರೆ ರಾಗಿ ಹಾಕಿ ಒಳ್ಳೆ ಹುಲ್ಲಾಗುತ್ತೆ ದನಕರುಗಳಿಗೆ, ಒಳ್ಳೆ ರಾಗಿ ಮೇವ ರಾಗಿ ಕಾಳು ಒಳ್ಳೆ ಸಿಗುತ್ತೆ, ಒಳ್ಳೆ ರೇಟು ಸಿಗುತ್ತೆ, ರಾಗಿ ಬೆಳೀರಿ. ಅದೇ ಈಗ ಒಂದ್ ಮಳೆ ಕಡಿಮೆ ಆದ್ರೂ ತಡ್ಕೊಳ್ಳೋ ಶಕ್ತಿ ಇರ್ತಕ್ಕಂಥದ್ದು. ಮತ್ತೆ ಅದಕ್ಕೆ ಪೊಟ್ಯಾಶ್ ಹಾಕ್ಲೇಬೇಕು. ಪೊಟ್ಯಾಶ್ ಹಾಕೋ 20-20 ಹಾಕಿದ್ರೆ ಅದ್ರ ಜೊತೆಗೆ ಸ್ವಲ್ಪ ಪೊಟ್ಯಾಶ್ ಹಾಕ್ಬೇಕು. ಇಲ್ಲರೆ 10-26-26 ಅಂತ ಬರ್ತದೆ, ಅದನ್ನ ತಗೊಳ್ಳಿ. ಇಲ್ಲ 17-17-17 ಅಂತ ಬರ್ತದೆ, ಅದನ್ನ ಹಾಕಿ. ಇಲ್ಲ 19-19-19 ಅಂತ ಬರ್ತದೆ, ಅದನ್ನ ಹಾಕಿ.
0: ಓಕೆ, ಬೇರೆ ಪ್ರಶ್ನೆ ಇದೆಯಾ ಸುನಂದ ಅವರೇ?
1: ಇಲ್ಲ ಸರ್, ಅದಕ್ಕೆ ಕೇಳಿದ್ದು ಏನು ಪರಿಹಾರ ಅಂತ.
2: ರಾಗಿ ಹಾಕಿ, ರಾಗಿ ಹಾಕಿ. ಇಲ್ಲ ಅಂದ್ರೆ ಅವರೇ ಹಾಕ್ತೀನಿ ಅನ್ನೋದಿದ್ರೆ ಹೆಬ್ಬಾಳ್ ಅವರೇ ಸಿಗುತ್ತೆ, ಅದನ್ನ ಹಾಕಿ.
0: ಓಕೆ ಓಕೆ, ಧನ್ಯವಾದಗಳು ಸುನಂದ ಅವ್ರೆ, ಕರೆ ಮಾಡಿದ್ದಕ್ಕೆ. ಸರಿ, ತಾವು ಮಾತನಾಡ್ತಾ ಇದ್ರಿ. ಈಗ ಏನು ಈ ಒಂದು ಸಂದರ್ಭದಲ್ಲಿ ಹೇಗೆ ಪರ್ಯಾಯ ಬೆಳೆಗಳನ್ನು ಬೆಳೆಯಬಹುದು ಅನ್ನೋದ್ರ ಜೊತೆಗೆ, ಈಗ ಈ ತರ ಒಂದು ಮಳೆ ಕೊರತೆ ಮತ್ತು ಈ ಒಂದು ರೋಗ ಎರಡರಿಂದನೂ ಕೂಡ ಏನಾದ್ರು ಬೆಳೆ ನಷ್ಟ ಆಗಿರೋದ್ರಿಂದ ಏನಾದ್ರೂ ಇದಕ್ಕೆ ಏನಾದ್ರೂ ಸರ್ಕಾರ ಇರ್ಬೋದು ಅಥವಾ ಇಲ್ಲ?
2: ಅದು ಸರ್ಕಾರ ಈಗ ರೋಗಕ್ಕೆ ಯಾವುದು NDRF ಅಲ್ಲಿ ಕವರ್ ಆಗಲ್ಲ
0: ಸರ್.
2: ಬಟ್ ಈ ಬರದ್ದು ಇದಕ್ಕೆ ಏನಿದೆ ಅದು ಈಗ ಗ್ರೌಂಡ್ ಟ್ರೂತಿಂಗ್ ಮಾಡ್ತಾ ಇದೀವಿ ನಾವೀಗ. ಅದು ಎಲ್ಲ ತಾಲೂಕುಗಳಲ್ಲಿ ಏನು ನಮ್ಮ ಪೂರ್ವ ಮುಂಗಾರು ಬೆಳೆಗಳು ಏನು ಬಿತ್ತನೆ ಆಗಿತ್ತು ಅದರದ್ದು ಮತ್ತು ಇದರದ್ದು ಈಗ ಏಳು ತಾಲೂಕಲ್ಲಿ ಪಿರಿಯಾಪಟ್ಟಣ ಹೊರತುಪಡಿಸಿ ಮಿಕ್ಕ ತಾಲೂಕುಗಳಲ್ಲಿ ಗ್ರೌಂಡ್ ಟ್ರೂತಿಂಗ್ ಮಾಡೋಕ್ಕೆ ಹೇಳಿದ್ದಾರೆ, ಅದು ಮಾಡ್ತಾ ಇದ್ದೀವಿ. ಅದರ ಆಧಾರದ ಮೇಲೆ ಡ್ರಾಟ್ ಡಿಕ್ಲರೇಷನ್ ಆಗ್ತದೆ. ಆಮೇಲೆ ಜಂಟಿ ಸಮೀಕ್ಷೆ ಮಾಡಿ ಯಾರು ಬೆಳೆ ಬೆಳೆದಿರ್ತಾರೆ ಅವ್ರಿಗೆ ಡ್ರಾಟ್ ಅಂತ ಡಿಕ್ಲೇರ್ ಆದರೆ ಅದಕ್ಕೆ ತಕ್ಕಂತೆ ಇದು ಬರ್ತದೆ, ಕ್ರಾಪ್ ಲಾಸ್ ಇದು ಬರ್ತದೆ.
0: ಸೊ ಅಂದ್ರೆ ಇದಕ್ಕೆಲ್ಲ ಕೂಡ ಅವ್ರು ಬೆಳೆ ವಿಮೆ ಮಾಡಿಸಿರ್ಬೇಕು ಅಥವಾ?
2: ಇಲ್ಲ ಇಲ್ಲ, ಬೆಳೆ ವಿಮೆಗೂ ಇದಕ್ಕೂ ಸಂಬಂಧ ಇಲ್ಲ. ಬೆಳೆ ವಿಮೆಗೂ ಇದಕ್ಕೂ, ಬೆಳೆ ವಿಮೆ ನೋಡ್ರಿ, ಬೆಳೆ ವಿಮೆ ಏನಾಗುತ್ತೆ, ಯಾವಾಗ ಇಳುವರಿ ಕಡಿಮೆ ಆಧಾರಿತ ಆಗ್ತದೆ ಅದಕ್ಕೆ ಬರ್ತದೆ. ಇನ್ನೊಂದು ಈಗ ರಾಗಿ ಪ್ರಿವೆಂಟೆಡ್ ಸೋಯಿಂಗ್ ಅಂತ ಒಂದು ಆಪ್ಷನ್ ಇದೆ, ಅದು ಇಲ್ಲಿ ಸರ್ಗೂರು ಮತ್ತು ಗ್ರಾಮ ಪಂಚಾಯತಿನಲ್ಲಿ ಅಧಿಸೂಚಿತ ಇವು ಏನಿದ್ದಾವೆ ವಿಮಾ ಘಟಕಗಳು, ಅದರಲ್ಲಿ ನಿಮ್ಮ ಸರ್ಗೂರು ಸ್ವಲ್ಪ HD Kote ಮತ್ತು ಹುಣಸೂರು ಈ ಮೂರು ತಾಲೂಕಿನಲ್ಲಿ ಸುಮಾರು 1400 ಜನ ರೈತರದು ಇನ್ಶೂರೆನ್ಸ್ ಕ್ಲೈಮ್ ಆಗೋ ಚಾನ್ಸಸ್ ಇದೆ. 25% ವಿಮಾ ಕಂತದ್ದು ಅಷ್ಟು ಜನಕ್ಕೆ ಆಗ್ತದೆ.
0: ಹಲೋ,
2: ನಮಸ್ಕಾರ ಹೇಳಿ,
0: ಹೆಸರು? ಸಿದ್ದರಾಜ್ ಅವರೇ ಹೇಳಿ, ತಮ್ಮ ಪ್ರಶ್ನೆ ಏನಂತ
2: ಹೇಳಿ.
3: ಮುಸ್ಕಿನ ಜೋಳ ನಾವು ನಾಟಿ ಮಾಡಿದ ಒಂದ 15 ದಿನಕ್ಕೆ ಎಲ್ಲ ಗಿಡಗಳೆಲ್ಲ ಸುಮಾರು ಒಂದ್ 3-3 ಇಂಚ್ ಬಂದಿತ್ತು ಸರ್. ಆ ಬಂದ್ಮೇಲೆ 15 ಗಿಡಕ್ಕೆ ಮೇಲೆ ಸುಳಿ ಎಲ್ಲ ವೈಟ್ ಕಲರ್ ಬರೋದು, ಒಳಗಡೆನೆ ಹುಳ ಸಣ್ಣ ಕೈಲಿ ಹುಳ ತಿನ್ನೋದು, ಕಾರಣ ಏನ್ತಿರೋದು?
2: ಈಗ ನೋಡಿ, ಎರಡು ಕಾರಣ ಇದೆ. ಹುಳ ತಿನ್ನೋದು ಅದು ಬೇರೆ, ಅದು ಫಾಲ್ಸ್ ಆರ್ಮಿ ವರ್ಮ್ ಅಂತೀವಿ, ಅಂದ್ರೆ ಲದ್ದಿ ಹುಳು ಅಂತವಿ. ಅದಕ್ಕೆ ಸುಳಿಗೆ ಇಮಮೆಕ್ಟಿನ್ ಬೆಂಜಾಯಿಟ್ ಅಂತ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತದೆ, ಅದನ್ನ ಸ್ಪ್ರೇ ಮಾಡಬೇಕು ಸುಳಿಗೆ. ಅದು ಹುಳಕ್ಕೆ, ಇದು ರೋಗಕ್ಕೆ. ನೀವು ನಾನು ಆಗ್ಲೇ ಹೇಳ್ದೆ, ಅದು ಕೇಳಿದ್ರೆ ಅವು ರೈತ ಸಂಪರ್ಕ ಕೇಂದ್ರದಲ್ಲಿ ಕೊಡ್ತಾರೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಎರಡು ಹಂತದಲ್ಲಿ ಹೊಡಿಬೇಕು. ಈಗ 15 ದಿವಸದಲ್ಲಿ ಒಂದು ಹೊಡಿಬೇಕು, 25 ದಿವಸ ಆದ್ಮೇಲೆ ಇನ್ನೊಂದು ಬೇರೆ ಕೆಮಿಕಲ್ ಹೊಡಿಬೇಕು. ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅವರು ಬರ್ಕೊಡ್ತಾರೆ. ಇದ್ರೆ ಇರ್ತದೆ, ಕೆಲವು ಮೆಟಲಾಕ್ಸಿಲ್ ಮ್ಯಾಂಕೋಜಾಬ್ ಇದೆ, ಅವರೇ ಕೊಡ್ತಾರೆ ಸಬ್ಸಿಡಿಲಿ. ಇನ್ನೊಂದು ಕೆಮಿಕಲ್ ಏನಾದರೂ ಎರಡನೇ ಸಲ ಸ್ಪ್ರೇ ಮಾಡೋದು ಇಲ್ಲದೆ ಇದ್ರೆ ಅದನ್ನು ಬರ್ಕೊಡ್ತಾರೆ. ಏನ್ ಗೊಬ್ಬರ ಕೊಟ್ಟಿದ್ರಿ? ಏನ್ ಗೊಬ್ಬರ ಕೊಟ್ಟಿದ್ರಿ
3: ಸರ್? ಮಾಮೂಲಿ ನಾವು ಕೊಡಿಯ ಗೊಬ್ಬರ ಬಿಟ್ರೆ ಯಾವ್ದು ಬೇರೆ ಮಿಕ್ಸ್ ಮಾಡಲ್ಲ.
2: ಕೆಮಿಕಲ್ ಗೊಬ್ಬರ ಕೊಡಲ್ವಾ?
3: ಕೆಮಿಕಲ್ ಹಾಕಲ್ಲ ಸರ್.
2: ಕೊಟ್ಟಿಗೆ ಗೊಬ್ಬರನೇ ಕೊಟ್ಟಿದ್ರಾ? ಹಂಗಾದ್ರೆ ಕೊಟ್ಟಿಗೆ ಗೊಬ್ಬರ ಕೊಟ್ರೆ ಸಾಕಾಗಲ್ಲ ಯಜಮಾನ್ರಿ. ಅದಕ್ಕೆ ಮುಸ್ಕಿನ ಜೋಳಕ್ಕೆ ಅದು ತುಂಬಾ ಇದು ಗೊಬ್ಬರದ ಅಂಶವನ್ನ

0: ಬೇಡುವಂತ ಬೆಳೆ ಅದು. ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಒಂದು ಸಾಕಾಗಲ್ಲ, ಗೊತ್ತಾಯ್ತಾ? ಹಂಗ ಅದಕ್ಕಾಗಿ ಮೋಸ್ಟ್ಲಿ ಆಗಿರ್ತದದು ಎಲ್ಲೋ ಹಿಂಗ ನೈಟ್ರೋಜನ್ ಡಿಫಿಷಿಯನ್ಸಿ ಅಂತೀವಿ, ಸಾರಜನಕದ ಡಿಫಿಷಿಯನ್ಸಿ ಹಂಗಾಗಿ ಆಗಿರ್ತದದು. ನಿಮಗೆ ಬರೀ ಕೊಟ್ಟಿಗೆ ಗೊಬ್ಬರದ್ದು ಅಂದ್ರೆ ಯಾವಾಗ ನಿಮ್ಗೆ ಅಷ್ಟು ಕೊಟ್ಟಿಗೆ ಗೊಬ್ಬರ ಅಂದ್ರೆ ನಿಮ್ ಭೂಮಿಗೆ ಹಾಕಿ ಹಾಕಿ ಹಾಕಿ ಅದ ಒಂದು ಹಲವಾರು ವರ್ಷಗಳು ಆಗಿ ಅದು ಅಷ್ಟು ನಿಮ್ದು ಏನು ಇಲ್ಲ ಅದರಲ್ಲೇ ಬೆಳೀತದೆ ಅನ್ನುವಂತ ಪರಿಸ್ಥಿತಿ ಇರ್ಬೇಕು. ಅಂತ ಪರಿಸ್ಥಿತಿ ಇದೆಯಾ ನಮ್ಮ ಯಾವ ಈಗ ಅಂತ ಗೊಬ್ಬರ ಮಣ್ಣುಗಳಿಲ್ಲ? ಹಂಗಾಗಿ ನೀವು ಸ್ವಲ್ಪ ರಾಸಾಯನಿಕ ಗೊಬ್ಬರ ಕೊಡಬೇಕು.
1: ಧನ್ಯವಾದಗಳು ಸಿದ್ರಾಜಾರ್ಯ ಕರೆ ಮಾಡಿದ್ದಕ್ಕೆ. ಸರ್, ತಾವು ಮಾತನಾಡ್ತಾ ಇದ್ರಿ ಇವನು ಏನು ಬರ ಇದಕ್ಕೆ ಸಂಬಂಧಪಟ್ಟಂತ ಅಥವಾ ಬೆಳೆ ವಿಮೆಗೆ ಸಂಬಂಧಪಟ್ಟಂತಂದ್ರೆ ಹೇಗೆ ಅನ್ನೋದ್ರ ಬಗ್ಗೆ ಈಗ ಅಂದ್ರೆ ಒಂದ್ ವೇಳೆ ಈಗ ತಾವು ಹೇಳ್ದಂಗೆ ಇದಕ್ಕೂ ಕೂಡ ಏನಾದ್ರು ಮುಸ್ಕಿನ ಜೋಳಕ್ಕೇನಾದ್ರು ಬೆಳೆ ವಿಮೆ ಏನಾದ್ರು ಮಾಡಿದ್ರೆ?
0: ಬೆಳೆ ವಿಮೆ ಮಾಡಿಸಿದ್ದಾರೆ, ಸುಮಾರು ಜನ ಮಾಡಿಸಿದ್ದಾರೆ. ಈಗ ಅದೇನಾಗ್ತದೆ ಅಂದ್ರೆ ಈಗ ಇಳುವರಿ ಆಧಾರದ ಮೇಲೆ ಬಂದಂತ ಸಂದರ್ಭದಲ್ಲಿ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಅಂತೀವಿ, ಬೆಳೆ ಕಟಾವು ಸ್ಪರ್ಧೆ, ಬೆಳೆ ಕಟಾವು ಇವನ್ನ ಅವನ್ನ ಬೆಳೆ ಕಟಾವು ಇವನ್ನ ಮಾಡಿದಾಗ ಪ್ರಯೋಗಗಳನ್ನ ಅದರ ಆಧಾರದ ಮೇಲೆ ಇಳುವರಿ ತಗೊಂಡಾಗ ಅವಾಗ ಇನ್ಸೂರೆನ್ಸ್ ಕ್ಲೈಮ್ ಆಗತ್ತೆ ಅವ್ರಿಗೆ, ಇಳುವರಿ
1: ಆಧಾರದ ಮೇಲೆ. ಸರಿ, ಇದ್ರ ಜೊತೆಗೆ ತಾವು ಕೂಡ ಹೇಳ್ತಾ ಇದ್ರೆ ಈಗ ನಾವು ಸರ್ಕಾರದ ಮಟ್ಟದಲ್ಲಿ ಕೂಡ ಈ ಒಂದು ಪರ್ಯಾಯ ಬೆಳೆ ಅಥವಾ ಈ ಒಂದು ಬೆಳೆ ಇದಕ್ಕೆ ಸಂಬಂಧಪಟ್ಟಂತೆ ಬದಲಾವಣೆ ಬೆಳೆ ಬಗ್ಗೆ ನಾವು ಸರ್ಕಾರಕ್ಕೆ ಶಿಫಾರಸು ಕೂಡ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರಿ. ಈಗ ತಾವು ಮೊದಲೇ ಕೂಡ ಹೇಳ್ತಾ ಇದ್ರೆ ರೈತರಿಗೆ 3 ತಿಂಗಳಿಗೆ ಒಂದ್ಸಲಿ ಇದು ಕಟಿಂಗ್ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಇರೋದ್ರಿಂದ ಇದನ್ನೇ ಬಳಿತಾ ಇರ್ತಾರೆ ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಅಂದ್ರೆ ಬೇರೆ ಪರ್ಯಾಯ ಬೆಳೆಗೆ ಸಂಬಂಧಪಟ್ಟಂತೆ ಮಾತನಾಡ ಸರ್, ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹಾ, ಹೇಳಿ ಹೇಳಿ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ? ಚಮ್ಮೇಗೌಡಿಂದ. ತಮ್ಮ ಹೆಸರು? ಮಹೇಶ್ ಸರ್, ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಅದೇ ಸರ್, ಇವಾಗ ಬಿಳಿಸೋಳಿ ರೋಗ ಎಲ್ಲಾ ಕಡೆ ನಮ್ ಈ ಕಡೆ ಎಲ್ಲ ಜಾಸ್ತಿ ಆಗ್ತದಲ್ಲ, ಅದು ಇಲ್ಲಿ ನಮ್ ರೈತರು ಕೆಲವರು ಅಂತಂದ್ರೆ ಈ ಬಿತ್ತನೆ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ. ಕೆಲವರು ಈಗ ಒಂದ್ ಕಡೆ ಒಂದ್ ಕಡೆ ಇದು ರೋಗದ ಅಲ್ಲಿಂದ ಪ್ರಾಬ್ಲಮ್ ಬೇರೆ ರೋಗನೇ ಅಂತ ಹೇಳ್ತಾರೆ. ಕೆಲವರು ಬಿತ್ತನೆ ಸಮಸ್ಯೆ ಅಂತ ಹೇಳ್ತಾರೆ, ಅದು ಮಣ್ಣಿನ ಸಮಸ್ಯೆನೋ ಬಿತ್ತನೆ ಸಮಸ್ಯೆನೋ ಅಥವಾ ಇದು ರೋಗನೇ ಏನಂತ ಕನ್ಫರ್ಮ್ ಆಗಿ ಗೊತ್ತಿಲ್ಲ.
0: ಇಷ್ಟದವರೆಗೆ ಹೇಳದ್ನಲ್ಲ, ನೀವು ಕೇಳಿಸ್ಕೊಳ್ಳಿಲ್ವಾ? ಇದು ಬಿತ್ತನೆದು ಸಮಸ್ಯೆ ಅಲ್ಲ, ಬಿತ್ತನೆ ಸಮಸ್ಯೆ ಆಗಿದ್ರೆ ಎಲ್ಲಾ ಟ್ರೀಟ್ಮೆಂಟ್ ಮಾಡೈತೆ, ಆಯ್ತಾ? ಈಗ ಬಿತ್ತನೆ ಸಮಸ್ಯೆ ಆದ್ರೆ ಯಾವ್ದೋ ಒಂದು ಕಂಪ್ನಿತ್ಗೂ ಬರಬೇಕು, ಈಗ ಹಂಗಿಲ್ಲ, ಎಲ್ಲಾ ಕಂಪ್ನಿತ್ಗೂ ಬಂದೈತೆ, ಬಿತ್ತನೆ ಸಮಸ್ಯೆ ಅಲ್ಲ ಇದು. ರೋಗಾಣು ಒಂದೇ ಬೆಳೆನ ಪದೇ ಪದೇ ಬೆಳೆಯೋದ್ರಿಂದ ರೋಗಾಣುಗಳು ಭೂಮಿಲಿ ಸೇರ್ಕೊಂಡಿದ್ದಾವೆ, ಮತ್ತೆ ಗಾಳಿಲಿ ಇರ್ತವೆ, ಮತ್ತೆ ಬದುಗಳು ನೀವು ಕ್ಲೀನ್ ಮಾಡದೇ ಇರೋದ್ರಿಂದ ಬದುಗಳ ಮೇಲೆ ಇರ್ತದೆ ಆ ರೋಗಾಣು. ಆದ್ರೆ ನೀವು ಬೆಳೆ ತೆಗೆದ್ಬಿಟ್ಟು ನಾನೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟಿದ್ದೀನಿ, ತಿರುಗಿ ಇನ್ನೊಂದ್ಸಲ ಹಾಕ್ತೀನಿ ಅಂದ್ರೆ ಇನ್ನೊಂದ್ಸಲ ಹಾಕ್ದಾಗ ಬದುಯಿಂದ ಸ್ಪ್ರೆಡ್ ಆಗ್ತದೆ. ಸೊ ಅದಕ್ಕೆ ಇದು ಏನ್ ಮಾಡ್ಬೇಕು ಅಂದ್ರೆ ಒಂದು ಒಂದೆರಡು ಬೆಳೆಗಳನ್ನ ಸ್ಟಾಪ್ ಮಾಡ್ಬೇಕು, ಒಬ್ರು ಮಾಡಿದ್ರೆ ಆಗಲ್ಲ, ಇಡೀ ಸಾಮೂಹಿಕವಾಗಿ ಎಲ್ಲರೂ ಮುಸ್ಕಿನ ಜೋಳ ಬೆಳೆಯೋದನ್ನ ನಿಲ್ಲಿಸ್ಬೇಕು. ಎರಡು ಬೆಳೆ ಮುಸ್ಕಿನ ಜೋಳ ಸಾಮೂಹಿಕವಾಗಿ ನಿಲ್ಲಿಸಿ ಬದುಗಳನ್ನೆಲ್ಲ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡಿ ಮಣ್ಣನ್ನ ಆಳವಾಗಿ ಉಳುಮೆ ಮಾಡಿ ಬಿಸಿಲಿಗೆ ಒಡ್ಡಬೇಕು ಅದನ್ನ, ಆಯ್ತಾ? ಆವಾಗ ಮಣ್ಣಲ್ಲಿರೋ ಕ್ರಿಮಿಗಳೆಲ್ಲ ಸಾಯ್ತವೆ, ಇದಾಗ್ತದೆ. ಆಮೇಲೆ ಒಂದ್ ಎರಡು ಬೆಳೆ ಬೆಳೆದೇ ಇದ್ರೆ ಮುಸ್ಕಿನ ಜೋಳನ ಬೇರೆ ಬೆಳೆಗಳು ಬೆಳ್ಕೋಬೇಕು, ರಾಗಿ, ಅಲಸಂದೆ, ಉದ್ದು, ಹೆಸರು ಮುಂದಿನ ವರ್ಷ, ಆಮೇಲೆ ಇದು ಏನು ಅವರೆ, ತೊಗರಿ, ಇಂಥವೆಲ್ಲ ಬೆಳ್ಕೊಂಡು ಆಮೇಲೆ ಒಂದ್ ಎರಡು ವರ್ಷ ಆದ್ಮೇಲೆ ಅಥವಾ ಒಂದ್ ಎರಡು ಬೆಳೆ ಆದ್ಮೇಲೆ ಬೇರೆ ಬೆಳೆ ತಿರ್ಗಾ ಬೆಳೆದ್ರೆ ಅವಾಗ ಬರೋದಿಲ್ಲ. ಅವ್ರ ಹಾಕಿದ್ರೆ ತಿರ್ಗಾ ಪಕ್ಕದಿಂದ ಸ್ಪ್ರೆಡ್ ಆಗತ್ತಿವ್ರೆ, ಒಂದ್ಸಲ ಹಾಕ್ತಾ ಇರೋರು ಈಗ ಹಾಕಿದ್ರೆ ಅಂದ್ರೆ ಈಗ ಯಾರೋ ಪಕ್ಕ ಗಾಳಿಲ್ಲು ಹರಡತ್ತದು, ಪಕ್ಕದಲ್ಲಿ ಯಾರೋ ಹಾಕಿರ್ತಾನಪ್ಪ, ಮೂರನೇ ಸಲ ಹಾಕಿರ್ತಾನ, ಅವನ್ ಏನ್ ಬರ್ತದಲ್ಲ, ಅವಾಗ ಏನ್ ಮಾಡ್ತೀರಿ? ಸಾಮೂಹಿಕವಾಗಿ ನಿಲ್ಸ್ಬೇಕು ಇದನ್ನ ಎಲ್ರು. ಕೇಳಲ್ಲ ಅಂತ ನಾನು ಸರ್ಕಾರಕ್ಕೊಂದ್ ಪತ್ರ ಬರ್ದಿದ್ದೀನಿ, ನಮ್ಮ ಇಲಾಖೆಯಿಂದ ಬಿತ್ತನೆ ಬೀಜ ಕೊಡೋದ್ ನಿಲ್ಸ್ಬೇಕು, ಮತ್ತೆ ಮಾರ್ಕೆಟ್ ಅಲ್ಲೂ ಮುಸ್ಕಿನ ಜೋಳ ನಮ್ ಜಿಲ್ಲೆಯಾದ್ಯಂತ ಬೀಜನೇ ಇಲ್ದಂಗು ಆಗ್ಬಿಟ್ರೆ ಒಂದ್ ವರ್ಷ ಅಥವಾ ಎರಡು ವರ್ಷ ಅವಾಗ ಅವ್ರಿಗ್ ಕಂಟ್ರೋಲ್ ಬರ್ತದೆ ಅಂತ. ಅದಕ್ಕೆ ನಾವು ಡಿಸಿಷನ್ ತಗೊಳಕ್ ಆಗಲ್ಲ, ಸರ್ಕಾರದ ಮಟ್ಟದಲ್ಲಿ ತಗೋಬೇಕು, ಅದಕ್ಕೆ ಪತ್ರ ಬರೆದಿದ್ದೀನಿ.
1: ಓಕೆ ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ನಾನು ಮೊದಲೇ ಹೇಳ್ದಂಗೆ ಈಗ ಈ ತರ ಒಂದು ಸಂದರ್ಭದಲ್ಲಿ ಮತ್ತೆ ಮಳೆ ಸಂಪೂರ್ಣವಾಗಿ ಕೈ ಕೊಟ್ಟಂತಹ ಸಂದರ್ಭದಲ್ಲಿ ಪರ್ಯಾಯವಾಗಿ

0: ಕಡಿಮೆ ಅವಧಿಯಲ್ಲಿ ಯಾವ್ಯಾವ ರೀತಿಯ ಬೆಳೆಗಳನ್ನ ಬೆಳೆಯುತ್ತೀರಾ
1: ನೋಡಿ? ರಾಗಿ ಒಂದು ಅತ್ಯುತ್ತಮವಾದಂತ ಬೆಳೆ, ಬರದಲ್ಲಿ ಬರ್ತಕ್ಕಂಥವು. ಕೆಲವು ದ್ವಿದಳ ಧಾನ್ಯಗಳು, ಅಲಸಂದೆ ತುಂಬಾ ಚೆನ್ನಾಗಿ ಬರ್ತದೆ, ಸ್ವಲ್ಪ ಒಂದ್ ಎರಡು ಮೂರು ಮಳೆ ಆದ್ರೂ ಸಾಕು. ಆಮೇಲೆ ರಾಗಿನೂ ಅಷ್ಟೇ, ರಾಗಿ ಅತೀ ಕಡಿಮೆ ನೀರನ್ನ ಬೇಡುವಂತ ಬೆಳೆ, ಒಂದ್ ಎರಡ್ ಮೂರು ಮಳೆ ಬಂದ್ರೆ ಸಾಕು. ಸ್ವಲ್ಪ ಅದಕ್ಕೆ ಹೇಳಿದ್ ನಾನು ಅವಾಗಲೇ, ಕೃಷಿ ಹೊಂಡ ಇಂಥವೆಲ್ಲ ಇದ್ರೆ ಪ್ರೊಟೆಕ್ಟಿವ್ ಇರಿಗೇಷನ್ ಸಂದಿಗ್ಧ ಅಂತದಲ್ಲಿ ಒಂದೆರಡು ಮೇಲ್ ನೀರು ಕೊಟ್ಕೊಬಿಟ್ರೆ ಅಚ್ಚುಕಟ್ಟಾಗಿ ಒಂದು ಒಳ್ಳೆ ಬೆಳೆ ಬರ್ತದೆ. ಈಗ ರಾಗಿಗಂತೂ ಬೆಂಬಲ ಬೆಲೆನಲ್ಲೂ ಅತಿ ಹೆಚ್ಚು ಬೆಲೆ ಇದೆ, 5,000 ಚಿಲ್ಲರೆ ಇದೆ. ಹಾಗಾಗಿ ಹೆಚ್ಚು, ಆಮೇಲೆ ಕೆಲವರು ಈಗ ಯಾರೋ ಒಬ್ರು ಆಡಿಯವರು ಹೇಳ್ತಿದ್ರು, ಇದು ಏನೋ ಇದು ಮೈನರ್
0: ಮಿಲ್ಲೆಟ್ಸ್ಗಳು
1: ಅವುಗಳನ್ನ ಬೆಳೆಯಬಹುದು. ಈ ರೀತಿ ಎಲ್ಲ ಅಂದ್ರೆ ಹೆಚ್ಚು ನೀರನ್ನ ಬೇಡದೇ ಇರುವಂತ
0: ಬೆಳೆಗಳು
1: ಅಂತ ದ್ವಿದಳ ಧಾನ್ಯಗಳು, ರಾಗಿ, ಇವು ಸಾಮೆ, ಅರಕ, ಬರಗು, ಉದ್ದು, ಉದ್ಲು ಇಂಥವು ಬರೀಬಹುದು.
0: ಸೊ ಈ ತರದ ಬೆಳೆಗಳಿಗೆ ಏನಾದ್ರು,
1: ಆಮೇಲೆ ಏನೋ ಕಡಿಮೆ ಇದೆ ಆಗಲ್ಲ ಅಂದ್ರೆ ಉರುಳಿ ಹಾಕ್ಬಹುದು, ಉರುಳಿಗೂ ಒಳ್ಳೆ ರೇಟ್ ಇದೆ, ಉರುಳಿ ಕೂಡ ಬರ್ತದೆ.
0: ಓಕೆ ಸರ್, ಈಗ ತಾವು ಹೇಳಿದಂಗೆ ಈ ಒಂದು ಮಿಲ್ಲೆಟ್ಸ್ ಬೆಳೆಯತಕ್ಕಂಥ ಬೆಳೆಗಳಿಗೆ ಏನಾದ್ರು ಇಲಾಖೆಯಿಂದ ಏನಾದ್ರು ಅವ್ರಿಗೆ ಸಬ್ಸಿಡಿ ಆ ಥರದ್ದು ಏನಾದ್ರು ಸಿಗ್ತಾ ಇದೆಯಾ, ಹೇಗೆ ಸರ್ ಅದು?
1: ಇಲ್ಲ, ಸಬ್ಸಿಡಿ ಅಂತ ಏನಿಲ್ಲ ಅದಕ್ಕೆ. ಬಟ್ ಈಗ ಏನಂದ್ರೆ ಪ್ರೊಸೆಸಿಂಗ್ ಯೂನಿಟ್ಗಳಿಗೆ ಇದಿದೆ, ಬಟ್ ಲಾರ್ಜರ್ ಸ್ಕೇಲಲ್ಲಿ ಬೆಳೆದು ಪ್ರೊಸೆಸಿಂಗ್ ಯೂನಿಟ್ ಮಾಡ್ತೀವಿ ಅಂದರೆ ನಮ್ಮ CFTRI ಕರ್ನಾಟಕ ಸರ್ಕಾರದವರು ಒಂದು ಹಣವನ್ನು ನೀಡಿ ಮಾಡಿರ್ತಕ್ಕಂಥ ಒಂದು ಪ್ರೊಸೆಸಿಂಗ್ ಯೂನಿಟ್ ಇದೆ. ಅಂದರೆ ಅಲ್ಲಿ ಮಿನಿಮಮ್ ಒಂದು 300-400 KG ಒಂದು ಟನ್ ಗಂಟ ಆಗಬೇಕು, ಅಷ್ಟು ಇರೋರು ಅಲ್ಲಿ ಮಾಡಿಸ್ಕೋಬೋದು, ಅವ್ರ ಹತ್ರ ಅಲ್ಲಿ ಪ್ರೊಸೆಸಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ, ಅಲ್ಲ ಅವಕಾಶ ಇದೆ. ಇಲ್ಲ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ PMFME ಅಂತ ಒಂದು ಯೋಜನೆ ಇದೆ, ಅದರಲ್ಲಿ ಇಂಡಿವಿಜುವಲ್ ಆಗಿ ನಾನೇ ಮಾಡ್ಕೊಳ್ತೀನಿ, ಸ್ವತಃ ಒಂದು ಉದ್ಯಮ ಸ್ಥಾಪಿಸ್ಕೊತೀನಿ ಅನ್ನೋರು ಕೂಡ ಮಾಡಬಹುದು.
0: ಸೊ ಅದು ಗುಂಪು ಕೂಡ ಮಾಡಬಹುದು,
1: ಇಂಡಿವಿಜುವಲ್
0: ಆಗೂ ಮಾಡಬಹುದು. ಓಕೆ ಸರ್, ಇದ್ರ ಜೊತೆಗೆ ಈಗ ಇತ್ತೀಚಿನ ದಿನಗಳಲ್ಲಿ ಏನೋ ಕೃಷಿ ಕ್ಷೇತ್ರದಲ್ಲಿ ಏನಾದ್ರು AI ತಂತ್ರಜ್ಞಾನವನ್ನೇನಾದ್ರು ಅಳವಡಿಸಲಾಗಿದೆಯಾ ಅಥವಾ ಹೇಗೆ ಸರ್?
1: ಅಲ್ಲ, AI ತಂತ್ರಜ್ಞಾನ ನೋಡಿ, ಈಗ ಪ್ರಮುಖವಾಗಿ ನೀರಾವರಿ ವ್ಯವಸ್ಥೆಗೆ ಮಾಡ್ತಾ ಇದ್ದಾರೆ. ನೀರಾವರಿ ಏನು ಬೋರ್ವೆಲ್ ಇದರಲ್ಲಿ AI ತಂತ್ರಜ್ಞಾನ, ಬಾಳೆಲ್ಲಿ ನೀರು ಡ್ರಿಪ್ನ ಮೇಂಟೈನ್ ಮಾಡಲಿಕ್ಕೆ, ಮತ್ತೆ ಕಬ್ಬಿನಲ್ಲಿ AI ತಂತ್ರಜ್ಞಾನ, ಅಂದರೆ ಭೂಮಿಯ ತೇವಾಂಶ ಸಾಯಿಲ್ ಮಾಯಿಶ್ಚರ್ ಕಂಡೀಷನ್ ಮೇಲೆ ಅದನ್ನು ನೋಡಿ ನೀರಾವರಿ ಮಾಡ್ತಕ್ಕಂಥದ್ದು. ನಮ್ಮ ಎಲ್ಲ ಒಂದು ತಮಿಳು ಇದಕ್ಕೆ ಹೋಗಿದ್ದೆ ಮಹಾರಾಷ್ಟ್ರದಲ್ಲಿ, ಅಲ್ಲಿ ಒಂದು ಕಡೆ ಮಾಡಿದ್ದಾರೆ ಇದು, ಅದು ಬಾರಾಮತಿನಲ್ಲಿ ಒಂದು KVK ಇವ್ರದ್ದು ಇದೆ, ಅಲ್ಲಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು KVK ಪ್ರೈವೇಟ್ KVK ಅದು, ಅವರು ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. AI ತಂತ್ರಜ್ಞಾನ ಉಪಯೋಗಿಸಿ ಇದನ್ನೆಲ್ಲ ಮಾಡಿದ್ದಾರೆ. ಅದು ಅಂದ್ರೆ ನೀರಾವರಿ ಪದ್ಧತಿಯಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು ಅದು. ಆಮೇಲೆ ಇನ್ನೂ ಒಂದು ಹೋಗಿ ಇಳುವರಿಯನ್ನ ಅಸೆಸ್ ಮಾಡ್ಲಿಕ್ಕೆ ಅದು ಒಂದು ಮಾಡ್ತಾ ಇದ್ದಾರೆ, ಸ್ಯಾಟಲೈಟ್ ಇದ್ರ ಮುಖಾಂತರ ಇಳುವರಿ ಅಂದ್ರೆ ಇಂಟರ್ಸೆಪ್ಷನ್ ಮಾಡಿ ಲೈಟ್ ಸನ್ಲೈಟ್ ಇದು ಮಾಡಿ ಅದನ್ನ ಹೆಂಗೆ ಇಳುವರಿ ಕಂಡುಹಿಡಿದು, ಎಷ್ಟು ಟೆಕ್ನಾಲಜಿ ಈಲ್ಡ್ ಎಸ್ಟಿಮೇಷನ್ ಸ್ಟಿಮ್ಯುಲೇಷನ್ ಮಾಡ್ಯೂಲ್ ಅಂತ ಹೇಳಿ ಅದೊಂದು ಮಾಡ್ತಾ ಇದ್ದಾರೆ, ಅದು ನಡೀತಾ ಇದೆ.
0: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ. ಓಕೆ ಸರ್, ಈಗ ಇದ್ರ ಜೊತೆಗೆ ಈಗ ಈ ಒಂದು ತಾವು ಹೇಳ್ದಂಗೆ ಈಗ ತುಂಬಾ ಏಪ್ರಿಲ್ ಮೇ ಪ್ರತಿ ತಿಂಗಳಲ್ಲೂ ಕೂಡ ತುಂಬಾ ಮಳೆಗಳ ಕೊರತೆ ಆಗಿದೆ ಅಂತ ಹೇಳಿ, ಈ ಸಂದರ್ಭದಲ್ಲಿ ಈಗ ಜಾನುವಾರುಗಳಿಗೆ ಮೇವಿರ್ಬೋದು, ಕುಡಿಯ ನೀರಿನ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಏನಾದರೂ ರೈತರು ಹೇಗೆ ಒಂದು ಮುಂಜಾಗ್ರತೆಯನ್ನು ವಹಿಸಬೇಕು ಅಥವಾ ಯಾವ ಥರ ಒಂದು ನಿರ್ವಹಣೆಯನ್ನು ಮಾಡಬೇಕಾಗತ್ತೆ ಸರ್?
1: ಈಗ ನೋಡಿ, ಮೇವಿನ ಬೆಳೆಗಳಿಗೆ ನಾನು ಹೇಳೋದು, ಈಗ ನೀವು ಒಂದು ಹಸುಗಳು ಅಥವಾ ಇಂಥವೇನಾದ್ರು ಪರ್ಮನೆಂಟ್ ಆಗಿ ಇಟ್ಕೊಂಡಿದ್ದೀರಿ ಅಂದರೆ ಸ್ವಲ್ಪ ಪೆರಿನಿಯಲ್ ಕ್ರಾಪ್ಸ್ಗಳನ್ನ ಹಾಕೊಳ್ಳೋದು, ಒಂದು 5 ಕುಂಟೆಗೋ 10 ಕುಂಟೆಗೋ ಒಂದು ಹುಲ್ ನೇಪಿಯರ್ ಇದೆ, ಮತ್ತೆ ಇವನ್ನು ಒಳ್ಳೆ ಮೇವು ಅಂದ್ರೆ ಬೇಲಿ ಮೆಂತ್ಯ ಇದೆ. ಬೇಲಿ ಮೆಂತ್ಯ ಅಂದ್ರೆ ಎಡ್ಜ್ ಲೂಸರ್ನ್ ಅಂತೇಳಿ, ಅದು ಪೆರಿನಿಯಲ್ ಇನ್ ನೇಚರ್, ನಿಮಗೆ ರಿಚ್ ಇನ್ ಪ್ರೋಟೀನ್ ಇರುತ್ತೆ, 20% 20-22% ಪ್ರೋಟೀನು ಮತ್ತೆ ರಿಚ್ ಇನ್ ಫೈಬರ್ ಇರ್ತದೆ, ಆಯ್ತಾ, ಆ ನಾರಿನಂಶ ಜಾಸ್ತಿ ಇರ್ತದೆ. ಅದು ನಿಮಗೆ ಒಂದ್ಸಲಿ ಡೆವಲಪ್ ಮಾಡೋದು ಕಷ್ಟ, ಅದು ಒಂದ್ಸಲಿ ಬಂದ ಮೇಲೆ ಒಂದು 6-7 ವರ್ಷ ಇರ್ತದೆ, ಕಟಿಂಗ್ ಬರ್ತಾ ಇರ್ತದೆ, ಅದಕ್ಕೆ ಸ್ವಲ್ಪ ನೀರು ಕೊಟ್ಟರು ಸಾಕು ಬರ್ತದೆ, ಆ ರೀತಿ ಮಾಡ್ಕೋಬಹುದು. ಈಗ ಇತ್ತೀಚೆಗೆ ಈಗ ಮೋಸ್ಟ್ಲಿ ನಮ್ಮ

0: ವೆಟರ್ನರಿ ಡಿಪಾರ್ಟ್ಮೆಂಟ್ನವರು ಏನೋ ಮಿನಿ ಕಿಟ್ ಎಲ್ಲ ಕೊಡ್ಬೋದು ಅಂತ ಕಾಣಿಸುತ್ತೆ. ಈಗ ಯಾರು ನೀರಾವರಿ ಸೌಲಭ್ಯ ಇದೆ ಅವ್ರಿಗೆ ಕೊಟ್ಟು ನೀರ ಮೇವನ್ನ ಬೆಳೆಸ್ಲಿಕ್ಕೆ ಮಾಡ್ತಾರೆ. ಅದು ಮೇವಿಗೆ ಸದ್ಯಕ್ಕೇನೋ ನಮ್ಮ ಇವರು ಜಿಲ್ಲಾ ಅಧಿಕಾರಿಗಳು ಜಿಲ್ಲಾ ವೆಟರ್ನರಿ ಆಫೀಸರ್ ಹೇಳದ ರೀತಿ ಇನ್ನು 36 ವಾರಕ್ಕೇನೋ ಆಗುತ್ತೆ ನಮ್ದು ಮೇವು, ಅಷ್ಟು ಸಮಸ್ಯೆ ಇಲ್ಲ ಅಂತ ಏನೋ ಹೇಳ್ತಿದ್ರು. ಹಾಗಾಗಿ ಏನ್ ಸಮಸ್ಯೆ ಇರ್ಲಿಕ್ಕಿಲ್ಲ ಮೇವು.
1: ಓಕೆ ಸರ್, ಒಂದು ಕರೆ ಇದೆ. ಹಲೋ
2: ಹಲೋ ಸರ್, ನಮಸ್ತೆ.
1: ನಮಸ್ತೆ, ನಿಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
2: ನಾನು ಮುಚ್ಚೂರಿಂದ ಮಾತಾಡ್ತಿರೋದು ಮಲ್ಲೇಶ್ ಅಂತ ಹೇಳಿ.
0: ಹೇಳಿ ಮಲ್ಲೇಶ್ ಅವರೇ.
2: ಇದು ಸರ್, ಇದು ಹೊಸ ಯೋಜನೆ ಬಂದಿದೆ ಅಂತಲ್ಲ, ಅದು ಡ್ರೋನ್ ದೀದಿ ಅಂತ.
1: ಡ್ರೋನ್ ದೀದಿ,
2: ಅದರಿಂದ ಟ್ರೈಬಲ್ಸ್ ಏನಾರು ಅನುಕೂಲ ಇದೆಯಾ ಸರ್ ಅಂತ ಕೆಳಗೆ ಫೋನ್ ಮಾಡಿದ್ರು.
0: ಏನು
1: ಡ್ರೋನ್ ದೀದಿ, ಅದ್ರದ್ದು ಟ್ರೈಬಲ್ಸ್ ಏನಾರು?
0: ಅಲ್ಲ, ಅದು ಡ್ರೋನ್ ದೀದಿ ಟ್ರೈಬಲ್ಸ್ಗೆ ಅಂತ ಏನಿಲ್ಲ, ಎಲ್ಲರಿಗೂ ಇದೆ, ಪ್ರಾವಿಷನ್ ಇದೆ, ನೀವು ಅಪ್ಲೈ ಮಾಡಿ ಇದು ಮಾಡ್ಬೋದು. ನೀವು ಎಡಿಎ, ಇಲ್ಲಿ ಎಡಿಎ ಅವ್ರು ಇರ್ತಾರೆ ಪಿರಿಯಾಪಟ್ಟಣದಲ್ಲಿ, ಪಿರಿಯಾಪಟ್ಟಣ HD ಕೋಟೆ, HD ಕೋಟೆನಲ್ಲಿ ಎಡಿಎ ಅವ್ರು ಇರ್ತಾರೆ, ಎಡಿಎ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಕೊಡ್ತಾರೆ.
1: ಓಕೆ, ಧನ್ಯವಾದಗಳು ಮಲ್ಲೇಶ್ವರ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಕೂಡ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ, ಏನು ಈ ಒಂದು ಮುಸುಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ಏನೇನು ಸಮಸ್ಯೆಗಳು ಆಗ್ತಾ ಇದೆ, ಹೇಗೆ ಇದನ್ನ?
0: ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ನಮ್ಮ ರೈತ ಬಾಂಧವರಿಗೆ ನಾನು ಹೇಳ್ತಕ್ಕಂಥದ್ದು ಏನು ಅಂದರೆ, ಈಗ ಸೆಂಟ್ರಲ್ ಐಡಿ ಅಂತ ಒಂದು ಬಂದಿದೆ. ಸೆಂಟ್ರಲ್ ಐಡಿ, ಈಗ ನಮ್ದು ಫ್ರೂಟ್ಸ್ ಐಡಿ ಹೆಂಗಿತ್ತು, ಯಾರು ಜಮೀನನ್ನ ಹೊಂದಿದ್ದಾರೆ ಅವರೆಲ್ಲ ಫ್ರೂಟ್ಸ್ ಐಡಿ ಮಾಡ್ತಿದ್ರು. ಹಂಗೆ ಆ ಜಮೀನು ಹೊಂದಿರೋಂಥವ್ರು ಇನ್ನು ನಮ್ಮ ಜಿಲ್ಲೆಯಲ್ಲಿ 45,000 ಜನಕ್ಕೆ ಸೆಂಟ್ರಲ್ ಐಡಿ ಆಗಿಲ್ಲ. ಸೆಂಟ್ರಲ್ ಐಡಿ ಯಾಕಾಗಬೇಕು ಅಂದ್ರೆ, ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಏನೇ ಸವಲತ್ತನ್ನ ತಗಬೇಕಾಗ್ಲಿ, ಅಥವಾ PM-Kisan ಇರ್ಬೋದು, 2000 ಏನ್ ಬರ್ತದ ಅದು, ಅದನ್ನ ತಗೊಳ್ಬೇಕಾಗ್ಲಿ ಈ ಸೆಂಟ್ರಲ್ ಐಡಿ ಕಡ್ಡಾಯ. ಸೊ ಹಂಗಾಗಿ ಯಾರು ಸೆಂಟ್ರಲ್ ಐಡಿ, ನಮ್ಮ ರೈತ ಸಂಪರ್ಕ ಕೇಂದ್ರಗಳಿಗೆ ಪಟ್ಟಿ ಕಳಿಸಿದೀವಿ ನಾವು, ಹೋಬಳಿ ಮಟ್ಟದ ರೈತ ಸಂಪರ್ಕ ಕೇಂದ್ರಗಳಿಗೆ ಪಟ್ಟಿ ಕಳಿಸಿದೀವಿ. ಯಾರು ಇದುವರೆಗೆ ಸೆಂಟ್ರಲ್ ಐಡಿ ಮಾಡಿಸ್ಕೊಂಡಿಲ್ಲ ಅಂತ, ಅವ್ರಿಗೆ ಆಧಾರ್ ಕಾರ್ಡ್ ನ ಫೋನ್ ನಂಬರ್ಗೆ OTP ಬರ್ತದೆ, ಅವ್ರು ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ಅಲ್ಲಿ ಮಾಡ್ಕೊಡ್ತಾರ ಅವರು. ಒಂದು 10 ನಿಮಿಷದ ಕೆಲಸ ಅದು, ಅರ್ಧ ಗಂಟೆ ಅಂತಲೇ ಅನ್ಕೊಳ್ಳಿ, ಅಲ್ಲಿ ಹೋಗಿ ನಿಮ್ಮ ಹೆಸರು ಇದೆಯಾ ಅಂತ ಚೆಕ್ ಮಾಡಿಸ್ಕೊಳ್ಳಿ. ಅವರು ಸೆಂಟ್ರಲ್ ಐಡಿ ನಿಮ್ಮ ಹೆಸರಲ್ಲಿ ಆಗಿಲ್ಲ ಅಂದ್ರೆ ಅವರು ಮಾಡ್ಕೊಡ್ತಾರೆ. ಈ ಎಲ್ಲ ಯಾವುದೇ ಒಂದು ಈ ಸ್ಪ್ರಿಂಕ್ಲರ್, ಡ್ರಿಪ್, ಆರ್ಟಿಕಲ್ಚರ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಸಿರಿಕಲ್ಚರ್ ಇರ್ಬೋದು, ಆಮೇಲೆ ಈಗ PM-Kisan ದುಡ್ಡು ಬರ್ತದ ನೋಡಿ, 3 ತಿಂಗಳಿಗೆ 4 ತಿಂಗಳಿಗೆ ಒಂದ್ಸಲ 2,000 ಆ ದುಡ್ಡು, ಇವೆಲ್ಲ ಬರ್ಬೇಕಂದ್ರೆ ಅದು ಸೆಂಟ್ರಲ್ ಐಡಿ ಕಡ್ಡಾಯವಾಗಿ ಇರ್ಬೇಕು, ಅದನ್ನ ಮಾಡಿಸ್ಕೋಬೇಕು ರೈತರು. ಫ್ರೂಟ್ಸ್ ಐಡಿ ಇರೋದು ನಮ್ಮ ಸ್ಟೇಟ್ದು, ಸೆಂಟ್ರಲ್ ಐಡಿನೂ ಮಾಡಿಸ್ಕೋಬೇಕು. ಆ ಫ್ರೂಟ್ಸ್ ಐಡಿಯಿಂದಲೇ ಸೆಂಟ್ರಲ್ ಐಡಿ ಮಾಡ್ತಾರೆ, ಅದಕ್ಕೆ ಒಂದೆರಡು OTP ಬರ್ತಾವೆ, 4 ಏನೋ, ಆ OTP ಕೊಡಬೇಕು. ಅದಕ್ಕೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಚೆಕ್ ಮಾಡ್ಕೊಳ್ಳಿ ರೈತ ಬಾಂಧವರು.
1: ಓಕೆ, ಸೊ ಅದು ಯಾವಾಗಲೂ ಕೂಡ ಮಾಡಿಸ್ಕೊಳ್ಬೋದು ಸರ್?
0: ಇಮಿಡಿಯೇಟ್
1: ಮಾಡಿಸ್ಕೊಳ್ಬೇಕು,
0: ಇಲ್ಲಾಂದ್ರೆ ಅದು ಕಂತು ನಿಂತೋಗ್ಬಿಡುತ್ತೆ.
1: ಓಕೆ ಓಕೆ ಸರ್, ಬಹಳ ಉಪಯುಕ್ತ ಮಾಹಿತಿನ ತಾವು ತಿಳಿಸ್ರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ರೈತ ಬಾಂಧವರಿಗೆ ಈ ಒಂದು ಮುಸುಕಿನ ಜೋಳ ಇರ್ಬೋದು ಮತ್ತೆ ಈ ಒಂದು ಬರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ತಮ್ಮ ಸಲಹೆ ಅಥವಾ ಸಂದೇಶ ಏನು ಸರ್?
0: ಈಗ ನಾನು ಹೇಳ್ತಕ್ಕಂಥದ್ದು ನಮ್ಮ ರೈತ ಬಾಂಧವರಿಗೆ, ಈ ಮುಸುಕಿನ ಜೋಳಕ್ಕೆ ಸಾಕಷ್ಟು ದುಡ್ಡನ್ನು ಖರ್ಚು ಮಾಡ್ತೀರಿ ಬೆಳಿಬೇಕಾದ್ರೆ, ಸುಮ್ಮನೆ ದುಡ್ಡನ್ನು ವ್ಯರ್ಥ ಮಾಡ್ಕೊಳ್ಳೋದು ಬೇಡ. ಹಾಗಾಗಿ ನಾವೆಲ್ಲರೂ, ಎಲ್ಲ ರೈತ ಬಾಂಧವರು, ನಮ್ಮ ಜಿಲ್ಲೆಯ ಎಲ್ಲ ಯಾರು ಮುಸುಕಿನ ಜೋಳ ಬೆಳಿಬೇಕಂತಿದ್ದೀವೋ ಅವರು ಸಾಮೂಹಿಕವಾಗಿ ಡಿಸಿಷನ್ ತಗೋಬೇಕಾಗ್ತದೆ. ಅದು ಮಾಡಿ ಅದನ್ನ ನಾವು ಅಂದ್ರೆ ಸರ್ಕಾರದ ಅಂತದಿಂದಲೇ ಆಗ್ಬೇಕದು ಹಾಗೆ. ಯಾಕೆಂದ್ರೆ ಈಗ ಅವರು ಒಬ್ಬ ರೈತ, ಅವರು ನಮ್ಮ ರೈತರು ಹೇಳಿದ್ರು, ರೈತ ಬಾಂಧವರು, ಸರ್ ನೀವು ಒಬ್ರ ಜೊತೆ ಹಾಕ್ತಾರೆ ಒಬ್ರು ಹಾಕದ ಅದು ಹಂಗ ಆಗಲ್ಲ ಅಂತ. ಕರೆಕ್ಟ್, ಅವ್ರು ಹೇಳೋದು ಕರೆಕ್ಟ್. ಯಾಕೆಂದ್ರೆ ನಾವು ಬಿತ್ತನೆ ಬೀಜಾನೇ ಸರಬರಾಜು ಮಾಡದೆ ಹೋಗ್ಬಿಟ್ರೆ
1: ಖಂಡಿತ
0: ಅವಾಗ ಎಲ್ಲ ಕಡೆ ಕಂಟ್ರೋಲ್ ಆಗ್ತದೆ. ಅದು ಆಗ್ಬೇಕು, ಅದಕ್ಕೋಸ್ಕರನೇ ಆ ದಿಶೆಯಲ್ಲೇ ನಾನು ಪತ್ರ ಬರೆದಿದ್ದೀನಿ. ಈವನ್ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅದನ್ನೇ, ಅವ್ರಿಗೂ ಅದೇ ಹೇಳಿದೆ, ಹಿಂಗಿದೆ ಸರ್, ಸ್ವಲ್ಪ ಕೃಷಿ ಸಚಿವರ ಜೊತೆ ಕೂಡ ಮಾತಾಡಿ ತಾವು ಇದು ಮಾಡಬೇಕು ಅಂತ ಹೇಳಿದ್ದೀನಿ, ಅದಕ್ಕೆ ಆಯ್ತು ಅಂತ ಹೇಳಿದ್ದಾರೆ. ಸೊ ಅದು ಮೊದಲನೇ ಭಾಗವಾಗಿ ನಾನು ಪತ್ರವನ್ನು ಬರೆದಿದ್ದೀನಿ, ಆಯ್ತಾ? ಹಾಗಾಗಿ ಈ ಬೆಳೆ ಪರಿವರ್ತನೆ ಪ್ರಮುಖ ವಿಷಯ. ಬೆಳೆ ಪರಿವರ್ತನೆ ಮಾಡೋದು ಹೊರತು ಈ ರೋಗವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನೇ ಬೀಜೋಪಚಾರ ಮಾಡಲಿ, ನೀವು ಏನೇ ಸ್ಪ್ರೇ ಮಾಡಿ, ಬೆಳೆ ಪರಿವರ್ತನೆ ಆಗಲೇಬೇಕು. ಸೊ ಇದು ತಂಬ್ ರೂಲ್ ಇದ್ದಂಗೆ, ಆಯ್ತಾ? ಆಮೇಲೆ ಒಂದೇ ತರನಾದ ಬೆಳೆಗಳನ್ನ ಪದೇ ಪದೇ ಬೆಳಿಬೇಡಿ, ಆದಷ್ಟು ಅಂತರ್ ಬೆಳೆಗಳನ್ನ ಬೆಳೀರಿ. ಅಂತರ್ ಬೆಳೆಗಳು ಬೆಳೆದ್ರೆ ಒಂದು ಬೆಳೆ ಅಲ್ಲ

0: ಒಂದು ಬೆಳೆಯಲ್ಲಿ ಇಳುವರಿ ಹೋದ್ರೂ ಇನ್ನೊಂದು ಬೆಳೆ ಲಾಭದಾಯಕವಾಗಿ ಬರ್ತದೆ. ಆಯ್ತಾ, ಅಂತರ್ ಬೆಳೆಗಳನ್ನು ಬೆಳೆಯಿರಿ. ಮತ್ತೆ ನಾನು ಆಗ್ಲೇ ಹೇಳ್ದಂಗೆ, ದಯವಿಟ್ಟು ಬರೀ ಸಾರಜನಕ ರಂಜಕ ಹಾಕಬೇಡಿ. ಯಾವುದೇ ಬೆಳೆ ಇರಲಿ, ಅದು ಭತ್ತ ಇರಲಿ, ರಾಗಿ ಇರಲಿ, ಮುಸುಕಿನ ಜೋಳ ಇರಲಿ, ಅಲಸಂದೆ ಇರಲಿ, ಅವರೆ ಇರಲಿ, ಯಾವುದೇ ಆಗಲಿ, ಸಾರಜನಕ ರಂಜಕ ಪೊಟ್ಯಾಶ್ ಮೂರು ಇರುವಂಥ, ಮೂರು ರಸಗೊಬ್ಬರ, ಮೂರು ಗೊಬ್ಬರದ ಅಂಶ ಇರುವಂತ ಎನ್ ಪಿ ಕೆ ಇರುವಂತ ಗೊಬ್ಬರಗಳನ್ನೇ ಬಳಸಿ. ದಯವಿಟ್ಟು ಯೂರಿಯಾವನ್ನ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಬಳಸಿ. ಆಯ್ತಾ. ಸೊ ಇದಿಷ್ಟು ನಾನು ರೈತ ಬಾಂಧವರಿಗೆ ಕೇಳ್ಕೊಳ್ತಕ್ಕಂಥದ್ದು.
1: ಸರ್ ತುಂಬ ಧನ್ಯವಾದಗಳು ಸರ್, ಬಹಳ ಉಪಯುಕ್ತವಾದ ಮಾಹಿತಿಗಳನ್ನು ತಾವು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಡ್ರಿ. ಯಾಕಂದರೆ ಬಹಳ ತಾವು ಹೇಳ್ದಂಗೆ ಈ ಒಂದು ನಮ್ಮ ರೈತರುಗಳು ಒಂದು ಬೆಳೆನ ಹಾಕಕ್ಕೆ ಶುರು ಮಾಡೋದ್ರಲ್ಲಿ ಏನಾದ್ರು ಅವ್ರು ಲಾಭದಾಯಕ ಗಳಿಸಿದ್ರೆ ಅದೇ ಬೆಳೆನ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಸೊ ಇವತ್ತಿನ ದಿನ ಈ ಒಂದು ಮುಸುಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ತಾವು ಬಹಳ ಸಂಪೂರ್ಣವಾಗಿ ವಿವರವಾಗಿ ನಮ್ಮ ರೈತರಿಗೆ ಮಾಹಿತಿ.
0: ಆಮೇಲೆ ನಾನು ಇನ್ನೊಂದು ಕೇಳ್ಕೊಳ್ಳೋದು, ನಮ್ಮ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ ತೀವ್ರವಾಗಿ ಕಾಡ್ತಾ ಇದೆ. ದಯವಿಟ್ಟು ನೀವು ಸಹಕರಿಸಬೇಕು. ಆದಷ್ಟು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ, ಅಲ್ಲಿ ಸ್ಪಂದಿಸ್ತಾ ಇದ್ದಾಗ ನಮಗೆ ಬೇಕಾದ್ರೆ ಫೋನ್ ಮಾಡಿ. ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ, ಅಲ್ಲಿ ನಿಮಗೆ ಅವರು ಏನು ಮಾಹಿತಿ ಬೇಕೋ, ನೀವು ಕೇಳುವಂಥ ಮಾಹಿತಿ, ಕೃಷಿ ಇಲಾಖೆ ಕೃಷಿಗೆ ಸಂಬಂಧದ್ದು, ಕೃಷಿ ಇಲಾಖೆಯ ಕೃಷಿ ಬೆಳೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಅವರು ನೀಡ್ತಾರೆ. ಆಯ್ತಾ. ಸಿಬ್ಬಂದಿ ಕೊರತೆ ಇರೋದ್ರಿಂದ ಆ ಸಮಸ್ಯೆ ಆಗಿದೆ. ಸೊ ಹಾಗಾಗಿ ದಯವಿಟ್ಟು ಅದು ಈಗ ನೀವು ಹೆಂಗೆ ಒಂದು ಏನೋ ಒಂದು ತಲೆನೋವು ಬಂತು, ಒಂದು ಹೊಟ್ಟೆ ನೋವು ಬಂತು, ಹಾಸ್ಪಿಟ್ಲಿಗೆ ಹೋಗ್ತೀವಿ. ಆಯ್ತಾ. ಆಮೇಲೆ ಮಣ್ಣು ಪರೀಕ್ಷೆ ಕಡ್ಡಾಯವಾಗಿ ಮಾಡಿಸಿ. ಸುಮಾರು ಮೂರ್ನಾಲ್ಕು ಕಡೆ ಇದೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, ಕೆ ವಿ ಕೆ ನಮ್ಮ ಸುತ್ತೂರಲ್ಲಿದೆ, ನಮ್ಮ ತಾಲೂಕು ಆಫೀಸ್ ಹತ್ರ ಮೈಸೂರಲ್ಲಿ ನಮ್ಮದು ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್ ಇದೆ, ಚಾರ್ಜ್ ಮಾಡ್ತಾರೆ. ಅದಕ್ಕೆ ಚಾರ್ಜ್ ನೀವು ಇದು ಮಾಡಿ ಹೆಂಗೆ ತೆಗಿಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ಹೋಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ತಿಳ್ಕೊಂಡು ಹೆಂಗೆ ನಾವೀಗ ಒಂದು ಹುಷಾರಿಲ್ಲದೆ ಇದ್ದಾಗ ಬ್ಲಡ್ ಸ್ಯಾಂಪಲ್ ಕೊಡ್ತೀವಿ, ಹೋಗಿ ನಾವೇ ಹೋಗಿ ಕೊಡಲ್ವಾ? ಆಮೇಲೆ ಈ ಹುಷಾರಿಲ್ಲ ಅಂದ್ರೆ ಡಾಕ್ಟರ್ ಹತ್ರಕ್ಕೆ ಹೋಗಲ್ವಾ? ಇದೂ ಜೀವ ಇರೋ ಬೆಳೆ, ಇದಕ್ಕೂ ಜೀವ. ಅದಕ್ಕೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ಮಾಹಿತಿಯನ್ನು ಪಡೆದು ಒಂದು ಉತ್ತಮ ರೀತಿಲಿ ವ್ಯವಸಾಯವನ್ನು ಮಾಡಿ ಹೆಚ್ಚಿನ ಲಾಭವನ್ನು ಗಳಿಸಬೇಕು ಅಂತ ಹೇಳಿ ನಾನು ರೈತ ಬಂಧುವರಲ್ಲಿ ಕೇಳ್ಕೊಳ್ತೇನೆ.
1: ಸೊ ತುಂಬ ಧನ್ಯವಾದಗಳು ಸರ್, ತಾವು ಈ ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಉಪಯುಕ್ತ ಮಾಹಿತಿಯನ್ನು ತಾವು ತಿಳಿಸಿದ್ರೆ ಸರ್. ಸರ್, ಕೊನೆಯದಾಗಿ ಒಂದು ಕರೆ ಇದೆ ಸರ್. ಹಲೋ, ನಮಸ್ತೆ. ತಮ್ಮ ಹೆಸರು? ತಮ್ಮ ಹೆಸರು? ಮಹಾದೇವ್ ಅವ್ರೆ. ಹೇಳಿ
0: ಹೇಳಿ ಹೇಳಿ
2: ಸರ್. ಜೋಳ ಎಲ್ಲ
0: ಈಗ ಅದನ್ನೇ ಹೇಳದ್ವಲ್ಲ ಅಷ್ಟೋ, ಒಂದ್ ಅವರ್ ಇಂದ ಈಗ ಅದನ್ನೇ ಮಾತಾಡ್ತಾ ಕೇಳಲಿಲ್ವ ನೀವು ರೇಡಿಯೋನ? ಅದೇ ಈಗ ಹೇಳಿದ್ದು, ಜೋಳಕ್ಕೆ ರೋಗ ಅದು ಏನೇ ಹಾಕಿದ್ರು ಬರ್ತದೆ. ಒಂದ್ ವರ್ಷ ಅಥವಾ ಎರಡ್ ವರ್ಷ ಎರಡು ಬೆಳೆಗಳು ಜೋಳ ಬೆಳೆಯೋದನ್ನೇ ನಿಲ್ಸ್ಬೇಕು. ಅದು ರೋಗ ಮಣ್ಣಲ್ಲಿ ಸೇರ್ಕೊಂಡಿದೆ, ಮತ್ತೆ ಗಾಳಿಲಿದೆ, ಮತ್ತೆ ಬದುಗಳ ಮೇಲೆ ಇರ್ತದೆ. ಅದಕ್ಕೆ ಒಂದೆರಡು ಬೆಳೆ ಬೆಳೆಯೋದನ್ನ ನಿಲ್ಸಿದ್ರೆ ಆ ರೋಗ ತಾನಾಗೆ ತಾನು ಕಂಟ್ರೋಲ್ ಆಗ್ತದೆ. ಅಲ್ಲಿವರೆಗೆ ಕಂಟ್ರೋಲ್ ಆಗಲ್ಲ. ಅದಕ್ಕೆ ದಯವಿಟ್ಟು ಈ ಮುಸುಕಿನ ಜೋಳನ ಪದೇ ಪದೇ ಅದೇ ಬೆಳೆ ಬೆಳೆದಿರೋದ್ರಿಂದ ಈ ರೀತಿ ಆಗಿರ್ತಕ್ಕಂಥದ್ದು ಸಮಸ್ಯೆ.
1: ಓಕೆ ಓಕೆ, ಬೇರೆ ಪ್ರಶ್ನೆ ಇತ್ತು ಮಹಾದೇವರು? ಓಕೆ, ಧನ್ಯವಾದಗಳು ಮಹಾದೇವರು ಕರೆ ಮಾಡಿದ್ದಕ್ಕೆ. ಸರ್, ತಮಗೂ ಕೂಡ ತುಂಬ ಧನ್ಯವಾದಗಳು ಸರ್, ಬಹಳ ಉಪಯುಕ್ತವಾದ ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ನಮಸ್ತೆ.
1: ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಮುಸುಕಿನ ಜೋಳದಲ್ಲಿ ಬಿಳಿ ರೋಗ ನಿರ್ವಹಣೆ ಹಾಗೂ ಬರ ನಿರ್ವಹಣೆಯನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಕೆ ಎಚ್ ರವಿರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
3: ಸೇತುವೆ, ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ, ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
4: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ರೇಡಿಯೋ ಕೇಂದ್ರದಿಂದ ಇನ್ನು ಮುಂದೆ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಿ ಬರೋಣ.

0: ಪ್ರಿಯ ಕೇಳುಗರೆ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಯಿತು.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 113 ಕುರಿತು SVYMನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು

ಇವತ್ತು ಮುಂದುವರ್ಸೋಣ. ಶಿವ ಸೌಖ್ಯ ಸೌಂದರ್ಯಗಳ ಪೂರ್ಣ ರವಿ ಬೊಮ್ಮ ಭುವನ ಜೀವನ ಜಲಧಿಯ ಊರ್ಮಿಕೋಟಿಯಲಿ ಚವಿಕೋಟಿಯರಚಲ್ ಪ್ರತಿಚ್ಛಾಯೆ ವಿಲಸಿಪುದು ಸವಿ ನಮ್ಮದು ಅದರ ಕಣ ಮಂಕುತಿಮ್ಮ ಇದು 127ನೆಯ ಮುಕ್ತಕ. ಹಿಂದಿನ ಮುಕ್ತಕದಲ್ಲಿ ನಾವು ಒಳ್ಳೇದು ಯಾವುದು, ಚೆನ್ನಾಗಿರೋದು ಯಾವುದು ಅನ್ನೋದನ್ನು ಆಯ್ದುಕೊಂಡು ಅದು ಬೇಕು ಅಂತ ನಾವು ಸಂತೋಷ ಪಡ್ತೀವಿ ಅಂತ ನೋಡಿದ್ವಿ. ಆ ಒಳಿತು ಸೊಗಸುಗಳ ಪರಿಪೂರ್ಣ ಮೂಲಾಕೃತಿ ಅನ್ನುವಂಥದ್ದು ಬ್ರಹ್ಮ ಅಂತ ನೋಡಿದ್ವಿ. ಅದನ್ನೇ ಇನ್ನೊಂದು ಉದಾಹರಣೆಯನ್ನು ಕೊಟ್ಟು ಇಲ್ಲಿ ಡಿ ವಿ ಜಿ ಮತ್ತೆ ನಮಗೆ ಅದನ್ನು ತಿಳಿಸ್ತಾರೆ. ಜೀವನದಲ್ಲಿ ನಮಗೆ ನಾವು ಸತ್ಯಂ ಶಿವಂ ಸುಂದರಂ ಅಂತ ಕೇಳಿದ್ದೀವಿ ಅಲ್ವಾ, ಆ ಒಂದು ವಾಕ್ಯವನ್ನು ನಾವು ಆಗಾಗ ಕೇಳ್ತಾ ಇರ್ತೀವಿ. ಹಾಗೆ ನಮ್ಮ ಜೀವನದಲ್ಲಿ ಏನು ಬೇಕಪ್ಪ ಅಂದರೆ ಶಿವ. ಶಿವ ಅಂದರೆ ಮಂಗಳಕರವಾದಂಥದ್ದು, ಎಲ್ಲರಿಗೂ ಒಳ್ಳೆಯದಾಗುವಂಥದ್ದು ಅಂತ ಒಳಿತು. ಸೌಖ್ಯ, ನಾವು ಸುಖವಾಗಿರಬೇಕು, ಕಷ್ಟಪಡಬಾರ್ದು ಅದು. ಇನ್ನು ಮೂರನೇದು ಸೌಂದರ್ಯ. ನಮಗೆ ಸುತ್ತಮುತ್ತಲಿನ ಒಂದು ವಾತಾವರಣ ಇರ್ಬೋದು, ನಮ್ಮ ಮನೆಯಲ್ಲಿರುವಂಥ ವಾತಾವರಣ ಇರ್ಬೋದು, ಅದೆಲ್ಲವೂ ಸುಂದರವಾಗಿದ್ದು ವ್ಯವಸ್ಥಿತವಾಗಿದ್ದರೆ ನಮ್ಮ ಮನಸ್ಸಿಗೆ ತನ್ನದೇ ಆದ ರೀತಿಯಲ್ಲಿ ನಮಗೆ ಅರಿವಿಲ್ಲದಂತೆ ಒಂದು ರೀತಿಯ ಮುದವನ್ನು ಕೊಡುತ್ತೆ, ಸಂತೋಷವನ್ನು ಕೊಡುತ್ತೆ. ಸೊ ಹಾಗೆ ನಾವು ಯಾವಾಗಲೂ ಕೂಡ ಜೀವನದಲ್ಲಿ ಅರಸೋದು, ಹುಡುಕಾಟ ಮಾಡೋದು, ಬೆದಕಾಡೋದು ಈ ಮೂರಕ್ಕೋಸ್ಕರ. ಒಳ್ಳೆಯದಾಗಬೇಕು, ಶಿವವಾಗಬೇಕು ನನಗೆ ಮತ್ತು ಎಲ್ಲರಿಗೂ, ಸುಖವಾಗಿರಬೇಕು ನಾನು ಮತ್ತು ಎಲ್ಲರೂ, ಮತ್ತು ನಾನು ನನ್ನ ಸುತ್ತಮುತ್ತಲ ಇರುವಂಥ ಎಲ್ಲ ವ್ಯವಸ್ಥೆಗಳು, ವಿಚಾರಗಳು, ಅನುಭವಗಳು ಅವೆಲ್ಲ ನನಗೆ ಒಂದು ಸೌಂದರ್ಯದ ಪ್ರತೀಕವಾಗಿ ನನಗೆ ಅದು ತೋರಬೇಕು. ಸೊ ಹಾಗೆ ಈ ಮೂರೂ ಕೂಡ ನಾವು ನಮ್ಮ ಜೀವನದಲ್ಲೇ ನಾವು ನೋಡಿಕೊಂಡಾಗ ಮೂರು ಒಟ್ಟಿಗೆ ನಮಗೆ ಸಿಕ್ಕಲ್ಲ. ಯಾವುದೋ ಸುಂದರವಾದಂಥ ಒಂದು ಜಾಗಕ್ಕೆ ಹೋಗಿರ್ತೀವಿ, ಆಗ ನಮ್ಮ ಮನಸ್ಥಿತಿ ಆ ಸೌಂದರ್ಯವನ್ನು ಸವಿಯೋ ರೀತಿಯಲ್ಲಿ ಇದೆಯಾ ಅಂತ ನಾವು ಪ್ರಶ್ನಿಸ್ಕೊಂಡಾಗ ಎಷ್ಟೋ ಸರ್ತಿ ಆಗಿರಲ್ಲ. ಯಾವುದೋ ಚಿಂತೆಯಲ್ಲಿ ಮುಳುಗೋಗಿರ್ತೀವಿ, ಯಾವುದೋ ಜಂಜಾಟದಲ್ಲಿ ಮುಳುಗೋಗ್ಬಿಟ್ಟಿರ್ತೀವಿ. ಎಲ್ಲವೂ ನನಗೆ ಸೌಕರ್ಯಗಳು ಒದಗಿ ಬಂದಾಗ ಸುಖವಾಗಿ ನಾನು ಬಾಳ್ಬಹುದಾ ಅಂತಂದರೆ ಅದು ಎಷ್ಟೋ ಸರ್ತಿ ಎಷ್ಟೋ ಜನರಿಗೆ ಆಗಲ್ಲ. ಈಗ ಗಾದೆ ಮಾತಿದೆ, ಹಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ ಅಂತ. ಕಷ್ಟಪಟ್ಟು ಜೀವನ ಎಲ್ಲ ಕಷ್ಟಪಟ್ಟು ನಾನು ದುಡ್ಡು ಸಂಪಾದನೆ ಮಾಡಿಬಿಟ್ಟು 50 ವರ್ಷ ಆದಮೇಲೆ ನೆಮ್ಮದಿಯಾಗಿರ್ತೀನಪ್ಪ ಅಂತ ಅಂದ್ಕೊಂಡು ದುಡ್ಡೆಲ್ಲ ಶೇಖರಿಸಿಟ್ರೆ 50 ವರ್ಷ ಆಗೋತ್ತಿಗೆ ನನಗೆ ಡಯಾಬಿಟಿಸು, ಬ್ಲಡ್ ಪ್ರೆಷರು ಅದು ಇದು ಎಲ್ಲ ಬಂದರೆ 50 ವರ್ಷದ ನಂತರ ದೊಡ್ಡ ಮನೆ ಇರ್ಬೋದು, ಸಾಕಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, ಆದರೆ ನಾನು ಏನಂತ ತಿನ್ನಲಿ? ಡಾಕ್ಟ್ರ್ ಹತ್ರ ಹೋದರೆ ಅದನ್ನು ತಿನ್ನಬೇಡಿ, ಇದನ್ನು ತಿನ್ನಬೇಡಿ, ಅಷ್ಟು ತಿನ್ನಬೇಡಿ, ಇಷ್ಟು ತಿನ್ನಬೇಡಿ. ಸೊ ಹಾಗೆ ಈ ಮೂರೂ ಕೂಡ ನಮಗೆ ಅಕಸ್ಮಾತ್ ಸಿಕ್ಕೋದಾದರೂ ಏಕಕಾಲಕ್ಕೆ ಸಿಕ್ಕತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಆದರೆ ನಮ್ಮ ಜೀವನದ ಒಂದು ಸಾರ್ಥಕತೆ ಅಂತ ನಾವು ಅಂದ್ಕೊಳ್ಳೋದು ಯಾವಾಗ ಅಂದರೆ ನಮ್ಮ ಜೀವನ ಏಕಕಾಲಕ್ಕೆ ಅಷ್ಟೇ ಅಲ್ಲ ಸದಾಕಾಲಕ್ಕೆ ಶಿವವೂ ಆಗಿರಬೇಕು, ಸೌಖ್ಯವೂ ಆಗಿರಬೇಕು ಮತ್ತು ಸುಂದರವೂ ಆಗಿರಬೇಕು ಅಂತ. ಇದು ನಮಗೆ ಆಶಯ ಇದೆ, ಆದರೆ ಇದನ್ನು ನಾವು ಎಲ್ಲಿ ನೋಡಬಹುದು ಅಂತಂದಾಗ ಡಿ ವಿ ಜಿ ಅವರು ಹೇಳ್ತಾರೆ, ಅದನ್ನೇ ಕಳೆದ ಮುಕ್ತಕದಲ್ಲಿ ಪರಬೊಮ್ಮ ಅನ್ನುವಂಥದ್ದು ಪರಿಪೂರ್ಣ ಮೂಲಾಕೃತಿ ಅಂತ ಹೇಳಿದ್ದು. ಇಲ್ಲಿ ಸೂರ್ಯನ ಒಂದು ಉದಾಹರಣೆ ಕೊಟ್ಟು ಅದು ಹೇಗೆ ಪರಿಪೂರ್ಣ ಅನ್ನೋದನ್ನು ಹೇಳ್ತಾರೆ. ಈಗ ಸೂರ್ಯನ ಪ್ರತಿಫಲನ ನಾವು ಸ್ಕೂಲ್ಸಲ್ಲಿ ಮತ್ತು ಇದರಲ್ಲೆಲ್ಲ ಈ ಎಕ್ಸ್ಪೆರಿಮೆಂಟ್ಗಳು ಮಾಡಿಸ್ತಾ ಇದ್ವಿ. ಒಂದು ಗಾಜಿನ ಒಂದು ಇದಿಟ್ಕೊಂಡ್ರೆ ಒಂದು ದೀಪ ಇಡ್ತೀವಿ, ಒಂದು ಗಾಜು ಇಡ್ತೀವಿ ಅಂತ ಅನ್ಕೊಳ್ಳೋಣ. ಒಂದು ಪ್ರತಿಫಲನ ಮಾಡುವಂಥ ಒಂದು ಗಾಜು, ಆ ಗಾಜಿಟ್ಟಾಗ ದೀಪ ಹೆಂಗಿರುತ್ತೋ ಹಾಗೆ ಆ ಕನ್ನಡಿಯಲ್ಲೂ ಕಾಣಿಸುತ್ತೆ. ಈಗ ಇನ್ನೊಂದು ಕನ್ನಡಿ ನಾನು ತೊಗೊಂಬಂದು ಇಡ್ತೀನಿ ಅಂತ ಅನ್ಕೊಳ್ಳೋಣ, ಎರಡನೇ ಕನ್ನಡಿಯಲ್ಲೂ ಕೂಡ ಇದೇ ದೀಪ ಅಷ್ಟೇ ಪ್ರಖರವಾಗಿ ಕಾಣಿಸುತ್ತೆ. ದೀಪದ ಪ್ರಖರತೆ ಮೊದಲನೇ ಕನ್ನಡಿನಲ್ಲಿ ಖರ್ಚಾಗೋಯ್ತಾ? ಇಲ್ಲ, ಎರಡನೇ ಕನ್ನಡಿಗೂ ಅದು ಅಷ್ಟೇ ಪ್ರಖರತೆಯನ್ನು ಕೊಡ್ತಾ ಇದೆ. ಒಂದಲ್ಲ ಎರಡಲ್ಲ ಸಾವಿರಾರು ಕನ್ನಡಿಗಳನ್ನು ನಾವಲ್ಲಿ ಜೋಡಿಸೋದಕ್ಕೆ ಸಾಧ್ಯ ಆಯಿತು ಅಂತಂದರೆ ಆ ಸಾವಿರಾರು ಕನ್ನಡಿಗಳಲ್ಲೂ ಕೂಡ ಪ್ರತಿಫಲನವಾಗುವಂಥದ್ದು ದೀಪ ಹೇಗಿದೆಯೋ ಹಾಗೇನೆ. ಸೊ ಮೂಲಾಕೃತಿ ಏನಿದೆಯೋ ಅದೇ ಪ್ರತಿಯೊಂದು

0: ಅದರಲ್ಲೂ ಕೂಡ ಪ್ರತಿಫಲಿತವಾಗಿದೆ. ಇದನ್ನು ನಾವು ಎಕ್ಸ್ಪೆರಿಮೆಂಟ್ ಕೂಡ ನಾವು ಮಾಡ್ತೀವಿ. ಹಾಗೆ ವಿಶೇಷವಾಗಿ ನಮ್ಮ ಈ ಸೋಲಾರ್ ಎಕ್ಲಿಪ್ಸ್ ಎಲ್ಲ ಆದಾಗ ಈ ಥರದ ಒಂದು ಪ್ರಯೋಗಗಳು ಎಲ್ಲ ಶಾಲೆಗಳಲ್ಲಿ ಎಲ್ಲ ಸಮುದಾಯದಲ್ಲೆಲ್ಲ ನಾವು ಮಾಡಿಸಿದ್ದು ಕೂಡ ಉಂಟು. ಹೇಗೆ ಸೂರ್ಯನ ಬಿಂಬ ಅದರ ಆಕಾರ ವೃತ್ತದಂತೆ ಅಲ್ಲದೆ ಚಂದ್ರನ ನೆರಳಲ್ಲಿ ಅಡ್ಡ ಬರ್ತಾ ಇದ್ದಂತೆ ಇದು ಕೂಡ ಚೇಂಜ್ ಆಗುತ್ತೆ ಅನ್ನೋದನ್ನು ನಾವು ಮಾಡ್ತಾ ಇದ್ವಿ. ಅದು ನಾವು ನೆನಪಿಸ್ಕೊಳ್ಳೋಣ. ಹಾಗೆ ನಮ್ಮ ಮನುಷ್ಯ ಜೀವನ ಅಥವಾ ಭೂಮಿ ಮೇಲಿರುವಂಥ ಎಲ್ಲ ಜೀವಿಗಳಲ್ಲಿ ಅದನ್ನು ಒಂದು ಜೀವನ ಜಲಧಿ, ಅದೊಂದು ದೊಡ್ಡ ಸಮುದ್ರ ಅಂತ ಅಂದ್ಕೊಂಡು ಆ ಸಮುದ್ರದಲ್ಲಿ ನೂರಾರು ಅಲೆಗಳು ಏಳ್ತಾ ಇವೆ ಅಂತ ಅಂದ್ಕೊಳ್ಳೋಣ. ಆ ದೊಡ್ಡ ಸಮುದ್ರದಲ್ಲಿ ಎಲ್ಲೆಲ್ಲಿ ಅಲೆಗಳು ಸಮುದ್ರದ ಒಂದು ಸರ್ಫೇಸಿಂದ ಮೇಲ್ಗಡೆಗೆ ಬರುತ್ತೋ ಅಲ್ಲಿ ಎಲ್ಲ ಸೂರ್ಯ ಕಿರಣಗಳು ಪ್ರತಿಫಲಿತವಾಗುತ್ತೆ. ಯಾವುದೋ ಒಂದು ಅಲೆಯಲ್ಲಿ ಪ್ರತಿಫಲಿತವಾಗುತ್ತೆ, ಇನ್ನೊಂದರಲ್ಲಿ ಇಲ್ಲ ಅಂತ ಇಲ್ಲ. ಎಲ್ಲದರಲ್ಲೂ ಕೂಡ ಸೂರ್ಯನ ಕಿರಣಗಳು ಅದೇ ಪ್ರಮಾಣದಲ್ಲಿ ರೀತಿಯಲ್ಲಿ ಯಾವ ದಿಕ್ಕಿನಿಂದ ಅದು ಬರ್ತಾ ಇದೆಯೋ ಅದಕ್ಕೆ ಅನುಗುಣವಾಗಿ ಪ್ರತಿಫಲಿತವಾಗುತ್ತೆ. ಹಾಗೆ ಛವಿ ಕೋಟಿ ಸೂರ್ಯ ಎರಚ್ತಾ ಇದ್ದಾನೆ, ಕೋಟ್ಯಾಂತರ ಕಿರಣಗಳು ಸೂರ್ಯನ ಒಂದು ಮೂಲದಿಂದ ನಮ್ಮ ಭೂಮಿಯನ್ನು ತಲುಪ್ತಾ ಇದೆ. ಅದು ಇಲ್ಲಿ ಊರ್ಮಿ ಕೋಟಿ ಅಂದರೆ ಅಲೆಗಳು, ಕೋಟಿ ಅಲೆಗಳು ಈ ಸಮುದ್ರದಲ್ಲಿ ಏಳ್ತಾ ಇದೆ. ಸೊ ಕೋಟಿ ಅಲೆಗಳು ಅಲ್ಲಿಂದ ಏನು ಕಿರಣಗಳು ಬರ್ತಾ ಇದೆಯೋ ಆ ಕಿರಣಗಳು ಅಲೆಗಳು ಪ್ರತಿಫಲಿಸ್ತಾ ಇವೆ. ಸೊ ಎಲ್ಲವೂ ಕೂಡ ಏಕಕಾಲಕ್ಕೆ ಸಂಪೂರ್ಣವಾಗಿ ಪ್ರತಿಫಲನ ಮಾಡ್ತಾ ಇವೆ. ಸೊ ಹಾಗೆ ಪ್ರತಿ ಛಾಯೆ ಹೇಗೆ ಪ್ರತಿ ಕನ್ನಡಿಯಲ್ಲಿಯೂ ಕೂಡ ಆ ದೀಪದ್ದು ಸಂಪೂರ್ಣವಾಗಿ ಕಾಣಿಸುತ್ತೋ ಪ್ರತಿ ಅಲೆಯಲ್ಲೂ ಕೂಡ ಸೂರ್ಯನ ಪ್ರತಿಫಲನ ಸಂಪೂರ್ಣವಾಗಿ ಆಗೋದಕ್ಕೆ ಸಾಧ್ಯವೋ ಹಾಗೆ ಪ್ರತಿಯೊಂದು ಜೀವಿಯಲ್ಲೂ ಕೂಡ ಆ ಪರಮಾತ್ಮನ ಒಂದು ಪ್ರತಿಫಲನ ಆಗ್ತಾ ಇದೆ. ಸೊ ನಮ್ಮ ಸವಿ ನಾವು ಒಳಿತು ಸೊಗಸು ಅಂತೆಲ್ಲ ನಾವೇನು ಅಂದ್ಕೊಳ್ತಾ ಇದ್ದೀವೋ ಅದು ಆ ಯಾವುದರಿಂದ ಬರ್ತಾ ಇದೆ, ಆ ಪರಿಪೂರ್ಣವಾದಂಥ ಬ್ರಹ್ಮ, ಆ ಪೂರ್ಣ ರವಿಯ ಒಂದು ಕಿರಣಗಳು ನಮ್ಮ ಹತ್ರ ಬರ್ತಾ ಇದೆ. ನಾವು ಅದನ್ನು ಸವಿತಾ ಇದ್ದೀವಿ, ಅದನ್ನು ಅನುಭವಿಸ್ತಾ ಇದ್ದೀವಿ. ನಾನು ಒಂದು ಅಲೆಯಾಗಿ ಅನುಭವಿಸ್ತಾ ಇರುವಂತಹ ಸೂರ್ಯನ ಕಿರಣ ಪ್ರತಿಫಲಿಸ್ತಾ ಇರೋದು ಬೇರೆ ಬೇರೆ ಅಲೆಗಳು ನೋಡ್ತಾ ಇವೆ, ನಾನು ಬೇರೆ ಅಲೆಗಳು ಪ್ರತಿಫಲಿಸ್ತಾ ಇರೋದನ್ನು ನಾನು ನೋಡ್ತಾ ಇದ್ದೀನಿ. ಸೊ ಹಾಗೆ ಕೇವಲ ಅಲೆಗಳ ಪ್ರತಿಫಲನದಲ್ಲೇ ಮುಳುಗಿ ಹೋಗದೆ ಮೂಲ ಎಲ್ಲಿಂದ ಬರ್ತಾ ಇದೆ, ಮೂಲ ಒಂದು ಒಂದು ಚಿಲುಮೆ, ಬೆಳಕಿನ ಚಿಲುಮೆ ಹೊಂದಿದೆ, ನಾವು ನೋಡೋದು ಪ್ರತಿಫಲನ ಮಾತ್ರ. ಸೊ ಪ್ರತಿಫಲನದ ಮೂಲವನ್ನು ನಾವು ನೋಡಿದಾಗ ಅದು ಪರಬ್ರಹ್ಮ. ಹಾಗೆ ಆ ಪರಬ್ರಹ್ಮನ ಶಕ್ತಿ ಪ್ರತಿಯೊಂದು ಜೀವಿಯಲ್ಲಿಯೂ ಪ್ರತಿಫಲಿತವಾಗ್ತಾ ಇದೆ. ಅದನ್ನು ನಾವು ಗುರುತಿಸೋದಕ್ಕೆ ಸಾಧ್ಯವಾದಾಗ ಶಿವ, ಸುಖ, ಸುಂದರ ಆ ಮೂರೂ ಕೂಡ ನಮಗೆ ಏಕಕಾಲಕ್ಕೆ ಸದಾಕಾಲಕ್ಕೆ ಸಿಕ್ಕೋದಕ್ಕೆ ಸಾಧ್ಯವಾಗುತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 113 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಸುಧ ಆನೆ ನಡೆದಿದ್ದೇ ದಾರಿ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿ

ಪೂರ್ವಕ ಸ್ವಾಗತವನ್ನ ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಆನೆ ನಡೆದದ್ದೆ ದಾರಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಆನೆ ಕರ್ನಾಟಕದ ರಾಜ್ಯದ ಪ್ರಾಣಿ. ಆನೆಗಳು ಪ್ರಕೃತಿ ಸಂಪತ್ತಿನ ಬೃಹತ್ ಗಾತ್ರದ ಸಂಪನ್ಮೂಲ. ನಮ್ಮ ರಾಜ್ಯದ ಸಂಸ್ಕೃತಿ ಮತ್ತು ಶ್ರೀಮಂತ ಪರಂಪರೆಯಲ್ಲಿ ಅದಕ್ಕೆ ಮಹತ್ವದ ಸ್ಥಾನ ಇದೆ. ನಾವು ಚಿಕ್ಕವರಿದ್ದಾಗಿನ ನೆನಪು, ಆಗ ಉಜ್ಜಿನಿ ಆನೆ ಹಾಗೂ ಲಕ್ಷ್ಮಿ ಹೆಚ್ಚು ಫೇಮಸ್. ನಮ್ಮ ಹೋಣಿಗೆ ಲಕ್ಷ್ಮಿ ಉಜ್ಜಿನಿ ತೇರಿನ ಸಂದರ್ಭ ಆಗಮಿಸುತ್ತಿದ್ದಳು. ನಾವು ಆಕೆಯನ್ನು ನೋಡಲು ಓಡೋಡಿ ಹೋಗುತ್ತಿದ್ದವು. ಆ ಸಂಭ್ರಮವೇ ಬೇರೆ. ಮನೆ ಮುಂದೆ ಬಂದಾಗ ಆಕೆಯನ್ನು ಮುಟ್ಟಿ ಮೇಲೆ ಹತ್ತಿ ಖುಷಿ ಪಡುತ್ತಿದ್ದವು. ಆಕೆಯನ್ನು ಮುಟ್ಟುವಾಗ ಒಂದೆಡೆ ಭಯ, ಮತ್ತೊಂದೆಡೆ ಖುಷಿ. ಲಕ್ಷ್ಮಿ ತುಂಬ ಮುಗ್ಧೆ. ಕೇವಲ 5 ರೂಪಾಯಿ ಪಡೆದು ಆಶೀರ್ವದಿಸುತ್ತಿದ್ದಳು. ಸೊಂಡಿಲು ಬಾಲವನ್ನು ಅತ್ತಿಂದಿತ್ತ ಅಲ್ಲಾಡಿಸಿ ತಲೆಯನ್ನು ವಾಲಿಸಿ ತನ್ನ ಮೊರದಗಲ ಕಿವಿಯಿಂದ ಗಾಳಿ ಬೀಸುತ್ತ ಮನೋರಂಜನೆ ನೀಡುತ್ತಿದ್ದಳು. ನಮ್ಮ ಸಂತೋಷದಲ್ಲಿ ಆಕೆಯ ಪಾಲು ಪಡೆಯುತ್ತಿದ್ದಳು. ಆಕೆ ವಾಪಸ್ ಹೋಗುವಾಗ ನಮಗೆ ಬೇಜಾರು ಆಗುತ್ತಿತ್ತು. ಇಷ್ಟು ಒಳ್ಳೆಯವಳಾದ ಲಕ್ಷ್ಮಿ ಇಂದು ನೆನಪು ಮಾತ್ರ. ಹಂಪಿ ಆನೆ ಲಕ್ಷ್ಮಿ ಅಷ್ಟೇ ಒಳ್ಳೆಯವಳು. ಆಕೆಯು ಅನಾರೋಗ್ಯದ ನಿಮಿತ್ತ ಕೋಲಾರಕ್ಕೆ ಚಿಕಿತ್ಸೆ ಪಡೆಯಲು ಶಿಫ್ಟ್ ಆದಳು. ಹೀಗೆ ಕೆಲವು ದೇವಸ್ಥಾನಗಳಲ್ಲಿ ಆನೆಗಳ ಕಂಡು ಆಶೀರ್ವಾದ ಪಡೆಯಬಹುದು. ನಮ್ಮ ಲಕ್ಷ್ಮಿ ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡರ ಆನೆಯಷ್ಟು ಎಂದು ಗಲಾಟೆ ಮಾಡಿದವಳಲ್ಲ. ನಾಡಹಬ್ಬ ದಸರಕ್ಕಂತೂ ಆನೆಗಳೇ ಶೋಭೆ. ಚಾಮುಂಡೇಶ್ವರಿನ ಹೋರುವ ಗಜರಾನನನ್ನು ನೋಡುವುದೇ ಕಣ್ಣಿಗೆ ಒಂದು ಹಬ್ಬ. ಗಜರಾಜನ ಅಕ್ಕಪಕ್ಕದಲ್ಲಿ ಗಜರಾಣಿಯರ ಚಂದದ ನಡಿಗೆ ಆನೆಗಳಿಗೆ ಸ್ನಾನ ಮಾಡಿಸುವುದು, ಅವುಗಳೊಂದಿಗೆ ಆಡುವುದು ಖುಷಿ. ಆನೆಗಳ ಮನೋದೈಹಿಕ ಬಯಕೆಗಳನ್ನು ಈಡೇರಿಸಿದಾಗ ಹಿತವಂತೆ. ಗಣೇಶನೆಂದು ಪೂಜಿಸಲ್ಪಡುವ ಗಜರಾಜನ ಕಥೆಗಳನ್ನು ಹಲವಾರು ಪುಣ್ಯ ಕಥೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಆನೆಗಳು ತಮಗರಿವಿಲ್ಲದಂತೆ ಪರಿಸರ ಸಂರಕ್ಷಣೆಯನ್ನು ಮಾಡುತ್ತವೆ. ಎತ್ತರದ ಮರದ ಎಲೆ ಹಣ್ಣುಕಾಯಿ ಸವಿದ ಆನೆಗಳ ಲದ್ದಿಯ ಪೋಷಕಾಂಶದಲ್ಲಿ ಬೆಚ್ಚನೆ ಆಶ್ರಯ ಪಡೆದ ಬೀಜಗಳು ಇತರೆಡೆ ಹೋಗಿ ಸಸ್ಯರಾಶಿ ಹೆಚ್ಚುತ್ತವೆ. ಸಗಣಿ ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ಆನೆಗಳು ಗಾತ್ರದಲ್ಲಿ ಬೆಳೆದು ದೊಡ್ಡವಾದರೂ ನೀರಿನಲ್ಲಿ ಮೋಜಿನ ಆಟವನ್ನು ಇಷ್ಟಪಡುತ್ತವೆ. ಆನೆಗಳು ಉತ್ತಮ ನೆನಪಿನ ಶಕ್ತಿಗೆ ಹೆಸರುವಾಸಿ. ವರ್ಷಗಳ ನಂತರವೂ ಇತರ ಆನೆಗಳನ್ನು ಗುರುತಿಸಬಲ್ಲವು. ಸಂತೋಷ, ಕೋಪ, ದುಃಖ ಮತ್ತಿತರ ಭಾವನೆಗಳನ್ನು ವ್ಯಕ್ತಪಡಿಸುತ್ತವೆ. ಕಷ್ಟದ ಸಂದರ್ಭದಲ್ಲಿ ಪರಸ್ಪರ ಸಾಂತ್ವನ ಹೇಳಿಕೊಳ್ಳುತ್ತವೆ. 100 ಕಿಲೋಮೀಟರ್ ಪ್ರಯಾಣಿಸುತ್ತವೆ. ಆನೆಗಳನ್ನು ಬೇಟೆಯಾಡುವುದು, ಅವುಗಳ ಆವಾಸ ಸ್ಥಾನ ನಾಶ, ಹೀಗೆ ಆನೆಗಳು ಎದುರಿಸುತ್ತಿರುವ ಸಮಸ್ಯೆಗಳತ್ತ ಈ ದಿನ ಚಿತ್ತ ಹರಿಸಬೇಕು. ವಿಶ್ವದಲ್ಲೀಗ ಆನೆಗಳ ಸಂಖ್ಯೆ ಸುಮಾರು 8 ಲಕ್ಷ. ಆಫ್ರಿಕಾ ಖಂಡದಲ್ಲಿಯೇ 7 ಲಕ್ಷ ಇವೆ. ಭಾರತದಲ್ಲಿ 28,000 ಆನೆಗಳಿವೆ. ಪ್ರತಿ ವರ್ಷ ದಂತಕ್ಕಾಗಿ 20,000 ಅಂದಾಜು ಆಫ್ರಿಕನ್ ಆನೆಗಳನ್ನು ಕೊಲ್ಲಲಾಗುತ್ತದೆ. ಆನೆಗಳನ್ನು ಹಿಡಿಯುವುದು, ಪಳಗಿಸುವುದು, ದಂತ ವ್ಯಾಪಾರ ಎಷ್ಟು ನಿರ್ಬಂಧ ಹೇರಿದರೂ ವ್ಯಾಪಕ. ಆನೆ ಮಾನವ ಸಂಘರ್ಷ ನಿರಂತರ. ಅತಿದೊಡ್ಡ ಸಸ್ತನಿಯಾದ ಆನೆಗಳ ಪ್ರಪಂಚದಲ್ಲಿ ಏಷ್ಯನ್ ಮತ್ತು ಆಫ್ರಿಕನ್ ಆನೆ ಎಂಬ 2 ಪ್ರಭೇದಗಳಿವೆ. ಆನೆಗಳ ಜೀವಿತಾವಧಿ 60-70 ವರ್ಷ. ದಿನಕ್ಕೆ ಸರಾಸರಿ 3-4 ಗಂಟೆ ನಿದ್ರಿಸುತ್ತವೆ. ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಎಂಬ ಮಾತಿನಂತೆ ಹೆಣ್ಣಾನೆ ಗುಂಪಿನ ನಾಯಕಿ. ಸ್ಪರ್ಶದೃಷ್ಟಿ, ವಾಸನೆ, ಧ್ವನಿ ಮೂಲಕ ಸಂವಹನ ನಡೆಸುತ್ತವೆ. ಪ್ರತಿದಿನ 270 ಕೆಜಿ ಆಹಾರ ತಿನ್ನುವುದು ಸಾಮಾನ್ಯ. ಇದರಲ್ಲಿ 60% ಜೀರ್ಣವಾಗದೆ ಹೊರ ಹಾಕುತ್ತವೆ. ಸಸ್ಯಗಳು, ಬೇರುಗಳು, ಹುಲ್ಲು, ಎಲೆ, ಹಣ್ಣು ಹಾಗೂ ತೊಗಟೆ ಸೇವಿಸುತ್ತವೆ. 12ನೇ ವಯಸ್ಸಿಗೆ ಗರ್ಭಾವತಿಯಾಗುವ ಆನೆಗಳು 55-60 ವರೆಗೂ ಗರ್ಭ ಧರಿಸುವ ಸಾಮರ್ಥ್ಯ ಹೊಂದಿರುತ್ತವೆ. ಆನೆಗಳ ಗರ್ಭಾವಸ್ಥೆ 22 ತಿಂಗಳು. ಹೆರಿಗೆ ಮಧ್ಯೆ 5 ವರ್ಷ ಅಂತರ. ಒಂದು ಸಲ ಒಂದೇ ಮರಿಗೆ ಜನ್ಮ ನೀಡುತ್ತದೆ. ಅವಳಿಗಳಿಗೆ ಜನ್ಮ ನೀಡುವುದು ಅಪರೂಪ. ಹೆರಿಗೆಯ ಅವಧಿ 11 ಗಂಟೆ. ಉಳಿದ ಹೆಣ್ಣಾನೆಗಳು ಬಾಣಂತಿಯ ಸೇವೆ ಮಾಡುತ್ತವೆ. ಶಿಶುವಿನ ಮೊದಲ ಕ್ರಿಯೆ ಎಂದರೆ
ಸೊಂಡಿನಲ್ಲಿ ಶೇಖರವಾಗಿರುವ ದ್ರವ ವಸ್ತುವನ್ನು

ಬರ ಹಾಕಲು ಸೀನುವುದು. ಮರಿಯಾನೆ ದಿನಕ್ಕೆ 11 ಲೀಟರ್ ಹಾಲು ಕುಡಿಯುತ್ತವೆ. ಹುಟ್ಟಿದಾಗ ಆನೆಮರಿಯ ತೂಕ 100 ರಿಂದ 120 ಕೆಜಿ ತೂಕವಿರುತ್ತದೆ. ಆನೆಗಳು 4 ವರ್ಷಗಳ ಹಿಂದೆ ಸಿಂಧು ಕಣಿವೆ ನಾಗರಿಕತೆಯಲ್ಲೂ ಇದ್ದವಂತೆ. ಕ್ರಿಸ್ತಪೂರ್ವ 1500ರಷ್ಟು ಹಿಂದೆಯೇ ಸಂಸ್ಕೃತ ಗ್ರಂಥಗಳಲ್ಲಿ ಆನೆಯನ್ನು ಯುದ್ಧದ ಸಾಧನಗಳೆಂದು ಪರಿಗಣಿಸಿದರು. ಆನೆಗಳನ್ನು ಪರ್ಷಿಯನ್ನರು ಮೊದಲು ಯುದ್ಧಕ್ಕೆ ಬಳಸಿದರು. ಮಧ್ಯ ಆಫ್ರಿಕಾದ ಯಂಬುಂಟಿ ಜನಾಂಗದವರು ಪೂರ್ವಜರು ಆತ್ಮಗಳು ಆನೆಗಳಲ್ಲಿ ವಾಸಿಸುತ್ತವೆ ಎಂದು ನಂಬುತ್ತಾರೆ. ನೈಜೀರಿಯಾದ ಇನ್ಫೋಹುಕ್ಕು ಜನಾಂಗದವರು ಸಮಾಧಿಯಲ್ಲಿ ತಮ್ಮ ಸತ್ತ ನಾಯಕನ ಪಾದಗಳ ಕೆಳಗೆ ಆನೆಯ ದಂತಗಳನ್ನು ಇರಿಸುತ್ತಿದ್ದರು. ಬೌದ್ಧ ಧರ್ಮದಲ್ಲಿ ಬುದ್ಧನು ತನ್ನ ತಾಯಿಯ ಗರ್ಭವನ್ನು ಪ್ರವೇಶಿಸಿದಾಗ ತಾಯಿಗೆ ಬಿಳಿ ಆನೆಯ ಕನಸು ಬಿದ್ದಿತಂತೆ. ಆನೆ ನಡೆದಿದ್ದ ದಾರಿ, ಆದರೆ ಆ ದಾರಿಗೆ ನಾವು ಕಂಟಕ ಆಗಬಾರದು ಅಷ್ಟೇ. ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು ಆನೆ ನಡೆದತ್ತೆ ದಾರಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಆತ್ಮೀಯರೇ, ಇದುವರೆಗೂ ಆನೆ ನಡೆದಿದ್ದೇ ದಾರಿ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮವನ್ನ ಕೇಳಿದಿರಿ. ಕೇಳುಗರ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮುಕ್ತ ವ್ಯಸನ ಬದುಕುವಸಿನ ಕಾರ್ಯಕ್ರಮದಲ್ಲಿ ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟ ಹಾಗೂ ಮದ್ಯವಜನ ಶಿಬಿರ ಕಾರ್ಯಕ್ರಮಗಳು ಕುಡಿತವನ್ನ ಬಿಡಿಸಲು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದರ ಕುರಿತು ಮಂಗಳೂರಿನ ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟದ ಸದಸ್ಯರಾದ ಶ್ರೀಯುತ ಗಣೇಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಸ್ನೇಹಿತರೆ ಎಲ್ರಿಗೆ ನಮಸ್ಕಾರ, ಶುಭಾಶಯಗಳು. ಸ್ನೇಹಿತರೆ, ಇವತ್ತು ನಿಮ್ಮ ಜೊತೆಯಲ್ಲಿ ಮದ್ಯಪಾನದ ಸಮಸ್ಯೆ ಅಥವಾ ಅಮಲು ಸೇವನೆಯ ಬಗ್ಗೆ ಸಮಸ್ಯೆ ಮತ್ತೆ ಅದಕ್ಕೆ ಪರಿಹಾರ ಈ ಬಗ್ಗೆ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ನನಗೆ ಮಾತಾಡಲಿಕ್ಕೆ ಒಂದು ಅವಕಾಶ ಲಭಿಸಿದೆ, ಸಂತೋಷ ಕೂಡ ಆಗ್ತದೆ. ಸ್ನೇಹಿತರೆ, ಹಿಂದೂ ಸಮಾಜದಲ್ಲಿ ಮದ್ಯಪಾನ ಸೇವನೆ ಒಂದು ಸಾಮಾನ್ಯ ವಿಚಾರವಾಗಿದೆ. ಇದರ ಬಗ್ಗೆ ಯಾವುದೇ ರೀತಿಯ ಒಂದು ವಿರೋಧ ದೊಡ್ಡ ಮಟ್ಟದಲ್ಲಿ ನಮಗೆ ಕಾಣಲು ಸಿಗುವುದಿಲ್ಲ. ಮದ್ಯಪಾನ ಅಥವಾ ಅಮಲು ಸೇವನೆ, ಸಾಮಾನ್ಯವಾಗಿ ಎಲ್ಲರೂ ಮದ್ಯಪಾನ ಅಥವಾ ಅಮಲು ಸೇವನೆ ಮಾಡ್ತಾರೆ ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ವಿಚಾರದಲ್ಲಿ. ನಾನು ಇವತ್ತು ನಿಮ್ಮ ಮುಂದೆ ಮದ್ಯಪಾನದ ವಿಚಾರದಲ್ಲಿ ಅದು ಏನು ಸಮಸ್ಯೆ ಮಾಡ್ತದೆ, ಅದು ನಮಗೆ ಏನು ತೊಂದರೆ ಮಾಡ್ತದೆ ಮತ್ತೆ ಅದಕ್ಕೆ ಪರಿಹಾರ ಏನು, ಇದರ ಬಗ್ಗೆ ಕೆಲವು ವಿಚಾರಗಳನ್ನು ಪ್ರಸ್ತುತಪಡಿಸುತ್ತೇನೆ. ಈಗ ಮದ್ಯಪಾನದ ಸೇವನೆಯು ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಣ ಸಿಗುತ್ತದೆ, ಮುಖ್ಯವಾಗಿ ಯುವಕರಲ್ಲಿ, ಯುವತಿಯರಲ್ಲೂ ಹಾಗೂ ಜನಸಾಮಾನ್ಯರಲ್ಲಿ ನಾವು ಮದ್ಯಪಾನ ಸೇವಿಸುವುದು ನಾವು ನೋಡ್ತೇವೆ. ಹೆಚ್ಚಾಗಿ ಎಲ್ಲರೂ ಮದ್ಯಪಾನ ಹಲವಾರು ಕಾರಣಗಳಿಗೋಸ್ಕರ ಮಾಡ್ತಾರೆ. ಮದ್ಯಪಾನದ ಆರಂಭ ಅಥವಾ ಮದ್ಯಪಾನದ ಕುಡಿತ ಇದು ಆರಂಭವಾಗಲಿಕ್ಕೆ ಹಲವಾರು ಕಾರಣಗಳಿರ್ಬೋದು. ಕೆಲವರು ಮನೆಯಲ್ಲಿ ಮದ್ಯಪಾನ ಸೇವಿಸ್ತಾರೆ, ಕೆಲವರು ಸಭೆ ಸಮಾರಂಭಗಳಲ್ಲಿ, ಮತ್ತೆ ಕೆಲವರು ಕೆಲವು ಆಚರಣೆಗಳಲ್ಲಿ, ಹಾಗೂ ಕೆಲವರು ತಮ್ಮ ಸಮಸ್ಯೆಗಳನ್ನು ಪರಿಹರಿಸುವ ದೃಷ್ಟಿಯಲ್ಲಿ ಈ ಮದ್ಯಪಾನ ಸೇವಿಸುವುದನ್ನು ನಾವು ನೋಡ್ತೇವೆ. ಆರೋಗ್ಯದ ದೃಷ್ಟಿಯಿಂದಲೂ ಹಾಗೂ ಕೆಲವರು ತಮ್ಮ ಮಾನಸಿಕ ತೊಳಲಾಟವನ್ನು ಸಂತೃಪ್ತಿಗೊಳಿಗೋಸ್ಕರ ಕುಡಿದು ಉಂಟು, ನಾವು ಅದನ್ನು ಗಮನಿಸುತ್ತೇವೆ. ಅಥವಾ ಅದರ ಅನುಭವ ಇಲ್ಲೂ ನಮಗೆ ಕಾಣ ಸಿಗಬಹುದು ಅಥವಾ ನಮಗಿರಬಹುದು. ಮದ್ಯಪಾನ ಕುಡಿತಕ್ಕೆ ಹೀಗೆ ಹಲವಾರು ಕಾರಣಗಳಿರಬಹುದು, ಆದರೆ ಅದರ ಪರಿಣಾಮದ ರುಚಿ ಹಿಡಿದ ಕೆಲವು ವ್ಯಕ್ತಿಗಳು ಅದರ ಮೇಲೆ ಅವಲಂಬನೆಯನ್ನು ಬೆಳೆಸಿಕೊಳ್ತಾರೆ. ನಮಗೆ ಅರಿಯುತ್ತದೆ ಆ ವ್ಯಕ್ತಿಯ ಮನಸ್ಸು ಈ ಮದ್ಯಪಾನದ ಚಿಂತನೆಯಲ್ಲಿ ತೊಡಗುತ್ತದೆ. ಮದ್ಯಪಾನದ ಅವಲಂಬನೆಯೊಂದಿಗೆ ಬೆಳೆಯುತ್ತಾ ಹೋಗುವ ಇನ್ನೊಂದು ವಿಚಾರ ಏನೆಂದರೆ, ದಿನ ಕಳೆದಂತೆ ಆ ವ್ಯಕ್ತಿಯ ಕುಡಿತದ ಗಾತ್ರವು ಹೆಚ್ಚುತ್ತಾ ಹೋಗಿ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಆತನು ಕುಡಿಯುತ್ತಾನೆ. ಮುಂದೆ ಆ ವ್ಯಕ್ತಿ ತನಗೆ ಅರಿವಿಲ್ಲದೆ ಬಿಡಿಸಿಕೊಳ್ಳಲಾರ

ಆಟದ ಕುಡಿತದ ಮದ್ಯಪಾನದ ಸಮಸ್ಯೆಯ ಒಂದು ಸೆಳೆತಕ್ಕೆ ಅಥವಾ ಮಾನಸಿಕ ಸೆಳೆತಕ್ಕೆ ಬಲಿಯಾಗುತ್ತಾನೆ. ಆತನು ತನ್ನ ಇಚ್ಛೆಗೆ ವಿರುದ್ಧವಾಗಿ ಕುಡಿತಾನೆ, ಮುಂದೆ ಅದೇ ಕಾಯಿಲೆಯಾಗಿ ಪರಿಣಮಿಸುತ್ತದೆ. ಅದೇ ಅಮಲ ರೋಗ ಅಥವಾ ಆಲ್ಕೋಹಾಲಿಸಂ ಎಂದು ಹೇಳ್ತೇವೆ. ಯಾರಿಗೆ ಕುಡಿತದ ಮಾನಸಿಕ ಸೆಳೆತ ಇದೆ ಅದನ್ನು ನಾವು ಆಬ್ಸೆಷನ್ ಎಂದು ಹೇಳ್ತೇವೆ, ಸೆಳೆತ ಧೂಳು ಎಂದು ಹೇಳ್ತೇವೆ. ಈ ರೀತಿ ಮಾನಸಿಕ ಸೆಳೆತ ಧೂಳು ಆಬ್ಸೆಷನ್ ಯಾರಿಗೆ ಇದೆಯೋ ಆತನು ಒಂದು ಕಾಯಿಲೆ ಕಾಯಿಲೆ ಹೆಸರು ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಿಶ್ವ ಆರೋಗ್ಯ ಸಂಸ್ಥೆ ನಮಗೆ ತಿಳಿಸಿದಂತೆ 1956 ಇದರಲ್ಲಿ ಆಲ್ಕೋಹಾಲಿಸಂ ಅನ್ನು ಹೇಳುತ್ತಾರೆ. ಹಾಗಾದ್ರೆ ಈ ಮದ್ಯಪಾನ ರೋಗ ಅಥವಾ ಆಲ್ಕೋಹಾಲಿಸಂ, ಈ ಮದ್ಯಪಾನ ರೋಗಕ್ಕೆ ಏನು ಲಕ್ಷಣಗಳಿವೆ? ಮುಖ್ಯವಾಗಿ ನಾನೀಗ ಹೇಳಿದೆ, ಯಾರಿಗೆ ಕುಡಿತದ ಮಾನಸಿಕ ಸೆಳೆತ ಇದೆ, ಒತ್ತಡ ಇದೆ, ಅಬ್ಸೆಷನ್ ಇದೆ, ಆತನಿಗೆ ಒಂದು ಇರಿಸಿಕೊಳ್ಳಲಾಗದ ಸಮಸ್ಯೆ ಉಂಟಾಗುತ್ತೆ. ಆತನು ಒಂದು ಕಾಯಿಲೆಯಿಂದ ಬಳಲುತ್ತಾನೆ ಎಂದು ಹೇಳ, ಕೇವಲ ಆತನು ಮಾನಸಿಕ ಕುಡಿತ ಸೆಳೆತದಿಂದ ಬಳಲು. ಆದ್ರೆ ಇನ್ನೊಂದು ವಿಚಾರ ಕೂಡ ಆತನಲ್ಲಿ ಇದೆ, ದೊಡ್ಡ ಸಮಸ್ಯೆ ಏನೆಂದರೆ ಆ ವ್ಯಕ್ತಿ ತನ್ನ ಕುಡಿತದ ಸೆಳೆತವನ್ನು ಪರಿಹರಿಸೋಕೋಸ್ಕರ ಅಥವಾ ಅಪ್ಸೆಷನ್ಗೆ ಒಳಗಾಗಿ ಆ ಕುಡಿತವನ್ನು ಕುಡಿಲಿಕ್ಕೆ ಹೋದ ಮೇಲೆ ಅವರ ದೇಹದಲ್ಲಿ ಒಂದು ರೀತಿಯ ಬದಲಾವಣೆ ಆಗ್ತದೆ. ನಾವು ಅದನ್ನು ಫಿಸಿಕಲ್ ಎಲರ್ಜಿ ಅಂತ ಹೇಳ್ತೇವೆ. ಕೆಲವರಿಗೆ ಸ್ವಲ್ಪ ಮದ್ಯಪಾನ ಮಾಡಿದ ನಂತರ ಆತನ ದೇಹದ ಪರಿಸ್ಥಿತಿ ಅಂದ್ರೆ ಆತನ ದೇಹವು ಜಾಸ್ತಿ ಕುಡಿತವನ್ನು ಕೇಳುತ್ತದೆ, ಕ್ರೇವಿಂಗ್ ಅಂತ ಹೇಳ್ತೇವೆ, ಆಲ್ಕೋಹಾಲಿಕ್ ಕ್ರೇವಿಂಗ್. ಸ್ವಲ್ಪ ಕುಡಿದ ಮೇಲೆ ಆ ವ್ಯಕ್ತಿಗೆ ಆತನು ಸಮಾಧಾನ ಪಡೆಯುವುದಿಲ್ಲ, ಜಾಸ್ತಿ ಕುಡಿತ ಆತನ ದೇಹ ಇಳಿಯಲಿಕ್ಕೆ ಅಥವಾ ಕುಡಿಲಿಕ್ಕೆ ಆತನನ್ನು ಪ್ರೇರೇಪಿಸುತ್ತದೆ. ಇದಕ್ಕೆ ನಾವು ಫಿಸಿಕಲ್ ಎಲರ್ಜಿ ಎಂದು ಹೇಳ್ತೇವೆ. ಯಾರಿಗೆ ತನ್ನ ಅಬ್ಸೆಷನ್ಗೆ ಕುಡಿತದ ಸೆಳೆತಕ್ಕೆ ಒಳಗಾಗಿ ಸ್ವಲ್ಪ ಕುಡಿದ ಮೇಲೆ ಆತನ ದೇಹದೊಳಗೆ ಕುಡಿತ ಹೋದ ಮೇಲೆ ಇನ್ನೂ ಕೂಡ ಕುಡಿಯಬೇಕೆಂದು ಯಾರಿಗೆ ಅನಿಸುತ್ತದೆಯೋ ಆ ವ್ಯಕ್ತಿಗೆ ಒಂದು ಖಂಡಿತವಾಗಿಯೂ ಕಾಯಿಲೆ ಇದೆ ಅಂದೇಳಿ ಆ ವ್ಯಕ್ತಿಗೆ ಹೇಳ್ಬೋದು. ಇಲ್ಲಿ ನೋಡಿ, ಈ ಎರಡು ವಿಚಾರಗಳು ನಾವು ಹೇಳ್ಬೋದು. ಒಂದನೇದಾಗಿ ಒಂದು ಕುಡಿತದ ಮಾನಸಿಕ ಸೆಳೆತ, ಇನ್ನೊಂದು ಕುಡಿತ ಆತನ ದೇಹದಲ್ಲಿ ಹೋದ ತಕ್ಷಣ ಆತನಲ್ಲಿರುವ ಕ್ರಿಯೆಯು ಆ ದೈಹಿಕ ಕ್ರಿಯೆ ಉಲ್ಬಣವಾಗಿ ಜಾಸ್ತಿ ಕುಡಿಯುವುದು. ಮುಂದೆ ಇನ್ನೊಂದು ವಿಚಾರ ಇದೆ ಏನೆಂದ್ರೆ, ಒಂದು ಕಡೆ ಕುಡಿದ ಮೇಲೆ ಮದ್ಯಪಾನ ಸೇವಿಸಿದ ಮೇಲೆ ಆತನ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗ್ತದೆ, ಅವನ ವ್ಯಕ್ತಿತ್ವ ಬದಲಾಗ್ತದೆ. ಆತನು ಮಾತನಾಡುವ ಶೈಲಿ, ಆತನಲ್ಲಿ ಆತನ ನಡತೆ, ಆತನ ಹಲವಾರು ವಿಚಾರಗಳು ಅಲ್ಲಿ ಅವನನ್ನು ತೊಂದರೆಗೆ ಸಿಲುಕಿಸುತ್ತದೆ. ಆದುದರಿಂದ ಈ ರೀತಿ ಯಾರಿಗೆ ಆಗ್ತದೆ, ಮೊತ್ತ ಮೊದಲು ಸೆಳೆತ, ನಂತರ ಕುಡಿತ ಆದ ಮೇಲೆ ಪುನಃ ಕುಡಿದು, ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಆತನ ವ್ಯಕ್ತಿತ್ವ ಬದಲಾಗುತ್ತದೆ. ಹೀಗೆ ಬಂಧುಗಳು, ಈ ರೀತಿ ಯಾರಿಗೆ ತೊಂದರೆ ಉಂಟಾಗುತ್ತದೆ ಆತನಿಗೆ ಖಂಡಿತವಾಗಿಯೂ ಆತನು ಕುಡಿತದ ಮಾನಸಿಕ ಸೆಳೆತದಿಂದ ಅಥವಾ ಕುಡಿತದ ಒಂದು ಕಾಯಿಲೆಯಾಗಿ ಪರಿಣಮಿಸುತ್ತದೆ. ಸ್ನೇಹಿತರೆ, ಈ ರೀತಿ ಎಲ್ಲರಿಗೂ ಆಗುವುದಿಲ್ಲ. ಮದ್ಯಪಾನ ಮಾಡಲು ಯಾರು ಹೋಗುವುದಿಲ್ಲ ಅಥವಾ ಯಾರಿಗೂ ಕುಡಿತ ಮಾಡಬೇಕೆಂಬ ದೊಡ್ಡ ಸೆಳೆತ ಇಲ್ಲ, ಅಥವಾ ಕುಡಿದ ಮೇಲೆ ಯಾರಿಗೆ ಈ ರೀತಿ ಉಂಟಾಗ್ತದೆ ಇದು ಎಲ್ಲರಿಗೂ ಉಂಟಾಗುವುದಿಲ್ಲ. ನಮಗೆ ನಾವು ನೋಡ್ತೇವೆ, ತುಂಬಾ ಮಂದಿ ನಿಯತವಾಗಿ ಕುಡಿತಾರೆ, ಬೇಕಾದ್ರೆ ಕುಡಿತಾರೆ, ಕುಡಿತ ನಿಲ್ಲಿಸ್ತಾರೆ, ಅಥವಾ ಕುಡಿದ ಮೇಲೆ ಅವರಿಗೆ ದೊಡ್ಡ ಸಮಸ್ಯೆ ಉಂಟಾಗುವುದಿಲ್ಲ. ಆದರೆ ಕುಡಿದ ಮೇಲೆ ಯಾರಿಗೆ ಈ ರೀತಿ ತೊಂದರೆ ಆಗ್ತದೆ? ತುಂಬಾ ಮಂದಿಗೆ. ಇದು ಒಂದು ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಅಂಕಿಅಂಶಗಳ ಪ್ರಕಾರ 100 ಮಂದಿ ಕುಡಿದ್ರೆ ಸರ್ವಸಾಮಾನ್ಯ 80% ಜನರಿಗೆ ಏನಾಗುವುದಿಲ್ಲ, ಆದ್ರೆ 20% ಜನರಿಗೆ ತೊಂದರೆ ಉಂಟಾಗ್ತದೆ ಅಂತ ಹೇಳ್ತಾರೆ. 20% ಜನರು ನಾವು ಯಾರೆಂದಿಗೆ ಗುರುತಿಸಿಕೊಳ್ಳೋಣ. ನಾನೀಗ ಹೇಳಿದ ಮೂರು ವಿಚಾರಗಳು ಯಾರಲ್ಲಿ ಇದೆಯೋ ಅವರು ಈ ಸಮಸ್ಯೆಗೆ ಅಥವಾ ಈ ಕಾಯಿಲೆಗೆ ಒಳಗಾಗಿದ್ದರೆ ಸ್ಪಷ್ಟವಾಗಿ ಹೇಳಬಹುದು. ನೋಡಿ, ಇದರಲ್ಲಿ ಮೂರು ವಿಚಾರಗಳು ನಾವು ಗಮನಿಸಬೇಕಾಗ್ತದೆ ಬಂಧುಗಳೇ. ಒಂದು ಮಾನಸಿಕ ಆಯಾಮ, ಆ ಸೆಳೆತ, ಇನ್ನೊಂದು ದೈಹಿಕ ಆಯಾಮ, ಅದರಲ್ಲಿ ಆ ದೈಹಿಕ ಎಲರ್ಜಿ ಇದೆ, ಮತ್ತು ಮುಖ್ಯವಾಗಿ ಆಧ್ಯಾತ್ಮಿಕ ಆಯಾಮ ಎಂದು ಹೇಳ್ತೇವೆ. ನಾವು ಮನುಷ್ಯರು, ಮನುಷ್ಯ ಸ್ವಭಾವದವರು, ನಾವು ಈ ಭೂಲೋಕಕ್ಕೆ ಬರುವಾಗ ಎಲ್ಲ ರೀತಿಯ ದೈವಿಕ ಸದ್ಗುಣಗಳನ್ನು ತೆಗೆದುಕೊಂಡು ಬಂದವರು. ನಮ್ಮ ಎಲ್ಲರಲ್ಲಿಯೂ ಆ

ಸದ್ಗುಣಗಳು ಇವೆ, ಒಳ್ಳೆಯ ವಿಚಾರಗಳಿವೆ. ಆದರೆ ಕಾರಣಾಂತರಗಳಿಂದ ಈ ದೈವಿಕ ಗುಣಗಳು, ಈ ಸದ್ಗುಣಗಳು ಎಲ್ಲಿಯೋ ತಿರುಗುತ್ತವೆ. ಅದಕ್ಕೆ ಹಲವಾರು ಕಾರಣಗಳಿವೆ. ನಮ್ಮ ಕೌಟುಂಬಿಕ ಹಿನ್ನೆಲೆ ಇರಬಹುದು, ಅಥವಾ ಇಲ್ಲಿನ ಕೆಲವು ಪರಿಣಾಮದಂದೆಲ್ಲ ಇರಬಹುದು, ಸಾಮಾಜಿಕ ವಿಚಾರಗಳಿಂದಿರಬಹುದು, ನಮ್ಮ ನಾವು ಬೆಳೆದುಕೊಂಡು ಬಂದ ರೀತಿಯಲ್ಲಿ ಇರಬಹುದು. ಎಲ್ಲಿಯೋ ಅದು ಕೆಲವು ಸಮಸ್ಯೆಗಳು ಆ ವ್ಯಕ್ತಿಯ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬಿದ್ದು ಆತನ ಈ ಸದ್ಗುಣಗಳು ಎಲ್ಲೂ ತಿರುಚಿ ಆತನು ತಾನು ಮಾಡಬಾರದು ಅಥವಾ ಮಾಡಲು ಇಚ್ಛಿಸದ ವಿಚಾರಕ್ಕೆ ಬಲಿಯಾಗಿ ಮುಂದೆ ಆತನು ಮದ್ಯಪಾನದ ಸಮಸ್ಯೆಗೆ ಒಳಗಾಗುತ್ತಾನೆ. ಮುಂದೆ ಅದು ದೊಡ್ಡ ಸಮಸ್ಯೆಯಾಗಿ ಅದು ಆತನಿಗೆ ಕಾಡುತ್ತದೆ. ಈಗ ಈ ವಿಚಾರ ಬಹುಶಃ ನಮ್ಮಲ್ಲಿ ಹೆಚ್ಚಿನವರಲ್ಲಿ ನಾವು ನೋಡ್ತೇವೆ. ಇದೊಂದು ಕಾಯಿಲೆ, ಇದೊಂದು ತೊಂದರೆ ಹೆಚ್ಚಿನವರಲ್ಲಿ ಬೆಳೆಯುತ್ತದೆ, ಅದು ಗೊಂದಲಮಯ ಆಗ್ತದೆ. ಆದರೆ ಹೆಚ್ಚಾಗಿ ಯಾರೇ ವ್ಯಕ್ತಿ ಈ ರೀತಿ ಸಮಸ್ಯೆಗಾದ ಒಳಗಾದ ವ್ಯಕ್ತಿ ಅದನ್ನು ಆತನು ಒಪ್ಪಿಕೊಳ್ಳಿಕ್ಕೆ ಸಿದ್ಧನೇ ಇರುವುದಿಲ್ಲ, ಆತನು ಅದನ್ನು ನಿರಾಕರಿಸ್ತಾರೆ. ನಮಗೆ ಅದು ನಿರಾಕರಣೆಯ ವಿಚಾರ ಇದೆ, ದೊಡ್ಡ ಮಟ್ಟದ ನಿರಾಕರಣೆ ಇದೆ. ತನಗೆ ಈ ರೀತಿ ಸಮಸ್ಯೆ ಇದೆ, ತನಗೆ ಈ ರೀತಿ ತೊಂದರೆ ಇದೆ, ತನಗೆ ಈ ರೀತಿ ರಗಳೆಗಳು ಇವೆ ಅಂದ್ರೆ ಸರ್ವಸಾಮಾನ್ಯ ಯಾರೇ ಇರಲಿ, ಮದ್ಯಪಾನದ ಸಮಸ್ಯೆಯಿಂದ ಬಳಲುತ್ತಿರುವ ವ್ಯಕ್ತಿ ಇರಲಿ, ಆತನು ಒಪ್ಪಿಕೊಳ್ಳುತ್ತಿದೆ. ಆತನು ಅದನ್ನು ನಿರಾಕರಿಸ್ತಾನೆ. ಮತ್ತೆ ಆತನು ತನ್ನ ಕುಡಿಕೊಳ್ಳಬೇಕು ಯಾರಾದರೂ ಆತನಿಗೆ ಉದ್ಯೋಗವಾದಿ ಹೇಳಿದರೆ ಅಥವಾ ಆತನ ಸಮಸ್ಯೆಯನ್ನು ಆತನಿಗೆ ತಿಳಿಸಿದರೆ ಅದನ್ನು ಸಂಪೂರ್ಣವಾಗಿ ನಿರಾಕರಿಸುತ್ತಾನೆ ಮಾತ್ರ ಅಲ್ಲ, ಇಲ್ಲ ನಾನು ಅದನ್ನು ನಿಲ್ಲಿಸಬಲ್ಲೆ ಎಂಬ ಒಂದು ಹಠಕ್ಕೆ ಬಿಡುತ್ತಾರೆ. ಇದು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕೆಂದ ವಿಚಾರ ಏನೆಂದರೆ ಆತನ ಒಂದು ಕಾಯಿಲೆಗೊಳಗಾಗುತ್ತೆ. ಈಗ ನಮಗೆ ಒಂದು ಕಾಯಿಲೆಗೆ ನಾವು ಒಳಗಾದರೆ ಯಾವುದೇ ಇರಬಹುದು, ಒಂದು ಮದ್ಯಪಾನ ಕಾಯಿಲೆಯನ್ನು ಹೇಳಿಯಲ್ಲ, ಬೇರೆ ಯಾವುದು ಜ್ವರ ಇರಬಹುದು, ಕ್ಯಾನ್ಸರ್ ಕಾಯಿಲೆ, ಯಾವುದೇ ಕಾಯಿಲೆಗೆ ನಾವು ಒಳಗಾದರೂ ಆ ಕಾಯಿಲೆಯನ್ನು ನಾವು ಸ್ವಂತ ನಮ್ಮ ಸ್ವಶಕ್ತಿಯಿಂದ ಗುಣಪಡಿಸಲಿಕ್ಕೆ ಆಗೋದಿಲ್ಲ. ನಾವು ಎಷ್ಟೋ ಗಟ್ಟಿ ಮನಸ್ಸು ಮಾಡಿ ನಮ್ಮಲ್ಲಿ ಒಂದು ವಿಲ್ ಪವರ್ ಅಂಗಡಿ ನಾವು ಇದೆ ಎಂದು ಆಶಿಸುತ್ತೇವೆ. ನಾನು ನನ್ನ ವಿಲ್ ಪವರ್ ಇಂದ ಸ್ವ ಇಚ್ಛೆಯಿಂದ ಈ ಕುಡಿತವ ನಿಲ್ಲಿಸುತ್ತೇನೆ ಅಥವಾ ನಾನು ಸ್ವೀಕಾರ ಮಾಡುವ ಅಮಲನ್ನು ನಿಲ್ಲಿಸುತ್ತೇನೆ ಎಂಬ ಒಂದು ಸಾಮಾಜಿಕ ಚಿಂತನೆ ಎಲ್ಲರಲ್ಲಿ ಇದೆ. ಸಾಮಾನ್ಯವಾಗಿ ಎಲ್ಲ ಮನುಷ್ಯನು ತನ್ನ ಸ್ವಶಕ್ತಿಯ ಮೇಲೆ ಹೊಂದಿಕೊಂಡು ಇವತ್ತು ದಿನವನ್ನು ಸಾಗಿಸುತ್ತಾನೆ ಮಾತ್ರ ಅಲ್ಲ, ಆತನು ತನ್ನ ಕುಡಿತವನ್ನು ನಿಲ್ಲಿಸಬಲ್ಲೆ ಎಂಬ ಒಂದು ಎಲ್ಲಿ ಒಂದು ದೊಡ್ಡ ವಿಚಾರಕ್ಕೆ ಕೊಂಡು ತಳುಗುತ್ತಾನೆ. ಆದುದರಿಂದ ಆ ವ್ಯಕ್ತಿಯಲ್ಲಿ ಆ ನಿರಾಕರಣೆ ಇದೆ ಮಾತ್ರ ಅಲ್ಲ, ತಾನು ತನ್ನ ಕುಡಿತವನ್ನು ಅಥವಾ ಸೇವಿಸುವ ಅಮಲವನ್ನು ನಿಲ್ಲಿಸುತ್ತೇನೆ ಎಂಬ ಒಂದು ಭ್ರಾಂತಿಗೆ ಒಳಗಾಗಿದ್ದರಿಂದ ಆತನು ಯಾವುದೇ ರೀತಿಯ ಬುದ್ಧಿವಾದ ಇರಲಿ ಆತನು ಸ್ವೀಕರಿಸಲಿಕ್ಕೆ ಸಿದ್ಧನಿರುವುದಿಲ್ಲ. ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದ ವಿಚಾರ ಏನಂದ್ರೆ ಬಂದು ಆತನು ಕೇವಲ ಈ ಕುಡಿತದ ವಿಚಾರದಲ್ಲಿ ತಾನು ಕುಡಿತ ನಿಲ್ಲಿಸಬಲ್ಲೆ ಎಂಬ ಭ್ರಮಣೆಗೆ ಒಳಗಾದುದರಿಂದ ಆತನದನ್ನು ಯಾವುದೇ ಹೊರಗಿನ ಸಹಾಯ ತೆಗೆದುಕೊಳ್ಳಲಿಕ್ಕೆ ಸಿದ್ಧನಿಲ್ಲ. ಮುಖ್ಯವಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಚಾರ ಏನೆಂದ್ರೆ ನಾನು ಹೇಳಿದೆ ಈಗ ಯಾವುದೇ ಒಂದು ಕಾಯಿಲೆ ಇರಲಿ, ಯಾವುದೇ ರೋಗ ಇರಲಿ, ಆ ವ್ಯಕ್ತಿ ತನ್ನ ಸ್ವಶಕ್ತಿಯಿಂದ ಆ ಕಾಯಿಲೆಯನ್ನು ಆತನ ಗುಣಪಡಿಸಲಿಕ್ಕೆ ಆಗುದಿಲ್ಲ. ಈಗ ಜ್ವರ ಬಂದ್ರೆ ನಾವು ನಮ್ಮ ಸ್ವಂತ ಶಕ್ತಿಯಿಂದ, ಸ್ವಂತ ಇಚ್ಛೆಯಿಂದ, ವಿಲ್ ಪವರ್ ಇಂದ ನಾವು ಆ ಜ್ವರವನ್ನು ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಈ ರೀತಿ ಈ ಕಾಯಿಲೆಯನ್ನು ಕೂಡ ಸ್ವಶಕ್ತಿಯಿಂದ, ಸ್ವ ಇಚ್ಛೆಯಿಂದ ಅಥವಾ ವಿಲ್ ಪವರ್ ಇಂದ ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಈ ಕಾಯಿಲೆಗೆ ಯಾವುದೇ ಔಷಧೋಪಚಾರ ಇಲ್ಲ, ಮಾತ್ರ ಔಷಧಿಯಿಂದ ಇದನ್ನು ಗುಣಪಡಿಸಲಿಕ್ಕೆ ಆಗುದಿಲ್ಲ. ಏಕೆಂದ್ರೆ ಈ ಕಾಯಿಲೆ ಮೂರು ಆಯಾಮಗಳಿಂದ ಕೂಡಿದೆ, ಮಾನಸಿಕ, ದೈಹಿಕ ಹಾಗೂ ಆಧ್ಯಾತ್ಮಿಕ ವಿಚಾರಗಳಿಂದ ಕೂಡಿದ್ರಿಂದ ಈ ವ್ಯಕ್ತಿ ಹೊರಗಿನ ಸಹಾಯ ತೆಗೆದುಕೊಳ್ಬೇಕು. ಮುಖ್ಯವಾಗಿ ಇಂತಹ ಸಮಸ್ಯೆಗೆ ಒಳಗಾದ ವ್ಯಕ್ತಿಗೆ ಅಲ್ಕೋಹಾಲಿಕ್ ಎಂಬ ಬಾಂಧವ್ಯವನ್ನು ಕಲಸಿಕ್ಕಿದೆ. ಈ ಕಲಸಿಕ್ಕಲ್ಲಿ ಆ ವ್ಯಕ್ತಿ ಬಂದು ಅಲ್ಲಿ ಅವನು ಬಂದು ಏನು ಮಾಡಬೇಕಾಗಿದೆ, ಅವನಿಗೆ ಧೈರ್ಯ ಕೊಡ್ತಾರೆ, ಅವನಿಗೆ ಬುದ್ಧಿವಾದ ಹೇಳುವುದಿಲ್ಲ, ಅವನ ವಿಚಾರಣೆ ಮಾಡಬೇಕು ಅಥವಾ ಆತನಿಗೆ ಏನೋ ಪ್ರಶ್ನೆಗಳನ್ನು ಕೇಳುವುದಿಲ್ಲ. ಕೇವಲ ಅಲ್ಲಿ ಬಂದು ಸೀಮಿತತೆ ಪಡೆದ ಸದಸ್ಯರು ತಮ್ಮ ಅನುಭವ, ಬಲ ಮತ್ತು ಭರವಸೆಯ ಮುಖಾಂತರ ಅವರು ತಮ್ಮ ಅನುಭವಗಳನ್ನು ನೀಡ್ತಾರೆ. ಸರಿಯಾಗಿ ಆಲಿಸಿದರೆ ಅವರು ಪಟ್ಟ ಆ ಬಲ ಮತ್ತು ಭರವಸೆಯನ್ನು ಸ್ವೀಕರಿಸಿದರೆ ಆ ಗುಂಪಿನಲ್ಲಿ ಇರಬೇಕು, ಆತನಿಗೆ ಉಳಿತ ನಿಲ್ಲಿಸಲಿಕ್ಕೆ ಆಗ್ತದೆ. ನಿಲ್ಲಿಸಿದ್ದಾರೆ, ತುಂಬಾ ಮಂದಿ ಇದ್ದಾರೆ.
ಇದು ಒಂದು

ಏನ್ ಹೇಳ್ತೀವಿ ಬಂಧುಗಳೇ, ಇದನ್ನು ಹೇಳುವಾಗ ಸ್ವಲ್ಪ ಇದು ಏನು ಯಾರಿದ್ದು ಮಾತು ಕೇಳಿ ನನ್ಗೆ ಕುಡಿತ ನಿಲ್ಸ್ಲಿಕ್ಕೆ ಆಗ್ತದ? ಮಾತು ಕೇಳಿ ಕುಡಿತ ನಿಲ್ಸುದಲ್ಲ, ನಾವು ಒಂದು ಸಮಸ್ಯೆ ಇಟ್ಟುಕೊಂಡು ಬರುವಾಗ ಅಲ್ಲಿ ಇದರ ಮೊದಲು ಸಮಸ್ಯೆಯನ್ನು ಪರಿಹರಿಸಿಕೊಂಡ ವ್ಯಕ್ತಿಗಳು ನಮಗೆ ಸಹಾಯ ಮಾಡ್ತಾರೆ. ಈಗ ನಾನು ಉದಾಹರಣೆಗೆ ಒಂದು ನಮ್ಮ ವೈದ್ಯರ ತರ ಯಾವುದೇ ನಮ್ಮ ಸಮಸ್ಯೆಯನ್ನು ಹೇಳಿದಾಗ ನಮ್ದು ಕೆಲವು ರೀತಿಯ ಪರಿಹಾರವನ್ನು ಹೇಳ್ತಾರೆ. ಇಲ್ಲಿ ಕೂಡ ಹಾಗೆ, ಅಲ್ಲಿ ಸದಸ್ಯರು ಇತರೆ ಸದಸ್ಯರು ತಮ್ಮ ಸಮಸ್ಯೆಯನ್ನು ಹೇಗೆ ಬಗೆಹರಿಸಿಕೊಂಡ್ರು ಅದರ ಬಗ್ಗೆ ಅವರು ಅನುಭವ ಕೊಡ್ತಾರೆ. ಮುಖ್ಯವಾಗಿ ಇಲ್ಲಿ ಅವರು ಆ ಗುಂಪಿನಲ್ಲಿ ಒಂದು ಉನ್ನತ ಶಕ್ತಿಯನ್ನು ನಂಬುತ್ತಾರೆ. ಇಲ್ಲಿ ಜಾತಿ ಧರ್ಮ ಕುಲ ಗೋತ್ರ ರಾಜ್ಯಕ್ಕೆ ಏನಿಲ್ಲ, ಆದರೆ ಈ ಸಭೆಯಲ್ಲಿ ಅವರು ಮೊತ್ತ ಮೊದಲು ಹೇಳ್ತಾರೆ, ನೀವು ನಮ್ಮ ಅನುಭವವನ್ನು ಆಲಿಸು, ನಮ್ಮ ಜೊತೆಗಿರು, ಈ ಗುಂಪಿನಲ್ಲಿ ಇರು. ನಮ್ದು ಒಂದು ಕಾರ್ಯಕ್ರಮ ಇದೆ, ಒಂದು 12 ಮೆಟ್ಟಿಲುಗಳ ಕಾರ್ಯಕ್ರಮ ಇದೆ, 12 ಹಂತಗಳ ಒಂದು ಕಾರ್ಯಕ್ರಮ. ಆ ಹಂತಗಳ ಕಾರ್ಯಕ್ರಮವನ್ನು ನಾನು ಒಂದು ಸುಲಭವಾಗಿ ಹೇಳುದಾದ್ರೆ, ಆ 12 ಹಂತದ ಕಾರ್ಯಕ್ರಮ 3 ವಿಚಾರಗಳಲ್ಲಿ ಸಂಕ್ಷಿಪ್ತವಾಗಿ ಹೇಳುದಾದ್ರೆ, ಮೊತ್ತ ಮೊದಲು ನಾವು ಒಂದು ಉನ್ನತ ಶಕ್ತಿಯ ಮೇಲೆ ನಂಬಿಕೆ ಇಡುತ್ತೇವೆ. ಅದು ಉನ್ನತ ಶಕ್ತಿ ಯಾವ ಗುಂಪಿಗೆ ನೀನು ಸೇರಿಸಿ ಆ ಗುಂಪನ್ನು ನೀನು ಒಂದು ಉನ್ನತ ಶಕ್ತಿಯನ್ನು ಸ್ವೀಕಾರ ಮಾಡ್ತ ಮಾತ್ರ ಅಲ್ಲ, ಅಲ್ಲಿ ನೀವು ಒಂದು ದೈವಿಕ ಶಕ್ತಿ ನಂಬಬಹುದು. ಒಂದು ದೇವರನ್ನು ನಂಬಿ ದೇವರ ಆ ದೇವರ ಮೇಲೆ ನಾವು ಮುಂದಿಕ್ಕಿಟ್ಟು ನಮ್ಮ ನಮಗೊಂದು ಸಮಸ್ಯೆಯಿಂದ ನಾವು ತೊಂದರೆಗೊಳಗಾಗಿದ್ದು, ನಮ್ದು ಪೀಡೆಗೊಳಗಾಗಿದ್ದು, ಇದು ಮಾನಸಿಕ ಪೀಡೆ, ಮಾನಸಿಕ ಒಂದು ತೊಂದರೆಗೊಳಗ ವ್ಯಕ್ತಿಗಳಾದ ನಾವು ಇಟ್ಟುಕೊಂಡು ಸರಿಯಾಗಿ ಅರ್ಥ ಆಗ್ತದೆ. ಏಕೆಂದ್ರೆ ನಮ್ಮ ಮಾನಸ್ಸಿನಲ್ಲಿರುವ ಕುಡಿತದ ಗುಂಗನ್ನು ಅಪ್ಸೆಷನ್ ಅನ್ನು ಬಹುಶಃ ಆ ಭಗವಂತನೇ ತೆಗಿಬೇಕಾಗ್ತದೆ. ಬಹುಶಃ ಎಲ್ಲ ನಿಜವಾಗಿ ಅವ್ರು ತೆಗಿತಾರೆ, ಮತ್ತೆ ಅದಕ್ಕೆ ಬೇಕಾದಷ್ಟು ಪುರಾವೆಗಳು ಆ ಸಭೆಯಲ್ಲಿ. ಇಂದು ಆಲ್ಕೋಹಾಲಿಕ್ ಅನಾನಿಮಸ್ ಸಭೆ ಕೇವಲ ಇಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಾದ್ಯಂತ ನಡೀತದೆ. ಹೆಚ್ಚು ಕಡೆ 1 ಕೋಟಿ ಜನರು ಇದರ ಸದಸ್ಯರಿದ್ದಾರೆ. ಮಾತ್ರ ಅಲ್ಲ, ಅಷ್ಟು ಮಂದಿ ಕೂಡ ಕುಡಿತದಿಂದ ದೂರ ನಿಂತು ಒಂದು ಒಳ್ಳೆ ಬದುಕನ್ನು ಇವತ್ತು ಬದುಕ್ತಾ ಇದ್ದಾರೆ, ಒಂದು ಒಳ್ಳೆ ಜೀವನ ನಡೆಸ್ತಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನೀನು ಈ ಸಭೆಯನ್ನು ನಂಬ, ಈ ಕಾರ್ಯಕ್ರಮವನ್ನು ನಂಬ, ಅಥವಾ ಒಂದು ಉನ್ನತ ಶಕ್ತಿಯನ್ನು ನಂಬ, ಅಥವಾ ಒಂದು ಭಗವಂತನೇ ಓಕೆ ನಂಬುದು, ಅವರ ಮೇಲೆ ಒಂದು ವಿಶ್ವಾಸ ಇದೆ, ನಿನ್ನ ಈ ಮಾನಸಿಕ ಕುಡಿತದ ಗುಂಪನ್ನು ಅದು ನಿವಾರಿಸುತ್ತದೆ ಇಲ್ಲಿ ನಂಬಿಕೆ, ಅದು ಮತ್ತೆ ಆಗ್ತದೆ. ಮತ್ತೆ ಎರಡನೇದಾಗಿ ಅವ್ರು ಹೇಳ್ತಾರೆ ಇನ್ನೊಂದು ವಿಚಾರ, ಬಹಳ ಅಗತ್ಯವಾದ ವಿಚಾರ ಏನೆಂದ್ರೆ, ಒಂದು ಆತ್ಮಾವಲೋಕನ ಮಾಡಿಕೊಡು. ಮಧ್ಯರೋಗಿ ಪಾಪಿ ಅಲ್ಲ, ಮಧ್ಯರೋಗಿಗೆ ಒಂದು ಸಮಸ್ಯೆ ಇದೆ, ಅಂತ ಎಲ್ಲೂ ಕೆಲವು ತೊಂದರೆಗಳನ್ನು ತನ್ನ ಮೈನಲ್ಲಿ ಅಳೆದುಕೊಂಡಿದ್ದಾರೆ, ಬೇಕೆ ತಿಳಿಯಲ್ಲ, ಆತನಲ್ಲಿ ಕೆಲವು ದೋಷಗಳು ಇವೆ, ಆತನಲ್ಲಿ ಕೆಲವು ನ್ಯೂನತೆಗಳಿವೆ, ಅದು ಅದನ್ನು ಆತನ ಒಪ್ಪಿಕೊಳ್ಳಬೇಕು, ಆತನ ದೋಷಗಳನ್ನು ಅಥವಾ ನ್ಯೂನ ಒಪ್ಪಿಕೊಳ್ಬೇಕು. ನನ್ನಲ್ಲಿ ಈ ರೀತಿ ಕೆಲವು ನ್ಯೂನತೆಗಳಿವೆ, ಇರಬಹುದು ಕೀಳರಿಮೆ, ನಾಚಿಕೆ ಅಥವಾ ದೋಷಗಳ ರೂಪದಲ್ಲಿ ಅಪ್ರಾಮಾಣಿಕತೆ, ಅಹಂಭಾವ, ಅಥವಾ ಏನ್ ಹೇಳ್ತೇವೆ ನಾವು ಶ್ರೇಷ್ಠರೆಂದು ನಮ್ಮನ್ನು ನಾವು ಬಣ್ಣಿಸಿಕೊಳ್ಳುವುದು, ಅಥವಾ ನಮಗೆ ಯಾರಿಗೆ ಹಂಗಿಲ್ಲ ಅಂತ ಹೇಳಿ ಇಂಥದೆಲ್ಲ ಕೆಲವು ತೊಂದರೆಗಳಿಂದ ಆತನು ಬಳಲುತ್ತಾರೆ. ಅದನ್ನು ಆತನ ಮನಸ್ಸಲ್ಲಿ ಒಪ್ಪಿಕೊಳ್ಳಿಕ್ಕೆ ಇಲ್ಲಿ ಸಹಾಯ ಮಾಡ್ತಾರೆ, ತನ್ನ ಆತ್ಮಾವಲೋಕನವನ್ನೇ ಮಾಡಿಕೊಳ್ಳಿಕ್ಕೆ ಅವರು ಇಲ್ಲಿ ಸಹಾಯ ಮಾಡ್ತಾರೆ. ನಾನು ಯಾವ ರೀತಿಯ ಒಂದು ಕನ್ನಡಿ ಮುಂದೆ ನಿಂತರೆ ಬಂಧುಗಳೇ, ನಾವು ಯಾರಲ್ಲಿ ನಮ್ಗೆ ನೋಡ್ಲಿಕ್ಕೆ, ಅದೇ ರೀತಿ ನಮ್ಮನ್ನು ನಾವು ನೋಡ್ಲಿಕ್ಕೆ ಇಲ್ಲಿ ಒಂದು ನಮ್ಗೆ ಒಂದು ಅವಕಾಶ ಬೇಕು. ಮತ್ತೆ ಕೊನೆಯದಾಗಿ ನನಗೆ ಇಲ್ಲಿ ಏನು ಸಿಕ್ಕಿದೆ, ನಾನು ಇವತ್ತು ಚೆನ್ನಾಗಿದ್ದೇನೆ, ಹೌದು ಚೆನ್ನಾಗಿದ್ದೆ, ನಾನು ನಿಜವಾಗಿ ನಾನೇ ಅದಕ್ಕೆ ಒಂದು ಉದಾಹರಣೆ, ನಾನು ಇವತ್ತು ಚೆನ್ನಾಗಿದ್ದೇನೆ, ನನಗಿವತ್ತು ನನಗೊಂದು ಒಳ್ಳೆ ಜೀವನ ನನಗೆ ಇವತ್ತು ನಡೆಸ್ಲಿಕ್ಕೆ ಆಗ್ತದೆ ಈ ಆಲ್ಕೋಹಾಲಿಕ್ ಅನಾನಿಮಸ್ ಎಂಬ ಬಾಂಧವ್ಯದ ಸಭೆಗಳ ಆಧಾರದಲ್ಲಿ ನನಗೆ ಆಗಿದೆ. ಆದ್ರೆ ಇತರರಿಗೆ ಏಕೆ ಸಾಧ್ಯ? ಖಂಡಿತ ಸರ್, ನನಗೂ ಕೂಡ ದೊಡ್ಡ ಮಟ್ಟದ ಸಮಸ್ಯೆ ಇದ್ದು, ನಾನು ಸಮಸ್ಯೆಯಿಂದ ಬಳಲುತ್ತಿದ್ದೆ, ಇವತ್ತು ಚೆನ್ನಾಗಿದ್ದೇನೆ, ಇದು ನಾನೊಂದು ಪುರಾವೆ ಎಂದು ಹೇಳಿ ಬಳಲುವಂತೆ ಯುದ್ಧದಿಂದ ದೂರ ಆಗುದಿಲ್ಲ ಆಗ್ತದೆ. ಬಂದು ಖಂಡಿತ ಆಗಿದೆ, ನಾನು ನೋಡಿದ್ದೀನಿ, ನನ್ನ ಕಣ್ಣೆದರುಗಳು ನೋಡಿದ್ದೀನಿ. ಏನೇ ಇರಲಿ, ಸಭೆಗೆ ಬಾಂಧವ್ಯದ ಸಭೆಗೆ ಯಾವುದೇ ರೀತಿ ನಾವು ನಾಚಿಕೆಯಲ್ಲಿ ಬಂದ್ರೆ ಇಲ್ಲಿ ಎರಡು ವಿಚಾರಗಳಿವೆ. ಒಂದು ಅನಾಮಿಕತೆ ಇದೆ, ಅನಾಮಿಕತೆ ಇದೆ. ಅನಾಮಿಕತೆ ಅಂದ್ರೆ ಇಲ್ಲಿ ಬಂದವರ ಬಗ್ಗೆ ಹೊರಗಡೆ ಯಾರು ಏನ್ ಹೇಳುದು, ಯಾರು ಬಂದಿದ್ದಾರೆ, ಹೇಗೆ ಬಂದಿದ್ದಾರೆ, ಅವ್ರು ಯಾರು, ಹೆಸರು, ವಿಳಾಸ ಅಂತ ಅವ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಹೊರಗಡೆ ಹೇಳುವುದಿಲ್ಲ, ಹೊರಗಡೆ ತಿಳಿಸುವುದಿಲ್ಲ, ಎಂತವ್ರು ಬಂದಿದ್ದಾರೆ ಅಂತ ಹೇಳುವುದಿಲ್ಲ.
ಮತ್ತೆ ಕೆಲವು ಬಂಧುಗಳು ಅವರು ನೀಡಿದ ಅನುಭವದ ವಿಚಾರ ಕೆಲವು ಅವರ ಹೆಸರನ್ನು ಹೇಳದೆ ಹೊರಗಡೆ ಹೇಳ್ತಾರೆ ವಿನಃ

ಅವರ ಪರಿಚಯದಿಂದ ಈ ವಿಚಾರಣೆ ಹೇಳುವುದಿಲ್ಲ. ಯಾಕೆಂದ್ರೆ ಹೊರಗಡೆ ಹೇಳುವ ಉದ್ದೇಶವೇನೆಂದರೆ ಇನ್ಯಾರಿಗಾದರೂ ಅದ್ರ ಸಹಾಯ ಆಗಲಿ ಅಂದ್ರೆ, ಬಟ್ ಇಲ್ಲಿ ಯಾರೇ ಬರಲಿ ಅವರ ಅನ್ನಮಟ್ಟತೆಯನ್ನು ಕಾಪಾಡ್ತಾರೆ ಮಾತ್ರ ಅಲ್ಲ, ಇಲ್ಲಿ ಕೂಡ ಅವರ ವ್ಯಕ್ತಿತ್ವಕ್ಕೆ ಯಾವುದೇ ರೀತಿಯ ತೊಂದರೆ ಪಾತ್ರದಾಗಿ ಇಲ್ಲಿ ಸದಸ್ಯರು ಇಲ್ಲಿಯ ಗುಂಪು ನಡೆಸಿಕೊಂಡು ಹೋಗ್ತಾರೆ. ಸೊ ಇಲ್ಲಿ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ ವಿಚಾರಗಳಿದೆ. ಇದು ನಾಚಿಕೆ ಕೊಡುವ ವಿಚಾರ ಅಲ್ಲ. ನನಗೆ ಒಂದು ಕಾಯಿಲೆ ಆದರೆ ನಾನು ಅಲ್ಲಿ ವೈದ್ಯಕೀಯ ತಜ್ಞರಲ್ಲಿ ಹೋಗ್ತೇನೆ, ಔಷಧಿ ತಗೊಳ್ತೇನೆ, ಚಿಕಿತ್ಸೆ ತಗೊಳ್ತೇನೆ. ಇದೇ ರೀತಿ ಇದೊಂದು ಕಾಯಿಲೆ, ಈ ಕಾಯಿಲೆ ಎಲ್ಲರಿಗೆ ಬಾಧ್ಯತರು, ನನಗೆ ಈ ಕಾಯಿಲೆ ಆಗಿದೆ ಅಂದ್ರೆ ನನಗೆ ಅರ್ಥ ಆದ್ರೆ ಖಂಡಿತವಾಗಿ ನಾನು ಯಾವುದೇ ವಿಚಾರವನ್ನು ನಾವು ಲಿಖಿಸದೆ ನನ್ನ ಒಳಿತನ್ನು ಮಾತ್ರ ನೋಡಿ ಕೇಸಿಗೆ ಮಾತ್ರ ಗಮನದಲ್ಲಿ ಇಟ್ಟುಕೊಂಡು ನಾನು ಈ ಸಭೆಯಲ್ಲಿ ಭಾಗವಹಿಸಿದೆ. ನಾನು ಭಾಗವಹಿಸಿದ್ರೆ ಖಂಡಿತವಾಗಿಯೂ ನಾನು ಚೇತರಿಸುತ್ತಾನೆ. ಪುನಃ ಹೇಳ್ತೇನೆ ಬಂಧುಗಳೇ, ಇದಕ್ಕೆ ಬೇಕಾದಷ್ಟು ಪುರಾವೆಗಳು, ಬೇಕಾದಷ್ಟು ಉದಾಹರಣೆಗಳು ನಮ್ಮಲ್ಲಿ ಇವೆ. ಆದುದರಿಂದ ನಮ್ಮ ಪರಿಚಯದಲ್ಲಿ ಯಾರಾದರೂ ಈ ರೀತಿಯ ಕುಡಿತದ ಸಮಸ್ಯೆ ಇದ್ರೆ ನಮ್ಮ ಎಲ್ಲಿಯೋ ನೀವು ಈಗ ನನಗೆ ಈ ಕಾರ್ಯಕ್ರಮ ಆಯೋಜಿಸಿದ ವ್ಯಕ್ತಿಗಳು ಹೇಳಿದ ಅವ್ರು ಎಲ್ಲಿ ಗುಂಪುಗಳು ಇವೆ ಅಂತ ಹೇಳ್ತಾರೆ, ಅಲ್ಲಿ ಆ ಗುಂಪುಗಳ ಸಭೆಗಳಿಗೆ ಆ ಮದ್ಯಪಾನದ ಸಮಸ್ಯೆಯಿಂದ ಬಳಲುತ್ತಿರುವ ವ್ಯಕ್ತಿಯನ್ನು ಒಂದು ಆರಂಭದ ಹಂತದಲ್ಲಿ ಕರೆದುಕೊಂಡು ಅವ್ರ ಜೊತೆ ನಾವು ಕೂತ್ಕೊಳ್ಳೋಣ. ಏಕೆಂದ್ರೆ ಇದೀಗ ಅವನ ಕುಟುಂಬ ಬಳಲುತ್ತಿದೆ, ನೆನಪಿಟ್ಕೊಳ್ಬೇಕು. ಮದ್ಯಪಾನ ಮಾಡಿದ ವ್ಯಕ್ತಿ ಮಾತ್ರ ಬಳಲುತ್ತಿಲ್ಲ, ಆತನು ತನ್ನ ಕುಟುಂಬದ ಸದಸ್ಯರೊಡನೆ ಅವನಿಗೂ ತೊಂದರೆ, ಹಾಗೆ ಕುಟುಂಬದ ಸದಸ್ಯರು ಕೂಡ ತುಂಬಾ ತೊಂದರೆಗೊಳಗಾಗಿದ್ದಾರೆ. ಆದುದರಿಂದ ನಾವು ಮುಖ್ಯವಾಗಿ ಇವತ್ತೊಂದು ಕೆಲಸ ಮಾಡೋಣ ಏನೆಂದ್ರೆ, ನಮ್ಮ ಪರಿಚಯದಲ್ಲಿ ನಮ್ಮ ಗುರುತಿನಲ್ಲಿ ಯಾರಾದರೂ ಕುಡಿತದ ಸಮಸ್ಯೆಯಿಂದ ಬಳಲೋರಿದ್ದರೆ ಅವರಿಗೆ ನಾವು ಈ ಸಭೆಗೆ ಕರೆದುಕೊಂಡು ಹೋಗುವ, ಅವರಿಗೆ ಸಹಾಯ ಮಾಡೋಣ, ಅವರ ಕುಟುಂಬದವರಿಗೆ ಸಹಾಯ ಮಾಡೋಣ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಂದು ಅಂದಾಜು ಪ್ರಕಾರ ಸರಿಸುಮಾರು ಒಂದು 500-600 ಗುಂಪುಗಳು ಇವೆ ಅಂತ ಕಾರ್ಯಕ್ರಮಗಳು ನಡೀತದೆ. ಒಂದು ಅಂಕಿಅಂಶಗಳ ಪ್ರಕಾರ ಸಾಧಾರಣ ಒಂದು 10,000 ಮಂದಿ ಇಲ್ಲಿ ಇದ್ದೇವೆ ನಾವು, ಅದು ಸೀಮಿತತೆ ಬದುಕುವರಿದ್ದೇವೆ. ಸೊ ಇದು ದೊಡ್ಡ ನಾಚಿಕೆ ಬಿಡುವಂತ ವಿಚಾರ ಅಲ್ಲ. ಕೆಲವರು ನಮ್ಗೆ ಬೆರಳು ತೋರಿಸಬಹುದು, ಅದು ಮುಖ್ಯ ಅಲ್ಲ. ನಮ್ಗೆ ಇದರಿಂದ ತೊಂದರೆ ಆಗಿದೆ, ನಾವು ಅದರಿಂದ ಮುಕ್ತರ, ನಾವು ಅದರಿಂದ ಹೊರಗೆ ಬರುತ್ತೆ. ಈ ಉದ್ದೇಶದಿಂದ ನಾವು ಕುಡಿತದಿಂದ ದೂರ ನಿಂತು ದೂರ ನಿಲ್ಲಿಕ್ಕೆ ಬೇಕೆ ಬಿದ್ದವರಿಗೆ ಅವ್ರಿಗೆ ಕೂಡ ಸಹಾಯ ಮಾಡಿ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದರೆ ಖಂಡಿತವಾಗಿ ಬಂದಿದ್ರೆ ನಮ್ಗೊಂದು ಒಳ್ಳೆಯ ಬದುಕು ಸಿಗ್ತದೆ. ಅದಕ್ಕೆ ಪುನಃ ಹೇಳ್ತೇನೆ, ನಾನು ಅದಕ್ಕೊಬ್ಬ ಉದಾಹರಣೆ, ನಾನು ಅದಕ್ಕೆ ಒಂದು ಪುರಾವೆ ಅಂತ ಹೇಳ್ತೇನೆ. ನಾನು ಕೂಡ ಅದೇ ರೀತಿ ಸಮಸ್ಯೆಗೆ ಒಳಗಾದ ಆಗಿದ್ದೇನೆ. ಆದ್ರೆ ಇವತ್ತು ಚೆನ್ನಾಗಿದ್ದೇನೆ. ಮದ್ಯಪಾನ ಇರಲಿ, ಯಾವುದೇ ರೀತಿ ಅಮಲು ಸೇವನೆ ನಾನು ಸೇವಿಸ ಅಗತ್ಯ ಕೂಡ ಇಲ್ಲ. ಕಾರಣ ಈ ನಮ್ಮ ಬಾಂಧವ್ಯದಲ್ಲಿ ಬಂಧುಗಳು ಕೊಟ್ಟ ಅನುಭವ, ಬಲ ಭರವಸೆ ಮತ್ತೆ ಈ 12 ಹಂತಗಳ ಕಾರ್ಯಕ್ರಮ, ಬಹುಶಃ ಈ ದಿಸೆಯಲ್ಲಿ ನಾವು ಸ್ವಲ್ಪ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ನನಗೆ ಅವಕಾಶ ಕೊಟ್ಟ ಸ್ನೇಹಿತರಿಗೆ ಧನ್ಯವಾದಗಳು. ಹಾಗೆ ನನ್ನ ಮೊಬೈಲ್ ನಂಬರ್ ಹೇಳ್ತೇನೆ, ನಿಮಗೆ ಬೇಕಾದರೆ ಅದನ್ನು ಉಪಯೋಗಿಸ್ಕೊಳ್ಳಿ. ಅದಕ್ಕೋಸ್ಕರ ಈ ರೀತಿ ಇದೆ ನನ್ನ ಸಂಖ್ಯೆ, 9964280840. ಧನ್ಯವಾದಗಳು. ಅಥವಾ ಈ ಆಯೋಜಕರನ್ನು ಕೂಡ ನೀವು ಸಂಪರ್ಕಿಸಬಹುದು. ಥ್ಯಾಂಕ್ ಯು.

ಕೇಳುಗರೆ, ಇದುವರೆಗೂ ಮುಕ್ತ ವ್ಯಸನ ಬದುಕೋಸನ ಕಾರ್ಯಕ್ರಮದಲ್ಲಿ ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟ ಹಾಗೂ ಮದ್ಯವರ್ಜನ ಶಿಬಿರ ಕಾರ್ಯಕ್ರಮಗಳು ಕುಡಿತವನ್ನ ಬಿಡಿಸಲು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದರ ಕುರಿತು ಮಂಗಳೂರಿನ ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟದ ಸದಸ್ಯರಾದ ಶ್ರೀಯುತ ಗಣೇಶ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-01-7311, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739-01-7311.
0: ಇಮೇಲ್ ವಿಳಾಸ covord.genext@svym.org.in. ಬನ್ನಿ ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.
2: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ಜಗತ್ತಿನ ಅತಿ ದೊಡ್ಡ ದೈತ್ಯ ಹಾವು ಅನಾಕೊಂಡ ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಗತ್ತಿನ ಅತಿ ದೊಡ್ಡ ದೈತ್ಯ ಹಾವು ಅನಾಕೊಂಡ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಸ್ನೇಹಿತರೇ, ನೀವು ಕೆರೆ ಹಾವು, ನಾಗರ ಹಾವು, ಕಾಳಿಂಗ ಸರ್ಪ, ಹೆಬ್ಬಾವು ಹೀಗೆ ನಾನಾ ತರದ ಹಾವುಗಳನ್ನ ನೋಡಿರುತ್ತೀರಿ ಮತ್ತು ಅವುಗಳ ಬಗ್ಗೆ ಕೇಳುವಿರಿ. ಆದರೆ ಈ ಹಾವುಗಳನ್ನ ಮೀರಿ ದೊಡ್ಡದಾದ ಹಾವುಗಳನ್ನ ನೋಡಿದ್ದೀರಾ? ಅವುಗಳ ಬಗ್ಗೆ ಕೇಳಿದ್ದೀರಾ? ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಗತ್ತಿನ ಅತಿ ದೊಡ್ಡದಾದ ಹಾವಾಗಿರುವ ದೈತ್ಯ ಅನಾಕೊಂಡದ ಬಗ್ಗೆ ಕೊಂಚ ಮಾಹಿತಿಯನ್ನ ತಿಳಿಯೋಣ. ಈ ಹಾವಿನ ಶಾಸ್ತ್ರೀಯ ನಾಮ ಯೂನಿಕಿಡ್ಸ್ ಎಂದರ್ಥ. ಯೂನಿಕಿಡ್ಸ್ ಎಂದರೆ ಉತ್ತಮ ಈಜುಗಾರ ಎಂದರ್ಥ. ಇವು ಹೆಬ್ಬಾವಿನಂತೆ ಕಾಣಿಸುವುದರಿಂದ ಇದರ ಸಾಮಾನ್ಯ ನಾಮ ಸಾಮಾನ್ಯ ನೀರಿನ ಹೆಬ್ಬಾವು. ಇಡೀ ಜಗತ್ತಿನಲ್ಲಿ 4 ಪ್ರಭೇದಗಳ ಅನಾಕೊಂಡಗಳಿದ್ದು, ಒಂದರಲ್ಲಿ ಯೂನಿಕಿಡ್ಸ್ ಬೆನಿ ಎನಿಸಿಸ್, ಯೂನಿಕಿಡ್ಸ್ ಡಿಶ್ವಾಸ್ ಎನಿಸ್, ಯೂನಿಕಿಡ್ಸ್ ಮುರಿನಿಸ್ ಮತ್ತು ಯೂನಿಕಿಡ್ಸ್ ನೋಟಿಯಿಸ್. ಅನಾಕೊಂಡ ಎನ್ನುವುದು ಸರೀಸೃಪಗಳ ಜಾತಿಗೆ ಸೇರಿದ ಒಂದು ಪ್ರಾಣಿ. ಇವು ತಮ್ಮ ದೇಹವನ್ನು ತೆವಳುವುದರಿಂದ ಕಠಿಣ ಚರ್ಮ ವರ್ಗಕ್ಕೆ ಸೇರಿಸಲಾಗಿದೆ. ಇವು ತಂಪು ರಕ್ತದ ಭೂವಾಸಿ ಪ್ರಾಣಿಗಳು. ಹೃದಯವು 3 ಕೋಣೆಗಳನ್ನು ಹೊಂದಿದ್ದು 12 ಜೋಡಿ ಕಪಾಲದ ನರಗಳಿವೆ. ಅಗ್ರದಂತೆ

ಒಂದು ಜೊತೆ ಸಂಭೋಗಿಸುವ ಅಂಗಗಳು ಮತ್ತು ಮೊಣಚಾದ ಶಲ್ಕಗಳನ್ನ ಹೊರ ಚರ್ಮವು ಹೊಂದಿರುವುದರಿಂದ ಸ್ಕ್ಯಾಮಟಾ ದರ್ಜೆಗೆ ಹೋಲಿಸಲಾಗಿದೆ. ಇವು ವಿಷವಿಲ್ಲದ ಹಾವುಗಳಾಗಿದ್ದು ಹೆಣ್ಣು ಅನಾಕೊಂಡಗಳು ಗಂಡಿಗಿಂತ ದೊಡ್ಡವು. ಇವು ದೈತ್ಯ ಆಕಾರವನ್ನ ಹೊಂದಿರುವುದರಿಂದ ಇವುಗಳನ್ನ ಕಠಿಣ ಚರ್ಮ ಕುಟುಂಬಕ್ಕೆ ಸೇರಿಸಿದ್ದಾರೆ. ಇವುಗಳನ್ನು ದಕ್ಷಿಣ ಆಫ್ರಿಕಾ, ಅಮೆರಿಕ, ಕೊಲಂಬಿಯಾ, ವೆನೆಜುವೆಲಾ, ಬ್ರೆಜಿಲ್, ಪ್ಯಾರಾಗ್ವೆ, ಬೋವಿಲಿಯಾ, ಗಯಾನ, ಗಿನಿ, ಟ್ರಿನಿಡಾಡ್ ಎಂಬ ದೇಶಗಳಲ್ಲಿ ಕಾಣಬಹುದು. ಉಷ್ಣವಲಯದ ಮಳೆಕಾಡಿನ ಅರಣ್ಯಗಳಲ್ಲಿ, ಕೆಸರು ಪ್ರದೇಶಗಳಲ್ಲಿ, ನಿಧಾನವಾಗಿ ಚಲಿಸುವ ಹುಲ್ಲುಗಾವಲುಗಳಲ್ಲಿ ಹಾಗೂ ಅತಿ ಹೆಚ್ಚು ನೀರಿನಲ್ಲಿ ವಾಸಿಸುತ್ತವೆ. ಇದರ ದೇಹದ ಬಗ್ಗೆ ಹೇಳಬೇಕೆಂದರೆ ಇದರ ಬೆನ್ನಿನ ಭಾಗ ಕಪ್ಪು ಅಲಿವ ಹಸಿರು ಬಣ್ಣವಿದ್ದು ಕೆಳಭಾಗ ಹಳದಿ ಇದೆ. ಚರ್ಮದ ಮೇಲೆ ಕಂದು ಬಣ್ಣದ ಸುತ್ತಿನ ಮಚ್ಚೆಗಳಿವೆ ಹಾಗೂ ಪಾರ್ಶ್ವ ಭಾಗದಲ್ಲಿ ಹಳದಿ ಬಣ್ಣದ ಸುತ್ತುಗಳಿದ್ದು ಅದರ ಸುತ್ತಲೂ ಕಪ್ಪು ಅಂಚುಗಳಿವೆ ಹಾಗೂ ಅದರ ಕಣ್ಣಿನಿಂದ ದಾವಡಿಯವರೆಗೆ ಎರಡು ಕಪ್ಪು ಪಟ್ಟಿಗಳಿವೆ. ಇವುಗಳ ದೇಹದ ಅಳತೆ ಹೇಳಬೇಕೆಂದರೆ ಹೆಣ್ಣಿನ ಗಾತ್ರ 15 ಅಡಿ ಉದ್ದ ಇದ್ದು ಗಂಡಿನ ಗಾತ್ರ 9 ಅಡಿ ಇರುತ್ತದೆ. ಇವುಗಳ ತೂಕ 30-70 ಕೆಜಿ ಇರುತ್ತದೆ ಅಂತ. ಇವುಗಳು ತಮ್ಮ ಹೆಚ್ಚಿನ ಸಮಯವನ್ನು ನೀರಿನಲ್ಲಿ ಕಳೆಯುವುದರಿಂದ ಇವುಗಳನ್ನು ನೀರಿನ ಹೆಬ್ಬಾವು ಎಂದು ಕರೆಯುತ್ತಾರೆ. ಇವು ನೀರಿನ ಮೇಲ್ಮೈ ಭಾಗದಲ್ಲಿ ತೇಲಾಡಿ ಚಲಿಸುತ್ತವೆ ಹಾಗೂ ಮುಸ್ಸಂಜೆ ಹಾಗೂ ರಾತ್ರಿಯ ಸಮಯದಲ್ಲಿ ಬಹಳ ಚುರುಕುತನದಿಂದ ಇರುತ್ತದೆ. ಅನಾಕೊಂಡದ ಮೂಗು ಮತ್ತು ಕಣ್ಣುಗಳು ತಲೆಯ ಮೇಲೆ ಇರುವುದರಿಂದ ಕಣ್ಣು ಮತ್ತು ಮೂಗನ್ನ ನೀರಿನ ಹೊರಗೆ ಚಾಚಿ ಉಳಿದ ದೇಹದ ಭಾಗವನ್ನ ನೀರಿನಲ್ಲಿ ಮುಳುಗಿಸುತ್ತವೆ. ಆಹಾರಕ್ಕಾಗಿ ಅಡಕಿ ಕುಳಿತಾಗ ಕಣ್ಣುಗಳನ್ನು ಮತ್ತು ಮೂಗನ್ನು ಸದಾ ನೀರಿನ ಹೊರಗೆ ಚಾಚುತ್ತವೆ. ಅನಾಕೊಂಡಗಳು ತಮ್ಮ ಸೀಳಾದ ನಾಲಿಗೆಯನ್ನ ಹೊರಚಾಚಿ ವಾತಾವರಣದಲ್ಲಿರುವ ರಾಸಾಯನಿಕವನ್ನ ಸಂಗ್ರಹಿಸಿ ಸಂವಹನ ಕ್ರಿಯೆಗಳನ್ನ ನಡೆಸುತ್ತವೆ. ಇವು ದೇಹದಿಂದ ಕಂಪನಗಳನ್ನ ಸಹ ಸಂಗ್ರಹಿಸಿ ಮಾಹಿತಿಗಳನ್ನ ಸಂಗ್ರಹಿಸುತ್ತವೆ. ಅನಾಕೊಂಡಗಳು ಅವಕಾಶವಾದಿ ಭಕ್ಷಕ ಪ್ರಾಣಿಗಳಾಗಿವೆ. ಇವು ಮೀನುಗಳನ್ನು, ಉಭಯವಾಸಿ ಪ್ರಾಣಿಗಳನ್ನು, ಸರೀಸೃಪಗಳನ್ನು, ಪಕ್ಷಿಗಳನ್ನು ಮತ್ತು ಸಸ್ತನಿಗಳನ್ನು ತಿನ್ನುತ್ತವೆ. ಇವು ಯಾವಾಗ ಪ್ರಾಣಿ ಪಕ್ಷಿಗಳನ್ನು ನೋಡುತ್ತವೆಯೋ ಆ ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿಗಳು ಇರುವ ದಿಕ್ಕಿನಲ್ಲಿ ಚಲಿಸುತ್ತವೆ. ಚಲಿಸುವಾಗ ಅವುಗಳ ತಲೆ ಹೊರಗಿದ್ದು ಅದರ ಸಂಪೂರ್ಣ ದೇಹದ ಭಾಗ ನೀರಿನಲ್ಲಿ ಇರುತ್ತದೆ. ತಮ್ಮ ಆಹಾರವಾದ ಪ್ರಾಣಿಗಳ ಮುಂದೆ ಹೋಗಿ ಮೆಲ್ಲನೆ ಪ್ರಾಣಿ ಪಕ್ಷಿಗಳನ್ನು ತಮ್ಮ ಬಾಯಲ್ಲಿ ಹಿಡಿದು ಉದ್ದನೆಯ ಬಾಲವನ್ನು ಅವುಗಳ ದೇಹದ ಸುತ್ತ ಸುತ್ತಿಸಿ ಉಸಿರು ಕಟ್ಟಿಸಿ ಸಾಯಿಸಿ ಆಮೇಲೆ ಮೆಲ್ಲಗೆ ನುಂಗಲು ಶುರು ಮಾಡುತ್ತದೆ. ಅನಾಕೊಂಡ ಬಾಯಿಯ ತೆಳ್ಳಗಿನ ದವಡಿಯ ನಡುವೆ ಸೀಳಿನ ವ್ಯವಸ್ಥೆ ಇರುವುದರಿಂದ ಅವು ದೊಡ್ಡ ಪ್ರಾಣಿಗಳನ್ನು ಸುಲಭವಾಗಿ ನುಂಗುತ್ತವೆ. ಈಗ ನುಂಗಿದ ಆಹಾರವನ್ನು ಕರಗಿಸುವುದು ಹೇಗೆ ಎಂದರೆ ಅವು ಆಹಾರ ತಿಂದ ಕೂಡಲೇ ಸ್ವಲ್ಪ ವಿಶ್ರಾಂತಿ ಪಡೆದು ಮೆಲ್ಲಗೆ ಹೋಗಿ ಒಂದು ಮರದ ಬೊಡ್ಡಿಗೆ ಸುತ್ತಿಕೊಳ್ಳುತ್ತವೆ. ಹೀಗೆ ಮರದ ಬೊಡ್ಡಿಗೆ ಸುತ್ತಿಕೊಳ್ಳುವುದರಿಂದ ಅದರ ಹೊಟ್ಟೆಯಲ್ಲಿರುವ ಪ್ರಾಣಿ ಪಕ್ಷಿಗಳ ಮೂಳೆ ತುಂಡು ತುಂಡಾಗಿ ಮುರಿದು ಜೀರ್ಣವಾಗುತ್ತದೆ. ಒಂದು ವೇಳೆ ಆಹಾರ ಜೀರ್ಣವಾಗದಿದ್ದರೆ ಅವು ತಿಂದ ಪ್ರಾಣಿಗಳನ್ನು ಬಾಯಿಯಿಂದಲೇ ಹೊರಹಾಕುತ್ತವೆ. ಮೊದಲು ಪ್ರಾಣಿಯ ಕ್ರಿಯೆ ಶುರುವಾಗುವುದು ಹೆಣ್ಣಿನಿಂದಲೇ. ಹೆಣ್ಣು ಗಂಡು ಅನಾಕೊಂಡಗಳು ತನ್ನ ಕಡೆ ಆಕರ್ಷಿಸಿ ಹೆಣ್ಣು ಗಂಡು ಅನಾಕೊಂಡಗಳನ್ನು ತನ್ನ ಕಡೆ ಆಕರ್ಷಿಸಿ ಪ್ರಾಣಿಯ ಕ್ರಿಯೆ ನಡೆಸಲು ಫೆರೋಮನ್ಸ್ಗಳನ್ನು ಬಿಡುಗಡೆ ಮಾಡುತ್ತದೆ. ಆಗ ಗಂಡು ಅನಾಕೊಂಡಗಳು ಆ ಫೆರೋಮನ್ಸ್ಗಳನ್ನು ಅನುಸರಿಸಿ ಹೆಣ್ಣು ಅನಾಕೊಂಡ ಕಡೆಗೆ ಹೋಗಿ ಅದರ ದೇಹಕ್ಕೆ ಸುಮಾರು 8-12 ಗಂಡು ಅನಾಕೊಂಡಗಳನ್ನು ಸಂಭೋಗಿಸಲು ಸುತ್ತಿಕೊಳ್ಳುತ್ತದೆ. ಹೀಗೆ ಸುತ್ತಿಕೊಂಡ ಗುಂಪಿಗೆ ಸಂತಾನೋತ್ಪತ್ತಿಯ ಚೆಂಡುಗಳು ಎಂದು ಕರೆಯುತ್ತೇವೆ. ಮುಂದೆ ಪ್ರಾಣಿಯ ಕ್ರಿಯೆಗೆ ಹೆಣ್ಣನ ಉಳಿಸಿಕೊಳ್ಳಲು ಗಂಡು ಅನಾಕೊಂಡಗಳು ತಮ್ಮ ಪ್ರಚೋದನಕಾರಿ ಸ್ಪರ್ಶಗಳಿಂದ ಮಲಕೂಪದ ಭಾಗಕ್ಕೆ ತೀವ್ರ ತೊಡಗುತ್ತದೆ. ಆಗ ಹೆಣ್ಣು ಅನಾಕೊಂಡ ಹಲವು ಗಂಡು ಅನಾಕೊಂಡಗಳಿಗೆ ಒಪ್ಪಿಗೆ ಸೂಚಿಸಿ ಪ್ರಾಣಿಯ ಕ್ರಿಯೆ ನಡೆಸುತ್ತದೆ. ಒಂದು ಹೆಣ್ಣು ಅನಾಕೊಂಡ ಹಲವು ಗಂಡು ಅನಾಕೊಂಡಗಳ ಜೊತೆ ಪ್ರಾಣಿಯ ಕ್ರಿಯೆ ನಡೆಸುವುದನ್ನು ಸಾಮಾನ್ಯ ಎನ್ನಬಹುದು. ನಡೆಸುವುದನ್ನು ನಾವು ವಿಜ್ಞಾನದಲ್ಲಿ ಪಾಲಿಯೆಂಡ್ರಿಕ್ ಎಂದು ಕರೆಯುತ್ತೇವೆ. ಈ ಪ್ರಾಣಿಯ ಕ್ರಿಯೆ ಶುರುವಾಗುವುದು ಮಾರ್ಚ್ ಮತ್ತು ಮೇ ತಿಂಗಳಿನಲ್ಲಿ. ಇದಾದ ಬಳಿಕ ಹೆಣ್ಣು ಗರ್ಭಾವಸ್ಥೆಯನ್ನು ಹೊಂದುತ್ತದೆ. ಹೆಣ್ಣು ಅನಾಕೊಂಡ ಸರ್ಪಗಳು ಓವೋ ವಿವಿಪಾರಸ್ ಪ್ರಾಣಿಗಳಾಗಿವೆ. ಮೊಟ್ಟೆಯು ದೇಹದಲ್ಲಿಯೇ ಒಡೆದು ದೇಹದಿಂದ ನೇರವಾಗಿ ಮರಿಗಳಾಗಿ ಹೊರಬರುವುದನ್ನು ನಾವು ಓವೋ ವಿವಿಪಾರಸ್ ಎಂದು ಕರೆಯುತ್ತೇವೆ. ಹೆಣ್ಣು ಅನಾಕೊಂಡ 7 ತಿಂಗಳ ಕಾಲ ತನ್ನ ದೇಹದಲ್ಲಿಯೇ ಮೊಟ್ಟೆಗಳಿಗೆ ಕಾವನ್ನ ಕೊಡುತ್ತದೆ. ಇದಕ್ಕೆ

ಹೆಚ್ಚಿನ ಆಹಾರ ಅವಶ್ಯಕವಾಗಿರುತ್ತದೆ. ಹಾಗಾಗಿ ಅವು ತಮ್ಮ ಜಾತಿಯ ಗಂಡು ಅನಾಕೊಂಡಗಳನ್ನೇ ತಿನ್ನುತ್ತದೆ. ತಮ್ಮ ಜಾತಿಯ ಪ್ರಾಣಿಗಳನ್ನೇ ಆಹಾರವಾಗಿ ಸೇವನೆ ಮಾಡುವುದನ್ನು ನಾವು ವಿಜ್ಞಾನದಲ್ಲಿ ಕ್ಯಾನಿಬಾಲಿಸಂ ಎಂದು ಕರೆಯಲಾಗುತ್ತದೆ. ಮಳೆಗಾಲದ ಕೊನೆಯಲ್ಲಿ ಹೆಣ್ಣು ತನ್ನ ಮರಿಗಳಿಗೆ ಜನ್ಮ ಕೊಡುತ್ತದೆ. ಒಟ್ಟು 20-40 ಮರಿಗಳಿಗೆ ಹಲವು ಬಾರಿ 82 ಮರಿಗಳಿಗೆ ಜನ್ಮ ಕೊಡುತ್ತವೆ.

ಹತ್ತು ವರ್ಷದಿಂದ ಮೂವತ್ತು ವರ್ಷ ಮಾತ್ರ. ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಜಗತ್ತಿನ ಅತಿ ದೊಡ್ಡ ಹಾಗೂ ಅನಾಕೊಂಡ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ. ಕೇಳುಕರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.

ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸುವ ಕರುಣಾಳುಬ ಬೆಳಿಗ್ಗೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಘಟನೆ ನನ್ನ ಮನಸ್ಸನ್ನು ಬಹಳ ಕಲಕಿದಂತ ಘಟನೆ ಇದು. ಇದು 70ರ ದಶಕದಲ್ಲಿ ಆದಂತಹದ್ದು. ಜಪಾನಿನ ರಾಜಧಾನಿ ಟೋಕಿಯೋ ಇದೆಯಲ್ಲ, ಅಲ್ಲೊಂದು ಅತ್ಯಂತ ಸುಂದರವಾದ ವ್ಯವಸ್ಥಿತವಾದ ಹೋಟೆಲ್ ಅದ. ಆ ಹೋಟೆಲ್ ಹೆಸರು ಶೂಚಿ ಅಂತ. ಶುಚಿ ಅಲ್ಲ, ಶೂಚಿ. ಆ ಹೋಟೆಲ್ ಪ್ರಾರಂಭವಾದದ್ದು ಬೆಳೆದದ್ದೇ ಒಂದು ಅದ್ಭುತ ಕತೆ. ಒಬ್ಬ ಹುಡುಗ ಹಳ್ಳಿಯಿಂದ ಓಡಿ ಬಂದ, ಭವಿಷ್ಯವನ್ನು ಕಂಡುಕೋಬೇಕು ಅಂತ ಟೋಕಿಯೋ ನಗರಕ್ಕೆ ಬಂದ. ಶಾಲೆ ಸರಿಯಾಗಿ ಕಲ್ತಿಲ್ಲ, ಯಾವ ಹಿನ್ನೆಲೆಯೂ ಇಲ್ಲ. ಈ ಹುಡುಗನಿಗೆ ಯಾವ ಕೆಲಸ ಸಿಕ್ಕಿತು? ಯಾವುದೋ ಒಂದು ಹೋಟೆಲ್ಗೆ ಹೋದ, ಮಾಣಿಯಾಗಿ ಸೇರ್ಕೊಂಡ. ಸಣ್ಣ ಹುಡುಗ, ದೊಡ್ಡ ದೊಡ್ಡ ತಟ್ಟೆ ಎತ್ತೋಕ್ಕಾಗಲ್ಲ ಅವನಿಗೆ, ಟೇಬಲ್ ಎತ್ತಿ ಒರೆಸೋಕ್ಕಾಗಲ್ಲ. ಆ ಬಾಲಕ ಏನು ಮಾಡ್ದ, ಈ ಹುಡುಗ ದೊಡ್ಡ ದೊಡ್ಡ ತಟ್ಟೆ ಹೊರೋಕ್ಕಾಗಲ್ಲ, ಪಾತ್ರೆ ತೊಳೆಯೋ ನೀನು ಅಂತ ಕೂಡಿಸ್ಬಿಟ್ಟ. ಈ ಹುಡುಗ ಎಷ್ಟು ಶ್ರದ್ಧೆಯಿಂದ ಪಾತ್ರೆ ತೊಳೆದ, ತಟ್ಟೆ ಲೋಟ ತೊಳೆದು, ಬರೀ ತೊಳೆಯೋದಷ್ಟೇ ಅಲ್ಲ, ಚೆನ್ನಾಗಿ ಒಡೆಸಿದ, ಒಣಗಿಸಿದ, ನೀಟಾಗಿ ಜೋಡಿಸಿಟ್ಟ. ಯಜಮಾನರು ಯಾವ ಕೆಲಸ ಒಪ್ಪಿಸಿದ್ರು, ಅವ್ರು ಇವನ ಕಡೆಯಿಂದ ಏನು ಅಪೇಕ್ಷೆ ಮಾಡಿದ್ರೋ ಅದಕ್ಕಿಂತ ಹೆಚ್ಚಾಗಿ ಮಾಡೋದು ಅನ್ನೋ ಅಭ್ಯಾಸ. ಪರಿಶ್ರಮದಿಂದ, ಆ ಪ್ರೀತಿಯಿಂದ, ಪ್ರತಿಯೊಂದು ಪರಿಪೂರ್ಣತೆಯಿಂದ ಮಾಡುವ ಕೆಲಸದಿಂದಾಗಿ ತನ್ನ ವೃತ್ತಿಯಲ್ಲಿ ಮೇಲೆ ಏರ್ತಾ ಬಂದ, ಮೇಲೆ ಏರ್ತಾ ಬಂದ. ಹಣ ಕೂಡಿಟ್ಟು ತಂದೆ ಒಂದು ಹೋಟೆಲ್ ಹೆಸರಿಟ್ಟ, ಅದಕ್ಕೆ ಹೆಸರೇ ಶೂಚಿ ಅಂತ. ಅಲ್ಲಿ ಪ್ರತಿಯೊಂದು ವಸ್ತು ಅಚ್ಚುಕೊಟ್ಟು ಪರಿಶುದ್ಧ, ಕೊಳಕಿಗೆ ಅವಕಾಶವೇ ಇಲ್ಲ ಅಲ್ಲಿ. ಎಷ್ಟರ ಮಟ್ಟಿಗೆ ಅಂದರೆ, ಹೋಟೆಲಿಗೆ ಹೋದರೆ, ಶೂಚಿ ಹೋಟೆಲಿಗೆ ಹೋದರೆ ನಿಮ್ಮ ಕೊಳಕು ಕಾಣಿಸೋ ಸಾಧ್ಯ ಇಲ್ಲ, ಅತ್ಯಂತ ಸ್ವಚ್ಛವಾದ ಶುದ್ಧವಾದ ಆಹಾರ ಸಿಗ್ತದೆ ಅಂತ ಖಾತ್ರಿ ಆಯಿತು. ನಿಧಾನ ದೊಡ್ಡ ಹೆಸರು ಮಾಡ್ತು ಹೋಟೆಲು. ತಮಗೆ ಗೊತ್ತಿದೆ, ಈ ವಿಮಾನಯಾನದ ವಿಮಾನಗಳಿರ್ತಾವಲ್ಲ, ಅಲ್ಲಿ ಊಟ ಕೊಡಬೇಕಲ್ಲ ಅವರಿಗೆಲ್ಲ, ಅದು ಯಾವುದೋ ಹೋಟೆಲಿಂದ ತಗೋತಾರೆ, ಸಮಾನಕ್ಕೆ ಅತ್ಯಂತ ಪ್ರಖ್ಯಾತವಾದಂಥ ಹೋಟೆಲಿಂದ ತಗೋತಾರೆ. ಈ ಶೂಚಿ ಹೋಟೆಲ್ದು ಹೆಸರು ಎಷ್ಟು ದೊಡ್ಡದಾಯಿತು ಅಂದರೆ, ಎಲ್ಲ ಅಂತಾರಾಷ್ಟ್ರೀಯ ವಿಮಾನಗಳು ಊಟ ಇಲ್ಲಿಂದ ತಗೊಳೋಕೆ ಶುರು ಮಾಡಿದರು. ಅಂದರೆ ಶೂಚಿ ಹೋಟೆಲ್ನ ಊಟ ಅಂದರೆ ಅತ್ಯಂತ ಶ್ರೇಷ್ಠ ಗುಣಮಟ್ಟದ ಊಟ ಅಂತ ಹೆಸರು ಬಂದ್ಬಿಡ್ತು. ಒಂದು ದಿವಸ ಒಂದು ಅಂತಾರಾಷ್ಟ್ರೀಯ ವಿಮಾನ ಟೋಕಿಯೋದಿಂದ ಮೇಲೆ ಹಾರಿತು. ಒಂದು ಅರ್ಧ ಮುಕ್ಕಾಲು ತಾಸಾಗಿರ್ಬೇಕು, ಅಥವಾ ಒಂದು ತಾಸಾಗಿರ್ಬೇಕು. ತಕ್ಷಣ ಮೇಲೆ ಹೋಗ್ತಿರೋ ವಿಮಾನದಿಂದ

ಆ ಟೋಕಿಯೋ ವಿಮಾನ ನಿಲ್ದಾಣಕ್ಕೆ ಒಂದು ತುರ್ತು ಸಂದೇಶ ಬಂತು. ಅನಾಹುತ ಆಗಿದೆ ವಿಮಾನದಲ್ಲಿ, ಊಟ ಕೊಟ್ಟಿವಿ ನಾವೆಲ್ಲ ಒಳಗಿದ್ದ ಪ್ರಯಾಣಿಕರಿಗೆ, ಊಟ ಆದ ಎಲ್ರಿಗೂ ಸಂಕಟ ಆಗ್ತಾ ಇದೆ, ವಾಂತಿ ಆಗ್ತಾ ಇದೆ, ಬಹುಶಃ ಆಹಾರದಲ್ಲಿ ಏನೋ ವಿಷ ಪದಾರ್ಥ ಬೆರೆತಿರಬೇಕು. ತಕ್ಷಣ ನಾವು ವಾಯು ನಿಲ್ದಾಣಕ್ಕೆ ಬರ್ತಾ ಇದ್ದೀವಿ ಟೋಕಿಯೋಗೆ. ತುರ್ತಾಗಿ ವೈದ್ಯರದು ಮತ್ತು ಆಂಬ್ಯುಲೆನ್ಸ್ ಎಲ್ಲ ವ್ಯವಸ್ಥೆ ಮಾಡಬೇಕು, ಎಷ್ಟು ಜನ ಸಾಯ್ತಾರೋ ಏನಾಗ್ತೋ ಗೊತ್ತಿಲ್ಲ ಅಂತ ಮೆಸೇಜ್ ಬಂತು. ತಕ್ಷಣ ಮೆಸೇಜ್ ಏನೋತ್ತಿದ್ರೆ, ಊಟ ಕೊಟ್ಟವ್ರು ಯಾರು ಚೆಕ್ ಮಾಡಿ, ಪರೀಕ್ಷೆ ಮಾಡಿ, ಊಟದಲ್ಲಿ ಏನಾದರೂ ಇದೆಯಾ ನೋಡಿ ಅಂತ. 106 ಜನ ವೈದ್ಯರು, 15-20 ಆಂಬ್ಯುಲೆನ್ಸು ಏರ್ಪೋರ್ಟ್ಗೆಲ್ಲ ಬಂದ್ಬಿಡ್ತು. ಊಟ ಬಂದದ್ದು ಎಲ್ಲಿಂದ? ಶೂಚಿ ಹೋಟೆಲ್ನಿಂದ. ಮಾಲೀಕರಿಗೆ ತಕ್ಷಣ ಮೆಸೇಜ್ ಹೋಯಿತು, ಊಟ ಪರೀಕ್ಷೆ ಮಾಡಿ, ಏನಾದರೂ ಅನಾಹುತ ಆದರೆ ಹೋಟೆಲಿನ ಮಾಲೀಕರ ಜವಾಬ್ದಾರರು ಅಂತ ಎಚ್ಚರಿಕೆ ಕೂಡ ಹೋಯಿತು. ಆ ಶೂಚಿ ಹೋಟೆಲ್ ಮಾಲೀಕ ಇದ್ನಲ್ಲ, ತಕ್ಷಣ ಅಧಿಕಾರಿಗಳನ್ನು ಕರೆದು ಹೋಟೆಲ್ನವ್ರನ್ನ ಊಟ ಪರೀಕ್ಷೆ ಮಾಡು ಅಂತ ಹೇಳಿದ. ಪರೀಕ್ಷೆ ಮಾಡೋಕೆ ಹೇಳಿ ಇದನ್ನು ಗಮನಿಸ್ಬೇಕು ಸ್ನೇಹಿತರೆ, ನನಗಂತೂ ಪವಾಡ ಅನಿಸ್ಬಿಡುತ್ತೆ. ತನ್ನ ಕೊಠಡಿಗೆ ಹೋದ, ಕೂತ್ಕೊಳ್ಳೋಂಗೆ ಪತ್ರ ಬರೆದ. ಯಾರಿಗೆ? ವಾಯುಯಾನದ ಕಂಪನಿ ಪತ್ರ ಬರೆದ. ಅಕಸ್ಮಾತ್ ಆಗಿ ಮೇಲೆ ಹಾರ್ತಿರುವಂಥ ವಿಮಾನದಲ್ಲಿ ಪ್ರಯಾಣಿಕರಿಗೆ ಏನಾದರೂ ತೊಂದರೆ ಆದರೆ ಅದರ ಪೂರ್ತಿ ಜವಾಬ್ದಾರಿ ನಂದೇ. ಅದರಲ್ಲಿ ಯಾರಿಗಾದರೂ ಸಾವಾದರೆ, ನೋವಾದರೆ ಅದನ್ನು ಸರಿಪಡಿಸೋದು ನನ್ನ ಜವಾಬ್ದಾರಿ. ಅದಕ್ಕೆ ಪರಿಹಾರ ಅಂಥೇಳಿ $1,00,000 ಚೆಕ್ಕನ್ನು ಇಟ್ಟಿದ್ದೇನೆ. ವೈದ್ಯರ ಖರ್ಚು, ಆಸ್ಪತ್ರೆ ಖರ್ಚು ಎಲ್ಲೂ ನಂದೇ. ಇಷ್ಟು ಹಣ ಸಾಲ್ದಿದ್ರೆ ಇರಲಿ ಅಂತ ಹೇಳಿ ಇನ್ನೊಂದು ಖಾಲಿ ಚೆಕ್ಕಿ ಕೂಡ ಸಹಿ ಮಾಡಿಟ್ಟಿದ್ದೇನೆ. ಎಷ್ಟು ಬೇಕಾದರೂ ಖರ್ಚಾಗಲಿ, ನನ್ನ ಹೋಟೆಲ್ ಮಾರಿ ಆದರೂ ಅಡ್ಡಿ ಇಲ್ಲ, ಯಾರಿಗೂ ತೊಂದರೆ ಆಗದಂಗೆ ನೋಡ್ಕೊಳ್ಬೇಕು. ಇದುವರೆಗೂ ನನ್ನ ಜೀವನದಲ್ಲಿ ಯಾವ ತಪ್ಪು ಆಗದ ಹಾಗೆ ಜಾಗರೂಕತೆ ವಹಿಸಿದ್ದೆ ನಾನು. ಈಗೇನೋ ಗೊತ್ತಿಲ್ಲ, ಒಂದು ಅಪರಾಧ ಆಗ್ಬಿಟ್ಟಿದೆ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕಾಗದ ಬರೆದು ಕವರಲ್ಲಿ ಹಾಕಿ ಅಂಟು ಹಚ್ಚಿ ಕೊಟ್ಟು ಬನ್ನಿ ಅಂತ ಕಳಿಸಿದ. ಕಳಿಸ್ಬಿಟ್ಟು ವಾಪಸ್ ತನ್ನ ಕೋಣೆಗೆ ಹೋಗಿ ನೇಣು ಹಾಕ್ಕೊಂಡು ಪ್ರಾಣ ಬಿಟ್ಬಿಟ್ಟ. ಮುಂದೆ 1/2 ತಾಸಿಗೆ ವಿಮಾನ ನೆಲಕ್ಕಿಳಿದು ನೋಡಿದರೆ ಹೆಚ್ಚಿನ ಅನಾಹುತ ಏನೂ ಆಗಿರಲಿಲ್ಲ. ಯಾರೋ ಒಬ್ರಿಗೆ ಇಬ್ಬರಿಗೆ ವಾಂತಿ ಆಯ್ತಂತೆ. ಸಮೂಹ ಸನ್ನಿಯದು, ಒಂದಿಬ್ಬರು ವಾಂತಿ ಮಾಡ್ಕೊಂಡು ಎಲ್ಲರೂ ಶುರು ಮಾಡಿಬಿಡ್ತಾರೆ, ಇನ್ನಿಬ್ಬರು ವಾಂತಿ ಮಾಡಿಕೊಂಡ್ರು, ಊಟದಲ್ಲಿ ವಿಷ ಇದೆ ಅಂತ ಸುದ್ದಿ ಹದ್ಬಿಡ್ತು. ನಿಮಗೆ ಅನ್ಸಲ್ವಾ ಚೂಚಿ ಹೋಟೆಲ್ ಮಾಲೀಕ ತುಂಬ ದುಡುಕಿದ ಅಂತ ಅನ್ಸಲ್ವಾ? ಕಾರಣ ಇರಲಿಲ್ಲ ಪ್ರಾಣ ಕಳ್ಕೊಳ್ಳೋದು ಅಂತ ಅನ್ಸುತ್ತೆ. ಆದರೆ ಯಾವ ಮನುಷ್ಯ ತನ್ನ ಗುಣಮಟ್ಟವನ್ನೇ ಜೀವನದ ಉದ್ದೇಶ ಅಂತ ಬದುಕಿದ್ನೋ, ತನ್ನ ಗುಣಮಟ್ಟ ಉಳಿದಾಗ ತಾನು ಇಳಿಬಳಿಬಾರದು ಅಂತ ಅನ್ನಿಸ್ಬಿಡ್ತು. ಯಾವ ಮಟ್ಟದ ಜವಾಬ್ದಾರಿ ಸ್ವಾಮಿ ಇದು? ಅಲ್ಲ, ತನ್ನ ಹೋಟೆಲ್ ಊಟದಿಂದ ಮತ್ತೊಬ್ಬರಿಗೆ ನೋವು ಆಗ್ತದೆ, ತೊಂದರೆ ಆಗ್ತದೆ, ಪ್ರಾಣ ಹಾನಿ ಆಗ್ತದೆ ಅಂದಾಗ ನಾನು ಬದುಕೋ ಅರ್ಹತೆ ಇಲ್ಲ ಅಂತ ಅನ್ಕೊಂಡ್ಬಿಡ್ತಾನಲ್ಲ ಮನುಷ್ಯ. ಇದು ತನ್ನ ವ್ಯಕ್ತಿತ್ವದ, ತನಗಿರುವಂತಹ ಜವಾಬ್ದಾರಿಯ ಪರಾಕಾಷ್ಠೆ ಅಂತ ಅನಿಸುತ್ತೆ ನನಗೆ. ಅಷ್ಟು ಬೇಡ ನಮಗೆ ಆ ಜವಾಬ್ದಾರಿಯ ಗುಣ. ಒಂದು ಅಂಶ ಅದು ನಮ್ಮಲ್ಲಿ ಅಂತರ್ಗತ ಆದರೆ ನಮ್ಮ ದೇಶ ನಂದನವನವಾದೀತು ಅಂತ ಅನ್ಸಲ್ವಾ?

0: ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಿಗೆರವರು ಪ್ರಸ್ತುತಪಡಿಸಿದ ಕರುಣಾಳುವ ಬೆಳಿಗ್ಗೆ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
2: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
2: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
2: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು

0: ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಕ್ಷಯ ರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
2: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಆತ್ಮೀಯರೇ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ಹಾಡು ಹಸೆ ಸರಕೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ.

0: ಕೇಳುಗರೆ, ಇದುವರೆಗೂ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಬಹಳ ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತನಾಡುತ್ತೇವೆ. ಅದೇನೆಂದರೆ ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ. ಏನಿದು ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ, ಯಾವ ರೀತಿಯ ತೊಂದರೆಗಳು ಇದರಿಂದ ಆಗುತ್ತವೆ ಎಂಬುದರ ಬಗ್ಗೆ ತಿಳಿಯೋಣ. ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ. ಡಿಜಿಟಲ್ ಯುಗದಲ್ಲಿ ನಾವು ಹಣ ವ್ಯವಹಾರವನ್ನು ಸುಲಭವಾಗಿ ಮಾಡ್ತಾ ಇದ್ದೀವಿ, ಆದರೆ ಸುರಕ್ಷತೆ ಇಲ್ಲದಿದ್ದರೆ ಅಪಾಯವೂ ಇದೆ. ಹೀಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ನಾಟಕದ ಮೂಲಕ ಮಾಹಿತಿಯನ್ನು ತಿಳಿಯೋಣ.

0: ಹಲೋ, ಯಾರು?
1: ನಾವು ಬ್ಯಾಂಕ್ನಿಂದ ಮಾತನಾಡುತ್ತಿದ್ದೇವೆ. ನಿಮ್ಮ ಖಾತೆ ಬ್ಲಾಕ್ ಆಗಿದೆ. ನಿಮ್ಮ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಅದನ್ನು ಸರಿಪಡಿಸಬೇಕು ಅಂದರೆ ನಿಮಗೆ ಒಂದು OTP ಬರುತ್ತೆ, ಅದನ್ನು ಹೇಳಿ. ಇಲ್ಲದಿದ್ದರೆ ಖಾತೆ ಮುಚ್ಚಲಾಗುತ್ತದೆ.
0: ಅಯ್ಯೋ, ಸರಿ ಸರ್, ಈಗಲೇ ಹೇಳ್ತೀನಿ, OTPನ ತಗೊಳ್ಳಿ ಸರ್.
2: ಕೆಳಗ್ರೆ, ನಾವು ಮಾಡುವ ದೊಡ್ಡ ತಪ್ಪು ಎಂದರೆ ಯಾವುದೇ ಬ್ಯಾಂಕ್ ಅಥವಾ ಅಧಿಕಾರಿಗಳು ಕೂಡ ನಿಮ್ಮ OTP ಪಿನ್ ಅಥವಾ ಪಾಸ್ವರ್ಡನ್ನು ಕೇಳೋದಿಲ್ಲ, ಬ್ಯಾಂಕಿಗೆ ಬಂದು ವಿಚಾರಿಸಿ ಎಂದು ಹೇಳ್ತಾರೆ.
3: ರವಿ, ನೀನು OTP ಯಾಕೆ ಕೊಟ್ಟೆ? ಇದು ನೀನು ಮೋಸದ ಕರೆ ಅಂತ ಅನ್ನಿಸ್ಲಿಲ್ವಾ?
0: ನನಗೆ ಗೊತ್ತಿರಲಿಲ್ಲ. ಈಗ ನನ್ನ ಖಾತೆಯಿಂದ ಹಣ ಕಳೆದುಕೊಂಡಿದ್ದೇನೆ.
3: ಯಾವಾಗಲೂ ನೆನಪಿರಲಿ, OTP ಅನ್ನೋದು ನಿಮ್ಮ ಹಣದ ಕೀಲಿ ಇದ್ದಾಗೆ, ಅದನ್ನು ಯಾರಿಗೂ ಶೇರ್ ಮಾಡಬೇಡಿ.
2: ನೋಡಿದ್ರಲ್ಲ ಕೇಳಿದ್ರೆ, OTP ಮತ್ತು ಪಿನ್ ರಹಸ್ಯವಾಗಿರಲಿ, ಯಾರಿಗೂ ಕೂಡ ಹೇಳಬೇಡಿ. ಅನುಮಾನಾಸ್ಪದ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ. SMS ಅಥವಾ WhatsApp ಲಿಂಕ್ಗಳು ಕೂಡ ಮೋಸವಾಗಿರಬಹುದು. ಅಧಿಕೃತ ಆಪ್ಗಳನ್ನು ಮಾತ್ರ ಬಳಸಿ, ಪ್ಲೇಸ್ಟೋರ್ ಮತ್ತು ಆಪ್ಸ್ಟೋರ್ನಿಂದ ಮಾತ್ರ ಡೌನ್ಲೋಡ್ ಮಾಡಿಕೊಳ್ಳಿ. ಯಾರಾದರೂ ನಿಮ್ಮ ಮೊಬೈಲ್ಗೆ ಲಿಂಕ್ ಕಳುಹಿಸಿ ಡೌನ್ಲೋಡ್ ಮಾಡಿಕೊಳ್ಳಿ ಎಂದರೆ ಅದನ್ನು ನಿರ್ಲಕ್ಷ್ಯ ಮಾಡಿ. ಹಣ ಪಡೆಯಲು ಪಿನ್ ಬೇಕಾಗುವುದಿಲ್ಲ. ಪಿನ್ ಹಾಕಿದರೆ ನಿಮ್ಮ ಹಣ ಕಳೆದು ಹೋಗುತ್ತದೆ. ಸಾರ್ವಜನಿಕವಾಗಿ ಸಿಗುವಂತಹ ವೈಫೈಗಳನ್ನು ಬಳಸಬೇಡಿ. ಬ್ಯಾಂಕಿಂಗ್ ಮಾಡುವಾಗ ಸುರಕ್ಷಿತ ನೆಟ್ವರ್ಕ್ಗಳನ್ನು ಮಾತ್ರ ಬಳಸಿ. ಯಾವುದೇ ಬ್ಯಾಂಕ್ ಅಧಿಕಾರಿ ಅಥವಾ ಬ್ಯಾಂಕ್ OTP ಅಥವಾ ಪಿನ್ ಅನ್ನು ಎಂದಿಗೂ ಕೇಳುವುದಿಲ್ಲ. ಒಂದು ವೇಳೆ ಮೋಸವಾದರೆ ತಕ್ಷಣವೇ ಕ್ರಮ ತಗೊಳ್ಳಿ.
3: ಒಂದು ವೇಳೆ ನೀವೇನಾದರೂ ಮೋಸವಾದರೆ ತಕ್ಷಣ ಸೈಬರ್ ಸಂಖ್ಯೆಗೆ ಕರೆ ಮಾಡಿ. ಸೈಬರ್ ಸಂಖ್ಯೆ 1930 ಅಥವಾ cybercrime.gov.in ನಲ್ಲಿ ದೂರು ದಾಖಲಿಸಿ.
2: ಈ ಡಿಜಿಟಲ್ ಯುಗದಲ್ಲಿ ಸುರಕ್ಷತೆ ನಮ್ಮ ಹೊಣೆಗಾರಿಕೆ. OTPಯನ್ನ ಎಂದಿಗೂ ಯಾರೊಂದಿಗೂ ಹಂಚಬೇಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಯೋಚಿಸಿ. ಸುರಕ್ಷಿತ ಆಪ್ಗಳನ್ನು ಮಾತ್ರ ಬಳಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವಂಥ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
4: ಕೇಳುಗರೆ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ಸುಮಧುರ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಕೇಳುಗರ, ಇದುವರೆಗೂ ಸಮುದ್ರ ಭಾವಸಂಚನ ಕಾರ್ಯಕ್ರಮವನ್ನ ಕೇಳಿದಿರಿ. ಕೇಳುಗರ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನದೀಪ ಬಾಹ್ಯಾಕಾಶದಲ್ಲಿ ಏನಿದೆ ಎಂಬ ವಿಷಯದ ಕುರಿತು ಬೆಂಗಳೂರು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಗೌರವ ವಿಜ್ಞಾನಿಗಳಾದ ಡಾಕ್ಟರ್ ಸೀತಾ ಎಸ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಎಲ್ಲರಿಗೂ ನಮಸ್ಕಾರ. ಬನ್ನಿ, ಈ ವಾರದ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಬಾಹ್ಯಾಕಾಶದಲ್ಲಿ ಏನಿದೆ ಬಗ್ಗೆ ತಿಳ್ಕೊಳ್ಳೋಣ ಮತ್ತೆ ಚರ್ಚೆ ಮಾಡೋಣ. ಬಾಹ್ಯಾಕಾಶದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಬದಲು ಮುಂಚೆ, ಅದಕ್ಕಿಂತ ಮುಂಚೆ ಬಾಹ್ಯಾಕಾಶ ಅಂದರೆ ಏನು ಅಂತೆಲ್ಲ ತಿಳ್ಕೊಳ್ಳೋಣ. ನಾವು ಇವಾಗ ಎಲ್ಲಿದ್ದೀವಿ? ನಾವೆಲ್ಲರೂ ಭೂಮಿ ಮೇಲೆ ಇದ್ದೀವಿ ಅಲ್ವಾ? ನಿಮ್ಮ ಸುತ್ತಮುತ್ತ ನೀವು ನೋಡಿದ್ರೆ ಗದ್ದೆ ಇರುತ್ತೆ, ನದಿಗಳಿರುತ್ತೆ, ಕೆಲವು ಜಾಗದಲ್ಲಿ ಮಲೆಗಳು ಇರುತ್ತೆ, ಕೆಲ ಜಾಗದಲ್ಲಿ ಕೋಟೆಗಳಿರುತ್ತೆ. ಹೌದಾ? ಕಲಬುರ್ಗಿಯಲ್ಲಿ ಕೋಟೆ ಇರುತ್ತೆ. ಇದೆಲ್ಲ ನಾವು ಭೂಮಿಯ ಮೇಲೆ ಇರುವ, ಮೈಮಟ್ಟದ ಮೇಲೆ ಇರುವ ದೃಶ್ಯಗಳು. ಆಯ್ತಾ? ಸೊ ನಾವು ಭೂಮಿ ಮೇಲೆ ಇದ್ದೀವಿ. ಅದೇ ತರ ಕೆಲವಾರು ನೈಸರ್ಗಿಕ ದೃಶ್ಯಗಳು, ಕೆಲವಾರು ಮನುಷ್ಯನು ಮಾಡಿರೋದು. ಕರೆಕ್ಟಾ ನಾನು ಹೇಳೋದು? ಸೊ ನಾವು ಇವತ್ತು ಬಾಹ್ಯಾಕಾಶದಲ್ಲಿ ಏನಿದೆ ಬಗ್ಗೆ ಮುಕ್ಕಾಲ್ ಭಾಗ ನೈಸರ್ಗಿಕ ಇರುವ ದೃಶ್ಯಗಳನ್ನ ನೋಡೋಣ, ಮನುಷ್ಯನ್ ಮಾಡಿರೋದು ಇನ್ನು ಇನ್ನೊಂದು ಸತಿ ನೋಡೋಣ. ಭೂಮಿಯನ್ನ ನಾವು ಏನು ಒಂದು ಗೋಲಾಗಿದೆ ಅಂತೀವಿ. ಹಂಗಂದ್ರೆ ಭೂಮಿಯ ಹೊರಕಾಲ ಅಂದ್ರೆ ಭೂಮಿಯ ಮೇಲೆ ಇರೋ ದೃಶ್ಯ ಅನಂತವಾ ಅಂತ ನೀವು ಕೇಳಿದ್ರೆ, ಈ ಪ್ರಶ್ನೆಗೆ ಉತ್ತರ ಕೊಡುವ ಮೊದಲು ಆಕಾರ, ಗಾತ್ರಗಳು ಮತ್ತೆ ವಕ್ರತೆ, ವಕ್ರತೆ ಅಂದ್ರೆ ತಿರುವು ಅಂತ ಹೇಳ್ಬೋದು, ಕರ್ವೇಚರ್ ಅಂತೀವಿ, ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನೀವು ಎಲ್ಲರೂ ಒಂದು ಟೆನ್ನಿಸ್ ಬಾಲ್ ಅನ್ನ ನೋಡಿರ್ತೀರ, ಹೌದಾ? ಅದು ತ್ರಿಜ್ಯ ಅಂದ್ರೆ ರೇಡಿಯಸ್ ಅಂತೀವಿ, ಒಂದು 3 ಸೆಂಟಿಮೀಟರ್ ಅಂದರೆ ಒಂದು ಕೈಯಲ್ಲಿ ಹಿಡ್ಕೊಳ್ಳೋ ಅಂತದ ಬಾಲ್ ಅದು. ಸೊ ಇಷ್ಟು ಇರತ್ತೆ ಅಷ್ಟೇ ಟೆನ್ನಿಸ್ ಬಾಲ್ ಅಂದ್ರೆ, ಹೌದಾ? ಇವಾಗ ನೆಕ್ಸ್ಟ್ ಒಂದು ಬಲೂನ್, ಇಷ್ಟೇ ಇರತ್ತೆ ಟೆನ್ನಿಸ್ ಬಾಲ್. ಒಂದು ನೆಕ್ಸ್ಟ್ ಇನ್ನೂ ಸ್ವಲ್ಪ ದೊಡ್ಡದು ಅಂದ್ರೆ ಬಲೂನ್. ಬಲೂನು ನೋಡಿರ್ತೀರಾ ನೀವು, ಬಲೂನ್

ಅಷ್ಟು ದೊಡ್ಡದಾಗಿರುತ್ತೆ. ಅದರ ತ್ರಿಜ್ಯ ಅಂದರೆ ರೇಡಿಯಸ್ ಅಂದರೆ ಕೇಂದ್ರ ಬಿಂದುವಿಂದ ಎಂಡ್ವರೆಗೂ ಸರ್ಫೇಸ್ವರೆಗೂ ಇರೋದು ತ್ರಿಜ್ಯ ಅಂತೀವಿ, ರೇಡಿಯಸ್ ಅಂತೀವಿ. ಅದರ ತ್ರಿಜ್ಯ 1 ಸೆಂಟಿಮೀಟರ್ ಅಂತ 7 ಸೆಂಟಿಮೀಟರ್ ಇರುತ್ತೆ. ಹೌದಾ? ಇವಾಗ ಇನ್ನೂ ದೊಡ್ಡ ಗಾತ್ರಗಳಿಗೆ ಹೋದ್ರೆ ಒಂದು ಬಾಣಲಿ ತಗೋಬಹುದು. ನೀವು ಬಾಣಲಿಯನ್ನ ತಿರುಗಿಸಿ ಹಾಕಿದ್ರೆ ಮೇಲೆಯಿಂದ ನೋಡಕ್ಕೆ ಅದು ಒಂದು ಗೋಲಾಗೆ ಕಾಣುತ್ತೆ, ಆದ್ರೆ ಪೂರ್ತಿ ಗೋಲ ಇಲ್ಲ ಅಲ್ವಾ? ಅದು ಏನೋ ಗೋಲ ಅನ್ನ ಕಟ್ ಮಾಡಿದಂಗೆ ಇದೆ. ನಾನು ಹೇಳೋದಕ್ಕಾರೆ ಒಪ್ಕೋತೀರಾ? ಸೊ ಇವಾಗ ಈ ಬಾಣಲಿ ಇನ್ನೂ ಸ್ವಲ್ಪ ದೊಡ್ಡದು, 1 30 ಸೆಂಟಿಮೀಟರ್, 1 ಅಡಿಯಷ್ಟು ತ್ರಿಜ್ಯ ಇರ್ಬೋದು, ಇಲ್ಲ ಅದಕ್ಕಿಂತನೂ ದೊಡ್ಡದು ಇರ್ಬೋದು. ಆದರೆ ಒಂದು ರೌಂಡ್ ಅನ್ನ ಸ್ವಲ್ಪ ಕಟ್ ಮಾಡಿದ್ರೆ ಅದು ಹೆಂಗಿದೆಯೋ ಅದು ಬಾಣಲಿನ ಆಕಾರ. ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಆರ್ಕ್ ಅಂತೀವಿ. ಈ ತಿರುಗಿಸಿರೋ ಬಾಣಲಿಯಲ್ಲಿ ಒಂದು ಊಹಿಸಿಕೊಳ್ಳೋಣ, ಈ ತಿರುಗಿಸೋ ಬಾಣಲಿ ಮೇಲೆ ಒಂದು ಇರುವೆ ಹೋಗತ್ತೆ ಅನ್ಕೊಳ್ಳಿ. ಆ ಇರುವೆಗೆ ಈ ತಿರುಗಿಸಿರೋ ಬಾಣಲಿ ಮೇಲೆ ಹೋಗುವಾಗ ಅದು ಇರುವೆ 2 ಮಿಲಿಮೀಟರ್ ಅಷ್ಟೇ, ಆದ್ರೆ ಬಾಣಲಿ 1 ಅಡಿಯಷ್ಟು ತ್ರಿಜ್ಯ, ಅಂದ್ರೆ ಡಯಾಮೀಟರ್ ನೋಡಿದ್ರೆ 2 ಅಡಿ ಇರ್ಬೋದು. ಸೊ ಆ ಇರುವೆಗೆ ಈ ಬಾಣಲಿ ದೊಡ್ಡದು ಅನ್ಸತ್ತೆ ಅಲ್ವಾ? ಅದಕ್ಕೆ ತಿರುವೆ ಇಲ್ಲ ಅಂತ ಅನ್ನಿಸ್ಬಹುದು. ಹೇಳೋದು ಕರೆಕ್ಟಾ? ಅದೇ ತರ ನಮಗೆ ಭೂಮಿ ಅಷ್ಟು ದೊಡ್ಡದು, ನಾವು ಎಲ್ಲ ಕಡೆ ಯಾವ ಕಡೆ ನೋಡಿದ್ರು ನಮ್ಗೆ ಆ ತಿರುವು ಕಾಣಿಸೋದಿಲ್ಲ. ಯಾಕೆ ಅಂದ್ರೆ ನಾವು ಭೂಮಿಯ ಅಳತೆಗಿಂತ ತುಂಬಾ ತುಂಬಾ ತುಂಬಾ ಚಿಕ್ಕವರು. ಅದಕ್ಕೋಸ್ಕರ ನಮ್ಗೆ ಭೂಮಿ ಒಂದು ಅನಂತವಾದ ಫ್ಲಾಟ್ ಮೈಮಟ್ಟ ಅಂತ ಅನ್ಸುತ್ತೆ. ಇವಾಗ ನಾನು ಹೇಳಿದ್ದೆ ಅಲ್ಲ, ನಾವು ತುಂಬಾ ಚಿಕ್ಕವರು, ನಮ್ಮ ಹೈಟು ಏನಾದ್ರೂ 1.5 ಮೀಟರ್ ಇಂದ 2 ಮೀಟರ್ ಇರ್ಬೋದು. ಇವಾಗ ನಾವು ಮೈಸೂರಿಂದ ಸರಗೂರು ಅಂದ್ರೆ 55 ಕಿಲೋಮೀಟರ್ ಅಳತೆ ನಮ್ಮಿಂದ ಮಾಡ್ಬೇಕು ಅಂದ್ರೆ ನಾವು ಮಲಿಕೊಂಡ್ರು ನಮ್ಮಷ್ಟು 4,000 ಜನ ಇದ್ರೆ ಮೈಸೂರಿಂದ ಸರಗೂರಿಗೆ ಅಂತ ನಾವೇ ಇಂಚ್ ಟೇಪ್ ತರ ಮಲಿಕೋಬಹುದು. ಹೌದಾ? ಸೊ ಭೂಮಿ ಅಷ್ಟು ದೊಡ್ಡದು. ಸೊ 55 ಕಿಲೋಮೀಟರ್ಗೆ 4,000 ಜನ ಅಂದ್ರೆ ಇನ್ನು ಕರ್ನಾಟಕ ಅಷ್ಟು ಎಷ್ಟು ದೊಡ್ಡದು, ಇನ್ನು ಭಾರತ ಅಷ್ಟು ಎಷ್ಟು ದೊಡ್ಡದು, ಆಮೇಲೆ ಪೂರ್ತಿ ಭೂಮಿ ಎಷ್ಟು ದೊಡ್ಡದಾಗಿರ್ಬೇಕು ಅಲ್ಲವಾ? ಇವಾಗ ಇದನ್ನ 3,000 ವರ್ಷ ಮುಂಚೆನೆ ವಿಜ್ಞಾನಿಗಳು ಒಂದು ಅಪ್ರಾಕ್ಸಿಮೇಟ್ ಆಗಿ ಅಳತೆ ಮಾಡಿದ್ರು ಭೂಮಿಯನ್ನ. ಹೇಗೆ? ನೆರಳು ಒಂದು ಕಡೆ ಮೇಲೆಯಿಂದ ಬಿದ್ರೆ ಇದೆ ಅಂತ ಅದನ್ನು ನೋಡ್ಕೊಂಡು 2 ಜಾಗಕ್ಕೂ ಡಿಸ್ಟೆನ್ಸ್ ನೋಡ್ಕೊಂಡು ಓ ಇದು ಭೂಮಿ ಫ್ಲಾಟ್ ಆಗಿ ಇಲ್ಲ ಅಂತ ತಿಳ್ಕೊಂಡ್ರು. ಆದರೆ ಇವಾಗ ನಮಗೆ ಭೂಮಿಯನ್ನ ನಾವು ಉಪಗ್ರಹಗಳಿಂದ ಚಿತ್ರಣೆ ಮಾಡ್ಕೊಳ್ಳಬಹುದು. ಎಡಗಡೆಯಿರೋ ಚಿತ್ರ ನಾಸಾ ಉಪಗ್ರಹದಿಂದ ಸ್ವಲ್ಪ ಮೇಲೆ ಅಷ್ಟೇ, ಭೂಮಿಯಿಂದ ಸ್ವಲ್ಪ ಮೇಲೆ ಇದ್ರೆ ಬರೀ ತಿರುಗಿಸಿರೋ ಬಾಣಲಿ ತರ ಕಾಣಿಸುತ್ತೆ ನೋಡಿ ಎಡದಲ್ಲಿ. ಆದ್ರೆ ಬಲದ ಚಿತ್ರ ನೋಡಿದ್ರೆ ಇನ್ನೂ ದೂರ ಹೋಗಿ ನಮ್ಮ ಭಾರತದ ಇನ್ಸ್ಯಾಟ್ 3DR ಅಂತೀವಿ ಅಲ್ವಾ, ಆ ಉಪಗ್ರಹ ಚಿತ್ರವನ್ನ ತೆಗೆದಿದೆ. ಇದು ಪೂರ್ತಿ ಭೂಮಿ ಕಾಣಿಸುತ್ತದೆ, ಆಕಾಶದಲ್ಲಿ ಮೋಡಗಳೆಲ್ಲ ಇವೆ, ಆದರೆ ಇದು ನಮ್ಮ ಸೌತ್ ಇಂಡಿಯಾ ಮತ್ತೆ ಇಲ್ಲಿ ಸಿಲೋನ್ ಕಾಣಿಸ್ತಾ ಇದೆ. ಗೊತ್ತಾಯ್ತಾ? ಸೊ ಇವಾಗ ನಮಗೆ ಉಪಗ್ರಹದಿಂದ ಪೂರ್ತಿಯಾಗಿ ಕಾಣಿಸುತ್ತದೆ ಏನು ಅಂದ್ರೆ ಈ ಭೂಮಿ ಗೋಲಾಗಿದೆ, ರೌಂಡ್ ಆಗಿ.

ಇದೆ ಅಂತ. ಅದನ್ನ ಸ್ಫಿಯರ್ ಅಂತೀವಿ ಇಂಗ್ಲಿಷ್ ಅಲ್ಲಿ. ಆಯ್ತಾ, ಇವಾಗ ಭೂಮಿಯನ್ನ ಅಳತೆ ನೋಡೋಣ. ಭೂಮಿಯ ತ್ರಿಜ್ಯ ಎಷ್ಟು ಅಂದ್ರೆ 6,371 ಕಿಲೋಮೀಟರ್. ಅಂದ್ರೆ ನಾವು ಸ್ವಲ್ಪ ತಿಳ್ಕೊಳಕ್ಕೆ 6,400 ಕಿಲೋಮೀಟರ್ ಅನ್ಕೊಳ್ಳೋಣ.

ಅಂತೀವಿ ಅಲ್ವಾ, 6,400 ಕಿಲೋಮೀಟರ್. ಸೊ ನಾನೇನ್ ಹೇಳಿದೆ, ಮೈಸೂರಿಂದ ಸರಗೂರ್ಗೆ 55 ಕಿಲೋಮೀಟರ್, ಇದು 100ಕ್ಕೂ ಹೆಚ್ಚು ಹೆಚ್ಚು ಪಟ್ಟ ಇದೆ ಭೂಮಿಯ ತ್ರಿಜ್ಯ ಮಾತ್ರ. ಆಯ್ತಾ, ಭೂಮಿ ತುಂಬಾ ದೊಡ್ಡದು. ಅದರಿಂದ ನಾವು ಇರುವಾಗ, ನಾವು ಅದರ ಮೇಲೆ ಇರುವಾಗ ನಮಗೆ ಅದರ ತಿರುವು, ಅದರ ವಕ್ರ ಎಲ್ಲ ಕಾಣಿಸೋದಿಲ್ಲ. ಆದರೆ ನಾವು ಒಂದು ಸಮುದ್ರದ ಪಕ್ಕದಲ್ಲೋ, ಒಂದು ದೊಡ್ಡ ನದಿ ಪಕ್ಕದಲ್ಲೋ ನಿಂತ್ಕೊಂಡ್ರೆ ಅದರ ಅಂತದಲ್ಲಿ ಏನಿದೆ ಅಂತ ಕಾಣಿಸೋದಿಲ್ಲ. ಅಂದ್ರೆ ಆಕಾಶ ಮತ್ತೆ ಸಮುದ್ರ ಜೊತೆಗೆ ಸೇರ್ತಾ ಇದೆ ಅನ್ನೋ ತರ ಕಾಣಿಸುತ್ತೆ ಅಷ್ಟೇ ನಮ್ಗೆ. ಆಯ್ತಾ, ಸೊ ಉಪಗ್ರಹಗಳಿಂದ ಇದನ್ನ ಲೆಕ್ಕ ಹಾಕೋಬಹುದು. ಸೊ ಭೂಮಿಯ ಮೇಲೆ ಏನಿದೆ ಇವಾಗ, ಭೂಮಿ ನಾವು ಮೈಮಟ್ಟದ ಮೇಲೆ ಎಲ್ಲ ನೋಡಿದ್ವಿ, ಭೂಮಿಯ ಮೇಲೆ ಏನೇಳಿದೆ, ಮೇಲೆ ವಾಯುಮಂಡಲ ಇದೆ, ಅಂದ್ರೆ ಅಟ್ಮಾಸ್ಫಿಯರ್ ಅಂತೀವಿ. ವಾಯುಮಂಡಲದಲ್ಲಿ ಬೇರೆ ಬೇರೆ ಗುಣಗಳು ಇದೆ. ಅಂದ್ರೆ ಯಾಕೆ ಪದರಗಳು, ಯಾಕೆ ಅಂದ್ರೆ ಒಂದೊಂದು ಪದರನು ಅದರ ತಾಪಮಾನ ಮತ್ತೆ ಅದರ ಒತ್ತಡ ಎಲ್ಲ ಬೇರೆ ಬೇರೆ ಆಗಿರುತ್ತೆ. ಅದರ ಮೇಲೆ ಬೇರೆ ಬೇರೆ ಪದರಗಳು ಮಾಡಿದ್ದಾವೆ ವಿಜ್ಞಾನಿಗಳು. ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮ್ಯಾಗ್ನೆಟೋಸ್ಫಿಯರ್, ಮೀಸೋಸ್ಫಿಯರ್ ಅಂತ. ಸೊ ಮೇಲೆ ಹೋಗ್ತಾ ಈ ವಾತಾವರಣದ ಒತ್ತಡ ಕಮ್ಮಿ ಆಗ್ತಾ ಹೋಗುತ್ತೆ, ಮತ್ತೆ ತಾಪಮಾನ ಬೇರೆ ಬೇರೆ ಆಗಿ ಹೋಗುತ್ತೆ. ಅಂದ್ರೆ ಕೆಲವು ಜಾಗ ತನಕ ತಣ್ಣಗಾಗತ್ತೆ, ಆಮೇಲೆ ಸ್ವಲ್ಪ ಹೀಟ್ ಆಗತ್ತೆ, ಕೊನೆಯಲ್ಲಿ ತುಂಬಾ ತಣ್ಣಗ ಆಗತ್ತೆ. ನೀವು ಈ ಪದರಗಳಲ್ಲಿ ಓಝೋನ್ ಲೇಯರ್ ಅಂತ ಕೆಲವಾರು ಜನ ಕೇಳಿರ್ಬಹುದು. ಯಾಕೆ ಅಂದ್ರೆ ಓಝೋನ್ ಲೇಯರ್ ಸೂರ್ಯನಿಂದ ಬರುವ ನೇರಳ ಅತೀತ ಕಿರಣಗಳಿಂದ, ಅಂದ್ರೆ ಅಲ್ಟ್ರಾ ವಯೊಲೆಟ್ ರೇಸ್ ಅನ್ನ ತಡೆಯುತ್ತದೆ. ಅದರಿಂದ ನಮಗೆ ಸ್ಕಿನ್ ಕ್ಯಾನ್ಸರ್ ಬರೋದಿಲ್ಲ. ಈ ಓಝೋನ್ ಲೇಯರ್ ಇಲ್ಲದೆ ಇದ್ರೆ ನಮಗೆ ಎಲ್ಲ ಸ್ಕಿನ್ ಅಲ್ಲಿ ಈ ಅಲ್ಟ್ರಾ ವಯೊಲೆಟ್ ರೇಸ್ ಬಂದು ನಮಗೆ ಕ್ಯಾನ್ಸರ್ ಬರುತ್ತೆ. ಓಕೆ, ಸೊ ನಾನು ಹೇಳಿದ್ದೆ ಅಲ್ಲ ವಾಯುಮಂಡಲ ಇದೆ ಅಂತ. ಆದ್ರೆ 100 ಕಿಲೋಮೀಟರ್ ನಮ್ಮ ಭೂಮಿಯ ಸರ್ಫೇಸ್ ಅಂದ್ರೆ ಮೈಮಟ್ಟದ ಮೇಲೆ 100 ಕಿಲೋಮೀಟರ್ ತನಕ ಮೇಲೆ ಹೋದ್ರೆ ಅಲ್ಲಿ ವ್ಯಾಕ್ಯೂಮ್ ಅಂದ್ರೆ ನಿರ್ವಾತ ಅಂತ ಹೇಳ್ತೀವಿ. ಸೊ ಅಲ್ಲಿ ಒಂದು ಶತಕೋಟಿ ಮಟ್ಟ ಕಡಿಮೆ ಒತ್ತಡ ಇದೆ. ಸೊ 100 ಕಿಲೋಮೀಟರ್ ಮೇಲೆ ಅದನ್ನ ಬಾಹ್ಯಾಕಾಶ ಅಂತೀವಿ. ಇವಾಗ ಬಾಹ್ಯಾಕಾಶದಲ್ಲಿ ಏನಿದೆ ಮೇಡಮ್, ನೀವು ಎಲ್ಲ ಹೇಳಿದ್ರಿ ನಿರ್ವಾತನೆ ಆಗ್ಬಿಡತ್ತೆ ಅಂದ್ರಿ, ಆದ್ರೆ ಮತ್ತೆ ಬಾಹ್ಯಾಕಾಶದಲ್ಲಿ ಏನಿದೆ ಅಂತ ಏನು 1 ಗಂಟೆ ಚರ್ಚೆ ಮಾಡ್ತೀರಾ ಅಂತ ಕೇಳಬಹುದು ಅಲ್ವಾ. ಸೊ ಬಾಹ್ಯಾಕಾಶದಲ್ಲಿ ನಾವು ಇವಾಗ ಒಂದು ಎಕ್ಸಾಂಪಲ್ ಕೊಡೋಣ. ಮೈಸೂರಿನಿಂದ ಮಾದಾವರಕ್ಕೆ ನೀವು ಹೋಗುವಾಗ ಅಲ್ಲಿ ಮರಗಳು ಇರುತ್ತವೆ, ಮಣ್ಣು ಇರುತ್ತೆ, ಮನೆಗಳು ಇರುತ್ತವೆ ಅಲ್ವಾ. ಇವಾಗ ಮಾದಾವರದಿಂದ ಸರಗೂರು ಬರೋ ತನಕ ಅಷ್ಟು ಮನೆಗಳು ಇರಲ್ಲ, ಬರೀ ಮಣ್ಣು ಇರುತ್ತೆ, ಕೆಲವು ಜಾಗದಲ್ಲಿ ಮರಗಳು ಇರುತ್ತೆ, ಕೆಲವು ಜಾಗದಲ್ಲಿ ಗದ್ದೆ ಇರುತ್ತೆ. ಸೊ ನೀವು ಮನೆಗಳನ್ನೇ ನೋಡಿದ್ರೆ ಮನೆಗಳು ಇಲ್ಲ, ಅದರಿಂದ ನೀವು ಏನು ಇಲ್ಲ ಅಂತ ಹೇಳಬಹುದು. ಕರೆಕ್ಟಾ ನಾನು ಹೇಳಿದ್ದು? ಇವಾಗ ನಮ್ಮ ಭೂಮಿಯ ಮೇಲೆ ಇರುವ ವಾಯುಮಂಡಲದಲ್ಲಿ ಅಣುಗಳನ್ನ ಎಣಿಕೆ ಹಾಕಿದ್ರೆ, ಅಂದ್ರೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಂತೀವಿ ಅಲ್ವ, ಅದರ ಅಳತೆ ಹಾಕಿದ್ರೆ ಪ್ರತಿ ಘನ ಸೆಂಟಿಮೀಟರ್ಗೆ 2.7 ಅಂದ್ರೆ ಒಂದು 2.7 ಅನ್ನ 3 ಅಂತ ಇಟ್ಕೊಳ್ಳೋಣ. ಸೊ ನಾವು ಹಂಗ ಇಟ್ಕೊಂಡ್ರೆ 300,000,000,000,000,000 ಅಣುಗಳು ಇದೆ. ಆದರೆ ಬಾಹ್ಯಾಕಾಶದಲ್ಲಿ ಬರೀ 10,00,000 ಆಗುತ್ತದೆ. ಇಷ್ಟು ಕಮ್ಮಿ ಆಗ್ಬಿಡತ್ತೆ ಮಾಲಿಕ್ಯೂಲ್ಸ್. ಅದೇ ತರ ಅದನ್ನೇ ಬಾಹ್ಯಾಕಾಶ
ನಿರ್ವಾತ.

ಅಂತ ಹೇಳ್ತೀವಿ. ಆಯ್ತಾ, ಇವಾಗ ಬಾಹ್ಯಾಕಾಶದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. ನಮಗೆ ಹತ್ತಿರ ಇರೋದು ಅಂದ್ರೆ ಚಂದ್ರ, ಮೂನ್. ಹತ್ತಿರ ಇದು ಇದೆ ಅಂತ ಹೇಳ್ತಾ ಇದ್ದೀನಿ, ಆದ್ರೆ ಚಂದ್ರನೇ 400,000 km ಅಷ್ಟು ದೂರದಲ್ಲಿ ಇದೆ. ಆಯ್ತಾ, ಅದಕ್ಕೆ ವಾಯುಮಂಡಲ ಇಲ್ಲವೇ ಇಲ್ಲ, ಬರೀ ಕೊನೆ ಎಕ್ಸೋಸ್ಫಿಯರ್ ಅಂತೀವಲ್ವಾ, ಆ ತರ ಬರೀ ತೆಳ್ಳಗಿರೋದು ಇದೆ. ಅಂದ್ರೆ ನೀವು ಹೇಳ್ಬೋದು ವಾಯುಮಂಡಲ ಇಲ್ಲ ಅಂತ, ಅದು ತಪ್ಪಲ್ಲ. ಇವಾಗ ಅದರ ಮೇಲೆ ಧೂಳು ಮತ್ತೆ ಕುಳಿಗಳು ಇದೆ. ಈ ಚಂದ್ರ ಭೂಮಿಯನ್ನ ಸುತ್ತತ್ತೆ. ಚಂದ್ರದ ಪರಿಭ್ರಮಣೆ ಮತ್ತೆ ಪರಿಕ್ರಮಣ 228 ದಿನಗಳು, ಅಂದ್ರೆ ರೊಟೇಷನ್ ಮತ್ತೆ ರೆವಲ್ಯೂಷನ್ ಅಬೌಟ್ ದಿ ಅರ್ತ್ ಬರೀ 28 ದಿನಗಳು, ಆದರೆ ಎರಡೂ ಒಂದೇ ತರ. ಅದರಿಂದ ನಾವು ಭೂಮಿಯಿಂದ ನೋಡುವಾಗ ನಮಗೆ ಚಂದ್ರದ ಒಂದೇ ಕಾಣಿಸುತ್ತೆ, ಅದರ ಹಿಂದಗಡೆ ಕಾಣಿಸೋದೇ ಇಲ್ಲ. ನಾವು ಅದರ ಹಿಂದಗಡೆ ನೋಡ್ಬೇಕು ಅಂದ್ರೆ ಉಪಗ್ರಹಗಳನ್ನ ಕಳಿಸ್ಬಿಟ್ಟೆ ನೋಡ್ಬೇಕು. ಅದು ಮಾಡಿದ್ದೀವಿ, ನಾವು ಉಪಗ್ರಹದಿಂದ ಕೆಲವಾರು ಚಿತ್ರಗಳು ತೆಗೆದಿದ್ದೀವಿ. ಈ ಕೆಳಗಡೆ ಇರುವ ಚಿತ್ರಗಳು ಚಂದ್ರಯಾನಿನ ಕ್ಯಾಮರಾಗಳಿಂದ ತೆಗೆದಿರೋದು. ನೆಕ್ಸ್ಟ್ ಸ್ಲೈಡ್. ಇನ್ನೂ ಸ್ವಲ್ಪ ದೂರ ಹೋದ್ರೆ ನಮ್ಗೆ ಬೇರೆ ಬೇರೆ ಗ್ರಹಗಳು ಕಾಣಿಸುತ್ತವೆ. ಬರೀ ಕಣ್ಣಲ್ಲೂ ಕೆಲವು ಗ್ರಹಗಳು ಕಾಣಿಸುತ್ತದೆ, ಅಂದರೆ ಬುಧ, ಶುಕ್ರ ಮತ್ತೆ ಅಂಗಾರಕ ಅಂತೀವಿ, ಇಲ್ಲ ನೀವು ಮಂಗಳ ಅಂತ ಹೇಳಬಹುದು. ಇವಾಗ ಮೇಲೆ ಇರುವ ಬಲದಲ್ಲಿ ಮೇಲೆ ಇರುವುದು ಬುಧ ಗ್ರಹ, ಅದನ್ನ ಮೆಸೆಂಜರ್ ಅಂತ ಒಂದು ಉಪಗ್ರಹದಿಂದ ಫೋಟೋ ತೆಗೆದಿದ್ದಾರೆ. ಅದು ನೋಡಕ್ಕೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಚಂದ್ರ ತರನೇ ಇರುತ್ತೆ, ಕುಳಿಗಳು ಇರ್ತವೆ, ಅದಕ್ಕೂ ಅಟ್ಮಾಸ್ಫಿಯರ್ ಇರಲ್ಲ. ಇದು ಈ ಕುಳಿಗಳು ಯಾಕೆ ಬರುತ್ತೆ ಅಂದ್ರೆ ಅದಕ್ಕೆ ವಾಯುಮಂಡಲ ಇಲ್ಲ ಅಲ್ವಾ. ಬಾಹ್ಯಾಕಾಶದಿಂದ ಬರೋ ಮೀಟಿಯರಾಯ್ಟ್ ಅಂತೀವಿ ಅಲ್ವಾ, ಅವೆಲ್ಲ ಬಿದ್ರೆ ಕುಳಿಗಳು ಆಗ್ತವೆ. ಆದ್ರೆ ನಮ್ಮ ಭೂಮಿ ಮೇಲೆ ನಮಗೆ ಈ ವಾಯುಮಂಡಲ ಇರೋದ್ರಿಂದ ಅವೆಲ್ಲ ವಾಯುಮಂಡಲದಲ್ಲೇ ಅಗ್ನಿ ತರ ಆಗ್ಬಿಡತ್ತೆ, ಬೀಳಲ್ಲ ನಮ್ ಭೂಮಿ ಮೇಲೆ. ತುಂಬಾ ದೊಡ್ಡದಾಗಿದ್ರೆ ನಮ್ ಭೂಮಿ ಮೇಲೆ ಬೀಳತ್ತೆ. ಈ ಬಲಗಡೆ ಲೈಟ್ ಅಲ್ಲಿ ಕೆಳಗಡೆ ಇರೋದು ಶುಕ್ರ ಗ್ರಹ. ಇದನ್ನ ಮ್ಯಾರಿನರ್ 10 ಅಂತ ನಾಸಾದಿಂದ ಹೋಗಿರುವ ಉಪಗ್ರಹದಿಂದ ತೆಗೆದಿರೋ ಚಿತ್ರ. ಇದು ಹೊರಗಡೆ ಗ್ಯಾಸ್ ತರ ಕಾಣಿಸುತ್ತೆ, ಆದ್ರೆ ಒಳಗಡೆ ಹೋದ್ರೆ ಸರ್ಫೇಸ್ ಇದೆ ಶುಕ್ರ ಗ್ರಹಕ್ಕೆ. ಇವಾಗ ಎಡಗಡೆ ಬರೋಣ, ಅದು ಎರಡು ಚಿತ್ರಗಳು ಮಂಗಳದ ಚಿತ್ರಗಳು. ಇವಾಗ ಎಡಗಡೆ ಪೂರ್ತಿ ಎಡಗಡೆ ಫುಲ್ ನಮ್ಮ ಮಂಗಳ ಗ್ರಹದ್ದು. ಬೇರೆ ಬೇರೆ ತರ ಆಕೃತಿಗಳು ಇದೆ, ಮತ್ತೆ ಮೇಲೆ ಇರೋ ಪೋಲ್ ಪೋಲ್ ಮೇಲೆ ಸ್ವಲ್ಪ ಐಸು ಇದೆ. ಅದು ಕಾರ್ಬನ್ ಡೈಆಕ್ಸೈಡ್ ಐಸ್ ಇರ್ಬೋದು, ಇಲ್ಲ ವಾಟರ್ ವೇಪರ್ದು ಐಸ್ ಇರ್ಬೋದು. ಇವಾಗ ಮಧ್ಯದ ದೃಶ್ಯಕ್ಕೆ ಬರೋಣ. ಇವಾಗ ಮಧ್ಯದ ದೃಶ್ಯದಲ್ಲಿ ಈ ಮಂಗಳ ಗ್ರಹ ಮೇಲೆ ಚುಕ್ಕೆ ಅಲ್ವಾ ಮೊಡವೆ ತರ ಇದೆ. ಇವುಗಳು ಏನು ಅಂತ ನೀವು ಕೇಳಬಹುದು. ಇವುಗಳೆಲ್ಲ ಜ್ವಾಲಾಮುಖಿಗಳು, ಅಂದ್ರೆ ವೋಲ್ಕೆನೋಸ್. ಸೌರ ಮಂಡಲದಲ್ಲೇ ಅತಿ ಎತ್ತರದ ಮತ್ತೆ ಅತಿ ದೊಡ್ಡ ಜ್ವಾಲಾಮುಖಿಗಳು ಮಂಗಳ ಗ್ರಹ ಮೇಲೆ ಇದೆ. ಈ ಮೇಲೆ ಇರೋದನ್ನ ಒಲಿಂಪಸ್ ಮಾನ್ಸ್ ಅಂತೀವಿ, ಅದು ಅತಿ ಎತ್ತರದ ಜ್ವಾಲಾಮುಖಿ. ಅದರದ ಎತ್ತರ 27 ಕಿಲೋಮೀಟರ್ ಮತ್ತೆ ತ್ರಿಜ್ಯ 300 ಕಿಲೋಮೀಟರ್. ಭೂಮಿಯಲ್ಲಿ ಇರೋ ಅತಿ ದೊಡ್ಡ ಜ್ವಾಲಾಮುಖಿ ಬರೀ 10 ಕಿಲೋಮೀಟರ್ ಎತ್ತರ ಮತ್ತೆ 60 ಕಿಲೋಮೀಟರ್ ತ್ರಿಜ್ಯ. ಆಯ್ತಾ, ಸೊ ನೋಡ್ಕೋಬಹುದು ಮಂಗಳ ಗ್ರಹ ಭೂಮಿಗಿಂತ ಚಿಕ್ಕದು, ಆದ್ರೆ ಅದರ ಮೇಲೆ ಇರುವ ಜ್ವಾಲಾಮುಖಿಗಳು ಅಷ್ಟು ಎತ್ತರ ಇದೆ. ಇನ್ನೂ ದೂರ ಹೋದ್ರೆ ನಾವು ಹೊರಗಿನ

ಗ್ರಹಗಳು ಅಂತೀವಿ, ಗುರು, ಶನಿ, ಯುರೇನಸ್ ಮತ್ತೆ ನೆಪ್ಟ್ಯೂನ್. ಈ ಬಲದಲ್ಲಿ ಜೂಪಿಟರ್ ಅಂದ್ರೆ ಗುರು, ಅದರ ಮೇಲೆ ಒಂದು ರೆಡ್ ಸ್ಪಾಟ್ ಇರುತ್ತೆ. ಈ ನಾಲ್ಕು ಗ್ರಹಗಳು ಗೇಷಿಯಸ್ ಅಂದ್ರೆ ಅನಿಲಿನ ಗ್ರಹಗಳು ಅಂತೀವಿ, ಅಂದ್ರೆ ಅದಕ್ಕೆ ಸರ್ಫೇಸ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಅದೇ ಇವಾಗ ಇರೋ ತಿಳುವಳಿಕೆಯಿಂದ ನಾವು ಇದನ್ನ ಗೇಷಿಯಸ್ ಅಂತೀವಿ, ಅದಕ್ಕೆ ಸರ್ಫೇಸೇ ಇಲ್ಲ. ಮತ್ತೆ ತುಂಬಾ ತಂಪಾಗಿರೋ ಪ್ಲಾನೆಟ್ ಇವುಗಳು, ತಂಪಾಗಿರೋ ಗ್ರಹಗಳು. -110 ಡಿಗ್ರಿ ಸೆಂಟಿಗ್ರೇಡ್ ಕಿಂತ ಕಮ್ಮಿ ತಾಪಮಾನ ಆಯ್ತಾ. ಸೊ ಮೇಲೆ ಇರೋದು ಗುರು, ಕೆಳಗಡೆ ಇರೋದು ಶನಿ, ಈ ಕಡೆ ಶನಿಗೆ ರಿಂಗ್ಸ್ ಅಂತೀವಿ, ಅಂದರೆ ಸುರುಳಿ ತರ ಇದೆ ಸುತ್ತಲೂ. ಇದು ಬರೀ ಡಸ್ಟ್ ರಿಂಗ್ಸ್, ಡಸ್ಟ್ ಇಂದ ಆಗಿರೋ ರಿಂಗ್ಸ್. ಇವಾಗ ಎಡಗಡೆಗೆ ಬಂದ್ರೆ ಯುರೇನಸ್ ಮತ್ತೆ ನೆಪ್ಟ್ಯೂನ್, ಇದು ಇನ್ನೂ ದೂರದಲ್ಲಿ ಇದೆ. ಇವೇ ತುಂಬಾ ತುಂಬಾ ತಂಪಾಗಿದೆ, ಅದರಿಂದ ಅದನ್ನು ಯೂಶ್ವಲಿ ಬ್ಲೂ ಕಲರ್ ಅಲ್ಲಿ ತೋರಿಸ್ತಾ ಇದೆ. ಇವೆಲ್ಲ ನಾಸಾದ ಉಪಗ್ರಹಗಳಿಂದ ತೆಗೆದಿರೋ ಚಿತ್ರಗಳು. ಇವಾಗ ಸೂರ್ಯಕ್ಕೆ ಬರೋಣ. ಈ ಗ್ರಹಗಳು ನಾನು ಏನ್ ತೋರಿಸಿದ್ದೀನೋ, 8 ಗ್ರಹಗಳು ಸೂರ್ಯನನ್ನ ಸುತ್ತತ್ತೆ. ಭೂಮಿ ಸೂರ್ಯನನ್ನ ಸುತ್ತಕ್ಕೆ 365 ದಿವಸ ತಗೊಳತ್ತೆ, ಅದನ್ನ 1 ವರ್ಷ ಅಂತ ನಾವು ಲೆಕ್ಕ ಹಾಕ್ತೀವಿ. ಸೂರ್ಯ ಗ್ರಹ ಅಲ್ಲ, ಅದು ಒಂದು ನಕ್ಷತ್ರ. ಇದು ಅನಿಲದ ಒಂದು ಬಿಸಿಯಾದ ಗೋಳು, ಹಾಟ್ ಬಾಲ್ ಆಫ್ ಗ್ಯಾಸ್ ಅಂತೀವಿ. ಅದರಲ್ಲಿ ಹೈಡ್ರೋಜನ್, ಬೇಕಾದಷ್ಟು ಹೈಡ್ರೋಜನ್ ಮತ್ತೆ ಹೀಲಿಯಂ ಇದೆ. ಇದು ಇದರ ಮೇಲೆ ಇರೋ ತಾಪಮಾನ 5900 ಕೆಲ್ವಿನ್, ಅಂದ್ರೆ 5500 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಇದೆ. ಸೂರ್ಯದ ಒಳಗೆ ತಾಪಮಾನ 1000 ಡಿಗ್ರಿ ಸೆಂಟಿಗ್ರೇಡ್. ಸೂರ್ಯದ ಕೇಂದ್ರ ಭಾಗದಲ್ಲಿ ನಡೆಯುವ ಪರಮಾಣು ಕ್ರಿಯೆಗಳಿಂದ ಶಕ್ತಿ ಉತ್ಪತ್ತಿಯಾಗುತ್ತದೆ. ಈ ಶಕ್ತಿಯಿಂದನೇ ಸೂರ್ಯನಿಂದ ಬೆಳಕು ಉತ್ಪತ್ತಿಯಾಗುತ್ತದೆ. ಸೂರ್ಯನಲ್ಲಿ ಮಾತ್ರ, ನಮ್ಮ ಸೌರಮಂಡಲದಲ್ಲಿ ಸೂರ್ಯನಿಂದ ಮಾತ್ರ ಅದರದೇ ಬೆಳಕು ಉತ್ಪತ್ತಿಯಾಗುತ್ತದೆ. ಇವಾಗ ನಾನು 8 ಗ್ರಹಗಳು ಹೇಳಿದ್ನಲ್ಲ, ಮತ್ತೆ ಚಂದ್ರನೂ ಹೇಳಿದ್ದೆ. ಚಂದ್ರ ಭೂಮಿಯ ಉಪಗ್ರಹ. ಸೊ ಈ 8 ಗ್ರಹಗಳು ಅದು ಬೆಳಕು ಉತ್ಪತ್ತಿ ಮಾಡಿಸುವುದಲ್ಲ, ಸೂರ್ಯನಿಂದ ಬರುವ ಬೆಳಕನ್ನ ಪ್ರತಿಬಿಂಬಿಸುತ್ತವೆ, ಅಂದ್ರೆ ರಿಫ್ಲೆಕ್ಟ್ ಮಾಡ್ತವೆ ಅಷ್ಟೆ. ಇವಾಗ ಸೂರ್ಯದ 2 ಚಿತ್ರಗಳು ಇವೆ ಅಲ್ವಾ, ಮೇಲೆ ಇರೋದು ನೀವು ನೋಡೋದು, ಯಾವಾಗ್ಲೂ ನೋಡೋದು ಸ್ವಲ್ಪ ಆರೆಂಜ್ ಆಗೋ ಯೆಲ್ಲೋ ಆಗೋ ಇರೋದು ಕಾಣಿಸುತ್ತದೆ. ಆದಿತ್ಯ L1 ಅಂದ್ರೆ ಇಸ್ರೋದು, ಭಾರತದ ಆದಿತ್ಯ L1 ಇಂದ ತೆಗೆದಿರೋದು. ಇದು ಸನ್ನಲ್ಲಿ ಆಕ್ಟಿವಿಟಿ ಜಾಸ್ತಿ ಆದಾಗ ಈ ಸನ್ ಸ್ಪಾಟ್ಸ್ ಜಾಸ್ತಿ ಆಗತ್ತೆ. ಬರೀ ಕಣ್ಣ ಸೂರ್ಯ ನೋಡಕ್ ಆಗಲ್ಲ, ನೋಡ್ಲೂ ಬಾರ್ದು, ಯಾಕೆಂದ್ರೆ ಕೆಲವರಿಗೆ ಕಣ್ಣು ಕೆಟ್ಟು ಹೋಗುತ್ತೆ. ನೀವು ಸೂರ್ಯನ ಬಿಂಬನನ್ನ ಒಂದು ವಾಲ್ ಮೇಲೆ ಹಾಕಿದ್ರೆ ಈ ಕಲೆಗಳನ್ನ ಕಪ್ಪು ಕಪ್ಪು ಚುಕ್ಕೆಯಾಗಿ ನೋಡಬಹುದು. ಸ್ಪೆಷಲಿ ಕಲರ್ ಒಂದು ಫಿಲ್ಟರ್ ಇಂದ ತೆಗೆದಿರೋದ್ರಿಂದ ಇದು ವೈಟ್ ವೈಟ್ ಆಗಿ ಕಾಣಿಸುತ್ತೆ, ಬಟ್ ಆಕ್ಚುಲಿ ನಮ್ಮ ಕಣ್ಣಿಗೆ ಅದು ಡಾರ್ಕ್ ಸ್ಪಾಟ್ಸ್, ಡಾರ್ಕ್ ಕಲೆಗಳಾಗಿ ಕಾಣಿಸುತ್ತವೆ. 8 ಗ್ರಹಗಳು ಹೆಂಗೆ ಸುತ್ತತ್ತೆ ಅಂತ, ಸೂರ್ಯ ಬೇಕಾ ಎಷ್ಟು ದೊಡ್ಡದು, ಸೂರ್ಯನೇ ಈ ಗ್ರಹಗಳಿಗಿಂತ ಎಲ್ಲ ತುಂಬಾ ತುಂಬಾ ತುಂಬಾ ದೊಡ್ಡದು. ಸೊ ಗ್ರಹಗಳೆಲ್ಲ ಹಿಂಗೆ ಸುತ್ತತ್ತೆ, ಸೂರ್ಯನನ್ನ ಸುತ್ತತ್ತೆ ಆಯ್ತಾ. ಇವಾಗ ಆಕಾಶದಲ್ಲಿ ಕೆಲವಾರು ನಕ್ಷತ್ರಗಳು ಇವೆ, ಅದರಲ್ಲಿ ಸೂರ್ಯ ಬರೀ ಒಂದು ಸಾಮಾನ್ಯ ನಕ್ಷತ್ರ ಅಷ್ಟೆ. ಇನ್ನು ಹೆಚ್ಚು ಬಿಸಿಯಾದ ನಕ್ಷತ್ರಗಳು ಇವೆ, ಅವೇ ನೀಲಿಯಾಗಿ ಕಾಣಿಸುತ್ತದೆ. ನೋಡಿ ನೀವು ಈ ಪಕ್ಕದ ಚಿತ್ರದಲ್ಲಿ ನೋಡಬಹುದು,
ಕೆಲ

ಇರುವ ನಕ್ಷತ್ರ ತುಂಬಾ ನೀಲಿಯಾಗಿ ಇದೆ ನೋಡಿ. ಇದು ತುಂಬಾ ಬಿಸಿಯಾದ ನಕ್ಷತ್ರ. ಅಂದ್ರೆ ನಾನು ಹೇಳಿದ್ದೆ ಸೂರ್ಯ 5500 ಡಿಗ್ರಿ ಸೆಂಟಿಗ್ರೇಡ್ ಅಂತ, ಇದು ಒಂದು 10,000ಕ್ಕಿಂತ ಮೇಲೆ ಡಿಗ್ರಿ ಸೆಂಟಿಗ್ರೇಡ್ ಇದು. ಮತ್ತೆ ಈ ಮೂರು ನಕ್ಷತ್ರ ಮೇಲೆ ಕಾಣಿಸುತ್ತದೆ ಅಲ್ವಾ, ಅವೆಲ್ಲ ಬ್ಲೂ ನಕ್ಷತ್ರ ಇಲ್ಲಲ್ಲ, ತುಂಬಾ ಬಿಸಿಯಾದ ನಕ್ಷತ್ರಗಳು ಇವೆ. ಇವಾಗ ನೀವು ಮೇಲೆ ನೋಡಿದ್ರೆ ಒಂದು ಕೆಂಪಗಾಗಿ ಒಂದು ನಕ್ಷತ್ರ ಕಾಣಿಸುತ್ತದೆ ನೋಡಿ, ಅದನ್ನ ತಂಪಾಗಿರೋ ನಕ್ಷತ್ರ, ಅದರಿಂದ ಅದು ಕೆಂಪಗೆ ಕಾಣಿಸುತ್ತೆ. ಅದರದ್ದು ಟೆಂಪರೇಚರ್ 1,000-4,000 ಡಿಗ್ರಿ ಸೆಂಟಿಗ್ರೇಡ್ ಇರಬಹುದು. ಇದನ್ನ ಬೀಟಲ್ ಗೀಸ್ ಅಂತೀವಿ, ಇದನ್ನ ಆರ್ದ್ರ ನಕ್ಷತ್ರ ಅಂತಾನು ಹೇಳ್ತಾರೆ. ಕಾಣಿಸುತ್ತದೆ ಅಲ್ವಾ ಈ ನಕ್ಷತ್ರದ ಗುಂಪು, ಇದನ್ನ ಒಂದು ಕಾನ್ಸ್ಟಲೇಷನ್ ಅಂತೀವಿ. ಇದು ನಕ್ಷತ್ರಗಳ ಜೋಡಣೆ ಅಷ್ಟೇ. ಯಾಕೆ ನಾನು ಜೋಡಣೆ ಅಂತ ಹೇಳ್ತೀನಿ ಅಂದ್ರೆ, ಈ ಕಾನ್ಸ್ಟಲೇಷನ್ ಅನ್ನ ನೀವು ಬೇರೆ ಬೇರೆ ದಿಕ್ಕಲ್ಲಿ ಬೇರೆ ಬೇರೆ ಕಾನ್ಸ್ಟಲೇಷನ್ ನೋಡಬಹುದು ಆಕಾಶದಲ್ಲಿ ಬರೀ ಕಣ್ಣಲ್ಲೇ. ಆದರೆ ನಿಮಗೆ ಇದು ಒಟ್ಟಿಗೆ ಕಾಣಿಸುತ್ತದೆ ಹೊತ್ತು ಈ ನಕ್ಷತ್ರಗಳೆಲ್ಲ ಒಂದೇ ಜಾಗದಲ್ಲಿ ಇಲ್ಲ, ಒಂದು ಹಿಂದೆ ಇರಬಹುದು ಒಂದು ಮುಂದೆ ಇರಬಹುದು, ಆದ್ರೆ ನಮಗೆ ಇಲ್ಲಿಂದ ಅದು ಒಟ್ಟಿಗೆ ಕಾಣಿಸುತ್ತದೆ ಅಷ್ಟೆ. ಆಯ್ತಾ, ಇದನ್ನ ತಾರಾಪುಂಜಗಳು ಅಂತ ಹೇಳಬಹುದು. ಈ ತಾರಾಪುಂಜ, ಈ ಪರ್ಟಿಕ್ಯುಲರ್ ತಾರಾಪುಂಜನ ಬೇಟೆಗಾರ ಅಂದ್ರೆ ಹಂಟರ್ ಅಂತ ಕರೀತಾರೆ ನಮ್ಮ ಇಂಡಿಯನ್ ಅಸ್ಟ್ರಾನಮಿಯಲ್ಲಿ. ಇದನ್ನ ಮೃಗ ಅಲ್ಲ ಮೃಗಶೀರ ಅಂತಾನು ಕರೀತಾರೆ. ಆಕಾಶದಲ್ಲಿ ಕೆಲವಾರು ನಕ್ಷತ್ರಗಳ ಗುಂಪುಗಳು ಇದೆ, ಕ್ಲಸ್ಟರ್ಸ್ ಆಫ್ ಸ್ಟಾರ್ಸ್ ಅಂತೀವಿ. ಈ ಕ್ಲಸ್ಟರ್ಸ್ ಆಫ್ ಸ್ಟಾರ್ಸ್ ಏನು ಅಂದ್ರೆ, ಒಂದು ಟೈಪ್ ಇದರಲ್ಲಿ ಗ್ಲೋಬುಲರ್ ಕ್ಲಸ್ಟರ್ ಅಂತೀವಿ. ಇದರಲ್ಲಿ ಈ ಗ್ಲೋಬುಲರ್ ಕ್ಲಸ್ಟರ್ ಅಲ್ಲಿ 10 ಲಕ್ಷ ಅಷ್ಟು ನಕ್ಷತ್ರಗಳು ಇರಬಹುದು. ಆದರೆ ಈ ಗುಂಪು ಒಟ್ಟಿಗೆ ಇದೆ, ಇದರದ್ದು ಅಳತೆ ಬರೀ ಚಂದ್ರ ಅಷ್ಟು ಅಳತೆ ಇರಬಹುದು, ಆದ್ರೆ ನಕ್ಷತ್ರ ಇವೆ. ಗೊತ್ತಾಯ್ತಾ, ಚಂದ್ರನಷ್ಟು ಅಳತೆ ಅಂತ ಹೇಳಂಗಿಲ್ಲ, ಇನ್ನೂ ಸ್ವಲ್ಪ ದೊಡ್ಡದು. ಈ ಗುಂಪಿನಲ್ಲಿ ಇರೋ ನಕ್ಷತ್ರಗಳೆಲ್ಲ ಒಟ್ಟಿಗೆ 10 ಇದ್ದೇವೆ ನೋಡಿ. ಇನ್ನೊಂದು ಗ್ಲೋಬುಲರ್ ಕ್ಲಸ್ಟರ್, ಸ್ವಲ್ಪ ಬೇರೆ ಬೇರೆ ತರ ನಕ್ಷತ್ರಗಳಿವೆ, ಇದರಲ್ಲೂ 10,000 ನಕ್ಷತ್ರ ಇರಬಹುದು. ಆಯ್ತಾ, ಸೊ ಈ ತರ ಬೇಕಾದಷ್ಟು ನಕ್ಷತ್ರಗಳ ಗುಂಪುಗಳು ಇವೆ. ಮತ್ತೆ ಬರೀ ಒಂದೊಂದು ನಕ್ಷತ್ರನೇ ಲಕ್ಷಾಂತರಗಳು ಇದ್ದೇವೆ. ನೀವು ಆಕಾಶದಲ್ಲಿ ನೋಡಿದ್ರೆ ಬೇಕಾದಷ್ಟು ನಕ್ಷತ್ರಗಳು ಇವೆ. ಆಯ್ತಾ, ಇವಾಗ ಇದು ನಕ್ಷತ್ರಗಳ ಗುಂಪು. ಇವಾಗ ನಕ್ಷತ್ರ ಅಲ್ಲ ಎಲ್ಲಿ ಇದೆ ಅಂತ ನೀವು ಕೇಳಿದ್ರೆ, ಅವುಗಳು ಒಂದು ನಕ್ಷತ್ರ ಪುಂಜ ಅಂದ್ರೆ ಗ್ಯಾಲಕ್ಸಿ ಅಂತೀವಿ, ಒಂದು ದೊಡ್ಡ ತಾರಾಗಣ ಅಥವಾ ತೇಜೋಗಣ ಅಂತ ಹೇಳಬಹುದು. ಈ ಗ್ಯಾಲಕ್ಸೀಸ್ ಅದನ್ನ ನಮ್ಮ ಸೌರಮಂಡಲ ಇರುವ ಗ್ಯಾಲಕ್ಸಿಯನ್ನ ಮಿಲ್ಕಿ ವೇ ಅಲ್ಲ ಆಕಾಶ ಗಂಗೆ ಅಂತ ಕರಿತೀವಿ. ಅಲ್ಲಿ ನೋಡಬಹುದು ಒರಯನ್ ಆದ್ರೆ ಅದು ಇದೆ. ನಮ್ಮ ಸೌರಮಂಡಲ ಕೆಂಪಗೆ ತೋರಿಸಿದ್ದಾರೆ ನೋಡಿ, ಅಲ್ಲಿ ಇದೆ. ಅಂದರೆ ಈ ತಾರಾಗಣ ಒಂದು ಸುರುಳಿ ತಾರಾಗಣ ಅಂದ್ರೆ ಸ್ಪೈರಲ್ ಗ್ಯಾಲಕ್ಸಿ. ಸೊ ನೀವು ಸ್ಪೈರಲ್ ಆಗಿ ಒಂದು ಹೋಗ್ತಾ ಇದೆ ನೋಡಿ, ಆರ್ಮ್ಸ್ ಆರ್ಮ್ಸ್ ಅಂದ್ರೆ ಇದಕ್ಕೆ ಬೇರೆ ಸುರುಳಿಕಾರದ ತೋಳುಗಳು ಇವೆ, ಆರ್ಮ್ಸ್ ಅಂತೀವಿ. ಬೇರೆ ಬೇರೆ ತರ ನೀವು ತುಂಬಾ ಡಾರ್ಕ್ ಇರೋ ಜಾಗದಲ್ಲಿ ಹೋದ್ರೆ ನಿಮ್ಗೆ ಸೆಪ್ಟೆಂಬರ್ ಇಂದ ಈ ಸ್ಯಾಜಿಟೇರಿಯಸ್ ತೋಳು ಕಾಣಿಸುತ್ತದೆ. ಅಲ್ಲಿ ಜಾಸ್ತಿ ಪಟ್ಟು ನಕ್ಷತ್ರಗಳು ಇವೆ. ಈ ನಕ್ಷತ್ರಗಳ ಕೆಲವಾರು ನಕ್ಷತ್ರಗಳು ಇರೋದ್ರಿಂದ ಈ ಸುರುಳಿ ತೋಳು ಆಗಿದೆ. ಈ ಸೌರಮಂಡಲ ಗ್ಯಾಲಕ್ಸಿನ ಕೇಂದ್ರವನ್ನು ಒಂದು ನಮ್ಮ ಸೌರಮಂಡಲ ಇದೆಯಲ್ಲ, ಈಗ ಈ ಕೇಂದ್ರವನ್ನ 1 ಗಂಟೆಗೆ 8.28 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಸುತ್ತುತ್ತದೆ. 1 ಗಂಟೆಯಲ್ಲಿ 8.28 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಸುತ್ತುತ್ತಿದೆ. ಓಕೆ,

0: ಸೊ ನಾವೆಲ್ಲರೂ ನಾವು ಭೂಮಿ ಮೇಲೆ ನಿಂತು ಸುತ್ತಾ ಇದೀವಿ ಸೂರ್ಯನನ್ನ ಸೌರಮಂಡಲನೇ ಆಕಾಶ ಗಂಗೆಯಲ್ಲಿ ಸುತ್ತಾ ಇದೆ, ಎಲ್ಲ ಆಗ್ತಾ ಇದೆ. ಆದ್ರೆ ನಾವು ನಮ್ಗೆ ಏನ್ ತಿಳಿಯತ್ತೆ ನಾವು ಆರಾಮಾಗಿ ಇದೀವಿ ಅಂತ ಗೊತ್ತಾಯ್ತಾ ಹೆಂಗಿದೆ ಇದು? ಯಾಕೆ ಅಂದ್ರೆ ನಾವು ಇರೋದು ದೊಡ್ಡ ವಿಶ್ವದಲ್ಲಿ. ಇವಾಗ ಬೇರೆ ಬೇರೆ ತರ ಇದು ಒಂದೇ ತರ ಸ್ಪೈರಲ್ ಗ್ಯಾಲಕ್ಸಿ ಅಲ್ಲ, ಬೇರೆ ಬೇರೆ ತರ ಸ್ಪೈರಲ್ ಗ್ಯಾಲಕ್ಸಿಗಳು ಕಾಣಿಸುತ್ತೆ, ಚಿತ್ರ ಇದೆ ನೋಡಿ. ಇವೆಲ್ಲ ಭಾರತದ ಆಸ್ಟ್ರೋಸ್ಯಾಟ್ ಅಂತ ಇರುವ ಉಪಗ್ರಹದಿಂದ ತೆಗ್ದಿರೋದು. ಸೊ ಆಸ್ಟ್ರೋಸ್ಯಾಟ್ ಇಂದ ತೆಗ್ದಿರೋದು. ನೀವು ಕೇಳ್ಬಹುದು ಎಲ್ಲ ಸುರುಳಿ ತರಾನೇ ಇರತ್ತಾ ಅಂತ, ಇಲ್ಲ, ಅದು ವಿಚಿತ್ರವಾಗಿ ಇರೋ ತಾರಾಗಣ. ಅದರಿಂದ ಬೇರೆ ಬೇರೆ ತರ ಇರುತ್ತೆ ತಾರಾಗಣ, ಅದನ್ನು ಫೋಟೋ ತೆಗಿಬಹುದು. ಧನ್ಯವಾದಗಳು.
1: ಕೇಳುಗರೆ, ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಬಾಹ್ಯಾಕಾಶದಲ್ಲಿ ಏನಿದೆ ಎಂಬ ವಿಷಯದ ಕುರಿತು ಬೆಂಗಳೂರು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಗೌರವ ವಿಜ್ಞಾನಿಗಳಾದ ಡಾಕ್ಟರ್ ಸೀತಾ ಎಸ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಗದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತ ಸುನಾದ, ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 26ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಜಗತ್ತಿನಲ್ಲಿ ಶುಕ್ಲಪಕ್ಷ ಮತ್ತು ಕೃಷ್ಣಪಕ್ಷಗಳೆಂಬ ಎರಡು ಗತಿಗಳು ಶಾಶ್ವತವಾಗಿವೆ ಎಂದು ಹೇಳಿದೆ. ಇದರಲ್ಲಿ ಒಂದರಲ್ಲಿ ಹೋದರೆ ಹಿಂತಿರುಗುವುದಿಲ್ಲ, ಮತ್ತೊಂದರಲ್ಲಿ ಹೋದರೆ ಅವನು ಹಿಂದಿರುಗುತ್ತಾನೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಪ್ರಪಂಚದಲ್ಲಿ ಬಹಳ ಹಿಂದಿನಿಂದಲೂ ಎರಡು ಮಾರ್ಗಗಳಿವೆ. ಒಬ್ಬನು ಮುಕ್ತನಾಗಿ ಒಂದೇ ಸಲ ಮುಕ್ತವಾಗಿ ಈ ಸಂಸಾರದ ಒಂದು ಜಂಜಾಟಗಳಿಂದ ಸಿಡಿದು ಹೋದ ಬೀಜದಂತೆ ನೆಗೆದು ಹೊರಟೋಗ್ಬಿಡ್ತಾನೆ. ಅವರು ಹಿಂತಿರುಗಿ ಬರುವಂಥದ್ದೆಲ್ಲ, ಹಿಂತಿರುಗಿ ಬರುವ ಟಿಕೆಟ್ ಇಲ್ಲದೆ ಹೋಗುವಂಥವನು. ಮತ್ತೊಬ್ಬ ಈ ಪ್ರಪಂಚವನ್ನು ಬಿಡುವಾಗಲೇ ಮರಳಿ ಬರುವ ಟಿಕೆಟನ್ನು ತೆಗೆದುಕೊಂಡು ಹೋಗಿರ್ತಾನೆ. ತನ್ನ ಕರ್ಮಾನುಸಾರ ಯಾರದೋ ಮನೆಯಲ್ಲಿ ಹುಟ್ಟಿ ಇನ್ನೂ ಅವನು ಒಳ್ಳೆಯದೋ ಕೆಟ್ಟದ್ದೋ ಎಲ್ಲವನ್ನು ಅನುಭವಿಸಬೇಕಾಗಿದೆ. ಈ ಜೀವದ ಕಾಯಿ ಮಾಗುವುದಕ್ಕೆ ಸಂಸಾರದ ಗುಡಾಣದಲ್ಲಿ ಅವನು ಇನ್ನೂ ಬರಬೇಕಾಗಿದೆ. ಹಾಗಾಗಿ ಇಲ್ಲಿ ಎರಡು ರೀತಿಯ ಮಾರ್ಗಗಳನ್ನು ಕೃಷ್ಣ ವಿವರಿಸ್ತಾ ಇದ್ದಾನೆ. ಒಂದು ಶುಕ್ಲಪಕ್ಷ, ಅದೇ ಮತ್ತೊಂದು ಕೃಷ್ಣಪಕ್ಷ. ಶುಕ್ಲಪಕ್ಷ ಅಂತಂದರೆ ಶುಕ್ಲ ಮಾರ್ಗ, ಇದನ್ನು ದೇವ

ಯಾನ ಅಂತಲೂ ಕೂಡ ಕರೀತಾರೆ. ಅದೇ ಕೃಷ್ಣ ಪಕ್ಷ ಅಥವಾ ಕೃಷ್ಣ ಮಾರ್ಗ, ಇದನ್ನ ಪಿತೃಯಾನ ಅಂತಲೂ ಕೂಡ ಕರೀತಾರೆ. ಒಂದು ಮಾರ್ಗವು ಜೀವವನ್ನು ವಿಕಾಸದ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥದ್ದು, ಮತ್ತು ಇನ್ನೊಂದು ಜೀವವನ್ನು ಪುನಃ ಹಿಂದಕ್ಕೆ ತರುವಂಥದ್ದು ಅಥವಾ ಮರಳಿ ತರುವಂಥದ್ದು. ಸಂಕ್ಷೇಪವಾಗಿ ನಾವು ಹೇಳಬೇಕು ಅಂತಂದ್ರೆ, ಒಂದು ಮಾರ್ಗ ಮೋಕ್ಷಕ್ಕೆ, ಮತ್ತೊಂದು ಮಾರ್ಗ ಸಂಸಾರಕ್ಕೆ ಅಂತೇಳಿ ಹೇಳಬಹುದು. ಪ್ರಪಂಚದಲ್ಲಿ ಮನುಷ್ಯನ ಜೀವನ ರೀತಿಯನ್ನ ಮುಖ್ಯವಾಗಿ ಎರಡು ರೀತಿಯಲ್ಲಿ ವಿಂಗಡಿಸಬಹುದು. ಅವು ಯಾವುವೆಂದರೆ, ಒಂದು ಪ್ರೇಯೋ ಮಾರ್ಗ, ಇನ್ನೊಂದು ಶ್ರೇಯಸ್ಸಿನ ಮಾರ್ಗ. ಜೀವನದಲ್ಲಿ ಇಂದ್ರಿಯ ಸುಖಗಳನ್ನೇ ಬಯಸುತ್ತಾ ಅದಕ್ಕಾಗಿ ಜೀವನ ಸವೆಸುವವರು ಪ್ರೇಯೋಭಿಲಾಷಿಗಳು. ಇಂದ್ರಿಯ ಸುಖಗಳು ಆತ್ಯಂತಿಕ ಸುಖವನ್ನ ಕೊಡುವುದಿಲ್ಲ ಅಂಥೇಳಿ ತಿಳಿದು ಅವುಗಳಿಗೆ ಬಲಿಯಾಗದೆ ಆತ್ಮ ಸುಖವನ್ನ ಪಡೆಯಬೇಕೆಂಬ ಉದ್ದೇಶದಿಂದ ಸಂಯಮದ ಬದುಕನ್ನ ಬಾಳುವವರು ಶ್ರೇಯೋಭಿಲಾಷಿಗಳು. ಈ ಎರಡು ರೀತಿಯ ಜೀವನ ಕ್ರಮಗಳು ಮತ್ತು ಅದೇ ರೀತಿ ಎರಡು ರೀತಿಯ ಗತಿಗಳು ಶಾಶ್ವತವಾಗಿ ಈ ಪ್ರಪಂಚದಲ್ಲಿ ಅನಾದಿ ಕಾಲದಿಂದಲೂ ಕೂಡ ಬಂದಿರುವಂಥದ್ದಾಗಿದೆ. ಒಬ್ಬ ಸಾಧಕನ ವೈಯಕ್ತಿಕ ಬಾಳಿಗೆ ಇದನ್ನ ಅಳವಡಿಸಿ ಹೇಳೋದಾದ್ರೆ, ಈ ಎರಡು ರೀತಿಯ ಜೀವನ ಕ್ರಮ ಅವನ ಮನಸ್ಸಿನಲ್ಲಿಯೇ ಇರುತ್ತವೆ. ಶ್ರೇಯೋ ಮಾರ್ಗವನ್ನ ತುಳಿಯುತ್ತಿರುವಂಥ ಯೋಗಿಯು ಎಷ್ಟೋ ಬಾರಿ ಪ್ರಪಂಚದ ಪ್ರಲೋಭನೆಗಳಿಗೆ ಸಿಕ್ಕಿಬಿದ್ದು ಪ್ರೇಯೋದಾರಿಗೆ ಬೀಳುವಂತಹ ಸಂಭವವೂ ಕೂಡ ಇರುತ್ತದೆ. ಮತ್ತೆ ಅವನು ತನ್ನ ಹುಚ್ಚುತನವನ್ನು ತಿಳಿದುಕೊಂಡು ಶ್ರೇಯಸ್ಸಿನ ದಾರಿಗೆ ಬರಬಹುದು. ಆದರೆ ಇದು ಸಾಮಾನ್ಯವಾಗಿ ಎಲ್ಲ ಸಾಧಕರ ಜೀವನದಲ್ಲಿ ಕಂಡುಬರುವಂಥದ್ದು ಅಂಥೇಳಿ ಪರಮಾತ್ಮನೇ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಶುಕ್ಲ ಮತ್ತು ಕೃಷ್ಣ ಈ ಎರಡು ಮಾರ್ಗಗಳಲ್ಲಿಯೂ ಕೂಡ ಪ್ರಪಂಚ ನಡೀತಾನೇ ಇದೆ. ಶುಕ್ಲ ಪಕ್ಷದಲ್ಲಿ ಒಮ್ಮೆ ಹೋದರೆ ನಾವು ಮರಳಿ ಬರೋಲ್ಲ. ಅಂದರೆ ಎಲ್ಲ ಸಂಸಾರದ ಜಂಜಾಟಗಳನ್ನೆಲ್ಲ ನೀಗಿ ಸರ್ವರೀತಿಯಲ್ಲೂ ಸಮರ್ಪಣಾ ಭಾವದಿಂದ ನಾವು ಮುಂದುವರೆದು ನಮ್ಮನ್ನೇ ನಾವು ಸಮರ್ಪಿಸಿಕೊಂಡಿರ್ತೇವೆ ಆ ಭಗವಂತನಿಗೆ. ಅದು ಪ್ರೇಯೋ ಮಾರ್ಗ. ಇನ್ನೊಂದು ಮಾರ್ಗದಲ್ಲಿ ನನಗೆ ಅದು ಬೇಕು, ನನಗೆ ಇದು ಬೇಕು, ನಾನು ಇಂಥ ಗುರಿಯನ್ನು ಸಾಧಿಸಬೇಕು, ನಾನು ಇಂಥ ಗುರಿಯನ್ನು ಮುಟ್ಟಿ ಯಶಸ್ಸನ್ನು ದೊರಕಿಸ್ಕೊಳ್ಬೇಕು ಅನ್ನುವಂಥ ಒಂದು ರಾಜಮಾರ್ಗ ಏನಿದೆ ಅದು ಒಂದು ಪ್ರೇಯೋ ಮಾರ್ಗ. ಅದರಲ್ಲಿ ಪುಣ್ಯಪ್ರಾಪ್ತಿಯೂ ಆಗಬಹುದು, ಪಾಪಪ್ರಾಪ್ತಿಯೂ ಆಗಬಹುದು. ಯಾವ ಮಾರ್ಗವನ್ನು ನಾವು ಹೆಜ್ಜೆಯನ್ನು ಇಡ್ತೀವೋ ಆ ಮಾರ್ಗದಂತೆ ನಾವು ಇಲ್ಲಿಂದ ಮರಣವನ್ನು ಹೊಂದುತ್ತೇವೆ ಅಥವಾ ಸಾಯುಜ್ಯವನ್ನು ಪಡೀತೇವೆ. ಸದಾಕಾಲ ಭಕ್ತಿ ಮಾರ್ಗದಲ್ಲಿಯೇ ಇದ್ದರೆ ಆ ಮುಕ್ತಿ ಮಾರ್ಗವೂ ನಮಗೆ ಸುಲಭವಾಗಿ ದೊರಕಿಬಿಡುತ್ತೆ. ಬದಲಿಗೆ ನಾವು ಮರಳಿ ಬರ್ತೇವೆ, ನಮ್ಮೆಲ್ಲ ಕರ್ಮಗಳನ್ನು ಮತ್ತೆ ಮತ್ತೆ ನಾವು ಅನುಭವಿಸ್ತೇವೆ ಅಂತೇಳಂದ್ರೆ ಅದು ಪಿತೃಯಾನವಾಗುತ್ತೆ. ಹೋಗಿ ಹೋಗೋವಾಗಲೇ ಮತ್ತೊಂದು ಸಲ ಇಲ್ಲಿಗೆ ಬರೋದಕ್ಕೆ ಟಿಕೆಟನ್ನು ಪಡ್ಕೊಂಡೇ ಇಲ್ಲಿಗೆ ಬರುವಂಥದ್ದು ಅದೇ ಪುನರ್ಜನ್ಮ ಅಂತ. ಹಾಗಾಗಿ ನಾವು ಜೀವನವನ್ನು ಹೇಗೆ ನಡೆಸ್ತೀವಿ ಅನ್ನೋದ್ರ ಮೇಲೆ ನಮಗೆ ಇಲ್ಲಿ ಪ್ರೇಯೋ ಮಾರ್ಗವೋ ಅಥವಾ ಶ್ರೇಯಸ್ಸಿನ ಮಾರ್ಗವೋ ಅನ್ನೋದ್ರ ಮೂಲಕ ನಾವು ಈ ಸಾಯುಜ್ಯದ ನಂತರದ ವಿಧಿಯನ್ನು, ನಂತರದ ಸ್ಥಾನವನ್ನು, ವಿಧಿವಿಧಾನಗಳನ್ನು ಇಲ್ಲಿ ಕೃಷ್ಣ ನಮಗೆ ತಿಳಿಸ್ತಾ ಇದ್ದಾನೆ. ಆ ಮೂಲಕ ಮರಣದ ನಂತರವೂ ಕೂಡ ಹೇಗಿರುತ್ತೆ ಈ ಬದುಕು ಅಥವಾ ನಮ್ಮ ಆತ್ಮ ಅನಾತ್ಮನಾಗುವಂಥದ್ದು ರೀತಿ, ಅದರ ನೀತಿ, ಅದರ ವೈವಿಧ್ಯತೆ, ವಿಭಿನ್ನತೆ, ಇವುಗಳೆಲ್ಲವನ್ನು ಕೂಡ ನಾವು ಈ ಶರೀರ ಅವಸ್ಥೆಯಲ್ಲಿ ಇರುವಾಗಲೇ ಕೃಷ್ಣ ನಮಗೆ ತಿಳಿಸ್ತಾ ಇದ್ದಾನೆ. ಅಲ್ಲಿಗೆ ಶರೀರದ ಅವಸ್ಥೆಯಲ್ಲಿದ್ದಾಗಲೇ ಇದರ ಜ್ಞಾನವನ್ನು ನಾವು ಪಡೆದುಕೊಂಡ್ರೆ ಶರೀರವನ್ನು ಬಿಟ್ಟು ಹೊರಗೆ ಹೋದಾಗಲೂ ಕೂಡ ಆ ಒಂದು ಅಂತರಾತ್ಮದಲ್ಲಿ ನಾವು ಹೇಗಿರಬೇಕು ಅನ್ನುವಂಥ ಅಂಶ ನಮಗೆ ತಿಳಿಯುತ್ತೆ. ಹಾಗಾಗಿ ಆ ಜ್ಞಾನವನ್ನು ಅಭಿವೃದ್ಧಿ ಮಾಡಿಕೊಳ್ಳೋದ್ರಲ್ಲಿ ಈ ಭಗವದ್ಗೀತೆಯ ಈ ಶ್ಲೋಕ ಅತ್ಯಂತ ಅರ್ಥಪೂರ್ಣ. ಇಂಥ ಅರ್ಥಪೂರ್ಣವಾದ ಶ್ಲೋಕವನ್ನು ನಾವು ಸರಿಯಾಗಿ ಮನನ ಮಾಡಿ ಗಮನಿಸಿ ಅದರ ಬಗ್ಗೆ ಒಂದು ಅರಿವನ್ನು ಮೂಡಿಸಿಕೊಂಡಾಗ ಮಾತ್ರ ಈ ಬದುಕನ್ನು ನಾವು ಹೇಗೆ ಬದುಕಬೇಕು ಅನ್ನೋದು ತಿಳಿಯುತ್ತೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಶಿಕ್ಷಣ ಕ್ರಾಂತಿ 2030 ಯೋಜನೆಯಡಿ 500 ಕೆಪಿಎಸ್ ಶಾಲೆಗಳ ಸಮಗ್ರ ಉನ್ನತೀಕರಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನೈತಿಕ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಸದನದ ಒಳಗೆ ಹಾಗೂ ಹೊರಗೆ ಮುಂದುವರಿಯಲಿರುವ ಹೋರಾಟ, ವಿಪಕ್ಷ ನಾಯಕ ಆರ್ ಅಶೋಕ. ಮಂಗಳೂರು ಸಮೀಪ ಸಮುದ್ರದಲ್ಲಿ ಸಿಲುಕಿದ್ದ 9 ಮೀನುಗಾರರನ್ನು ರಕ್ಷಿಸಿದ ಕರಾವಳಿ ಕಾವಲು ಪಡೆ. ಹಾಗೂ ಬಳ್ಳಾರಿಯಲ್ಲಿ ರಾಜ್ಯಮಟ್ಟದ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ನಾಳೆ ಆರಂಭ. ರಾಜ್ಯದಲ್ಲಿ ಶಿಕ್ಷಣ ಕ್ರಾಂತಿ 2030 ಯೋಜನೆಯಡಿ 2500 ಕೋಟಿ ರೂಪಾಯಿ ವೆಚ್ಚದಲ್ಲಿ 500 ಕೆಪಿಎಸ್ ಶಾಲೆಗಳನ್ನು ಸಮಗ್ರವಾಗಿ ಉನ್ನತೀಕರಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಯೋಜನೆಯಡಿ ಎಲ್ಕೆಜಿಯ ಅಕ್ಷರಾಭ್ಯಾಸದಿಂದ 12ನೇ ತರಗತಿಯವರೆಗೆ ಆಧುನಿಕ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದಿಂದ ಹಿಡಿದು ಕೌಶಲ್ಯಾಭಿವೃದ್ಧಿಯವರೆಗೆ ಎಲ್ಲವೂ ಒಂದೇ ಸೂರಿನಡಿ ಸಂಪೂರ್ಣ ಉಚಿತವಾಗಿ ಲಭ್ಯವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರತಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಕನಿಷ್ಠ 1200 ವಿದ್ಯಾರ್ಥಿಗಳಿಗೆ ಕಲಿಯುವ ಅವಕಾಶವಿರುತ್ತದೆ. ಗ್ರಾಮೀಣ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಶಾಲೆಗೆ ತಲುಪಲು ಸಂಪೂರ್ಣ ಉಚಿತ ಸಾರಿಗೆ ಸೌಲಭ್ಯ ಕಲ್ಪಿಸಲಾಗುತ್ತದೆ. ಯೋಜನೆಗಾಗಿ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ನಿಂದ 1750 ಕೋಟಿ ರೂಪಾಯಿ ನೆರವು ಪಡೆಯಲಾಗುತ್ತಿದ್ದು ಸರ್ಕಾರದ ಪಾಲು 750 ಕೋಟಿ ರೂಪಾಯಿ ಇರುತ್ತದೆ ಎಂದು ಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ವಿದ್ಯಾರ್ಥಿಗಳು ಕೇವಲ ಅಂಕಗಳನ್ನು ಬೆನ್ನತ್ತದೆ, ಸಂಸ್ಕಾರ ಮತ್ತು ನೈತಿಕ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಬೇಕಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ಪ್ರತಿಭಾವಂತ ವಿದ್ಯಾರ್ಥಿಗಳ ಪುರಸ್ಕಾರ ಸಮಾರಂಭದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಲ್ಲಿ ಕೇವಲ ಅಂಕಗಳನ್ನು ಗಳಿಸುವ ಸ್ಪರ್ಧಾತ್ಮಕ ಮನೋಭಾವಕ್ಕಿಂತ ನೈತಿಕತೆ ಹಾಗೂ ಸಂಸ್ಕಾರತೆಯ ಶಿಕ್ಷಣವನ್ನು ನೀಡುವುದು ಇಂದಿನ ಸಮಾಜದ ಅತ್ಯಗತ್ಯವಾಗಿದೆ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಕೌಶಲ್ಯಾಭಿವೃದ್ಧಿ ಹಾಗೂ ಮೌಲ್ಯಾಧಾರಿತ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ಅವರು ತಿಳಿಸಿದರು. ವಾಲ್ಮೀಕಿ ನಿಗಮದ ಹಣ ಅಕ್ರಮ ದುರ್ಬಳಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಕೈಗೊಳ್ಳಲಾಗಿರುವ ಹೋರಾಟ ಸದನದ ಒಳಗೆ ಹಾಗೂ ಹೊರಗೆ ಮುಂದುವರಿಯಲಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಹೇಳಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಇದಕ್ಕೆ ಜೆಡಿಎಸ್ ಸಹಕಾರ ನೀಡಲಿದೆ ಎಂದು ಪಕ್ಷದ ಧುರೀಣ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ನಾಳೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದು. ಸ್ವಾತಂತ್ರ್ಯ ಉದ್ಯಾನದಿಂದ ಪ್ರತಿಭಟನೆ ಆರಂಭಿಸಿ ವಿಧಾನಸೌಧಕ್ಕೆ ಕಾರ್ಯಕರ್ತರು ಮುತ್ತಿಗೆ ಹಾಕಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಹಗಲು ರಾತ್ರಿ ಪ್ರತಿಭಟನೆ ನಡೆಸುತ್ತಿದೆ. ಹಗರಣ ಖಂಡಿಸಿ ಪ್ರತಿಭಟನೆ ನಡೆಸುತ್ತಿರುವುದರಿಂದ ಹೆದರಿರುವ ಆಡಳಿತ ಪಕ್ಷ ವಿಪಕ್ಷಗಳ ವಿರುದ್ಧವೇ ಪ್ರತಿಭಟನೆ ಮಾಡಲು ಮುಂದಾಗಿದ್ದು ಸತ್ಯ ಮುಚ್ಚಿಡುವ ಪ್ರಯತ್ನ ಮಾಡುತ್ತಿದೆ ಎಂದು ಆಪಾದಿಸಿದರು. ಮುಖ್ಯಮಂತ್ರಿಯವರು ಸಚಿವ ನಾಗೇಂದ್ರ ರಾಜೀನಾಮೆ ಪಡೆದು ನೈಸ್ ಮತ್ತು ಬಿಡದಿ ವಿಷಯ ಚರ್ಚೆಗೆ ಅವಕಾಶ ಕಲ್ಪಿಸಲಿದ್ದಾರೆ ಎನ್ನುವ ಆಶಾಭಾವನೆ ಇದೆ ಎಂದು ಆರ್ ಅಶೋಕ ಹೇಳಿದರು. ಕರ್ನಾಟಕ ನಾಟಕ ಅಕಾಡೆಮಿ ಕೊಡಮಾಡುವ 2026-27 ಸಾಲಿನ ವಾರ್ಷಿಕ ಪ್ರಶಸ್ತಿಗೆ ಧಾರವಾಡದ ಹಿರಿಯ ರಂಗ ನಿರ್ದೇಶಕಿ ವಿಶ್ವೇಶ್ವರಿ ಬಸಲಿಂಗಯ್ಯ ಹಿರೇಮಠ ಆಯ್ಕೆಯಾಗಿದ್ದಾರೆ. ವಿಶ್ವೇಶ್ವರಿ ಅವರು ಉತ್ತರ ಕರ್ನಾಟಕದ ಏಕೈಕ ಮಹಿಳಾ ನಿರ್ದೇಶಕಿಯಾಗಿ ರಾಜ್ಯ ಹೊರರಾಜ್ಯದಲ್ಲಿ ತರಬೇತಿ ಶಿಬಿರ ನಡೆಸಿ 40ಕ್ಕೂ ಹೆಚ್ಚು ನಾಟಕಗಳನ್ನು ನಿರ್ದೇಶಿಸಿದ್ದಾರೆ ಹಾಗೂ 10ಕ್ಕೂ ಹೆಚ್ಚು ರೇಡಿಯೋ ನಾಟಕಗಳ ಜೊತೆಗೆ ಹಲವು ಕೃತಿಗಳನ್ನು ರಚಿಸಿದ್ದಾರೆ. ಅವರು ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಸುಮಾರು 40 ವರ್ಷಗಳಿಂದ ನಾನು ಈ ರಂಗಭೂಮಿ ಹಾಗೂ ಜನಪದ ಕಲಾ ಪ್ರಕಾರಗಳಲ್ಲಿ ತೊಡಗಿಕೊಂಡಿದ್ದು ಈ ಸಲ ನನಗೆ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ಬಹಳ ಖುಷಿ ಅನ್ಸದ. ಹೆಣ್ಮಕ್ಳು ನಾಟಕಕ್ಕೆ ಬಂದ್ರೆ ಮೂಗು ಮುರಿಯುವಂತ ಕಾಲ ಇತ್ತು ಅವಾಗ. ಆದ್ರೂ ಕೂಡ ನಮ್ಮ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿಯರೆಲ್ಲರ ಒಂದು ಪ್ರೋತ್ಸಾಹದಿಂದ ನಾನು ನೀನಾಸಂ ಸೇರ್ಕೊಂಡು ಹವ್ಯಾಸಿ ರಂಗಭೂಮಿಗೆ ಕಾಲಿಟ್ಟೆ. ಅನೇಕ ಸಂಘಟನೆಗಳಾಗಿರಬಹುದು, ನಾಟಕ ಅಕಾಡೆಮಿ ಆಗಿರಬಹುದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಗಿರಬಹುದು, ನನ್ನನ್ನ ಖುದ್ದಾಗಿ ಕರೆದು ರಂಗ ತರಬೇತಿ ಶಿಬಿರಗಳನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು.
0: ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮ 2024-25 ಮತ್ತು 2025-26 ಕುಶಲ ಕಲಾ ರಾಜ್ಯ ಪ್ರಶಸ್ತಿ ಮತ್ತು ಪ್ರಶಂಸನಾ ಪತ್ರ ನೀಡಲು 20 ಕಲಾವಿದರನ್ನು ಆಯ್ಕೆ ಮಾಡಿದೆ. ವಿಜಯನಗರ ಸಾಮ್ರಾಜ್ಯ ಕಾಲದ ಕರಕುಶಲ ಕಲೆಯಾಗಿರುವ ಕಿನ್ನಾಳ ಕಲೆಗೆ ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಗ್ರಾಮದ ಅಣ್ಣಪ್ಪ ಏಕಪ್ಪ ಚಿತ್ರಗಾರ, ಆಂಜನೇಯ ಚಿತ್ರಗಾರ ಮತ್ತು ಸಂತೋಷ್ ಕುಮಾರ್ ಚಿತ್ರಗಾರ ಆಯ್ಕೆಯಾಗಿದ್ದಾರೆ. ಈ ಕುರಿತಂತೆ ಸಂತೋಷ್ ಚಿತ್ರಗಾರ ಅವರು

0: ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಕರ್ನಾಟಕ ರಾಜ್ಯ ಕರಕುಶಲ ನಿಗಮದ ಪ್ರಶಸ್ತಿ ನಮಗೂ ಹಾಗೂ ನಮ್ಮ ತಂದೆಯವರಿಗೂ ಒಂದೇ ಸಾರಿ ಸಿಕ್ಕಿರುವುದು ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ತಂದೆಯವರಿಗೆ ಈಗಾಗಲೇ
2: ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ನಮ್ಮೂರು ಸರಗೂರು ಪಟ್ಟಣದ 9ನೇ ವಾರ್ಡಿನ ಸ್ಥಿತಿಗತಿ, ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಪ್ರಸ್ತುತ ದಿನಗಳಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಸರಗೂರು ಪಟ್ಟಣ ಪಂಚಾಯಿತಿಯ ಪ್ರಸಕ್ತ 9ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೋತಾ ಶ್ರೀನಿವಾಸ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
3: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
4: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು
5: ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
6: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
7: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
6: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಿನ್ನೆ ರಾತ್ರಿ ಕರಾವಳಿಯ ಕಾವಲು ಪಡೆ ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ನವಮಂಗಳೂರು ಸಮೀಪ ಸಮುದ್ರದಲ್ಲಿ ಸಿಲುಕಿದ್ದ 9 ಮೀನುಗಾರರನ್ನು ಯಶಸ್ವಿಯಾಗಿ ಸಂರಕ್ಷಿಸಿದೆ. ನವಮಂಗಳೂರಿನಿಂದ 20 ನಾವಿಕ ಮೈಲಿ ದೂರದಲ್ಲಿ 9 ಮೀನುಗಾರ ನೌಕೆ ಇಂಜಿನ್ ವೈಫಲ್ಯದಿಂದ ಸಂಕಷ್ಟದಲ್ಲಿತ್ತು. ಸಮುದ್ರದಲ್ಲಿ ಪ್ರಕ್ಷುಬ್ಧ ವಾತಾವರಣದಲ್ಲಿ ಸಿಲುಕಿದವರನ್ನು ಭಾರತೀಯ ಕರಾವಳಿ ಕಾವಲು ಪಡೆಯ C-447 ಹಡಗು ಗುರುತಿಸಿ ಎಲ್ಲಾ 9 ಸುರಕ್ಷಿತವಾಗಿ ಹಳೆ ಮಂಗಳೂರು ಬಂದರಿಗೆ ತಲುಪಿಸಿದೆ ಎಂದು ಕಾವಲು ಪಡೆ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದೆ. ಸೊರಬ ತಾಲೂಕಿನ ಆನವಟ್ಟಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ SFC ವಿಶೇಷ ಅನುದಾನ ಮತ್ತು ಸ್ವಚ್ಛ ಭಾರತ್ ಮಿಷನ್ 2.0 ಯೋಜನೆಯಡಿ ನಿರ್ಮಿಸಲು ಉದ್ದೇಶಿಸಲಾಗಿರುವ 3 ಪ್ರಮುಖ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇಂದು ಭೂಮಿಪೂಜೆ ನೆರವೇರಿಸಿದರು. ಒಟ್ಟು ಸುಮಾರು 1 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ರಂಗಮಂದಿರ ನಿರ್ಮಾಣ, ನೇರಲಿಗೆ ಗ್ರಾಮದ ರಸ್ತೆ ಅಭಿವೃದ್ಧಿ ಹಾಗೂ ಸಮುದಾಯ ಶೌಚಾಲಯ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿದ ಸಚಿವರು, ಮುಂದಿನ ಶೈಕ್ಷಣಿಕ ವರ್ಷದಿಂದ KPS ಶಾಲೆಗಳಿಗೆ ಆಗಮಿಸುವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವತಿಯಿಂದ ಶಾಲಾ ವಾಹನದ ವ್ಯವಸ್ಥೆ ಮಾಡಲಾಗುವುದು ಎಂದು ಘೋಷಿಸಿದರು. ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ, ವಿಶೇಷವಾಗಿ KPS ಶಾಲೆಗಳಲ್ಲಿ ಸ್ಯಾನಿಟರಿ ಪ್ಯಾಡ್ ಬರ್ನಿಂಗ್ ಮಿಷನ್ ಸ್ಥಾಪಿಸುವ ಬಗ್ಗೆ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಸೂಕ್ತ ಯೋಜನೆ ರೂಪಿಸಿ ಜಾರಿಗೆ ತರಲಾಗುವುದು ಎಂದು ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರ ಸಾಧನೆಯನ್ನು ಗೌರವಿಸಿ ಪ್ರೋತ್ಸಾಹಿಸುವುದು ಸಮಾಜದ ಭವಿಷ್ಯವನ್ನು ರೂಪಿಸುವ ಮಹತ್ವದ ಕಾರ್ಯವಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯ ಸಿಂದಗಿಯಲ್ಲಿ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತ್ಯೋತ್ಸವವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ದೇಶದ ಸ್ವಾತಂತ್ರ್ಯ, ಸ್ವಾಭಿಮಾನ ಹಾಗೂ ನಾಡಿನ ಗೌರವಕ್ಕಾಗಿ ಹೋರಾಡಿದ ಅಪ್ರತಿಮ ವೀರ ಸೇನಾನಿಯಾಗಿದ್ದಾರೆ. ಅವರ ಆದರ್ಶ ಹಾಗೂ ಹೋರಾಟದ ಸಂದೇಶವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಸಚಿವರು ಹೇಳಿದರು. ಧಾರವಾಡದ ರೇವಣಸಿದ್ದೇಶ್ವರ ಮಠದ ಬಸವರಾಜ ದೇವರು ಮನಸೂರು ಸ್ವಾಮೀಜಿ ಸಮಾರಂಭದ ಸಾನ್ನಿಧ್ಯ ವಹಿಸಿದ್ದರು. ರಾಜ್ಯದಲ್ಲಿ ಕಬ್ಬಿನ ಇಳುವರಿ ಗಣನೀಯವಾಗಿ ಕುಸಿದಿದ್ದು ಬೆಳೆ ನಷ್ಟ ಮತ್ತು ಉತ್ಪಾದನಾ ವೆಚ್ಚದಿಂದಾಗಿ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ. ಈ ಬಿಕ್ಕಟ್ಟನ್ನು ನಿವಾರಿಸಲು ಸರ್ಕಾರ ತಕ್ಷಣವೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರ್ ಶಾಂತಕುಮಾರ್ ಒತ್ತಾಯಿಸಿದ್ದಾರೆ. ಬಳ್ಳಾರಿ ನಗರದ ಜಿಲ್ಲಾ ಹಾಕಿ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ 16 ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ನಾಳೆ ಆರಂಭವಾಗಲಿದೆ. ಪಂದ್ಯಾವಳಿ ಇದೇ 28ರವರೆಗೆ ನಡೆಯಲಿದೆ. ಒಟ್ಟು 12 ತಂಡಗಳು ಪಾಲ್ಗೊಳ್ಳಲಿವೆ. ಕರ್ನಾಟಕ ಹಾಕಿ ಅಸೋಸಿಯೇಷನ್ ಸಹಕಾರದೊಂದಿಗೆ ಬಳ್ಳಾರಿ ಜಿಲ್ಲಾ ಹಾಕಿ ಅಸೋಸಿಯೇಷನ್ ಆಯೋಜಿಸಿರುವ ಪಂದ್ಯಾವಳಿ ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಕ್ಷಣ ಕ್ರಾಂತಿ 2030 ಯೋಜನೆಯಡಿ 500 KPS ಶಾಲೆಗಳ ಸಮಗ್ರ ಉನ್ನತೀಕರಣ, ಮುಖ್ಯಮಂತ್ರಿ DK ಶಿವಕುಮಾರ್. ನೈತಿಕ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಸದನದ ಒಳಗೆ ಹಾಗೂ ಹೊರಗೆ ಮುಂದುವರಿಯಲಿರುವ ಹೋರಾಟ, ವಿಪಕ್ಷ ನಾಯಕ ಆರ್ ಅಶೋಕ. ಮಂಗಳೂರು ಸಮೀಪ ಸಮುದ್ರದಲ್ಲಿ ಸಿಲುಕಿದ್ದ 9 ಮೀನುಗಾರರನ್ನು ರಕ್ಷಿಸಿದ ಕರಾವಳಿ ಕಾವಲು ಪಡೆ ಹಾಗೂ ಬಳ್ಳಾರಿಯಲ್ಲಿ ರಾಜ್ಯ ಮಟ್ಟದ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿ ನಾಳೆ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಮ್ಮೂರು ಸರಗೂರು ಪಟ್ಟಣದ 9ನೇ ವಾರ್ಡಿನ ಸ್ಥಿತಿಗತಿ, ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಪ್ರಸ್ತುತ ದಿನಗಳಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಸರಗೂರು ಪಟ್ಟಣ ಪಂಚಾಯಿತಿಯ ಪ್ರಸಕ್ತ 9ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೋತಾ ಶ್ರೀನಿವಾಸ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
2: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
1: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
2: ಹಾಗೂ ಭಾನುವಾರ ಸಂಜೆ 6:50
1: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
3: ಆತ್ಮೀಯ ಕೇಳುವರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಒಂದು ಮುಖ್ಯವಾದ ವಿಷಯದ ಕುರಿತು ಮಾತನಾಡುತ್ತಿದ್ದೇವೆ. ಆ ವಿಷಯ ಏನೆಂದರೆ ವಾರ್ಡಿನ ಅಭಿವೃದ್ಧಿ ಮತ್ತು ಸಾರ್ವಜನಿಕರ ಪಾತ್ರ. ವಾರ್ಡು ಎಂದರೇನು, ಅಲ್ಲಿ ಏನೇನೆಲ್ಲ ಸೌಲಭ್ಯಗಳಿರಬೇಕು, ನೈರ್ಮಲ್ಯವನ್ನು ಯಾವ ರೀತಿ ನಿರ್ವಹಿಸಬೇಕು, ವಾರ್ಡಿನ ಅಭಿವೃದ್ಧಿಯಲ್ಲಿ ನಿವಾಸಿಗರ ಪಾತ್ರ ಎಂತಹದ್ದು ಎಂಬ ಹಲವಾರು ವಿಷಯಗಳ ಕುರಿತು ಮಾತನಾಡಲು ಹಾಗೂ ತಮ್ಮ ಅನಿಸಿಕೆಯನ್ನು ಒಂದಷ್ಟು ವಿಚಾರಗಳೊಂದಿಗೆ ಹಂಚಿಕೊಳ್ಳಲು ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ಪಟ್ಟಣದ 9ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೀಯುತ ಶ್ರೀನಿವಾಸರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚಿಸೋಣ. ಸರ್, ಪ್ರಥಮವಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಸರ್,
4: ಥ್ಯಾಂಕ್ ಯು.
3: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುವರಿಗೆ ಮಾಡಿಕೊಡೋದಾದ್ರೆ.
4: ನನ್ನ ಹೆಸರು ಶ್ರೀನಿವಾಸ್ ಅಂತ, ಸರಗೂರು ಪಟ್ಟಣ ಪಂಚಾಯಿತಿ ಸದಸ್ಯರು, 9ನೇ ವಾರ್ಡಿನ 3 ಸದಸ್ಯರು, ಮತ್ತೆ ಒಂದ್ಸಲ ನಮ್ಮ ಮಿಸಸ್ ಪಟ್ಟಣ ಪಂಚಾಯಿತಿ ಮೆಂಬರ್ ಆಗಿ ಅಧ್ಯಕ್ಷರಾಗಿ ಆ ಸಂದರ್ಭದಲ್ಲಿ ಅವ್ರ ಕೈಲಿ ಆದಂತಹ ಕೆಲಸ ಕಾರ್ಯಗಳನ್ನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಜನಗಳಿಗೆ ಮೆಚ್ಚುವಂತ ಕೆಲಸಗಳನ್ನ ನಮ್ಮ ಮಿಸಸ್ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ, ಶ್ರೀಮತಿ ಪದ್ಮಾ ಅವರು ಅಧ್ಯಕ್ಷರಾದ ಸಂದರ್ಭದಲ್ಲಿ ಜನಗಳಿಗೆ ಏನು ಮೂಲಭೂತ ಸೌಕರ್ಯಗಳು ಕೊಡಬೇಕಾಯ್ತು. 2004 ಮಾನ್ಯ ಮಾಜಿ ಮಂತ್ರಿಗಳಾದಂತ ಎಂ ಶಿವಣ್ಣ ಅವರು ಸೈಟ್ ವಿತರಣೆ ಮಾಡಬೇಕು ಅಂತ ಅವ್ರ ಸಂದರ್ಭದಲ್ಲಿ ಸೈಟ್ ಮಾಡಿದ್ರು. ಚಿಕ್ಕಣ್ಣ ಸಾಹೇಬರು MLA ಆದಂತ ಸಂದರ್ಭದಲ್ಲಿ ಅವರು ಕೂಡ ಸೈಟ್ನ ಬೇಗ ಹಚ್ಚಬೇಕು ಅಂತ ಸಂದರ್ಭ ಬಂತು. ಹಾಗೂ ಕೂಡ ಅವರು ಮತ್ತೆ ಸನ್ಮಾನ್ಯ ದಿವಂಗತ ಚಿಕ್ಕಮಾಧು ಸಾಹೇಬರು, ಅವರು ಆರ್ ಧ್ರುವಣ್ಣ ಸಾಹೇಬರು MP ಆಗಿದ್ದ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ನಮ್ಮ ಮಿಸಸ್ ಅಧ್ಯಕ್ಷರಾಗಿದ್ರು. ಆ ಸಂದರ್ಭದಲ್ಲಿ 216 ಸೈಟ್ಗಳನ್ನ ಕಡು ಬಡವರಿಗೆ ಕೊಡಬೇಕು ಅಂತ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ನಮ್ಮ ಮಿಸಸ್ ಅಧ್ಯಕ್ಷರಾದಂತ ಸಂದರ್ಭದಲ್ಲಿ ನಾವು ಎಲ್ಲಾ ಮೆಂಬರ್ಸ್ಗಳು ಆಗ ಚುನಾಯಿತಿ ಆಗಿದ್ದಂತ ಪ್ರತಿನಿಧಿಗಳಾಗಿದ್ದಂತ ಸಂದರ್ಭದಲ್ಲಿ ಅವರೆಲ್ಲ ಒಗ್ಗಟ್ಟಾಗಿ ಮತ್ತೆ ನಮ್ಮ ಅಧಿಕಾರಿ ವರ್ಗದವರು ಮತ್ತೆ ಎಲ್ಲ ಸೇರಿ ಕಡು ಬಡವರಿಗೆ ಒಂದು 216 ಸೈಟ್ನ ನಮ್ಮ ಅಧ್ಯಕ್ಷತೆಯಲ್ಲಿ ಕಡು ಬಡವರಿಗೆ ಕೊಟ್ಟಿದ್ದೀನಿ.
3: ಅಂದ್ರೆ ಸರಗೂರಿನಲ್ಲಿ ವಾಸ ಮಾಡ್ತಾ ಇರುವಂತಹ ಕಡು ಬಡವರಿಗೆ ನಿಮ್ಮ ಶ್ರೀಮತಿಯವರು ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಸುಮಾರು 216 ಸೈಟ್ಗಳನ್ನ ನೀಡಿ ಅವ್ರಿಗೆ ಮನೆಗಳನ್ನ ಕಟ್ಕೊಳ್ಳೋದಕ್ಕೆ ಸಹಾಯ ಆಗೋ ರೀತಿಯಲ್ಲಿ ಒಂದಷ್ಟು ಕೆಲಸಗಳನ್ನ ಆ ದಿನಗಳಲ್ಲೇ ಮಾಡಿದ್ದೀರಾ. ಸರ್, ಈಗ ಪ್ರಸ್ತುತ ಸರಗೂರಿನ ಒಂದು ಪ್ರಸ್ತುತ ವಾರ್ಡ್ಗಳ ಸ್ಥಿತಿಗತಿ ಹೇಗಿದೆ?
4: ವಾರ್ಡ್ ಅಲ್ಲಿ ಪ್ರತಿಯೊಬ್ಬರು ಚುನಾಯಿತ ಪ್ರತಿನಿಧಿಗಳಿದ್ದಾರೆ. 1-12 ಒಳ್ಳೆ ಕೆಲಸ ಕಾರ್ಯಗಳು ಮಾಡುವಂತ ಕೌನ್ಸಿಲರ್ಗಳಿದ್ದಾರೆ. ಯಾಕಂದ್ರೆ ಅದು ಪ್ರತಿಯೊಬ್ಬರಿಗೂ ಕೂಡ ವಾರ್ಡ್ನ ಚುನಾಯಿತ ಪ್ರತಿನಿಧಿನ ಯಾಕೆ ಮಾಡ್ತಾರೆ ಅಂತಂದ್ರೆ, ನನ್ನ ಕಡೆಯಿಂದ ಜನಗಳಿಗೆ ಒಳ್ಳೇದಾಗಬೇಕು, ಜನ ನನ್ನನ್ನು ನಂಬಿ ಆರಿಸಿ ಕಳಿಸಿದ್ಮೇಲೆ ಅವ್ರಿಗೆ ಆಗೋಂಥ ಕೆಲಸ ಕಾರ್ಯಗಳು. ಇವತ್ತು ಯಾರು ನನಗೆ ಊಟಕ್ಕೆ ಕಾಸು ಕೊಡು ಇನ್ನೊಂದು ಕೊಡು ಅಂತ ಕೇಳೋಂಥ ಸಂದರ್ಭ, ಅವ್ರಿಗೆ ಬೇಕಾಗಿರೋದು ಏನಂತಂದ್ರೆ 4 ಒಂದು ಲೈಟು, ಇನ್ನೊಂದು ನೀರು, ಇನ್ನೊಂದು ಸ್ವಚ್ಛತೆ, ಮೂಲಭೂತ ಸೌಕರ್ಯಗಳು ಇನ್ನೇನಿದೆ ಆ ಥರದನ್ನ ಜನ ಕೇಳ್ತಾರೆ. ಅಷ್ಟು ಬಿಟ್ರೆ ಜನ ನನಗೆ ಇನ್ನೇನು ಬೇಕು ಅಂತ ಕೇಳೋದಿಲ್ಲ.
3: ಖಂಡಿತ.
4: ಅದರಿಂದ ಅವರು ಏನು ಹೇಳ್ತಾರೆ, ನಾನೊಬ್ಬ ಸೇವಕನಾಗಿ ನಾನು ಅವ್ರಿಗೆ ಏನು ಕೆಲಸ ಹೇಳ್ತಾರೆ ಆ ಕೆಲಸನ ಆವಾಗ್ಲಿಂದ ಕೂಡ ಮಾಡ್ತಿದ್ರಿ, ಮುಂದಕ್ಕೂ ಮಾಡ್ತೀನಿ, ಮಾಡ್ಕೊಂಡು ಹೋಗ್ತಿದ್ರಿ. ಆದ್ರಿಂದ ವಾರ್ಡಲ್ಲಿ ಆಗ್ಬೇಕಾದಂಥ ಕೆಲಸ ಕಾರ್ಯಗಳು ನನ್ನ ಕಲ್ಲಿ ಏನು ಮಾಡ್ಬೋದು ಅನ್ಸುತ್ತೆ ಆ ಥರ ನನ್ನ ವಾರ್ಡಲ್ಲಿ ಬೆಳಗ್ಗೆ ಒಂದ್ಸಲಿ 9 ಹೋಗ್ತೀನಿ, ಎಲ್ಲರನ್ನೂ ಮಾತಾಡಿಸ್ತೀನಿ. ಏನಾರ ಅಲ್ಲಿ ನೀರಿನ ಸೌಲಭ್ಯಗಳು ಏನು ಬರ್ತಾ ಇಲ್ಲ ಅಂತಂದ್ರೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಅಟೆಂಡ್ ಮಾಡ್ತೀನಿ, ನಾನು ಅಟೆಂಡ್ ಮಾಡಲಿಲ್ಲ ಅಂದ್ರೆ ನಮ್ಮ ಮಿಸಸ್ ಅಟೆಂಡ್ ಮಾಡ್ತಾರೆ.

0: ನೀನು ತಿರ್ಗ ಮಧ್ಯಾಹ್ನ ಒಂದ್ಸಲ ಹೋಗ್ತೀನಿ, ತಿರ್ಗ ಸಾಯಂಕಾಲ ಲೈಟ್ಗಳು ನೋಡಕ್ ಹೋಗ್ತೀನಿ, ಎಲ್ಲರೂ ಲೈಟ್ ಆಫ್ ಆಗಿದೆಯಾ ಏನು ಅಂತ. ಲೈಟ್ ಅಂದ್ರೆ ಆಫ್ ಆಯ್ತು, ಇಂಥ ಕಂಬ ಲೈಟ್ ಆಫ್ ಆಗಿದೆ ಅಂತಂತ ಹೋಗಿ ನಮ್ಮ ಮುಖ್ಯಾಧಿಕಾರಿಗೆ ತಿಳಿಸ್ತೀನಿ. ಆ ಸಂದರ್ಭದಲ್ಲಿ ಅವ್ರು ಬರ್ಕೊಂಡಿರ್ತಾರೆ, ನಮ್ಮ ಲೈಟ್ ಹಾಕಂತ ಒಬ್ಬ ಹುಡುಗ ಇದ್ದಾನೆ, ಅವ್ನು ಹೇಳಿದ ತಕ್ಷಣ ಅವನು ಒಂದಿನ ಎರಡು ದಿನ ಹೆಚ್ಚು ಕಮ್ಮಿ ಆಗ್ಬೋದು, ಆದ್ರೆ ಅದು ಲೈಟ್ನ ಬಗೆಹರಿಸ್ತಾರೆ.
1: ಮುಂದಿನ ಎರಡು ದಿನದಲ್ಲೇ ಏನ್ ಸಮಸ್ಯೆಗಳಿರುತ್ತೆ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಸಂಪೂರ್ಣವಾಗಿ ನೀವು ಮತ್ತೆ ನಿಮ್ಮ ಶ್ರೀಮತಿಯವರು ಒಂದು ಜನಗಳಿಗೆ ಏನ್ ಸೌಕರ್ಯಗಳು ಬೇಕು ಅದನ್ನ ಒದಗಿಸ್ಕೊಂಡು ಹೋಗ್ತಾ ಇದ್ದೀರಾ. ಮುಂಚೆ ಸರಗೂರ್ನಲ್ಲಿ ವಾರ್ಡ್ಗಳ ಸ್ಥಿತಿಗತಿ ಹೇಗಿತ್ತು ಅನ್ನೋದನ್ನ ಸ್ವಲ್ಪ ತಿಳಿಸಿ.
0: ಒಂದ ಬಾರಿ ಅವಾಗ್ಲೆಲ್ಲ ಸ್ವಲ್ಪ ಕಷ್ಟ ಇತ್ತು, ಆ ನೀರಿಂದೆಲ್ಲ ನೀರದಾಗ್ಬೋದು, ಕಸ ಎತ್ತದಾಗ್ಬೋದು. ಈಗ ಮುಂದಕ್ಕೆ ಹೋಗ್ತಾ ಇದೆ ಎಲ್ಲ, ಅದ್ರಲ್ಲ ಸರ್ಕಾರದಿಂದ ಬರೋಂತ ಕೆಲಸ ಕಾರ್ಯಗಳು ಯಾವುದು. ಈಗ ನಮ್ಗೆ ಮೊದಲು ಮನೆ ಮನೆ ಕಸ ಅಂತ ಗಾಡಿ ಇರಲಿಲ್ಲ, ಎಮ್ ಎಲ್ ಎ ಸಾಹೇಬ್ರ ಗಮನಕ್ಕೆ ತಂದು ನಾವು ರೆಜಿಲೇಷನ್ ಮಾಡೋದು. ಆ ಸಂದರ್ಭದಲ್ಲಿ ಎಲ್ಲ ಒಂದ 5 ಗಾಡಿ ಬಂದಿದೆ ಬೆಳಿಗ್ಗೆ ಮಿನಿಮಮ್ ಒಂದು 6:30-7 ಗಂಟೆಗೆ. ನಮ್ಮ ಡ್ರೈವರ್ಸ್ಗಳು ತುಂಬ ಒಳ್ಳೆ ಹುಡುಗರು, ಮನೆ ಮನೆಗೆ ಒಬ್ರಿಗೂ ತೊಂದರೆ ಕೊಡದ ರೀತಿಯಲ್ಲಿ ಕಸನ ಅವರೇ ನಿಂತು ಕಸ ಹಾಕಿಸ್ಕೊತಾರೆ. ಒಣಕಸ ಬೇರೆ, ಹಸಿ ಕಸ ಬೇರೆ. ಅದನ್ನ ನಾವು ಇವತ್ತು ಏನ್ ಮಾಡ್ಬೇಕು ಅಂದ್ರೆ 2004 ಫಸ್ಟ್ ನಾವು ಗೆದ್ದಂತ ಸಂದರ್ಭದಲ್ಲಿ ನಮ್ಗೆ ಕಸ ಹಾಕಕ್ ಜಾಗ ಇರಲಿಲ್ಲ, ಎಲ್ಲ ಚಾನಲ್ ಸೈಡ್ ಆಗ್ತದ, ಅಲ್ಲಿಂದ ಊರ್ಲಿ ಬಂದಂತ ಕಸನ ಎತ್ಕೊಂಡ್ಬಂದು ಚಾನಲ್ ಮೇಲೆ ಸುರಿತದ. ಆ ಸಂದರ್ಭದಲ್ಲಿ ನಾವು ಫಸ್ಟ್ ಕೌನ್ಸಿಲ್ ಆಗುವಂತ ಸಂದರ್ಭದಲ್ಲಿ ನಾಗರಾಜು ಕೌನ್ಸಿಲರ್ ಇದ್ರು, ಅವರು 5ನೇ ವಾರ್ಡಿನ ಗೆದ್ದಿದ್ರು. ಅವರು ಮತ್ತೆ ಅವಾಗ ಗೆದ್ದಂತ ನಾವು ಸದಸ್ಯರು ಮೋಹನಣ್ಣ ಆಗ್ಬೋದು, ಪ್ರತಿಯೊಬ್ರು ನಮ್ಮ ಜೊತೆಲಿ ಗೆದ್ದಂತ ನಾಗರಾಜು ಅಂತ ಇದ್ರು, ಮಂಜಣ್ಣ ಅಂತಂದಿದ್ರು, ಅವರೆಲ್ಲ ಗೆದ್ದಂತ ಸಂದರ್ಭದಲ್ಲಿ ಇಲ್ಲಿ ಒಂದು 3-3.5 ಎಕರೆನ ಒಬ್ರು ಮುಸ್ಲಿಮ್ಸ್ ಅವ್ರ ಜಾಗ ಅದು, ಅವ್ರ ಪ್ರಾಬ್ಲಮ್ ಇತ್ತು, ಆ ಸಂದರ್ಭದಲ್ಲಿ ಜಾಗ ಕೊಟ್ಬಿಡ್ತೀನಿ ಅಂದ್ರು. ಆ ಜಾಗ ನಾವೆಲ್ಲ ಓಡಾಡಿ ಜಾಗ ತೆಗೆದು ಇವತ್ತು ಅದೊಂದು ಕಸ ಸುರಿಯಕ್ಕೆ ಒಳ್ಳೆ ಸ್ಥಳ ಆಯ್ತು,
1: ಒಂದು ಡಂಪಿಂಗ್ ಯಾರ್ಡ್ ಆಗಿದೆ.
0: ಇಲ್ಲ ಅಂತಂದ್ರೆ ಮಾತ್ರ ನಾವು ಇನ್ನೂ ಚಾನಲ್ ಮೇಲೆ ಸುರ್ಕೊಂಡು ಹೋಗ್ಬೋದಿತ್ತು. ಇವ್ರ ಮುಂದಕ್ಕೆ ಭಾರಿ ಕಷ್ಟ, ಸರಗೂರ್ ತಾಲೂಕಿಗೆ ನಮ್ಮ ಕಸ ಸುರಿಯಕ್ಕೆ ಜಾಗನೇ ಇರಲಿಲ್ಲ. ಅದೊಂದು ಒಳ್ಳೆ ಕೆಲಸ ಮಾಡಿದ್ರು, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅವ್ರ ಕೃತಜ್ಞತೆ ಹೇಳೋದು. ಯಾಕಂದ್ರೆ ಜಾಗ ಕೊಡ್ರಿ, ಇವತ್ತು ಅದು 1,00,000 ರೂಪಾಯಿ ಆಯ್ತದೆ, ಅವತ್ತು ಪಾಪ ಅವ್ರು ಕಮ್ಮಿಲಿ ಕೊಟ್ರು ನಮ್ಗೆ, ಅಲ್ಲಿ ಇಲ್ಲಿ ಸುರಿತಿರ ನೋಡ್ರು. ಒಳ್ಳೆ ಕೆಲಸಗಳು ಆಗಿದೆ ಆಗ ಸ್ವಲ್ಪ ಕಷ್ಟ ಆಯ್ತು, ಇವಾಗ ಎಲ್ಲಾನು ಮುಂದಕ್ಕೆ ಒಳ್ಳೊಳ್ಳೆ ಕೆಲಸ ಆಗ್ಬೇಕು ಅಂತ ಎಲ್ಲ ಸಹಕರಿಸ್ತೇವೆ, ಕೆಲಸಗಳು ಆಗ್ತಾ ಇದೆ ಸರ್. ಅವಾಗ ಸ್ವಲ್ಪ ಅನುದಾನ ಕಮ್ಮಿ ಇತ್ತು, ಸ್ವಲ್ಪ ಇವಾಗ ವಾರ್ಡ್ಗಳಲ್ಲಿ ಪ್ರತಿಯೊಂದು ರೋಡ್ಸ್ ಆಗ್ಬೋದು, ಡ್ರೈನೇಜ್ ಆಗ್ಬೋದು, ಎಲ್ಲ ಕೆಲಸಗಳು ಆಲ್ಮೋಸ್ಟ್ ಒಂದು 70% ಮುಗಿದಿದೆ. ಈಗಲೂ ಅಷ್ಟೇ ಸನ್ಮಾನ್ಯ ನಮ್ಮ ಜನನಾಯಕರಾದಂಥ ಅನಿಲ್ ಚಿಕ್ಕಮಧು ಸಾಹೇಬರು, ಸರ್ ಹಿಂಗೆ ನಮ್ಮ ವಾರ್ಡ್ಗಳಲ್ಲಿ ಸ್ವಲ್ಪ ತುಂಬ ತೊಂದರೆ ಇದೆ ಸರ್, ವಾರ್ಡ್ಗಳ ಮೇನ್ ರೋಡ್ ಸೆಕೆಂಡ್ ಮೇನ್ ರೋಡ್ ಸ್ವಲ್ಪ ಭಾರಿ ಪ್ರಾಬ್ಲಮ್ ಇದೆ. ಆಯಿತು ಬಿಡೋಣ ಮಾಡೋಣ ಅದಕ್ಕೆ ಯಾಕೆ ಅಂತ ಒಂದು 2-3 ಮೀಟಿಂಗ್ ಕದ್ರು. ಆ ಸಂದರ್ಭದಲ್ಲಿ ಒಂದಿನ ಅವರೇ ಡೇಟ್ ಕೊಟ್ಟರು, ಎಲ್ಲಿದ್ದೀರಾ ಅಂತಂತಂದ ನಮ್ಮ ಅವ್ರ ಪಿ ಆದಂಥ ಮಂಜಣ್ಣ ಅವರು ಫೋನ್ ಮಾಡಿದ್ರು, ಸಿನಿಮಾಸ್ ಎಲ್ಲಿದ್ದೀರಾ, ಹಿಂಗೆ ಸರ್ಗೂರ್ ಬರ್ತಾ ಇದ್ದೀನಿ, ಸಾಹೇಬ್ರು ಕಳಿಸಿದ್ರು ಅಂತ. ಏನಣ್ಣ ಅಂತಂದೆ, ಒಂದು 2,25,00,000 ದುಡ್ಡು ಸ್ಯಾಂಕ್ಷನ್ ಆಗಿದೆ ಸರ್ಗೂರ್ಗೆ, ಯಾವ್ಯಾವ್ದು ರೋಡ್ಗಳು ತುಂಬ ತೊಂದರೆ ಇದೆ ಆ ರೋಡ್ಗಳನ್ನೆಲ್ಲ ರೆಡಿ ಮಾಡಿಸ್ಬೇಕು ಅಂತ ಸಾಹೇಬ್ರು ಹೇಳಿದ್ದಾರೆ ಅಂತ. ಹಂಗೆ ಫಸ್ಟ್ ಸಾಹೇಬ್ರಿಗೊಂದು ಫೋನ್ ಬೆ ಸರ್, ನಾವು ಒಂದು ಮಾತು ನಿಮ್ಗೆ ಹೇಳ್ದೊ, ಹೇಳಿದ ತಕ್ಷಣ ನೀವು ಸರ್ಗೂರ್ಗೆ 2,25,00,000 ದುಡ್ಡು ಆಗಿದೆ, ತುಂಬ ಧನ್ಯವಾದಗಳು ಸರ್, ನಮ್ಮ ಸರ್ಗೂರ್ ಜನತೆ ಪರವಾಗಿ ನಿಮ್ಗೆ ತುಂಬ ಧನ್ಯವಾದಗಳು ಅಂತಂದು. ಅವಾಗ ಅದು ಏನೇನಿದೆ, ಎಲ್ಲೆಲ್ಲಿ ಯಾವ್ದು ನಂಗೆ ಬೇಕಾಗಿದ್ದೀನಿ ಸೆಕೆಂಡ್ ಮ್ಯಾಂಡ್ ರೋಡ್.
2: ಹೌದು,
0: ದಿನ ಜನಗಳು ಯಾವಪ್ಪ ರೋಡ್ ರೆಡಿ ಮಾಡಿಸೋದು, ಯಾವಪ್ಪ ರೋಡ್ ರೆಡಿ ಮಾಡಿಸೋದು ಅಂತ ಕೇಳ್ತಿದ್ರು. ಇವತ್ತು ಅದಕ್ಕೆ ಒಟ್ಟು 9ನೇ ವಾರ್ಡು ಮತ್ತೆ ಅದು ನನಗೆ 9ನೇ ವಾರ್ಡ್ಗೆ ಸೇರುತ್ತೆ, ಒಟ್ಟು ಟೋಟಲ್ 1,05,00,000 ನಮ್ಮ ವಾರ್ಡ್ಗೆ ಹಾಕಿದ್ದಾರೆ. ಮಾವೀರ ಸರ್ಕಲ್ ಇಂದ ಇಲ್ಲಿ ಸಂತಮಸ್ತಿಗೆ 70,00,000, ನಮ್ಮ 9ನೇ ವಾರ್ಡ್ಗೆ 35,00,000 ಹಾಕ್ಸಿದ್ವಿ. ಅದು ಆಟೋಮೆಟಿಕ್ ಆಗಿ ಕೆಲಸ ಸ್ಟಾರ್ಟ್ ಆಗಿದೆ, ಕೆಲಸ ನಡೀತಾ ಇದೆ. ಈಗ ನಾಳೆಯಿಂದ ಮಾವೀರ ಸರ್ಕಲ್ ಇಂದ ಜೆ ಸಿ ಬಿ ಬಂದು ಅದೆಲ್ಲ ಹೊಡಿತದೆ, ಅದು ಕೆಲಸ ಸ್ಟಾರ್ಟ್ ಆಯ್ತದೆ. ಅದೊಂದು ಆಗೋಯ್ತು, ಫಸ್ಟ್ ಮೇನ್ ರೋಡು ಕೂಡ ಕೆಲಸ ಒಳ್ಳೆ ರೋಡ್ ಆಗಿತ್ತು. ಅದು ಎಮ್ ಎಲ್ ಎವರು 1 crore ಅಷ್ಟು ಕೆಲಸ ಕೊಟ್ಟು ಅದು ದುಡ್ಡು ಕೊಟ್ಟು ಅದು ಕೆಲಸ ಮಾಡಿದ್ರು. ಎಜೆಎಂಎಲ್ ಬರ್ತಲ್ಲ ಆ ಸಂದರ್ಭದಲ್ಲಿ, ಈ ಗೊತ್ತಲ್ಲ ನಿಮ್ಗೆ ನಲ್ಲಿ ಕೆಲಸ ಮಾಡ್ಕೊಂಡು ಅದೆಲ್ಲ ಓಪನ್ ಮಾಡ್ತಾರೆ, ತಿರ್ಗಾ ಅವ್ರು ಮಾಡಿದ್ರು ಫಸ್ಟ್ ಇದ್ರ ಸ್ಥಿತಿಗತಿ
1: ಬರೋದಿಲ್ಲ ಅದು.
0: ಹೌದು, ಯಾಕಂದ್ರೆ ಫಸ್ಟ್ ಮಾಡೋದಕ್ಕೆ ಸೆಕೆಂಡ್ಸ್ ಅಲ್ಲಿ ಪ್ಯಾಚ್ ಮಾಡೋದಕ್ಕೆ
1: ವ್ಯತ್ಯಾಸಗಳಾಯ್ತದೆ.
0: ಯಾಕಂದ್ರೆ ಒಂದ್ ರೋಡ್ ಅವಾಗ ಫಸ್ಟ್ ಮಾಡೋದ್ರಿಂದ ಒಂದೇ ಲೆವೆಲ್ ತಂದಿರ್ತಾರೆ, ಆ ಸೆಕೆಂಡ್ಸ್ ಅಲ್ಲಿ ತಂದಾಗ ಅವ್ರು ಬರೀ ಪ್ಯಾಚಿಂಗ್ ಆದಾಗ ಏನಾಯ್ತದೆ, ಮಣ್ಣು ಕೆಳಕಿಳಿದಾಗ ಏನಾಯ್ತದೆ, ಸ್ವಲ್ಪ ಇದು ಹೈಟ್ ಆಯ್ತದೆ, ಇದು ಡೌನ್ಸ್ ಆಯ್ತದೆ. ಅದರಿಂದ 2 ರೋಡ್ ಕಂಪ್ಲೀಟ್ ಆಯ್ತದೆ. ಇಸಲಿ ಮೊನ್ನೆ ಶಾಸಕರು ಇದನ್ನ ದುಡ್ಡು ಕೊಟ್ಟಿದ್ದಾರೆ ಕೆಲಸ, ಇದು ಸೆಕೆಂಡ್ ಮೀಟರ್ ಕೂಡ ಮುಗೀತದೆ ಸರ್.
1: ಸರ್, ಈಗ ಪ್ರಸ್ತುತ ತಮ್ಮ ವಾರ್ಡ್ಗಳ ಸ್ಥಿತಿ ಹೇಗಿತ್ತು ಅಂತ ತಿಳಿಸಿದ್ರಿ. ಈಗ ಸುಮಾರು ಒಂದು ಮೂರು ಜನರ ಅವಧಿಯಲ್ಲಿ ಈ ಆಗಿನ ಒಂದು ರಸ್ತೆಗಳಾಗಿರ್ಬೋದು, ಚರಂಡಿ ವ್ಯವಸ್ಥೆಗಳಾಗಿರ್ಬೋದು, ಒಂದಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಪ್ರಸ್ತುತ ಈಗ ತಮ್ಮ ವಾರ್ಡ್ ಯಾವ ರೀತಿ ಇದೆ, ತಮ್ಮ

0: ನಲ್ಲಿ ಇನ್ನು ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ, ಸ್ಥಿತಿಗತಿ ಈಗ ಎಷ್ಟು ಸುಧಾರಿಸಿದೆ, ಜೊತೆಗೆ ಏನೆಲ್ಲ ಆಗ್ಬೇಕು ಮುಂದಿನ ದಿನಗಳಲ್ಲಿ, ಅದ್ರ ಬಗ್ಗೆ ಹೇಳೋದಾದ್ರೆ.
1: ನನ್ನ ನೋಡಲೇ ಡ್ರೈನೇಜ್ ಎಲ್ಲ ಮುಗಿದಿದೆ ಸರ್. ರೋಡ್ಸ್ ಈಗ ಒಂದು ನಾ ಹೇಳದ್ನಲ್ಲ, ಈಗ ರೋಡ್ಸ್ ಮುಗ್ದಿದೆ. ಈಗ ಈಗ ಒಂದು ಅದೊಂದು ದೊಡ್ಡ ರೋಡ್, ನನಗೆ ಎಸ್ ಐ ಬಸವನಾಯಕರ ಮನೆಯಿಂದ ಚಿಕ್ಕ ಚೆನ್ನಾಯಕರ ಮನೆಯವರೆಗೆ ಒಂದು ರೋಡ್ ಆಗ್ಬೇಕಾಯ್ತು. ಅದು ನಾನು ಹೇಳದ್ನಲ್ಲ, ಅದೊಂದು ಕೆಲಸ ಆಗ್ಬೇಕಾಯ್ತು. ನಾನು ಎರಡು ಸಲ ಡಾಂಬರ್ ಮಾಡಿಸ್ತಾ ಇದ್ದು, ಡಾಂಬರ್ ನಿಲ್ಲೇ ಇಲ್ಲ. ಈಗೇನ್ ಮಾಡಿದೆ, ಅದು ಅಲ್ಲಿ ಇಲ್ಲಿ ಹಾಕೋದ್ಬೇಡ ಅಂತ ಅಂದ್ಬಿಟ್ಟು 35 ಲಕ್ಷ ಟೋಟಲ್ ಕಾಂಕ್ರೀಟ್ ರಸ್ತೆಗೆ ಹಾಕ್ಬಿಟ್ಟೆ ಆ ರೋಡ್ ಪೂರ್ತಿ. ಎಸ್ ಐ ಬಸವನಾಯಕರ ಮನೆಯಿಂದ ಚಿಕ್ಕ ಚೆನ್ನಾಯಕರ ಮನೆಯವರೆಗೆ ಡ್ರೈನ್ ಟು ಡ್ರೈನ್ ಮಧ್ಯದಲ್ಲಿ 5 ಮೀಟರ್ ಡ್ರೈನ್ ರೋಡ್ಸ್ ಮಾಡಿಸ್ತಾ ಇಲ್ಲ ನಾನು. ಈ ಡ್ರೈನ್ ಇಂದ ಈ ಡ್ರೈನ್ ಜನಗಳಿಗೆ ತಿರುಗಡವ್ರಿಗೂ ಒಳ್ಳೆ ವಾತಾವರಣ ಆಗ್ಬೇಕು. ಒಂದ್ ಗಾಡಿ ಬಂದು ಇನ್ನೊಂದ್ ಗಾಡಿ ಹೋಗ್ಬೇಕು. ಮಧ್ಯದಲ್ಲಿ ಒಂದ್ ಬೋರ್ ಇತ್ತು, ಆ ಬೋರ್ ಇಂದ ನಮ್ಮ ಯಾವ್ದೇ ಒಂದು ಗಾಡಿ ಹೋದ್ರೆ ಇನ್ನೊಂದ್ ಗಾಡಿ ಬರಕಾಯ್ತಿಲ್ಲ. ಆ ಬೋರ್ನ ಕೂಡ ಈಗ ಕೆಲಸ ಮಾಡಿದೀನಿ. ಆ ಬೋರ್ನ ತೆಗೆದ್ಬಿಟ್ಟು ಅದಕ್ಕೆ ಜನಗಳಿಗೆ ತೊಂದರೆ ಆಗದ ರೀತಿಲಿ ಆ ಕಾಂಕ್ರೀಟ್ ಹಾಕಿ, ಯಾಕಂದ್ರೆ ಬೋರ್ ತೆಗೆದ್ ನಿಮ್ಗೆ ಗೊತ್ತು, ಸಣ್ಣ ಗಿಣ್ಣ ಮಕ್ಕಳೆಲ್ಲ ಏನಾದ್ರೆ ಹೆಚ್ಚು ಕಮ್ಮಿ ಆಗುವ ಒಳಗಡೆ ಬಿದ್ದು ನಿಮ್ಗೆ ಎಷ್ಟು ಅದು ಅವಾಂತರ ಆಗಿದೆ. ಅದಕ್ಕೋಸ್ಕರ ಅದನ್ನು ಕೂಡ ವೆಲ್ಡಿಂಗ್ ಮಾಡಿಸಿ ತೆಗಿಸ್ಬಿಟ್ಟು ಅದ್ರ ಬದಲಾಗಿ, ಯಾಕೆ ಇವತ್ತು ನಾ ತೆಗೆದ ಮೇಲೆ ಯಾರಂದ್ರೆ ಬೇಕಾದಂತ ತೆಗೆದ್ಬಿಟ್ಟಪ್ಪ, ನನ್ಗೆ ಆಗೋರು ಇರ್ತಾರೆ ಆಗದೇ ಇರ್ತಾರೆ,
0: ಹೌದು
1: ಇಲ್ಲಿ ತೆಗೆದ್ನಲ್ಲ ಈಗ ಅದಕ್ಕೆ ಅದಕ್ಕೇನಾರು ಒಂದು ಬೇರೆ ತರದಲ್ಲಿ ಮಾಡಬೇಕಾಯ್ತ. ಅದಕ್ಕೇನು ಮಾಡಿದೀನಿ, ಅದೇ ಪಕ್ಕದಲ್ಲಿ ಅಂಟರ್ಘಟ ಮಂದಿ ದೇವಸ್ಥಾನ ಪಕ್ಕ ಒಂದು ಹೊಸ ಹ್ಯಾಂಡ್ ಪಂಪ್ ಸ್ಯಾಂಕ್ಷನ್ ಮಾಡಿಸಿದೀನಿ.
0: ಅಂದ್ರೆ ಅದರ ಬದಲಿಗೆ
1: ಅದು ಅಲ್ಲಿ ಹೋದ್ಮೇಲೆ ಇನ್ನೊಂದು ಬೇಕಲೇಬೇಕಲ್ಲ,
0: ಹೌದು,
1: ಅದ್ರ ಬದಲಿಗೆ ಒಂದು ಹೊಸ ಹ್ಯಾಂಡ್ ಪಂಪ್ ಸ್ಯಾಂಕ್ಷನ್ ಮಾಡಿ ಈಗ ಆಲ್ರೆಡಿ ಟೆಂಡರ್ಗೆ ಹೋಗಿದೆ. ಅದು ಅದಾಯ್ತು ಅಂದ್ರೆ ಅಲ್ಲಿಗೆ ಇದಾಯ್ತು. ನನಗೆ ಬೇಕಾಗಿರೋದೇನು, ಮೇನ್ ರೋಡ್ಸ್ ಬೇಕು. ನಾಳೆ ಯಾರು ಬಂದ್ರು ಯಾರಪ್ಪ ಈ ವಾರ್ಡಲ್ಲಿ ಗೆದ್ದಿದ್ದು, ಇದೇನಿದೆ ಸ್ಥಿತಿ ಅಂತ ಯಾರು ಮಾತಾಡ್ಬಾರ್ದು. ಯಾಕಂದ್ರೆ ನನಗೆ ಓಟ್ ಹಾಕಿರೋ ಜನಗಳಿಗೂ ಭಯಪಡ್ದು, ಇಂಥವ್ನಿಗೆ ಆಯ್ಕೆ ಮಾಡಿದಾರಲ್ಲಪ್ಪ, ಏನು ಕೆಲಸ ಮಾಡಿಲ್ಲ ಅಲ್ಲ ಅಂತ ಅಂದ್ಬಿಡ್ದು. ಜಿ ಜಿ ಎಮ್ದು ಪ್ರತಿಯೊಬ್ಬರ ಮನೆಗೂ ನೀರು ಹೋಗ್ತದೆ, ನೀರಿಂದು ಪ್ರಾಬ್ಲಮ್ ಇಲ್ಲ. ಅದೇನೋ ಒಂದು ಸ್ವಲ್ಪ ಒಂದು 2-3 ಮನೆ ಆಗ್ಬೋದು, ಆದರೂ ಕೂಡ ಅವ್ರಿಗೆ ಯಾವ್ದಾದ್ರು ಸಂದರ್ಭದಲ್ಲಿ ಇಂಜಿನಿಯರ್ಗೆ ಹೇಳಿದ ತಕ್ಷಣ ಅವ್ರು ಬಂದು ವಿಚಾರಿಸ್ತೀನಿ. ನಂದು ಒಂದು ವಾರದಲ್ಲಿ ವಾಟರ್ದು ಕಂಪ್ಲೀಟ್ ಏನು ಪ್ರಾಬ್ಲಮ್ ಇಲ್ಲದ ರೀತಿಲಿ ಆಯ್ತದೆ. ನಮ್ಗೆ ಬೇಕಾಗಿರೋದೇ ನೀರು,
0: ಹೌದು,
1: ಕಂಪ್ಲೀಟ್ ಮುಗೀತದೆ
0: ಸರ್. ಸರ್, ಈಗಲೂ ಸಹ ವಾರ್ಡಿನ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಾದ್ರೆ ಇನ್ನು ಏನೆಲ್ಲ ತೊಡಕುಗಳು ಎದುರಾಗುತ್ತೆ, ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ, ಅದ್ರ ಬಗ್ಗೆ ಏನಾದರೂ ಹೇಳೋದಾದ್ರೆ?
1: ಅಲ್ಲಿ ಎದುರಿಸಬೇಕಾಗತ್ತೆ, ಅದ್ರ ಬಗ್ಗೆ ಏನು ನಾನು ಅದ್ರ ಬಗ್ಗೆ ನಾನು ಯಾವುದೇ ಥರ, ಯಾಕಂದ್ರೆ ನಾನು ಅಲ್ಲೇ ಹುಟ್ಟು ಅಲ್ಲೇ ಬೆಳೆದಿದ್ದೀನಿ, ಪ್ರತಿಯೊಬ್ಬರು ಮನ್ಮಗನಾಗಿದ್ದೀನಿ ನಾನು. ಅವ್ರಿಗೂ ಗೊತ್ತಿದೆ ಯಾರಂತ, ಈ ನಮ್ಮ ಹುಡುಗನೇ ನಮ್ಮ ಕೆಲಸ ಮಾಡ್ದೆ ಇನ್ಯಾವ ಕೆಲಸ ಮಾಡ್ತಾನೆ ಅನ್ನೋದು ಅವ್ರಿಗೂ ಗೊತ್ತು. ಯಾಕಂತಂದ್ರೆ ನಾನು ಒಂದು ಸಂದರ್ಭದಲ್ಲಿ ನನ್ನ ಎಲೆಕ್ಷನ್, ನನಗೆ ಎಲೆಕ್ಷನ್ ಅಂತ ಗೊತ್ತಿರಲಿಲ್ಲ. ನಾನು ಅವನು 0 ಪಾಯಿಂಟ್ಲಿ ಬಂದವನು. ಯಾಕಂದ್ರೆ ನಂದು ನಮ್ಮ ತಂದೆ ಆಗಲಿ ಯಾರೇ ಆಗಲಿ ನಾನು ರಾಜಕಾರಣಿಗಳಲ್ಲ. ನಾನು ಒಂದು ಅಂಗಡೀಲಿ ಕೆಲಸ ಮಾಡ್ತಿದ್ದವನು, ವೈಸ್ಟರ್ಲಿ ಕೆಲಸ ಮಾಡ್ತಿದ್ದವನು. ನನ್ನನ್ನು ಆಯ್ಕೆ ಮಾಡಬೇಕಾದ ಸಂದರ್ಭದಲ್ಲಿ ಎಲೆಕ್ಷನ್ಗೆ ಯಾರನ್ನೋ ಆಯ್ಕೆ ಮಾಡೋಕೆ ಹೋಗಿ ನನ್ನನ್ನು ಆಯ್ಕೆ ಮಾಡಿದ್ವು. ಆ ಸಂದರ್ಭದಲ್ಲಿ ನಾನು ಎಲೆಕ್ಷನ್ ಫೇಸ್ ಮಾಡಿದೆ, 36 ಓಟ್ಲಿ ವಿನ್ನಿಂಗ್ ಆದೆ, ಆಪೋಸಿಟ್
0: ಕ್ಯಾಂಡಿಡೇಟ್
1: ಲೀಡಿಂಗ್ಲಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ತಿರ್ಗ ಇನ್ನೊಂದು ಆ ವಾರ್ಡ್ಲಿ ಬೇರೆಯವ್ರಿಗೆ ಜಾಸ್ತಿ ಸ್ಥಳ ಕೊಟ್ಟಿಲ್ಲ. ಯಾಕಂದ್ರೆ ಕೆಲಸ ಮಾಡಿದ್ದೀನಿ,
0: ಹೌದು,
1: ನನ್ಗೆ ಓಟ್ ಕೊಡಿ ಅಂತ ಕೇಳ್ತೀನಿ. ಕೆಲಸ ಮಾಡಿಲ್ಲ ನನ್ಗೆ ಓಟ್ ಬೇಡ. ಅದರಿಂದ ನನ್ಗೆ ಯಾವುದೇ ಕೆಲಸಗಳಾದರೂ ನಾನು ಅಲ್ಲಿ ಏನು ಇನ್ನೂ ಸುಮಾರು ಕೆಲಸ ಇದೆ, ಕೆಲಸ ಇಲ್ಲ ಅಂತಂತಲ್ಲ, ನನಗೆ ಆದಂಥ ಕೆಲಸಗಳನ್ನ ಇನ್ನೂ ಮಾಡಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಏನಂದ್ರೆ ನಾನು ಮನೆಗಳ್ಸ್ ಕೊಡಿಸ್ಬೇಕು. ಮೇನ್ ಬೇಕಾಗಿರೋದು ಮನೆಗಳು, ತುಂಬಾ ಇನ್ನೂ ಕೈ ಹಂಚಿನ ಮನೆಗಳಿದೆ ನಾನು ನೋಡಲ್ಲಿ. ನಾನು ನಮ್ದೇ ಸರ್ಕಾರ ಇದೆ, ಅದಕ್ಕೆ ಈ ಸಚಿವ ಸಂಪುಟದ್ದು ಇದಾದ್ಮೇಲೆ ಬೆಂಗಳೂರಿಗೆ ಒಂದ್ಸಲ ಹೋಗ್ಬೇಕು. ನಾನು ಯಾರು ಸಚಿವರಾಯ್ತಾರೆ ಅವ್ರನ್ನ ನಮ್ಮ MLA ಮುಖಾಂತರದಿಂದ ನನ್ನ ವಾರ್ಡ್ಗೆ ಎಷ್ಟು ಮನೆಗಳು ಬೇಕಲೇಬೇಕು ನನಗೆ ದಯವಿಟ್ಟು ಹಾಕ್ಸ್ಕೊಡಿ ಅಂತಂದ್ರೆ ಅವ್ರ ಜೊತೆ ಬೆಂಗಳೂರಿಗೆ ಹೋಗಿ ಸುತ್ತಿ ನಾನು ಮಾಡಿಸ್ಲೇಬೇಕು, ನಾನು ಮಾಡಿಸ್ತೀನಿ ಅದನ್ನು, ಬಿಡಲ್ಲ ನಾನು ಅದೇ. ಯಾಕಂದ್ರೆ ಅದು ಈಗ ಕೇಳಿದ್ರು, ಯಾಕಂದ್ರೆ ಯಾರು ಇಂದು ಸಚಿವರೇ ಅಂತ ಗೊತ್ತಾಗಿಲ್ಲ, ವಸತಿ ಸಚಿವರು. ಅದರಿಂದ ಸಾಹೇಬ್ರ ಗಮನಕ್ಕೆ ತಂದಿದ್ದೀನಿ, ಅದಕ್ಕೆ ಸಚಿವ ಸಂಪುಟಕ್ಕೆ ಆದ ತಕ್ಷಣ ಬೆಂಗಳೂರಿಗೆ ಒಂದ್ಸಲ ಬನ್ನಿ ಅಂತ ಹೇಳೋರು. ಹೋಗಿ ಮನೆಗಳು ಸ್ಯಾಂಕ್ಷನ್ ಮಾಡೋದು, ನಾನು ಮನೆ ಸ್ಯಾಂಕ್ಷನ್ ಮಾಡಿಸೋರ್ಗೆ ಮೊದಲನೇ ಆದ್ಯತೆ ನಂಗೆ ಅದ್ರ ಮೇಲೆ ಇದ್ದೀನಿ ಸರ್.
0: ಅಂದ್ರೆ ಇನ್ನೂ ಸಹ ತಮ್ಮ ಒಂದು ವಾರ್ಡ್ ನಲ್ಲಿ ಕಡು ಬಡವರು ವಾಸ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಮೂಲಭೂತವಾಗಿ ಒಂದು ಮನೆಗಳನ್ನ ಮಾಡ್ಕೊಡ್ಬೇಕು ಅನ್ನೋದು ನಿಮ್ಮ ಒಂದು ಉದ್ದೇಶ ಆಗಿದೆ. ಆ ಉದ್ದೇಶಕ್ಕೆ ತಕ್ಕಂತೆ ಒಂದು ಸಚಿವ ಸಂಪುಟ ಪ್ರಸ್ತುತಿ ಆದ ನಂತರ ತದನಂತರದಲ್ಲಿ ತಾವು ಹೋಗಿ ಸಚಿವರನ್ನ ಭೇಟಿ ಮಾಡಿ ಒಂದಷ್ಟು ಮನೆಗಳನ್ನ ಸ್ಯಾಂಕ್ಷನ್ ಮಾಡಿ ತಮ್ಮ ವಾರ್ಡಿನಲ್ಲಿರುವಂತಹ ಕಡು ಬಡವರಿಗೆ ವಿತರಿಸಬೇಕು ಅನ್ನೋದು ನಿಮ್ಮ ಈಗ ಸದ್ಯದ ಒಂದು ಗುರಿ. ಸರ್, ವಾರ್ಡಿನ ಒಂದು ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಹೇಗಿದೆ, ಜೊತೆಗೆ ಕಸ ವಿಲೇವಾರಿ ನಿರ್ವಹಣೆ ಯಾವ ರೀತಿಯಾಗಿ ನಡೀತಾ ಇದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ?
1: ಸರ್, ಕಸ ಯಾವುದೇ ಕಾರಣಕ್ಕೂ ಮೊದ್ಲಿಗಿಂತ ಬುದ್ಧಿವಂತರಾಗಿದ್ದಾರೆ ಜನ ಈಗ. ಯಾಕಂದ್ರೆ ಕಸದ ಬಗ್ಗೆ ಜನಗಳಿಗೆ ಗೊತ್ತು. ನಮ್ಮ ಕಸನ ಈಗ ಮನೆ ಒಳಗಡೆ ಇದ್ರು ಕಸನೆ, ಹೊರಗಡೆ ಬಂದ್ರು ಕಸನೆ. ಮನೆ ಇದ್ದಂತ ಸಂದರ್ಭದಲ್ಲಿ ಮನೆ ಅವ್ರದೇ ಆದ್ಮೇಲೆ ಹೊರಗಡೆ ರೋಡು ಅವ್ರದೇ.
0: ಹೌದು,
1: ಅಲ್ಲಿ ಮನೆ ಕ್ಲೀನ್ ಮಾಡಿ ತಗೊಂಡ್ಬಂದು ರೋಡ್ ಬಿಸಾಕಿದ್ರೆ ರೋಡ್ ಯಾವ್ದು? ಸರ್ಕಾರಿ ರೋಡ್, ಸರ್ಕಾರನೇ ನಾವು ನಮ್ದೇನೆ. ಅದು ಪ್ರತಿ ಒಂದು ಮನೆಗೆ ಕಸ ಇಡಕ್ಕೆ 2 ಬಕೆಟ್ ಕೊಟ್ಟಿದ್ದೀನಿ. ಒಂದು ಹಸಿ ಕಸ ಹಾಕಕ್ಕೆ ಒಂದು ಒಣ ಕಸ ಹಾಕಿ.

0: ಬೆಳಗ್ಗೆ ಬಂದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬ ಬೆಳಗ್ಗೆ 6:30 ಗಾಡಿ ಬಂದಂತ ಸಂದರ್ಭದಲ್ಲಿ ಒಂದು ಕಸನ ರೋಡ್ಗೆ ಹಾಕಲ್ಲ. ಅವ್ರು ಬಂದಾಗ ಅವ್ರು ಯಾವಾಗ ಗಾಡಿ ಬರ್ತದೆ, ಗಾಡಿ ಬಂದ ತಕ್ಷಣ ಗಾಡಿ ಹಿಡ್ಕೋತಾರೆ, ಗಾಡಿ ಕಸ ತಗೋತಾರೆ. ಅವರು ಹುಡುಗರು ಪಾಪ ಮೇಲೆ ನಿಂತ್ಕೊಂಡು ಹಸಿ ಕಸ ಯಾವ್ದು ಒಣ ಕಸ ಯಾವ್ದು ಕೊಡಿ ಅಂತಂದ್ರೆ ಅದನ್ನ ಡಿವೈಡ್ ಮಾಡ್ಕೋತಾರೆ. ನನಗೆ ಮೊದಲಿಗೂ ಈಗ್ಲೂ ನಮ್ಮ ಮಾಡಲ್ಲಿ ಕಸ ಜಾಸ್ತಿ ಇಲ್ಲ. ಅವರು ಕೂಡ ವಾರ್ಡನ್ ಬಗ್ಗೆ, ಈಗ ದಿನ ಬೆಳಗಾದ್ರೆ ಅವ್ನು ಬರ್ತಾನೆ ಕೆಲಸ ಮಾಡಿಸ್ತಾನೆ, ನಾವು ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂದ್ರೆ ತಾಯಿಂದರು ಯಾವ್ದೇ ಕಣಕ್ಕೂ ಆ ಥರದಲ್ಲಿ ಕಸನ ಎಲ್ಲೆಲ್ಲ ಬಿಸಾಕಲ್ಲ. ಅದು ಒಂದು ಬಕೆಟ್ ಇಟ್ಟಿರ್ತಾರೆ, ಬೆಳಗ್ಗೆ ಬಂದ ತಕ್ಷಣ ಕಸ ಕೊಡ್ತಾರೆ. ಆದ್ರೆ ಎಲ್ಲಕ್ಕಿಂತ ಇನ್ನೂ ಶೌಚಾಲಯಗಳು ನಮ್ಮ ಮಾಡಲ್ಲಿ ಶೌಚಾಲಯಗಳು ಆಯ್ತಾ ಇದೆ. ಮೊದಲ ರೀತಿ ಇಲ್ಲ, ಪ್ರತಿಯೊಂದು ಮನೆಯಲ್ಲೂ ಶೌಚಾಲಯಗಳು ಆಗ್ತಾ ಇದೆ. ಅದು ಇಲ್ದೇದಂತ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಹೌದು, ಆದ್ರೂ ಬೇರೆ ರೀತಿ ರೋಡ್ ಅಲ್ಲಿ ಆತರ ಎಲ್ಲ ಇಲ್ಲ. ಅದನ್ನು ನಾನು ಇಲ್ದೇದಂತ ಸಂದರ್ಭದಲ್ಲಿ ಖಾತೆಗಳು ಮಾಡಿಸಿ ಅದಕ್ಕೆ ಒಂದು ಇವತ್ತು ನಮ್ಮ ಪಟ್ಟಣ ಪಂಚಾಯತಿಲಿ ಒಂದು ಟಾಯ್ಲೆಟ್ಗೆ 15,000 ದುಡ್ಡು ಕೊಡ್ತಾ ಇದ್ದೀವಿ. ಆತರದ್ದು ಸುಮಾರು ಜನ ತಗೊಂಡು ಕೆಲಸ ಮಾಡಿಸ್ಕೊಂಡಿದ್ದಾರೆ. ಅದರಲ್ಲೆಲ್ಲ ಸ್ವಲ್ಪ ಮುಂಚೂಣಿಲಿದ್ದಾರೆ ಈಗ, ಯಾಕಂದ್ರೆ ಮೊದಲ ರೀತಿ ಆತರ ಏನಿಲ್ಲ.
1: ಸರ್, ತಮ್ಮ ಒಂದು ವಾರ್ಡ್ನಲ್ಲಿ ಮೂಲಭೂತ ಸೌಕರ್ಯಗಳು ಯಾವ ರೀತಿಯಾಗಿದೆ, ಅವುಗಳ ಒಂದು ಸಮರ್ಪಕ ನಿರ್ವಹಣೆ ಆಗ್ತಾ ಇದೆಯಾ ಪ್ರಸ್ತುತವಾಗಿ?
0: 100% ಆಯ್ತದೆ. ನಾನು ಹೇಳ್ತಿಲ್ಲ, ಪ್ರತಿಯೊಂದು ಈಗ ಮಕ್ಕಳು ಎಜುಕೇಶನ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಅವ್ರಿಗೇನು ಡಿಗ್ರಿ ಮಾಡಿದಂತ ಹುಡುಗರ್ಸ್ಕೆ ನಾನು ಪ್ರತಿ ಮೀಟಿಂಗ್ಲಿ ನಾನು ಅವ್ರಿಗೆ ಏನ್ ಇಡ್ತೀನಿ ಅಂತಂತಂದ್ರೆ ಅವ್ರ ಇನ್ನೂ ತಂದೆ ತಾಯಿಗೆ ಹೊರ ಬೀಳ್ಬಿಡ್ತು ಅಂತಂದ್ಬಿಟ್ಟು ಎಜುಕೇಶನ್ಗೆ ಅಂದ್ಬಿಟ್ಟು ಅವ್ರು ಡಿಗ್ರಿ ಮಾಡಿರೋ ಮಕ್ಕಳಿಗೆ, ಎಸ್ ಟಿ ಮಕ್ಕಳಿಗೆ, ಎಸ್ ಸಿ ಮಕ್ಕಳಿಗೂ ಅದೇ ಥರ ಇದೆ, ಕೃಷ್ಣಜಾತಿ ಮಕ್ಕಳಿಗೂ ಜನರಲ್ ಮಕ್ಕಳಿಗೂ ಅದೇ. ನಮ್ಮಲ್ಲಿ ಜಾಸ್ತಿ ಎಸ್ ಟಿ ಮಕ್ಕಳುಗಳು ಜಾಸ್ತಿ, ಅವರಿಗೆ ಒಂದು 5,000 ರೂಪಾಯಿ ಅವ್ರ ಅಕೌಂಟ್ಗೆ ಹೋಗಿ ಕೊಟ್ಟಿದ್ದೀನಿ. ಮಿನಿಮಮ್ ಕಮ್ಮಿ ಅಂದ್ರೆ ನಾನು ಹೋದ್ಮೇಲೆ ನನ್ನ ಪ್ರಕಾರ ಮುಂದೆ ಒಂದು 7-8 ಲಕ್ಷಕ್ಕಿಂತ ದುಡ್ಡನ್ನ ಅವ್ರ ಅಕೌಂಟ್ಗೆ ಹೋಗಕ್ಕೆ ಮಾಡಿದ್ದೀನಿ. ಮತ್ತೆ ಇನ್ನು ಅದೇ ರೀತಿ ಯಾವ್ದಾದ್ರು ಒಂದು ಓದ್ಬಿಟ್ಟಿರ್ತಾರೆ, ಒಂದು ಡ್ರೈವಿಂಗ್ ಲೈಸೆನ್ಸ್, ಇವತ್ತೊಂದು ಕೆ ಎಸ್ ಆರ್ ಟಿ ಸಿ ಆಗ್ಬೋದು, ಯಾವ್ದಾದ್ರು ಒಂದು ಗಾಡಿ ಓಡಿಸೋದು, ಪ್ರತಿ ವರ್ಷದಲ್ಲಿ ಬಂದಂತ ಅನುದಾನನ ಡ್ರೈವಿಂಗ್ ಸ್ಕೂಲ್ಗೂ ಇಟ್ಟಿದ್ದೀನಿ. ಅದು ಎಷ್ಟೋ ಜನ ಡ್ರೈವರ್ಸ್ ಆಗಿದ್ದಾರೆ, ಯಾಕಂದ್ರೆ ಅವರು ಒಂದು ಡ್ರೈವಿಂಗ್ ಲೈಸೆನ್ಸ್ ಮಾಡ್ಕೊಬೇಕಂದ್ರೆ ಒಂದು 7,000-8,000 ಖರ್ಚು ಆಯ್ತು,
1: ಖರ್ಚು ಮಾಡ್ಬೇಕು.
0: ಅದ್ರಲ್ಲಿ ಎಷ್ಟು ಕಡು ಬಡವರು ಇರ್ತಾರೆ, ಕೊಡಕ್ಕಾಗಲ್ಲ. ಅದನ್ನ ಏನ್ ಮಾಡ್ತೀನಿ, ಅದನ್ನು ಕೂಡ ಇಂತಿಂತ ಮಕ್ಕಳು ನೀವು ಡ್ರೈವಿಂಗ್ ಲೈಸೆನ್ಸ್ ತಗೊಳ್ಳಿ, ಅದ್ರಲ್ಲಿ 2-wheeler ಮಾಡ್ಸ್ಕೊತಾರೆ. ಯಾಕಂತಂದ್ರೆ ಇವತ್ತು ನಂಗೆ ಡ್ರೈವಿಂಗ್ ಲೈಸೆನ್ಸ್ ಬೇಕಲೇಬೇಕು, ಇವತ್ತು ಪ್ರತಿಯೊಂದಕ್ಕೂ ಡ್ರೈವಿಂಗ್ ಲೈಸೆನ್ಸ್ ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಅಂತಂದ್ರು ಅವ್ರುಗಳು ಕೂಡ ಅದನ್ನು ಕೂಡ ಸಮರ್ಪಕವಾಗಿ ಪ್ರತಿಯೊಬ್ಬರಿಗೂ ನಾನೇ ಮನೆ ಮನೆಗೆ ಹೋಗಿ ಹೇಳ್ತೀನಿ, ನೀನು 18 ಆಗಿದ್ಯಲ್ವಾ ಡ್ರೈವಿಂಗ್ ಲೈಸೆನ್ಸ್ ಬಾ ನೀ ತಗೋ, ಅದು ಫ್ರೀ ಸರ್ಕಾರದಿಂದ ಬಂದಂತದ್ನ ತಗೋ. ನೋಡಿ, ಯಾವ್ದಾರ ಒಂದು ಇಂಡಿಪೆಂಡೆನ್ಸ್ ಡೇ ಕಾರ್ಯಕ್ರಮ ಇರ್ಬೋದು, ಯಾವ್ದಾರ ಒಂದು ಕಾರ್ಯಕ್ರಮದ ಡ್ರೈವಿಂಗ್ ಲೈಸೆನ್ಸ್ ವಿತರಣೆ ಮಾಡ್ತೀನಿ, ಶಾಸಕರಲ್ಲೇ ವಿತರಣೆ ಮಾಡಿಸ್ತೀನಿ, ಇಲ್ಲ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಯಾರಾಗಿರ್ತಾರೆ ಅವ್ರಲ್ಲಿ ವಿತರಣೆ ಮಾಡಿಸ್ತೀನಿ, ಮುಖ್ಯಾಧಿಕಾರಿಗಳು ಕೂಡ ಅವ್ರ ಮುಖಾಂತರನೇ ವಿತರಣೆ ಮಾಡಿಸ್ತೀನಿ. ಅದು ತುಂಬಾ ಅದು ಸರ್ಕಾರಕ್ಕೆ ಗಮನಕ್ಕೆ ಹೋಗುತ್ತೆ, ನಾವು ಕೊಟ್ಟಂತದ್ದು ಉಪಯೋಗಿಸ್ಕೊತಾ ಇದಾರೆ, ಇನ್ನೂ ಎಕ್ಸ್ಟ್ರಾ ಅನುದಾನ ಅವ್ರು ಬಿಡುಗಡೆ ಮಾಡಬಹುದು ಅಂತ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತೀವಿ.
1: ಸರ್, ನಿಮ್ಮ ವಾರ್ಡ್ನಲ್ಲಿರುವಂತಹ ಒಂದು ಸರ್ಕಾರಿ ಶಾಲೆಗಳಾಗಿರ್ಬೋದು, ಜೊತೆಗೆ ಒಂದು ಆರೋಗ್ಯ ಕೇಂದ್ರಗಳ ಅಭಿವೃದ್ಧಿಗೆ ನೀವು ನೀಡ್ತಿರೋ ಒತ್ತು ಎಂಥದ್ದು, ಅದರ ಒಂದು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ಳಿ.
0: ಒಂದು ನೋವು ಏನಂತಂದ್ರೆ ನಮ್ಮ ವಾರ್ಡಲ್ಲಿ ಅಂಗನವಾಡಿ ಇಲ್ಲ, ಸ್ಥಳನೂ ಇಲ್ಲ. ಅದಕ್ಕೆ ನಾನೀಗ ನಾನು ಮತ್ತೆ ಶಿವಕುಮಾರ್ ಅಂತ ಅವರು ಉಪಾಧ್ಯಕ್ಷರು 7 ವಾರ್ಡಲ್ಲಿ ಒಂದು ಸ್ಥಳ ಗವರ್ಮೆಂಟ್ ಜಾಗ ಆಯ್ತು, ಇಬ್ರು ಕೂಡ ಅದನ್ನ ಸಮರ್ಪಕವಾಗಿ ಹುಡುಕಿ ಅಧಿಕಾರಿಗಳು ಕರ್ಕೊಂಡೋಗಿ ನಮ್ಮ ಗವರ್ಮೆಂಟ್ ಹಾಸ್ಪಿಟಲ್ ಹಿಂದ್ಗಡೆ 9 ವಾರ್ಡ್ಗೆ ಸಪ್ರೇಟ್ ಅಂಗನವಾಡಿ ಕೇಂದ್ರ ಮತ್ತೆ 7 ವಾರ್ಡ್ಗೆ ಸಪ್ರೇಟ್ ಅಂಗನವಾಡಿ ಕೇಂದ್ರ ಮಾಡಬೇಕು ಅಂತ ಈಗ ಆಲ್ರೆಡಿ MLR ಗಮನಕ್ಕೆ ಹೋಗಿತ್ತು. ಅದು ಒಂದೀಗ 7 ವಾರ್ಡ್ಗೆ ಸ್ಯಾಂಕ್ಷನ್ ಆಗಿದೆ. ಈಗ ಅವತ್ತು ನಾನು MLR ಕೇಳಿದೆ, ಏನ್ ಸರ್ ಎರಡನ್ನೂ ಒಟ್ಟಿಗೆ ಮಾಡ್ತೀನಿ ಅಂದ್ರೆ ಇವತ್ತು ಅಣ್ಣ ಎರಡು ಒಟ್ಟಿಗೆ ಬರ್ಬೋದಾಯ್ತು, ಈಗ ಬಂದು ಆಗಿದೆ, ಅದಾದ ತಕ್ಷಣ ನೆಕ್ಸ್ಟ್ ನಿಮ್ದು ಗುದ್ದಲಿ ಪೂಜೆ ಮಾಡಿ ಮಾಡ್ಸೋಣ ಅಂತಂದ್ರೆ ಅದೊಂದು ಆಗ್ಬೇಕು ಇವತ್ತು. ಯಾಕಂತಂದ್ರೆ ಅದೊಂದು ಆಯ್ತು, ಸ್ಥಳ ಎರಡಕ್ಕೂ ಆಗಿದೆ, ಆ ಕಡೆಗೆ 7 ವಾರ್ಡ್ಗೂ ಕೂಡ ಆಗಿದೆ, 9 ವಾರ್ಡ್ಗೂ ಈ ಸೊತ್ತೆಲ್ಲ ತೆಗೆದಿದ್ದೀವಿ. ಇನ್ನೇನು ಅನುದಾನ ಬಿಡುಗಡೆ ಗುದ್ದಲಿ ಪೂಜೆ ಮಾಡಿ ಅದೊಂದು ನಮ್ಗೆ ತುಂಬಾ ನಮ್ಮ ಮಕ್ಕಳು ಯಾಕಂತಂದ್ರೆ ಈಗಲೂ ಬಾಡಿಗೆ ಕಟ್ತಾ ಇದಾರೆ ಸರ್ಕಾರದಿಂದ. ಅದೊಂದು ನನ್ನ ಸಂದರ್ಭದಲ್ಲಿ ಮಕ್ಕಳಿಗೆ ಅವು ತಟ್ಟೆ ಲೋಟ ಇಲ್ಲಂತ ಸಂದರ್ಭದಲ್ಲಿ ತಟ್ಟೆ ಲೋಟ ಕೂಡ ಕೊಡಿಸಿದ್ದೀನಿ. ಅವರು ಯಾವುದೇ ಕಾರಣಕ್ಕೂ ಈ ಬೇರೆ ಪ್ಲೇಟಲ್ಲಿ ತಿನ್ಬಾರ್ದು ಅಂತಂದ್ರು, ಅವ್ರಿಗೆ ಸ್ಟೀಲ್ ತಟ್ಟೆ ಕೂಡ ಲೋಟ. ಆ ಸಂದರ್ಭದಲ್ಲಿ ನಾನು ಅದಕ್ಕೆ ಏನಾಗಬೇಕು ಮೂಲಭೂತ ಸೌಕರ್ಯ ಸಣ್ಣ ಮಕ್ಕಳಿಗೆ, ಅದು ಜಮ್ಖಾನ ಆಗ್ಬೋದು, ಅವ್ರಿಗೆ ಪ್ರತಿಯೊಂದು ಕೂಡ ಪಂಚಾಯತಿಂದ ಏನ್ ಕೊಡ್ಬೇಕು ಅದೆಲ್ಲ ನನ್ನ ಕೈಲಿ ಆದಂತ ಅಷ್ಟು ಕೊಟ್ಟಿದ್ದೀನಿ. ಯಾಕಂದ್ರೆ ನಾನು ಇಲ್ಲಿ ಕುತ್ಕೊಂಡು ಮಾತಾಡ್ಬಿಟ್ಟು ನಂಗೆ ಸುಳ್ಳು ಹೇಳಕ್ಕೆ ಬೇಸಿಲ್ಲ. ನಾಳೆ ನಾನು ಇಲ್ಲಿ ಮಾತಾಡೋದು, ನಾಳೆ ಇನ್ನೊಬ್ರು ಪ್ರಶ್ನೆ ಆಗ್ತಾರೆ ನೀವು ಕೊಡ್ಸಿದಿ ಅಂತ ಹೋಗಿ ಅಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಕೇಳ್ಬೋದು. ಆಗ ಅಲ್ಲಿರೋ ಟೀಚರ್ಸು ಇಲ್ಲಿ ಬಂದಿದೆ ಅಂತಂದ್ಬಿಟ್ಟು ಹೇಳ್ಬೇಕು.

0: ಹೌದು,
1: ಆ ರೀತಿ ಕೆಲಸ ಮಾಡಿದ್ರೆ ನನಗೆ ಸುಮ್ ಸುಮ್ಗೆ ಪ್ರಚಾರ ತಗೊಳ್ಳೋಂತ ಸ್ಥಿತಿಗತಿಲಿ ನಾನು ಇರಲ್ಲ. ಕೇಂದ್ರದ ಬಗ್ಗೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ತುಂಬಾ ಡಾಕ್ಟರ್ ಒಳ್ಳೆ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಪಾರ್ಸಾರ್ಥಿ ಅಂತ ಲೇಡಿ ಡಾಕ್ಟರ್ ಇದ್ದಾರೆ. ಅಲ್ಲಿರೋ ಟೋಟಲ್ ನರ್ಸ್ ಅಲ್ಲಿರೋ ಪ್ರತಿಯೊಬ್ಬರು ಯಾವುದೇ ಟೈಮ್ಲಿ ಹೋಗ್ಲಿ ಎಷ್ಟೊತ್ತಲ್ಲಿ ಹೋಗ್ಲಿ, ಸ್ವಲ್ಪ ರಾತ್ರಿ ಟೈಮ್ ಸ್ವಲ್ಪ ತೊಂದರೆ ಆಗ್ಬೋದು, ಆದರೆ ಹಾಸ್ಪಿಟ್ಲ್ ಸ್ವಚ್ಛತೆ ತುಂಬ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ. ಎಷ್ಟೊತ್ತರ ರಾತ್ರಿ ಹೋದ್ರೂ ಪಾರ್ಸಾರ್ಥಿ

0: ಆದ್ರೆ ಎಲ್ಲರಿಗೂ ಒಂದೇ ತರ ನೋಡ್ತಾರೆ, ಇವ್ರು ಕೌನ್ಸಿಲರ್, ಇವ್ರು ಬೇರೆ ಮಾಮೂಲಿ ಜನ, ಆ ತರ ಏನಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ನಮ್ನ ಹಂಗ್ ಟ್ರೀಟ್ ಮಾಡ್ತಾರೆ, ಒಬ್ಬ ಶಾಸಕರನ್ನ ಹೆಂಗ್ ಟ್ರೀಟ್ ಮಾಡ್ತಾರೆ, ಒಬ್ಬ ಎಂ ಪಿ ಸಾಹೇಬ್ನ ಹೆಂಗ್ ಟ್ರೀಟ್ ಮಾಡ್ತಾರೆ, ಪ್ರತಿಯೊಬ್ಬರು ಕೂಡ ಅದೇ ರೀತಿ ಟ್ರೀಟ್ ಮಾಡಂತಂದ್ರೆ ಒಳ್ಳೆ ಆರೋಗ್ಯ ಕೇಂದ್ರ ಅಲ್ಲಿರೋ ಪ್ರತಿಯೊಬ್ರು ನರ್ಸ್ ಆಗ್ಬೋದು, ಎಲ್ಲ ಎಲ್ಲ ಚೆನ್ನಾಗಿ ನೋಡ್ತಾರೆ, ಮತ್ತೆ ಒಬ್ರು ಕಣ್ಣಿನ ಡಾಕ್ಟರ್ ಇದಾರೆ. ಅದು ಕನ್ನಡಕ ಫ್ರೀ ಬಂದಿದೆ ಅಂತ ಸುದ್ದಿ, ಯಾರ್ಯಾರು ಕರ್ನಾಟಕ ಫ್ರೀ ಬಂದಿದೆ ತಗೊಳ್ಳಿ ಅಂತ ಸರ್ ಏನ್ ಅವರೊಂದು ಅಣ್ಣ ಬಂದು ಸುಮಾರು ದಿನ ಆಗಿದೆ ಅಣ್ಣ, ಜನಗಳೇ ಬರಲ್ವಲ್ಲ ಅಣ್ಣ ತಗೊಳಕ್ಕೆ, ಫ್ರೀ ಬರೀ ಒಂದು ಆಧಾರ್ ಕಾರ್ಡ್ ಕೊಡ್ಬಿಟ್ಟು ಗ್ಲಾಸ್ ಇಸ್ಕೋಬೋದು ಕಣ ಅಂತ. ಆಗ ನಾನು ನನ್ನ ವಾರ್ಡಲ್ಲಿರೋರು ಸುಮಾರು ಜನ ಕೇಳಿದೆ, ಈ ತರ ಗ್ಲಾಸ್ ಬಂದಿದೆ, ಬರೀ ಒಂದು ಆಧಾರ್ ಕಾರ್ಡ್ ಒಂದು ಫೋಟೋ ತಗೊಂಡು ಕೊಡಿ ಅಂತ ಹೇಳ್ತಂತ. ಆಯ್ತಾ, ಆಗ ಹಂಗಂತ ತಕ್ಷಣ ಏನ್ ಮಾಡಿದೆ, ಅವರು ಪ್ರತಿಯೊಬ್ಬರು ಇಸ್ಕತ್ತಿದ್ರೆ ನಾನೇ ಫಸ್ಟ್ ಇಸ್ಕೊಂಡೆ, ಕೊಡಿ ಇದು ಹೆಂಗಿದೆ ಅಂತ ನೋಡೋಣ ಅಂತ. ಆವಾಗ ನಿಮ್ಗೆ ಎಷ್ಟು ಏಜ್ ಅಂತ ನಂಗೆ 51 ಗ್ಲಾಸ್ ಕೊಟ್ರು. ಅದೇ ರೀತಿ ನಾನೆಲ್ಲ ನನ್ನ ಫ್ರೆಂಡ್ಸ್ಗಳಿಗೆ ಮತ್ತೆ ಪ್ರತಿಯೊಬ್ಬರಿಗೆ ಹಿಂಗಿದೆ ಗ್ಲಾಸ್ ಇಸ್ಕೊಳ್ಳಿ ಅಂತ ಅವ್ರು ಹೋಗಿ ತಗೋತಾ ಇದಾರೆ. ಒಳ್ಳೆ ಹಾಸ್ಪಿಟಲ್ ಇದೆ, ಒಳ್ಳೆ ಅಧಿಕಾರಿಗಳಿದ್ದಾರೆ, ಕೆಲಸ ಮಾಡ್ತಾರೆ.
1: ಸರ್, ಜೆ ಜೆ ಎಂ ಬಗ್ಗೆ ತಾವು ಫಸ್ಟೇ ಮಾತಾಡ್ಬೇಕಾದ್ರೆ ತಿಳಿಸಿದ್ರಿ, ಜೆ ಜೆ ಎಂ ಒಂದು ಹಂತದಲ್ಲಿ ನಡೀತಾ ಇದೆ ಈಗ ಕೆಲಸಗಳು, ಈಗ ಪ್ರಸ್ತುತ ಒಂದು ಜೆ ಜೆ ಎಂ ತನ್ನ ಕೆಲಸವನ್ನು ಮುಗಿಸಿ ಜನರಿಗೆ ಅದರಿಂದ ಶುದ್ಧ ಕುಡಿಯೋ ನೀರು ಸಿಗ್ತಾ ಇದೆಯಾ?
0: 100% ಇನ್ನೊಂದು ಒಂದೊಂದು 15 ದಿನದೊಳಗೆ ನಿಮ್ಗೆ ಗೊತ್ತಾಗುತ್ತೆ. ಅದೇ ರೀತಿ ಬಂದು ನಾನು ಇಲ್ಲಿ ಶಾಸಕರ ಮುಖಾಂತರ ಇನ್ನೂ ಒಂದು ಸ್ವಲ್ಪ ನಿಮ್ಮ ಈಗ ಬರ್ತೀನಿ ತಿರ್ಗಾ, ಆ ಕೆಲಸ ಮುಗಿದೆ. 16.5 crore ದುಡ್ಡು ಸ್ಯಾಂಕ್ಷನ್ ಆಗಿರೋದು, ಒಳ್ಳೆ ಕೆಲಸ ನಡೀತಾ ಇದೆ, ಒಳ್ಳೆ ಟ್ಯಾಂಕ್ ಆಗಿದೆ, ಒಂದು 5 lakh liters ಟ್ಯಾಂಕ್ ಆಗಿದೆ. ಆಲ್ರೆಡಿ ಚೆಕ್ ಮಾಡ್ತಿದೀವಿ ನೀರನ್ನ, ಎಲ್ಲರ ಮನೆಗೂ ನೀರು ಹೋಗ್ತಾ ಇದೆ. ಅದ್ ನಿಮ್ಗೆ ಮೊದಲೇ ಹೇಳಿದೆ ನಾನು, ಅದರಲ್ಲಿ ಎಷ್ಟೊಂದು ನಲ್ಲಿಗಳಿಗೆ ಹೋಗ್ದಿರೋ, ಯಾಕಂದ್ರೆ ಕಲೆಕ್ಷನ್ ಮಿಸ್ಟೇಕ್ ಆಗಿರುತ್ತದೆ ಅರ್ಜೆಂಟ್ಲಿ ಕೊಡುವಾಗ, ತಿರ್ಗಾ ಅದನ್ನು ತೆಗೆಸ್ಬಿಟ್ಟು ತಿರ್ಗಾ ಅದನ್ನು ಕಲೆಕ್ಷನ್ ಕೊಟ್ಟಂತ ಸರ್ ನೀರು ತುಂಬ ಚೆನ್ನಾಗಿ ನೀಟಾಗಿ ಹೋಗಿ ನಂದು 15-20 ದಿನದೊಳಗೆ ಕೆಲಸ ಸಂಪೂರ್ಣ ಮುಗೀತದೆ. ನನಗೆ ಬೇಕಾದ ಅಷ್ಟೇ ಮನೆಗಳಿಗೆ ಯಾವುದೇ ಕಣಕ್ಕೂ ನೀರು ನೀರು ಅವ್ರಿಗೆ ಹೋಗ್ಲೇಬೇಕು, ಯಾಕಂದ್ರೆ ನೀರನ್ನ ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಗೊತ್ತಾಗೋದಕ್ಕೆ ಮೀಟರ್ ಫಿಕ್ಸ್ ಮಾಡ್ತಿದ್ದಾರೆ. ಫಸ್ಟ್ ಇಷ್ಟು ದಿನ ಇಷ್ಟು ಲೀಟ್ರು ಅಂತ ಫ್ರೀ ಕೊಡ್ತಾರೆ. ಅದ ನಂತರ ನಮ್ದು ಕರೆಂಟ್ ಬಿಲ್ ಹೆಂಗ್ ಓಡ್ತದೆ ಆ ಥರ ಓಡಕ್ಕೆ ಸ್ಟಾರ್ಟ್ ಮಾಡುದು. ಹಾಗೆ ಜನಗಳಿಗೂ ಸ್ವಲ್ಪ ನೀರಿನ ಬಗ್ಗೆ ಅರಿವಾಯ್ತದೆ, ನಾನು ಎಷ್ಟು ಮಿತಿಯಾಗಿ ಬೆಳೆಸ್ಬೇಕು ಅಂತನ್ನೋದು ಜನಗಳಿಗೆ ಹೋಯ್ತು. ನಾನು ಒಳ್ಳೆ
1: ಅತಿ ಹೆಚ್ಚಾಗಿ ನೀರನ್ನ ಪೋಲ್ ಮಾಡೋ ಅಂತವ್ರಿಗೆ ಒಂದು ಪಾಠ ಅಂತಾನೆ ಹೇಳ್ಬೋದು.
0: ಹಾಗೆ ಅದಾಗ್ಬೇಕು, ಯಾಕಂತಂದ್ರೆ ಇವತ್ತು ನೋಡಿ ಈ ಸಲ ಮಳೆ ಕಮ್ಮಿ,
1: ಹೌದು
0: ಮಳೆ ಕಮ್ಮಿ ಇರೋದ್ರಿಂದ ರೈತರಿಗೆ ತುಂಬಾ ತೊಂದರೆ ಆಗಿದೆ. ರೈತರೇ ನಮ್ಗೆ ಬೆನ್ನೆ ಅಲ್ವಾ,
1: ಹೌದು
0: ಅವರು ಬೆಳೆದಂತ ಬೆಳೆ ನಾವು ಬೆಳೆಯಕ್ ಹೋಗಲ್ಲ, ಅವ್ರು ಬೆಳೆದಂತ ತಗೊಂಡ್ ಕೊಟ್ಟರೆ ನಾವು ಊಟ ಮಾಡಕ್ಕಾಗೋದು. ಇವತ್ತು ಮಳೆ ಇಲ್ಲ ಅಂತಂದ್ರೆ ಅವ್ರಿಗೂ ಇಲ್ಲ ನಮಗೂ ಇಲ್ಲ. ಅದನ್ನ ನೀರನ್ನ ಯಾವ ರೀತಿ ಉಪಯೋಗಿಸ್ಬೇಕು, ನೀರನ್ನ ಜಾಸ್ತಿ ಖರ್ಚು ಮಾಡ್ಬಿಡ್ದು, ಎಷ್ಟು ಖರ್ಚು ಮಾಡ್ಬೇಕು ಅಷ್ಟು ಖರ್ಚು ಮಾಡ್ಬೇಕು, ನೀರು ಇಡೋದಾದ್ಮೇಲೆ ಅದನ್ನ ನಲ್ಲಿ ಹಾಕದೆ ಚರಣಿಗೆ ಬಿಡೋದು, ಅದನ್ನೆಲ್ಲ ಪ್ರತಿ ವಾರ್ಡಲ್ವೇ ಅದನ್ನ ದಯವಿಟ್ಟು ಇದ್ರ ಮುಖಾಂತರ ಹೇಳ್ತೀನಿ, ಅದನ್ನ ನೀರನ್ನ ದಯವಿಟ್ಟು ಅದನ್ನ ಚರಣಿಗೆ ಬಿಡೋದು ಅದನ್ನೆಲ್ಲ ಬಿಡ್ಬಿಡಿ. ಅದನ್ನ ನೀರು ಮುಗಿತಾ ಆಫ್ ಮಾಡಿದ್ರೆ ಇನ್ನೊಂದು ಮನೆಗೆ ನೀರು ಆಯ್ತದೆ. ಅದು
1: ಹೌದು,
0: ಇಲ್ಲ ಅಂತಂದ್ರೆ ನೀರೆಲ್ಲ ತಿರ್ಗಾ ವೇಸ್ಟ್ ಆಗಿ ಹೋಗ್ತದೆ, ಬಚ್ಚಲಿಗೆ ಹೋದ್ರೆ ನೀರು ವೇಸ್ಟ್ ಆಯ್ತದೆ. ಅದರಿಂದ ಯಾಕಂದ್ರೆ ನಲ್ಲಿಯಲ್ಲಿ ನೀರು ಬರಲ್ಲ ಅನ್ನೋದು ನಿಮ್ಗೆ ಎಷ್ಟು ತೊಂದರೆ ಆಯ್ತದೆ, ನಲ್ಲಿ ನೀರು ಬಂದ ಹಿಡ್ದಾದ್ಮೇಲೆ ಅದನ್ನ ನೀರು ಹೊರಗಡೆ ಬಿಡೋದು ಅಷ್ಟೇ ತೊಂದರೆ ಆಗುತ್ತೆ. ತೊಂದರೆ ಯಾರಿಗೈತೆ, ನನಗೆ ವಾಟರ್ ಮ್ಯಾನ್ಗೆ ಇಬ್ಬರಿಗೆ ತೊಂದರೆ ಆಗೋದು. ಟ್ಯಾಂಕ್ ಖಾಲಿ ಆದಾಗ ವಾಟರ್ ಮ್ಯಾನ್ ಬಸಿರೋಂತ ಮತ್ತೆ ನಾಗೇಶ್ ಅಂತ ಸುಮಾರು ಜನ ವಾಟರ್ ಮ್ಯಾನ್ಸ್ಗಳಿದ್ದಾರೆ, ಅವ್ರು ಮಧ್ಯರಾತ್ರಿ 4 ಗಂಟೆ ರಾತ್ರಿ 5 ಗಂಟೆ ರಾತ್ರಿಗೆಲ್ಲ ಹೋಗಿ ಟ್ಯಾಂಕ್ ಲೋಡ್ ಮಾಡ್ತಾರೆ. ಒಂದೇ ಸೋಮೇಶ್ವರ ದೇವಸ್ಥಾನ ಹತ್ರ ನಮ್ದೊಂದು ಮೋಟರ್ ಕೆಟ್ಟ ಆಗಿದೆ ಸರ್, ನಮ್ಗೆ ಅಲ್ಲಿ ನಾವು ರೆಡಿ ಮಾಡಿಸ್ಬೇಕಾದ್ರೆ ತುಂಬ ಭಯ ಆಯ್ತದೆ, ಅಲ್ಲಿ ಎಂದೆಂದ ಹಾವುಗಳಿರ್ತದೆ ಅಂತಂದ್ರೆ ಮತ್ತೆ ಅದನ್ನು ಮಧ್ಯದ ಮೋಟರ್ನ ಒಳಗಡೆ ಇಳಿದ್ಬಿಟ್ಟು ಮೋಟರ್ ಕೆಟ್ಟದಂತ ಸಂದರ್ಭದಲ್ಲಿ ಕೆಳಕ್ಕೆ ಇಳಿಬೇಕು. ಅದನ್ನ ನಿಮ್ಗೆ ಫೋಟೋ ತೋರಿಸ್ತೀನಿ. ಅವರು ಮಿನಿಮಮ್ ಕಮ್ಮಿ ಅಂದ್ರೆ ಕುತ್ತಿಗೆ ಗಂಟೆ ಕೆಳಕ್ಕೆ ಇಳಿದ್ರು, ಅವರು ರೆಡಿ ಮಾಡಿ ಈಚೆ ಬರಗಂಡ ನಿಮ್ ಜೀವ ಕೈಲಿರಲ್ಲ. ಅದರಿಂದ ಪ್ರತಿಯೊಬ್ಬರು ಹೇಳೋದನ್ನ ನೀರನ್ನ ಸ್ವಲ್ಪ ಮಿತಿಯಾಗಿ ಬಳಸಿ ಅಷ್ಟೇ,
1: ಅವಶ್ಯಕತೆಗೆ ತಕ್ಕಷ್ಟು ನೀರನ್ನು ಉಪಯೋಗಿಸಿದ್ರೆ ಪ್ರತಿಯೊಂದಕ್ಕೂ ಪ್ರತಿಯೊಬ್ಬರಿಗೂ ಸಹ ಸಹಕಾರಿಯಾಗುತ್ತೆ. ಸರ್, ಇಲ್ಲಿಯವರೆಗೆ ವಾರ್ಡಿನ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಹೇಗಿತ್ತು, ಅದ್ರ ಬಗ್ಗೆ ಏನಾದರೂ ಹೇಳೋದಾದ್ರೆ?
0: ಪಾತ್ರ ಏನಂತಂತಂದ್ರೆ ಅವ್ರ ಜನಗಳಿಗೆ ಏನ್ ಹೇಳಿದೆ ಅದನ್ನ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀನಿ. ನನ್ನ ವಾರ್ಡ್ ಅದು, ನನ್ನ ಜನ ಆಯ್ಕೆ ಮಾಡಿದ್ದಾರೆ, ಆ ವಾರ್ಡಲ್ಲಿ ಯಾವುದೇ ತರದಲ್ಲಿ ತೊಂದರೆ ಆಗ್ಬಾರ್ದು. ತೊಂದರೆ ಆಗದಿರೋ ರೀತಿಯಲ್ಲಿ ನಾ ಕೆಲಸ ಕಾರ್ಯಗಳು ಮಾಡಬೇಕು, ಇನ್ನೂ ಕೆಲಸ ಮಾಡ್ಬೇಕು ನಾನು. ಇಷ್ಟಕ್ಕೆ ಅಂತೆಲ್ಲ, ಈಗ ನಾನು ನಮ್ಮದೇ ಶಾಸಕರು ಇರೋದ್ರಿಂದ ನನ್ನ ಕೆಲಸ ಆಗಬೇಕು ಸರ್ ಅದು ಅಂತ, ನನಗೆ ಎಷ್ಟೇ ಜನಾಂಗ ಅಲ್ಲಿದೆ ಜಾಸ್ತಿ, ನನ್ನ ಕೆಲಸ ಆಗಬೇಕು ಸಾಹೇಬ್ರೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ಖುಷಿಯಾಗಿ ಕೆಲಸ ಕೊಟ್ಟರು. ಈಗ ಯಾಕಂದರೆ ಒಳ್ಳೆ ಶಾಸಕರು, ಸುಮ್ಮನೆ ಏನೇನು ಹೇಳ್ಬೋದು ಆದರೆ ಇರೋದೇ ಇದ್ದೇ ಇರ್ತದೆ. ಆದರೆ ಇವತ್ತವ್ರಿಗೆ ಒಂದು ಹೇಳ್ತಲ್ವ, ಮೂಗು ಬಸವಣ್ಣ ರೀತಿ, ಮುಂದೆ ಬಂದರೆ ಟಿವಿ ಎಲ್ಲ, ಹಿಂದೆ ಬಂದರೂ ಅದೇ ಇಲ್ಲ, ಆ ಥರ ಶಾಸಕರು. ಒಳ್ಳೆ ಶಾಸಕರು ಪ್ರತಿಯೊಬ್ಬರಿಗೂ ಕೂಡ ಸಿಗೋಂಥ ಶಾಸಕರು, ಸುಮ್ಮನೆ ಏನೇ ಹೇಳ್ಬೋದು ಆದರೆ ಇವತ್ತಿನ ಲೆಕ್ಕದಲ್ಲಿ ಒಳ್ಳೆ ಮನಸ್ಸ, ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ತಾರೆ, ಓದೋಂಥವ್ರನ್ನ ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾರೆ.

0: ಅವ್ರು ಬಂದ ಮನೆಗೆ ಹೋದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನು ಹಸಿಸಿ ಕಳಿಸಲ್ಲ. ಒಂದು ಹೇಳ್ಬೇಕು ಅಂತಂತಂದರೆ ಅವರು ಫಸ್ಟ್ ಅವ್ರು ಬರೋಕ್ಕಿಂತ ಮುಂಚೆಲೆ ಎಲ್ಲರಿಗೂ ತಿಂಡಿ ಆಗಿದೆಯಾ, ಕಾಫಿ ಕುಡಿದಿದ್ದಾರ, ನೀರು ಕುಡಿದಿದ್ದಾರ, ನೀರು ಏನು ಕುಡಿದಿದ್ದಾರೆ, ಅದಕ್ಕೆ ಅಂದ್ಬಿಟ್ಟು ಸುಮಾರು ಜನ ಒಂದು 10-15 ಜನ ಕೆಲಸಕ್ಕಿಟ್ಟವ್ರು ಹೋದಂಥ ಸಂದರ್ಭ. ಅಂಥ ಶಾಸಕರು ನಮ್ಮ ನಮ್ಮ ನಮ್ಮ ತಾಲೂಕಿಗೆ ಸಿಕ್ಕಿರೋದು ಹೆಮ್ಮೆ. ಈಗ ಒಳ್ಳೆ ಇವತ್ತು ನೋಡಿ ಅದೊಂದು ಹೇಳ್ಬಿಡ್ದು, ಈಗ ಸರ್ಗುರ್ದಂತ ಕಬಿನಿ ಹತ್ರ ಒಂದು ಒಳ್ಳೆ ಬ್ರಿಡ್ಜ್ ಆಯ್ತಾ ಇದೆ.
1: ಹೌದು,
0: ಅವ್ರ ಶ್ರಮ ಎಷ್ಟಿರ್ಬೇಕು. ಸುಮ್ಸುಮ ಜನಪ್ರತಿನಿಧಿಗೆ ಕೆಲಸ ಮಾಡಿಲ್ಲ ಅಂತ ಹೇಳ್ತೀವಿ, ಕೆಲಸ ಮಾಡ್ಬೇಕಾದ್ರೆ ಅವ್ರು ಎಷ್ಟು ಮಿನಿಸ್ಟ್ರಿಗಳು ಸುತ್ತಬೇಕು ಅಂತ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ನನ್ನ ಒಳ್ಳೆ ಜನ ಆಯ್ಕೆ ಮಾಡಿದ್ದಾರೆ, ಅಲ್ಲಿ ಏನು ಮೂಲಭೂತ ಸೌಕರ್ಯ ಆಗಬೇಕು. ಒಳೆ ಬಂದಂಥ ಸಂದರ್ಭದಲ್ಲಿ ಸೇತುವೆ ಮೋಟರ್ ಸೇತುವೆ ಮೇಲೆ ನೀರು ಬಂದ್ಬಿಟ್ರೆ ಡ್ಯಾಮ್ ಮೇಲೆ ಹೋಗ್ಬೇಕಾಯ್ತು.
1: ಹೌದು,
0: ಯಾಕಂದ್ರೆ ನಾಳೆ ದಿನ ಡ್ಯಾಮ್ ಎಲ್ಲ ಲೋಡ್ ಗಾಡಿಗಳು ಹೋಯ್ತಿರ್ಬೇಕಾದ್ರೆ ಆ ಡ್ಯಾಮ್ಗೆ ಹೆಚ್ಚು ಕಮ್ಮಿ ಆಯ್ತದೆ ಅಂತ ಸಂದರ್ಭದಲ್ಲಿ ಪಾಪ ಅದಕ್ಕೆ ಒಳ್ಳೆ ಬ್ರಿಡ್ಜ್ನ ತಗೊಬಂದು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಅವರು ಕೂಡ ಅವ್ರ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದರಿಂದ ಶಾಸಕರು ಇನ್ನೂ ಒಳ್ಳೆ ಕೆಲಸ ಕಾರ್ಯಗಳು ಮಾಡೋಕ್ಕೆ ಶಕ್ತಿ ತುಂಬಲಿ, ಅವ್ರಿಗೆ ದೇವರು ಭಗವಂತ ಒಳ್ಳೆ ಆಯಸ್ಸು ಅವರಿಗೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತೀನಿ.
1: ಸರ್, ನಿಮ್ಮ ಒಂದು ಸದಸ್ಯತ್ವದಲ್ಲಿ ಇನ್ನೂ ವಾರ್ಡಿನ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳನ್ನ ಏನೇನು ಹಾಕೊಂಡಿದ್ದೀರಾ?
0: ನನಗೆ ಇನ್ನೂ ಏನಂತಂದ್ರೆ ಅಲ್ಲಿ ಸೋಲಾರ್ ಲೈಟ್ ಮೊದಲೊಂದ್ಸಲ ಹಾಕ್ಸಿದೆ. ಕರೆಂಟ್ ಇಲ್ಲದ ಸಂದರ್ಭದಲ್ಲಿ ಸೋಲಾರ್ ಆಗಬೇಕು, ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿಲ್ಲ, ನನಗೆ ಅದು ತುಂಬ ನೋವಾಯ್ತದೆ. ಯಾಕಂದ್ರೆ ನಾನು ಅದು ಪ್ರತಿಯೊಂದು ಎಲ್ಲಿ ಜನ ಓಡಾಡ್ತಾರೆ ಕರೆಂಟ್ ಇಲ್ಲದ ಸಂದರ್ಭದಲ್ಲಿ ಸೋಲಾರ್ ಲೈಟ್ ಹಾಕ್ಸಿದೆ. ಆ ಸೋಲಾರ್ ಲೈಟ್ ಇನ್ನೂ ತುಂಬ ತುಂಬ ಚೆನ್ನಾಗೇ ಇಲ್ಲ. ಸೋಲಾರ್ ಒಳ್ಳೆ ಸೋಲಾರ್ ಲೈಟ್ ಹಾಕ್ಸ್ಬೇಕು ಅನ್ನೋ ನನ್ನ ಆಸೆ ಇದೆ. ಯಾಕಂದ್ರೆ ನನಗೆ ಯಾವತ್ತೂ ನಾನು ಓಡಲಿ ಸ್ವಚ್ಛತೆ ಚೆನ್ನಾಗಿರ್ಬೇಕು, ನೀರು ಚೆನ್ನಾಗಿ ಹೋಗ್ಬೇಕು, ಕಸ ರೋಡ್ಲಿ ಬಿದ್ದಿರಬಾರ್ದು, ರೋಡ್ ಚೆನ್ನಾಗಿರ್ಬೇಕು, ಪ್ರತಿಯೊಂದು ಮೂಲಭೂತ ಸೌಕರ್ಯಗಳಲ್ಲಿ ನನಗೆ ಇನ್ನೂ ಸುಮಾರು ಕೆಲಸ ಮಾಡ್ಬೇಕು ಅಂತಿದೆ. ಆಗುತ್ತೆ, ಮುಂದಿನ ನಮ್ಗೆ ಏನ ಹೇಳದ್ನಲ್ಲ, ಒಳ್ಳೆ ಶಾಸಕರು ಇದ್ದಾರೆ, ಕೆಲಸ ಕಾರ್ಯಗಳು ಮಾಡೋಕ್ಕೆ ನನ್ನ ಜೊತೆಲಿ ನಾನು ಯಾವಾಗಲೂ ಅದ್ರ ಬಗ್ಗೆ ತೊಡಸ್ಕೊತೀನಿ. ಯಾರಿಗೊಂದು ವಿಧವೆ ವೇತನ ಆಗ್ಬೇಕು, ಒಂದು ಕ್ಯಾಸ್ಟ್ ಇನ್ಕಮ್ ಆಗ್ಬೇಕು ಅನ್ನೋ ಸಂದರ್ಭದಲ್ಲಿ, ಯಾರು ಫೋನ್ ಮಾಡಿದ ಸಂದರ್ಭದಲ್ಲಿ ಒಳ್ಳೆ ನಮ್ಗೆ ಇ ವಿ ಎಗಳಿದ್ದಾರೆ, ಆರ್ ಎ ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಕೆಲಸ ಆಗ್ಬೇಕು ಅನ್ನೋ ಸಂದರ್ಭದಲ್ಲಿ ಮಾಡ್ಕೊಡ್ತಾರೆ. ಅದೇ ನನ್ಗೆ ಬೇಕಾಗಿರೋದು. ಅವ್ರು ಹೇಳಿದಾಗ ನಾನು ಅವ್ರ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಅಂತ ನನಗೆ ಒಳ್ಳೆ ಹೆಸರು ಬರ್ತದೆ.
1: ಹೌದು,
0: ಇನ್ನೂ ಒಳ್ಳೆ ಕೆಲಸ ಆಗಬೇಕು, ಇನ್ನೂ ಸ್ವಲ್ಪ ನನಗಿದೆ ಮನಸ್ಸಲ್ಲಿದೆ ಒಳ್ಳೆ ಕೆಲಸ ಮಾಡಬೇಕು ಅಂತ. ಆ ಕೆರೆಯ ಬಗ್ಗೆ ಸ್ವಾಮಿ ವಿವೇಕಾನಂದ ಯುವತ್ ಮೂಮೆಂಟ್ ಅವರು ಮತ್ತು ವರ್ತಕ ಮಂಡಳಿ ಸರಗೂರಿನ ಜನ ಎಲ್ಲ ಅದೊಂದು ಕೆರೆ ಬಗ್ಗೆ ಒಂದು ಒಳ್ಳೆ ಪಾರ್ಕ್ ಆಗಬೇಕು ಅಂತ. ಯಾಕಂದ್ರೆ ಕೆರೆ ಹಂಗೆ ಬಿದ್ದಿದ್ರೆ ಅದು ಕೆರೆ ಆಗಿರಲ್ಲ, ಅದು ಕಸ ತಗೊಂಡು ಸುರಿಯೋಕೆ ಒಂದು ಸ್ಥಳ ಆಗೋಯ್ತು. ಇವತ್ತು ಪ್ರತಿಯೊಬ್ಬರು ಸ್ವಾಮಿ ವಿವೇಕಾನಂದ ಯುವತ್ ಮೂಮೆಂಟ್ ನಮ್ಮ ಸರಗೂರು ಜನ ಎಲ್ಲರೂ ಅದಕ್ಕೆ ಸಾಥ್ ಕೊಡ್ತಿದ್ರು. ಅದು ಒಳ್ಳೆ ಪಾರ್ಕ್ ಆಗಬೇಕು. ಯಾಕಂದ್ರೆ ಜನ ನಮ್ಮ ತಾಯಿಂದಿರು ವಾಕ್ ಹೋಗಕ್ಕೆ ಅಲ್ಲಿ ಇಲ್ಲಿ ರೋಡ್ಲಿ ಹೋದಾಗ ಬೇರೆ ರೀತಿ ಕಾಣ್ತಾರೆ. ಅದೊಂದು ಪಾರ್ಕ್ ರೀತಿ ಆಗ್ಬಿಡ್ತು ಅಂತಂದರೆ ಅಲ್ಲೆಲ್ಲ ಸಿಸ್ಟರ್ ಆಗ್ಬೋದು, ಮತ್ತು ತಾಯಿಂದಿರದು ಒಳಗಡೆ ಅದನ್ನು ವಾಕಿಂಗ್ ಪ್ಲೇಸ್ ಆಯ್ತು ಆಯ್ತು ಅಂತಾರೆ. ವಾಕ್ ಆದಂಥ ಸಂದರ್ಭ ಕುಂತ್ಕೊಳಕ್ಕೆ ಒಳ್ಳೆ ಚೇರ್ಸು. ನಮ್ಮ ಪಂಚಾಯತಿಂದ ಏನಾಗಬೇಕು ನಾವು ಅದನ್ನು ಮಾಡಿಕೊಡ್ತೀವಿ, ನಾವೆಲ್ಲ ಕೌನ್ಸಿಲರ್ಗಳು ಸೇರಿ. ಮತ್ತೆ ಅದು ಬೇಗ ಕೆಲಸ ಸ್ಟಾರ್ಟ್ ಆಗಲಿಲ್ಲ. ನಾವು ಎಮ್ ಎಲ್ ಎ ಸಾಹೇಬ್ರ ಗಮನಕ್ಕೂ ತಂದಿದ್ದೀವಿ, ಎಮ್ ಪಿ ಸಾಹೇಬ್ರ ಗಮನಕ್ಕೂ ತಂದಿದ್ದೀವಿ. ಒಂದಿನ ಅವರು ಹೋಗೋಣ ಅಂತ ಹೇಳಿದ್ದಾರೆ, ಹೋಗ್ಬಿಟ್ಟು ಆದರೆ ಈಗ ಕೆಲಸ ಕಾರ್ಯ ನಡೀತಾ ಇದೆ. ಅದಕ್ಕೆ ಏನು ನಮ್ಮ ಕೈಯಿಂದ ಏನು ಸಹಾಯ ಆಗಬೇಕು ಅಂತ ಮೊದಲೊಂದ್ಸಲ ಹೇಳ್ದಂಥ ಸಂದರ್ಭದಲ್ಲಿ ಮತ್ತೆ ಬ್ರಹ್ಮಣ ಸರ್, ನಾಗರಾಜಣ್ಣ ಸರ್ ಅವರೆಲ್ಲ ಒಂದ್ಸಲ ಜೆ ಸಿ ಬಿ ಕಳಿಸ್ಬೇಕು ಅಂತ. ನಿಮ್ಮ ವಿವೇಕಾನಂದ ಯುವತ್ ಮೂಮೆಂಟ್ ಅವರು ಡಾಕ್ಟರ್ ಫೋನ್ ಲೇಡಿ ಡಾಕ್ಟರ್ ನಮಗೆ ಸ್ವಲ್ಪ ಕೆಲಸ ಇದೆ, ಮತ್ತು ನಮ್ಮ ಪಾಸ ಸರ್ ಇದ್ರಲ್ಲ ಅವರು ಜೆ ಸಿ ಬಿ ಕಳಿಸ್ಬೇಕಣ ಹಿಂಗೆ ಅಂತಂದು ಆ ಸಂದರ್ಭ ನಾ ಚೀಪ್ ಆಫ್ ಸಿಗೋದು ಅರ್ಜೆಂಟ್ ಸರ್ ಜೆ ಸಿ ಬಿ ಕಳಿಸ್ಲೇಬೇಕು. ಅವರು ಕಂಟಿನ್ಯೂ 5 ದಿನ ಜೆ ಸಿ ಬಿ ಕಳಿಸ್ತಾರೆ. ಆಗ ನಂಗೆ ತುಂಬ ಫೋನ್ ಮಾಡಿದೆ, ತುಂಬ ಟ್ಯಾಕ್ಸ್ ಹಣ 7 ತಕ್ಷಣ ಕಳಿಸಿದ್ದೀನಿ. ಅದು ಊರಿನ ಕೆಲಸ ಅಲ್ವಾ, ನನ್ನ ಕೆಲಸ ಆದ್ರೆ ಕಷ್ಟ, ಊರಿನ ಕೆಲಸಕ್ಕೆ ಯಾವಾಗ ನೀವು ಎಷ್ಟೊತ್ತಲ್ಲ ಫೋನ್ ಮಾಡಿ ನಾನು ಅದಕ್ಕೆ ನಾ ತೊಡಸ್ಕೊತೀನಿ, ನಿಮ್ಮ ಜೊತೇಲಿ ಇರ್ತೀನಿ. ನಮ್ಮ ಅಧ್ಯಕ್ಷರು ಚೈತ್ರ ಅವರು, ಉಪಾಧ್ಯಕ್ಷರು ಮತ್ತು ನಮ್ಮ ಸರ್ವ ಸದಸ್ಯರುಗಳು ಆ ಕೆಲಸ ಮಾಡೋಕೆ ಪ್ರತಿಯೊಬ್ಬರು ಕೂಡ ಜೊತೆಲಿ ಬಂದು ನಿಂತ್ಕೊಂಡು ಏನಾಗಬೇಕು ನಾ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಬೇಗ ಪಾರ್ಕ್ ಆಗಕ್ಕೆ ಸಂಪೂರ್ಣ ನಮ್ಮ ಕೈಯಲ್ಲಿ ಏನು ಸಹಾಯ ಆಗಬೇಕು ನಾವು ಜೊತೇಲಿ ನಿಂತ್ಕೊಂಡು ಮಾಡ್ತೀವಿ ಸರ್.
1: ಸರ್, ಒಟ್ಟಾರೆಯಾಗಿ ವಾರ್ಡಿನ ಒಂದು ಅಭಿವೃದ್ಧಿಯಲ್ಲಿ ಯುವಕರು ಮತ್ತು ಸಾರ್ವಜನಿಕರ ಪಾತ್ರ ಹೇಗಿದೆ?
0: ಒಳ್ಳೆ ಯುವಕರಿದೆಲ್ಲ ನಮ್ಗೆ ಸಪೋರ್ಟ್ ಕೊಡ್ತಾರೆ, ಪ್ರತಿಯೊಬ್ಬರು ಯಾವುದೇ ಥರದ ಕೆಲಸ ಕಾರ್ಯಗಳಿಗಾದ್ರೂ ಜೊತೆಲಿ ಬರ್ತಾರೆ. ಕೆಲಸ ಏನಾರ ಇದಾಗಬೇಕು ಏನಾರು ಆಗಬೇಕು ಅಂತ ತಿರ್ಗಾ ಫೋನ್ ಮಾಡ್ತಾರೆ, ಈ ಥರ ಕೆಲಸ ಆಗಿಲ್ಲ ಅದೊಂಚೂರು ನೋಡಿ ಅಂತ. ಏನಾಗಬೇಕು ಅಂತ ಸಂದರ್ಭದಲ್ಲಿ ಫೋನ್ ಹೇಳಿದ ತಕ್ಷಣ ನಾನು ನಮ್ಮ ಅಧಿಕಾರಿ ವರ್ಗದವ್ರಿಗೆ ತಿಳಿಸ್ತೀನಿ, ನಿಮ್ಗೆ ಏನೋ ಫೋನ್ ಮಾಡಿದ್ರೆ ಇದು ಆಗಬೇಕಂತ ನೋಡಿ ಅಂತ. ಅದಾದ ತಕ್ಷಣ ಅದು ಸ್ವಲ್ಪ ಟೈಮ್ ಚೇಂಜ್ ಆಗ್ಬೋದು, ಅದು ಅವ್ರು ಹೇಳ್ದಂತ ಕೆಲಸ ಬೇಗ ಕ್ಲಿಯರ್ ಮಾಡ್ತೀನಿ.
1: ಒಟ್ಟಾರೆಯಾಗಿ ಒಂದು ವಾರ್ಡಿನ ಅಭಿವೃದ್ಧಿಯನ್ನ ಮಾಡಬೇಕಾದಂತಹ ಸಂದರ್ಭದಲ್ಲಿ ಯುವಕರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಪ್ರತಿಯೊಬ್ಬರು ಸಹ ವಾರ್ಡಿನ ಅಭಿವೃದ್ಧಿಗೆ ಪ್ರತಿಯೊಬ್ಬರು ಒಂದು ಶ್ರಮ ಅನ್ನೋದನ್ನ

0: ಕೊಟ್ಟೆ ಕೊಡ್ತಾರೆ. ಒಂದು ಬೆಂಬಲ ಅಂತೂ ಪ್ರತಿಯೊಬ್ಬರಿಂದ ಸಿಕ್ಕೇ
1: ಸಿಗುತ್ತೆ, ಪ್ರತಿಯೊಬ್ರು ಎಲ್ಲ ತಾಯಿಂದಿರಾಗ್ಬೋದು, ಅಕ್ಕಂದಿರಾಗ್ಬೋದು, ಅಣ್ಣ ತಮ್ಮದಿರಾಗ್ಬೋದು, ಪ್ರತಿಯೊಬ್ರು ಸಾಥ್ ಕೊಡ್ತಾರೆ. ಆ ಸಾಥ್ಗೆ ನಾನು ಇವತ್ತು ನಾನು ಮೂರನೇ ಬಾರಿ ಕೌನ್ಸಿಲರ್ ಆಗಿದ್ದೀನಿ, ಅದಕ್ಕೆ ಅವರು ಅವ್ರ ಸಹಕಾರ ಇಲ್ಲದೆ ನಾನು ಇಲ್ಲಿ ಕೌನ್ಸಿಲರ್
0: ಆಗುತ್ತೆ.
1: ಅದರಿಂದ ಪ್ರತಿಯೊಬ್ಬರು ಸಹಕಾರ ನಮ್ಮ ಜೊತೆಲಿದೆ. ನಾನು ಹೇಳ್ದಲ್ಲ ಸರ್, ಬೆಳಿಗ್ಗೆ ನಾವು ವಾಕ್ ಹೋಗಿದ್ದು ಬಂದಂಥ ಸಂದರ್ಭ ಬಂದು ಫಸ್ಟು ಮನೆಗೆ ಹೋಗಲ್ಲ, ಫಸ್ಟ್ ವಾರ್ಡ್ಗೆ ಹೋಗ್ತೀನಿ. ವಾರ್ಡ್ಗೆ ಹೋಗಿ ಒಂದು ರೌಂಡ್ ವಾರ್ಡ್ ತಿರುಗಿಸ್ಕೊಬರ್ತೀನಿ, ಏನಾರ ಒಂದು ಇದೆಯಂತ ಬೈಕ್ಲಿ ಎಲ್ಲ ತಗೊಂಡೋಗಿ ನಿಲ್ಲಿಸ್ತೀನಿ. ಏನಾರ ಪ್ರಾಬ್ಲಮ್ ಇದ್ರೆ ಹೇಳ್ತಾರೆ, ನಾನು ಅದೇನಾಗಬೇಕು ನನ್ನ ಕಲಿ ಅದು ಪಂಚಾಯತಿಯಿಂದ ಏನು ಕೆಲಸ ಆಗಬೇಕು ಅದು ಮಾಡ್ತೀನಿ. ನನಗೆ ನಿಮ್ಮ ಮೊದಲೇ ಹೇಳ್ದೆ, ನನಗೆ ತಲೆಯಲ್ಲಿರೋದು ಏನಂದ್ರೆ ಮನೆ ಹೌಸಿಂಗ್ ನಂಗೆ ಬೇಕು. ಅದು ಅದೊಂದು ಸ್ವಲ್ಪ ಮನೆ ತಂದು ಹಾಕಿದ್ರೆ ಸುಮಾರು ಅಲ್ಲಿರೋಂಥ ಕೈ ಹಂಚಿನ ಮನೆಗಳು ಸುಮಾರು ಇದೆ, ತೆಗೆದು ಅದನ್ನು ತೋಗಿಸ್ಬೇಕು ಅಂತ ನನ್ನ ಆಸೆ.
0: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಜೊತೆಗೆ ಸರಗೂರಿನ ಸಾರ್ವಜನಿಕರಿಗೆ ಏನಾದರೂ ಸಂದೇಶವನ್ನು ಕೊಡೋದಾದರೆ ಏನಂತ ಕೊಡೋದಕ್ಕೆ ಬಯಸ್ತೀರ?
1: ಜನಧ್ವನಿಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರ್ತದೆ. ಡಿ ಸಿ ಅವರಿಗಿರ್ಬೋದು, ಪ್ರತಿಯೊಬ್ಬರು ಒಂದು ಒಳ್ಳೆ ಕಾರ್ಯಕ್ರಮಗಳು ಕೊಡ್ತಿದ್ದಾರೆ, ಆಗು ಹೋಗುಗಳ ಬಗ್ಗೆ ಅರಿವು ಮೂಡಿಸ್ತಿದ್ದಾರೆ. ಅದರಿಂದ ನಿಮ್ಗೆ ತುಂಬ ಧನ್ಯವಾದಗಳು. ಯಾಕಂದರೆ ಈ ಜನಧ್ವನಿ ಅನ್ನೋದಂತಂದು ಪ್ರತಿಯೊಬ್ಬರಿಗೆ ಮಾದರಿ ಆಯ್ತದೆ. ನಾವು ಏನು ಕೆಲಸ ಮಾಡಿದ್ದೀವಿ, ಏನು ಕೆಲಸ ನೀವು ಏನು ಹೇಳ್ತೀರಾ ಅದು ನಾವು ಆಗಿದೆಯಾ ಆಗಿಲ್ವ ಅಂತಂದರೆ ಜನಗಳಿಗೆ ಒಳ್ಳೆ ಮುಗಿಸ್ತೀರ. ನಾಳೆ ದಿನ ಕೆಲಸ ಮಾಡಿಲ್ಲ ಅಂತ, ನಾಳೆ ಇದು ಕೆಲಸ ಮಾಡಿಲ್ಲ ಅಂತಂತ ಸಂದರ್ಭದಲ್ಲಿ ಅವ್ರು ಹೇಳ್ಬೋದು, ಅಲ್ಲಿ ಜನಧ್ವನಿಯಲ್ಲಿ ಕೂತ್ಕೊಂಡು ಮಾತಾಡಿದ್ಯಪ್ಪ ಈ ಕೆಲಸ ಆಗಿದೆಯಾ ಆಗಿಲ್ಲ ಅಂತ ಅವ್ರು ಕೇಳ್ಬೋದು. ಕೂತ್ಕೊಂಡು ಈಗಲೂ ಕೂಡ ಅವ್ರು ಕೇಳ್ತಾರೋ ಚರ್ಚೆ ಮಾಡ್ಬೋದು, ಇವ್ರನ್ನ ಇವ್ರು ಮಾಡಿದಾರಲ್ಲ ಈ ಕೆಲಸ ಆಗಿದೆಯಾ ಅಂತ. ಅದರಿಂದ ನಿಮ್ಮದು ಜನಧ್ವನಿ ಒಳ್ಳೆ ಕಾರ್ಯಕ್ರಮ, ಯಾಕಂದ್ರೆ ನೀವು ಕೋವಿಡ್ ಅಂತ ಸಂದರ್ಭದಲ್ಲಿ ನಿಮ್ಮ ಪಾತ್ರ ತುಂಬ ಇದೆ ಅದ್ರಲ್ಲಿ. ಅದಕ್ಕೆ ತುಂಬ ತುಂಬ ಧನ್ಯವಾದಗಳು. ಕೋವಿಡ್ ಅಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಜನಗಳ ಗಂಜಿ ಕೇಂದ್ರ ಇಲ್ಲೇ ತರ್ತಿದ್ರು. ಆ ಸಂದರ್ಭದಲ್ಲಿ ನಿಮ್ಮ ಪ್ರತಿಯೊಬ್ಬರು ಬೆಂಬಲ ಕೊಟ್ಟಿದ್ದಾರೆ ಜನಗಳಿಗೆ. ಆ ಸಂದರ್ಭದಲ್ಲಿ ಧ್ರುವನ್ ಸಾಹೇಬ್ರಿದ್ರು, ಅವರು ಕೂಡ ನಾ ಅವರೆಲ್ಲ ಬಂದು ಹೇಗಿದೆ ಚೆನ್ನಾಗಿದೆ ಅಂತಂತ ಕೂಡ ಎಲ್ಲ ನೋಡಿದ್ದೀನಿ. ಯಾಕಂದ್ರೆ ಎಷ್ಟೋ ಜನನ ಇಲ್ಲಿ ಬದುಕಿಸಿದಿರ, ನೀವು ಒಳ್ಳೆ ಕಾರ್ಯಕ್ರಮಗಳು ಕೊಡ್ತಾ ಇದ್ದೀರಾ, ಅದರಿಂದ ನಿಮಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ಸರಗುಲ್ಲಿರ ಜನತೆ ಎಲ್ಲ ಒಳ್ಳೆ ಜನ ಇದ್ದಾರೆ, ಯಾಕಂದ್ರೆ ಅವ್ರಿಗೆ ಪ್ರತಿಯೊಂದು ಅವ್ರ ಮನಸ್ಸಲ್ಲಿ ಏನಿದ್ರೆ ಒಳ್ಳೆ ಕೆಲಸ ಕಾರ್ಯಗಳಾಗಬೇಕು, ಪ್ರತಿಯೊಂದು ವಾರ್ಡಲ್ಲೂ ಕೆಲಸ ಕಾರ್ಯಗಳಾಗಬೇಕು. ಯಾಕಂದ್ರೆ ನನ್ನ ಒಳ್ಳೆ ಆಗಬೇಕು ಅಂತಂತಲ್ಲ, ಪ್ರತಿಯೊಂದು ವಾರ್ಡಲ್ಲೂ ನಾನು ಏನು ಮೂಲಭೂತ ಸೌಕರ್ಯಗಳು ಆಗಬೇಕು ಅಂತಿದ್ರೆ ಪ್ರತಿಯೊಂದು ವಾರ್ಡ್ಗೂ ಆಗಬೇಕು. ಯುವಕರಿಗೆ ಒಳ್ಳೆ ಉದ್ಯೋಗ ಸಿಗಬೇಕು, ಎಲ್ಲಕ್ಕಿಂತ ಹೆಚ್ಚಾಗಿ ಯುವಕರು ಚೆನ್ನಾಗಿ ಓದಬೇಕು, ಒಳ್ಳೆ ಫೋರ್ಸ್ ಮ್ಯಾನ್ ಆಗಬೇಕು. ಒಳ್ಳೆ ತಂದೆ ತಾಯಿ ಅವ್ರ ಕಷ್ಟಪಟ್ಟು ಅವ್ರು ಓದಿಸ್ತಿದ್ರೆ, ಯಾಕೆ ಓದಿಸ್ತಾರೆ ಅಂದರೆ ನನಗಾದಂಥ ನೋವು ನನ್ನ ಮಕ್ಳಿಗಾಗಬೇಕು ಅಂತ. ಅವರು ಒಳ್ಳೆ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಒಳ್ಳೆ ಡಾಕ್ಟರ್, ಇಂಜಿನಿಯರ್, ಲಾಯರ್ಸ್, ಪೊಲೀಸ್ ಏನಾರೊಂದಾಗಬೇಕು. ಯಾಕಂದರೆ ನಾನು ಓದ್ಬಿಟ್ಟು ಬರೀ ಎಸ್ ಎಲ್ ಸಿ ಪಾಸ್ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡು ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ರೆ ಕೆಲಸ ಅಲ್ಲ. ಚೆನ್ನಾಗಿ ಓದಿ ಆ ತಂದೆ ತಾಯಿಗೆ ಅವ್ರಿಗೆ ಎಷ್ಟು ಕಷ್ಟಪಟ್ಟು ನನ್ನ ಮಗ ಅಂತ ನನ್ನ ಮಗಳು ಅಂತ ಓದಿಸಿರ್ತಾರೆ, ಅವ್ರಿಗೆ ಲಾಸ್ಟ್ಗೆ ಅಪ್ಪ ನಮ್ಮ ನೀವು ಓದಿಸೋದಕ್ಕೆ ನಾನು ನಿಂತದಾಗಿದ್ದೀನಿ, ಅವ್ರಿಗೇನು ಅವ್ರಿಗೇನು ಊಟ ಕೊಡೋದು ಬೇಕಾಗಿಲ್ಲ, ಇವ್ರು ಊಟ ಉಡಿಸ್ಕೋಬೇಕು.
0: ಹೌದು,
1: ತಿರ್ಗಾ ತಂದೆ ತಾಯಿ ಹೊರಗಾಗ್ಬಾರ್ದು. ನನಗೇನು ಬೇಕಾರದು ಅದು ಚಿಕ್ಕದಿಂದ ಓದಿಸ್ದಲ್ದೆ ತಿರ್ಗಾ ಲಾಸ್ಟ್ಗೆ ತಿರ್ಗಾ ತಂದೆ ತಾಯಿಗೆ ಹೊರಗಾಗ್ಬಾರ್ದು ಅನ್ನೋದು ಒಂದು. ಯುವಕರಿಗೆ ನಾನು ಹೇಳೋದು ಚೆನ್ನಾಗಿ ಓದಿ, ಒಳ್ಳೆ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ, ಮೊಬೈಲ್ನ ಜಾಸ್ತಿ ನೋಡೋದು ಬಿಡಿ, ಓದೋದ್ರ ಬಗ್ಗೆ ಗಮನ ಹರಿಸಿ. ಯಾಕಂದ್ರೆ ಇವತ್ತು ಬಾಬಾ ಸಾಹೇಬ್ರು ಬರೆದಂಥ ಸಂವಿಧಾನದ ಅಡಿಯಲ್ಲಿ ನಾವು ಹೋಗ್ತಾರೆ. ಯಾಕಂದರೆ ಬಾಬಾ ಸಾಹೇಬ್ರು ಅವತ್ತಿನ ಕಾಲದಲ್ಲೇ ಒಳ್ಳೆ ಕೆಲಸ ಕಾರ್ಯಗಳನ್ನ ಸಂವಿಧಾನ ಬರೆದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ನಾನು ಇಲ್ಲಿ ಬಂದು ಕುತ್ಕೊ ಮಾತಾಡ್ತಿದ್ದೀನಿ ಅಂದರೆ ಅವ್ರು ಕೊಟ್ಟಂಥ ಕೊಡುಗೆ.
0: ಹೌದು,
1: ಅವರ ವಿದ್ಯಾವಂತರು ಅವತ್ತಿನ ಕಾಲದಲ್ಲೇ ಫಾರಿನ್ಲೆಲ್ಲ ಓದಂಥವ್ರು. ಅವರು ಈ ಸಂವಿಧಾನ ಬರೀಬೇಕಾದ್ರೆ ಎಷ್ಟು ರಾತ್ರಿ ಎಷ್ಟು ಹಗಲುಗಳನ್ನ ಕಂಡಿರ್ಬೋದು. ಇವತ್ತು ನಮ್ಗೆ ಎಲ್ಲ ಥರ ಲೈಟ್ ಸಿಗುತ್ತೆ, ಅವತ್ತು ಲೈಟ್ ಇತ್ತಾ
0: ಇಲ್ಲ,
1: ದೀಪದ ಅಡಿಲಿ ಕುತ್ಕೊಂಡು ಓದಿದ್ದಾರೆ. ಇವತ್ತು ನಾವು ನಮಗೆ ಪ್ರತಿಯೊಂದು ಜಾತಿ ಜನಕ್ಕೂ ಒಂದು ಸಂವಿಧಾನದ ಅಡಿಯಲ್ಲಿ ರಾಜಕೀಯವಾಗಿ ಪ್ರತಿಯೊಬ್ಬರು ಕೊಟ್ಟು ಒಂದು ಹಕ್ಕು ಕೊಟ್ಟಿದ್ದಾರೆ.
0: ಹೌದು,
1: ಅದರಿಂದ ಅವ್ರಿಗೂ ಕೂಡ ಈ ಸಂದರ್ಭದಲ್ಲೇ ಬಾಬಾ ಸಾಹೇಬ್ ಧನ್ಯವಾದಗಳು ಹೇಳ್ತೀನಿ, ನಿಮಗೂ ಕೂಡ ಧನ್ಯವಾದಗಳು.
0: ಸರ್, ಇಲ್ಲಿಯವರೆಗೂ ಒಂದು ತಮ್ಮ ವಾರ್ಡಿನ ಸ್ಥಿತಿಗತಿ ಆಗಿರ್ಬೋದು, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ ಆಗಿರ್ಬೋದು, ಇದರಲ್ಲಿ ಒಂದು ಸಾರ್ವಜನಿಕರು ಮತ್ತು ಯುವಕರ ಒಂದು ಪಾತ್ರದ ಬಗ್ಗೆ ಮತ್ತು ವಾರ್ಡಿನ ಅಭಿವೃದ್ಧಿಯ ಬಗ್ಗೆ ಮತ್ತು ಜೊತೆಗೆ ಮುಂದಿನ ಒಂದು ಯೋಜನೆಗಳ ಬಗ್ಗೆ ಈ ವಿಚಾರಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಸರ್.
0: ಇಂದು ನಾವು ಸರಗೂರು ಪಟ್ಟಣದ 9ನೇ ವಾರ್ಡಿನ ಸದಸ್ಯರಾದ ಶ್ರೀಯುತ ಶ್ರೀನಿವಾಸ್ ರವರಿಂದ 9ನೇ ವಾರ್ಡಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ವಾರ್ಡಿನ ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ಸಮಸ್ಯೆಗಳನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 9.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.

0: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
1: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
0: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
1: ಹಾಗೂ ಭಾನುವಾರ ಸಂಜೆ 6:50
0: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
2: ಕೇಳುಗರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ 9ನೇ ವಾರ್ಡಿನ ಸ್ಥಿತಿಗತಿ, ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಪ್ರಸ್ತುತ ದಿನಗಳಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಸರಗೂರು ಪಟ್ಟಣ ಪಂಚಾಯಿತಿಯ ಪ್ರಸ್ತುತ 9ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೀಯುತಾ ಶ್ರೀನಿವಾಸ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಭಾರತದ ಬಾಹ್ಯಾಕಾಶ ಸಾಧನೆಗಳು ದೇಶದ ವೈಜ್ಞಾನಿಕ ಶ್ರೇಷ್ಠತೆಗೆ ಸಾಕ್ಷಿ. ನವೋದ್ಯಮಗಳು ಸದೃಢ ವ್ಯವಸ್ಥೆ ರೂಪಿಸುವಂತೆ ಗಣ್ಯರ ಕರೆ. ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ 4 ದಿನ ಜಪಾನ್ ಭೇಟಿ. ಅತಿದೊಡ್ಡ ಉದ್ಯಮ ನಿಯೋಗದ ನೇತೃತ್ವ. ಕರ್ನಾಟಕದ ಶಿಕ್ಷಣ ಕ್ರಾಂತಿ 2030 ಯೋಜನೆ ಭವಿಷ್ಯದ ಬುನಾದಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬ್ರಿಕ್ಸ್ ರಾಷ್ಟ್ರಗಳ ಕ್ರೀಡಾ ಸಚಿವರ ಸಭೆ ಸಂಪನ್ನ. ಮಾತುಕತೆ ಮತ್ತು ಒಳಗೊಳ್ಳುವಿಕೆ ಮೂಲಕ

0: ಸಹಕಾರ ಬಲವರ್ಧನೆಗೆ ಸಹಮತ. ಹಾಗೂ ಭಾರತ ಶ್ರೀಲಂಕಾ ಎರಡನೇ ಟೆಸ್ಟ್ ಕ್ರಿಕೆಟ್ ಮೊದಲ ದಿನದಾಟದಂತ್ಯಕ್ಕೆ ಭಾರತ 5 ವಿಕೆಟ್ ನಷ್ಟಕ್ಕೆ 300 ರನ್. ವಾರ್ತೆಗಳ ವಿವರ. ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಅಂಗವಾಗಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾದ ಡಾ ಜಿತೇಂದ್ರ ಸಿಂಗ್, ಗಜೇಂದ್ರ ಸಿಂಗ್ ಶೇಖಾವತ್, ಹರ್ದೀಪ್ ಸಿಂಗ್ ಪುರಿ ಮತ್ತಿತರರು ದೇಶದ ಬಾಹ್ಯಾಕಾಶ ಕ್ಷೇತ್ರದ ಸಾಧನೆಗಳನ್ನು ಕೊಂಡಾಡಿದ್ದಾರೆ. ಭಾರತದ ಬಾಹ್ಯಾಕಾಶ ಸಾಧನೆಗಳು ದೇಶದ ವೈಜ್ಞಾನಿಕ ಶ್ರೇಷ್ಠತೆ, ನವೋದ್ಯಮ ಮತ್ತು ಜ್ಞಾನದ ಎಲ್ಲೆ ವಿಸ್ತರಿಸುವ ಸಂಕಲ್ಪಕ್ಕೆ ಸಾಕ್ಷಿಯಾಗಿವೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಭಾರತ ಹೊಸ ಜಾಗತಿಕ ವ್ಯವಸ್ಥೆಯಲ್ಲಿ ತನ್ನ ಬಾಹ್ಯಾಕಾಶ ಕ್ಷೇತ್ರವನ್ನು ನಿರಂತರವಾಗಿ ವಿಸ್ತರಿಸುತ್ತಿದ್ದು, ಈಗಿನ ಪೀಳಿಗೆ ಹೊಸ ತಂತ್ರಜ್ಞಾನಗಳನ್ನು ಹೊರತರುತ್ತಿದ್ದು, 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತ ನಿರ್ಮಾಣದಲ್ಲಿ ಬಾಹ್ಯಾಕಾಶ ಕ್ಷೇತ್ರ ಪ್ರಮುಖ ಪಾತ್ರ ವಹಿಸಲಿದೆ. ಈ ನಿಟ್ಟಿನಲ್ಲಿ ಯುವ ಸಮೂಹ ಸಮರ್ಪಕ ಪರಿಸರ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. 2023 ಆಗಸ್ಟ್ 23 ಚಂದ್ರಯಾನ 3 ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಯಶಸ್ವಿಯಾಗಿ ನೆಲೆಯಾದ ಐತಿಹಾಸಿಕ ಕ್ಷಣವನ್ನು ಡಾ ಜಿತೇಂದ್ರ ಸಿಂಗ್ ಸ್ಮರಿಸಿದ್ದಾರೆ. ಅಭಿವೃದ್ಧಿ ಹೊಂದಿದ ಭಾರತದ ಗುರಿ ಸಾಧನೆಯಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನ ಪ್ರಮುಖ ಆಧಾರಸ್ತಂಭವಾಗಿದ್ದು, ಭಾರತವನ್ನು $45 ಶತಕೋಟಿ ಬಾಹ್ಯಾಕಾಶ ಆರ್ಥಿಕತೆಯತ್ತ ಕೊಂಡೊಯ್ಯಲಿದೆ ಎಂದು ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳಿದ್ದಾರೆ. ಭಾರತ ಮೈಲಿಗಲ್ಲಿನ 100 ಉಡಾವಣೆಗಳ ಮೂಲಕ 548 ಉಪಗ್ರಹಗಳನ್ನು ಕಕ್ಷೆಗೆ ಇರಿಸಿದ್ದು, ಕಳೆದ ದಶಕದಲ್ಲಿಯೇ 460 ಉಪಗ್ರಹಗಳ ಉಡಾವಣೆ ಮಾಡಲಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜಯಶಂಕರ್ ಇಂದಿನಿಂದ 2 ದಿನ ರಷ್ಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಭಾರತ ರಷ್ಯಾ ವ್ಯಾಪಾರ, ಆರ್ಥಿಕ, ವೈಜ್ಞಾನಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಸಹಕಾರದ ಅಂತರ್ ಸರ್ಕಾರಿ ಆಯೋಗದ 27ನೇ ಅಧಿವೇಶನದ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಡಾ ಜಯಶಂಕರ್ ಅವರು ರಷ್ಯಾದ ವಿದೇಶಾಂಗ ಸಚಿವ ಸರ್ಗೆ ಲಾವ್ರೋವ್ ಅವರನ್ನು ಭೇಟಿ ಮಾಡಿ ಪ್ರಾದೇಶಿಕ ಹಾಗೂ ಜಾಗತಿಕ ಬೆಳವಣಿಗೆಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ 4 ದಿನ ಜಪಾನ್ ಪ್ರವಾಸ ಕೈಗೊಳ್ಳಲಿದ್ದಾರೆ. ಟೋಕಿಯೋ, ನಗೋಯಾ ಮತ್ತು ಒಸಾಕಾಗೆ ಭೇಟಿ ನೀಡಲಿರುವ ಅವರು 200ಕ್ಕೂ ಹೆಚ್ಚು ಉದ್ಯಮ ಪ್ರತಿನಿಧಿಗಳನ್ನು ಒಳಗೊಂಡ ಭಾರತದ ಅತಿದೊಡ್ಡ ಉದ್ಯಮ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ಉತ್ಪಾದನೆ, ಅರಿವಾಹಕ, ಶುದ್ಧ ಇಂಧನ, ಉಕ್ಕು, ವಾಹನೋದ್ಯಮ, ಹಣಕಾಸು ಸೇವೆ, ಆರೋಗ್ಯ ಸೇವೆ ಮತ್ತು ನವೋದ್ಯಮ ಸೇರಿದಂತೆ ವಿವಿಧ ಕ್ಷೇತ್ರಗಳ ಪ್ರತಿನಿಧಿಗಳು ನಿಯೋಗದಲ್ಲಿದ್ದಾರೆ. ವಿಶೇಷ ತಾಂತ್ರಿಕ ಮತ್ತು ಜಾಗತಿಕ ಪಾಲುದಾರಿಕೆಗೆ ಉಭಯ ದೇಶಗಳ ಆದ್ಯತೆಯನ್ನು ಇದು ಪ್ರತಿಬಿಂಬಿಸಿದೆ. ಭೇಟಿ ವೇಳೆ ಜಪಾನ್ನ ಪ್ರಮುಖ ಕೈಗಾರಿಕಾ ಸಂಸ್ಥೆಗಳು ಹಾಗೂ ಉದ್ಯಮ ನಾಯಕರೊಂದಿಗೆ ಸಚಿವರು ಸಭೆ ನಡೆಸಲಿದ್ದು, ದ್ವಿಪಕ್ಷೀಯ ವ್ಯಾಪಾರ ಮತ್ತು ಬಾಂಧವ್ಯವನ್ನು ಇನ್ನಷ್ಟು ಬಲಪಡಿಸುವ ಕುರಿತು ಚರ್ಚಿಸಲಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ಆಂಧ್ರಪ್ರದೇಶದ ಎಲ್ಲೂರು ಜಿಲ್ಲೆಯ ಮುಸುನೂರು ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ. ಮುಸುನೂರಿನಲ್ಲಿ ಅವರು ಭಾರತದ ಮೊದಲ ವಂಶವಾಹಿಯನ್ನು ಕೃತಕವಾಗಿ ಮಾರ್ಪಡಿಸದ ಸಸ್ಯ ಜಿಎಂಒ ಆದ ಅಧಿಕ ವಿಸ್ತರಣಾ ಸಾಮರ್ಥ್ಯದ ಪಾಪ್ಕಾರ್ನ್ ಜೋಳದ ಹೈಬ್ರಿಡ್ ಬೀಜವನ್ನು ಬಿಡುಗಡೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಯವರು ರೈತರನ್ನು ಸನ್ಮಾನಿಸಲಿದ್ದು, ಕೃಷಿ ಕ್ಷೇತ್ರದ ಪಾಲುದಾರರು ಹಾಗೂ ಇತರರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಲೋಕಾಯಾನ್ 26 ಸಾಗರೋತ್ತರ ಯಾತ್ರೆಯ ಭಾಗವಾಗಿ ಭಾರತೀಯ ನೌಕಾಪಡೆಯ ನೌಕಾಯಾನ ತರಬೇತಿ ಹಡಗು ಐಎನ್ಎಸ್ ಸುದರ್ಶಿನಿ ಪೋರ್ಚುಗಲ್ನ ಲಿಸ್ಬನ್ ತಲುಪಿದೆ. ಈ ಹಡಗು ಟಾಗಸ್ ನದಿಯ ಮೂಲಕ ಸಾಂಪ್ರದಾಯಿಕ ನೌಕಾಯಾನ ಹಾಗೂ ಸಮುದ್ರಯಾನ ಕೌಶಲ್ಯಗಳನ್ನು ಪ್ರದರ್ಶಿಸುತ್ತಾ ಲಿಸ್ಬನ್ ಪ್ರವೇಶಿಸಿದೆ. ಬಂದರು ಭೇಟಿಯ ಸಂದರ್ಭದಲ್ಲಿ ಹಡಗಿನ ಸಿಬ್ಬಂದಿ ಹಾಗೂ ತರಬೇತುದಾರರು ಪೋರ್ಚುಗೀಸ್ ನೌಕಾಪಡೆಯ ಹಿರಿಯ ಅಧಿಕಾರಿಗಳು, ಸ್ಥಳೀಯ ಆಡಳಿತ ಮತ್ತು ಭಾರತೀಯ ಸಮುದಾಯದೊಂದಿಗೆ ವೃತ್ತಿಪರ ವಿಚಾರ ವಿನಿಮಯ ಮಾಡಲಿದ್ದು, ಪರಸ್ಪರ ಹಡಗು ಭೇಟಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. 7 ತಿಂಗಳ ಸಾಗರಯಾನದ ಅಭಿವೃದ್ಧಿಯಲ್ಲಿ ಲಿಸ್ಬನ್ ಐಎನ್ಎಸ್ ಸುದರ್ಶಿನಿಯ 15ನೇ ಬಂದರು ಭೇಟಿಯಾಗಿದೆ. ಈ ಭೇಟಿಯು ಭಾರತದ ನಿರಂತರ ಕಡಲ ಸಂಪರ್ಕವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ

0: ಆಡಳಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಕರ್ನಾಟಕದಲ್ಲಿ ಶಿಕ್ಷಣ ಕ್ರಾಂತಿ 2030 ಯೋಜನೆಯಡಿ 2,500 ಕೋಟಿ ರೂಪಾಯಿ ವೆಚ್ಚದಲ್ಲಿ 500 ಕರ್ನಾಟಕ ಪಬ್ಲಿಕ್ ಶಾಲೆ ಕೆಪಿಎಸ್ಗಳನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಯೋಜನೆಯಡಿ ಎಲ್ಕೆಜಿಯಿಂದ 12ನೇ ತರಗತಿಯವರೆಗೆ ಎಲ್ಲಾ ಮಕ್ಕಳಿಗೂ ಆಧುನಿಕ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದಿಂದ ಹಿಡಿದು ಕೌಶಲ್ಯಾಭಿವೃದ್ಧಿಯವರೆಗೆ ಎಲ್ಲವೂ ಒಂದೇ ಸೂರಿನಡಿ ಸಂಪೂರ್ಣ ಉಚಿತವಾಗಿ ಲಭ್ಯವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರತಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಕನಿಷ್ಠ 1,200 ವಿದ್ಯಾರ್ಥಿಗಳಿಗೆ ಕಲಿಯುವ ಅವಕಾಶವಿದ್ದು, ಗ್ರಾಮೀಣ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಉಚಿತ ಸಾರಿಗೆ ಸೌಲಭ್ಯ ಕಲ್ಪಿಸಲಾಗುತ್ತದೆ. ಯೋಜನೆಗಾಗಿ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ನಿಂದ 1,750 ಕೋಟಿ ರೂಪಾಯಿ ನೆರವು ಪಡೆಯಲಾಗುತ್ತಿದ್ದು, ಸರ್ಕಾರದ ಪಾಲು 750 ಕೋಟಿ ರೂಪಾಯಿ ಎಂದು ಮುಖ್ಯಮಂತ್ರಿ ಅಂಕಿಅಂಶ ನೀಡಿದ್ದಾರೆ. ದೇಶದಲ್ಲಿ H1N1 ವೈರಾಣುವಿನ ಯಾವುದೇ ಹೊಸ ವಿಧ ಪತ್ತೆಯಾಗಿಲ್ಲ, ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ಸ್ಪಷ್ಟಪಡಿಸಿದೆ. H1N1 ಸೇರಿದಂತೆ ಆಯಾ ಕಾಲಘಟ್ಟದಲ್ಲಿ ಕಂಡುಬರುವ ಇನ್ಫ್ಲೂಯೆನ್ಸಾ ಸಾಮಾನ್ಯವಾಗಿ ಸ್ವಯಂ ನಿಯಂತ್ರಿತವಾಗಿದ್ದು, ಜ್ವರ, ಕೆಮ್ಮು, ತಲೆನೋವು ಹಾಗೂ ಮೈಕೈ ನೋವು ಪ್ರಮುಖ ಲಕ್ಷಣಗಳಾಗಿವೆ. ಮಕ್ಕಳು, ವೃದ್ಧರು ಹಾಗೂ ಇತರ ಆರೋಗ್ಯ ಸಮಸ್ಯೆಗಳಿರುವವರು ಹೆಚ್ಚು ಜಾಗ್ರತೆ ವಹಿಸಬೇಕು ಎಂದು ಐಸಿಎಂಆರ್ ತಿಳಿಸಿದೆ. ಪರಿಸ್ಥಿತಿಯ ಮೇಲೆ ನಿಗಾ ವಹಿಸಲಾಗಿದ್ದು ಅಗತ್ಯ ಸಾರ್ವಜನಿಕ ಆರೋಗ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಐಸಿಎಂಆರ್ ತಿಳಿಸಿದೆ. ರಾಷ್ಟ್ರೀಯ ಕೌಶಲ್ಯಾಭಿವೃದ್ಧಿ ನಿಗಮ NSDC, ಕಲ್ಟಸ್ ಎಜುಕೇಷನ್ ಮತ್ತು ಅಮೆಜಾನ್ ವೆಬ್ ಸರ್ವಿಸಸ್ ಸಹಯೋಗದಲ್ಲಿ ದೇಶವ್ಯಾಪಿ ಕ್ಲೌಡ್ ಮತ್ತು ಕೃತಕ ಬುದ್ಧಿಮತ್ತೆ ಕೌಶಲ್ಯ ತರಬೇತಿ ಕಾರ್ಯಕ್ರಮ ಆರಂಭಿಸಲಾಗಿದೆ. ಈ ಉಪಕ್ರಮದಡಿ 1.5 ಲಕ್ಷ ಕಲಿಕಾರ್ಥಿಗಳಿಗೆ ಕೃತಕ ಬುದ್ಧಿಮತ್ತೆ ಹಾಗೂ ಕ್ಲೌಡ್ ತಂತ್ರಜ್ಞಾನದ ಪ್ರಾಥಮಿಕ ಜ್ಞಾನ ನೀಡಲಾಗುವುದು. ಜೊತೆಗೆ 10,000 ಮಂದಿಗೆ ಉದ್ಯೋಗ ಸಿದ್ಧ ವಿಶೇಷ ತರಬೇತಿ ನೀಡಲಾಗುವುದು. ಗಂಗಾನದಿ ಸಂರಕ್ಷಣೆಗೆ ಸಂಬಂಧಿಸಿದ ನಿಯಮಗಳಲ್ಲಿ ಇತ್ತೀಚೆಗೆ ತರಲಾದ ತಿದ್ದುಪಡಿಗಳನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿರುವ ಅರ್ಜಿ ಸಂಬಂಧ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ NGT ಕೇಂದ್ರ ಸರ್ಕಾರದಿಂದ ವಿವರಣೆ ಕೇಳಿದೆ. NGT ಅಧ್ಯಕ್ಷ ನ್ಯಾಯಮೂರ್ತಿ ಪ್ರಕಾಶ್ ಶ್ರೀವಾಸ್ತವ ಹಾಗೂ ತಜ್ಞ ಸದಸ್ಯ ಅಫ್ರೋಜ್ ಅಹಮದ್ ಅವರನ್ನೊಳಗೊಂಡ ಪೀಠ ಈ ಕುರಿತ ಅರ್ಜಿಯ ವಿಚಾರಣೆ ನಡೆಸಿತು. ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೆದ ಬ್ರಿಕ್ಸ್ ಕ್ರೀಡಾ ಸಚಿವರ ಸಭೆಯು ಬ್ರಿಕ್ಸ್ ಕ್ರೀಡಾ ಜಂಟಿ ಘೋಷಣೆಯನ್ನು ಸರ್ವಾನುಮತದಿಂದ ಅಂಗೀಕರಿಸುವ ಮೂಲಕ ಮುಕ್ತಾಯಗೊಂಡಿದೆ. ಭಾರತದ 2026 ಬ್ರಿಕ್ಸ್ ಅಧ್ಯಕ್ಷತೆಯಡಿ ನಡೆದ ಸಭೆಯಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಸಹಕಾರ, ಯುವಜನರ ಭಾಗವಹಿಸುವಿಕೆ ಹಾಗೂ ಅಂತಾರಾಷ್ಟ್ರೀಯ ಸಹಕಾರವನ್ನು ಬಲಪಡಿಸುವ ಕುರಿತು ಸದಸ್ಯ ರಾಷ್ಟ್ರಗಳ ಕ್ರೀಡಾ ಸಚಿವರು ಹಾಗೂ ಹಿರಿಯ ಪ್ರತಿನಿಧಿಗಳು ಚರ್ಚಿಸಿದರು. ಮಾತುಕತೆ, ಪರಸ್ಪರ ಗೌರವ ಮತ್ತು ಒಳಗೊಳ್ಳುವಿಕೆ ಮೂಲಕ ಸಹಕಾರ ಬಲವರ್ಧನೆಗೆ ಸಭೆಯಲ್ಲಿ ಸಹಮತ ವ್ಯಕ್ತವಾಯಿತು. ಕೊಲಂಬೋದಲ್ಲಿ ಭಾರತ ಮತ್ತು ಶ್ರೀಲಂಕಾ ನಡುವೆ ಇಂದು ಆರಂಭವಾದ 2ನೇ ಹಾಗೂ ಅಂತಿಮ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಭಾರತ ದಿನದಾಟದಂತ್ಯಕ್ಕೆ ಮೊದಲ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ನಷ್ಟಕ್ಕೆ 300 ರನ್ ಗಳಿಸಿದೆ. FIH ಹಾಕಿ ವಿಶ್ವಕಪ್ ಪಂದ್ಯದಲ್ಲಿ ಭಾರತದ ಮಹಿಳಾ ತಂಡ ಪೂಲ್ ಇ ವಿಭಾಗದಲ್ಲಿ ಇಂದು ಆಸ್ಟ್ರೇಲಿಯಾ ವಿರುದ್ಧ ಸೆಣಸಲಿದೆ. ಸೆಮಿಫೈನಲ್ನಲ್ಲಿ ಸ್ಥಾನ ಪಡೆಯಲು ಭಾರತ ಈ ಪಂದ್ಯವನ್ನು ಗೆಲ್ಲಲೇಬೇಕಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಬಾಹ್ಯಾಕಾಶ ಸಾಧನೆಗಳು ದೇಶದ ವೈಜ್ಞಾನಿಕ ಶ್ರೇಷ್ಠತೆಗೆ ಸಾಕ್ಷಿ, ನವೋದ್ಯಮಗಳು ಸದೃಢ ವ್ಯವಸ್ಥೆ ರೂಪಿಸುವಂತೆ ಗಣ್ಯರ ಕರೆ. ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನಾಳೆಯಿಂದ 4 ದಿನ ಜಪಾನ್ ಭೇಟಿ, ಅತಿದೊಡ್ಡ ಉದ್ಯಮ ನಿಯೋಗದ ನೇತೃತ್ವ. ಕರ್ನಾಟಕದ ಶಿಕ್ಷಣ ಕ್ರಾಂತಿ 2030 ಯೋಜನೆ ಭವಿಷ್ಯದ ಬುನಾದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬ್ರಿಕ್ಸ್ ರಾಷ್ಟ್ರಗಳ ಕ್ರೀಡಾ ಸಚಿವರ ಸಭೆ ಸಂಪನ್ನ, ಮಾತುಕತೆ ಮತ್ತು ಒಳಗೊಳ್ಳುವಿಕೆ ಮೂಲಕ ಸಹಕಾರ ಬಲವರ್ಧನೆಗೆ ಸಹಮತ. ಹಾಗೂ ಭಾರತ ಶ್ರೀಲಂಕಾ 2ನೇ ಟೆಸ್ಟ್ ಕ್ರಿಕೆಟ್ ಮೊದಲ ದಿನದಾಟದಂತ್ಯಕ್ಕೆ ಭಾರತ 5 ವಿಕೆಟ್ನಷ್ಟಕ್ಕೆ 300 ರನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ 7:05.

ಕೇಳುಗರೇ, ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮವನ್ನ ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಕಾನೂನು ಸಲಹೆ. ನಡುರಾತ್ರಿಯಲ್ಲಿ ಸ್ವಾತಂತ್ರ್ಯ ಭಾರತೀಯರ ಹಬ್ಬ ಎಂಬ ವಿಷಯದ ಕುರಿತು ಹೆಚ್ಡಿಕೋಟೆ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ ಬಿಎನ್

0: ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿಯಾಗಿ ಹೇಳುವಂತ ವಿಚಾರ ಏನಂತಂದ್ರೆ, ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. 80th ಈ ಒಂದು ಹಬ್ಬ ನಮ್ಮದು. 79 ಕಳೆದು 80th ನಾವು ಇವತ್ತು ಕಾಲಿಡ್ತಾ ಇದ್ದೀವಿ. ಇವತ್ತು ಈ ಮಟ್ಟದಲ್ಲಿದೆ ನಮ್ಮ ದೇಶ ಅಂತಂದರೆ, ಇವತ್ತು ನಮಗೆ 80 ಆಗಿದೆ ಸ್ವತಂತ್ರ ಸಿಕ್ಕಿ ಅಂತ. ಆದರೆ ಹಿಂದೆ ನಮ್ಮ ಒಂದು ನಮ್ಮ ದೇಶಕ್ಕಾಗಿ ಹೋರಾಡಿದ ವೀರರು ಕೋಟಿ ಕೋಟಿ ಜನಸಂಖ್ಯೆಯಲ್ಲಿ ರಕ್ತನ ಬಸಿದು ಅವರು ಪಟ್ಟಂಥ ಕಷ್ಟದ ಫಲಿತಾಂಶ ಇವತ್ತು ನಮಗೆ ಸ್ವತಂತ್ರ ಸಿಕ್ಕಿದೆ. ನೋಡಿ, 1947 August 14 ಆ ಮಿಡ್ ನೈಟ್ ಏನಾಯಿತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಪೀಟರ್ ಮಟ್ ಮಿಡ್ ನೈಟ್ ಅಂತೇಳಿ ಒಂದು ಆಂಗ್ಲ ಭಾಷೆಯ ಒಂದು ಪುಸ್ತಕ ಇದೆ. ಅದನ್ನು HR ಚಂದ್ರವದನ್ರವರವರು ನಡುರಾತ್ರಿಯಲ್ಲಿ ಸ್ವತಂತ್ರ ಅಂತ ಹೇಳಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಆ ಒಂದು ಪುಸ್ತಕನ ಓದ್ರೆ ಯಾವ್ಯಾವ ರಾಜ್ಯದಲ್ಲಿ, ಎಲ್ಲಿ, ಯಾವ್ಯಾವ ಭಾಗದಲ್ಲಿ, ಯಾವ್ಯಾವ ಪ್ರದೇಶಗಳಲ್ಲಿ ಏನೇನು ನಡೀತು ಅನ್ನೋದ್ರ ಬಗ್ಗೆ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನು ನಾವು ಭಾರತೀಯರು ಆ ಪುಸ್ತಕನ ಓದಲೇಬೇಕು. ನೋಡಿ, ಆ ಒಂದು ಏನು August 15 ಹಿಂದಿನ ದಿನ August 14 ಆ ಡೆಲ್ಲಿಲಿ ಏನು ನಡೀತಾ ಇತ್ತು ಅಂತಂದರೆ, ನೋಡಿ ಆ ದಿನ ಹೆಂಗಿತ್ತು ಅಂತಂದರೆ, ಆ ಸಂಜೆ ವೇಳೆ ಸೂರ್ಯ ಮುಳುಗ್ತಾ ಇದ್ದಂತೆ ಆ ಬಿದಿರಿನ ದೊಣ್ಣೆ, ಜಿಂಕೆ ಚರ್ಮ, ಈ ಕಮಂಡಲ ಕೈಲಿಟ್ಕೊಂಡು ಈ ಜಟಾಧಾರಿಗಳಿಬ್ರು ಸನ್ಯಾಸಿಗಳು ಕಾರ್ನಲ್ಲಿ ಬರ್ತಾರಂತೆ. ಆಗ ಆ ಕಾರಿನ ಮುಂದೆ ಒಬ್ಬ ನಾಗಸ್ವರ ರಸ್ತೆಯಲ್ಲಿರೋ ಒಂದು 17 ಮನೆ ನಂಬರ್ಗೆ ಬಂತಂತೆ ಆ ಕಾರು. ಆ ಮನೆಯಲ್ಲಿ ಯಾರಿದ್ರು ಅಂತ ಅಂದರೆ, ಜವಾಹರ್ಲಾಲ್ ನೆಹರು ಅವರನ್ನು ಕೂರಿಸಿ ಒಂದು ಯಾವುದೋ ಒಂದು ಪವಿತ್ರ ತೀರ್ಥದಿಂದ ಅವರಿಗೆ ಏನೋ ಒಂದು ಅವರಿಗೆ ಹಾಕಿ ಅವ್ರ ಮೈಗೆ ಹಣೆಗೆ ವಿಭೂತಿ ಹಚ್ಚಿಕೊಂಡಿದ್ದಂಥ ಯಾರು ಅವ್ರು ನೆಹರು ಅವರ ಹಣೆಗೂ ಸಹ ವಿಭೂತಿ ಹಚ್ಚುತ್ತಾರಂತೆ, ಕೈಗೆ ದಂಡನೂ ಕೊಡ್ತಾರಂತೆ, ಭುಜದ ಮೇಲೂ ಸಹ ಅವರು ಆ ಒಂದು ಯಾವುದೋ ಒಂದು ಮೊಗಟ ಓದಿಸಿ ಅವರು ಆಶೀರ್ವಾದನೂ ಸಹ ಮಾಡ್ತಾರೆ. ಸನ್ಯಾಸಿಗಳ ಕಂಡ್ರೆ ಈ ನಮ್ಮ ಈ ಜವಾಹರ್ಲಾಲ್ ನೆಹರು ಅವರಿಗೆ ಈ ಮತ್ತೆ ಈ ಸನ್ಯಾಸಿಗಳು ಮತ್ತೆ ಈ ಮತ ಜಾತಿ ಅಂದರೆ ಉರಿದು ಬಿಡ್ತಾ ಇದ್ದಂತೆ ಅವರು. ಆದರೆ ಅಂಥ ಸಮಯದಲ್ಲಿ ಅವರು ಈ ಥರ ಅವರಿಗೆ ನನಗೆ ವಿಭೂತಿ ಎಲ್ಲ ಹಾಕೋದಕ್ಕೆ ಅವರು ಸಮ್ಮತಿ ಕೊಡ್ತಾರಂತೆ. ನೋಡಿ, ಎಲ್ಲ ಕಡೆ ಆಡುತ್ತಿದ್ದಂಥ ಯೂನಿಯನ್ ಜಾಕ್ ಬಾವುಟ ಆ ದಿನ ಏನು August 14 ಸಂಜೆ ಕೆಳಗಡೆ ಇಳಿತಂತೆ. ನೋಡಿ, ಅವ್ರ ಬಾವುಟ 14 ಸಂಜೆ ಇಳಿತಂತೆ ಆ ಜಾಗಕ್ಕೆ. ಮಾರನೇ ದಿನ ನಮ್ಮ ಭಾರತದ ಧ್ವಜ ಅಲ್ಲಿಗೆ ಹಾರಾಡುತ್ತೆ ಅನ್ನೋ ಒಂದು ಖುಷಿ ಆ ಜನಗಳಿಗೆ ಇತ್ತಂತೆ. ನೋಡಿ, ಆ ಲಕ್ನೋದ ಟವರ್ ಆಫ್ ರೆಸಿಡೆನ್ಸಿ ಮೇಲೆ, ಅದೊಂದು ಬಿಲ್ಡಿಂಗ್ ಮೇಲೆ ಹಾರಾಡ್ತಿದ್ದಂಥ ಬ್ರಿಟಿಷರ ಧ್ವಜವನ್ನು 1857 ಆ ದಿನದವರೆಗೆ ಇಳಿಸಿದ್ದೇ ಇಲ್ಲ. ಅಂದು ಅವರ ಕೆಚ್ಚದ ಮತ್ತು ಸಾಹಸದ ಪ್ರತೀಕ. 14 ರಾತ್ರಿ 10 ಗಂಟೆಗೆ ಅದರ ಕೇರ್ಟೇಕರ್ ಅದನ್ನು ಒಬ್ಬರು ಆ ಕೇರ್ಟೇಕರ್ ಅನ್ನೋ ವ್ಯಕ್ತಿ ಅದನ್ನು ಇಳಿಸ್ತಾನಂತೆ. ಬಾವುಟ ಕಟ್ಟಲು ಇದ್ದ ಲೋಹದ ಕೊಲನ್ನು ಒಬ್ಬ ಕತ್ತರಿಸಿ ಹಾಕಿದ್ದಂತೆ. ಇನ್ನು ಟವಲ್ ಮೇಲೆ ಯಾವ ಬಾಟವನ್ನು ಆರಿಸಲಾಗುವುದಿಲ್ಲ ಅಂತ ಹೇಳ್ತಾರೆ. ನೆಹರು ಸನ್ಯಾಸಿಗಳು ಹಣೆಗೆ ಮೈಗೆ ಹಚ್ಚಿದ ವಿಭೂತಿಯನ್ನು ತೊಳೆದುಕೊಂಡು ಊಟಕ್ಕೆ ಕೂರ್ತಾರೆ. ತಕ್ಷಣವೇ ಅವರಿಗೊಂದು ಟೆಲಿಫೋನ್ ಕರೆ ಬರುತ್ತಂತೆ ನೆಹರು ಅವರಿಗೆ, ಲಾಹೋರ್ನಿಂದ ಫೋನ್. ಅಲ್ಲಿ ಹಿಂದೂಗಳು ಸಿಖ್ಖರು ಇದ ಮೊಹಲ್ಗಳಿಗೆ ಕುಡಿಯುವ ನೀರು ನಿಲ್ಲಿಸಿದ್ದಾರೆ, ಬೇಸಿಗೆದಾಗೆ ಉಳಿತಾ ಇದೆ, ಒಂದು ಕಡೆ ಬಾಯಾರಿಕೆ ಆಗ್ತಾ ಇದೆ, ಹಿಂಗ್ಸರು ಮಕ್ಕಳು ನೀರಿಗೆ ಮೊಹಲ್ದಿಂದ ಹೊರಕ್ಕೆ ಬಂದಾಗ ನಮ್ಮ ಮುಸಲ್ಮಾನರು ಅವರನ್ನು

0: ಮುಂದಾಗ್ತಿದ್ದಾರೆ. ಇವರು ದೆಹಲಿಯಲ್ಲಿದ್ದು ಏನ್ ಮಾಡಕ್ ಸಾಧ್ಯ?
1: ನೇರು ಯೋಚನೆಗೆ ಒಳಗಾಗ್ತಾರೆ, ಚಿಂತೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಅಲ್ಲೇ ಇದ್ದಂತ ಅವರ ಮಗಳು ಇಂದಿರಾ ಗಾಂಧಿ ಮೇಡಮ್ ಅವರು,
0: ಅವರು ಮತ್ತೆ ಅವರ ಅತಿಥಿ ಪದ್ಮಜಾ ನಾಯ್ಡ್ ಅಂತ ಅವ್ರ ಜೊತೆ ಇರ್ತಾನಂತೆ. ಅವ್ರು ಹೇಳ್ತಾರಂತೆ ಮಗಳಿಗೆ, ಮತ್ತೆ ಅವರ ಅತಿಥಿ ಪದ್ಮಜಾ ಅವ್ರಿಗೆ ಹೇಳ್ತಾರಂತೆ, ನಾನು ಇಂದು ಹೇಗೆ ಮಾತನಾಡಲಿ, ನನ್ನ ಸುಂದರ ಲೋಹರ ಉರಿಯುತ್ತಿದೆ ಎಂದು ಹೇಳಿದರು.

ರಾತ್ರಿ ಹೋಮ ನಡೀತಿತ್ತು, ಹೊಸ ನಮ್ಮ ದೇಶದ ಗೃಹಪ್ರವೇಶ ಅಂತೆ. ಅಗ್ನಿಕುಂಡಕ್ಕೆ ಬ್ರಾಹ್ಮಣ ಪುರೋಹಿತರು ಮಂತ್ರವನ್ನು ಗಟ್ಟಿಯಾಗಿ ಹೇಳ್ತಾ ಇದ್ರು. ಮುಂದೆ ಮಂತ್ರಿಗಳಾಗುವವರು ಸಾಲಾಗಿ ನಿಂತಿರ್ತಾರಂತೆ. ಸಾಲಾಗಿ ಬರುವವರಿಗೆ ಹಣೆಗೆ ಒಬ್ಬರು ಕುಂಕುಮ ಇಡ್ತಾ ಬರ್ತಾರೆ. ಸ್ವತಂತ್ರ ಭಾರತ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಲು ಅವರು ಸಿದ್ಧರಾಗ್ತಾರೆ. ದೇಶದ ಹೊರೆಯನ್ನು ಹೊರಬೇಕಾದಂಥ ನೆಹರು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಎಷ್ಟೋ ಒಂದು ಅಲ್ಲಿ ಚರ್ಚೆ ವಿಧಾನಗಳನ್ನು ನಡೆದಂತೆ. ಸ್ವಲ್ಪ ಹೊತ್ತಿಗೆ ಲವರಿಂದ ಒಂದು ಸುದ್ದಿ ಅವರ ಮನಸ್ಸನ್ನು ಕದಡಿ ಹೋಗ್ತಾವಂತರ ಮಾಡುತ್ತಂತೆ. ಅವ್ರು ಯಾವುದೇ ಭಾಷಣ ಮಾಡೋದಕ್ಕೆ ಸಿದ್ಧ ಇರಲಿಲ್ಲವಂತೆ. ಅವ್ರ ಹೃದಯದಿಂದ ಒಂದು ಮಾತು ಬರ್ತದೆ, ಲಾಂಗ್ ಇಯರ್ ಹೆಗೋ ವಿ ಮ್ಯಾಡ್ ಯರ್ ರೈಸ್ಡ್ ವಿತ್ ಎ ಡೆನ್ಸಿಟಿ ನೀನ್ ಅಂತ ಹೇಳ್ತಾರೆ. ಅವರ ಭಾಷಣ ಭವನದ ಬಳಿ ಸಹಸ್ರಾರು ಜನರು ಅವರನ್ನು ನೋಡಲು ನೂಕು ನುಗ್ಗಲು ಭಾಷಣ ಕೇಳಲು ಇರ್ತಾ ಇದ್ದಂತೆ. ಆದರೆ 50 ದಿನ ಮಳೆ, ಆ ದಿನ ಮಳೆ 12 ಗಂಟೆ ಹೊಡೆದಾಗ ಒಬ್ಬ ಸಂಕನಾದ ಮಾಡ್ತಾರಂತೆ. ದೇಶದ ಸ್ವತಂತ್ರದ ಉದಯವಾಯಿತು, ಸಾಮ್ರಾಜ್ಯಶಾಹಿ ಯುಗ ಕಳೆಯಿತು ಅಂತ ಹೇಳ್ತಾರೆ. ಬರುತ್ತಿದ್ದ ಮಳೆ ನಿಂತೋಗುತ್ತೆ. ಆ ಒಂದು ಭವನ ಹೊರಗಿದ್ದಂಥ ಜನ ಏನೋ ಒಂಥರ ಸಂತೋಷ ಉಂಟಾರೆ. ನೇರು ಅವರು ಈಚೆ ಬಂದಾಗ ಅವರು ಸುತ್ತಮುತ್ತಿಕೊಡ್ತಾರೆ. ಪೊಲೀಸರು ಜನರ ನೂಕು ನುಗ್ಗಲು ನಿಯಂತ್ರಣಕ್ಕೆ ಪ್ರಯತ್ನ ಮಾಡ್ತಾರೆ. ಪಕ್ಕದಲ್ಲಿ ನಿಂತಿದ್ದ ಒಬ್ಬ ಸಹಾಯಕರೊಡನೆ ನೇರು ಮಾತಾಡ್ತಾರಂತೆ. 10 ವರ್ಷದ ಕೆಳಗೆ ಅಂದರೆ 10 ವರ್ಷದ ಹಿಂದೆ ಲಂಡನ್ನಲ್ಲಿ ಈ ವೈಸ್ರಾಯ್ ಲೀನ್ ಲಿತಾಗೋ ಅವ್ರ ಬಳಿ ಒಂದು ವಾಗ್ವಾದ ಮಾಡ್ತಾ ಹೇಳ್ತಾರಂತೆ. ಇನ್ನು 10 ವರ್ಷದೊಳಗೆ ನಾವು ಸ್ವತಂತ್ರ ಪಡೆಯುತ್ತೇವೆ ಅಂತ ಈ ನೆಹರು ಅವ್ರು ಹೇಳ್ತಾರೆ. ಅದಕ್ಕೆ ಅವರು ನಗುತ್ತಾ ಹೇಳಿದ್ರಂತೆ, ಇಂಡಿಯಾ ನನ್ನ ಕಾಲದಲ್ಲಿ ಸ್ವತಂತ್ರವಾಗುವುದಿಲ್ಲ, ನೀನು ನಿನ್ನ ಜೀವಮಾನದಲ್ಲಿ ಅದನ್ನು ನೋಡುವುದಿಲ್ಲ ಅಂತ ಹೇಳ್ತಾರೆ. ನೋಡಿ, ನಮ್ಮ ದೇಶ ನಮ್ಮ ಹತ್ರ ಬಂದವರೆ ನಮ್ಮನ್ನೇ ಸ್ವತಂತ್ರ ಆಗಿ ಬಿಡುವುದಿಲ್ಲ ಅಂತ ಹೇಳ್ತಾರೆ. ಅಂತಂದರೆ ಆ ದಿನ ಎಷ್ಟು ನೋಡಿ ಹಿಂಗಾಗುತ್ತೆ. ಬ್ರಿಟಿಷ್ ರಾಜ್ ಅನ್ನೋ ಒಂದು ಭವ್ಯ ಅಂದರೆ ಕಳಂಕವತ್ತ ಕಟ್ಟಡ ಮತ್ತೊಂದಿಲ್ಲ. ಅಂದು ನಡುರಾತ್ರಿ ಗಂಟೆ ಹೊಡೆದಾಗ ಸಂಕವಾದ ಮೊಳಗಿತ್ತು. 2 ಹೊಸ ರಾಷ್ಟ್ರಗಳು ಸೃಷ್ಟಿಯಾದವು ನೋಡಿ. ದೇಶದ ಎಲ್ಲ ನಗರಗಳಲ್ಲೂ ಹಳ್ಳಿಗಳಲ್ಲಿ ತುಂಬ ಸಂಭ್ರಮವೋ ಸಂಭ್ರಮ. ನಾವು ಯಾವಾಗ ಇಲ್ಲಿ ಹಳ್ಳಿಗಳಲ್ಲಿ ಹಬ್ಬ ಮಾಡ್ತೀವಲ್ಲ ಸಂಭ್ರಮ, ಆ ಸಂಭ್ರಮ ಪ್ರತಿ ಹಳ್ಳಿಗಳಲ್ಲೂ ಪ್ರತಿ ರಾಜ್ಯಗಳಲ್ಲೂ ಪ್ರತಿ ಭಾಗ ಪ್ರದೇಶಗಳಲ್ಲೂ ಬರ್ತಿತ್ತು. ನಮ್ಮ ಭಾರತದೊಳಗೆ ದೇವಸ್ಥಾನಗಳು, ಮಸೀದಿಗಳು, ಆಮೇಲೆ ಆ ಕೆಲವೊಂದು ರೋಡ್ಗಳಲ್ಲಿ ಹಿಂಗಸರು ಸೀರೆ ಬಿಟ್ಕೊಂಡು ಹೋಗೋದಕ್ಕೆ ಆಗ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನಮಗೆ ಈ ಒಂದು ಸ್ವತಂತ್ರ ಸಿಕ್ಕಿದ ಮೇಲೆ ಎಲ್ಲರೂ ಅಲ್ಲಿ ಸಾರಿ ಹಾಕೊಂಡು ಆ ಒಂದು ಬೀದಿ ಹಬ್ಬದ ಸಡಗರ ಥರ ಓಡಾಡ್ತಾ ಇತ್ತು. ಇನ್ನೊಂದೇನು ಅಂತಂದರೆ ವೆರಿ ಇಂಪಾರ್ಟೆಂಟ್, ಈ ಸಿಪಾಯಿ ದಂಗೆಯಿಂದ ಒಬ್ಬ ಯೋಧ ಶಾಪಗ್ರಸ್ತವಾದ ಕಾನ್ಪುರದಲ್ಲಿ ಇಂಗ್ಲಿಷರು ಮತ್ತು ಭಾರತೀಯರು ಸಾರ್ವಜನಿಕವಾಗಿ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಿದ್ರು. 1942ರಲ್ಲಿ ಭಾರತ ರಾಷ್ಟ್ರೀಯ ಬಾವುಟವನ್ನು ಆರಿಸಿದೇನೆಂಬ ಕಾರಣಕ್ಕಾಗಿ ನೋಡಿ, 1942ರಲ್ಲಿ ಒಬ್ಬ ವ್ಯಕ್ತಿ ರಾಷ್ಟ್ರೀಯ ಬಾವುಟವನ್ನು ಆರಿಸ್ತಾರೆ. ಅವನು ನಮ್ಮ ಭಾರತದ ಧ್ವಜವನ್ನು ಆರಿಸ್ತ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಜೈಲು ಶಿಕ್ಷೆ ಅನುಭವಿಸಿದ. ಅಂಥ ವ್ಯಕ್ತಿನ ಕರೆದು ಅಂದು ಟೌನ್ ಹಾಲಿನಲ್ಲಿ ಧ್ವಜಾರೋಹಣ ಮಾಡುವಂಥ ಮರ್ಯಾದೆ ಸಿಗ್ತದೆ ಆ ವ್ಯಕ್ತಿ. ಆ ಲಕ್ನೋದಲ್ಲಿ ಆ ಮಧ್ಯರಾತ್ರಿ ರೆಸಿಡೆನ್ಸಿಯಲ್ಲಿ ನಡೆದಂಥ ಸಮಾರಂಭ, IPS ಅಧಿಕಾರಿಗಳು ಆ ದಿನದ ರಾಜಸ್ವ ದಯಾಳಿಗೆ ಆಹ್ವಾನ ಪತ್ರ ಹೋಗಿತ್ತಂತೆ. ಒಂದು ಅಂದರೆ ರಾಷ್ಟ್ರೀಯ ಉಡುಗೆ ಆ ಒಂದು ಧೋತಿ ಉಟ್ರೆ ಸೂಕ್ತ ಎಂದು ಹೆಚ್ಚಾಗಿತ್ತು. ಆ ರಿಸೆಪ್ಷನ್ ಅದು ಆಗ ಔಪಚಾರಿಕವಾಗಿರ್ತಂತೆ. ಉದ್ದನಿ ಮೇಜಿನ ಒಂದು ದೊಡ್ಡ ಒಂದು ಬೆಂಚ್ ಇರುತ್ತೆ, ಆ ಸಿಹಿ ತಿಂಡಿಗಳನ್ನು ಅಲ್ಲಿ ಸೇರಿಸಿಟ್ಟಿರ್ತಾರೆ. ಆ ಒಂದು ಏನು ಅದನ್ನು ಗೇಟ್ನ ತೆಗೆದ ತಕ್ಷಣ ಏನು ಗಂಡು ಮಕ್ಕಳು ಹೆಣ್ಮಕ್ಳು ಅಂದರೆ ಅಲ್ಲಿರೋಂಥ ಎಷ್ಟೋ ಸಾವಿರಾರು ಜನ ಸಡ್ ಸಡನ್ನಾಗಿ ನುಗ್ತಾರಂತೆ. ಆ ನುಗ್ಗಿದ್ದಕ್ಕೆ ಆ ಸಿಹಿ ತಿಂಡಿಗಳೆಲ್ಲ ಬಿದ್ದೋಗ್ತಾರೆ. ಆದರೆ ಈ ಮದ್ರಾಸು, ಬ್ಯಾಂಗ್ಳೂರು, ಪಾಟ್ನಾ ಈ ಮುಂತಾದ ನಗರಗಳ ಹಳ್ಳಿಗಳಲ್ಲಿ ದೇವಸ್ಥಾನಗಳಲ್ಲಿ ಆ ರಾತ್ರಿ ದೇವರಿಗೆ ವಿಶೇಷ ಅರ್ಚನೆಯನ್ನು ಮಾಡ್ತಾಯಿದ್ರು. ಈ ಮುಂಬೈನಲ್ಲಿ ಜನ ಸ್ವತಂತ್ರೋತ್ಸವವನ್ನು ಹೆಚ್ಚು ಆಸಕ್ತಿಯಿಂದ ಭಾವೋದ್ರೇಕದಿಂದ ಆಚರಿಸ್ತಾ ಇರ್ತಾರೆ. ಅಲ್ಲಿಯ ರಸ್ತೆಗಳು ಸ್ವತಂತ್ರಗೊಳಿಸೋದಕ್ಕಾಗಿ ಮಾಡಿದಂಥ ಹರತಾಳ, ಮುಷ್ಕರ, ಮೆರವಣಿಗೆ, ಪೊಲೀಸರ ಲಾಠಿ ಚಾರ್ಜ್ ಇವಕ್ಕೆಲ್ಲ ಸಾಕ್ಷಿಯಾಗಿತ್ತು. ಇದರ ಜೊತೆಗೆ ನಾವು ಹೇಗೆ ಹಬ್ಬ ಆಚರಿಸ್ತಿದ್ದಾಗ ಆಚರಿಸ್ತಿದ್ದಂಥ ಸಂದರ್ಭದಲ್ಲೂ ಸಹ ಪ್ರತಿಯೊಂದು ಧರ್ಮದಲ್ಲೂ ಕೆಟ್ಟ ಮುನಿಸೋದೇ ಇರುತ್ತೆ. ಕೊಟ್ಟ ಅಂತ ಹೇಳಿ ಒಂದು ಕೊಟ್ಟದ್ದನೆಂದು ಪ್ರದೇಶ, ಅಲ್ಲಿ ಇಡೀ ಹಿಂದೂ ಕುಟುಂಬವನ್ನು ಮುಸ್ಲಿಮರು ಕಡಿದು ಬೆಂಕಿಗೆ ಹಾಕ್ತಾರೆ. ಅದರ ಪಕ್ಕದಲ್ಲಿಯೇ ಕೆಲವು ಮುಸ್ಲಿಮರು ಹಿಂದೂಗಳಿಗೆ ಸಹಾಯ ಮಾಡಿರ್ತಾರೆ, ಅವ್ರನ್ನೂ ಸಹ ತುಂಡಾಗಿ ಅವ್ರು ಕತ್ತರಿಸ್ತಾರೆ. ಅದರಲ್ಲಿ ಅನೇಕ ಧರ್ಮದವರು ಇರ್ತಾರೆ. ಕಲ್ಕತ್ತಂತ ಹಿಂಸೆಯಿಂದ ಸಿಡಿಬೇಕಾಯಿತು. ಹಿಂದೂ ಮತ್ತು ಮುಸ್ಲಿಂ ಗೋಂಡಗಳು ತಮ್ಮ ಚಾಕು ಮತ್ತು ಚೂರಿಗಳನ್ನು ಒಳಗಿಟ್ಕೊಂಡು ಮುಂದ್ಕಡೆ ಹೋರಾಟ

0: ಇನ್ನೊಂದು ಕಡೆ ನಮ್ಮ ಸ್ವತಂತ್ರ್ಯ ಬಂತಲ್ಲ ಅನ್ನೋ ಸಂತೋಷ. ಇವತ್ತು ನಮ್ಮ ಇವತ್ತು ಸಂಭ್ರಮ ಮಾಡ್ತಾ ಇದ್ದೀವಿ ಅಂತಂದರೆ ಅವತ್ತು ಹೇಗೆ ನಡೀತಾ ಇತ್ತು ಅಂತಂದರೆ ರಕ್ತದ ಹೂಕೋಳಿ ನಡೀತಾ ಇತ್ತು. ಒಂದು ಕಡೆ ಸ್ವತಂತ್ರ ಸಿಕ್ತು ಅನ್ನೋ ಅಂತ ಒಂದು ಖುಷಿಯಾದ, ಮತ್ತೊಂದು ಕಡೆ ನಮ್ಮ ದೇಶ ವಿಘಟನೆ ಆಗ್ತಾ ಇದೆ ಅನ್ನೋ ಒಂದು ದುಃಖ.
1: ಈ ಬೆನಾರಸ್ ಅಂತ ಈಗ ಆಗಸ್ಟ್ 15 ಮಾರ್ನಿಂಗ್ ಸ್ವತಂತ್ರದ ಸುಂದರ ಋಣೋದಯ. ಬೆನಾರಸ್ ಅನ್ನೋ ಒಂದು ಪ್ರದೇಶ ಭಾರತದ ಅತ್ಯಂತ ಪ್ರಾಚೀನ ನಗರಗಳೊಂದು, ಅಲ್ಲಿ ಏನು ರಾಷ್ಟ್ರದ ಒಂದು ಒಂದು ಹೊಸ ರಾಷ್ಟ್ರದ ಉದಯಕ್ಕೆ ಒಂದು ಪ್ರಾರ್ಥನೆ ನಡೀತಾ ಇತ್ತು. ನೋಡಿ, ನಮ್ಮ ಹಿಮಾಲಯದಲ್ಲಿ ಹುಟ್ಟುವಂಥ ಪವಿತ್ರ ಗಂಗಾ ನದಿ 1500 ಮೈಲಿ ಹರಿದು ಬಂಗಾಳ ಕೊಲ್ಲಿ ಸೇರ್ತದೆ. ಕೆಲವು ಕಡೆ ಸಣ್ಣದಾಗಿ, ಕೆಲವು ಕಡೆ ದೊಡ್ಡದಾಗಿ, ಕೆಲವು ಕಡೆ ಸೌಮ್ಯವಾಗಿ, ಕೆಲವು ಕಡೆ ಧುಮುಕಿ ವೇಗವಾಗಿ ಗಂಗೆಯ ಪಾತ್ರಗಳಲ್ಲಿ ಅನೇಕ ನಗರಗಳು ಹಳ್ಳಿಗಳಿವೆ. ಹಿಂದೂಗಳಿಗೆ ಇದೊಂದು ಪವಿತ್ರ ನದಿ. ಅಂದು ಬೆಳಿಗ್ಗೆ ಘಾಟ್ಗಳಿಗೆ ಸಾವಿರಾರು ಜನ ಬರ್ತಾರೆ. ಒಬ್ಬೊಬ್ಬರ ಕೈಯಲ್ಲೂ ಹೂವು, ಆಜ್ಞಾನವನ್ನು ಒಡೆದೋಡಿಸುವಂತಹ ದೀಪ. ಅಷ್ಟರಲ್ಲಾಗಲೇ ನದಿಯಲ್ಲಿ ನಿಂತು ಸಹಸ್ರ ಜನರು ಪೂರ್ವದ ಕಡೆ ತಿರುಗಿ ಸ್ನಾನ ಮಾಡಿ ಅವರ ಪ್ರಾರ್ಥನೆ ಆ ವಿಷ್ಣುವಿಗೆ, ಅಂದರೆ ಆ ದೇವರಿಗೆ ಮುಗಿತಿದ್ದಂಥ ಕೈ, ಅವರ ಆ ಒಂದು ಸಂತೋಷ, ಸಾವಿರಾರು ಭಕ್ತಾದಿಗಳು ಒಟ್ಟಿಗೆ ಸೇರುತ್ತಾ ಪ್ರಾರ್ಥನೆ ಮಾಡುತ್ತಾ ಆ ನೀರಿನ ಮೇಲೆ, ಆ ನದಿಯ ನೀರಿನ ಮೇಲೆ ಒಂದು ದೀಪನ ತೇಲ್ಬಿಡ್ತಾರೆ. ಅಲ್ಲಿ ಆ ದೇವಸ್ಥಾನ ಇದು ಪಂಡಿತ್ ಭವಾನಿ ಶಂಕರ್ ಅನ್ನೋ ಬೆನಾರಸ್ ಅಂತ ಏನು ಪ್ರದೇಶ, ಅಲ್ಲಿ ಒಂದು ಒಂದು ಸುವರ್ಣ ದೇವಾಲಯದ ಅರ್ಚಕ ಅವರು ಪಂಡಿತ್ ಭವಾನಿ ಶಂಕರ್ ಅಂತ. ಅಂದು ಅವನಿಗಾದಷ್ಟು ಸಂತೋಷ ಮತ್ತಾರಿಗೂ ಆಗಿರಲಿಲ್ಲ ಅಂತ ಹೇಳ್ತೀನಿ. ಕಾರಣ ಏನು ಅಂತಂದರೆ, ವ್ಯಕ್ತಿ ಏನು ಮಾಡ್ತಿದ್ದ ಪಂಡಿತ್ ಭವಾನಿ ಶಂಕರ್ ಅಂದರೆ, ಬ್ರಿಟಿಷರ ಕಣ್ತಪ್ಪಿಸಿ ಓಡಾಡುತ್ತಿದ್ದಂಥ ನಮ್ಮ ದೇಶಾಭಿಮಾನಿಗಳನ್ನು ಆತ ತನ್ನ ದೇಗುಲದಲ್ಲಿ ಆಶ್ರಯ ಕೊಡ್ತಾ ಇತ್ತು. ಆ ಗಂಧ ಹೂವು ತಗೊಂಡು ಅವನು ಪಟ್ಟಂಥ ಖುಷಿನೇ ಬೇರೆ. ಪ್ರತಿಯೊಂದು ಗಲ್ಲಿ ಗಲ್ಲಿಯಲ್ಲೂ, ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲೂ ಆ ಸಂತೋಷ ಸ್ಥಳಗಳನ್ನೇ ನೋಡ. ಈ ಏನು ನಮ್ಮ ಪ್ರಾಚೀನ ರಾಜದ ಮೇಲೆ ಮುಂಚಾನೆ ಹೊಂಗಿರಣ ಅವರೇ ಸ್ಥಾಪಡ್ತಾ ಇದೆ. ಜನನಗರಕ್ಕೆ ಟಾಂಗ್ಗಳಲ್ಲಿ, ಎತ್ತಿನ ಗಾಡಿಗಳಲ್ಲಿ, ಬಸ್ಸಲ್ಲಿ, ರೈಲ್ಗಳಲ್ಲಿ, ಕುದುರೆ ಕತ್ತೆಗಳಲ್ಲಿ, ಅಂದರೆ ಕತ್ತೆ ಮೇಲೆ ಸೈಕಲ್ಗಳ ಮೇಲೆ, ಮತ್ತು ಕೆಲವರು ನಡ್ಕೊಂಡು ಬರ್ತಾ ಆಗಮಿಸ್ತಾರೆ. ಅಲ್ಲಿ ಎಲ್ಲ ಜಾತಿಯ ಜನ, ಎಲ್ಲ ವರ್ಗದ ಜನ, ಹಿಂದೂಗಳು, ಸಿಖ್ಖರು, ಪಾರ್ಸಿಗಳು, ಮುಸ್ಲಿಮರು, ಆಂಗ್ಲೋ ಇಂಡಿಯನ್ನರು, ಬ್ರಾಹ್ಮಣರು, ಅಸ್ವಸ್ಥರು, ಹೆಂಗಸರು, ಗಂಡಸರು, ಮಕ್ಕಳು, ಎಲ್ಲರ ಬಯಲು ಅದೇ, ಬ್ರಿಟಿಷರು ದೇಶ ಬಿಟ್ಟು ಹೋಗುತ್ತಿದ್ದಾರೆ, ಈಗ ನಾವು ಸ್ವತಂತ್ರರು, ನೇರ ಭಾರತದ ಧ್ವಜವನ್ನು ಏರಿಸ್ತಾರೆ. ಏನು ಮೈ ಜುಮ್ಮನತ್ತೆ ಅಲ್ವಾ? ನಮ್ಮ ದೇಶ ಆಳ್ತಿದ್ದವರು ಹೋಗ್ತಾ ಇದ್ದಾರೆ ನಮ್ಮನ್ನು ಬಿಟ್ಟು, ನಮ್ಮ ದೇಶನ ಬಿಟ್ಟು. ಈಗ ನಾವು ಇದ್ದೀವಿ, ಭಾರತೀಯರು ನಾವು ಸ್ವತಂತ್ರ ಆಗ್ತಾ ಇದ್ದೀವಿ ಅಂತಂದಾಗ ಎಷ್ಟೋ ಕಡೆ ತುತ್ತೂರಿ ಊದುವವರು ಬೆಳ್ಳಿ ತುತ್ತೂರಿ ಓದ್ತಾ ಇರ್ತಾರಂತೆ. ನೇರು ತನ್ನ ಅತ್ತಿ ನಿಲುವಂಗಿಯಲ್ಲಿ ವಲ್ಲಭಾಯಿ ಪಟೇಲ್ ರೋಮನ ಚಕ್ರವರ್ತಿ ಅಂತೆ ಬಟ್ಟೆ ಒಟ್ಟು, ಮಿಕ್ಕವರು ಟೋಪಿ ತೊಟ್ಟು ಒಂದು ಕಡೆ ನಿಂತಿದ್ರೆ, ಅಲ್ಲಿದ್ದವರಿಗೆಲ್ಲ ಬ್ರಿಟಿಷ್ ಸರ್ಕಾರದ ಅತಿಥಿಗಳಿಗೆ ಒಂದಲ್ಲ ಒಂದು ಸಮಯದಲ್ಲಿ ಜೈಲಿನಲ್ಲಿ ಹೋದವರೇ ಕಳೆದವ್ರೆ, ಯಾರು ಸುಮ್ಮನೆ ಇದ್ದವರೆಲ್ಲ ಎಲ್ಲ ಬ್ರಿಟಿಷರು ಅವನ್ನ ವಶಪಡಿಸ್ಕೊಂಡು ಜೈಲಲ್ಲಿ ಹಿಂಸೆ ಕೊಟ್ಟದೆಯ. ಆನಂತರ ಈ ಏನು ಒಂದು ಪ್ರಮಾಣ ವಚನಗಳಾಗುತ್ತೆ, ಮುಂತಿಗಳು ಪ್ರಮಾಣ ವಚನ ಕೈಗೊಳ್ತಾರೆ. ನಮ್ಮ ನವದೆಹಲಿಯಲ್ಲಿ ಇಂಡಿಯಾ ಗೇಟ್ ಬಳಿ ಆ ಸಂಜೆ 5 ಗಂಟೆ ಸಾರ್ವಜನಿಕವಾಗಿ ಧ್ವಜಾರೋಹಣ ಸಮಾರಂಭ. ಏನು ಜಾಗತಿಕ ಮೊದಲನೇ ಯುದ್ಧದಲ್ಲಿ ಬ್ರಿಟಿಷ್ ಚಕ್ರಾಧಿಪತಿಯಾದಂಥ ಪರ ಹೋರಾಡಿದ, ವೀರಮರಣ ಹೊಂದಿದಂಥ, ಭಾರತೀಯ ನೆನಪಿಗೋಸ್ಕರ ಕಟ್ಟಿದಂಥ ಕಟ್ಟಡ ಅದು ಇಂಡಿಯಾ ಗೇಟ್. ಸಂಭ್ರಮಕ್ಕೆ ಸುಮಾರು 30,000 ಜನ ಬರಬಹುದು ಅಂತ ಹೇಳಿ ನಿರೀಕ್ಷೆ ಮಾಡಿರ್ತಾರಂತೆ ನೋಡಿ. ಆದರೆ ಅಲ್ಲಿ ಇದ್ದಂಥ ಜನ ಎಷ್ಟು ಗೊತ್ತಾ? 500,000 ಜನರು ಅಲ್ಲಿ ಸೇರ್ಕೋತಾರಂತೆ. ಏನೆಂದು ಇಂಡಿಯಾ ರಾಜ್ಯದಲ್ಲಿ ಅಷ್ಟೊಂದು ಜನ ಉತ್ಸವಕ್ಕೆ ಯಾವತ್ತೂ ಸೇರಿರಲಿಲ್ಲವಂತೆ ನೋಡಿ. ಎಲ್ಲೆಲ್ಲೂ ಜನ. ಈ ಮೌಂಟ್ ಬ್ಯಾಟನ್ ಅಂತ ಅವ್ರ ಮಗಳು ಪಾಮಲಾ ಮೌಂಟ್ ಬ್ಯಾಟನ್ ವೇದಿಕೆ ಮೇಲೆ ಬರಲು ಅವ್ರಿಗೆ ಆಗ್ತಾ ಇರಲಿಲ್ಲವಂತೆ, ಅಷ್ಟೊಂದು ನುಕ್ಕುನುಗ್ಗು. ನಡೆದು ಬರಬೇಕಾದ್ರೆ ಜನರು ತುಳ್ಕೊಂಡು ಬರಬೇಕಾಗುತ್ತೆ. ನೇರ್ ಹೇಳಿದಂತೆ ಅವಳಿಗೆ ಹೈ ಹಿಲ್ ಪೋಸ್ ಮಿಚ್ಚಿ ಜನರನ್ನು ಅಲ್ಲಿ ಇಲ್ಲಿ ತುಳಿಯುತ್ತಾ ವೇದಿಕೆಗೆ ಬರ್ತಾಳೆ. ಅಂಗರಕ್ಷಕರ ರಕ್ಷಣೆಯಲ್ಲಿ ಮೌಂಟ್ ಬ್ಯಾಟನ್ ಸ್ಟೇಟ್ ಕ್ಯಾರನ್ನಲ್ಲಿ ಅವ್ರು ಬರ್ತಾರೆ. ಜನರಿಗೆ ಏನು ಖುಷಿಯೋ ಖುಷಿ. ಆ ಜನಸಾಗರದಲ್ಲಿ ಎಳೆ ಮಕ್ಕಳು ಎತ್ಕೊಂಡು ಎಷ್ಟೋ ಜನ ತಾಯಂದಿರು, ನೂಕೋಟದ ಆ ಶಿಶುಗಳು ಜಜ್ಜಿ ಹೋಗಬಹುದೆಂದು ತಾಯಿಗಳು ಮಕ್ಕಳನ್ನು ಈ ರಬ್ಬರ್ ಚೆನ್ನಂತೆ ಅವ್ರಿಗೆ ಮೇಲೇಸಿದ್ದು ಹಿಡ್ಕೊಳ್ತಾ ಇದ್ದಂತೆ ನೋಡಿ. ಆ ಪುಸ್ತಕದನ್ನು ನೀವು ಓದಬೇಕು. ನೀವು ಅದನ್ನು ಓದಿದ್ರೆ ನಮ್ಗೆ ಎಷ್ಟು ಹುಮ್ಮಸ್ಸಾಗ

0: ಮತ್ತು ಎಷ್ಟು ಸಡಗರ ಆಗುತ್ತೆ. ನಾನಂತೂ ಆ ಬುಕ್ಸ್ನ ಎರಡು ಸಾರಿ ಓದಿದ್ದೀನಿ. ಸೊ ತುಂಬ ಅಪ್ಪ ಏನು ಅವರು, ಥ್ಯಾಂಕ್ಸ್ ಫಾರ್ ಎಚ್ ಆರ್ ಚಂದ್ರವದನ್ ರಾವ್ ಏನವರಿದ್ದಾರೆ, ಇಂಗ್ಲೀಷ್ ಪುಸ್ತಕದಿಂದ ಕನ್ನಡ ಪುಸ್ತಕಕ್ಕೆ ಬರೆದ್ರು, ಅವ್ರಿಗೆ ತುಂಬ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಇವತ್ತಿನ ಯುವಕರು, ಇವತ್ತಿನ ನಮ್ಮ ಭಾರತೀಯರೆಲ್ಲರೂ ಆ ಪುಸ್ತಕಗಳನ್ನು ಓದಬೇಕು. ಅದನ್ನು ಓದಿದ್ರೆ ಆ ದಿನ ಏನು ನಡೀತು, ನಾನು ಹೇಳ್ತಿರೋದು ಜಸ್ಟ್ ಅಲ್ಲಿ ಒಂದು ಪಾಯಿಂಟೂ ಇಲ್ಲ ನಾನು ಹೇಳ್ತಿರೋದು. ಅದೊಂದು ಬುಕ್ಸನ್ನು ಓದಿದ್ರೆ ಆ ಸಣ್ಣ ಪುಸ್ತಕ ಯಾವ್ಯಾವ ಪ್ಲೇಸ್ ಸ್ಥಳದಲ್ಲಿ ಏನೇನು ಆಯಿತು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಗಾಳಿಯಲ್ಲಿ ನೂರಾರು ಮಕ್ಕಳು, ಏನು ಮಕ್ಕಳು ಮಳೆ ಬರ್ತಿದೆ ಅಂತ ಹೇಳ್ತಾರೆ. ಬ್ಯಾಂಡ್ ಇಲ್ಲದೆ ಧ್ವಜಾರೋಹಣ ಮಾಡೋಣವೆಂದು ಹೇಳಿದ ಮೋಟ್ಪೇಟೆಯವರು ಹೇಳ್ತಾರೆ, ಕೇಸರಿ ಬಿಳಿ ಹಸಿರಿನ ಬಾವುಟ ಮೇಲೇರಿತು, ಚಕ್ರವರ್ತಿನಿ ವಿಕ್ಟೋರಿಯಾಳ ಮರಿಮಗ ಭಾರತದ ಧ್ವಜಕ್ಕೆ ಸಲ್ಯೂಟ್ ಮಾಡ್ತಾರೆ, ಸೇರಿದ 500,000 ಜನ ಕೇಕೆ ಹಾಕ್ತಾರೆ, ನಮ್ಮ ಸ್ವತಂತ್ರಕ್ಕಾಗಿ ಹೋರಾಡಿದಂಥ ದೇಶಾಭಿಮಾನಿಗಳಿಗೆ ಆದ ಶಿಕ್ಷೆ, ತುರಂಗವಾಸ, ಗಡಿಪಾರು ಇವೆಲ್ಲ ಆ ಕ್ಷಣದಲ್ಲಿ ಮರೆತು ಆಕಾಶದಲ್ಲಿ ಅವರಿಗೆ ಕಾಮನ ಬಿಲ್ಲು ಕಾಣಿಸ್ತಂತಾಗುತ್ತೆ. ಮೌಂಟ್ಬ್ಯಾಟನ್ ಅವರು ಕೈ ಆಡಿಸ್ತಾ ಅಂದರೆ ಟಾಟಾ ಮಾಡ್ತಾ ಜನಸ್ತಂಭವನ್ನು ನೋಡಿದ್ರಂತೆ ಅವರೆಲ್ಲ ಮತ್ತು ನೀವರು ಅವರೆಲ್ಲ ಸೇರಿ ಅವರು ಹೊರಡ್ತಾರೆ. ಇಷ್ಟು ಹೇಳ್ತಾ ನಾನು ಮತ್ತೊಮ್ಮೆ ಈ ವಿಚಾರ ಸಂಬಂಧಪಟ್ಟ ಹಾಗೆ ಇನ್ ಡೀಟೇಲ್ ಆಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ಹಾಯ್.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದ್ ಹೇಗೆ, ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರ್ಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ, ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 PM
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM ನಲ್ಲಿ.
3: ಕೇಳುಗರೆ, ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ನಡುರಾತ್ರಿಯಲ್ಲಿ ಸ್ವಾತಂತ್ರ್ಯ ಭಾರತೀಯರ ಹಬ್ಬ ಎಂಬ ವಿಷಯದ ಕುರಿತು HD ಕೋಟೆ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ BN ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಪ್ರಿಯ ಕೇಳುಗರೇ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಪ್ರಾರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮಗೆ ಅನಿಸಿಕೆ ಅಭಿಪ್ರಾಯಗಳು ಇದ್ದಲ್ಲಿ SMS ಮೂಲಕ ವಿವರಗಳನ್ನು ತಿಳಿಸಿ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900531119.